107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ದಯವಿಟ್ಟು ನೋಡಿ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು ವಿವೇಕಾನಂದರದು? ಅವರು ದೇಹ ಬಿಡುವತ್ತಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು? ಬ್ಯಾಂಕೇ ಇರಲಿಲ್ಲ, ಬ್ಯಾಲೆನ್ಸ್ ಏನು? ಅವ್ರು ಏನು ಡಿಪಾಸಿಟ್ ಮಾಡಿದ್ರು? ಹೃದಯದಲ್ಲಿ ಮಾಡಿದ್ದು. 39 ವರ್ಷ ಹುಡುಗ. ಕಲ್ಪನೆ ಮಾಡ್ಕೊಳ್ಳಿ ಸ್ನೇಹಿತರೆ, ಜುಲೈ 4, 1902 ವಿವೇಕಾನಂದರು ದೇಹ ಬಿಟ್ಟರು. ಅವತ್ತಿನ ದಿವಸ ಅವ್ರಿಗೆ ಎಷ್ಟು ಜನ ಶಿಷ್ಯರಿದ್ದರೋ, ಮರಿಬೇಡಿ ಇದನ್ನು, ಅವತ್ತಿನ ದಿವಸ ಅವ್ರು ಎಷ್ಟು ಜನ ಶಿಷ್ಯರಿದ್ದರೋ ಅದರ 1000 ಪಟ್ಟು ಶಿಷ್ಯರು ಇವತ್ತಿದ್ದಾರೆ. ಆಶ್ಚರ್ಯ ಅನ್ಸಲ್ಲ? ಅವರು ಹೋಗಿ 100 ವರ್ಷದ ಮೇಲೆ ಅವ್ರನ್ನ ಕಂಡವರಿಲ್ಲ, ಅವ್ರ ಮಾತು ಧ್ವನಿ ಕೇಳಿದವರಿಲ್ಲ. ಅವ್ರು ಬರೆದಂಥ ಪುಸ್ತಕ ಓದಿ ಈ ತರುಣ ತರುಣಿಯರು IIT ಮಾಡಿಕೊಂಡು, IIM ಕೋರ್ಸ್ ಮಾಡಿಕೊಂಡು ತಮ್ಮ ಜೀವನನ ಬಾಳೆಯಲ್ಲಿ ಹಂಗೆ ಬಿಚ್ಚಿ ಹರಡಿ ಹೋಗ್ಬಿಡ್ತಾರಲ್ಲ ಸನ್ಯಾಸಿಗಳಾಗಿ, ಆಶ್ಚರ್ಯ ಅನ್ಸಲ್ವ? ನಮ್ಮ ಮಾತು 1 ನಿಮಿಷ ಹಿಂದ್ಕೊಂಡ್ರೆ ಆಗ ಟೈಮ್ ಹೇಳ್ಬಿಡ್ರಿ ಹೋಗ್ತೀವಿ ಅಂತಾರೆ. ಅಂಥದ್ದು ಆ ಮನುಷ್ಯ ಹೇಳಿದ ಮಾತನ್ನು ಕೇಳಿಕೊಂಡು ಜೀವನ ಹದ್ದಾಗ ಮಾಡ್ತಾರಲ್ಲ, ಅದ್ಭುತ ಅನ್ಸಲ್ವ ನಮಗೆ? ಯಾಕೆ ಅಂದರೆ ಅದು ಸ್ವಾರ್ಥರಹಿತವಾದಂಥ ಜೀವನ. ಅದು ಸ್ವಾರ್ಥಯುತವಾಗಿದ್ದರೆ ಯಾರೂ ಮಾತಾಡ್ತಿರ್ಲಿಲ್ಲ. ಅದಕ್ಕನ್ಸಿದ್ದು ನನಗೆ ಹಾಗೆ.

0: You're listening to Radio Sarang, 107.8 FM.
1: ಮನೆಯಲ್ಲಿ ಸಂಸ್ಕೃತಿ ಬಗ್ಗೆ ಹೇಳಿದೆ ನಾನು. ಪರಿಸರದ ಬಗ್ಗೆ ಹೇಳ್ಬೇಕಾದ್ರೆ ಒಂದು ವಿಷಯ ಮರ್ತುಬಿಟ್ಟೆ ನಾನು ಹೇಳ್ಬೇಕಾದ. ಪರಿಸರ ಸೃಷ್ಟಿ ನಾವೇ ಮಾಡ್ಬೇಕಲ್ಲ. ಒಂದು ಸಣ್ಣ ಪ್ರಯೋಗ ಮಾಡೋಣ, ನನ್ಗೆ ಬಹಳ ಆಸಕ್ತಿ ಇರುವಂತ ಪ್ರಯೋಗ ಅದು. ಇಲ್ಲಿ ಮಾಡೋಣ, ಪ್ರಯೋಗ ಮಾಡ್ಬೋದಾ? ಒಂದು 30 ಸೆಕೆಂಡಲ್ಲಿ ಆಗುವಂತ ಪ್ರಯೋಗ. ಎಲ್ಲರೂ ಬಲಗೈ ಖಾಲಿ ಇಟ್ಕೊಳ್ಳಿ. ಪೆನ್ನು, ಪೆನ್ಸಿಲ್, ಸ್ಕೇಲು ಅದೇನು ಬೇಡ, ಅದೇನಿರಲ್ಲ. ಪೆನ್, ಪೆನ್ಸಿಲ್, ಮೊಬೈಲ್ ಆದರೂ ಬೇಡ. ದಯವಿಟ್ಟು ನಾನು ಹೇಳಿದ ಹಾಗೆ ಮಾತ್ರ ಮಾಡಬೇಕು. ಅರ್ಥ ಆಯ್ತಲ್ಲ? ನಾನು ಹೇಗೆ ಹೇಳ್ತೀನೋ ಅಷ್ಟೇ ಮಾಡಬೇಕು. ಎಲ್ಲರೂ ಬಲಗೈ ಮೇಲೆ ಕೆತ್ತಿ, ಎಲ್ಲ ಬೆರಳು ಸೇರಿ ಮುಷ್ಟಿ ಮಾಡಿ, ನಿಧಾನ ಕೈ ಮುಂದೆ ತಗೊಂಬನ್ನಿ. ಈಗ ನಿಮ್ಮ ತೋರ ಬೆರಳನ್ನು ಮಾತ್ರ ಚಾಚಿ, ಓನ್ಲಿ 4 ಫಿಂಗರ್. ತೋರ ಬೆರಳನ್ನು ಮಾತ್ರ ಚಾಚಿ. ಈಗ ತಕ್ಷಣ ಚಾಚಿದ ಬೆರಳನ್ನು ಎಡೆ ಕೆನೆ ಮೇಲೆ ಇಟ್ಕೊಂಬಿಡಿ. ಎಲ್ಲಿ ಇಟ್ಟಿದ್ದೀರಿ ನೋಡ್ಕೊಡಿ. ನಾನು ಏನು ಹೇಳಿದ್ದೆ? 3 ಸಲ ಹೇಳಿದ್ದೆ, ದಯವಿಟ್ಟು ನಾನು ಹೇಳಿದ ಹಾಗೆ ಮಾತ್ರ ಮಾಡಿ ಅಂತ ಹೇಳಿದ್ದೆ. ನನ್ನ ಮೇಲೆ ಕೂತಿರೋ, ನಿಮ್ಮ ಕಡೆ ಮುಖ ಮಾಡಿ ಕೂತಿರುವಾಗ ನನ್ನ 3 ರಿಯಾಕ್ಷನ್ ಕಾಣಿಸ್ತು. ನನಗೆ 3 ರಿಯಾಕ್ಷನ್ ಕಾಣಿಸ್ತು. ನಾನು ಎಡೆ ಕೆನ್ನೆ ಮೇಲೆ ಇಟ್ಕೊಳ್ಳಿ ಅಂದವ್, ನಾನು ಇಲ್ಲಿ ಇಟ್ಕೊಂಡೆ. ಬಹಳ ಜನ ಇಲ್ಲೇ ಇಟ್ಕೊಂಡ್ರು, ತಲೆ ಕೆಡಿಸ್ಕೊಳ್ಳೇ ಇಲ್ಲ ಅವರು. ಇನ್ನು ಕೆಲವೊಂದು ಎಲ್ಲ ಇವನ ಕೆನ್ನೆ ಅಂತ ಇಲ್ಲಿ ಇಟ್ಕೋತಾನೆ ಇವನು, ಹಿಂಗೆ ಹಿಂಗೆ ಮಾಡಿ ಮತ್ತೆ ಅವನೇ ಇಟ್ಕೊಂಡ್ರು, ಅದೇ ಸರಿ ಇರಬೇಕು ಅಂತ ಇಟ್ಕೊಂಡ್ರು. 3ನೇದಾಗ ಬುದ್ಧಿವಂತರು ಇಟ್ಕೊಂಡು ನಿಧಾನಕ್ಕೆ ಸರಿಸಿದ್ರು. ಕೆಲವರ ಗದ್ದಲದಲ್ಲಿ ಬಲಕೆನ್ನೆ ತಗೊಂಡೋಗ್ಬಿಟ್ರು ಕೆಲವರು. ಏನ್ ನಡೀತು? 30 ಸೆಕೆಂಡಲ್ಲಿ ಮುಗಿತಿದ್ದು. ನಾನೇನು ಹೇಳಿದ್ದೆ? ದಯವಿಟ್ಟು ನಾನು ಹೇಳಿದ ಹಾಗೆ ಮಾಡಿ ಅಂತ ಹೇಳಿದ್ದೆ. ಆದ್ರೆ ಬಹಳಷ್ಟು ಜನ ನಾನು ಮಾಡಿದ ಹಾಗೆ ಮಾಡಿದ್ರೆ ಹೊರತಾಗಿ ಹೇಳಿದಂಗೆ ಮಾಡಲಿಲ್ಲ. ಇದು ಮನೆಯಲ್ಲಿ ನಾವೆಲ್ಲ ಪಾಲಕರು ನೆನಪಿಡಬೇಕಾದದ್ದು. ನಮ್ಮ ಮಕ್ಕಳಲ್ಲಿ ಸಂಸ್ಕೃತಿ ಬರಬೇಕಾದ್ರೆ ಮೊದಲು ನಾವು ಪಾಲಿಸ್ಬೇಕಾದ. ನಾವು ಇಷ್ಟೊಂದು ಶಾಲೆ ನಡೆಸ್ತೀವಿ, ಶಾಲೆಯ ಕಂಡೀಷನ್

0: रेडियो सारंग 107.8 FM
1: ಒಂದು ಕಂಡೀಷನ್ ಹಾಕ್ತೇವೆ ನಾವು, ಎಲ್ಲ ಮಕ್ಕಳು ಮನೆಗೆ ಶಾಲೆಗೆ ಬರಬೇಕಾದ್ರೆ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಬರಬೇಕು ಅಂತ ಒಂದು ಪದ್ಧತಿ. ಎಲ್ಲ ಮಕ್ಕಳು ಮಾಡ್ತಾರೆ, ಲಕ್ಷಾಂತರ ಮಕ್ಕಳು ಮಾಡ್ತಾರೆ. ಒಬ್ರು ತಾಯಿ ನನಗೆ ಫೋನ್ ಮಾಡಿದ್ರು, ಅಳ್ತಾ ಇದ್ರು ಫೋನಲ್ಲಿ. ಯಾಕ್ರಿ, ಏನಾಯ್ತು ಅಂತ ಕೇಳಿದೆ. ನನ್ನ ಮಗ ಒಂದ್ ದಿವಸ ತಪ್ಪಿಸಲ್ಲ ಸರ್, ಈಗ ದಿನ ನಮಸ್ಕಾರ ಮಾಡಿ ಹೋಗ್ತಾನೆ ಅಂದ್ರು. ದುಃಖ ಆಯ್ತಾ ಅಂತ ಕೇಳಿದೆ. ದುಃಖ ಇಲ್ಲ ಸರ್, ಮೊದಲೆಂದೂ ಮಾಡ್ತಿರ್ಲಿಲ್ಲ ಸರ್ ಅಂದ್ರು. ನಾ ಇದೇ ಎರಡು ಕಾರಣಕ್ಕೆ ಮಾಡ್ತಿರ್ಲಿಕ್ಕಿಲ್ಲ. ಮೊದಲು ಅವನು ಮಾಡು ಅಂತ ಯಾರು ಹೇಳಿರ್ಲಿಲ್ಲ. ಎರಡನೇದು ಬಹುಶಃ ನಿಮ್ಮ ಮನೆಯಲ್ಲಿ ನೀವು ದೊಡ್ಡವರು ನಮಸ್ಕಾರ ಮಾಡಂಗೆ ಕಾಣಿಸಲ್ಲ. ಅರ್ಥ ಆಗುತ್ತಲ್ಲ, ಮನೆಯಲ್ಲಿ ನಾವು ದೊಡ್ಡವರು ನಮಸ್ಕಾರ ಮಾಡ್ತಿದ್ರೆ ಮಕ್ಕಳಿಗೆ ಹೇಳೋ ಕಾರಣ ಇಲ್ಲ, ಆಟೋಮ್ಯಾಟಿಕ್ಲಿ ಬಂದ್ಬಿಡ್ತದೆ. ತಾವು ನೋಡಿರ್ಬೇಕು, ಮಾರ್ವಾಡಿ ಕಮ್ಯುನಿಟಿ ಒಳಗೆ ಐ ರಿಯಲಿ ಲೈಕ್ ದೇಮ್ ವೆರಿ ಮಚ್. ಗುಜರಾತ್ ಒಳಗೆ ಮಾರ್ಕೆಟ್ ಅಲ್ಲಿ ಸಿಕ್ಕರು ದೊಡ್ಡವ್ರು ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತಾರೆ. ನಮ್ಗೆ ಯಾಕೆ ಬರಲಿಲ್ಲ ಅದು? ನಾವು ಕಾಲ ಮೇಲೆ ಕಾಲ ಹಾಕೋದು ಅಪ್ಪ ಬಂದಾಗ, ಯಾಕಂದ್ರೆ ಕಲಿಸ್ಲಿಲ್ಲ ಸಣ್ಣವರಿದ್ದಾಗ. ಕಂದ ಚಿಂದ ಚಿಕ್ಕಂದಿಲ್ಲಿ ಕಲಿಸ್ಬೇಕು. ಅದಕ್ಕೆ ಆಯ್ತಾರೆ, ಸಂಸ್ಕೃತಿ ಮಕ್ಕಳಿಗೆ ಬರಬೇಕು ಅಂತ ನಾವು ಒತ್ತಾಯ ಮಾಡೋದಾದ್ರೆ ಮೊದಲು ನಾವು ಕಲಿಸ್ಬೇಕು ಅದನ್ನು. ಈಗ ನಾನು ತಾನೇ ಮೋಸ ಮಾಡಿದ್ದೆ ನಿಮಗೆಲ್ಲರಿಗೂ. ಅಷ್ಟು ಮಂದಿ ತಪ್ಪೋದಕ್ಕೆ ಯಾರ ಕಾರಣ ಗೊತ್ತಾ? ನಾನು ಕಾರಣ. ನಾನು ಮೊದಲು ಏನು ಹೇಳಿದ್ದೆ, ನಾನು ಹೇಳಿದ ಹಾಗೆ ಮಾಡಿ ಅಂದವನು. ನಾ ಯಾಕೆ ಮಾಡಬೇಕಾಗಿತ್ತು? ಸುಮ್ಮನೆ ಕೈ ಕಟ್ಟಿಕೊಂಡು ಎಡಕ್ಕೆ ನಾವು ಇಟ್ಕೊಳ್ಳಿ ಅಂದ್ರೆ ಎಲ್ಲರೂ ಕರೆಕ್ಟ್ ಕೊಡ್ತೀವಿ. ಕನ್ಯ ಯಾವುದು ಗದ್ದೆ ಯಾವ್ದು ಎಲ್ಲರೂ ಗೊತ್ತಿದೆ. ನಾನು ಮೊದಲು ಕೈ ಎತ್ತಿದ್ನಲ್ಲ, ಓ ಇವನು ಮಣಂ ಕಾಣಿಸ್ತಾನೆ ಅಂದ್ರೆ ನೀವು ಬೆರಳು ಸೇರಿ ಮುಷ್ಟಿ ಮಾಡಿ ನಾನು ಮಾಡಿದೆ. ಕೈ ಮುಂದೆ ತಗೊಂಡು ಬಂದೆ, ತಗೊಂಬಂದೆ ತೋರ್ ಬೆರಳು ಚಾಚಿ ನಾನು ಚಾಚಿದೆ. ಈ ನಾಲ್ಕು ಹಂತದೊಳಗೆ ನಾನು ಹೇಳ್ದಂಗೆ ಮಾಡ್ತಾ ಬಂದೆ. ನಿಮ್ಗೆ ನನ್ನ ಮ್ಯಾಲ ಒಂಥರ ನಂಬಿಕೆ ಬಂತು, ಈ ಮನುಷ್ಯ ಹೇಳ್ದಂಗೆ ಮಾಡ್ತಾನೆ ಇವನು ಅಂತ. ಅವಾಗೇನಾಯ್ತು, ಕೇಳಿಸ್ಕೊಳ್ಳೋದು ಕಮ್ಮಿ ಮಾಡಿದ್ರೆ ನೋಡೋದು ಜಾಸ್ತಿ ಮಾಡಿದ್ರಿ. ನಾ ತಕ್ಷಣ ಅಂದರೆ ಸೇರಿಸ್ಬಿಟ್ಟೆ, ತಕ್ಷಣ ಈ ಬೆರಳನ್ನು ಎಡಕ್ಕೆನ್ನೆ ಮೇಲೆ ಇಟ್ಕೊಳ್ಳಿ ಅಂತ ಇಟ್ಕೊಂಡ್ಬಿಟ್ಟೆ, ನಾವು ತಂದಿಟ್ಕೊಂಡ್ಬಿಟ್ಟೆ. ಇಷ್ಟು ಜನ ತಪ್ಪೋದಕ್ಕೆ ಯಾರ ಕಾರಣ ಗೊತ್ತಾ? ನಾನು ಕಾರಣ. ಅಲ್ಲ, ಈ ಸಂಸ್ಕೃತಿ ಬಂದಾಗ ಬಹಳ ಮುಖ್ಯ ಅಂದ್ರೆ, ಮಕ್ಕಳಿಗೆ ಸಂಸ್ಕೃತಿ ಇಲ್ಲ ಅಂತ ಹೇಳುವಾಗ ನಾನು ಅದನ್ನು ಕಲಿಸ್ಲಿಲ್ಲ ಅನ್ನೋದು ಒಂದು ಆಗ್ತದೆ. ಆದ್ದರಿಂದ ದಯವಿಟ್ಟು ನಾವು ಮನೆಯಲ್ಲಿ ನಡೆದು ತೋರಿಸ್ಬೇಕಾಗ್ತದೆ ಮಾತಾಡಿ. ಈಗ ನಾನು ಮೋಸ ಮಾಡಿದೆ ಎಲ್ಲರಿಗೂ ನಿಮಗೆ, ಇನ್ನೊಂಥರ ಇದೇ ಥರ ಮಾಡಿದರೆ ಮೋಸ ಆಗ್ಬೋದಾ? ಯಾಕೆ ಹೇಳ್ತೀನಿ ಕೇಳಿ, ಬಹಳ ಮುಖ್ಯ ಇದು. ಇದೇ ಥರ ಇನ್ನೊಂದು ಪ್ರಯೋಗ ಮಾಡಿದರೆ ಮೋಸ ಆಗ್ಬೋದಾ? ಈಗ ತಾನೇ ಮೋಸ ಮಾಡಿದ್ದೀನಿ ನಾನು ನಿಮಗೆ, ಗಮನ ಇಟ್ಟು ನೋಡಿ, ಆಗ್ಬೋದಾ ಇಲ್ಲ? ಮೋಸ ಆಗ್ಲಿಕ್ಕಿಲ್ಲಲ್ಲ, ಚುರುಕಾಗಿದ್ದೀನಿ. ನಾವೀಗ ಒಂದು ಪ್ರಯೋಗ ಮಾಡ್ಬಿಡೋಣ ನೋಡಿ. ಎರಡೂ ಕೈ ರೆಡಿ ಇಟ್ಕೊಳ್ಳಿ. ಈಗ ಚಪ್ಪಾಳೆ ಹೊಡಿಯೋದಕ್ಕೆ ರೆಡಿ ಇರಬೇಕು. ಐದು ಅಂದ್ಕೊಂಡು ಟಪ್ ಅಂತ ಹೊಡಿಬೇಕು. ಗೊತ್ತಾಯ್ತಲ್ಲ, ನೀವೆಲ್ಲ ಬುದ್ಧಿವಂತರು ಬೇರೆ. ಐದು ಅಂದ್ರೆ ಏನ್ರಿ ಅವರು ಅಂತ ಪಕ್ಕದಲ್ಲಿ ಕೇಳಿ ಹೊಡಿಯೋದಲ್ಲ, ರೆಡಿ ಇಟ್ಕೊಂಡಿರ್ಬೇಕು. ಐದು ದೂ ಅಂದ್ಕೊಂಡು ಟಪ್ ಅಂತ ಬರ್ಬೇಕು ಸಪ್ಪಳ ಅದು ಒಂದ್ರಿ. ಐದು ಅನ್ನೋಕ್ಕೆ ಮೊದಲು ಹೊಡಿಬಾರದು, ಐದು ಅಂದ್ಮೇಲೆ ತಡ ಮಾಡಬಾರ್ದು. ಒಂದು ರಿಹರ್ಸಲ್ ಮಾಡ್ಬಿಡೋಣ, ಬರೀ ಐದು ಅಂತೀನಿ ನಾನು. ರೆಡಿ ಇಟ್ಕೊಳ್ಳಿ, ಐದು. ಏ ಪಟ ಪಟ ಅಂತ ಬರಬಾರ್ದು, ಒಂದೇ ಸಲ ಪಟ್ ಅಂತ ಬರ್ಬೇಕು. ಇನ್ನೊಂದ್ಸಲ ಸೆಕೆಂಡ್ ರಿಹರ್ಸಲ್ ಐದು. ಗುಡ್, ಸ್ವಲ್ಪ ಜೋರ, ಐದು ಹಿಂಗೆ ಬರಬೇಕು. ಹಾ, ರೆಡಿ ಇಟ್ಕೊಳ್ಳಿ ಕೈ. ಐದು ಅನ್ನೋ ತನಕ ಹೊಡಿಬಾರ್ದು, ಐದು ಅಂದ್ಮೇಲೆ ತಡ ಮಾಡಬಾರ್ದು. ರೆಡಿ ಹೇಳ್ಕೊಳ್ಳಿ, ಒಂದು. ಓಕೆ ಓಕೆ, ರೈಟ್ ರೆಡಿ. ಒಂದು, ಎರಡು, ಮೂರು, ನಾಲ್ಕು, ಮತ್ತೆ ನಾಲ್ಕು. ಆದರೂ ಚಪ್ಪಾಳೆ ಬಂತು. ಇಷ್ಟು ರಿಹರ್ಸಲ್ ಮಾಡಿಸಿದ ಮ್ಯಾಲೆ ಸಹಿತ ಯಾಕೆ ಬಂತು ಚಪ್ಪಾಳೆ? ಮತ್ತೆ ಯಾಕೆ ಬಂತು ಹೇಳಿ? ನಾಲ್ಕು ಆದ ಕೂಡಲೇ ಏನು ಬರಬೇಕು? ಐದು. ನಿಮ್ಗೆ ಅನಿಸ್ತು ನಾಲ್ಕು ಆದ್ಮೇಲೆ ಬರೋದು ಐದು. ನಾವು ಟ್ರೈನ್ನಲ್ಲಿ ಎಸ್ಪೆಷಲಿ ಬಾಂಬೆ ಟ್ರೈನ್, ಲೋಕಲ್ ಟ್ರೈನ್ ನೋಡಬೇಕು. ನೆಕ್ಸ್ಟ್ ಸ್ಟಾಪ್ ನಮ್ದೇ, ನೆಕ್ಸ್ಟ್ ಸ್ಟಾಪ್ ನಮ್ದೇ. ಬಾಗಿಲ ಹತ್ರ ನಿಂತ್ಕೋತೀವಿ ನಾವು. ಒಂದು ಒಂದ ಕೈ ಬಿಗಿಯಾಯ್ತು, ಎರಡು ಒಂದು ಹತ್ರ ಬಂತು, ಮೂರು ಬಂತು ಬಂತು, ನಾಲ್ಕು ಅಂದ್ಕೊಳ್ಳಿ ಮುಂದಿನ ಸ್ಟಾಪ್ ನಮ್ದೇ, ಹಡಿ ಐದು ಬಂತು ಅಂತ. ನಾನು ಐದು ಅಂದೇ ಇಲ್ಲ, ಆದ್ರೂ ಕೈ ಹೋಗ್ಬಿಡ್ತು, ಪಟ್ಟಂತ ಹೋಗ್ಬಿಡ್ತು. ಇದನ್ನ ಯಾವ ಪುಸ್ತಕದಲ್ಲೂ ಸಿಗಲ್ಲ ಸ್ನೇಹಿತರೆ, ಇದನ್ನ ಅಪೇಕ್ಷಿತ ಮೌಲ್ಯ ಅಂತಾರೆ. ಮೊದಲನೇದು ನೈಜ ಮೌಲ್ಯ ಅಂತ. ಬೆಳೆ ಇಟ್ಕೊಳ್ಳೋದಿದೆಯಲ್ಲ ಗೆದ್ದದ್ಮೇಲೆ, ನಮ್ಮ ಮಕ್ಕಳು, ನಮ್ಮ ಸುತ್ತಮುತ್ತಲ ಇರುವಂತವರು ನಾವೇ ಹೇಳಿದ ಹಾಗೆ ಮಾಡ್ತಾರೆ ಅಂತ ಭ್ರಮೆಯಲ್ಲಿ ಇರೋದು ಬೇಡ. ಅವ್ರು ನಾವು ಮಾಡಿದ ಹಾಗೆ ಮಾಡ್ತಾರೆ, ಆದ್ರಿಂದ ನಾವು ಮಾಡಿ ಅವ್ರ ಸಂಸ್ಕೃತಿ ಕಲಿಸ್ಬೇಕು. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಡೋಂಟ್ ಟೆಲ್ ಯುವರ್ ಸನ್ ಟು ಗೋ ಆನ್ ಮೂನ್, ಡೋಂಟ್ ಟೆಲ್ ಯುವರ್ ಸನ್ ಟು ಗೋ ಆನ್ ಮೂನ್, ಯು ಗೋ ದೇರ್ ಅಂಡ್ ಇನ್ವೈಟ್ ಹಿಮ್ ಅಂತ. ಬಹಳ ಚಂದ.

0: You're listening to Radio Sarang, 107.8 FM.
1: ನಾ ಹುಡುಗರಿಗೆ ಹೇಳ್ತಿದ್ವಿ, ನಮ್ಮ ಹುಡುಗ ಹುಟ್ಟದಾಗನೇ ನೋಡಿದ್ದೀನ್ರಿ ಇವನ್ನ ಅನ್ನಲ್ಲ ನಾವು, ಈ ಹುಡುಗನ ಹುಟ್ಟದಾಗನೇ ನೋಡಿದ್ದೀನಿ ನಾನು ಅಂತೀವಿ ನಾವು. ಆ ಹುಡುಗನು ಅದೇ ಹೇಳ್ತಾನೆ, ನಿಮ್ಮನ್ನು ಹುಟ್ಟದಾಗನೇ ನೋಡಿದ್ದೀನಿ ನಾನು ಅಂತಾನೆ. ಅರ್ಥ ಆಯ್ತಲ್ಲ, ನಮ್ಗೆ ಬೇರೆ ಕೆಲಸ ಇತ್ತು, ನೌಕರಿ ಮಾಡೋದು ಅಡುಗೆ ಮಾಡೋದು ಬೇರೆ ಕೆಲಸ ಇತ್ತು ನನಗೆ, ಅವ್ರಿಗೆ ಅದೊಂದೇ ಕೆಲಸ ಆಗಿತ್ತು ನಿಮ್ಮನ್ನು ನೋಡೋದು. ಆದ್ರಿಂದ ನೀವೇ ನೋಡಿದ್ದೀನಿ ಅವನ ಅಂತೀರಲ್ಲ, ಅದು ಹತ್ತು ಪಟ್ಟ ತೀಕ್ಷ್ಣತೆ ನವ ನಿಮ್ಮನ್ನು ನೋಡಿದ್ದಾನೆ. ಮೌಲ್ಯಗಳನ್ನ ಮಾತಾಡಿ ಕಲಿಸ್ಲಿಕ್ಕೆ ಆಗೋದಿಲ್ಲ. ಅಪ್ಪ ಮನೆಗೆ ಬರ್ತಾರೆ, ಮಗನೇ ಸುಳ್ಳು ಹೇಳಬಾರ್ದು ಗೊತ್ತೇನೋ ಅಂತ, ಹ್ಞೂ ಅಪ್ಪ ಅಂತಾನು. ಅಪ್ಪ ಟಿ ವಿ ನೋಡ್ತಿರ್ತಾರೆ, ಫೋನ್ ಸಪ್ಪಳ ಆಗುತ್ತೆ ಮೊಬೈಲ್ ಫೋನ್. ಅಪ್ಪನ ತಗೊಳ್ಳೋ ಮನಸ್ಸಿಲ್ಲ, ಹೆಂಡತಿ ಇಲ್ಲ ಅಂತ ಹೇಳ್ಬಿಡು ಮಲ್ಕೊಂಡಿದ್ದಾರೆ ಅಂತ ಹೇಳ್ಬಿಡು, ಎಲ್ಲರ ಮನೇಲಿ ಆಗೋದೇ ಇದು, ಇಲ್ಲ ಅಂತ ಹೇಳ್ಬಿಡು ಪಾಪ ಹೆಂಡತಿ ತಗೊಂಡು ಮಲ್ಕೊಂಡಿದ್ದಾರೆ ಅವರು ಅಂತ ಹೇಳ್ತಾರೆ. ಈ ಹುಡುಗ ನೋಡೋದು ಅಪ್ಪನ, ಈಗ ತಾನೇ ಅಪ್ಪ ಏನ್ ಹೇಳಿದ್ರು ಸುಳ್ಳು ಹೇಳಬೇಡ ಅಂದಿದ್ರು, ಈಗ ತಾಷ್ಟೇ ಅಲ್ಲ ಅಮ್ಮನ ಕಡೆಯಿಂದ ಸುಳ್ಳು ಹೇಳಿಸ್ತಾರೆ ಇವರು. ಇದೇ ತರ ಒಂದು ನಾಲ್ಕೈದು ಸಲ ಅದ ಹುಡುಗನಿಗೆ ಏನು ಗೊತ್ತಾಗತ್ತೆ ಅಂದ್ರೆ, ಫೋನ್ ಅಲ್ಲಿ ಸುಳ್ಳು ಹೇಳಿದ್ರೆ ತಪ್ಪಲ್ಲ, ಅವನು ಕಾಲೇಜಿಗೆ ಬಂದ ತಕ್ಷಣ ನೀವು ಮೊಬೈಲ್ ಕೊಡಿಸ್ತೀರಿ, ಅವನು ಕ್ಲಾಸ್ ತಪ್ಪಿಸಿ ಎಲ್ಲ ಹೋಗ್ತಾನೆ, ನೀವು ಫೋನ್ ಮಾಡ್ತೀರಿ ಎಲ್ಲಿದ್ಯೋ ಮಗನೇ ಅಂತ. ಆ ಹುಡುಗ ಫೋನ್ ಕವರ್ ಮಾಡಿ ಹೇಳ್ತಾನೆ, ಅಪ್ಪ ಸ್ಪೆಷಲ್ ಕ್ಲಾಸ್ ಅಲ್ಲಿ ಇದ್ದೀನಿ ಆಮೇಲೆ ಫೋನ್ ಮಾಡ್ತೀನಿ ಅಂತಾನೆ. ಅವ್ನು ಸುಳ್ಳು ಹೇಳೋ ಕಲಿಸಿದವ್ರು ಯಾರು, ನಾವೇ ತಾನೆ, ವೆರಿ ಸಿಂಪಲ್, ಮತ್ತೊಂದೇನಿಲ್ಲ. ಹುಡುಗ ನಿಮ್ಮನ್ನ ಇಮಿಟೇಟ್ ಮಾಡ್ತಾನೆ, ಸಂಸ್ಕೃತಿ ಕಲಿಸ್ಬೇಕಾದ್ರೆ ನಾನು ನಡೆದು ತೋರಿಸ್ಬೇಕಾಗ್ತದೆ, ಬೇರೆ ಇಂತ ಬೇರೆ ಹಾದಿ ಇಲ್ಲ ನನಗೆ. ಅದರಿಂದ ಇಫ್ ಯು ವಾಂಟ್ ಯುವರ್ ಚೈಲ್ಡ್ ಟು ಫಾಲೋ ಕಲ್ಚರ್, ಐ ಮಸ್ಟ್ ಡೆಮಾನ್ಸ್ಟ್ರೇಟ್ ಕಲ್ಚರ್.

ಲಾಸ್ಟ್ ಪಾಯಿಂಟ್ ಅನ್ನು ಬಂದಿರೋದು. ಈಗ ಲಾಸ್ಟ್ ಪಾಯಿಂಟ್ ಇನ್ ಸಂಸ್ಕೃತಿಯೊಳಗೆ ಬಹಳ ಮುಖ್ಯವಾಗಿ ನನಗೆ ಹೊಳೆದಿದ್ದು ಸರಸತೆ ಅಂತ. ಸರಸತೆ ಅಂದ್ರೆ ಯುವರ್ ವಿಲಿಂಗ್ನೆಸ್ ಟು ಐಡೆಂಟಿಫೈ ಗುಡ್ ಇನ್ ಸೊಸೈಟಿ, ಬಹಳ ಮುಖ್ಯ ಇದು. ಜೀವನದಲ್ಲಿ ಎರಡೂ ಇದಾವೆ ಸ್ವಾಮಿ, ಒಳ್ಳೇದು ಇದೆ ಕೆಟ್ಟದು ಇದೆ. ನಾನು ಆರಿಸ್ಕೋಬೇಕು ಒಳ್ಳೇದಾದದ್ದನ್ನ. ನಾನು ಒಂದು ಭಾಷಣದಲ್ಲಿ ಹೇಳಿದ್ದೆ, ನಾನು ಊರು ಅಂದ್ರೆ ಕಸದ ಗುಂಡಿನೂ ಇದೆ ಗುಲಾಬಿ ತೋಟನೂ ಇದೆ. ಯಾಕೆ ಕಸದ ಗುಂಡಿ ಪಕ್ಕ ನಿಂತ್ಕೊಂಡು ಅಯ್ಯೋ ಹೊಲಸ್ವಾಸ್ತಿ ಅಂತ ನಿಂತ್ಕೋತೀರಿ? ಎದ್ದು ಹೋಗ್ರಿ ಗುಲಾಬಿ ತೋಟಕ್ಕೆ, ಯಾರು ಬೇಡ ಅಂತಾರೆ ನಿಮಗೆ? ಆರಿಸ್ಕೊಳ್ಳಿ, ಮೇಕ್ ಯುವರ್ ಲೈಫ್ ಎ ಬೊಕೆ ಆಫ್ ಫ್ಲವರ್ಸ್. ಅದ್ ಬಿಟ್ಕೊಂಡ್ಬಿಟ್ಟು ಬರೀ ಕೊಳಕೆ ನೋಡ್ತಾರೆ, ಬರೀ ಕೊಳಕೆ ನೋಡ್ತಾರೆ. ಡಿ ವಿ ಜಿ ಬಹಳ ಚಂದ ಮಾತು ಹೇಳೋರು, ಬರದಿ ಹೋದರೆ ಎಣಿಕೆಯಲ್ಲಿ ಬಂದಿ ಹೋದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ಮಧ್ಯೆ, ಬಂದ ಭಾಗ್ಯವ ನೆನೆ ಬಾರೆನೆಂಬುದನ್ನು ಬಿಡು, ಹರುಷಕದೆ ದಾರಿಯಲ್ಲೋ ಮಂಕುತಿಮ್ಮ ಎಂತ ಅದ್ಭುತ ಮಾತಲ್ಲ. ಬರದಿ ಹೋದರೆ ಎಣಿಕೆಯಲ್ಲಿ ಬಂದಿ ಹೋದ ಮರೆಯದಿರು, ಇನ್ ದಿ ಆಂಟಿಸಿಪೇಷನ್ ಆಫ್ ಥಿಂಗ್ಸ್ ಯು ಹ್ಯಾವ್ನ್ ಗಾಟ್, ಡೋಂಟ್ ಫಾರ್ಗೆಟ್ ವಾಟ್ ಯು ಆಲ್ರೆಡಿ ಗಾಟ್. ನಮ್ಗೆ ಬೇಕಾದ ಸಿಕ್ಕಿದೆ, ಬರೀ ಅದಿಲ್ಲ ಇದಿಲ್ಲ ಅದಿಲ್ಲ ಕೊರ್ಕೊಂಡಿರೋದಕ್ಕಿಂತ ಏನಿದೆಯೋ ಒಂದು ಸಂತೋಷ ಪಡ ಮರಾಯ. ಗುರುತಿಸು, ಇದು ಬಹಳ ಎರಡನೇದು ಬಹಳ ಮುಖ್ಯ. ಗುರುತಿಸು ಒಳಿತಿರುವುದನ್ನು ಕೇಡುಗಳ ಮಧ್ಯೆ, ನೂರು ಕೆಟ್ಟದಿರಬಹುದು ಸ್ವಾಮಿ, ಒಂದು ಎರಡು ಒಳ್ಳೇದಿದೆ ಆರಿಸ್ಕೋ ಅದನ್ನು ಅಲ್ವಾ. ಅದು ನಾವೇನ್ ಮಾಡ್ತೀವಿ ಅಂದ್ರೆ ನೂರು ಒಳ್ಳೇದು ಕೊಡಿ ಅವರಿಗೆ, ಅವೊಂದೆರಡು ಇಲ್ಲ ನೋಡ್ರಿ, ಅವೊಂದೆರಡು ಇರಬೇಕಾಗಿತ್ತು. ನನ್ನ ಸ್ವಭಾವ, ನನ್ನ ಸುಸಂಸ್ಕೃತಿ ಅನ್ನೋದು ಬರಬೇಕಾದ್ರೆ ಸರಸತೆ ಎಂದು ಬರಬೇಕಾದದ್ದು, ಒಳ್ಳೇದನ್ನು ಆರಿಸ್ಕೊಳ್ಳುವಂತ ಗುಣ, ಜೀವನದ ಸಂತೋಷವಾಗಿರುವಂತ ಗುಣ. ಕೆಲವರು ಇರ್ತಾರೆ ಬೆಳಿಗ್ಗೆ ವಾಕಿಂಗ್ ಹೋದಾಗ ಸಿಗ್ತಾರೆ, ಹೇಗಿದ್ದೀರಿ ಅಂತ ಕೇಳಬೇಕು. ಏನೋಪ್ಪ ಹಿಂಗಿದ್ದೀನಿ, ಅವ್ರು ಹೇಳೋದು ನೋಡಿದ್ರೆ ಯಾಕಿದ್ದೀರಿ ಅಂತ ಕೇಳಬೇಕು ಅನಿಸ್ತು. ನಾನೇನು ಡಾಕ್ಟರ್ ನಾಡಿ ಹಿಡ್ಕೊಂಡು ಕೂತಿದ್ದೇನೆ ಹೇಗಿದ್ದೀರಿ ಅಂತ ಕೇಳೋದಕ್ಕೆ ಅಲ್ವಾ. ನಾ ಸುಮ್ಮನೆ ಕ್ಯಾಶುವಲ್ ಆಗಿ ಹೇಗಿದ್ದೀರಪ್ಪ, ಚೆನ್ನಾಗಿದ್ದೀರಿ ಅನ್ಬೇಕಪ್ಪ ಅಷ್ಟೇನೆ ಅಲ್ಲ. ಅಷ್ಟು ಹೇಳಕ್ ಬರೋಲ್ಲ ನಮಗೆ, ಶುರುವೇ ಅಳೋದಕ್ಕೆ. ಇದು ಬೇಡ, ಇದು ಅಳಮೋರೆ ಯಾಕೆ ನಗ್ನಾಗ್ತಾ ಇರಿ? ನಮ್ಮ ಉಪನಿಷತ್ತಲ್ಲಿ ಋಷಿಗಳು ಕೇಳಿದ್ದಿದ್ದೇನೆ, ನೂರು ವರ್ಷ ಆಯುಷ್ಯ ಕೊಡಿ ದೇವತೆಗಳೇ, ನಮಗೆ ಆರೋಗ್ಯ ಕೊಡಿ, ಒಳ್ಳೆ ಊಟ ಕೊಡಿ, ಒಳ್ಳೆ ಜೀವನ ಕೊಡಿ, ನಿಮ್ಮ ನಮ್ಮ ಸೇವೆ ಮಾಡೋ ಭಾಗ್ಯ ನಮಗೆ ಕೊಡಿ ಅಂತ ಬೇಡ್ಕೋಬೇಕು. ಯಾರು ಅಳಬುರ್ಕ ಸಾಕು ಮಾಡುವ ಜನ್ಮ ಅಂದವರಿಲ್ಲ, ಇತ್ತೀಚೆಗೆ ಬಂದದ್ದು ಸಾಕು ಮಾಡುವ ಜನ್ಮ ಅಂತ. ಅದು ಬೇಡ, ಉತ್ಸಾಹದಿಂದ ಬದುಕೋಣ, ಬದುಕೋಣ ದಿವಸ ಚಂದ ಬದುಕೋಣ. ಒಂದು ಘಟನೆ ಹೇಳಿ ಮಾತು ಮುಗಿಸ್ತೇನೆ, ಕರೆಕ್ಟಾಗಿ ಅವ ಟೈಮ್.

ನನ್ನ ಸ್ನೇಹಿತರೊಬ್ಬರಿದ್ರು, ಸಿ ಬಿ ಜಯರಾವ್ ಅಂತ, ಆಲ್ ಇಂಡಿಯಾ ರೇಡಿಯೋ ಡೈರೆಕ್ಟರ್ ಆಗಿದ್ರು. ಸೊಗಸುಗಾರ ಶ್ಯಾಮಿ, ಏನು ಸ್ಟೈಲಿಶ್ ಮನುಷ್ಯ ಅಂದರೆ ಚಕಚಕ ಮಿಂಚೋನು. ನಾನು ನಾಟಕ ಮಾಡ್ತಿದ್ವಿ ಎ ಆರ್ ದಲ್ಲಿ ಟುಗೆದರ್. ಅದು ಏನು ಪ್ಯಾಂಟು ಶರ್ಟು ಮ್ಯಾಚಿಂಗ್ ಇರಬೇಕು, ಪೀನ್ ಶರ್ಟ್ ಮಾಡಿದ ಕರೆಕ್ಟ್ ಇಲ್ಲೇ ಬರಬೇಕು, ಬಕ್ಕಲ್ ಸೆಂಟರ್ದಲ್ಲಿ ಇರಬೇಕು, ಅದು ಏನು ಟ್ರಿಮ್ ಅಂದ್ರೆ ಹಂಗಿರ್ಬೇಕು. ಅವ್ರು ಏನು ಮಾಡ್ತಿದ್ರು ಗೊತ್ತಾ, ಪ್ಯಾಂಟಿನ ಎರಡೂ ಜೇಬಲ್ಲಿ ಎರಡು ವಸ್ತ್ರ ಇರಬೇಕು, ಎಡಗಡೆ ಸೈಡ್ ಇರೋದು ಬೂಟ್ ಒರೆಸೋದಕ್ಕೆ, ಹತ್ತು ನಿಮಿಷಕ್ಕೊಮ್ಮೆ ಹಿಂಗೆ ಅಟ್ಟೋ ಒರೆಸ್ಕೊತಿರ್ಬೇಕು, ಚಕ ಚಕ ಮಿಂಚ್ತಿರ್ಬೇಕದು, ಬಲಗಡೆದು ಮುಖ ಒರೆಸ್ಕೊಳ್ಳೋಕೆ. ಕೆಲಸಲ ಕನ್ಫ್ಯೂಷನ್ ಆಗ್ತಿತ್ತೇನೋ ಗೊತ್ತಿಲ್ಲ, ಆದರೆ ಎಡಗಡೆದು ಶೂ ತೋರಿಸೋದಕ್ಕೆ, ಬಲಗಡೆದು ಮುಖ ಒರೆಸ್ಕೊಳ್ಳೋದಕ್ಕೆ. ಅದರಲ್ಲಿ ಸೊಗಸು ಹೆಂಗೆ ಗೊತ್ತಾ, ಆ ಬಲಗಡೆ ವಸ್ತ್ರದ ಮೂರನೇ ಮಡಿಕೆ ಎತ್ತಿದ್ರೆ ಒಳಗೆ ಪೌಡರ್ ಇರಬೇಕು, ಯಾವಾಗಲೂ ಇರಬೇಕದು. ಆಮೇಲೆ ಹಿಂದಿನ ಜೇಬಲ್ಲಿ ಒಂದು ಹಣಿಗೆ ಇರಬೇಕು, ಒಂದು ಚೂ ಟೈಮ್ ಸಿಕ್ಕರೆ ಸಾಕು, ಮಕ್ಕೊಂಡು ಮುಖಕ್ಕೆ ಪೌಡರ್ ಹಚ್ಕೊಂಡು ಮತ್ತೆ ಅದು ತಲೆ ಇಕ್ಕೊಂಡು ಕುಟ್ಕೊಳ್ಳು. ಏನು ಅದು ರಿಟೈರ್ ಆಗ್ತಾರೆ ಅಂತ ಅನಿಸಿದ್ದೇ ಇಲ್ಲ ಅಷ್ಟು ಚಂದ ಮನುಷ್ಯ. 60 ವರ್ಷ ಆದರೆ 46 ರಂಗೆ ಕಾಣಿಸ್ತಾ ಇದ್ರು, ರಿಟೈರ್ ಆದರು. ಎಚ್ ಕೆ ರಂಗನಾಥ್ ಅಂತ ತಾವು ಕೇಳಿರಬೇಕು, ಒನ್ ಆಫ್ ದ ಗ್ರೇಟೆಸ್ಟ್ ಇನ್ ಆಲ್ ಇಂಡಿಯಾ ರೇಡಿಯೋ, ಡೈರೆಕ್ಟರ್ ಜನರಲ್ ಆಫ್ ಆಲ್ ಇಂಡಿಯಾ ರೇಡಿಯೋ ಆಗಿದ್ದವರು. ಅವರೆಲ್ಲ ಏಕವಚನ ಮಾತಾಡೋ ಸ್ನೇಹಿತರು, ನನಗಿಬ್ಬರು ಹಿರಿಯರು ಬಟ್ ತುಂಬ ಪರಿಚಯ. 2 ವರ್ಷ ಆಗಿತ್ತು ಸಿ ಬಿ ಜಯರಾವ್ ರಿಟೈರ್ ಆಗಿ, ನನಗೆ ರಂಗನಾಥ್ ಫೋನ್ ಮಾಡಿ, ಖರ್ಜಿಗೆ ನಿಮ್ಗೆ ಗೊತ್ತಾಯ್ತಾ ಸುದ್ದಿ, ಏನು ಸಿ ಬಿ ಜಯರಾವ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾರಂತ್ರಿ, ಹುಷಾರಿಲ್ಲಂತ ಅವನಿಗೆ ಅಂದರು. ಸಿ ಬಿ ಜಯರಾವ್ಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರು ನಂಬಕ್ಕೆ ಸಾಧ್ಯ ಇಲ್ಲ ನಾವು, ಹಾಗೆ ತಳತಳ ಹೊಳಿತಿರುವಂಥ ಮನುಷ್ಯ. ಏನಾಗಿದೆ ಅಂತ, ಇಲ್ಲ ಮಾರ್ತಾ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ, ಹೋಗಿ ಬರೋಣ ಬನ್ನಿ ಅಂದರು. ಹೋದೆ, ಕರ್ಕೊಂಡೋದೆ ರಂಗನಾಥರು ಕರ್ಕೊಂಡು ಹೋದೆ. ಆ ಕಾರಿಡಾರಲ್ಲಿ ಹೋಗ್ತಾ ಇದ್ವಿ, ಮುಂದೆ ವಾರ್ಡ್ ನಂಬರೆಲ್ಲ ಕೇಳ್ಕೊಂಡಿದ್ವಿ. ಕಾರಿಡಾರ್ಲ್ಲಿ ಹೋಗ್ಬೇಕಾದ್ರೆ ಅವ್ರು ಹೆಂಡತಿ ಎದುರಿಗೆ ಬಂದರು, ನಮ್ಮ ನೋಡಿದ ತಕ್ಷಣ ಪಾಪ ದುಃಖ ಒತ್ತರಿಸಿ ಬಂತು, ಒಳಗೆ ಶುರು ಮಾಡಿದ್ರು. ಯಾಕೆ ಏನಾಯ್ತು, ಚೆನ್ನಾಗಿದ್ದಾರೆ ತಾನೆ, ಏನಾಗಿದೆ ಅಂತ ಕೇಳಿದ್ರು. ಅವ್ರ ತಾಯಿ ಅಳೋಕೆ ಶುರು ಮಾಡಿದ್ರು, ಜಯರಾಯರ ಹೆಂಡತಿ, ಇಲ್ಲ ಇದು ಬೆಳಗ್ಗೆ ಹೈದರಾಬಾದಿಂದ ರಿಪೋರ್ಟ್ ಬಂದಿದೆ, ಕ್ಯಾನ್ಸರ್ ಫೈನಲ್ ಸ್ಟೇಜ್ ಅಂತೆ, 4th stage ಇಂಟೆಸ್ಟೈನ್ ಕ್ಯಾನ್ಸರು, ಬದುಕಲ್ಲ ಇನ್ನು ಭಾಳ, ಆದರೆ 1 ತಿಂಗಳು 2 ತಿಂಗಳು, ಅದಕ್ಕೆ ಮನೆ ಕರ್ಕೊಂಡು ಹೋಗ್ಬಿಡಿ, ಆಸ್ಪತ್ರೆ ಇಡೋದು ಬೇಡ ಅಂತಿದ್ದಾರೆ ಡಾಕ್ಟರು, ಏನು ಮಾಡೋದು ಒಂದು ಹೂ ಅಂತಾತ್ರು. ನಮಗೂ ದಿಕ್ಕು ತಪ್ಪಿದಂಗಾಯ್ತು. ನಮಗೆ ಜಯರಾವ್ ಅಂದರೆ ಅಜರಾಮರವಾಗಿರುವಂಥ ವ್ಯಕ್ತಿ, ಆತ ಸಾಯ್ತಾನೆ ನಂಬೋಕೆ ಸಾಧ್ಯ ಇಲ್ಲ ನಾವು, ಆದರೂ ಏನು ಮಾಡೋದು, ಸಮಾಧಾನ ಮಾತಾಡ್ತೀವಿ ಅಂತ ಹೋದ್ವಿ. ಆಕೆ ಹೇಳಿದ್ರು, ಯಾಕೆ ಹೇಳಿದೆ ಗೊತ್ತಾ ನಿಮ್ಗೆ ಸುದ್ದಿ, ಇದನ್ನು ದಯವಿಟ್ಟು ಅವ್ರು ಹೇಳಬೇಡಿ, ಅವ್ರು ಹೇಳಿಲ್ಲ, ನಾವಿನ್ನ ಬೆಳಗ್ಗೆ ರಿಪೋರ್ಟ್ ಬಂದಿದೆ ಗೊತ್ತು, ಬೇಜಾರು ಮಾಡ್ಕೋತಾರೆ. ನಿಮಗೆ ಯಾಕೆ ಹೇಳಿದೆ ಗೊತ್ತಾ, ನೀವೆಲ್ಲ ಸ್ನೇಹಿತರು, ಆತ ಗೊತ್ತಲ್ಲ ಹ್ಯಾಂಗೆ ನೀಟಾಗಿರಬೇಕು ಅಂತ, ದಿನ ಸೇವೆ ಮಾಡ್ಕೋಬೇಕು, ತಾನೇ ಸ್ನಾನ ಮಾಡಬೇಕು ಅಂತಾರೆ. ಡಾಕ್ಟರ್ ಹೇಳ್ತಾರೆ ಬೇಡ, ಹೇಳೋದು ಬೇಡ, ಹೊಟ್ಟೆ ಕರುಳ ಮೇಲೆ ಪ್ರೆಷರ್ ಬೀಳುತ್ತದೆ, ಮಲ್ಕೊಂಡಿರಲಿ, ಸ್ಪಾಂಜ್ ಬಾತ್ ಮಾಡ್ತಾರೆ.

ಕೇಳಲ್ಲಪ್ಪ ಅವರು, ನೀವು ಹೇಳಿ ಸ್ವಲ್ಪ ಅವರಿಗೆ, ಸ್ನೇಹಿತರಲ್ವಾ. ಆಯ್ತು ಅಂತ ಒಳಗೆ ಹೋದ್ವಿ ನಾವು. ಆ ಕಡೆ ಒಂದು ಕುರ್ಚಿ, ಈ ಕಡೆ ಒಂದು ಸ್ಟೂಲು, ನಾ ಸ್ಟೂಲ್ ಮೇಲೆ ನಾಲ್ಕು ಕೂತ್ಕೊಂಡೆ. ರಂಗರ ಇವರು ಜಯರಾಯ್ ಮಲ್ಕೊಂಡಿದ್ರು. ಒಂದು 5 ನಿಮಿಷ ಮಾತಾದ್ಮೇಲೆ ಹೆಂಡತಿ ಹೇಳಿದ್ರು, ನೀ ಹೊರಗಡೆ ಹೋಗು ಹೋಗು ಅಂತಂದ್ರು. ನಾ ಹೊರಗೆ ಹೋಗ್ಬೇಕಾ? ನೀ ಹೊರಗೆ ಹೋಗು, ನಾ ಮಾತಾಡ್ಬೇಕು ಇವ್ರ ಹತ್ರ ಅಂದ್ರು. ಹೆಂಡ್ತಿನ ಹೊರ ಕರ್ಜಿಗೆ ಬಾಗಿಲು ಹಾಕೊಂಬಂದ್ಬಿಡು, ಬೋಲ್ಟ್ ಹಾಕೊಂಬಂದ್ಬಿಡು. ಹೆಂಡ್ತಿನ ಹೊರ ಕಳಿಸಿ ಬೋಲ್ಟ್ ಹಾಕೊಂಬಂದ್ರು. ನಮಗೇನಪ್ಪ ಅಂತ ಕಾನ್ಫಿಡೆನ್ಸ್ ಹೇಳೋದು. ಇವರು ಬಾಗಿಲು ಹಾಕೊಂಡು ಬಂದ್ವಿ. ಪಿಸು ಮಾತಿ ಅಂತ ಹೇಳ್ತಾರೆ, ರಂಗನಾಥ್ ಒಂದು ವಿಷಯ ಹೇಳ್ತೀನಿ, ನನ್ನ ಹೆಂಡತಿ ಹೇಳಬೇಡಿ, ಮಕ್ಕಳಿಗೆ ಹೇಳಬೇಡಿ, ಗೊತ್ತಿಲ್ಲ, ಬೇಜಾರು ಮಾಡ್ಕೋತಾರೆ. ನಂದು ಕ್ಯಾನ್ಸರ್ ಫೈನಲ್ ಸ್ಟೇಜ್, ಭಾಳ ಅಂದ್ರೆ 1 ತಿಂಗಳು ಬದುಕೋದು ನಾನು ಅಷ್ಟೇನೆ, ಹೇಳಬೇಡಿ, ಬೇಜಾರು ಮಾಡ್ಕೋತಾರೆ, ಪಾಪ ಯಾಕೆ ದುಃಖ ಮಾಡೋದು ಅವರಿಗೆ, ಹೋಗೋ ಟೈಮ್ ಬಂದಿದೆಯಲ್ಲ ಅಂತ ಹೇಗಿದ್ರು ಅಂದ್ರು. ನಮಗೆಲ್ಲ ಗಾಬರಿ ಆಗ್ಬಿಡ್ತು. ಇವ್ರು ಹೇಳಬೇಡ ಅಂತ ಅವ್ರು ಹೆಂಡತಿ ಹೇಳಿದ್ರೆ ಇವ್ರು ಹೆಂಡತಿ ಹೇಳಬೇಡ ಅಂತಾರೆ, ಗೊತ್ತಾಗಿದೆ ಇವರಿಗೆ. ರಂಗನಾಥ ಸಲಿಗೆ ಬೇಡಲ್ಲ, ಏಕವಚನದಲ್ಲಿ ಮಾತಾಡೋಂಥವ್ರು. ಅಲ್ಲಯ್ಯ ಜಯರಾಯ, ನಿನಗೆ ಗೊತ್ತಾನೆ ಫೈನಲ್ ಸ್ಟೇಜು ಕ್ಯಾನ್ಸರ್ ಅಂತ ಗೊತ್ತಾನೆ, ಮತ್ತೆ ಯಾಕೆ ನಾಟಕ? ಇನ್ನ ದಿನ ದಾಡಿ ಮಾಡ್ಕೊಳ್ಳೋದಕ್ಕೆ, ದಿನ ಸ್ನಾನ ಮಾಡ್ಕೊಳ್ಳೋದಕ್ಕೆ, ಇನ್ನೊಂದು ಮದುವೆ ಆಗೋ ವಿಚಾರ ಇದೆಯಾ? ಸುಮ್ಮನೆ ಮಲ್ಕೋ, ಆ ನರ್ಸ್ ಎಲ್ಲ ಸ್ಪಾಂಜ್ ಬಾತ್ ಕೊಡ್ತಾರೆ, ಇರು, 2 ದಿವಸಕ್ಕೊಮ್ಮೆ ಶೌರ ಮಾಡ್ತಾರೆ, ನಿನಗೆಲ್ಲ ಯಾಕೆ ಮಾಡ್ಕೋತೀಯ ನೀನು ಅಂದ್ರು. ಆ ಉತ್ತರ ಕೊಟ್ಟು ಜಯರಾಯರು, ನಾನು ಬದುಕಿರೋರಿಗೆ ಮರೆಯೋಕೆ ಸಾಧ್ಯ ಇಲ್ಲ. ಆಸ್ ಎ ಯಂಗ್ಸ್ಟರ್ ಇಟ್ ವಾಸ್ ಅ ಮೆಸೇಜ್ ಫಾರ್ ಮೈ ಲೈಫ್. ಜಯರಾಯ್ ಹೇಳಿದ್ರು, ರಂಗನಾಥ್ ಐ ನೋ ಐ ಆಮ್ ಇಲ್, ಐ ಆಮ್ ಕ್ರಿಟಿಕಲಿ ಇಲ್, ಬಟ್ ವೈ ಶುಡ್ ಐ ಲುಕ್ ಇಲ್, ವೈ ಶುಡ್ ಐ ಲುಕ್ ಇಲ್? ಅದ್ಭುತ ಅನಿಸ್ಬಿಡ್ತಪ್ಪ ನಾನು ಬದುಕಿರೋ ರೀತಿ. ಹೌದಪ್ಪ, ನಾನು ಕೊನೆ ಮಾರಣಾಂತಿಕ ರೋಗಕ್ಕೆ ಬಂದಿದ್ದೇನೆ, ಕೊನೆ ಹಂತಕ್ಕೆ ಬಂದಿದ್ದೀನಿ, ಆದರೆ ಕೊನೆ ಹಂತದವ್ರಂಗೆ ಯಾಕೆ ಬದುಕಬೇಕು? ಕೊನೆ ದಿವಸದವರೆಗೂ ಥಳ ಥಳ ಅಂದೇ ಹೋಗ್ತೀನಿ, ಹಂಗೆ ಹೋದ ಮನುಷ್ಯ. ಇದು ಜೀವನದ ಸಂಭ್ರಮ ಅಂತ ಹೇಳೋದು. ಜೀವನದ ಮೌಲ್ಯ, ಜೀವನದ ಸಂಸ್ಕೃತಿ.

0: Radio Sarang 107.8 FM.
1: ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ 2026. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದೆಯಾ? ವಿಳಾಸ ಅಥವಾ ವಿವರಗಳಲ್ಲಿ ತಿದ್ದುಪಡಿ ಮಾಡಬೇಕಾ? ಹಾಗಿದ್ರೆ ಈ ಚಾನ್ಸ್ ಮಿಸ್ ಮಾಡಬೇಡಿ. ಭಾರತ ಚುನಾವಣಾ ಆಯೋಗ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ವತಿಯಿಂದ SIR 2026 ಮತದಾರರ ಪಟ್ಟಿ ವಿಶೇಷ ಮೆಗಾ ಅಭಿಯಾನ ಇದೇ ಸೆಪ್ಟೆಂಬರ್ 19 ಮತ್ತು 20 ಬೆಳಿಗ್ಗೆ 9 ಸಂಜೆ 5 ಗಂಟೆಯವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮತಗಟ್ಟೆ ಕೇಂದ್ರಗಳಲ್ಲಿ. ಹೊಸದಾಗಿ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಿ ಹೆಸರು ವಿಳಾಸದ ತಿದ್ದುಪಡಿ ಮಾಡಿಕೊಳ್ಳಿ. ಆಕ್ಷೇಪಣೆಗಳಿದ್ದರೆ ದಾಖಲಿಸಿ. ನಿಮ್ಮ ಬೂತ್ ಮಟ್ಟದ ಅಧಿಕಾರಿಗಳಿಂದ ಸಹಾಯ ಪಡೆಯಿರಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಸಾರ್ವಜನಿಕರಿಗಾಗಿ ಈ ಮಾಹಿತಿ.
2: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
3: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
4: ಹಲೋ ಪುಟ್ಟ.
2: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
4: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
2: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
5: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
6: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
7: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡುದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
8: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನ್ ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ, ಏನ್ ಮಾಡ್ಲಿ? ಆತ್ಮಹತ್ಯೆ ಮಾಡಿಕೊಳ್ಳ.
9: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ, ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
1: ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ 2026. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದೆಯಾ? ವಿಳಾಸ ಅಥವಾ ವಿವರಗಳಲ್ಲಿ ತಿದ್ದುಪಡಿ ಮಾಡಬೇಕಾ? ಹಾಗಿದ್ರೆ ಈ ಚಾನ್ಸ್ ಮಿಸ್ ಮಾಡಬೇಡಿ. ಭಾರತ ಚುನಾವಣಾ ಆಯೋಗ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ವತಿಯಿಂದ SIR 2026 ಮತದಾರರ ಪಟ್ಟಿ ವಿಶೇಷ ಮೆಗಾ ಅಭಿಯಾನ ಇದೇ ಸೆಪ್ಟೆಂಬರ್ 19 ಮತ್ತು 20 ಬೆಳಿಗ್ಗೆ 9 ಸಂಜೆ 5 ಗಂಟೆಯವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮತಗಟ್ಟೆ ಕೇಂದ್ರಗಳಲ್ಲಿ. ಹೊಸದಾಗಿ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಿ ಹೆಸರು ವಿಳಾಸದ ತಿದ್ದುಪಡಿ ಮಾಡಿಕೊಳ್ಳಿ. ಆಕ್ಷೇಪಣೆಗಳಿದ್ದರೆ ದಾಖಲಿಸಿ. ನಿಮ್ಮ ಬೂತ್ ಮಟ್ಟದ ಅಧಿಕಾರಿಗಳಿಂದ ಸಹಾಯ ಪಡೆಯಿರಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಸಾರ್ವಜನಿಕರಿಗಾಗಿ ಈ ಮಾಹಿತಿ.

107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗನ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇಂದಿನ ಸಪ್ತಸ್ವರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ.

107.8 FM. Radio Saran. Ega app nalu kuda labhya.

ನಮಸ್ಕಾರ. ಇನಿಹಾನೆಟ್ ಕಂಪ್ಯೂಟರ್ ಎಜುಕೇಶನ್ ಸಂಸ್ಥೆ ಪದ್ಮುಂಜ ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಡುತ್ತಿರುವ ಚಿತ್ತ ವಿಸ್ತಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಪ್ರಾರ್ಥನಾ. ನಾವೆಲ್ಲ ಕೆಲವೊಂದ್ಸಲ ನಮ್ಮ ಆಪ್ತರ ಹತ್ರ ಹೇಳೋದಿದೆ, ನಾನಷ್ಟು ಮಾಡಿದೀನಿ, ಇಷ್ಟು ಮಾಡಿದೀನಿ, ನಾನು ಆ ಕೆಲಸ ಮಾಡಿದ್ದೀನಿ, ಈ ಕೆಲಸ ಮಾಡಿದ್ದೀನಿ ಅಂತ. ಆದರೆ ತಾನು ಮಾಡಿದ ಮಹಾ ಕೆಲಸನ ಎಲ್ಲೂ ಹೇಳ್ಕೊಳ್ಳದೆ ಇಡೀ ದೇಶದ ಜನರ ಸಂತೋಷನೇ ನಮ್ಮ ಸಂತೋಷ ಅಂತ ಅನ್ಕೊಂಡು ನಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತಿರುವ ನಮ್ಮ ಭಾರತೀಯ ವೀರ ಯೋಧರೇ ನಿಜವಾದ ಹೀರೋಗಳು ಅಲ್ವಾ? ಹೌದು, ನಮ್ಮ ಯೋಧರ ಬಗ್ಗೆ ಎಷ್ಟು ಮಾತನಾಡಿದ್ರೂ ಸಾಕಾಗಲ್ಲ. ನಮ್ಮ ಇಂದಿನ ಈ ಸಂತೋಷದ ಜೀವನಕ್ಕೆ ನಮ್ಮ ಯೋಧರು ಕಾರಣರಾಗಿದ್ದಾರೆ ಅಂದ್ರೆ ತಪ್ಪೇ ಇಲ್ಲ. ತ್ಯಾಗದ ಇನ್ನೊಂದು ಹೆಸರೇ ಸೈನಿಕ. ತನ್ನ ತಾಯಿನಾಡನ್ನು ಶತ್ರುಗಳಿಂದ ರಕ್ಷಿಸಲು ಇಡೀ ಜೀವನವನ್ನೇ ತ್ಯಾಗ ಮಾಡಿರ್ತಾನೆ ನಮ್ಮ ಯೋಧ. ಮಳೆ ಇರ್ಲಿ, ಬಿಸಿಲಿರ್ಲಿ, ಚಳಿನೇ ಇರ್ಲಿ, ಇದೆಲ್ಲವೂ ನಮ್ಮ ಯೋಧನ ಕಾಲಿಗೆರಗಿ ಶರಣಾಗುತ್ತೆ. ಇಂತಹ ಅಸಾಮಾನ್ಯ ತ್ಯಾಗಮಯ್ಯಾದ ನಮ್ಮ ಯೋಧರಿಗೆ ನಮ್ಮ ಕೋಟಿ ನಮನ. ಇನ್ನು ಇಂದಿನ ಕಾರ್ಯಕ್ರಮವೂ ಸಹ ನಮ್ಮನ್ನು ಕಾಪಾಡುತ್ತಿರುವ ಮತ್ತು ನಮಗಾಗಿ ಹುತಾತ್ಮರಾದ ನಮ್ಮ ಯೋಧರಿಗೆ ಸಮರ್ಪಣೆ. ಇಂದು ನಾವು ನಮ್ಮ ಸೈನಿಕರ ಬಗ್ಗೆ, ಸೈನ್ಯದ ಬಗ್ಗೆ ಅಪಾರವಾದ ಪ್ರೀತಿ ಗೌರವವನ್ನು ಹೊಂದಿದ್ದೇವೆ. ಇದಕ್ಕೆ ಕಾರಣ ನಮ್ಮ ಸೈನಿಕರ ಸಮರ್ಪಣಾ ಮನೋಭಾವ ಮತ್ತು ಸ್ವಯಂ ಪ್ರೇರಿತ ಕಾರ್ಯ. ಹೌದು, ನಮ್ಮ ದೇಶದಲ್ಲಿ ಎಲ್ಲರೂ ವೇತನಕ್ಕಾಗಿ ದುಡಿತಾರೆ. ಆದ್ರೆ ವೇತನದ ಅಭಿಲಾಷೆ ಇಲ್ಲದೆ ದೇಶ ಸೇವೆ ಪರಮ ಗುರಿ ಎಂದು ಹಗಲಿರುಳು ದುಡಿಯುವ ಏಕೈಕ ಯಾರಂದ್ರೆ ಅದು ನಮ್ಮ ಸೈನಿಕರು. ದೇಶ ರಕ್ಷಣೆ ಅಂತ ಬಂದಾಗ ಯಾವ ಸಾಹಸಕ್ಕೂ ಹಿಂದೆ ಸರಿಯಲ್ಲ. ಇನ್ನು ಶತ್ರುಗಳಿಂದ ನಮ್ಮ ದೇಶ ರಕ್ಷಿಸುವುದು ಮಾತ್ರ ನಮ್ಮ ಯೋಧರ ಕಾರ್ಯವಲ್ಲ, ಇದರ ಜೊತೆಗೆ ನಮ್ಮ ದೇಶದಲ್ಲಿ ಏನಾದರೂ ಸಮಸ್ಯೆಗಳು ಆದಾಗ ಅಲ್ಲೂ ಬಂದು ಕಾಪಾಡುವವರು ನಮ್ಮ ಯೋಧರು. ಈ ವಿಶೇಷತೆ ಇರುವುದ್ರಿಂದಲೇ ನಮಗೆ ನಮ್ಮ ಸೈನಿಕರ ಬಗ್ಗೆ, ಸೈನ್ಯದ ಬಗ್ಗೆ ಅಪಾರವಾದ ಪ್ರೀತಿ ಗೌರವ ಇರುವಂಥದ್ದು ಅಲ್ವಾ? ಇನ್ನು ಸಿಯಾಚಿನ್ ಅಂದಾಗ ನೆನಪಾಗುವುದು ಸಿಯಾಚಿನ್ ಹೀರೋ, ಹುತಾತ್ಮ ಯೋಧ ಹನುಮಂತಪ್ಪ ಕೊಪ್ಪದ್. ಸಿಯಾಚಿನ್ನಲ್ಲಿ ನಡೆದ ಭೀಕರ ಹಿಮಪಾತಕ್ಕೆ ಸಿಲುಕಿ 6 ದಿನಗಳಾದರೂ ಪವಾಡ ಸದೃಶ ರೀತಿಯಲ್ಲಿ ಬದುಕಿ ಬಂದರೂ ಚಿಕಿತ್ಸೆ ಫಲಕಾರಿಯಾಗದೆ ಹುತಾತ್ಮರಾದ ವೀರ ಯೋಧ ಹನುಮಂತಪ್ಪ ಕೊಪ್ಪದ್. ಹನುಮಂತಪ್ಪ ಕೊಪ್ಪದವರ ಪತ್ನಿ ಮಹಾದೇವಿ ಅಂತ. ಇವರನ್ನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಒಂದ್ ಮಾತು ಹೇಳ್ತಾರೆ, ನಂಗೆ ಮಗ ಇಲ್ಲ, ಮಗಳಿರೋದು ನೇತ್ರ ಅಂತ ಅವಳ ಹೆಸರು. ನಂಗೆ ಮಗನೂಳೆ ಮಗಳು ಅವಳೆ. ಇವಳಿಗಿನ್ನೂ ವಿದ್ಯಾಭ್ಯಾಸ ನೀಡಿ ಭಾರತೀಯ ಸೇನೆಗೆ ಕಳಿಸ್ತೇನೆ ಅಂತ. ವಾವ್, ಎಂತಹ ಒಂದು ಅದ್ಭುತ ಮಾತು ಅಲ್ವಾ? ಒಂದ್ ಕಡೆಯಿಂದ ತನ್ನ ಗಂಡನನ್ನು ಕಳೆದುಕೊಂಡ ದುಃಖ ತನ್ನ ಮನಸ್ಸಲ್ಲಿದ್ರು, ನನ್ನ ಮಗಳನ್ನು ಭಾರತೀಯ ಸೇನೆಗೆ ಕಳಿಸ್ತೇನೆ ಎಂಬ ದೇಶ ಪ್ರೇಮದ ಮಾತು ಆ ತಾಯಿಂದ ಬರ್ತಾ ಇದೆ ಅಂತಂದ್ರೆ ನಿಜಕ್ಕೂ ಆಕೆ ಮನೋಬಲಕ್ಕೆ, ಮನೋಸ್ಥೈರ್ಯಕ್ಕೆ ನಮ್ಮ ಬಿಗ್ ಸೆಲ್ಯೂಟ್. ಇಂತಹ ಯೋಧರ ಪತ್ನಿಯಿಂದ, ತಂದೆ ತಾಯಿಯರಿಂದಲೇ ನಮ್ಮ ಯೋಧರಿಗೆ ಅಧಿಕ ಬಲ ಬಂದಿರೋದಂದ್ರೆ ತಪ್ಪಾಗಲ್ಲ. ಇದರಿಂದ ಗೊತ್ತಾಗುತ್ತೆ, ನಮ್ಮನ್ನು ಕಾಪಾಡ್ತಿರುವ ಸೈನಿಕರಿಗಷ್ಟೇ ಅಲ್ಲ, ಅವರ ಇಡೀ ಕುಟುಂಬಕ್ಕೂ ನಮ್ಮ ದೇಶದ ಮೇಲೆ ಎಷ್ಟೊಂದು ಪ್ರೀತಿ, ಎಷ್ಟೊಂದು ಅಭಿಮಾನ ಇದೆ ಅಂತ. ಇನ್ನು ನಮ್ಮ ಯೋಧನನ್ನು ಪೂಜನೀಯ ಭಾವನೆಯಿಂದ ನೋಡುದು ಸಾಮಾನ್ಯ, ಆದ್ರೆ ನಮ್ಮ ಸೈನಿಕನಾದವನು ದೈವತ್ವಕ್ಕೇರಿದ ವಿಚಾರ ಕೇಳಿದ್ರೆ ನಿಮ್ಗೂ ಆಶ್ಚರ್ಯವಾಗ್ಬೋದು. ಹಾಗಾದ್ರೆ ಅಂತಹ ಯೋಧ ಯಾರು ಎನ್ನುವ ಕಂಪ್ಲೀಟ್ ಸ್ಟೋರಿನ ಹೇಳ್ತೀನಿ ಸಣ್ಣದೊಂದು ಬ್ರೇಕ್ ನಂತರ.

ಬ್ರೇಕ್ನ ನಂತರ ಮತ್ತೊಮ್ಮೆ ಚಿತ್ತ ವಿಸ್ತಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಸೈನಿಕನಾದವನು ದೈವತ್ವ ಕೇಳಿದ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗಾದ್ರೆ ಅಂತಹ ಯೋಧ ಯಾರು ಎನ್ನುವ ಪ್ರಶ್ನೆಗೆ ಉತ್ತರ ಇಲ್ಲಿದೆ. 1962 104 ದಿನದ ಹೀರೋ, ಏಕಾಂಗಿ ಸಮರವೀರ, ರೈಫಲ್ ಮ್ಯಾನ್ ಜಸ್ವಂತ್ ಸಿಂಗ್ ರಾವತ್.

ಹೌದು, 1962ರಲ್ಲಿ ಚೀನಾ ಹಠಾತ್ತಾಗಿ ಭಾರತದ ಮೇಲೆ ಯುದ್ಧ ಸಾರಿತು. ಈ ಅನಿರೀಕ್ಷಿತ ದಾಳಿಯಿಂದ ಭಾರತ ಸೇನೆ ತತ್ತರಿಸಿ ಹೋಗಿತ್ತು. ಚೀನಾದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳೆದುರು ಭಾರತ ಸೋಲೊಪ್ಪಿಕೊಳ್ಳುವ ಪರಿಸ್ಥಿತಿ ಎದುರಾಯಿತು. ಚೀನಾ ಭಾರತ ನಿಯಂತ್ರಣ ಗಡಿರೇಖೆ ದಾಟಿ ತವಾಂಗ್ ಅನ್ನು ಹಿಂದಿಕ್ಕಿ ಅಸ್ಸಾಂನ ತೇಜ್ಪುರವರೆಗೂ ಬಂದಿತ್ತು. ಆಗ ಭಾರತ ತವಾಂಗ್ ಸೇನಾ ನೆಲೆಯಲ್ಲಿದ್ದ ಸೈನಿಕರನ್ನು ಹಿಂದಕ್ಕೆ ಬರಲು ಆಜ್ಞೆ ನೀಡಿತು. ಆದ್ರೆ ಜಸ್ವಂತ್ ಸಿಂಗ್ ರಾವತ್ ಸೇನಾ ಮುಖ್ಯಸ್ಥರ ಆಜ್ಞೆಯನ್ನು ಧಿಕ್ಕರಿಸಿ ಯುದ್ಧವನ್ನು ಮುಂದುವರಿಸಲು ನಿರ್ಧರಿಸೇ ಬಿಟ್ರು. ಇವರಿಗೆ ಲ್ಯಾನ್ಸ್ ನಾಯಕ್ ತ್ರಿಲೋಕ್ ಸಿಂಗ್ ಮತ್ತು ರೈಫಲ್ ಮ್ಯಾನ್ ಗೋಪಾಲ್ ಸಿಂಗ್ ಸೇನ್ ಸಾಥ್ ನೀಡ್ತಾರೆ. ಆಗ ಇವರ ಕೈಯಲ್ಲಿ ರೈಫಲ್ ಬಿಟ್ರೆ ಇನ್ನೇನು ಶಸ್ತ್ರಾಸ್ತ್ರ ಇರಲಿಲ್ಲ. ಬಂಕರ್ನಲ್ಲಿ ಕೂತು ಮದ್ದುಗುಂಡುಗಳು ಸಿಡಿಸಲು ತಯಾರಾಗ್ತಾರೆ. ಮದ್ದುಗುಂಡುಗಳು ಮುಗಿದಾಗ ತ್ರಿಲೋಕ್ ಸಿಂಗ್ ಮತ್ತು ಗೋಪಾಲ್ ಸಿಂಗ್ ತೆವಳುತ್ತಾ ಹೋಗಿ ಸತ್ತ ಚೀನಿಯರ ಕೈಯಲ್ಲಿದ್ದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ತಂದು ಯುದ್ಧ ಮುಂದುವರಿಸ್ತಾ ಇದ್ರು. ಹೀಗೆ ಮಾಡುವ ಪ್ರಯತ್ನದಲ್ಲಿ ಚೀನಿ ಸೈನಿಕರ ಕಣ್ಣಿಗೆ ಬಿದ್ದು ಹುತಾತ್ಮರಾಗ್ತಾರೆ. ಈಗ ಉಳಿದದ್ದು ಜಸ್ವಂತ್ ಸಿಂಗ್ ಮಾತ್ರ. ಅದು ನವೆಂಬರ್ 13. ಏಕಾಂಗಿಯಾಗಿ ಉಳಿದಿದ್ದ ಜಸ್ವಂತ್ ಸಿಂಗ್ ವೀರ ಅಭಿಮನ್ಯುನ ರೀತಿಯಲ್ಲಿ ಹೋರಾಟ ಕೇಳಿದ್ದಾರೆ. ಬಂಕರ್ನಿಂದ ಬಂಕರ್ಗೆ ಜಿಗಿಯುತ್ತಾ ಅವರದೇ ಬಂದೂಕುಗಳಿಂದ ಚೀನಿರತ್ತ ಗುಂಡು ಹಾರಿಸ್ತಾರೆ. ಈ ಹೋರಾಟ ಸತತ 3 ದಿನಗಳ ಕಾಲ ನಡೆದು 300ಕ್ಕೂ ಅಧಿಕ ಸೈನಿಕರನ್ನು ಹೊಡೆದುಳಿಸಿದ್ದಾನೆ ಎಂದು ಹೇಳಲಾಗುತ್ತೆ. ಜಸ್ವಂತ್ ಸಿಂಗ್ ಅವರ ಬಂದೂಕಿನ ಹೊಡೆತ ನೋಡಿ ಚೀನಿ ಸೈನಿಕರು ಭಾರತೀಯ ಬಂಕರ್ಗಳಲ್ಲಿ ಅಧಿಕ ಸೈನಿಕರಿರ್ಬೋದು ಅಂತ ಭಾವಿಸ್ತಾರೆ. ಆದ್ರೆ ಅಲ್ಲಿದ್ದದ್ದು ಕೇವಲ ಒಬ್ಬನೇ ಒಬ್ಬ ಭಾರತೀಯ ಸೈನಿಕ ಅಂತ ತಿಳಿದಾಗ ಆಶ್ಚರ್ಯಚಕಿತರಾಗ್ತಾರೆ. ಜಸ್ವಂತ್ ಸಿಂಗ್ ಅನ್ನು ಸೆರೆ ಹಿಡಿದು ಕೊಲ್ಲಲಾಗುತ್ತೆ. ಆತನ ಶಿರವನ್ನು ಚೀನಿ ಸೈನಿಕರು ಅವರೊಂದಿಗೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿನ ಸೇನಾಧಿಕಾರಿಗಳು ಈ ಏಕಾಂಗಿ ವೀರನ ಕತೆ ಕೇಳಿ ಆಶ್ಚರ್ಯಚಕಿತರಾಗ್ತಾರೆ ಮತ್ತು ಆತನ ಶೌರ್ಯವನ್ನು ಕೊಂಡಾಡ್ತಾರೆ. ಮಾತ್ರವಲ್ಲ, ಆತನ ಶಿರದ ಅಂದ್ರೆ ಎದೆಯ ಮೇಲ್ಭಾಗದ ಕಂಚಿನ ಪ್ರತಿಮೆಯನ್ನು ಮಾಡಿ ಗೌರವದೊಂದಿಗೆ ಭಾರತಕ್ಕೆ ಕಳಿಸ್ತಾರೆ. ಈ ಏಕಾಂಗಿ ವೀರನನ್ನು ನೂರನಂಗ್ನಲ್ಲಿ ಇಂದಿಗೂ ಪೂಜಿಸಲಾಗ್ತಿದೆ. ಅಲ್ಲಿ ಪೂಜೆಗೊಳ್ಳುತ್ತಿರುವ ಕಂಚಿನ ಪ್ರತಿಮೆಯೇ ಅಂದು ಚೀನಿಯರು ಕಳಿಸಿಕೊಟ್ಟ ಪ್ರತಿಮೆಯಂತೆ. ಜಸ್ವಂತ್ ಘರ್ ಕೇವಲ ಯುದ್ಧ ಸ್ಮಾರಕವಾಗಿ ಉಳಿದಿಲ್ಲ, ಅದೊಂದು ದೇವಸ್ಥಾನವಾಗಿದೆ. ಜಸ್ವಂತ್ ಬಾಬಾ ಆಗಿದ್ದಾರೆ ಎಂದು ಇಲ್ಲಿನ ಜನ ನಂಬುತ್ತಾರೆ. ಆತ ಇನ್ನೂ ಸತ್ತಿಲ್ಲ, ನಮ್ಮನ್ನು ಕಾಪಾಡ್ತಾ ಇದ್ದಾರೆ ಅಂತ ನಂಬುತ್ತಾರೆ. ಆತನಿಗೆ ಇಂದಿಗೂ ಹೊತ್ತು ಹೊತ್ತು ಊಟ ತಯಾರಾಗುತ್ತೆ, ಆತನ ಬಟ್ಟೆಗೆ ಇಸ್ತ್ರಿ ಮಾಡಲಾಗುತ್ತೆ, ಶೂಗೆ ಪಾಲಿಶ್ ಮಾಡಲಾಗುತ್ತೆ. 1126 ಕಿಲೋಮೀಟರ್ ಉದ್ದದ ಚೀನಾ ಭಾರತ ಗಡಿಯನ್ನು ದೇವರು ಜಸ್ವಂತ್ ಬಾಬಾ ಕಾಯ್ತಾರೆ ಎಂದು ನಮ್ಮ ಸೈನಿಕರು ನಂಬುತ್ತಾರೆ. ವಾವ್, ಎಂತಹ ಒಂದು ಅದ್ಭುತ ಸ್ಟೋರಿ ಅಲ್ವಾ? ಇದನ್ನ ಕೇಳ್ತಾ ಇದ್ರೆ ನಂಗೆ ರೋಮಾಂಚನವಾಗುತ್ತೆ. ಓಕೆ ಸ್ನೇಹಿತರೆ, ನಮ್ಮ ಯೋಧರ ಇನ್ನಷ್ಟು ಸಾಹಸದ ಕಥೆಗಳನ್ನು ನಿಮ್ ಜೊತೆ ಹಂಚಲಿಕ್ಕಿದೆ. ಅಲ್ಲಿಯವರೆಗೆ ನೀವು ತೆಕೊಳ್ಳಿ ಒಂದು ಸ್ಮಾಲ್ ಬ್ರೇಕ್.

ಬ್ರೇಕ್ ನ ನಂತರ ಚಿತ್ತ ವಿಸ್ತಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಲಾವಣ್ಯ. ಭಾರತೀಯರ ಮನಸ್ಸಿನಲ್ಲಿ ಎಂದೂ ಮರೆಯದಿರುವ ಘಟನೆ ಯಾವುದಂದ್ರೆ ಅದು ಕಾರ್ಗಿಲ್ ಯುದ್ಧ. ಇಂದು ಅಂದ್ರೆ ಜುಲೈ 26 ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಯೋಧರು ವಿಜಯ ಪತಾಕೆಯನ್ನು ಹಾರಿಸಿದ ದಿನ ಕಾರ್ಗಿಲ್ ವಿಜಯೋತ್ಸವ ದಿನ. ಪಾಕಿಸ್ತಾನಿ ಸೈನಿಕರು ಹಾಗೂ ಕಾಶ್ಮೀರಿ ಉಗ್ರಗಾಮಿಗಳು ಭಾರತದ ನೆಲೆಗಳ ಮೇಲೆ ನುಸುಳಿದ್ದೇ ಈ ಯುದ್ಧಕ್ಕೆ ಪ್ರಮುಖ ಕಾರಣವಾಗಿತ್ತು. ಈ ಯುದ್ಧದಲ್ಲಿ ನಮ್ಮ 527 ಮಂದಿ ಯೋಧರು ಹುತಾತ್ಮರಾಗ್ತಾರೆ, ಹಾಗೆ 1363 ಮಂದಿ ಯೋಧರು ಗಾಯಗೊಳ್ತಾರೆ. ಅಂತಿಮವಾಗಿ ನಮ್ಮ ಯೋಧರು ವಿಜಯದ ಮಾಲೆಯನ್ನು ಭಾರತ ಮಾತೆಯ ಕೊರಳಿಗೆ ಹಾಕ್ತಾರೆ. ನಾನಿವತ್ತು ನಿಮ್ ಜೊತೆ ಯಾರ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೇನೆ ಅಂತ ಗೊತ್ತಾದ್ರೆ ನಿಮ್ಮೈ ಕೂಡ ರೋಮಾಂಚನಗೊಳ್ಳುತ್ತೆ, ನಿಮ್ ಹೃದಯ ಕೂಡ ಅವರಿಗೋಸ್ಕರ ಮಿಡಿಯುತ್ತೆ. ಇಷ್ಟು ಹೇಳಿದ್ಮೇಲೆ ಅವರು ಯಾರು ಅನ್ನೋ ಕುತೂಹಲ ನಿಮ್ಮನ್ನು ಕಾಡ್ತಾ ಇರ್ಬೋದಲ್ವಾ? ಎಸ್, ಅವರು ಬೇರೆ ಯಾರು ಅಲ್ಲ, ನಮ್ಮ ಭಾರತದ ಹೆಮ್ಮೆಯ ಸುಪುತ್ರ, ಕಾರ್ಗಿಲ್ ಯುದ್ಧದ ಹೀರೋ, ಪರಮ ವೀರ ಚಕ್ರ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ.

ಕ್ಯಾಪ್ಟನ್ ವಿಕ್ರಮ್ ಬಾತ್ರಾರ ಹೆಸರು ಕೇಳಿದ್ರೆ ಎಲ್ಲ ಭಾರತೀಯರ ಹೃದಯದಲ್ಲೂ ಹೆಮ್ಮೆಯ ಭಾವನೆ ಮೂಡುತ್ತೆ. ದೇಶ ಕಂಡ ಮಹಾನ್ ವೀರ ಯೋಧರಲ್ಲಿ ವಿಕ್ರಮ್ ಬಾತ್ರಾ ಕೂಡ ಒಬ್ರು. ಸೆಪ್ಟೆಂಬರ್ 9 1984 ಹಿಮಾಚಲ ಪ್ರದೇಶದ ಪಾಲಂಪುರ್ ಎಂಬ ಸಣ್ಣ ಪಟ್ಟಣದಲ್ಲಿ ಜಿಎಲ್ ಬಾತ್ರಾ ಹಾಗೂ ಕಮಲ್ ಕಾಂತ ಬಾತ್ರಾ ದಂಪತಿಗಳ ಪುತ್ರನಾಗಿ ವಿಕ್ರಮ್ ಬಾತ್ರಾ ಜನಿಸ್ತಾರೆ. ಬಾಲ್ಯದಿಂದಲೇ ಅಧ್ಯಯನದ ಜೊತೆ ಜೊತೆಗೆ ಕ್ರೀಡೆಯಲ್ಲಿ ಕೂಡ ವಿಶೇಷ ಆಸಕ್ತಿಯನ್ನು ಹೊಂದಿರ್ತಾರೆ. ಸೆಂಟ್ರಲ್ ಸ್ಕೂಲ್ನಿಂದ 12ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳನ್ನು ಮುಗಿಸಿದ ವಿಕ್ರಮ್ ಮುಂದಕ್ಕೆ ಚಂಡೀಗಢದ DAV ಕಾಲೇಜಿನಲ್ಲಿ BSc ಮೆಡಿಕಲ್ ಸೈನ್ಸ್ ಅಧ್ಯಯನಕ್ಕೆ ಸೇರ್ತಾರೆ. ಕಾಲೇಜಿನ ಮೊದಲ ವರ್ಷದಿಂದಲೇ NCCಯ ಏರ್ವಿಂಗ್ಗೆ ಸೇರ್ತಾರೆ. ಇಂಟರ್ ಸ್ಟೇಟ್ NCC ಶಿಬಿರದಲ್ಲಿ ಉತ್ತರ ವಲಯದಲ್ಲಿನ ಪಂಜಾಬ್ ಡೈರೆಕ್ಟರೇಟ್ನ ಅತ್ಯುತ್ತಮ NCC ಕೆಡೆಟ್ ಅನ್ನು ಪಡೀತಾರೆ. ಹಾಗೆ 1994 ರಿಪಬ್ಲಿಕ್ ಡೇ ಮೆರವಣಿಗೆಯಲ್ಲಿ NCC ಕೆಡೆಟ್ ಆಗಿ ಭಾಗವಹಿಸ್ತಾರೆ. ಅಲ್ಲಿಂದ ಮನೆಗೆ ಮರಳಿದಾಗ ನಾನು ಭಾರತೀಯ ಸೈನ್ಯಕ್ಕೆ ಸೇರ್ತೇನೆ ಎಂಬ ವಿಚಾರವನ್ನ ಹೆತ್ತವರಿಗೆ ತಿಳಿಸ್ತಾರೆ ವಿಕ್ರಮ್ ಬಾತ್ರಾ. 1995 ಕಾಲೇಜಿನಲ್ಲಿರುವಾಗಲೇ ಹಾಂಗ್ಕಾಂಗ್ನ ಪ್ರಧಾನ ಕಚೇರಿ ಹೊಂದಿರುವ ಶಿಪ್ಪಿಂಗ್ ವ್ಯಾಪಾರಿ ನೌಕಾಪಡೆಗೆ ಆಯ್ಕೆ ಆಗ್ತಾರೆ. ಆದರೆ ಅಂತಿಮವಾಗಿ ಮನಸ್ಸು ಬದಲಿಸಿದ ವಿಕ್ರಮ್, ಹಣ ಜೀವನದಲ್ಲಿ ಎಲ್ಲವೂ ಅಲ್ಲ, ನಾನು ಏನಾದರೊಂದು ದೊಡ್ಡದನ್ನು ಸಾಧಿಸಲೇಬೇಕು, ದೇಶಕ್ಕೆ ಖ್ಯಾತಿ ತಂದುಕೊಡುವುದನ್ನು ಮಾಡಬೇಕು ಎನ್ನುವ ವಿಚಾರಗಳು ವಿಕ್ರಮ್ನ ಮನಸ್ಸಲ್ಲಿ ಮೂಡ್ತದೆ. ಅದೇ ವರ್ಷದಲ್ಲಿ ಪದವಿ ಮುಗಿಸಿದ ವಿಕ್ರಮ್ ಮುಂದಕ್ಕೆ ಇಂಗ್ಲಿಷ್ ವಿಷಯದಲ್ಲಿ MA ಮಾಡಲು ಪಂಜಾಬ್ ವಿಶ್ವವಿದ್ಯಾಲಯಕ್ಕೆ ಸೇರ್ತಾರೆ. 1996 ಅಲಹಾಬಾದ್ನ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಕರೆಯಲಾಗುವಂತಹ ಸಂದರ್ಶನದಲ್ಲಿ ಆಯ್ಕೆ ಆಗ್ತಾರೆ. ಆರ್ಡರ್ ಆಫ್ ಮೆರಿಟ್ನಲ್ಲಿ ಅಗ್ರ 35 ಅಭ್ಯರ್ಥಿಗಳಲ್ಲಿ ವಿಕ್ರಮ್ ಕೂಡ ಒಬ್ಬರಾಗ್ತಾರೆ. ಇಂಡಿಯನ್ ಮಿಲಿಟರಿ ಅಕಾಡೆಮಿಯಿಂದ 19 ಕೋರ್ಸ್ ಮುಗಿದ ಬಳಿಕ ಡಿಸೆಂಬರ್ 6 1997 IMAನಿಂದ ಹೊರಬಂದು ಭಾರತೀಯ ಸೈನ್ಯಕ್ಕೆ ಲೆಫ್ಟಿನೆಂಟ್ ಆಗಿ ನೇಮಕಗೊಳ್ತಾರೆ. ಇನ್ನು ಕಾರ್ಗಿಲ್ ಯುದ್ಧದಲ್ಲಿ ವಿಕ್ರಮ್ ಅವರ ಸಾಹಸ ಹೇಗಿತ್ತು? ಭಾರತ ಈ ಯುದ್ಧದಲ್ಲಿ ಜಯಗಳಿಸಲು ವಿಕ್ರಮ್ ಯಾವ ರೀತಿ ಕಾರಣರಾಗ್ತಾರೆ ಎಂಬುದನ್ನು ಹೇಳ್ತೀನಿ ಸಣ್ಣ ಬ್ರೇಕ್ನ ನಂತರ.

ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಕಿತ್ತೂರ ರಾಣಿ, ಭಗತ್ ಸಿಂಗ್ ಇವರಿಗೆ ಸಮಾನ ನಮ್ಮ ಯೋಧರು. ದೇಶಕ್ಕೆ ಕೊಟ್ಟರು ಉಸಿರು ಚಿರಋಣಿ ಯೋಧರ ತ್ಯಾಗಕ್ಕೆ ಸಮಸ್ತ ಭಾರತ.

ಬ್ರೇಕ್ನ ನಂತರ ಮತ್ತೊಮ್ಮೆ ಚಿತ್ತ ವಿಸ್ತಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ವಿಕ್ರಮ್ ಬಾತ್ರಾ ಅವರ ಬಗ್ಗೆ ಮಾತಾಡ್ತಿದ್ವಿ. ಪಾಲಂಪುರದಲ್ಲಿ ನೇವ್ಗಲ್ ಕೆಫೆ ಎನ್ನುವ ಹೋಟೆಲ್ ಒಂದಿದೆ. ಪಕ್ಕದಲ್ಲೇ ನೇವ್ಗಲ್ ನದಿ ಕೂಡ ಹರಿಯುತ್ತೆ. ವಿಕ್ರಮ್ ಈ ಹೋಟೆಲ್ಗೆ ಬಂದಾಗ ಅವರ ಪರಿಚಯದ ವ್ಯಕ್ತಿಯೊಬ್ರು ಯುದ್ಧದ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಯುದ್ಧ ಪ್ರಾರಂಭ ಆಗಿದೆ, ಯಾರಿಗೊತ್ತು, ಯಾವ ಕ್ಷಣದಲ್ಲಿ ಬೇಕಾದರೂ ನಿನಗೆ ಕರೆ ಬರಬಹುದು, ಎಚ್ಚರಿಕೆಯಿಂದಿರು ಎಂದು ಕಿವಿ ಮಾತನ್ನು ಹೇಳ್ತಾರೆ. ಅಲ್ಲಿಯವರೆಗೆ ಮೌನವಾಗಿ ಕುಳಿತಿದ್ದ ವಿಕ್ರಮ್, ತಲೆ ಕೆಡಿಸ್ಕೊಳ್ಬೇಡಿ, ಒಂದೋ ಗೆದ್ದು ತ್ರಿವರ್ಣ ಧ್ವಜವನ್ನು ಹಾರಿಸಿ ಬರ್ತೇನೆ, ಇಲ್ಲ ಅದೇ ಧ್ವಜ ಸುತ್ತಿರುವ ನನ್ನ ಹೆಣ ಬರುತ್ತೆ ಅಂತ ಹೇಳ್ತಾರೆ. ಬಹುಶಃ ಆ ವ್ಯಕ್ತಿಗೆ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ ತಾನು ವಿಕ್ರಮ್ ಜೊತೆ ಅದೇ ಕಡೆಯ ಬಾರಿಗೆ ಮಾತಾಡ್ತಿದ್ದೇನೆ ಅಂತ. 1999 June 1 ಕಾರ್ಗಿಲ್ ಸೇವೆಗೆ ಹಾಜರಾಗಬೇಕೆಂದು ಸೇನೆಯಿಂದ ಆದೇಶ ಬರುತ್ತೆ. ಅಪ್ಪ, ಅಮ್ಮ, ತಮ್ಮ ಮತ್ತು ಆಪ್ತ ಸ್ನೇಹಿತರಿಂದ ಬೀಳ್ಕೊಟ್ಟು ಕರ್ತವ್ಯಕ್ಕೆ ಹಾಜರಾಗ್ತಾರೆ ವಿಕ್ರಮ್. ಕಾರ್ಗಿಲ್ನ ಪರ್ವತ ಶ್ರೇಣಿಗಳು ಅಂದು ರಣರಂಗವಾಗಿದ್ದವು. 1000 ಎತ್ತರವುಳ್ಳ ಶಿಖರಗಳ ಮೇಲೆ ಪಾಕ್ ಭಯೋತ್ಪಾದಕರು ಬಂಕರ್ಗಳನ್ನು ತೋಡಿದ್ದರು. ಪವಾಡದಿಂದ ಮಾತ್ರ ಶತ್ರುಗಳನ್ನು ಗೆಲ್ಲಲು ಸಾಧ್ಯ ಎಂದೇ ಭಾವಿಸಲಾಗಿತ್ತು. ದಾರಿ ಕಾಣದ ಆಗಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ವಾಯುದಾಳಿಗೆ ಆದೇಶ ನೀಡ್ತಾರೆ. ಆದರೂ ಶಿಖರವನ್ನೇರಿಯೇ ಭಯೋತ್ಪಾದಕರನ್ನು ಕೊಲ್ಲಬೇಕಿತ್ತು. 12,000 ಎತ್ತರದಲ್ಲಿರುವ 51-40 ಶಿಖರ ಕಾಶ್ಮೀರ ಕಣಿವೆಯಲ್ಲಿ ಅತಿ ಎತ್ತರದ ಶಿಖರ. ಈ ಶಿಖರವನ್ನು ವಶಪಡಿಸಿಕೊಂಡರೆ ಮಾತ್ರ ನಮ್ಮ ಮುಂದಿನ ಹಾದಿ ಸುಲಭವಾಗುವಂತಿತ್ತು. June 19 ದಟ್ಟ ಕತ್ತಲು ಕವಿದಿತ್ತು. ಹಾಗಾಗಿ ಭಯೋತ್ಪಾದಕರನ್ನು ಕೊಲ್ಲುವ ಸಾಹಸಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಉಳಿದಿದ್ವು. ಯಾಕಂದ್ರೆ ಬೆಳಗಾದ್ರೆ ಆ ಶಿಖರವನ್ನೇರಲು ಸಾಧ್ಯ ಆಗ್ತಿರಲಿಲ್ಲ. ಶತ್ರುವಿನ ಗುಂಡೇಟಿಗೆ ಎದೆ ಕೊಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇತ್ತ ಕಾರ್ಗಿಲ್ ಯುದ್ಧ ಪ್ರಾರಂಭವಾಗಿ ಅದಾಗಲೇ 5 ಕಳೆದಿತ್ತು. ನಮ್ಮ ಸೇನೆ ಯಾವುದೇ ಯಶಸ್ಸನ್ನು ಸಹ ಕಂಡಿರಲಿಲ್ಲ. June 19 ರಾತ್ರಿ 51-40 ಶಿಖರ ಜಯಿಸಲೇಬೇಕೆಂದು ವಿಕ್ರಮ್ ಬಾತ್ರಾ ಹಾಗೂ ಕ್ಯಾಪ್ಟನ್ ಸಂಜೀವ್ ಜಮ್ವಾಲ್ಗೆ ಆದೇಶ ನೀಡಲಾಗುತ್ತೆ. ಯಾಕಂದ್ರೆ ಇದು ದೇಶದ ಘನತೆಯ ಪ್ರಶ್ನೆಯೂ ಆಗಿತ್ತು. ಕಡಿದಾದ ಭಾಗಗಳ ಮೂಲಕ ಶಿಖರವನ್ನೇರುವಂತೆ ತಮ್ಮ ಸಂಗಡಿಗರಿಗೆ ನಿರ್ದೇಶನ ನೀಡಿದ ಬಾತ್ರಾ ತಾನು ಹಿಂದಿನಿಂದ ಶತ್ರುಗಳಿಗೆ ದಾಳಿ ಮಾಡಲು ಮುಂದಾಗ್ತಾರೆ. ಹೀಗೆ ದಿಟ್ಟ ಹೆಜ್ಜೆಯನ್ನಿಡುತ್ತಾ ಶಿಖರವನ್ನೇರುತ್ತಾ ಮುಂದೆ ಮುಂದೆ ಸಾಗ್ತಾರೆ. ಬೆಳಗಾಗುವಷ್ಟರಲ್ಲಿ ಉತ್ತುಂಗದಲ್ಲಿದ್ದ ಪಾಕಿಸ್ತಾನದ ಬಂಕರ್ ಅನ್ನು ಸ್ಫೋಟಗೊಳಿಸುವಲ್ಲಿ ವಿಕ್ರಮ್ ಬಾತ್ರಾ ಟೀಂ ಯಶಸ್ಸನ್ನು ಕಾಣುತ್ತೆ.

ವಿಕ್ರಮ್ ಬಾತ್ರಾ ನೇತೃತ್ವದ 13 ಜಮ್ಮು ಕಾಶ್ಮೀರ್ ರೈಫಲ್ ಸೇನಾ ತುಕಡಿ ನಿರ್ಣಾಯಕ ಕಾಳಗದಲ್ಲಿ ಗೆಲುವನ್ನು ಸಾಧಿಸುತ್ತೆ. ವಿಕ್ರಮ್ ಬಾತ್ರಾ ಅವರ ಸಾಧನೆಗೆ ಇಡೀ ದೇಶವೇ ಬೆರಗಾಗ್ತದೆ. ಟಿವಿ ಪತ್ರಿಕೆಗಳಲ್ಲಿ ವಿಕ್ರಮ್ ಬಾತ್ರಾ ಅವರ ಫೋಟೋ ಸುದ್ದಿಗಳು ಹರಿದಾಡತೊಡಗುತ್ತವೆ. ಕಾರ್ಗಿಲ್ ಯುದ್ಧದ ಪ್ರೇರಣಾ ಶಕ್ತಿಯಾಗಿ ಹೊರಹೊಮ್ಮಿದ್ದ ವಿಕ್ರಮ್ಗೆ ಜನರಲ್ ವೇದ್ ಪ್ರಕಾಶ್ ಮಲ್ಲಿಕ್ ಸ್ವತಃ ಕರೆ ಮಾಡಿ ಅಭಿನಂದನೆ ಸಲ್ಲಿಸುತ್ತಾರೆ. ಇದಾದ 9 ದಿನಗಳ ಬಳಿಕ ವಿಕ್ರಮ್ಗೆ ಮತ್ತೆ ಕರೆ ಬರುತ್ತೆ. ಅದು ಮತ್ತೊಂದು ಮಹತ್ವದ ಕಾರ್ಯಾಚರಣೆಯ ಜವಾಬ್ದಾರಿಯಾಗಿತ್ತು. 16,000 ಅಡಿ ಎತ್ತರದಲ್ಲಿರುವ 48-75 ಶಿಖರವನ್ನು ಜಯಿಸುವ ಜವಾಬ್ದಾರಿ ವಿಕ್ರಮ್ನ ಹೆಗಲ ಮೇಲೆ ಬೀಳುತ್ತೆ. -80 ಡಿಗ್ರಿ ಮಂಜು ಮುಸುಕಿದ ಶಿಖರವನ್ನೇರುವ ಸಾಹಸ ಇವರದಾಗಿತ್ತು. ಜುಲೈ 8 ವಿಕ್ರಮ್ ಬಾತ್ರಾ ಹಾಗೂ ಇನ್ನೊಬ್ಬ ಸೇನಾಧಿಕಾರಿ ಅನುಜ್ ನಯ್ಯರ್ ಶತ್ರುಗಳ ವಿರುದ್ಧ ದಾಳಿ ಮಾಡಲಾರಂಭಿಸುತ್ತಾರೆ. ಶಿಖರದ ಪ್ರತಿ ಹಂತದಲ್ಲೂ ಶತ್ರುಗಳ ಬಂಕರ್ ಅನ್ನು ಸ್ಫೋಟಗೊಳಿಸುತ್ತಾ ಯಶಸ್ವಿಯಾಗಿ ಮುಂದೆ ಸಾಗ್ತಾರೆ. ಇನ್ನೇನು ಜಯದ ಹೊಸ್ತಿಲು ದಾಟುವಷ್ಟರಲ್ಲಿ ಶತ್ರುಗಳು ನಡೆಸಿದ ಸ್ಫೋಟದಿಂದಾಗಿ ಕಿರಿಯ ಅಧಿಕಾರಿಯೊಬ್ಬನ ಕಾಲುಗಳಿಗೆ ತೀವ್ರ ಗಾಯಗಳಾಗುತ್ತವೆ. ಆತನನ್ನು ಎತ್ತಿಕೊಂಡು ಬರುವೆ ಎಂದು ಹತ್ತಿರದಲ್ಲಿದ್ದ ಸುಬೇದಾರ್ ಹೇಳಿದ್ರೂ ಸಹ ವಿಕ್ರಮ್ ಕೇಳಲಿಲ್ಲ. ನಿನಗೆ ಮಕ್ಕಳಿದ್ದಾರೆ, ದೂರ ಸರಿ ಅಂತ ತಾನೇ ಹೊರನೆಗೆದ. ಅಷ್ಟರಲ್ಲಿ ಶತ್ರುವಿನ ಗುಂಡು ವಿಕ್ರಮ್ನ ಎದೆಯನ್ನು ಹಾಗೂ ಇನ್ನೊಂದು ಗುಂಡು ಸುಂಟವನ್ನು ಸೀಳಿ ಹಾಕುತ್ತೆ.

ಬೆಳಗಾಗುವಷ್ಟರಲ್ಲಿ 48-75 ಶಿಖರವೇನೋ ಕೈವಶವಾಗುತ್ತೆ. ಆದರೆ ಶೇರ್ ಶಾ ಎಂದೇ ಖ್ಯಾತಿ ಪಡೆದಿದ್ದ ವಿಕ್ರಮ್ ಬಾತ್ರ ಮಾತ್ರ ವೀರ ಮರಣವನ್ನಪ್ತಾರೆ. ಅದರ ಜೊತೆ ಅನುಜ್ನಯ್ಯರ್ ಸಹ ಹುತಾತ್ಮರಾಗ್ತಾರೆ. ನೇವುಗಲ್ ಕೆಫೆಯಲ್ಲಿ ಹೇಳಿದಂತೆ ವಿಕ್ರಮ್ ಬಾತ್ರ ತ್ರಿವರ್ಣ ಧ್ವಜದಲ್ಲಿ ಹೆಣವಾಗಿ ವಾಪಸ್ ಬರ್ತಾರೆ. ಇಡೀ ದೇಶವೇ ಕಣ್ಣೀರಿಡ್ತದೆ. ವಿಕ್ರಮ್ ಬಾತ್ರ ಅವರ ಸಾಧನೆಯನ್ನು ಗುರುತಿಸಿದ ವಾಜಪೇಯಿ ಸರ್ಕಾರದ ಅತಿ ದೊಡ್ಡ ಶೌರ್ಯ ಪ್ರಶಸ್ತಿಯಾದ ಪರಮವೀರ ಚಕ್ರವನ್ನು ನೀಡಿ ಗೌರವಿಸುತ್ತದೆ. ಈ ಯುದ್ಧದಲ್ಲಿ ವಿಕ್ರಮ್ ಬಾತ್ರ ಮಾತ್ರವಲ್ಲದೆ ಅನುಜ್ನಯ್ಯರ್, ಸೌರಭ್ ಕಾಲಿಯಂತಹ 524 ಮಂದಿ ಯೋಧರು ನಮ್ಮ ದೇಶಕ್ಕಾಗಿ ಹುತಾತ್ಮರಾಗ್ತಾರೆ. ಇಂತಹ ಹೆಮ್ಮೆಯ ವೀರ ಯೋಧರನ್ನು ಪಡೆದ ನಾವುಗಳೇ ನಿಜವಾಗಿಯೂ ಭಾಗ್ಯವಂತರಲ್ವಾ? ಇವರಿಗೆ ನಮ್ಮ ಭಕ್ತಿಯ ವಂದನೆಯನ್ನು ಸಲ್ಲಿಸೋಣ.

0: ಬ್ರೇಕ್ ನಂತರ ಮತ್ತೊಮ್ಮೆ ಚಿತ್ತ ವಿಸ್ತಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿವರೆಗೆ ನೀವು ನಮ್ಮ ದೇಶ ಕಂಡ ವೀರ ಯೋಧರ ಸಾಹಸದ ಕಥೆಗಳನ್ನ ಕೇಳಿದ್ರಿ, ತ್ಯಾಗ ಬಲಿದಾನಗಳ ಚಿತ್ರಣವನ್ನ ನೋಡಿದ್ರಿ. ಈಗ ನಮ್ಮ ಭಾರತೀಯ ಸೇನೆ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಹೇಳಲಿಕ್ಕೆ ದಿಶಾ ಬಂದಿದ್ದಾಳೆ. ಹಾಗೆ ನಮ್ಮ ಈ ಕಾರ್ಯಕ್ರಮದ ಸ್ಪೆಷಲ್ ಸರ್ಪ್ರೈಸ್ ಆಗಿ ಇನಿ ಹಾಕಿಟ್ ಮಾಡಲ್ ಶ್ರದ್ಧಾ ರುಕ್ಮಿಣಿ ಸಹ ಬಂದಿದ್ದಾಳೆ. ಈಗ ಮೊದಲು ಶ್ರದ್ಧಾನ ಹತ್ರ ಮಾತಾಡೋಣ. ಹಾಯ್ ಶ್ರದ್ಧಾ.
1: ಹಾಯ್.
0: ನೀನು ನಮ್ ದೇಶದ ಬಗ್ಗೆ ಒಂದ್ ಹಾಡ್ ಹೇಳ್ತೀಯಾ ಅಂತ ಕೇಳ್ಪಟ್ಟೆ, ಹೌದಾ?
1: ಹೌದು.
0: ಇನ್ಯಾಕ್ ತಡ, ಶುರು ಮಾಡೋಣ.

0: ಸೂಪರ್, ಇದನ್ನ ಕೇಳ್ತಾ ಇದ್ರೆ ಇನ್ನೂ ಕೇಳ್ತಾನೆ ಇರೋಣ ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು.
0: ಓಕೆ, ನಮ್ ದಿಶಾ ನಮ್ ಭಾರತೀಯ ಸೇನೆ ಬಗ್ಗೆ ಅವಳಿಗೆ ಗೊತ್ತಿರುವಂತಹ ವಿಚಾರನ ನಮ್ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದಾಳೆ. ಹಾಯ್ ದಿಶಾ.
2: ಹಾಯ್.
0: ನೀನು ನಮ್ ಭಾರತೀಯ ಸೇನೆ ಬಗ್ಗೆ ಏನೋ ಸ್ಪೆಷಲ್ ಆಗಿ ಹೇಳಲಿಕ್ಕೆ ಬಂದಿದ್ಯಾ, ತುಂಬಾ ಖುಷಿಯಲ್ಲಿ ಇದ್ಯಾ. ಏನ್ ಸ್ಪೆಷಲ್ ನಮ್ ಭಾರತೀಯ ಸೇನೆ ಬಗ್ಗೆ?
2: ನಮ್ಮ ಸೇನೆಯ ಬಗ್ಗೆ ಹೇಳೋದಾದ್ರೆ, ನಮ್ಮ ಭಾರತೀಯ ಸೇನೆ ಸ್ಥಾಪನೆಯಾಗಿದ್ದು April 1, 1895. ಹಾಗೆ ನಮ್ಮ ಭಾರತೀಯ ಸೇನೆ ವಿಶ್ವ ಮಟ್ಟದಲ್ಲಿ 4ನೇ ಸ್ಥಾನ ಪಡೆದಿದೆ. ಇದು ನಾವೆಲ್ಲರೂ ಹೆಮ್ಮೆ ಪಡುವ ವಿಚಾರ ಆಗಿದೆ. ಹಾಗಾಗಿ ನಾವ್ಯಾರು ಹೆದರುವ ಅಗತ್ಯನೇ ಇಲ್ಲ, ಯಾಕಂದ್ರೆ ನಮ್ಮ ಸೇನೆ ಬಲಿಷ್ಠವಾಗಿದೆ. ಇನ್ನು ನಮ್ಮ ಭಾರತೀಯ ಸೇನೆ ವಿಶ್ವದ ಅತೀ ದೊಡ್ಡ ಸ್ವಯಂ ಸೇವಾ ಸೈನ್ಯವಾಗಿದೆ. ವಿಶ್ವದ ಅತೀ ಎತ್ತರದ ಸೇತುವೆಯಲ್ಲಿ ಒಂದಾದ ಬೈರೇ ಸೇತುವೆಯನ್ನು ನಿರ್ಮಿಸಿದ ಖ್ಯಾತಿ ನಮ್ಮ ಸೇನೆಗೆ ಇದೆ. ಸಿಯಾಚಿನ್ನಲ್ಲಿ ಪ್ರಪಂಚದ ಅತಿ ಎತ್ತರದ ಯುದ್ಧ ಭೂಮಿಯನ್ನು ಭಾರತ ಸೇನೆ ನಿಯಂತ್ರಿಸುತ್ತದೆ. ಸಿಯಾಚಿನ್ನಲ್ಲಿ ಹಿಮದಿಂದ ಆವೃತವಾಗಿ ಪ್ರತಿಕೂಲ ಪರಿಸ್ಥಿತಿ ಇದ್ದರೂ ಭಾರತವನ್ನು ಶತ್ರುಗಳಿಂದ ರಕ್ಷಿಸಲು ನಮ್ಮ ಸೇನೆಯಲ್ಲಿ ಸಮರ್ಥವಾಗಿ ನಿಂತಿದೆ. ಭಾರತೀಯ ಸೈನ್ಯದಲ್ಲಿ ಫೀಲ್ಡ್ ಮಾರ್ಷಲ್ ಶ್ರೇಣಿಯು ಉನ್ನತವಾಗಿದೆ. ಭಾರತೀಯ ಸೇನೆಯಲ್ಲಿ ಪರಮವೀರ ಚಕ್ರ ಅತ್ಯುನ್ನತ ಮಿಲಿಟರಿ ಗೌರವವಾಗಿದೆ. ಹಾಗೂ ಭಾರತೀಯ ಸೈನಿಕರು ಎತ್ತರದ ಮತ್ತು ಪರ್ವತದ ಯುದ್ಧ ಕಲೆಗಳಲ್ಲಿ ವಿಶ್ವದ ಬೇರೆ ರಾಷ್ಟ್ರಗಳ ಸೈನಿಕರಿಗಿಂತ ಮಿಗಿಲಾಗಿದ್ದಾರೆ.
0: ವಾವ್, ಸೂಪರ್. ಇದನ್ನ ಕೇಳ್ತಾ ಇದ್ರೆ ಭಾರತೀಯರಾಗಿ ನಮಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು.
0: ಸರಿ ಸ್ನೇಹಿತರೆ, ಚಿತ್ತ ವಿಸ್ತಾರ ಕಾರ್ಯಕ್ರಮನ ಮುಗಿಸುವ ಸಮಯ ಬಂದಿದೆ. ಮುಗಿಸುವ ಮುನ್ನ ಒಂದ್ ವಿಚಾರನ ನಿಮ್ ಜೊತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಮ್ ದೇಶನ ಗಡಿಯಲ್ಲಿ ನಮ್ಮ ಸೈನಿಕರು ಕಾಯ್ತಾ ಇದ್ದಾರೆ. ನಾವೆಲ್ಲ ಸುಖ ನೆಮ್ಮದಿಯಿಂದ ಜೀವನ ಮಾಡಬೇಕು, ಈ ದೇಶನ ಶತ್ರುಗಳಿಂದ ರಕ್ಷಿಸಬೇಕು ಎನ್ನುವ ಉದ್ದೇಶನ ಇಟ್ಕೊಂಡು ನಮ್ಮನ್ನ ಕಾಯ್ತಾ ಇದ್ದಾರೆ. ಆದ್ರೆ ನಾವು ಈ ದೇಶದ ಒಳಗಡೆ ಇದ್ಕೊಂಡು ಜಗಳ, ಗಲಭೆ, ದ್ವೇಷ, ಹಿಂಸಾಚಾರ ಇತ್ಯಾದಿಗಳನ್ನ ಮಾಡ್ತಾ ಇದ್ರೆ ನಮ್ಮನ್ ಕಾಯ್ತಾ ಇರುವ ನಮ್ಮ ಯೋಧರ ತ್ಯಾಗಕ್ಕೆ ಎಲ್ಲಿ ಸಾರ್ಥಕತೆ ಬರುತ್ತೆ ಅಲ್ವಾ? ಹಾಗಾಗಿ ನಮ್ ದೇಶನ ಆ ಯೋಧರು ಕಾಯ್ತಾ ಇದ್ರೆ ನಮ್ಮ ಊರನ್ನ ಕಾಯುವ ಯೋಧರು ನಾವಾಗ್ಬೇಕು. ಅಂದ್ರೆ ನಮ್ಮೂರಲ್ಲಿ ಯಾವುದೇ ಗಲಭೆ, ಹಿಂಸಾಚಾರ ಇತ್ಯಾದಿ ಕಾನೂನು ಬಾಹಿರ ಚಟುವಟಿಕೆಗಳು ಆಗದ ರೀತಿಯಲ್ಲಿ ನೋಡಿಕೊಳ್ಳುವ ಯೋಧರು ನಾವಾಗ್ಬೇಕು. ಸಮಾಜದಲ್ಲಿ ಶಾಂತಿ, ನೆಮ್ಮದಿ, ಸಹಬಾಳ್ವೆ, ಜೀವನ ನಡೆಸಿಕೊಳ್ಳುವ ವಾತಾವರಣವನ್ನು ನಿರ್ಮಿಸುವ ಯೋಧರು ನಾವಾಗ್ಬೇಕು. ಪ್ರತಿಯೊಬ್ಬ ಪ್ರಜೆನೂ ಸೈನಿಕನೇ. ದೇಶದೊಳಗೆ ಯಾವುದೇ ಆಪತ್ತು ಬಾರದ ರೀತಿಯಲ್ಲಿ ನೋಡಿಕೊಳ್ಳುವ ಹೊಣೆಗಾರಿಕೆ ಪ್ರತಿಯೊಬ್ಬ ಭಾರತೀಯನಿಗಿದೆ. ಹಾಗಾಗಿ ನಮ್ಮ ಊರನ್ನು ಅಭಿವೃದ್ಧಿಸುವ ಯೋಧರಾಗೋಣ. ಈ ಮೂಲಕ ನಮ್ಮನ್ನು ಕಾಪಾಡ್ತಿರುವ ನಮ್ಮ ಯೋಧರೊಂದಿಗೆ ಕೈ ಜೋಡಿಸೋಣ ಅಂತ ಹೇಳ್ತಾ ಚಿತ್ತ ವಿಸ್ತಾರ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಮತ್ತೊಮ್ಮೆ ನಮ್ಮನ್ನು ಕಾಪಾಡ್ತಿರುವ ಮತ್ತು ನಮಗಾಗಿ ಹುತಾತ್ಮರಾದ ನಮ್ಮ ಯೋಧರನ್ನು ಸ್ಮರಿಸುತ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್.

0: You're listening to Radio Sarang, 107.8 FM.
1: Radio Sarang, 107.8 FM.
2: ನಾಗರಿಕ ಬಾಂಧವರೆ, ಇವತ್ತಿನ ಅಮರ್ ಜವಾನ್ ದಕ್ಷಿಣ ಕನ್ನಡದ ಹುತಾತ್ಮ ಯೋಧರಿಗೆ ನಮನ ಅನ್ನುವಂತಹ ಈ ವಿಶೇಷ ಕಾರ್ಯಕ್ರಮದಲ್ಲಿ ಬಹಳ ಪ್ರಾಮುಖ್ಯವಾದ ಘಟ್ಟ ಈಗಿನದು. ಸ್ವತಃ ಸೇನೆಯಲ್ಲಿ ಇದ್ದುಕೊಂಡು ಸೇವೆಯನ್ನು ಮಾಡಿ ಸೇನೆಯಿಂದ ವಾಪಸ್ ಬಂದಾದ ನಂತರ ರಾಜಕೀಯದ ಮೂಲಕ ಶೈಕ್ಷಣಿಕವಾಗಿ ತನ್ನ ಜನಸೇವೆಯನ್ನು ಮಾಡ್ತಿರುವಂತ ಅದು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು. ನಾವು ಅದನ್ನು ಬಹಳ ಪ್ರೀತಿಯಿಂದ ಇವತ್ತಿನ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣ ಅಂತ ಕರೀಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು. ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರನ್ನು ವೇದಿಕೆ ಮೇಲೆ ಸ್ವಾಗತಿಸಿ.
3: ಒಂದೆರಡು ಮಾತು ಹೇಳಲಿಕ್ಕಿಂತ ಮುಂಚೆ, ನಾವೊಂದಷ್ಟು ಜನ ಮಾಜಿ ಸೈನಿಕರು ಮತ್ತು ನಾವೆಲ್ಲ ಸೇರಿದ್ದೇವೆ. ತುಂಬ ಹೆಮ್ಮೆಯಿಂದ ಇವತ್ತು ಸೇನೆಯಲ್ಲಿ ಕೆಲಸ ಮಾಡ್ತಿರುವಂಥ 16 ಗಾರ್ಡ್ಸ್ ಹೇಳುವಂಥ ಒಂದು ಸೇನೆಯ ತುಕಡಿಯಲ್ಲಿ ಕಂಪನಿ ಹವಾಲ್ದಾರ್ ಮೇಜರ್ ಆಗಿ ಸೇವೆ ಸಲ್ಲುತ್ತಿರುವಂಥ ನಮ್ಮ ಕರ್ನಾಟಕದ ಬೆಳಗಾವಿನ ಎನ್ ಬಿ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅನ್ನೋ ಒಂದು ಸಂತೋಷದ ನಮ್ಮೊಟ್ಟಿಗೆ ಬಂದು ಸೇರಿಕೊಂಡಿದ್ದಾರೆ. ನಾನು ಬಹುಶಃ ತಮ್ಮೆಲ್ಲರ ಪರವಾಗಿ ಈ ಒಂದು ಭಾವಪೂರ್ಣವಾದ ಕಾರ್ಯಕ್ರಮಕ್ಕೆ ಅವರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಭಾವನೆಗಳು ತುಂಬಿ ಬಂದಾಗ ಮಾತುಗಳು ಹೊರಗೆ ಬರೋದಿಲ್ಲ ಅಂತ ಹೇಳ್ತಾರೆ. ತುಂಬ ಅರ್ಥಪೂರ್ಣವಾದ ಮತ್ತು ಅತ್ಯಂತ ಸಮರ್ಪಕವಾದ ಒಂದು ಸಂದರ್ಭದಲ್ಲಿ, ಸನ್ನಿವೇಶದಲ್ಲಿ, ದೇಶದ ಗಡಿ ಉದ್ವಿಗ್ನಗೊಂಡಿರುವಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮಲ್ಲಿ ರಾಷ್ಟ್ರಭಕ್ತಿ, ದೇಶಪ್ರೇರಣೆ, ಏನಾದರೂ ಮಾಡಿದರೆ ದೇಶಕ್ಕಾಗಿ ನಾನು ಮಾಡಬೇಕು

ಈ ಎಲ್ಲ ಸಂದರ್ಭಗಳನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನ ಎಲ್ಲಾದರೂ ನಾವು ಸ್ವಲ್ಪ ವಿಶ್ಲೇಷಣೆ ಮಾಡಿದರೆ, ಬಹುಶಃ ಒಬ್ಬ ಜನಪ್ರತಿನಿಧಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ನಾಗರಿಕ ಬಂಧುಗಳ ಪರವಾಗಿ ನಾನು ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ನ ಎಲ್ಲ ಸ್ನೇಹಿತರಿಗೆ ತಮ್ಮೆಲ್ಲರ ಪರವಾಗಿ ಹೃದಯದ ಅಂತರಾಳದಿಂದ ಅತ್ಯಂತ ಅಭಿಮಾನಪೂರ್ವಕವಾಗಿ ಮಾಜಿ ಸೈನಿಕರ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾನು ತಿಳ್ಕೊಂಡ ಹಾಗೆ ಹನುಮಂತ್ ಕೊಪ್ಪದವ್ರ ಮನೆಯವರು ಇಲ್ಲಿದ್ದಾರೆ ಅಂತ ಅಂದ್ಕೊಳ್ತೀನಿ. ನಾನು ನಾವೆಲ್ಲ ಅದನ್ನು ಟಿ ವಿಯಲ್ಲಿ ವೀಕ್ಷಣೆ ಮಾಡಿದ್ದೀವಿ, ಅವನ ಕುಟುಂಬದವರ ಮಾತನ್ನು ಕೇಳಿದ್ದೀವಿ. ರೌಫ್ ಅವರು ಉಲ್ಲೇಖ ಮಾಡಿದರು, ಅವ್ರು ಹೇಳಬೇಕಾದ್ರೆ ಸ್ವಲ್ಪ ತಪ್ಪಾಯಿತು, ಯಾಕೆಂತ ಹೇಳಿದ್ರೆ ಅವರು 4 ವರ್ಷಗಳ ಹಿಂದೆ ನಾನು ಎಲ್ಲೋ ಮಾತಾಡಿದ್ದನ್ನು ಕೇಳಿದರು. ನಾನು ಬಹಳ ಹೊತ್ತು ಮಾತಾಡಲಿಕ್ಕೆ ಹೋಗೋದಿಲ್ಲ, ಒಂದು ಘಟನೆಯನ್ನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ರಹಮತುಲ್ಲಾ, ಹೌದು, ನಾನು ಸೇನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಬಿಕಾನೇರ್ನಲ್ಲಿ ನಾನು ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ನನ್ನ ಕಮಾಂಡ್ ಪೋಸ್ಟ್ನ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. ಹಳೆಯ ಸಂಬಂಧಗಳು ಮರೆತು ಹೋಗಬಾರ್ದು ಅನ್ನೋ ಕಾರಣಕ್ಕೆ 4-5 ವರ್ಷಕ್ಕೊಂದ್ಸಲಿ ಮತ್ತೆ ನಾನು ನನ್ನ ತುಕಡಿಗೆ ಹೋಗ್ತೇನೆ, ನಾನು ಅವ್ರ ಜೊತೆಗೆ ಸಂಬಂಧ ಇಟ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ. ಹಾಗೆ ಒಂದ್ಸಲ ಜಮ್ಮುಗೆ ಹೋದಾಗ ಎಲ್ಲರನ್ನ ಭೇಟಿಯಾಗಿದ್ದೆ. ಅವನ ಜೊತೆ ತುಂಬ ಸಮಯಗಳನ್ನು ಕಳೆದ್ರಿಂದ ರಹಮತುಲ್ಲಾ ಎಲ್ಲಿದ್ದಾನೆ ಅಂತ ಕೇಳಿದಾಗ ಅಲ್ಲಿ ಅಧಿಕಾರಿಗಳು ಹೇಳಿದರು, ರಹಮತುಲ್ಲಾ ಯೂನಿಟಲ್ಲಿ ಇಲ್ಲ, ಅವನನ್ನು ಡಿಸ್ಚಾರ್ಜ್ ಮಾಡಿದ್ದೀವಿ ಅಂತ ಹೇಳಿದರು. ಮಿಲಿಟ್ರಿಯಲ್ಲಿ ಸೈನಿಕರಾದವರಿಗೆ ಗೊತ್ತಿದೆ, ಕೇವಲ 2 ಕಾರಣಕ್ಕೆ ಸೈನ್ಯದಿಂದ ಅವರನ್ನು ನಿವೃತ್ತಿಗೊಳಿಸ್ತಾರೆ. ಒಂದು, ನಿವೃತ್ತಿ ಆದ ಮೇಲೆ, ಇಲ್ಲ ಅಂತ ಹೇಳಿದರೆ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಅವರು ಅಶಕ್ತರಾದರೆ. ತುಂಬ ಒಳ್ಳೆಯ ಫುಟ್ಬಾಲ್ ಆಟಗಾರ, ಕೇರಳದವನು, ದಷ್ಟಪುಷ್ಟವಾಗಿದ್ದ ಯುವಕ, ಏನಾಯಿತು ಅಂತ ಕೇಳಿದೆ. ಆವಾಗ ಅವ್ರು ಹೇಳಿದ್ರು, ಸರ್, ನಾವು ಬಿಕಾನೇರ್ನಿಂದ ಡೆಹ್ರಾಡೂನಿಗೆ ಹೋದು, ಅಲ್ಲಿಂದ ಬಿನಾಗುಡಿಗೆ ಹೋದು, ಅಲ್ಲಿಂದ ನಮ್ಮ ಸೇನೆಯನ್ನು ಸಿಯಾಚಿನ್ನಿಗೆ ಕಳಿಸಿದ್ರು. ಸಿಯಾಚಿನ್ನಲ್ಲಿ ಯಾವುದೇ ವಾಹನಗಳನ್ನು ಬಿಡಲಿಕ್ಕೆ ಸಾಧ್ಯನೇ ಇಲ್ಲ, ರಹಮತುಲ್ಲಾನಿಗೆ ವಾಹನ ಬಿಡುವಂಥ ಕೆಲಸ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸೈನಿಕ ಅವನು ಉಳಿದ ಸೈನಿಕರಾಗೆ ಪಹರೆ ಕೊಡ್ತಿರುವಂಥ ಸಂದರ್ಭದಲ್ಲಿ ರಾತ್ರಿ ಹೇಗೆ ಹನುಮಂತ ಕೊಪ್ಪದ್ ಮತ್ತು 9 ಜನ ಸೈನಿಕರೊಟ್ಟಿಗೆ ಹಿಮಪಾತ ಆಯಿತು, ಅದೇ ರೀತಿ ಒಂದು ಹಿಮಪಾತ ನಡೆದಿತ್ತು. ಅವರು 6 ಜನ ಇದ್ದರು, 5 ಜನ ಕೊಚ್ಚಿಕೊಂಡು ಹೋದರು. 3 ತಿಂಗಳ ಕಾಲ ಆ ಶವ ಸಿಕ್ಕಿರಲಿಲ್ಲ. ಅದೃಷ್ಟವಶಾತ ದುರದೃಷ್ಟವಶಾತ ಗೊತ್ತಿಲ್ಲ ನನಗೆ, ಈ ರಹಮತುಲ್ಲಾನ ಕಾಲು 2 ಹಿಮಗಡ್ಡೆಗಳ ನಡುವೆ ಸಿಕ್ಕಾಕ್ಕೊಂಡಿತ್ತು. ಮರುದಿನ ಮಧ್ಯಾಹ್ನ ಸುಮಾರು 12 ಗಂಟೆ ಅಷ್ಟೊತ್ತಿಗೆ ಅವನನ್ನು ಪತ್ತೆ ಮಾಡ್ತಾರೆ. ಕಾಲು ಮುರಿದೋಗಿರುತ್ತೆ ಮೊಳಕಾಲಿನಿಂದ, ಅಲ್ಲಿ ಗ್ಯಾಂಗ್ರಿನ್ ಅಂತ ಹೇಳ್ತೀವಲ್ಲ, ಕಾಲು ಕೊಳಿಲಿಕ್ಕೆ ಪ್ರಾರಂಭ ಆಗಿರುತ್ತೆ. ಶ್ರೀನಗರದ ಆಸ್ಪತ್ರೆಯಲ್ಲಿ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ, ದೆಹಲಿ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ. ತಮ್ಗೆ ಗೊತ್ತಿದೆ, ದೆಹಲಿ ಆಸ್ಪತ್ರೆಗೆ ಬಂದಾಗ ಆ ಕೊಳೆತ ಕಾಲನ್ನು ತುಂಡು ಮಾಡಿ ಅಂಗವಿಕಲ ಅನ್ನುವ ಕಾರಣಕ್ಕಾಗಿ ಅವನಿಗೆ ಆ ಸಮಯದಲ್ಲಿ ಮಾಮೂಲಿ ಒಂದು 6,000 ರೂಪಾಯಿ ಪೆನ್ಷನ್ ಸಿಗ್ತಾ ಇತ್ತು. ಆತನನ್ನು ಸೇನೆಯಿಂದ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ತಾರೆ. ತಡಿಲಿಕ್ಕಾಗಿಲ್ಲ, ಈಗ ಇಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನು ನೋಡ್ತಿರ್ಬೇಕಾದ್ರೆ ಕಣ್ಣಂಚು ಒದ್ದೆ ಆಯಿತು. ಅದೇ ರೀತಿ ಭಾವುಕನಾಗಿ ಅವನನ್ನು ನೋಡುವ ಅಂತ ಕಣ್ಣೂರಿನ ಹತ್ರದ ಒಂದು ಹಳ್ಳಿಗೆ ಹೋಗಿದ್ದೆ. ಹಳ್ಳಿಗೆ ಹೋದಾಗ ರೈಲ್ವೆ ಟ್ರ್ಯಾಕ್ ಪಕ್ಕ ಒಂದು ಸಣ್ಣ ಕ್ಯಾಂಟೀನ್ ಥರ ಇಟ್ಕೊಂಡು 2 ಪುಟ್ಟ ಹೆಣ್ಮಕ್ಳಿದ್ರು, ಒಂದು 1/2 ಗಂಟೆ ಕೂತ್ಕೊಂಡು ಚಹಾ ಕುಡಿದು ಕಷ್ಟ ಸುಖ ಮಾತಾಡಿ ಸೇನೆ ಅದರಿಂದ ನೆನಪು ಮಾಡಿಕೊಂಡು ಹೊರಡಬೇಕಾದ್ರೆ ಈ ಅಹಂಕಾರ ಇರುತ್ತಲ್ಲ, ನಾನು ಶಾಸಕ ಅಂತ ಹೇಳುವಂಥದ್ದು, ರಹಮತುಲ್ಲಾ ನನಗೇನಾದರೂ ಸಹಾಯ ಬೇಕಾ ಅಂತ ಕೇಳುವಂಥ ಉದ್ಧಟತನ ಮಾಡಿದೆ ನನ್ನಲ್ಲಿ. ಆಗ ರಹಮತುಲ್ಲಾ ಹೇಳ್ತಾನೆ, ಸಾಬ್ ಮತೋ ಮುಸಲ್ಮಾನ್ ಹೂ, ಮೇರೆ ಮಜಹಬ್ ಮೇ ಪುನರ್ಜನ್ಮ ಕಾ ಕಲ್ಪನಾ ನೀ ಹೇ, ಲೇಕಿನ್ ಮೈ ದುಬಾರಾ ಜನ್ಮ ಲೂಂಗಾ ಔರ್ ಸೈನಿಕ್ ಬನೂಂಗಾ ಅಂತ ಅವನು ಹೇಳಿದ ಮಾತನ್ನು ರೌಫ್ ಅವ್ರು ನೆನಪು ಮಾಡಿಕೊಂಡ್ರು. ಮಕ್ಕಳೇ, ಇದೇ ರೀತಿಯ 100 ಕಥೆಗಳನ್ನು ಹೇಳ್ಬೋದು ನಾವು. ತನ್ನ 15 ವಯಸ್ಸಿನಲ್ಲಿ ಮದುವೆಯಾಗಿ ಚಿಕ್ಕ ಮಗುವಿನೊಂದಿಗೆ ತನ್ನ ಕುಟುಂಬದ ಆಧಾರ ಸ್ತಂಭವನ್ನು ಕಳೆದುಕೊಂಡಂಥ ಸೈನಿಕನ ವಿಧವೆ ಪತ್ನಿ, ಆ ದುಃಖದ ನಡುವಿನಲ್ಲಿ ನನ್ನ ಮಗನನ್ನು ಮತ್ತೆ ಸೈನ್ಯಕ್ಕೆ ಸೇರಿಸ್ತೇನೆ ಅಂತ ಹೇಳುವಂಥ ಒಂದು ಎದೆಗಾರಿಕೆ ಬರಬೇಕು ಅಂತ ಹೇಳಿದರೆ ಯಾವುದೋ ಪ್ರಶ್ನೆ ನಾನು ಯಾವಾಗಲೂ ಕಾಡುತ್ತೆ. ಇದೇ ದೇಶದ ಗ್ರಾಮೀಣ ಪರಿಸ್ಥಿತಿ, ಇದೇ ದೇಶದ ಸರಕಾರಿ ಶಾಲೆಗಳು, ಇದೇ ದೇಶದ ಜಾತಿ ವ್ಯವಸ್ಥೆ, ಯಾವುದನ್ನೆಲ್ಲ ನೆಗೆಟಿವ್ಸ್ ಅಂತ ಹೇಳ್ತೀವಿ, ಆ ನೆಗೆಟಿವ್ಗಳ ನಡುವಿನಿಂದ ಈ ದೇಶ ಕಾಯುವ ಯೋಧ ಯಾಕೆ ತನ್ನದೆಲ್ಲವನ್ನು ಮರೆತುಬಿಟ್ಟು ದೇಶಕ್ಕಾಗಿ ಸವವನ್ನು ತ್ಯಾಗ ಮಾಡುವಂಥ ಒಂದು ಅತ್ಯಂತ ಶ್ರೇಯಸ್ಥವಾದ ಮನೋಭಾವನ ಬೆಳೆಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಕೈಮುಗ್ದು ವಿನಂತಿ ಮಾಡ್ತೀನಿ ಬಂಧುಗಳೇ,
ಒಂದು ಕ್ಷಣ ಈ ಕೂತಲ್ಲಿ ಕಣ್ಮುಚ್ಕೊಂಡು ಆಲೋಚನೆ

0: ಯೋಚನೆ ಮಾಡುವ. ಈ ದೇಶದ 128 ಕೋಟಿ ಜನರ ಮನಸ್ಸಿನಲ್ಲಿ ನಾನು ಮಾಡುವ ಎಲ್ಲ ಕೆಲಸದಲ್ಲಿ ನನ್ನ ಕಣ್ಮುಂದೆ ದೇಶ ಇದೆ ಹೇಳುವಂತ ಒಂದು ಭಾವನೆ ಜಾಗೃತ ಆದರೆ ಮನೋಹರ್ ಪ್ರಸಾದ್ ಅವರೇ ನಮ್ಮ ದೇಶ ಎಲ್ಲಿರ್ತಿತ್ತು? ಜಾತಿ, ಮತ ಭಾಷೆ, ಪ್ರಾಂತ, ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ, ಮುಂದುಳಿದವರು ಹಿಂದುಳಿದವರು, ಅಲ್ಪಸಂಖ್ಯಾತರು ಬಹುಸಂಖ್ಯಾತರು, ಆ ಪಕ್ಷ ಈ ಪಕ್ಷ, BPL ಕಾರ್ಡು APL ಕಾರ್ಡು, ಎಷ್ಟು ಸಂಗತಿಗಳಲ್ಲಿ ದೇಶ ವಿಭಜನೆ ಆಗಿಬಿಟ್ಟಿದೆ. ಇಡೀ ದೇಶದಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಜಾತಿಯನ್ನು ಕೇಳದೆ ಇರುವಂಥ ಒಂದು ವ್ಯವಸ್ಥೆ ಇದ್ದರೆ ಅದು ಕೇವಲ ಭಾರತೀಯ ಸೇನೆಯಲ್ಲಿ ಮಾತ್ರ. ಬಂಧುಗಳೇ, ಇಡೀ ದೇಶದಲ್ಲಿ ಇರುವಂಥ 14-15 ಲಕ್ಷ ಜನ ಸೈನಿಕರಲ್ಲಿ ನೀವು ಕೇಳಿ ನೀನು ಯಾರು ಅಂತ ಹೇಳಿದರೆ ನಾವು ಭಾರತೀಯ ಅಂತ ಎದೆ ಉಬ್ಬಿಸಿ ಹೇಳ್ತಾನೆ. ಒಂದು ಕ್ಷಣ ಆಲೋಚನೆ ಮಾಡುವ, ನಾವು ಹಾಗೆ ಹೇಳ್ತೀವ? ನಮ್ಮ ನಾವು ಹೇಗೆ ಗುರುತಿಸ್ಕೊಳ್ತೀವಿ? ಈ ದೃಷ್ಟಿಯಲ್ಲಿ ನಮ್ಮಲ್ಲಿ ಒಂದು ಭಾವನೆ ಜಾಗೃತ ಆಗಬೇಕು ಅನ್ನುವ ಕಾರಣಕ್ಕಾಗಿ ಅಭಿಲಾಷ್ ಮತ್ತು ಸ್ನೇಹಿತ ಏನು ಕೆಲಸ ಮಾಡಿದ್ದೀರಿ ಇದಕ್ಕೆ ನಾವು ಧನ್ಯವಾದ ಅಷ್ಟೇ ಹೇಳ್ಬೋದು. ಆದರೆ ಅದರ ಜೊತೆಗೆ ಇಲ್ಲಿರುವಂಥ ನಾವಿಷ್ಟು ಜನ ಇಡೀ ಜಗತ್ತನ್ನು ಬದಲಾಯಿಸಲಿಕ್ಕೆ ನಂಗೆ ಸಾಧ್ಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಿ ದ ಚೇಂಜ್ ಅಂತ ಹೇಳಿ ಗಾಂಧೀಜಿ ಹೇಳಿದ ಮಾತನ್ನೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಬದಲಾಗ್ತೀನ, ನಾನು ರಾಷ್ಟ್ರಕ್ಕಾಗಿ ಬದುಕ್ತೀನ. ಎಲ್ರಿಗೂ ಸೈನಿಕರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಕ್ಯಾಪ್ಟನ್ ಬ್ರಿಜೇಶ್ ಮತ್ತು ಇಲ್ಲಿ ಬಂದಂಥ ಎಲ್ಲ ಮಾಜಿ ಸೈನಿಕ ನಾವು ಸೈನ್ಯದಲ್ಲಿ ಕೆಲಸ ಮಾಡಿ ಬಿಟ್ಟು ಬಂದಿದ್ದೀವಿ. ನಾವು ಮುಗಿತಾ ನಮ್ಮ ದೇಶ ಸೇವೆ ಅಲ್ಲಿಗೆ? ನಾವೆಲ್ಲ ಸಮಾಜದಲ್ಲಿ ಏನೇನೋ ಜವಾಬ್ದಾರಿ ತೊಡಗಿಸ್ಕೊಂಡಿದ್ದೇವೆ, ನಮಗೆ ಜವಾಬ್ದಾರಿ ಇಲ್ವಾ? ಯಾವ ಕ್ಷಣದಲ್ಲಿ ನಾವು ಈ ರೀತಿ ಆಲೋಚನೆ ಮಾಡ್ತೀವಿ, ಬಹುಶಃ ದೇಶ ಆ ಕ್ಷಣದಿಂದ ಬದಲಾಗತ್ತೆ. ಅಲ್ಲಿ 87 ವರ್ಷದ ನಮ್ಮ ಸುಳ್ಯದ ಗೌಡರಿದ್ದಾರೆ, ಅವರಿಬ್ಬರು ಮಕ್ಕಳನ್ನು ಸೇನೆಗೆ ಕಳಿಸಿದ್ದಾರೆ. ಅವ್ರನ್ನ ಇವತ್ತು ಕೇಳಿ, ಇವತ್ತು ಕೇಳಿದ್ರು ಅವ್ರಿಗೆ ಹೆಮ್ಮೆಯ ಭಾವ ಇದೆ ಮನಸ್ಸು, ನನ್ನ ಮಕ್ಕಳು ಸೇನೆಯಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಕೊಂಡು. ಹನುಮಂತ ಕುಪ್ಪದವರ ಕುಟುಂಬದವರಿದ್ದಾರೆ, ತುಂಬ ಕಷ್ಟ ಅನುಭವಿಸ್ತದೆ. ಸರ್ಕಾರ ಒಂದು ಕೆಲಸ ಕೊಡಬೇಕು ಅಂತ ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೊನ್ನೆ ಕಾರ್ಗಿಲ್ ವಿಜಯೋತ್ಸವದ ಸಂದರ್ಭದಲ್ಲಿ ಒಬ್ಬ ಸೈನಿಕ ಬಂದ ನಂತರ ಕೇಳ್ತಾನೆ, ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳು ಆ ರೀತಿ ಇಟ್ಟುಬಿಟ್ಟು ವಾಪಸ್ ಹೋದ ಮೇಲೆ ಬಂದು ಹೇಳ್ತಾನೆ, ಸರ್ ತುಂಬ ದುಃಖ ಆಗ್ತಾ ಇದೆ ನನಗೆ ಅಂತ ಹೇಳಿ. ಯಾಕೆ ಅಂತ ಕೇಳಿದೆ. ಸರ್ ನನ್ನ ಜಮೀನಿಗೆ ಸಂಬಂಧಪಟ್ಟಂಥ ಒಂದು ಸಣ್ಣ ಕೆಲಸ ತಹಶೀಲ್ದಾರ್ ಆಫೀಸಲ್ಲಿದೆ, ಚಿಕ್ಕಬಳ್ಳಾಪುರದವನು, ನನಗೆ ವಿವರ ಕೊಡು, ನಾನು ಏನಾದರೂ ಹೆಲ್ಪ್ ಮಾಡೋಕ್ಕೆ ನೋಡ್ತೀನಿ ಅಂತ ಹೇಳಿದ್ರೆ, ಸರ್ ಆ ವಿಷಯಕ್ಕೆ ನನಗೆ ಬೇಜಾರಾಗ್ತಾ ಇಲ್ಲ, ನಾನು ಗಡಿ ಕಾಯಲಿಕ್ಕೆ ದೇಶ ಸೇವೆ ಮಾಡಲಿಕ್ಕೆ ಗಡಿಗೆ ಹೋಗಿ ಬಂದು ಕೆಲಸ ಮಾಡಿ ಬಂದವನು ನಾನು, ಸರ್ ನನ್ನ ಹತ್ರ ಲಂಚ ಕೇಳ್ತಾರೆ ಸರ್ ಅಂತ ಹೇಳಿ ಒಬ್ಬ ಮಾಜಿ ಸೈನಿಕ ಕಣ್ಣೀರು ಹಾಕಿ ಹೇಳ್ತಾನೆ. ಎಲ್ಲಿದ್ದೀವಿ ನಾವು? ಒಂದು 2-3 ಸಂಗತಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಅಮೆರಿಕ ದೇಶಕ್ಕೆ ಹೋಗಿ ನೀವು ವಿಮಾನ ನಿಲ್ದಾಣಕ್ಕೆ ಹೋದರೆ ವಿಮಾನ ಹತ್ತಬೇಕಾದ್ರೆ ಒಂದು ಘೋಷಣೆ ಮಾಡ್ತಾರೆ, ಎಲ್ಲ ಮಾಜಿ ಸೈನಿಕರು ಮೊದಲು ಹತ್ತಬೇಕು ವಿಮಾನ ಅಂತ ಹೇಳಿಕೊಂಡು. ನಮ್ಮ ದೇಶದಲ್ಲಿ ಆ ಗೌರವದ ಸ್ಥಾನಮಾನ ಮಾಜಿ ಸೈನಿಕರು ಸಿಗ್ತಾ ಇದೆಯಾ? ನಾಸಾ ಹೇಳುವಂಥ ಒಂದು ಅದ್ಭುತವಾದ ವೈಜ್ಞಾನಿಕ ಸಂಸ್ಥೆ ನೋಡ್ಲಿಕ್ಕೆ ಹೋಗಿದ್ದೆ, ಕ್ಯಾಪ್ ಹಾಕ್ಕೊಂಡಿದ್ದೆ, ಇಂಡಿಯನ್ ಆರ್ಮಿ ಅಂತ ಹೇಳಿ. ಅಲ್ಲಿ ಟೆಂಪ್ರರಿ ಕೆಲಸ ಮಾಡುವಂಥ ಕಾಲೇಜು ವಿದ್ಯಾರ್ಥಿನಿ ಆ ಕ್ಯಾಪ್ ನೋಡಿ ಕೇಳ್ತಾಳೆ, ಆರ್ ಯು ಎ ವೆಟರ್ನ್ ಅಂತ ಕೇಳ್ತಾಳೆ, ನೀವು ಮಾಜಿ ಸೈನಿಕರ ಅಂತ ಹೇಳಿ. ನಾನು ಹೇಳಿದೆ ಹೌದು ನಾನು ಮಾಜಿ ಸೈನಿಕ ಹೌದು, ಆದರೆ ನಾನು ಭಾರತ ದೇಶದವನು ಅಂಥೇಳಿ. ಆ ಹುಡುಗಿ ಹೇಳುವಂಥ ಮಾತು ಒಂದ್ಸಲ ನನಗೆ ದಿಗ್ಭ್ರಮೆ ಆಯಿತು. ಎ ಸೋಲ್ಜರ್ ಇಸ್ ಎ ಸೋಲ್ಜರ್ ಫ್ರಮ್ ವಿಚ್ ಎವರ್ ಪಾರ್ಟ್ ಆಫ್ ದ ಕಂಟ್ರಿ, ವಿ ರೆಸ್ಪೆಕ್ಟ್ ಹಿಮ್ ಅಂತ ಹೇಳಿಕೊಂಡು. ಈ ಮಾತು ಆ ಮಗುವಿನ ಮನಸ್ಸಿನಲ್ಲಿ ಬರಬೇಕಾದ್ರೆ ಯಾವ ರೀತಿಯಲ್ಲಿ ಅವರು ರಾಷ್ಟ್ರಾಭಿಮಾನವನ್ನು ಜಾಗೃತಗೊಳಿಸಿದ್ದಾರೆ. Washington DC ಒಂದು ಬಸ್ ಹತ್ಕೊಂಡು ನನ್ನ ತಮ್ಮನೊಟ್ಟಿಗೆ ಇಡೀ ಊರು ಸುತ್ತಕ್ಕೆ ಹೋಗಿದ್ದೆ, ಮತ್ತೆ ಅದೇ ಕ್ಯಾಪ್ ಹಾಕ್ಕೊಂಡಿದ್ದೆ ನಾನು. ಸಂಜೆ 4:30 ಗಂಟೆಗೆ ಆವತ್ತಿನ ವಿಸಿಟ್ ಮುಗಿದ ಮೇಲೆ ಬಸ್ಸಿಂದ ಇಳಿಲಿಕ್ಕಿಂತ ಮುಂಚೆ ಅಲ್ಲಿಯ ಟೂರಿಸ್ಟ್ ಗೈಡ್ ಅನೌನ್ಸ್ ಮಾಡ್ತಾಳೆ, ವಿ ಹ್ಯಾವ್ ಎ ವೆಟರ್ನ್ ಅಮಂಗ್ಸ್ಟರ್ಸ್ ಇನ್ ದಿಸ್ ಬಸ್, ಲೆಟ್ ಅಸ್ ಸ್ಟ್ಯಾಂಡ್ ಅಂಡ್ ಸೆಲ್ಯೂಟ್ ಹಿಮ್ ಅಂತ ಹೇಳಿಕೊಂಡು. ನಾನು ಅಕ್ಕಪಕ್ಕ ನೋಡ್ತೀನಿ ಯಾರಪ್ಪ ಅಂಥೇಳಿ, ನನ್ನ ತಮ್ಮ ಹೇಳ್ತಾನೆ ಬೇರೆ ಯಾರೂ ಅಲ್ಲ, ನಿನ್ನ ಕ್ಯಾಪ್ ನೋಡಿ ನಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿಕೊಂಡು. ಇಂತಹ ನೂರಾರು ಸಂಗತಿಗಳನ್ನು ನಾನು ಉಲ್ಲೇಖ ಮಾಡ್ಬೋದು. ಜಗತ್ತಿನ ಹೊರ ಪ್ರಪಂಚ ಯಾವ ರೀತಿಯಲ್ಲಿ ಸೈನಿಕರಿಗೆ ಮಾಜಿ ಸೈನಿಕರಿಗೆ ಗೌರವ ಕೊಡುತ್ತೆ. ವಿಮಾನ ನಿಲ್ದಾಣದಲ್ಲಿ ಒಬ್ಬ ಸೈನಿಕ ಸಮವಸ್ತ್ರ ಹಾಕೊಂಡು ಹೋಗ್ತಾನೆ ಅಂತ ಹೇಳಿದರೆ ಅಲ್ಲಿರುವಂಥ ಎಲ್ಲ ಪ್ರಯಾಣಿಕರು ನಿಂತ್ಕೊಂಡು ಸಲ್ಯೂಟ್ ಮಾಡ್ತಾರೆ, ಚಪ್ಪಾಳೆ ಹೊಡಿತಾರೆ. ನೀವೆಲ್ಲ ಇದನ್ನು ವಾಟ್ಸಪ್ಪನ್ನು ನೋಡಿರ್ಬೋದು. ಇವತ್ತು ಬಂಧುಗಳೇ, ನಮ್ಮ ಸುಖದ ನಿದ್ದೆಗಳಿಗಾಗಿ ತಮ್ಮ ಎಲ್ಲವನ್ನು ತ್ಯಾಗ ಮಾಡಿ ಗಡಿ ರಕ್ಷಣೆ ಮಾಡುವಂಥ ಸೈನಿಕರಿಗೆ ನೀವು ಅವರನ್ನು ಕೇಳಿದರೆ ನಿಮ್ಗೆ ಏನು ಬೇಕು ಅಂತ ಕೇಳಿದ್ರೆ ಅವ್ರು ಏನನ್ನೂ ಕೇಳಲ್ಲ. ಮತ್ತೆ ಹುಟ್ಟಿ ಬಂದರೆ ಸೈನಿಕರಾಗ್ತಾರೆ ಹೇಳುವಂಥ ರೆಹಮತುಲ್ಲಾನ ಪ್ರೇರಣೆಯವರನ್ನು ನಿರಂತರವಾಗಿ ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡುವಂತ ಮಾಡುತ್ತೆ. ನಾಗರಿಕರಾಗಿ ನಾವು ನಮ್ಮ ಮಾಜಿ ಸೈನಿಕರಿಗೆ ನಮ್ಮ ಸೈನಿಕರಿಗೆ ಏನು ಮಾಡಬಹುದು ನಾವು, ಅದ್ರ ಬಗ್ಗೆ ಆಲೋಚನೆ ಮಾಡುವಂಥ ಕಾಲಘಟ್ಟದಲ್ಲಿದ್ದೀವಿ ನಾವು. ಸನ್ಮಾನ್ಯ ಹರಕೃಷ್ಣ ಪುನರು ಉಲ್ಲೇಖ ಮಾಡಿದ್ರು, ದೇಶದ ಗಡಿ ಉದ್ವಿಗ್ನ ಸ್ಥಿತಿಯಲ್ಲಿದೆ, ಸುತ್ತಮುತ್ತ ಎಲ್ಲರೂ ಕೂಡ ಹೊಂಚು ಹಾಕ್ತಾ ಇದ್ದಾರೆ, ದೇಶದ ಅಂತರಂಗ ಛಿದ್ರವಾಗುವಂಥ ಸನ್ನಿವೇಶ ನಮ್ಮ ಕಣ್ಣು ಮುಂದೆ ಇದೆ. ಈ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಹುತಾತ್ಮರು 48ರ ನಂತರ ನಡೆದಿರುವಂಥ ಪ್ರಮುಖವಾದ 4 ಯುದ್ಧಗಳು, ಅನೇಕ ಸೈನಿಕ ಕಾರ್ಯಾಚರಣೆಗಳು, ದೇಶದ ಅಂತರಂಗದಲ್ಲಿ ವಿಚಿತ್ರಕಾರಿ ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತಿರುವಂಥ ಸಮವಸ್ತ್ರ ಧರಿಸಿರುವಂಥ ಅರೆಸೇನೆಯ ಸೇನಾಪಡೆಗಳ ಸೈನಿಕರು, ಅವರ ತ್ಯಾಗ, ಅವರ ಬಲಿದಾನ, ಇದು ನಮಗೆ ಪ್ರೇರಣೆ ಕೊಡದೇ ಇದ್ರೆ ಇನ್ಯಾವುದು ಪ್ರೇರಣೆ ಕೊಡಲಿಕ್ಕೆ ಸಾಧ್ಯ ಇದೆ? ಈ ಮಾತುಗಳೊಂದಿಗೆ ಮತ್ತೊಮ್ಮೆ ಬ್ಲ್ಯಾಕ್ ಆ್ಯಂಡ್ ವೈಟ್ ತಂಡದವರಿಗೆ, ಅವರಿಗೆ ಸಹಕಾರ ನೀಡಿದಂಥ ಬಲ್ಮಠ ಲಯನ್ಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳಿಗೆ, ಕನ್ನಡ ಸಂಸ್ಕೃತಿ ಇಲಾಖೆಗೆ, ಅದೇ ರೀತಿ ನಮ್ಮ ಮಂಗಳೂರಿನ ರಾಷ್ಟ್ರೀಯ ಸೇವಾ ಯೋಜನೆಯ ಡಾಕ್ಟರ್ ಪ್ರಮುಖರು ಇಲ್ಲೇ ಇದ್ದಾರೆ, ಆ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಯುವಜನತೆಯಲ್ಲಿ ಈ ಪ್ರೇರಣೆಯನ್ನು ತುಂಬಲಿಕ್ಕೆ ಶ್ರಮಿಸಿದಂಥ ಎಲ್ರಿಗೂ ವಂದಿಸಿ, ಯಾವ ಹುತಾತ್ಮರ ಕುಟುಂಬದಲ್ಲಿ ಬಂದಿದ್ದೀರಿ ನನಗೆ ಗೊತ್ತಿಲ್ಲ, ನೀವೆಲ್ಲ ಎಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ದೀರಿ ಅಂತ ಹೇಳಿಕೊಂಡು, ಆದರೆ ಇಡೀ ಸಮಾಜ ನಿಮ್ಮೊಟ್ಟಿಗಿದೆ, ದೇಶದಲ್ಲಿ ಸೈನಿಕರು ನೋಡುವಂಥ ಭಾವನೆಗಳು ಬದಲಾಗ್ತಾ ಇದೆ, ನಿಮ್ಮ ಕುಟುಂಬದವರಿಗೆ ಆ ನೋವನ್ನು ಸಹಿಸುವ ಶಕ್ತಿಯೊಂದಿಗೆ ನೀವು ಇಡೀ ಸಮಾಜಕ್ಕೆ ಪ್ರೇರಣೆ, ನೀವೆಲ್ಲೆಲ್ಲಿದ್ದೀರಿ ಆ ದುಃಖದ ನೆನಪಿನೊಂದಿಗೆ ತುಂಬ ಸುಖವಾಗಿರಿ, ಸಮಾಜ ನಿಮ್ಮ ನೋವನ್ನು ಸ್ವಲ್ಪ ಮಟ್ಟಿಗಾದರೂ ಹೊತ್ತುಕೊಳ್ಳುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೆ. ಇವತ್ತಿನ ಈ ಕಾರ್ಯಕ್ರಮ ಯುವಕರು ಸೇರಿ ಮಾಡಿರುವಂಥ ಕಾರ್ಯಕ್ರಮ, ಒಂದು ಅರ್ಥದಲ್ಲಿ ಇಡೀ ಯುವಜನತೆ ಭಾರತೀಯತೆಯ ಶ್ರೇಷ್ಠತೆಗೆ, ಭಾರತೀಯ ಪರಂಪರೆಯ ಶ್ರೇಷ್ಠತೆಗೆ ಮತ್ತು ಆ ರಾಷ್ಟ್ರಾಭಿಮಾನವನ್ನು ಜಾಗೃತಗೊಳಿಸುವಂಥ ರೀತಿಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದೆ. ಅದೇ ನಮಗೆ ಸಿರಿಯಕ್ಷ ಹೇಳುವಂಥ ಮಾತನ್ನು ಹೇಳಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಎಲ್ರಿಗೂ ವಂದಿಸಿ ನಿಮ್ಮೆಲ್ಲರಿಗೆ ಶುಭವನ್ನು ಹಾರಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಂದು ವಿನಂತಿಯೊಂದಿಗೆ ಈ ಕಾರ್ಯಕ್ರಮ ಇನ್ನೂ ಮುಂದುವರಿಯುತ್ತೆ, ಕೊನೆಗೆ ಮಾಡಬೇಕಿತ್ತು ಅನ್ನೋ ಗೊತ್ತಿಲ್ಲ ನನಗೆ, ನಾನು ಮಧ್ಯ ಹೋಗಬೇಕಾಗಿರೋದ್ರಿಂದ ಮುಷ್ಟಿ ಬಿಗಿ ಹಿಡಿದು 3 ಬಾರಿ ಜೋರಾಗಿ ದೇಶಕ್ಕಾಗಿ ಜೈ ಹಿಂದ್ ಅಂತ ಹೇಳ್ಬೋದಾ? ಜೈ ಹಿಂದ್ ಒಂದು ಸ್ವಲ್ಪ ಜೋರು ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಧನ್ಯವಾದ.
1: Radio Sarang 107.8 FM. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ 2026. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದೆಯಾ? ವಿಳಾಸ ಅಥವಾ ವಿವರಗಳಲ್ಲಿ ತಿದ್ದುಪಡಿ ಮಾಡಬೇಕಾ? ಹಾಗಿದ್ರೆ ಈ ಚಾನ್ಸ್ ಮಿಸ್ ಮಾಡಬೇಡಿ. ಭಾರತ ಚುನಾವಣಾ ಆಯೋಗ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ವತಿಯಿಂದ SIR 2026 ಮತದಾರರ ಪಟ್ಟಿ ವಿಶೇಷ ಮೆಗಾ ಅಭಿಯಾನ ಇದೇ ಸೆಪ್ಟೆಂಬರ್ 19 ಮತ್ತು 20ರಂದು ಬೆಳಿಗ್ಗೆ 9:00 ಸಂಜೆ 5:00 ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮತಗಟ್ಟೆ ಕೇಂದ್ರಗಳಲ್ಲಿ. ಹೊಸದಾಗಿ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಿ ಹೆಸರು ವಿಳಾಸದ ತಿದ್ದುಪಡಿ ಮಾಡಿಕೊಳ್ಳಿ. ಆಕ್ಷೇಪಣೆಗಳಿದ್ದರೆ ದಾಖಲಿಸಿ. ನಿಮ್ಮ ಬೂತ್ ಮಟ್ಟದ ಅಧಿಕಾರಿಗಳಿಂದ ಸಹಾಯ ಪಡೆಯಿರಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಸಾರ್ವಜನಿಕರಿಗಾಗಿ ಈ ಮಾಹಿತಿ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದು ಬಣ್ಣ ಬಣ್ಣದ ಬದುಕು. ಇವತ್ತಿನ ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಆಳ್ವಾಸ್ ನುಡಿಸಿರಿ 2018, ಜೀವನ ಪದ್ಧತಿಯ ಆತಂಕದ ನೆಲೆಗಳು, ಈ ಬಗ್ಗೆ ಮಾತಾಡಿದ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಇವರ ಮಾತುಗಳನ್ನ ಕೇಳೋಣ.
1: ಕನ್ನಡದ ಹಿರಿಯ ವಿಮರ್ಶಕರು, ಚಿಂತಕರು ಮತ್ತು ಅತ್ಯುತ್ತಮ ವಾಗ್ಮಿಗಳು ಆಗಿ ಜನಪ್ರಿಯರಾಗಿರುವಂಥವರು ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವರು. ಇವರು ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾಗಿ, ನಿರ್ದೇಶಕರಾಗಿ, ಅಲ್ಲಿಯ ಸ್ನಾತಕೋತ್ತರ ವಿಭಾಗದ ನಿರ್ದೇಶಕರಾಗಿ ಮತ್ತು ಆ ಕಾಲೇಜಿನ ಪ್ರಾಂಶುಪಾಲರಾಗಿ ನಿವೃತ್ತರಾಗಿರುವಂಥವರು. ಡಾಕ್ಟರ್ ನರಹಳ್ಳಿಯವರು ಕನ್ನಡಕ್ಕೆ, ನಮ್ಮ ಸಾಹಿತ್ಯ ಪ್ರಪಂಚಕ್ಕೆ ಪರಿಚಿತರಾಗಿರುವಂಥದ್ದು ಅವರ ವಿಮರ್ಶೆಗಳ ಮೂಲಕ. ನವ್ಯತೆ,

0: ಈ ಪ್ರಬಂಧ ಸಂಕಲನದ ವಿಚಾರಗಳನ್ನು ಆಧರಿಸಿಯೇ ನಡೀತಾ ಇರುವಂಥದ್ದು. ನೊಬೆಲ್ ಪ್ರಶಸ್ತಿ ವಿಜೇತರ ಎರಡು ಕಥಾಸಂಕಲನಗಳನ್ನು ಮತ್ತು ಒಂದು ಕಾದಂಬರಿಯನ್ನು ಕನ್ನಡಕ್ಕೆ ಅವರು ಅನುವಾದ ಮಾಡಿದ್ದಾರೆ. ಹಾಗೆಯೇ ಒಟ್ಟು 8 ಸಂಪಾದಿತ ಕೃತಿಗಳು ಈಗಾಗಲೇ ಅವರು ಹೊರತಂದಿದ್ದಾರೆ. ಕನ್ನಡದ ಮಹತ್ವದ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ಇನಾಮದಾರ್ ಪ್ರಶಸ್ತಿ, GSS ಪ್ರಶಸ್ತಿ, ಕಾವ್ಯಾನಂದ ಪ್ರಶಸ್ತಿ, ವಿಶ್ವಮಾನವ ಪ್ರಶಸ್ತಿ ಮೊದಲಾದಂಥ ಪ್ರಶಸ್ತಿಗಳು ಇವರಿಗೆ ಪ್ರಾಪ್ತವಾಗಿವೆ. ಒಬ್ಬ ಸಾಹಿತಿಗೆ ಸಾಂಸ್ಕೃತಿಕ ಬದುಕಿನಲ್ಲೂ ಕೂಡ ಜವಾಬ್ದಾರಿಗಳಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅವರು ಅನೇಕ ಈ ರೀತಿಯ ಚಟುವಟಿಕೆಗಳಲ್ಲೂ ತೊಡಗಿಸಿಕೊಂಡು ಬಂದಂಥವರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಗೋಕಾಕ್ ಚಳುವಳಿಯಲ್ಲಿ ಭಾಗವಹಿಸಿದ್ದಾರೆ. ರಾಜ್ಯ ಸರ್ಕಾರದ ಚಲನಚಿತ್ರ ಆಯ್ಕೆ ಸಮಿತಿಯ ಸದಸ್ಯರಾಗಿಯೂ ಕೂಡ ಅವರು ಅನುಭವ ಪಡ್ಕೊಂಡಿದ್ದಾರೆ. ಮುಖ್ಯವಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಅವರು ಅನುಭವ ಹೊಂದಿದ್ದಾರೆ. ಅದೆಲ್ಲದಕ್ಕಿಂತ ಮಿಗಿಲಾಗಿ ಜ್ಞಾನಪೀಠ ಪ್ರಶಸ್ತಿ ಆಯ್ಕೆ ಸಮಿತಿಯ ಸದಸ್ಯರಾಗಿಯೂ ಕೂಡ ಅವರು ಕಾರ್ಯನಿರ್ವಹಿಸಿದ್ದಾರೆ. ಜರ್ಮನಿ, ಬೆಲ್ಜಿಯಂ, ಫ್ರಾನ್ಸ್, ಇಟಲಿ ಮೊದಲಾದ ಅಮೆರಿಕ ಮೊದಲಾದ ದೇಶಗಳಿಗೆ ಪ್ರವಾಸ ಮಾಡಿದ ಅನುಭವ ಕೂಡ ಅವರಿಗೆ ಇದೆ. ಇವೆಲ್ಲವನ್ನ ಮೀರಿ ಎರಡು ಮಾತು ನಾನು ಅವ್ರ ಬಗ್ಗೆ ಹೇಳೋದಾದರೆ, ಡಾಕ್ಟರ್ ನರಹಳ್ಳಿಯವರು ಕನ್ನಡದ ಜ್ಞಾನವನ್ನು ಕ್ರಿಯಾಶೀಲಗೊಳಿಸಿ ಕಾರ್ಯರೂಪಕ್ಕೆ ತರತಕ್ಕಂಥ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ. ಬೆಂಗಳೂರಿನಲ್ಲಿ ಅವರು ಈ UPSC ಎಕ್ಸಾಮಿಗೆ, KS ಎಕ್ಸಾಮಿಗೆ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಉಣಿಸುವ ಮೂಲಕ ಆ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಾ ಇದ್ದಾರೆ. ವಿಮರ್ಶೆಯನ್ನು ಬಹಳ ಮಾನವೀಯ ನೆಲೆಯಲ್ಲಿ, ಯಾಕೆಂದರೆ ವಿಮರ್ಶೆಯ ಎಲ್ಲ ಆ ಸಿದ್ಧಾಂತಗಳನ್ನು ತೀರಾ ಕಠಿಣವಾದ ನಿಕಷಕ್ಕೆ ಒಡ್ಡಿ ಅವರು ಬರೆಯುವಂಥದ್ದಲ್ಲ, ಒಂದು ಮಾನವೀಯ ನೆಲೆಯಲ್ಲಿ ವಿಮರ್ಶೆಯನ್ನು ನೋಡ್ತಾ ಬಂದಂಥವರು. ಮತ್ತು ವಿಮರ್ಶೆಯನ್ನು ಒಂದು ಸೃಜನಶೀಲ ಪ್ರಕ್ರಿಯೆ ಅಂತಲೇ ಅವರು ಅದಕ್ಕೊಂದು ಸ್ಥಾನವನ್ನು ಒದಗಿಸಿಕೊಟ್ಟಿರುವಂಥವ್ರು. ಮುಖ್ಯವಾಗಿ ಕನ್ನಡ ಕವಿ ಪರಂಪರೆ ಇರ್ಬೋದು ಅಥವಾ ಕಾವ್ಯ ಪರಂಪರೆ ಇರ್ಬೋದು, ಇವುಗಳನ್ನು ಹೊಸ ತಲೆಮಾರಿಗೆ ಮುಟ್ಟಿಸುವಂಥ ದೊಡ್ಡ ಒಂದು ಕಾರ್ಯವನ್ನು ನರಹಳ್ಳಿಯವರು ನಿರಂತರವಾಗಿ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಅವರ ವಿಚಾರ ಸಂಕಿರಣಗಳಿರ್ಬೋದು, ಕಮ್ಮಟಗಳಿರ್ಬೋದು, ತಮ್ಮ ಲೇಖನಗಳಲ್ಲಿರ್ಬೋದು ಈ ಕೆಲಸವನ್ನು ಅವರು ಮಾಡ್ತಾ ಬಂದಿದ್ದಾರೆ. ಇನ್ನೊಂದು ತುಂಬ ದೊಡ್ಡ ಗುಣ ಅವರಲ್ಲಿರುವಂಥದ್ದು, ನಾವೆಲ್ಲ ಕಂಡ ಹಾಗೆ ಹೊಸ ತಲೆಮಾರಿನ ಬರಹಗಾರರನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು, ಅವರಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಗುರುತಿಸಿ ಅವ್ರನ್ನ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ಮಾಡ್ತಾ ಬಂದಿದ್ದಾರೆ. ಈ ನಿಟ್ಟಿನಲ್ಲೇ ಅವರು ತಮ್ಮ ಹೆಸರಿನಲ್ಲೇ ಒಂದು ಪ್ರತಿಷ್ಠಾನವನ್ನು ಸ್ಥಾಪನೆ ಮಾಡಿದ್ದಾರೆ, ನರಹಳ್ಳಿ ಪ್ರತಿಷ್ಠಾನ ಅಂತ ಹೇಳಿ. ಪ್ರತಿ ವರ್ಷ ಹೊಸ ತಲೆಮಾರಿನ ಯುವಕರನ್ನು ಗುರುತಿಸಿ ಆ ಪ್ರಶಸ್ತಿಯನ್ನು ನೀಡೋದ್ರ ಮೂಲಕ ಅವರಿಗೆ ಹೊಸ ದಿಕ್ಕನ್ನು ತೋರಿಸ್ತಾ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವರು ಒಂದು ಸಾಮಾಜಿಕ ಬದ್ಧತೆ ಲೇಖಕನಿಗೆ ಇರೋದನ್ನು ಅವರು ಅರ್ಥ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಬಂದಂಥವರು. ಜೀವನ ಪದ್ಧತಿಯ ಆತಂಕದ ನೆಲೆಗಳು ಎನ್ನುವ ವಿಷಯದ ಕುರಿತು ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವರೀಗ ತಮ್ಮ ವಿಶೇಷ ಉಪನ್ಯಾಸವನ್ನು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಸ್ತಾ ಇದ್ದೆ.
1: ಹಿರಿಯರೇ ಹಾಗೂ ಸ್ನೇಹಿತರೆ, ಜೀವನ ಪದ್ಧತಿಯ ಆತಂಕದ ನೆಲೆಗಳು ಇದೊಂದು ಇಡೀ ಸಮ್ಮೇಳನದಲ್ಲೇ ಒಂದು ವಿಶಿಷ್ಟವಾದ ವಿಷಯ ಅಂತ ಹೇಳಿ ಭಾವಿಸ್ಕೊಂಡಿದ್ದೀನಿ. ಕನ್ನಡ ಪರಂಪರೆ, ಸಂಸ್ಕೃತಿ ಪರಂಪರೆ, ಬಹುಮುಖಿ ನೆಲೆ, ಈ ಎಲ್ಲದರ ಬಗ್ಗೆ ಚರ್ಚೆ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ನಮ್ಮ ಜೀವನ ಪದ್ಧತಿಯೇ ಹೇಗೆ ಆತಂಕಕಾರಿ ಆಗಿದೆಯಾ, ಈ ಹೊತ್ತು ನಾವು ಬದುಕ್ತಿರುವಂಥ ರೀತಿಗೂ ನಾವು ಎದುರಿಸ್ತಿರುವಂಥ ಸಂಕಟ ಆಗ್ಬೋದು ಅಥವಾ ಅನುಭವಿಸ್ತಿರುವಂಥ ಸಂಭ್ರಮಗಳಾಗಬಹುದು, ಇದಕ್ಕೆ ಸಂಬಂಧ ಇದೆಯಾ, ಈ ಬಗೆಗಿನ ಚಿಂತನೆ ಈ ಹೊತ್ತಿನ ತೀರ ಅಗತ್ಯ. ಸಾಹಿತ್ಯ ಆಗಲಿ, ಸಂಸ್ಕೃತಿ ಆಗಲಿ, ಸಂಗೀತ, ನೃತ್ಯ, ಯಾವುದೇ ಕಲೆ ಆಗಲಿ ನಮ್ಮ ಬದುಕನ್ನು ಚಂದ ಮಾಡದೇ ಇದ್ದರೆ ಅವೆಲ್ಲ ಯಾಕೆ ಬೇಕು? ಹೀಗಾಗಿ ಈ ವಿಷಯ ಒಂದು ರೀತಿಯಲ್ಲಿ ಅತ್ಯಂತ ಪ್ರಸ್ತುತವಾದದ್ದು, ನಾವೆಲ್ಲರೂ ಎದುರಿಸಬೇಕಾದ ಒಂದು ಸವಾಲನ್ನು ಕುರಿತ ಚಿಂತನೆ ಈ ವಿಷಯದ ಹಿಂದೆ ಇದೆ ಅಂಥೇಳಿ ನಾನು ಭಾವಿಸಿದ್ದೀನಿ. ಹೀಗಾಗಿ ಇದನ್ನು ಆಯೋಜಿಸಿದ ಸಂಘಟಕರು ಈ ವಿಷಯವನ್ನು ಕುರಿತು ಚಿಂತನೆ ಮಾಡಬಹುದು ಅಂಥೇಳಿ ಯೋಚನೆ ಮಾಡಿದ್ದೆ, ನನಗೆ ಬಹಳ ಮುಖ್ಯ ಅಂತ ಹೇಳಿ

ಅನಿಸಿದೆ. ಲಾರೆನ್ಸ್ ಒಂದು ಮಾತು ಹೇಳ್ತಾನೆ, ಒಂದು ವೃತ್ತಿಯಿಂದ ನಾವು ಮತ್ತೊಂದು ವೃತ್ತಿಗೆ ಹೋಗ್ತೀವಿ ಅಂತಂದ್ರೆ ಅದು ಕೇವಲ ವೃತ್ತಿಯ ಬದಲಾವಣೆ ಅಲ್ಲ, ಜೀವನ ಪದ್ಧತಿಯ ಬದಲಾವಣೆ ಅಂತ. ಬಹಳ ಮುಖ್ಯವಾದ ಮಾತು. ನಾವು ಹಳ್ಳಿಯಿಂದ ಬಂದು ನಗರದಲ್ಲಿ ಬದುಕ್ತೀವಿ ಅಂತಂದ್ರೆ ಜೀವನೋಪಾಯಕ್ಕೆ ಒಂದು ಮಾರ್ಗ ಮಾತ್ರ ಅಲ್ಲ, ನಮ್ಮ ಜೀವನ ಪದ್ಧತಿಯ ಬದಲಾವಣೆಯೇ ಹೌದು. ನಾವು ಯಾವುದೇ ವೃತ್ತಿಯನ್ನು ಮಾಡ್ತೀವಿ ಅಂತಂದ್ರೆ ಅದು ಕೇವಲ ಜೀವನೋಪಾಯದ ಮಾರ್ಗ ಮಾತ್ರ ಅಲ್ಲ, ನಮ್ಮ ಇಡೀ ಬದುಕನ್ನೇ ನಿರ್ಧಾರ ಮಾಡ್ತಿರುತ್ತೆ ಅಂತ. ತುಂಬ ಸರಳವಾಗಿ ಹೇಳೋದಾದರೆ ಒಬ್ಬ ಡಾಕ್ಟರ್ ಇರ್ತಾನೆ ಅಂತಂದರೆ ಇಡೀ ಬದುಕು ರೋಗಿಗಳ ಜೊತೆನೇ ಇರಬೇಕಾಗತ್ತೆ. ಒಬ್ಬ ಪೊಲೀಸ್ ಆಫೀಸರ್ ವೃತ್ತಿಯಲ್ಲಿ ಇರ್ತಾನೆ ಅಂತಂದರೆ ಇಡೀ ಬದುಕು ಕ್ರಿಮಿನಲ್ಸ್ ಜೊತೆನೇ ಇರಬೇಕಾಗತ್ತೆ. ಒಬ್ಬ ಬ್ಯಾಂಕ್ ನೌಕರ ಇರ್ತಾರೆ ಅಂತಂದರೆ ತನ್ನ ಇಡೀ ಬದುಕು ಲೆಕ್ಕ ಹಾಕ್ತಾನೆ ಇರಬೇಕಾಗತ್ತೆ. ಅವನ ಹತ್ರ ಹಣ ಇರುತ್ತೋ ಇಲ್ಲೋ ಲಕ್ಷ ಕೋಟಿ ಲೆಕ್ಕ ಹಾಕ್ತಾನೆ ಇರಬೇಕಾಗತ್ತೆ. ಒಬ್ಬ ಯಾವುದೋ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಾನೆ ಅಂದರೆ ಯಂತ್ರಗಳ ಜೊತೆನೇ ಇರಬೇಕಾಗತ್ತೆ. ಒಬ್ಬ ಕಂಪ್ಯೂಟರ್ ವಿಜ್ಞಾನಿ ಇರ್ತಾನೆ ಅಂತಂದರೆ ಕಂಪ್ಯೂಟರ್ ಜೊತೆನೇ ತನ್ನ ಬದುಕನ್ನು ಕಳೀತಾ ಇರಬೇಕಾಗತ್ತೆ. ಇಡೀ ಬದುಕಿನ ರೀತಿಯನ್ನು ಅದು ನಿರ್ಧಾರ ಮಾಡ್ತಾ ಇರುತ್ತೆ. ಹೀಗಾಗಿ ಲಾರೆನ್ಸ್ ಬಹಳ ಮುಖ್ಯವಾಗಿ ಹೇಳ್ತಾನೆ, ಒಂದು ವೃತ್ತಿಯನ್ನು ನಾವು ಅವಲಂಬಿಸ್ತೀವಿ ಅಂತಂದರೆ ಅಥವಾ ಒಂದು ವೃತ್ತಿಯಿಂದ ಮತ್ತೊಂದು ವೃತ್ತಿಗೆ ಹೋಗ್ತೀವಿ ಅಂತಂದರೆ ಅದು ವೃತ್ತಿ ಬದಲಾವಣೆ ಮಾತ್ರ ಅಲ್ಲ, ಅದು ಜೀವನ ಪದ್ಧತಿಯ ಬದಲಾವಣೆ ಅಂತ ಹೇಳಿ. ಇದು ಒಂದು ಸಂಗತಿ. ಇನ್ನೊಂದು, ಅನ್ಯರ ಆಕ್ರಮಣ ಇರುತ್ತಲ್ಲ, ಅದು ನಮ್ಮ ಜೀವನದ ಮೇಲೆ ಬೀರುವ ಪರಿಣಾಮ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಸಮಸ್ಯೆ ಅಂದರೆ ನಮ್ಮ ಪಾಡಿಗೆ ನಾವು ಇರ್ತೀವಿ, ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಇರ್ತೀವಿ, ಯಾರೋ ಬಂದು ಹೋಗ್ತಾರೆ ನೋಡಿ, ಬಂದು ಹೋದ್ಮೇಲೆ ನಮ್ಮ ಮನೆಯಲ್ಲಿ ಸಮಸ್ಯೆ ಶುರುವಾಗುತ್ತೆ. ಅವ್ರು ಬಂದು ಹೋದ್ಮೇಲೆ ನೋಡು ಅವ್ರ ಮಗ ಹಾಗಿದ್ದಾನೆ, ನೀನು ಯಾಕೆ ಹೀಗಿದೆಯಾ, ನೋಡು ಅವ್ರ ಹೆಂಡತಿ ಗಂಡನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ನೀನು ನನ್ನ ಹೀಗೆ ನೋಡ್ಕೊಳ್ಳೋದಿಲ್ಲ, ನೋಡು ಅವ್ರ ಗಂಡ ಎಷ್ಟು ಚೆನ್ನಾಗಿರ್ತಾನೆ, ನೀನು ಯಾಕೆ ಹೀಗಿದೆಯಾ ಅಂತ. ಯಾರೋ ಒಬ್ಬರು ಮನೆಗೆ ಬಂದು ಹೋಗ್ತಾರೆ ಅಂತಂದರೆ ನಮ್ಮ ಮನೆಯಲ್ಲಿ ಪಲ್ಲಟ ತಲ್ಲಣ ಆರಂಭ ಆಗ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿಯ ಪ್ರವೇಶ ಇರಬಹುದು, ಒಂದು ವಸ್ತುವಿನ ಪ್ರವೇಶ ಇರಬಹುದು, ಒಂದು ಸಂಸ್ಕೃತಿಯ ಪ್ರವೇಶ ಇರಬಹುದು, ನಮ್ಮ ಬದುಕಿನ ಜೀವನ ವಿಧಾನವನ್ನು ಬದಲಾಯಿಸ್ಬಿಡುತ್ತೆ. ಹೀಗಾಗಿ ವೃತ್ತಿ ಬದಲಾವಣೆ ಒಂದು ನೆಲೆ ಆದರೆ ಮತ್ತೊಂದು ನೆಲೆ ಅನ್ಯರ ಆಕ್ರಮಣ. ಯಾರೋ ಒಬ್ಬರು ಬರೋದು ಯಾವ ರೂಪದಲ್ಲಿ ಬೇಕಾದರೂ ಆಗಬಹುದು, ನಮ್ಮ ಬದುಕಿನಲ್ಲಿ ಪ್ರವೇಶ ಮಾಡ್ತು ಅಂತಂದರೆ ನಮ್ಮ ಬದುಕಿನ ಗತಿಯೇ ಬದಲಾಗ್ಬಿಡುತ್ತೆ. ತಂದೆ ತಾಯಿ ಮಗ ತುಂಬ ಪ್ರೀತಿಯಿಂದ ನಾವೆಲ್ಲ ಒಟ್ಟಿಗೆ ಇರ್ತೀವಿ, ಒಂದು ಹೆಣ್ಣನ್ನು ಮದುವೆಯಾಗಿ ಅವಳು ಬರ್ತಾಳೆ, ಮನೆಯ ವಾತಾವರಣವೇ ಬದಲಾಗ್ಬಿಡತ್ತೆ. ಅದು ಒಳ್ಳೆಯದಾಗ್ಬೋದು ಕೆಟ್ಟದ್ದಾಗ್ಬೋದು ಅದೆಲ್ಲ ನಾನು ಹೇಳ್ತಿರೋ ಪ್ರಶ್ನೆ, ಆದರೆ ಬದಲಾಗತ್ತೆ ಅನ್ನೋದಂತೂ ನಿಜ. ಈ ಅನ್ಯರ ಮನೆಯಲ್ಲಿ ಒಂದು ಮಗು ಬಂದ ತಕ್ಷಣವೇ ಇಡೀ ಮನೆಯ ಪರಿಸ್ಥಿತಿ ಬದಲಾಗ್ಬಿಡತ್ತೆ. ಒಂದು ಹೊಸ ವಸ್ತು ಬಂತು ಅಂತಂದರೆ ನಮ್ಮ ಮನೆಯಲ್ಲಿ ಬದಲಾಗ್ಬಿಡುತ್ತೆ. ಒಂದು ಫ್ರಿಜ್ ಬಂತು ಅಂತಂದರೆ ನಮ್ಮ ಜೀವನ ಪದ್ಧತಿ ಬದಲಾಗ್ಬಿಡತ್ತೆ. ನಮ್ಮ ಹಳ್ಳಿಯಲ್ಲಿ ನಮ್ಮ ತಾತ ಮಧ್ಯಾಹ್ನ ಮಾಡಿದ್ದನ್ನ ರಾತ್ರಿ ಊಟ ಮಾಡ್ತಿರಲಿಲ್ಲ, ರಾತ್ರಿ ಮಾಡಿದ್ದು ಬೆಳಿಗ್ಗೆ ಇರಲಿ ಮಧ್ಯಾಹ್ನ ಮಾಡಿದ್ದು, ಮಧ್ಯಾಹ್ನನೂ ಬಿಸಿ ಊಟ ಆಗಬೇಕಿತ್ತು, ರಾತ್ರಿ ಊಟ ಬಿಸಿ ಆಗಬೇಕಾಗಿತ್ತು. ಫ್ರಿಜ್ ಅಂತ ಒಂದು ವಸ್ತು ಬಂತು ನೋಡಿ, ಐದೈದು ದಿವಸ ಆರಾರು ದಿವಸ ಅದನ್ನೇ ತಿನ್ನೋಕೆ ನಾವು ಶುರು ಮಾಡಿದ್ವಿ. ಅಂದರೆ ನಮ್ಮ ಜೀವನ ಪದ್ಧತಿಯ ಮೇಲೆ ಒಂದು ವಸ್ತು, ಒಬ್ಬ ವ್ಯಕ್ತಿ, ಒಂದು ಸಂಸ್ಕೃತಿ ಹೀಗೆ ಬದಲಾವಣೆಯನ್ನು ಮಾಡ್ತಾ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಭಾರತೀಯ ಬದುಕಿನಲ್ಲಿ ಎರಡು ನೆಲೆಗಳಲ್ಲಿ ಬದಲಾವಣೆ ಸಂಭವಿಸ್ತು. ಬಹಳ ಮುಖ್ಯವಾಗಿ ಇಡೀ ಭಾರತೀಯ ಬದುಕನ್ನು ನಾವು ಗಮನಿಸಿದ್ರೆ ಹೀಗೆ ನಮ್ಮ ಜೀವನ ಪದ್ಧತಿಯಲ್ಲಿ ಬದಲಾವಣೆ ಸಂಭವಿಸಿದ್ದು ಎರಡು ನೆಲೆಯಲ್ಲಿ. ಒಂದು, ಬ್ರಿಟಿಷರ ಆಗಮನದಿಂದ, ಇದನ್ನು ನಾನು ಪಾಶ್ಚಾತ್ಯೀಕರಣ ಅಂತ ಹೇಳಿ ಕರೀತೇನೆ. ಇನ್ನೊಂದು, ಜಾಗತೀಕರಣ. ಈ ಎರಡು ಹಂತಗಳಲ್ಲಿದೆಯಲ್ಲ, ಈ ಎರಡು ಹಂತಗಳೇನು ಮಾಡ್ತು ಅಂತಂದರೆ ನಮ್ಮ ಸಾಮಾಜಿಕ ರಚನೆಯ ವಿನ್ಯಾಸವನ್ನೇ ಬದಲಾಯಿಸ್ತು. ನಮ್ಮ ಸಮಾಜದ ರಚನೆ ಒಂದಿತ್ತು, ಆ ಇಡೀ ರಚನೆಯನ್ನೇ ಈ ಎರಡು ಘಟನೆಗಳು ಬದಲಾಯಿಸ್ಬಿಡ್ತು. ನಾವು ಬದುಕ್ತಿದ್ದಂಥ ರೀತಿಗೂ, ಈಗ ಬದುಕುವ ರೀತಿಗೂ ಅಪಾರವಾದ ಪಲ್ಲಟ ಸಂಭವಿಸ್ಬಿಡ್ತು. 40 ವರ್ಷದ ಹಿಂದೆ ನಾನು ಬೆಂಗಳೂರಿಗೆ ಬಂದಾಗ ನಾನಿದ್ದ ಬೆಂಗಳೂರಿಗೂ, ನಾನು ಬದುಕಿದ್ದ ರೀತಿಗೂ, ಈಗ ನಾನು ಬೆಂಗಳೂರಿನಲ್ಲಿ ಇರುವ ರೀತಿಗೂ, ಬದುಕ್ತಿರೋ ರೀತಿಗೂ ಇರುವುದನ್ನು ಗಮನಿಸಿದ್ರೆ ಜಾಗತೀಕರಣ ಎಷ್ಟು ಪ್ರಭಾವ ಬೀರಿದೆ ಅಂತ ಗೊತ್ತಾಗ್ತಾ ಹೋಗುತ್ತೆ ನನಗೆ. ಇದು ನನ್ನ ಬೆಂಗಳೂರ, ನಾನು ಬದುಕ್ತಿದ್ದ ಬೆಂಗಳೂರ ಅನ್ನುವ ಯೋಚನೆ ನನಗೆ ಯಾಕೆ ಬಂತು. ಹಾಗೆಯೇ ನನ್ನ ತಂದೆ ತಾಯಿ, ಈ ಹೊತ್ತು ನಾನು, ನನ್ನ ಮಕ್ಕಳು, ಈ ಮೂರು ತಲೆಮಾರಿನಲ್ಲಾಗಿರುವ ಅಂತರವನ್ನು ಗಮನಿಸಿದ್ರೆ, ಜೀವನ ಪದ್ಧತಿಯಲ್ಲಾಗಿರುವ ಪಲ್ಲಟವನ್ನು ಗಮನಿಸಿದ್ರೆ ಪಾಶ್ಚಾತ್ಯೀಕರಣ, ಈ ಜಾಗತೀಕರಣ,
ಈ ಎರಡು ಹಂತಗಳು ನಮ್ಮ ಬದುಕಿನ ಮೇಲೆ ಉಂಟು ಮಾಡಿದ ಪರಿಣಾಮಗಳು, ತಲ್ಲಣಗಳು, ಆತಂಕಗಳು ಯಾವ ಬಗೆಯದು, ನೀಡಿರುವ ಸವಲತ್ತುಗಳು ಇದು ಯಾವ ಬಗೆಯದು, ಇವತ್ತು ಇದರ ಬಗ್ಗೆ ನಾವೆಲ್ಲರೂ ಚಿಂತನೆ ಮಾಡಬೇಕಾಗಿದೆ, ಯೋಚನೆ ಮಾಡಬೇಕಾಗಿದೆ. ಮೇಲ್ನೋಟಕ್ಕೆ ನಾವೆಲ್ಲ ಅಭಿವೃದ್ಧಿಯ ಪಥದಲ್ಲಿ ಇದ್ದೀವಿ ಅಂತ ಹೇಳಿ ಭಾವಿಸಿದ್ರೂ ಆಳದಲ್ಲಿ ಅನುಭವಿಸ್ತಾ ಇರುವಂಥ ಏಕಾಂಗಿತನ ಇರಬಹುದು, ನೋವಿರಬಹುದು, ಸಂಬಂಧಗಳು ಶಿಥಿಲವಾಗ್ತಿರುವ ಸಂಕಟಗಳಿರಬಹುದು, ಈ ಎಲ್ಲವೂ ಹೌದಾ, ನಾವು ಸಂತೋಷದ ಕಡೆ ಹೋಗ್ತಾ ಇದ್ದೀವ, ಸಂಕಟದ ಕಡೆ ಹೋಗ್ತಾ ಇದ್ದೀವ, ಈ ಗೊಂದಲದಲ್ಲಿ ಈ ಹೊತ್ತು ನಾವಿದ್ದೀವಿ. ಸೊ ಹೀಗಾಗಿ ಈ ಚಿಂತನೆ ಈ ಹೊತ್ತು ಅತ್ಯಂತ ಪ್ರಸ್ತುತವಾದದ್ದು ಅಂತ. ಮೊದಲಿಗೆ ಈ ಪಾಶ್ಚಾತ್ಯೀಕರಣದ ಸ್ವರೂಪ ಏನಾಯಿತು ಅನ್ನೋದನ್ನು ಸ್ಥೂಲವಾಗಿ ನಾವು ಗಮನಿಸಬಹುದು. ಬ್ರಿಟಿಷರು ಕೇವಲ ರಾಜಕೀಯ ಆಕ್ರಮಣ ಮಾತ್ರ ಮಾಡಲಿಲ್ಲ, ಸಾಂಸ್ಕೃತಿಕ ಆಕ್ರಮಣವನ್ನು ಮಾಡಿದರು. ಬಹಳ ಇಂಪಾರ್ಟೆಂಟ್ ಆದ ಸಂಗತಿ, ನಮ್ಮ ಬದುಕಿನ ರೀತಿ ನೀತಿಯ ಮೇಲೆ ಗಾಢವಾದ ಪ್ರಭಾವವನ್ನು ಬೀರಿದರು, ನಮ್ಮ ಸಮಾಜದ ರಚನೆಯ ಸ್ವರೂಪವನ್ನೇ ಬದಲಾಯಿಸಿದರು. ಅದುವರೆಗೆ ಆಗಿರಲಿಲ್ಲ. ನೀವು 18ನೇ ಶತಮಾನದವರೆಗೆ ಭಾರತೀಯ ಬದುಕನ್ನು ನೋಡಿದರೆ ಅಂತಹ ಮಹತ್ವದ ಪಲ್ಲಟಗಳನ್ನು ನಾವು ನೋಡೋದಿಲ್ಲ 12ನೇ ಶತಮಾನ ಬಿಟ್ಟರೆ. ಆದರೆ 18-19ನೇ ಶತಮಾನದ ನಂತರ ನಮ್ಮ ಸಾಮಾಜಿಕ ಬದುಕಿನಲ್ಲಾದ ಬದಲಾವಣೆ ಇದೆಯಲ್ಲ, ಅದು ಅತ್ಯಂತ ತೀವ್ರತರವಾದ ಅನೇಕ ರೀತಿಯ ಪಲ್ಲಟಗಳಿಗೆ ಕಾರಣ ಆದದನ್ನು ಗಮನಿಸಿದ್ದೀವಿ. ಇದಕ್ಕೆ ಅವರು ಆರಿಸ್ಕೊಂಡಿದ್ದು ಪ್ರಬಲವಾಗಿ ಎರಡು ಕ್ಷೇತ್ರಗಳನ್ನು ಪ್ರಮುಖವಾಗಿ ಆರಿಸ್ಕೊಂಡ್ರು. ಒಂದು ಶಿಕ್ಷಣವನ್ನು ಆರಿಸ್ಕೊಂಡ್ರು, ಇನ್ನೊಂದು ಆರೋಗ್ಯವನ್ನು ಆರಿಸ್ಕೊಂಡ್ರು ಬ್ರಿಟಿಷರು. ಒಂದು ಕಾಲಕ್ಕೆ ನೀವು ಗಮನಿಸಿ, ನಮ್ಮ ಬೆಸ್ಟ್ ಎಜುಕೇಷನ್ ಸೆಂಟರ್ಸ್ ಎಲ್ಲ ಯಾವುದಿರ್ತಿತ್ತು ಅಂದರೆ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸು, ಬೆಸ್ಟ್ ಹಾಸ್ಪಿಟಲ್ಸ್ ಎಲ್ಲ ಯಾವುದಿರ್ತಿತ್ತು ಅಂದರೆ ಕ್ರಿಶ್ಚಿಯನ್ ಹಾಸ್ಪಿಟಲ್ಸು. ಪಾಶ್ಚಾತ್ಯರು ನಮ್ಮನ್ನು ಆರಿಸ್ಕೊಂಡಿದ್ದು ಎರಡು ಕ್ಷೇತ್ರಗಳ ಮೂಲಕ ಕೇವಲ ನಮ್ಮ ದೇಶವನ್ನು ಮಾತ್ರ ಅಲ್ಲ, ನಮ್ಮ ಭಾವ ಪ್ರಪಂಚವನ್ನು ಆವರಿಸ್ಕೊಂಡ್ರು. ಬಹಳ ಇಂಪಾರ್ಟೆಂಟು, ನಮಗೆರಡು ಜಗತ್ತಿದೆ, ಒಂದು ವ್ಯಾವಹಾರಿಕ ಜಗತ್ತು, ಇನ್ನೊಂದು ಭಾವ ಜಗತ್ತು. ವ್ಯಾವಹಾರಿಕ ಜಗತ್ ಮೇಲಾಗೋ ಪರಿಣಾಮ ಅಂಥ ಪರಿಣಾಮ ಬೀರೋದಿಲ್ಲ ನಮಗೆ, ಆದರೆ ನಮ್ಮ ಭಾವ ಜಗತ್ತಿನ ಮೇಲೆ ಆಗೋ ಪರಿಣಾಮ ಇರುತ್ತಲ್ಲ, ಇದು ನಮ್ಮ ಬದುಕನ್ನು ತಲ್ಲಣಗೊಳಿಸುವಂಥದ್ದು. ಬ್ರಿಟಿಷರು ಏನು ಮಾಡಿದರು, ಶಿಕ್ಷಣ ಮತ್ತು ಆರೋಗ್ಯ ಈ ಎರಡು ಕ್ಷೇತ್ರಗಳಲ್ಲಿ, ನಮ್ಮ ಶಿಕ್ಷಣದ ಮೂಲಕ ನಮ್ಮ ಎಳೆಯ ಮನಸ್ಸುಗಳ ಮೇಲೆ, ಆರೋಗ್ಯದ ಮೂಲಕ ನಮ್ಮ ಭಾವ ಜಗತ್ತಿನ ಮೇಲೆ ಪರಿಣಾಮವನ್ನು ಬೀರೋದ್ರ ಮೂಲಕ ಅನೇಕ ಪಲ್ಲಟಗಳನ್ನು ಉಂಟು ಮಾಡಿದರು. ಈ ಪಲ್ಲಟವನ್ನು ಮೊದಲು ಗುರುತಿಸೋರು ಯಾರು ಅಂತಂದರೆ ಗಾಂಧಿ. ಗಾಂಧಿ ಹೇಳಿದರು, ಈ ಆಧುನಿಕ ಶಿಕ್ಷಣ ನಮಗೆ ನಿಧಾನ ವಿಷ ಇದ್ದ ಹಾಗೆ. ಇದು ಗಾಂಧಿ ಹೇಳಿದ ಬಹಳ ಮುಖ್ಯವಾದ ಮಾತು. ಇವತ್ತು ಗಾಂಧಿ ಗಾಂಧಿ ಅಂತ ನಾವು ಹೇಳ್ತೀವಿ, ಆದರೆ ಗಾಂಧಿ ಹೇಳಿದ ಅನೇಕ ಸಂಗತಿಗಳಿಗೆ ನಾವು ಕಿವುಡರಾಗಿದ್ದೀವಿ, ಕುರುಡರಾಗಿದ್ದೀವಿ, ಅದನ್ನು ನಾವು ಅನುಸರಿಸ್ತಾ ಇಲ್ಲ. ಬಹುಶಃ ಭಾರತೀಯ ಬದುಕಿನಲ್ಲಿ ಬಹಳ ಬೇಗ ಈ ಅನ್ಯರ ಆಕ್ರಮಣದ ಪ್ರಭಾವವನ್ನು ಗುರುತಿಸಿ ನಮ್ಮ ಸ್ವಾಯತ್ತ ಚಿಂತನೆಗೆ ಭಂಗ ಬರ್ತಿದೆ ಅನ್ನೋದನ್ನು ಅತ್ಯಂತ ಪ್ರಮುಖವಾಗಿ ಗುರುತಿಸಿದ ಚಿಂತಕ ನಮ್ಮಲ್ಲಿ ಯಾರಾದರೂ ಇದ್ದರೆ ಅದು ಗಾಂಧಿ. ಸೊ ಗಾಂಧಿ ಆಧುನಿಕ ಶಿಕ್ಷಣದ ಸ್ವರೂಪವನ್ನು ಹೀಗೆ ನಿಧಾನ ವಿಷ ಅಂತ ಕರೆದರು. ಯಾಕೆ ಕರೆದ್ರು, ಒಂದು ಸರಳವಾದ ಮಾತಿನ ಮೂಲಕ ಹೇಳಿದರು. ಗಾಂಧಿ ಯಾವಾಗಲೂ ಸಮುದಾಯದ ವ್ಯಕ್ತಿ. ಸೊ ಬೌದ್ಧಿಕ ಪರಿಭಾಷೆಯಲ್ಲಿ ಗಾಂಧಿ ಮಾತಾಡಲಿಲ್ಲ, ಗಾಂಧಿ ಮಾತನಾಡಿದ್ದೆಲ್ಲ ಹೃದಯದ ಪರಿಭಾಷೆಯಲ್ಲಿ. ಸಮುದಾಯದ ಜೊತೆ ನೇರ ಸಂಬಂಧ ಇಟ್ಕೊಂಡ ವ್ಯಕ್ತಿ ಭಾರತೀಯ ಸಂದರ್ಭದಲ್ಲಿದ್ದರೆ ಗಾಂಧಿ. ಅದಕ್ಕೆ ನಿಜವಾದ ಕಾರಣ ಏನು ಅಂತಂದರೆ, ಈ ಹೊತ್ತು ನಾವೆಲ್ಲರೂ ಸಮುದಾಯದಿಂದ ದೂರ ಆಗ್ತಾ ಇದ್ದೀವಿ, ನಮ್ಮ ಸಾಹಿತ್ಯ ಕೂಡ, ಸಾಹಿತ್ಯ ಸಂಸ್ಕೃತಿ ಎಲ್ಲ. ಯಾಕೆ ಅಂತಂದರೆ ಬೌದ್ಧಿಕ ಪರಿಭಾಷೆಯನ್ನು ನಾವು ಅವಲಂಬಿಸ್ತಾ ಇದ್ದೀವಿ. ಇವತ್ತು ನಿಜವಾಗಿ ನಮ್ಮ ಭಾಷೆ ಬೌದ್ಧಿಕ ಪರಿಭಾಷೆ ಅಲ್ಲ ಆಗಬೇಕಾಗಿರೋದು, ಹೃದಯದ ಭಾಷೆ ಆಗಬೇಕು. ನಿಮ್ಮ ಮನಸ್ಸನ್ನು ನಾನು ತಟ್ಟದೇ ಇದ್ದರೆ ಎಷ್ಟು ಮಾತನಾಡಿ ಏನು ಉಪಯೋಗ, ನಾನು ನನ್ನ ಪ್ರತಿಭೆ ವಿದ್ವತ್ತು ಅದೆಲ್ಲ ಒಂದು ವಿಲಾಸ ಆಗ್ಬೋದೇ ಹೊರತು ನಿಮ್ಮ ಮನಸ್ಸಿನ ಮುಟ್ಟದೇ ಇದ್ದರೆ ವ್ಯರ್ಥ. ಗಾಂಧಿ ಹೀಗೆ, ಅದಕ್ಕೇ ಗಾಂಧಿ ಇಡೀ ಭಾರತದಲ್ಲಿ ಗಾಂಧಿ ಒಂದು ಕರೆ ಕೊಡ್ತಾರೆ ಅಂತಂದರೆ ಇಡೀ ಜನಸಮುದಾಯ ಗಾಂಧಿ ಹಿಂದೆ ಇರ್ತಾ ಇತ್ತು. ಯಾಕೆಂದರೆ ಗಾಂಧಿ ಬಳಸಿದ್ದು ಹೃದಯದ ಭಾಷೆ. ಗಾಂಧಿ ಏನು ಹೇಳಿದ್ದು ಆಧುನಿಕ ಶಿಕ್ಷಣದ ಬಗ್ಗೆ, ಎಷ್ಟು ಚೆನ್ನಾಗಿದೆ ಮಾತು ನೋಡಿ. ಈ ಆಧುನಿಕ ಶಿಕ್ಷಣ ಏನು ಮಾಡ್ತಾ ಇದೆ ಅಂತಂದರೆ, ನಮ್ಮ ಪರಿಸರದ ಬಗ್ಗೆ ನಮಗೆ ತಿರಸ್ಕಾರ ಉಂಟು ಮಾಡ್ತಾ ಇದೆ. ಯಾವುದೇ ಶಿಕ್ಷಣ ಏನು ಮಾಡಬೇಕು ಅಂದರೆ ಪರಿಸರದ ಬಗ್ಗೆ ಪ್ರೀತಿಯನ್ನು ಉಂಟು ಮಾಡಬೇಕು, ನಮ್ಮ ಸುತ್ತಮುತ್ತ ಇರೋ ಪರಿಸರದ ಬಗ್ಗೆ ಪ್ರೀತಿಯನ್ನು ಉಂಟು ಮಾಡಬೇಕು. ಆದರೆ ನಮ್ಮ ಶಿಕ್ಷಣ ಏನು ಮಾಡ್ತಾ ಇದೆ ಅಂತಂದರೆ, ನಾವು ಈ ಹೊತ್ತು ಪಡೀತಾ ಇರೋ ಶಿಕ್ಷಣ ನಮ್ಮ ಪರಿಸರದ ಬಗ್ಗೆ ನಮಗೆ ತಿರಸ್ಕಾರವನ್ನು ಉಂಟು ಮಾಡ್ತಾ ಇದೆ. ನಾವೆಲ್ಲರೂ ಇದನ್ನು ಅನುಭವಿಸ್ತಾ ಇದ್ದೀವಿ. ಹಳ್ಳಿಯಿಂದ ಬಂದ ನಾವೆಲ್ಲರೂ ಹಳ್ಳಿಯ ಬಗ್ಗೆ ತಿರಸ್ಕಾರವನ್ನು ಬೆಳೆಸ್ಕೊಂಡ್ವಿ. ನನ್ನ ಹೆಸರಿನಲ್ಲಿ ಮಾತ್ರ ನರಹಳ್ಳಿ ಇದೆ,
ನಾನು ನರಹಳ್ಳಿಯಲ್ಲಿಲ್ಲ. ನಾನು ನರಹಳ್ಳಿಯನ್ನು ಬಿಟ್ಟು 50 ವರ್ಷ ಆಗೋಯಿತು. ಈಗ ನರಹಳ್ಳಿಗೆ ಹೋಗಿರೋ ರಿಟೈರ್ ಆಗಿದೆಯಾ ಅಂದರೆ ಹೋಗ್ಲಿಕ್ಕೆ ನಾನು ಸಿದ್ಧ ಇಲ್ಲ. ಬೆಂಗಳೂರಿನಲ್ಲಿ ನಾನು ಇರ್ತೀನಿ. ನನ್ನ ಪರಿಸರದ ಬಗ್ಗೆ ತಿರಸ್ಕಾರ ಉಂಟು ಮಾಡುವ ಹಾಗೆ ನಮ್ಮ ಶಿಕ್ಷಣ ನಮಗೆ ಮಾಡ್ತಾ, ನಾವು ಇವತ್ತೆಷ್ಟೋ ಸಲ ಹೇಳ್ತಿರ್ತೀವಿ, ಅಮೆರಿಕಕ್ಕೆ ಹೋದ ನಮ್ಮ ಮಕ್ಕಳು ಹಿಂತಿರುಗಿ ಬರೋಕ್ಕೆ ಇಷ್ಟಪಡೋದಿಲ್ಲ, ಅದರಿಂದ ಅಲ್ಲೇ ಇರ್ತಾರೆ ಅಂಥೇಳಿ. ಬೆಂಗಳೂರಿನ ಅನೇಕ ನನ್ನ ಗೆಳೆಯರು ಮುದುಕ ಮುದುಕಿ ಪಾಪ ಸಂಜೆ ಹೊತ್ತು ಅಥವಾ ರಾತ್ರಿ ಆದ ತಕ್ಷಣ ಒಂದು ಫೋನ್ಗಾಗಿ ಕಾಯ್ತಿರ್ತಾರೆ ಅಥವಾ ಸ್ಕೈಪಲ್ಲಿ ಮೊಮ್ಮಕ್ಕಳನ್ನು ಹಂಬಲಿಸ್ಕೊಂಡು ಕಾಯ್ತಿರ್ತಾರೆ ಅವರೆಲ್ಲ. ಯಾಕೆಂದರೆ ಮಕ್ಕಳನ್ನು ಅಮೆರಿಕಕ್ಕೆ ಕಳಿಸಿದ್ರು ಉತ್ಸಾಹದಿಂದ. ನಮ್ಮ ತಂದೆ ತಾಯಿಗಳು ಹಾಗೆ ಮಾಡಿದ್ದು, ನನ್ನನ್ನು ಬೆಂಗಳೂರಿಗೆ ಕಳಿಸಿದರು ನರಹಳ್ಳಿಯಿಂದ. ನಾನು ನರಹಳ್ಳಿಯಿಂದ ದೂರ ಆದೆ. ಕಾರಂತರು ಬೆಟ್ಟದ ಜೀವ ಕಾದಂಬರಿಯಲ್ಲಿ ಇದನ್ನು ಎಷ್ಟು ಅದ್ಭುತವಾಗಿ ಚಿತ್ರಿಸ್ತಾರೆ ಅಂತಂದರೆ ನೀವು ಅದನ್ನು ಓದಿಯೇ ಅನುಭವಿಸ್ಬೇಕು. ಅಲ್ಲೊಂದು ಮಾತನ್ನು ಹೇಳ್ತಾರೆ ಸೋ ಗೋಪಾಲಯ್ಯ, ಏನು ಅಂದರೆ ಈ ಹವ್ಯಕರಿಗೆ ಇಂಗ್ಲೀಷಿನ ಶಿಕ್ಷಣ ಒಂದು ಒಂದು ಮಾಯೆಯಾಗಿ ಬಂತು. ಆ ಮಾಯೆಗೆ, ಆ ಮೋಹಕ್ಕೆ ನಾನು ಒಳಗಾದೆ. ಹೀಗಾಗಿ ನನ್ನ ಮಗ ನನ್ನಿಂದ ದೂರ ಆದ. ಆ ಹಳ್ಳಿಯಿಂದ ವಾಪಸ್ ಪಟ್ಟಣಕ್ಕೆ ಹೋದವನು ಬರಲಿಲ್ಲ. ನಮ್ಮ ಎಲ್ಲ ಮಕ್ಕಳು ಹಳ್ಳಿಯಿಂದ ಪಟ್ಟಣಕ್ಕೆ ಬಂದವರು. ಹಾಗೆ ಬಂದವರು ಮತ್ತೆ ಹಳ್ಳಿಯ ಬಗ್ಗೆ ತಿರಸ್ಕಾರ ಬೆಳೆಸ್ಕೊಂಡವರು. ಇನ್ನೊಂದು ಹಂತದಲ್ಲಿ ಭಾರತದಿಂದ ಹೊರದೇಶಗಳಿಗೆ ಹೋದವರು ಭಾರತದ ಬಗ್ಗೆ ತಿರಸ್ಕಾರ ಬೆಳೆಸ್ಕೊಂಡವರು. ಶಿಟ್, ಇಲ್ಲಿ ಹೇಗೆ ಬದುಕ್ತೀರಾ ಅಂತ. ನನ್ನ ಮಗಳು ಇಲ್ಲಿಗೆ ಬಂದರೆ 24-25 ವರ್ಷ ಇಲ್ಲಿ ಬದುಕಿ ಹೋದವಳಲ್ಲಿ 4 ವರ್ಷ ಇದ್ದು ಬಂದು ಹೇಗಪ್ಪ ಬೆಂಗಳೂರಿನಲ್ಲಿ ಇರ್ತೀರಿ ಅಂತ ಕೇಳ್ತಾಳಲ್ಲ, ಯಾವ ಸ್ಥಿತಿಯಲ್ಲಿ ನಾವಿದ್ದೀವಿ, ಇದು ನಾವು ಎದುರಿಸ್ತಾ ಇರುವಂಥ ಪ್ರಶ್ನೆ ಇವತ್ತು. ಇವತ್ತು ನಮ್ಮೆಲ್ಲರನ್ನ ಹಳ್ಳಿಗೆ ಹೋಗಿ ಹಳ್ಳಿಗೆ ಹೋಗಿ ಅಂತ ಹೇಳ್ತಾ ಇದ್ದೀವಷ್ಟೇ, ಯಾರು ಹಳ್ಳಿಗೆ ಹೋಗೋಕೆ ಸಿದ್ಧ ಇದ್ದಾರೆ ಇವತ್ತು? ಕುವೆಂಪು ಅಂತ, ಕುವೆಂಪು ಕೂಡ ತಾವು ಮೈಸೂರಿನಲ್ಲಿದ್ದರು, ತಮ್ಮ ಕಾದಂಬರಿಯ ನಾಯಕ ಹೂವಯ್ಯನನ್ನು ಹಳ್ಳಿಗೆ ಕಳಿಸಿದರು. ಕಾದಂಬರಿಯ ನಾಯಕನನ್ನು ಕಳಿಸಿದ್ರು, ಅವರು ಹೋಗಲಿಲ್ಲ. ತುಂಬ ಕುತೂಹಲದ ಸಂಗತಿ ಇದು. ನಮ್ಮ ಸಾಹಿತ್ಯ ಮತ್ತು ಬದುಕಿಗಿರುವ ಸಂಗತಿಗಳನ್ನು ನಾವು ಗಮನಿಸಬೇಕು. ಕೆ ವಿ ಸುಬ್ಬಣ್ಣ ತುಂಬ ಚೆನ್ನಾಗಿ ಅದನ್ನು ಹೇಳ್ತಾರೆ. ಹೋಗುವೆನು ನಾ, ಹೋಗುವೆನು ನಾ ಮಲೆನಾಡಿನೇ ಗೂಡಿಗೆ, ಯಾರು ಹೋಗಬೇಡ ಅಂತ ಹೇಳಿರೋರು ಅಂತ ಪಾಪ ಹಿಂದಿನ ಬೆಂಚಲ್ಲಿ ಕೂತ್ಕೊಂಡು ಸುಬ್ಬಣ್ಣ ಕೇಳ್ತಿದ್ರಂತೆ ಕುವೆಂಪುನ ಹೋಗಿ ಅಂಥೇಳಿ. ಬಟ್ ಕುವೆಂಪುಗೊಂದು ಆಸೆ ಇತ್ತು ಹೋಗಬೇಕು ಅಂತ. ಆಸೆಯನ್ನು ಹೇಗೆ ತೀರಿಸ್ಕೊಂಡ್ರವರು ಅಂತಂದರೆ, ಪಾಪ ಹೂವಯ್ಯನ್ನು ಕಳಿಸ್ಕೊಟ್ರು. ನಗರಕ್ಕೆ ಬಂದ ಹೂವಯ್ಯ ಮತ್ತೆ ಕಾನೂರಿಗೆ ಹೋಗಿ ಅಲ್ಲಿ ಅವನು ಇದ್ದ. ಅಂದರೆ ನಾನೇನು ಹೇಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತಂದರೆ, ಸೊ ಈ ಪಾಶ್ಚಾತ್ಯೀಕರಣ ಏನು ಮಾಡ್ತು, ಆಧುನಿಕ ಶಿಕ್ಷಣ ನಮ್ಮ ಪರಿಸರದ ಬಗ್ಗೆ ನಮಗೆ ತಿರಸ್ಕಾರವನ್ನು ಉಂಟು ಮಾಡಿತು. ಇದರ ಮುಂದುವರಿದ ರೂಪ ಏನು ಅಂತಂದರೆ, ಈ ಹೊತ್ತಿಗೂ ನಾವು ನರಳ್ತಾ ಇರೋದು ಯಾವುದರಿಂದ ಅಂತಂದರೆ, ಇದರ ಪರಿಣಾಮದಿಂದ ಕೀಳರಿಮೆಯ ಮನೋಭಾವದಿಂದ ನರಳ್ತಾ ಇದ್ದೀವಿ. ಇವತ್ತು ಇಡೀ ಭಾರತೀಯ ಬದುಕು ಪಾಶ್ಚಾತ್ಯ ಶಿಕ್ಷಣದಿಂದಾಗಿ ಒಂದು ಕೀಳರಿಮೆಯ ಮನೋಭಾವದಿಂದ ಬಳಲ್ತಾ ಇದೆ. ಸ್ವಾಭಿಮಾನದ, ಆತ್ಮವಿಶ್ವಾಸದ ದನಿಯನ್ನು ಕಳ್ಕೊಂಡಿದೆಯಾ? ನಾವು ಹೇಳ್ತೀವಿ ನಮ್ಮ ಆಧ್ಯಾತ್ಮ ತುಂಬ ದೊಡ್ಡದು, ಜಗತ್ತಿಗೆ ಕೊಡುವಂಥ ಸಂಗತಿಗಳಿವೆ, ಇವೆಲ್ಲ ನಿಜನೇ. ಆದರೆ ಈ ಹೊತ್ತು ನಿಜವಾಗಿಯೂ ಒಬ್ಬ ಆಧುನಿಕ ವ್ಯಕ್ತಿ ಆತ್ಮವಿಶ್ವಾಸದಿಂದ ಮಾತನಾಡುವ ಶಕ್ತಿಯನ್ನು ಭಾರತೀಯ ಸಂದರ್ಭದಲ್ಲಿ ಉಳಿಸ್ಕೊಂಡಿಯಾನ? ಇದನ್ನೇ ಪೋಸ್ಟ್ ಕಲೋನಿಯಲ್ ಥಿಂಕಿಂಗ್ ಅಂತ ನಾವು ಕರೆಯೋದು, ವಸಾಹತೋತ್ತರ ಚಿಂತನೆ ಅಂತ ಕರೆಯೋದು. ಎಡ್ವರ್ಡ್ ಸೈದ್ ಇರ್ಬೋದು, ಫ್ರಾನ್ಸ್ ಫ್ಯಾನನ್ ಇರಬಹುದು, ಫುಕೋ ಇರಬಹುದು, ಅನೇಕ ಅಶೀಶ್ ನಂದಿ ಇರಬಹುದು, ಅನೇಕ ಚಿಂತಕರು ಇವತ್ತು ಎತ್ತುತ್ತಾ ಇರುವ ಪ್ರಶ್ನೆ ಏನು ಅಂತಂದರೆ, ಈ ಗುಲಾಮಿ ಮನೋಭಾವದಿಂದ, ಕೀಳರಿಮೆಯ ಮನೋಭಾವದಿಂದ ನಾವು ತಪ್ಪಿಸ್ಕೊಂಡಿದ್ದೀವ? ತಿನ್ನುವ ಅನ್ನ, ತೊಡುವ ಬಟ್ಟೆ, ಆಡುವ ಮಾತು, ಗಮನಿಸಿ, ಉಪಯೋಗಿಸುವ ಸಂಗತಿಗಳು, ಎಲ್ಲದ್ರ ಬಗ್ಗೆನೂ ಒಂದು ಕೀಳರಿಮೆ ಇದೆಯಲ್ವಾ? ಅದರಿಂದ ನಾವು ಹಾಕೋ ಡ್ರೆಸ್ಸನ್ನು ಗಮನಿಸಿ, ಮೈ ಬಣ್ಣ. ಲೋಹಿಯ ತುಂಬ ಚೆನ್ನಾಗಿ ಹೇಳ್ತಾರೆ, ಒಂದು ಕಾಲಕ್ಕೆ ಕಪ್ಪಗಿದ್ರೂ ತುಂಬ ಚೆನ್ನಾಗಿದ್ದಾರೆ ಅಂತ ನಮ್ಮ ನಂಬಿಕೆ ಇತ್ತು. ಸೌಂದರ್ಯಕ್ಕೂ ಮಹಿ ಬಣ್ಣಕ್ಕೂ ಸಂಬಂಧ ಇರಲಿಲ್ಲ. ಕೃಷ್ಣ ನೀಲಮೇಘ ಶಾಮರಿ, ಒಬ್ಬರಲ್ಲ ಇಬ್ಬರಲ್ಲ 16,000 ಜನ ಲವ್ ಮಾಡಿದ್ರು ಅವನನ್ನು, ಅಷ್ಟು ಚೆನ್ನಾಗಿದ್ದ. ಆದರೆ ಈ ಹೊತ್ತು ಹುಟ್ಟಿದ ತಕ್ಷಣ ಮಗು ಬೆಳಗಿದೆಯಾ ಅಂತ ನಾವು ಯೋಚನೆ ಮಾಡ್ತೀವಿ. ಹಾಗಾದರೆ ಬೆಳಗಿರೋರೆಲ್ಲ ಚೆನ್ನಾಗಿದ್ದಾರೆ ಅನ್ನೋ ಪರಿಕಲ್ಪನೆ ಎಲ್ಲಿಂದ ಬಂತು ನಮಗೆ? ಕಂಚಿಯ ಕಾಮಾಕ್ಷಿ, ಮಧುರೆಯ ಮೀನಾಕ್ಷಿ, ಅಸಾಮಾನ್ಯ ಚಲುವೆಯರು ಇವರೆಲ್ಲ, ಇವರ್ಯಾರು ಬೆಳಗಿರಲಿಲ್ಲ, ಎಲ್ಲಿಂದ ಬರ್ತಿದ್ರು? ಈ ಹೊತ್ತು ನಮ್ಮ ಮೈ ಬಣ್ಣವನ್ನು ಅಷ್ಟಾಕೆ ಪಂಪ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಪಂಪ ಯಾವ ಬಣ್ಣವನ್ನು ಇದು ಮಾಡ್ತಾನೆ ಅಂತಂದರೆ, ತನ್ನ ಬಗೆಗೆ ಹೇಳ್ಕೊಳ್ಳುವಾಗ ಬಾಳೆಯ ಮೋತಿ ಅಂತಿರುವಂಥ ಬಣ್ಣ ಅಂತ ಹೇಳಿ ಬಣ್ಣವನ್ನು ನಸು
ಕಪ್ಪು ಮಿಶ್ರಿತ ಕೆಂಪು ಬಣ್ಣ ಅಥವಾ ಕೆಂಪು ಮಿಶ್ರಿತ ಕಪ್ಪು ಬಣ್ಣ, ಅದು ಕನ್ನಡಿಗರ ಬಣ್ಣ. ಅದು ಅದ್ರ ಬಗ್ಗೆ ನಮ್ಗೆ ಯಾಕೆ ತಿರಸ್ಕಾರ ಬಂತು? ಮೈ ಬಣ್ಣ ಇರ್ಬೋದು, ತಿನ್ನ ಅನ್ನ, ಚಿತ್ರ ಅನ್ನ, ನಾವೆಲ್ಲ ಚಿಕ್ಕನಲ್ಲಿ ತುಂಬ ಇಷ್ಟಪಟ್ಟು ಇವತ್ತು ಇಷ್ಟಪಡುವ ಒಂದು ಆಹಾರ ನನಗೆ. ಆದರೆ ಚಿತ್ರಾನ್ನ ಅನ್ನೋ ಪದ ಇವತ್ತು ಎಷ್ಟು ಕೆಟ್ಟದಾಗಿ ಬಳಕೆ ಆಗಿದೆ. ಅವನು ಬದುಕೆ ಚಿತ್ರಾನ್ನ ಅನ್ನೋ ಹಾಗೆ ಒಂದು ಆಹಾರದ ಪದಾರ್ಥದ ಹೆಸರು ಹೇಗೆ ಬಳಕೆ ಆಗ್ತಿದೆ ನೋಡಿ ಇವತ್ತು. ಅಂದರೆ ಈ ಕೀಳರಿಮೆಯ ಮನೋಭಾವ ಹೇಗೆ ನಮ್ಮನ್ನು ಇವತ್ತು ರೂಲ್ ಮಾಡ್ತಾ ಇದೆ, ಆಳ್ತಿದೆ, ಇದರಿಂದ ತಪ್ಪಿಸಿಕೊಳ್ಳುವ ಬಗೆ ಹೇಗೆ, ಇದು ನಾವು ಎದುರಿಸ್ತಾ ಇರುವಂಥ ಪ್ರಶ್ನೆ. ಇದರಿಂದ ಏನು ಕಳ್ಕೊಂಡ್ವಿ ನಾವು ಅಂತಂದರೆ, ಈ ದೇಶದ ಸ್ವಾಭಿಮಾನದ ಬದುಕಿನ ಅಂತಸ್ತತ್ವವನ್ನು ಕಳ್ಕೊಂಡ್ಬಿಟ್ವಿ. ಇದನ್ನು ಸ್ವಲ್ಪ ನಾನು ಸಾಹಿತ್ಯದ ಪರಿಭಾಷೆಯಲ್ಲಿ ಹೇಳೋದಾದರೆ, ದೇಸಿ ಸಂಸ್ಕೃತಿಯ ಸತ್ವವನ್ನು ನಾವು ಕಳ್ಕೊಂಡ್ಬಿಟ್ವಿ ಇವತ್ತು. ಇವತ್ತು ನಾವು ಎದುರಿಸ್ತಾ ಇರೋ ದೊಡ್ಡ ಸಮಸ್ಯೆ ಏನು ಅಂತಂದರೆ, ಯಾವುದನ್ನು ನೇಟಿವಿಟಿ ಅಂತೀವೋ, ದೇಸಿ ಸಂಸ್ಕೃತಿ ಅಂತೀವೋ, ಅದರ ಸತ್ವ ಒಂದಿತ್ತು, ಅದನ್ನು ಕಳ್ಕೊಂಡ್ವಿ. ಏನು ಸತ್ವ? ಒಂದು ಸಣ್ಣ ಉದಾಹರಣೆ ಮೂಲಕ ನಾನು ಇದನ್ನು ವಿವರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಒಂದು ಸಣ್ಣ ಕಥೆ ಅಷ್ಟೇ, ಅದು ತುಂಬ ನನಗಿಷ್ಟವಾದ ಕಥೆ. ಅದು ಒಬ್ಬ ಹಳ್ಳಿಯ ಹೆಣ್ಮಗಳು ಬಳಿರ್ತಾಳೆ, ಒಬ್ಬ ರಾಜಕುಮಾರ ಇರ್ತಾನೆ, ಆ ರಾಜಕುಮಾರ ಮದುವೆ ಆಗಬೇಕು ಅಂತ ಹೇಳಿ ತೀರ್ಮಾನಿಸ್ತಾನೆ. ಹಾಗೆ ಮದುವೆ ಆಗಬೇಕು ಅನ್ನುವಾಗ ಅವನೊಂದು ಕಂಡೀಷನ್ ಇರುತ್ತೆ, ಒಂದು ಸೇರು ಭತ್ತವನ್ನು ಕೊಡ್ತೇನೆ, ಆ ಭತ್ತದಲ್ಲಿ ನನಗೆ ತುಂಬ ಚಂದ ಯಾರು ಅಡುಗೆ ಮಾಡಿ ಬಡಿಸ್ತಾರೋ ಆ ಭತ್ತವನ್ನು ಮಾತ್ರ ಬಳಸ್ಕೊಂಡು ಅವರನ್ನು ನಾನು ಮದುವೆ ಆಗ್ತೇನೆ ಅಂತ ಒಂದು ಸವಾಲು. ಯಾರೂ ಆ ಸವಾಲನ್ನು ಒಪ್ಕೊಳ್ಳೋದಿಲ್ಲ, ಒಬ್ಬ ಹಳ್ಳಿಯ ಹೆಣ್ಣುಮಗಳು ಆ ಸವಾಲನ್ನು ಒಪ್ಕೊಳ್ತಾಳೆ. ಒಂದು ಸೇರು ಭತ್ತ ತಗೊಂಡು ಹೋಗ್ತಾಳೆ, ಅದನ್ನು ಕುಟ್ತಾಳೆ, ಅದರ ತೌಡನ್ನೆಲ್ಲ ಮಾರ್ತಾಳೆ, ಅಡುಗೆಗೆ ಬೇಕಾದ ಪರಿಕರಗಳನ್ನೆಲ್ಲ ಸಿದ್ಧಪಡಿಸ್ಕೊಳ್ತಾಳೆ, ಚಂದ ಅಡುಗೆಯನ್ನು ಮಾಡ್ತಾಳೆ. ರಾಜಕುಮಾರ ತನ್ನ ಪರಿವಾರದ ಜೊತೆ ಕುದುರೆಯ ಮೇಲೆ ಬರ್ತಾನೆ. ಇವಳು ಊಟ ರೆಡಿಯಾಗಿದೆ, ಕೂತ್ಕೊಳ್ಳಿ ಅಂತ ಹೇಳ್ತಾಳೆ. ಆ ರಾಜಕುಮಾರನ ಜೊತೆ ಅವನ ಗೆಳೆಯ ಕೂಡ ಇರ್ತಾನೆ. ಸೊ ಕುದುರೆ ಮೇಲೆ ಬಂದಿರ್ತಾರೆ. ಇವಳು ರಾಜಕುಮಾರ ಅಂತ ಹೇಳಿ ಎರಡೆಲೆ ಹಾಕ್ತಾಳೆ. ಆದರೆ ಅವನೊಬ್ಬನೇ ರಾಜಕುಮಾರ ಬರ್ತಾನೆ, ಒಬ್ಬನೇ ಕೂತ್ಕೊಳ್ತಾನೆ. ಇವಳು ಬಡಿಸ್ತಾಳೆ, ಊಟ ಮಾಡ್ತಾನೆ. ಹಾಗೆಲ್ಲ ಊಟ ಆದಮೇಲೆ ಅವನಿಗಿಷ್ಟ ಆಗುತ್ತೆ ಊಟ. ಆ ರಾಜಕುಮಾರ ಹೇಳ್ತಾನೆ ಆ ಹಳ್ಳಿಯ ಹೆಣ್ಮಗಳಿಗೆ, ನಿನ್ನನಗಿಷ್ಟ ಆಗಿದೆಯಾ, ನಿನ್ನ ನಾನು ಮದುವೆ ಮಾಡ್ಕೊಳ್ತೀನಿ ಅಂತ. ಎಲ್ಲರಿಗೂ ಆಶ್ಚರ್ಯ ಸಂತೋಷ ಆಗುತ್ತೆ, ರಾಜಕುಮಾರ ಹಳ್ಳಿಯ ಹೆಣ್ಮಗಳನ್ನೊಬ್ಳನ್ನು ಮದುವೆ ಆಗ್ತೀಯಾನೆ ಅಂತ. ಆದರೆ ಆ ಹೆಣ್ಮಗಳು ಹೇಳ್ತಾಳೆ, ನಿನ್ನನ್ನು ನಾನು ಮದುವೆ ಆಗಲ್ಲ ಅಂತ. ರಾಜಕುಮಾರನಿಗೆ ಹೆಣ್ಣು ಮಗಳು ಒಬ್ಬಳು ಕೊಟ್ಟ ಉತ್ತರ ಇದು, ಹಳ್ಳಿಯ ಹೆಣ್ಮಗಳು. ಯಾಕೆ ಅಂತ ಕೇಳ್ತಾರೆ, ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ರಾಜಕುಮಾರ ಕೂಡ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಅಯ್ಯ ರಾಜಕುಮಾರ, ನಿನ್ನ ಗೆಳೆಯನ ಜೊತೆ ಬಂದೆ, ನೀವಿಬ್ಬರೂ ಬಂದ್ರಿ, ನಾನು ಎರಡೆಲೆ ಹಾಕಿದ್ದೆ, ನೀನೊಬ್ಬನೇ ಕೂತ್ಕೊಂಡು ದನ ತಿಂದು ಹಾಕಿ ತಿಂದೆ, ನಿನ್ನ ಫ್ರೆಂಡ್ ಊಟ ಮಾಡಿದ್ನ ಇಲ್ವಾ ಅನ್ನೋದು ಯೋಚನೆ ಮಾಡಲಿಲ್ಲ ನೀನು. ಕುದುರೆ ಮೇಲೆ ಬಂದೆ ನೀನು, ಕುದುರೆಗೆ ಹುಲ್ಲು ಹಾಕ್ತಾ ಹುರುಳಿ ಹಾಕ್ತಾ ಅಂತ ಯೋಚನೆ ಮಾಡಲಿಲ್ಲ, ನೀನು ಊಟ ಮಾಡಿದೆ. ಮಾತ್ರ ಅಲ್ಲ, ಎದುರುಗಡೆ ನಾನಿದ್ದೀನಿ, ನನಗೆ ಉಳಿತಾ ಇಲ್ವಾ ಅಂತ ನೀನು ಯೋಚನೆ ಮಾಡಲಿಲ್ಲ. ನೀನು ಗಬಗಬ ಅಂತ ಹೀಗೆ ರಾಕ್ಷಸನ ರೀತಿ ತಿಂದಿಯಲ್ಲ, ನಿನ್ನ ಜೊತೆ ಒಕ್ಕಲ್ತನ ನಂಗೆ ಸಾಧ್ಯ ಇಲ್ಲ, ನೀನು ನನಗೆ ಬೇಡ ಅಂತ. ಇದು ಒಬ್ಬ ಹಳ್ಳಿಯ ಹೆಣ್ಣು ಮಗಳ ಸಹಬಾಳ್ವೆಯ ಪ್ರಜ್ಞೆ. ನಮ್ಮಲ್ಲಿ ಇಂಥ ಸಹಬಾಳ್ವೆ ಬದುಕಿನಲ್ಲೇ ಇತ್ತು ರೀ, ಜೀವನ ವಿಧಾನದಲ್ಲೇ ಇತ್ತು. ನಾನು ಹಳ್ಳಿಯಿಂದ ಬಂದವನು, ನನ್ನ ಹಳ್ಳಿಯಲ್ಲಿ ಯಾರಾದರೂ ಹೊಲದ ಹತ್ರ ಊಟ ತೊಗೊಂಡು ಹೋಗ್ತಾರೆ ಅಂದರೆ, ಅಲ್ಲಿ ಒಬ್ರು ಇರ್ತಾರೆ ಅಂದರೆ, ಎಂದೂ ಒಬ್ರಿಗೆ ತೊಗೊಂಡು ಹೋಗುತ್ತಿರಲಿಲ್ಲ, ನಾಲ್ಕು ಜನಕ್ಕೆ ತೊಗೊಂಡು ಹೋಗೋರು, ಬಣ್ಣ ಊಟ ಮಾಡು. ನಮ್ಮ ಹಳ್ಳಿಯಲ್ಲಿ ಒಬ್ಬರೇ ಊಟ ಮಾಡಿ ತುಂಬ ಅಪರೂಪ. ಹಂಚಿಕೊಂಡು ತಿನ್ನು, ಸಹಬಾಳ್ವೆ, ನಾವೆಲ್ಲ ಒಂದು ಅನ್ನುವ ಪರಿಕಲ್ಪನೆ ನಮ್ಮ ಬದುಕಿನಲ್ಲೇ ಇತ್ತು, ಜೀವನ ವಿಧಾನ. ಇದನ್ನೇ ದೇಸಿ ಪ್ರಜ್ಞೆ ಅಂತ ನಾನು ಕರೆಯೋದು. ಆದರೆ ಆಧುನಿಕ ಬದುಕೇನಾಗೋಯಿತು ಇವತ್ತು? ನಾನು ನಮ್ಮ ಸ್ನೇಹಿತರ ಮನೆಗೆ ಹೋಗಿದ್ದೆ, 12:30, 1 ಗಂಟೆ. ಮೂರು ಜನ ಅಣ್ಣ ತಮ್ಮಂದರು, ಮೂರೂ ಜನ ನನ್ನ ಸ್ನೇಹಿತರೆ, ಮೂರು ಜನ ಗೊತ್ತು ನನಗೆ. 1 ಗಂಟೆ ನಂಗೆ ಸ್ವಲ್ಪ ಹಸಿವು ಆಗ್ತಾ ಇತ್ತು, ಅವರೇನಾದರೂ ಊಟಕ್ಕೆ ಕೇಳಿಸಿದ್ರೆ ಊಟ ಮಾಡಲಿಕ್ಕೆ ಸಿದ್ಧ ಇದ್ದೆ. ಅದೇನಾಯಿತು ಅಂದರೆ, ಒಬ್ಬ ಬರ್ತೀನಿ ಅಂತ ಒಂದು ನಿಮಿಷ ಹೋದ, ಇನ್ನಿಬ್ಬರು ನನ್ನ ಜೊತೆ ಮಾತಾಡ್ತಾನೆ ಇದ್ರು. 5 ನಿಮಿಷ ಆಯಿತು, ಅವನು ಬಂದ್ಬಿಟ್ಟು ಅವನ ತಮ್ಮನಿಗೆ ಹೀಗಂದ, ಅವನು ಹೋದ, ಇನ್ನಿಬ್ಬರು ಮಾತಾಡ್ತಾನೆ ಇದ್ರು ನನ್ನ ಹತ್ರ, ಅವನು ಹೋಗಿ ಊಟ ಮಾಡ್ಕೊಂಬಂದಿಯಾನೆ. ಇನ್ನೊಬ್ಬ ಇದ್ದ ಮೂರನೇವನು, ಅವನೇನು ಮಾಡ್ದ, ಅವನು ಬಂದ್ಬಿಟ್ಟು ಹೀಗಂದ, ಅವನು ಹೋಗಿ ಊಟ ಮಾಡ್ಕೊ. ಮೂರು ಜನವೇ ಒಬ್ಬೊಬ್ಬರೇ ಹೋಗಿ ಊಟ ಮಾಡ್ಕೊಂಬಂದಿದ್ದಾರೆ, ನಾನು ಅಲ್ಲೇ ಕೂತಿದ್ನೆ, ಇನ್ನು ಉಳಿದಿಬ್ರು ನನ್ನ ಹತ್ರ ಮಾತಾಡ್ತಾನೆ ಇದ್ದಾರೆ. ಇದು ಆಧುನಿಕ ಬದುಕು. ಗಮನಿಸಿ, ಎಲ್ಲೋ ಹಳ್ಳಿಯ ಹೆಣ್ಮಗಳಿಗೂ ನಗರದ ಈ ವಿದ್ಯಾವಂತ ಆಧುನಿಕ ಬದುಕಿಗೂ ಇರೋ ವ್ಯತ್ಯಾಸ ಇಷ್ಟೇನೆ. ಇದನ್ನು ಕಂಬಾರು ನನಗೆ ಯಾವಾಗಲೂ ಒಂದು ಘಟನೆ ಹೇಳ್ತಿರ್ತಾರೆ, ಒಂದು ರೂಪಕದ ಭಾಷೆಯಲ್ಲಿ. ಮೊದಲೆಲ್ಲ ನಾವು ಮುಖವನ್ನು ಯಾವುದ್ರಲ್ಲಿ ನೋಡ್ಕೊಳ್ತಾ ಇದ್ವಿ ಅಂದರೆ, ಹೊಂಡದಲ್ಲಿ ನೋಡ್ಕೊಳ್ತಾ ಇದ್ವಿ. ಆ ಹೊಂಡದಲ್ಲಿ ನೋಡ್ಕೊಳ್ಳುವಾಗ, ಹೊಂಡ ಅಂದರೆ ನೀರು, ನೀರು ನಿಂತಿರೋ ಜಾಗ, ಅಲ್ಲಿ ನೋಡ್ಕೊಳ್ಳುವಾಗ
ನಾನಲ್ಲ, ನನ್ನ ಸುತ್ತಮುತ್ತ ಎಲ್ಲರೂ ಕಾಣ್ತಾ ಇದ್ರು. ಮೇಲ್ಗಡೆ ಮರ ಕಾಣ್ತಾ ಇತ್ತು, ಆಕಾಶ ಕಾಣ್ತಾ ಇತ್ತು, ಅಕ್ಕಪಕ್ಕದಿರೋದು ಕಾಣ್ತಾ, ಎಲ್ಲವೂ ಕಾಣ್ತಾ ಇತ್ತು. ನಮ್ಮ ಬದುಕು ಒಂದು ಕಾಲಕ್ಕೆ ಹೀಗಿತ್ತು, ಎಲ್ಲವೂ ಬೇಕು ಅನ್ನೋ ಹಾಗೆ. ಈಗ ನಾವು ನಮ್ಮ ಮುಖವನ್ನು ಯಾವುದ್ರಲ್ಲಿ ನೋಡ್ಕೊಳ್ತೀವಿ ಅಂದರೆ ಕನ್ನಡಿಯಲ್ಲಿ ನೋಡ್ಕೊಳ್ತೀವಿ. ನಾನು ಮಾತ್ರ ಕಾಣ್ತೀನಿ, ಇನ್ಯಾರೂ ಕಾಣೋದಿಲ್ಲ. ಒಂದು ಕಡೆ ಸಹಬಾಳ್ವೆಯ ದೇಸಿ ಸಂಸ್ಕೃತಿಗೂ ಸ್ವಾರ್ಥ ಕೇಂದ್ರಿತವಾದ ಈ ಹೊತ್ತಿನ ಬದುಕಿಗೂ ಇರೋ ಅಂತರವೇ ನಮ್ಮ ತಲ್ಲಣ. ಇವತ್ತು ನಾವು ಎದುರಿಸ್ತಾ ಇರೋದು ಜೀವನ ಪದ್ಧತಿಯ ತಲ್ಲಣ ಏನು ಅಂತಂದರೆ, ಒಂದು ಕಾಲಕ್ಕೆ ನಮ್ಮ ದೇಸಿ ಸಂಸ್ಕೃತಿಯಲ್ಲಿ ಏನಿತ್ತು ಅಂತಂದರೆ, ಸಹಬಾಳ್ವೆಯ ಪರಿಕಲ್ಪನೆ ಜೀವನ ವಿಧಾನದಲ್ಲೇ ಇತ್ತು. ನೀವು ಎಮ್ ಎನ್ ಶ್ರೀನಿವಾಸ್ ರಿಮೆಂಬರ್ಡ್ ವಿಲೇಜ್ ನೋಡಿದರೆ ಗೊತ್ತಾಗುತ್ತೆ ನಮ್ಮ ಜೀವನ ವಿಧಾನದಲ್ಲಿ ಹೇಗೆ ಬೇರೆ ಪಾಶ್ಚಾತ್ಯರಿಗೆ ಇವತ್ತು ಬೆರಗೇನು ಅಂತಂದರೆ, ಇಂಡಿಯಾದಲ್ಲಿರುವಷ್ಟು ಜಾತಿಗಳು, ಇಂಡಿಯಾದಲ್ಲಿರುವಷ್ಟು ದೇವತೆಗಳು, 33 crore ಎಷ್ಟೋ ದೇವತೆಗಳಿದ್ದಾರೆ ಅಂತ ನಾವು ಹೇಳ್ತೀವಲ್ಲ, ಜಗತ್ತಿನ ಯಾವ ಭಾಗದಲ್ಲೂ ಇಲ್ಲ, ಯಾವ ದೇಶದಲ್ಲೂ ಇಲ್ಲ. ಆದರೆ ಇಲ್ಲಿರುವಂಥ ಸೌಹಾರ್ದಯುತವಾದ ಬದುಕು ಇನ್ನೆಲ್ಲೂ ಇಲ್ಲ. ಬಹಳ ಇಂಪಾರ್ಟೆಂಟ್ ಆದ ಸಂಗತಿ ಅದು. ಅದರಿಂದ ತತ್ವದ ಕಥೆಗಾರನ ನಾವು ಸಬರದ್ದು ಹೇಳ್ತಾ ಇದ್ರಲ್ಲ, ಬೆಳಗ್ಗೆ ಆನಂದ್ ಜಂಜರವಾಡ ಹೇಳ್ತಾ ಇದ್ರು, ನಮ್ಮ ಅನೇಕ ಸ್ನೇಹಿತರು ಬೆಳಗ್ಗೆಯಿಂದ ಪ್ರಸ್ತಾಪ ಮಾಡ್ತಿದ್ದಾರೆ ಬೇರೆ ಬೇರೆ ನೆಲೆಯಲ್ಲಿ, ಅದರಿಂದ ನಿನ್ನೆಯಿಂದನೂ ಪ್ರಸ್ತಾಪ ಮಾಡ್ತಿದ್ದಾರೆ. ಎಲ್ಲರ ಮಾತುಗಳು ಒಂದೇ ಒಂದೇನು ಅಂದರೆ, ಈ ಸಂಸ್ಕೃತಿಯಲ್ಲಿ ಸಹಬಾಳ್ವೆಯ ಪರಿಕಲ್ಪನೆ ಸಹಜವಾಗೇ ಇದೆ. ಸಾವಳಿಗೆ ಮಠದ ಸಾವಳಿಗೆ ಗುರುಗಳು ಬಂದೇನವಾದರೂ ಬಟ್ಟೆಯನ್ನು ಬದಲಾಯಿಸ್ಕೊಂಡ್ರು, ಅವರಿಬ್ಬರು ಒಂದಾಗಿದ್ದರು, ಹಿಂದೂ ಮುಸ್ಲಿಂ. ಮಹಮ್ಮದ್ ಗವಾನ್ ಇಲ್ಲಿ ಹೇಗಿದ್ದ, ನೀವು ಸ್ವಲ್ಪ ಬೀದರ್ಗೆ ಹೋದರೆ ಗೊತ್ತಾಗತ್ತೆ ಹೇಗಿತ್ತು ನಮ್ಮ ಬದುಕು ಅಂತ ಹೇಳಿ. ಜನಸಾಮಾನ್ಯರ ವಿವೇಕ ಇದೆಯಲ್ಲ, ಅದು ಯಾವ ಹೊತ್ತೂ ಸಹಬಾಳ್ವೆಯನ್ನು ಪ್ರತಿಪಾದಿಸುವಂಥದ್ದು. ಆದರೆ ನಾವೆಲ್ಲಿ ಹಾದಿ ತಪ್ಪಿದ್ವಿ, ಎಲ್ಲಿ ಹಾದಿ ತಪ್ಪಿದ್ವಿ ಅಂತಂದರೆ, ಪಾಶ್ಚಾತ್ಯೀಕರಣ ಜೀವನ ಪದ್ಧತಿಯನ್ನು ಅಳವಡಿಸ್ಕೊಂಡ ತಕ್ಷಣವೇ ನಮ್ಮ ಬದುಕಿನ ಜೀವನ ಪದ್ಧತಿ ಅನೇಕ ಆತಂಕವನ್ನು ಎದುರಿಸ್ತಾ ಇದೆ. ಇದು ಮೊದಲ ಹಂತ ಅನ್ನೋದನ್ನ ನಾವು ಗಮನಿಸಬೇಕು. ಇದನ್ನು ಇನ್ನೂ ರೂಪಕ ಭಾಷೆಯಲ್ಲಿ ಹೇಳೋದಾದರೆ, ಈ ಹೊತ್ತಿಗೂ ನಮ್ಮ ಹಳ್ಳಿಯಲ್ಲಿ ಭೂಮಿಯನ್ನು ತಾಯಿ ಅಂತ ಕರೆಯೋ ಪರಿಕಲ್ಪನೆ ಇದೆ. ಭೂಮಿ ತಾಯಿ ಅಂತ ನಾವು ಕರಿತೀವಿ. ಒಂದು ಕಾಲಕ್ಕೆ ಭೂಮಿ ಭಾರತೀಯ ಮನಸ್ಸಿಗೆ ತಾಯಿಯಾಗಿದ್ಲು. ಕ್ರಮೇಣ ಏನಾಯಿತು, ರಾಜಕೀಯ ಲೇಪನ ಪಡೆದ ಮೇಲೆ ಭೂಮಿ ಹೆಂಡತಿ ಆಗಿಬಿಟ್ಲು, ಭೂಪತಿ. ಈ ಪರಿಕಲ್ಪನೆಯನ್ನು ನೋಡಿ, ಭೂಪತಿ ಎನ್ನುವಾಗ ಭೂಮಿಯೇ ಒಡೆಯ, ರಾಜ. ರಾಜಕೀಯ ನೆಲೆಯನ್ನು ಪಡ್ಕೊಂಡಾಗ, ಕೃಷಿಯ ಪದ್ಧತಿ ಇರುವಾಗ ಭೂಮಿ ತಾಯಿಯಾಗಿದ್ಲು. ಯಾವಾಗ ರಾಜಕೀಯ ಪ್ರವೇಶ ಮಾಡ್ತೋ ಭೂಮಿ ಏನಾಗ್ಬಿಟ್ಲು ಅಂತಂದರೆ ಹೆಂಡತಿ ಆಗಿಬಿಟ್ಲು, ತಾಯಿಯಾಗಿದ್ದವಳು. ಈ ಹೊತ್ತು ಭೂಮಿ ವಿಲಾಸಿನಿ ಆಗಿಬಿಟ್ಟಿಯಾಳೆ, ಮಾರಾಟದ ವಸ್ತು. ಬೆಂಗಳೂರಿನಲ್ಲಿ ಒಂದು ಸೈಟ್ ಇದ್ದರೆ ಸಾಕು, ನಮ್ಮ ಎಲ್ಲ ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಅವರೆಲ್ಲರ ಗುರಿ ಬೆಂಗಳೂರಿನಲ್ಲಿ ಒಂದು ಸೈಟ್ ಮಾಡೋದು, ಮಾರಾಟ ಮಾಡೋದು. ಈ ಹೊತ್ತು ಭೂಮಿ ವಿಲಾಸಿನಿ. ಪಲ್ಲಟ ನೋಡಿ, ತಾಯಿಯಾಗಿದ್ದವಳು ಹೆಂಡತಿಯಾಗಿ ಈ ಹೊತ್ತು ವಿಲಾಸಿನಿಯಾಗಿಬಿಟ್ಲು ಭೂಮಿ. ಇದು ಭಾರತೀಯ ಬದುಕಿನಲ್ಲಾದ ಪಲ್ಲಟ. ಈಗ ನಮಗೆ ಗೊತ್ತಾಗತ್ತೆ ನಾವು ಎದುರಿಸ್ತಾ ಇರೋ ಆತಂಕ ಯಾವ ಬಗೆಯದು ಅಂಥೇಳಿ. ಇದು ಒಂದು ನೆಲೆ ನಾನು ವಿವರಿಸಲಿಕ್ಕೆ ಪ್ರಯತ್ನ ಪಡುವಂಥದ್ದು. ಇನ್ನೊಂದು ನೆಲೆ ಜಾಗತೀಕರಣ. ಈ ಜಾಗತೀಕರಣ ನಮ್ಮ ಬದುಕಿನಲ್ಲಿ ಎಂಥ ಪರಿಣಾಮ ಬೀರಿದೆ ಅಂತಂದರೆ, ನಮ್ಮ ಜೀವನ ಪದ್ಧತಿಯಿಂದಾಗಿ ಅನೇಕ ಸವಾಲುಗಳನ್ನು, ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ತೀರ ಸರಳವಾದ 2 ಉದಾಹರಣೆಗಳನ್ನು ನಾನು ಆರಿಸ್ಕೊಳ್ತೀನಿ, ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಷ್ಟೇ. ಒಂದು ಸರಳ ಉದಾಹರಣೆ ಯಾವುದು ಅಂತಂದರೆ, ನಾವೆಲ್ಲ ಹೈಸ್ಕೂಲ್ನಲ್ಲಿದ್ದಾಗ ಪೆನ್ನನ್ನು ಬಳಸ್ತಾ ಇದ್ವಿ, ಇಂಕ್ ಪೆನ್ನದು. ಅದರಿಂದ ಆ ಇಂಕ್ ಪೆನ್ನನ್ನು ಯಾರಿಗೂ ಕೊಡ್ತಿರಲಿಲ್ಲ ನಾವು. ನಾವೇ ಆ ಪೆನ್ನು ನಿಬ್ ಹಾಳಾಗ್ಬಿಡತ್ತೆ ಅಂತ ಬೇರೆ ಯಾರಿಗಾರು ಕೊಟ್ಟರೆ. ಒಂದು ಪೆನ್ ಇದ್ದರೆ ಆ ಪೆನ್ನೇ ನಮ್ಮ 3 ನನ್ನ ಹೈಸ್ಕೂಲ್ನ ಬದುಕಿನಲ್ಲ, ಅದೊಂದೇ ಪೆನ್ನು, ಆ ಪೆನ್ನನ್ನೇ ಬಳಸ್ತಾ ಇದ್ದಂಥದ್ದು. ಈ ಹೊತ್ತಿಗೂ ನಾನು ಊಟ ಮಾಡೋದು ನಮ್ಮ ತಾಯಿ, ನಾನು ಯಾವಾಗಲೂ 6th class or 7th class ಇದ್ದಾಗ ಒಂದು ಸ್ಟೀಲ್ ತಟ್ಟೆ ಕೊಟ್ಟಿದ್ದರು, ಅವ್ರು ತಂದುಕೊಟ್ಟಿದ್ದಿದ್ದು, ಅದೇ ತಟ್ಟೆಲಿ ಊಟ ಮಾಡೋದು. ಆ ತಟ್ಟೆಲಿ ಊಟ ಮಾಡಿದರೆ ಊಟ ಮಾಡಿದೆ ಅಂತ ಅನ್ಸುತ್ತೆ ನನಗೆ, ಇಲ್ಲದೇ ಇದ್ರೆ ಅನಿಸೋದಿಲ್ಲ ಬೇರೆ ಎಲ್ಲರೂ ಊಟ ಮಾಡಿದರೆ. ಇದು ನಾವು ಅನುಸರಿಸ್ಕೊಂಡು ಬಂದಿರೋ ಕ್ರಮ, ಇದು ಭಾವನಾತ್ಮಕ ಸಂಬಂಧನೇ ಏನಾದರೂ ಕರೀರಿ. ಈ ಹೊತ್ತು ಆಧುನಿಕ ಬದುಕಿನಲ್ಲಿ ಏನಾಯಿತು ಅಂತಂದರೆ, ಬಾಲ್ ಪೆನ್ ಅಂತ ಬಂತು. ಆದ್ದರಿಂದ ತಗೊಳ್ತೀವಿ, ಬಳಸ್ತೀವಿ, ಬಿಸಾಕ್ತೀವಿ, ಆ ಪೆನ್ನನ್ನು ನಾವು ಇಟ್ಕೊಳ್ಳೋದಿಲ್ಲ. ಸೊ ಯೂಸ್ ಆ್ಯಂಡ್ ಥ್ರೋ ಅನ್ನೋದು ಒಂದು ಕಲ್ಚರ್ ಡೆವಲಪ್ ಆಯಿತು. ಪೇಪರ್ ಪ್ಲೇಟ್ ಬಂತು, ಬಳಸು ಬಿಸಾಕು. ಪೇಪರ್ ಗ್ಲಾಸ್ ಬಂತು, ಬಳಸು ಬಿಸಾಕು. ಯೂಸ್ ಆ್ಯಂಡ್ ಥ್ರೋ ಅನ್ನೋ ಒಂದು ಕಲ್ಚರ್ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಬಂದ್ಬಿಡ್ತು. ನಾವು ಅನೇಕ ಸಂಗತಿಗಳನ್ನು ಇವತ್ತೇನು ಮಾಡ್ತೀವಿ ಅಂದರೆ, ಯಾವುದನ್ನು ಇಟ್ಕೊಳ್ಳೋದಿಲ್ಲ. ಯೂಸ್ ಆ್ಯಂಡ್ ಥ್ರೋ. ಅಪ್ಪ ಅಮ್ಮ, ಯೂಸ್ ಆ್ಯಂಡ್ ಥ್ರೋ.
ಹೆಂಡತಿ ಯೂಸ್ ಅಂಡ್ ಥ್ರೋ, ಗಂಡ ಯೂಸ್ ಅಂಡ್ ಥ್ರೋ, ಫ್ರೆಂಡ್ಸ್ ಯೂಸ್ ಅಂಡ್ ಥ್ರೋ. ಈ ಹೊತ್ತು ನಮ್ಮ ಸಂಬಂಧ ನಮಗೆ ಲಾಭ ಆಗೋದಿದ್ರೆ, ಉಪಯೋಗ ಆಗೋದಿದ್ರೆ ಸಂಬಂಧ, ಇಲ್ಲದೆ ಇದ್ರೆ ಬೇಡ. ಭಾವ ಜಗತ್ತು ನಮ್ಮ ವ್ಯಾವಹಾರಿಕ ಬದುಕಿನಲ್ಲಿ ನಾಶ ಆಯ್ತಾ? ಎಲ್ಲವನ್ನು ನಾವು ವ್ಯಾವಹಾರಿಕ ನೆಲೆಯಿಂದನೇ ನೋಡ್ತಾ ಇದ್ದೀವ, ಪ್ರತಿಯೊಂದನ್ನು. ಆಳ್ವಾಸ್ ನುಡಿಸಿರಿಗೆ ಬಂದರೆ ಏನು ಲಾಭ ಆಗತ್ತೆ ನನಗೆ? ಇಲ್ಲಿ ನಡೆಯುವ ಸಂಸ್ಕೃತಿ ಚಿಂತನೆ ಇರಬಹುದು, ಇಲ್ಲಿ ಇಷ್ಟೊಂದು ಅದ್ಭುತವಾಗಿ ಆಯೋಜನೆ ಮಾಡ್ತಾರೆ ಅಂತಂದರೆ ಇಲ್ಲಿ ಏನು ಯೋಚನೆ ಮಾಡ್ತೀರಿ ನೀವು? ಮಲ್ಲಿಕಾ ಗಂಟಿ ಬರಬೇಕಾ ಬೇಡವಾ? ಇನ್ಯಾರೋ ಹೋಗಬೇಕಾ ಬೇಡವಾ? ಅದರಿಂದ ನೀವು ನಮ್ಮಿಷ್ಟದಾಗ ಮಾಡಿದರೆ ನಾವು ಬರ್ತೀವಿ, ಇದರಿಂದ ಏನಾದ್ರೂ ಲಾಭ ಆಗೋದಿದ್ರೆ ನಾನು ಬರ್ತೀನಿ, ಇಲ್ಲದೇ ಇದ್ರೆ ಇಲ್ಲ. ಇವತ್ತು ಸಾಹಿತ್ಯ ಇರ್ಬೋದು, ಸಂಸ್ಕೃತಿ ಇರ್ಬೋದು, ನಮ್ಮ ಶಿಕ್ಷಣ ಇರ್ಬೋದು, ಸಂಬಂಧ ಇರ್ಬೋದು, ಎಲ್ಲವೂ ಹೀಗೆ ಯೂಸ್ ಅಂಡ್ ಥ್ರೋ ಕಲ್ಚರ, ಇದು ನಾವು ಎದುರಿಸ್ತಾ ಇರೋಂಥ ಸಮಸ್ಯೆ. ನಮ್ಮ ಜೀವನ ಮೇಲ್ನೋಟಕ್ಕೆ ವಸ್ತುಗಳು ಯೂಸ್ ಅಂಡ್ ಥ್ರೋ ಅಂತ ಶುರುವಾಗಿದ್ದು, ಈ ಹೊತ್ತು ನಮ್ಮ ಮನೋಭಾವವೇ ಯೂಸ್ ಅಂಡ್ ಥ್ರೋ ಆಗ್ತಿದೆಯಾ? ಇದು ನಾವೆಲ್ಲ ಯೋಚನೆ ಮಾಡಬೇಕಾಗಿರೋದು. ಆಗ್ತಿದೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಈ ಹೊತ್ತು ನಾವು ಯಾವ ಹಂತಕ್ಕೆ ಬಂದಿದ್ದೀವಿ ಅಂತಂದರೆ, ವಯಸ್ಸಾದ ತಂದೆ ತಾಯಿಗಳು ಮನೆಯಲ್ಲಿರ್ತಾರೆ ಅಂತಂದರೆ ಬೇಡ, ವೃದ್ಧಾಶ್ರಮಕ್ಕೆ ಹೋಗಿ, ನಿಮ್ಗೆ ಎಷ್ಟು ದುಡ್ಡು ಬೇಕೋ ನಾವು ಕೊಡ್ತೀವಿ, ನಿಮ್ಮನ್ನು ನೋಡ್ಕೊಳೋಕ್ಕಾಗೋದಿಲ್ಲ ಅಲ್ಲಿರಿ. ಇದು ಹೇಗೆ ಸಾಧ್ಯ ಆಯಿತು? ನಮ್ಮಮ್ಮ ನನ್ನ ಮನೇಲಿರ್ತಾರೆ ಅಂತಂದರೆ ಅದಕ್ಕಿರೋ ಸೌಭಾಗ್ಯ ಇದೆಯಲ್ಲ, ಆ ಸಂತೋಷ ಇದೆಯಲ್ಲ, ಅದು ಬಿಟ್ಟು ಎಷ್ಟು ಬೇಕಾದರೂ ಹಣ ಕೊಡ್ತೀನಿ, ನೀವೆಲ್ಲೋ ಬದುಕಿ ಇರಿ, ನಿಮಗೇನು ತೊಂದರೆ, ಎಷ್ಟು ದುಡ್ಡು ಬೇಕು ನಿಮಗೆ ಅನ್ನುವ ಹಂತ ಇದೆಯಲ್ಲ. ಹೆಂಡತಿಗೆ ನಿಮಗೆ ಎಷ್ಟು ದುಡ್ಡು ಬೇಕು? ಎಲ್ಲವನ್ನು ನಾವು ಹಣದಿಂದ ಅಳಿತಾ ಇದ್ದೀವ ಅಂಥ ಒಂದು ಮನೋಭಾವ ನಮ್ಮೆಲ್ಲರಲ್ಲೂ ಇದೆಯಾ? ಬೇರೆಯವ್ರನ್ನ ಟೀಕೆ ಮಾಡೋದಲ್ಲ, ಬಹಳ ಮುಖ್ಯ ಇದು. ನಿಜವಾಗಿಯೂ ನಾವು ಪ್ರಶ್ನೆ ಮಾಡ್ಕೋಬೇಕಾಗಿರೋದೇನು ಅಂತಂದರೆ, ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು, ನಾವು ಹೇಗೆ ಬದಲಾಗಿದ್ದೀವಿ ಅಂತ. ನನ್ನ ಮನೆಯಲ್ಲೂ ಇದೇ ನಡೀತಾ ಇದೆ ಅಲ್ವಾ? ಈ ಹೊತ್ತು ಹೊರಗಡೆ ನಾನು ಟೀಕೆ ಮಾಡೋದು ಬೇರೆ ಇರಲಿ, ನನ್ನ ಮನೆಯಲ್ಲೂ ನಾನು ಎದುರಿಸ್ತಾ ಇರೋ ಸಮಸ್ಯೆ ಯಾವುದು? ಭಾವ ಜಗತ್ತು ನಾಶ ಆಗಿದೆಯಾ? ನಾಶ ಮಾಡ್ಕೊಳ್ತಾ ಇದ್ದೀವ? ವ್ಯಾವಹಾರಿಕ ಬದುಕು ಮುಖ್ಯ ಆಗಿದೆಯಾ? ನೋಡಿ, ಒಂದು ವಸ್ತುವಿನ ಪ್ರವೇಶ ನಮ್ಮ ಬದುಕಿನ ಗತಿಯನ್ನೇ ಬದಲಾಯಿಸ್ತಿದೆ. ಇದು ಒಂದು. ಇನ್ನೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ನೋಡಿ. ಕರ್ಲಾನ್ ಬೆಡ್, ಈ ಬೆಡ್ ಒಂದು ಬಂತಪ್ಪ. ನಾವೆಲ್ಲ ಚಿಕ್ಕವರಿರುವಾಗ ಹೇಗಿದ್ವಿ ಅಂತಂದರೆ, ನನಗಿನ್ನ ಚೆನ್ನಾಗಿ ನೆನಪಿದೆ, ಮನೆಯಲ್ಲಿ ಹಾಸಿಗೆ ಅಂದರೆ ಸುತ್ತಿಡ್ತಾ ಇದ್ವಿ ನಾವು ಅದನ್ನ, ಆಮೇಲೆ ಬೆಳಗ್ಗೆ ಎತ್ತಿಟ್ಬಿಡ್ತಾ ಇದ್ವಿ. ಯಾರ್ದಾರು ಮನೆಯಲ್ಲಿ ಹಗಲೊತ್ತೇನಾದರೂ ಮನೆಯಲ್ಲಿ ಹಾಸಿಗೆ ಹಾಸಿದೆ ಅಂದರೆ ಯಾರಿಗೂ ಹುಷಾರಿಲ್ಲ ಅಂತ ಅಷ್ಟೇ ಅರ್ಥ. ಯಾರು ಹಾಸಿಗೆ ಮೇಲೆ ಮಲಗ್ತಿರಲಿಲ್ಲ ಗೊತ್ತಾ? ಹಗಲೊತ್ತು, ರಾತ್ರಿ ಮಾತ್ರ. ಇನ್ನ ಏನು ಅಂದರೆ ಹಾಸಿಗೆನೇ ಇರ್ತಿರಲಿಲ್ಲ, ಚಾಪೆ ಇರ್ತಿತ್ರಿ, ಒಂದು ಚಾಪೆ ಒಂದು ದಿಂಬು ಇದರಲ್ಲಿ ಮಲಗ್ತಾ ಇದ್ವಿ. ಈ ಕರ್ಲಾನ್ ಬೆಡ್ ಅಂತ ಬಂದಪ್ಪ, ಇದು ಯಾವಾಗಲೂ ಹಾಸಿ ಇರುತ್ತೆ, ಮಡ್ಸೋಕ್ಕಾಗೋದಿಲ್ಲ ಅದನ್ನ, ಮಂಚದ ಮೇಲೆ ಹಾಸಿ ಇರುತ್ತೆ. ನಮ್ಮ ಮಕ್ಕಳೆಲ್ಲ ಇವತ್ತು ಬಿದ್ದಕೊಂಡೇ ಇರ್ತಾರಲ್ರಿ, ಊಟ ಮಾಡೋದು ಹಾಸಿಗೆ ಮೇಲೆ, ನಿದ್ದೆ ಮಾಡೋದು ಹಾಸಿಗೆ ಮೇಲೆ, ಓದೋದು ಹಾಸಿಗೆ ಮೇಲೆ, ಟಿವಿ ಹಾಸಿಗೆ ಮೇಲೆ. ಹೀಗಾಗಿ ಅವರ ಆರೋಗ್ಯದ ಮೇಲೆ ಎಂಥ ಪರಿಣಾಮ ಬೀರ್ತಾ ಇದೆ ನೋಡಿ. ನಮ್ಮ ಮಕ್ಕಳು ಕೂತ್ಕೊಳ್ತಾನೇ ಇಲ್ಲ ಗೊತ್ತಾ ಇಲ್ಲಿ. ನಮ್ಮ ಮನೆಯಲ್ಲಂತೂ ನನ್ನ ಮಕ್ಕಳು ಕೂತ್ಕೊಳ್ಳೋದು ನೋಡೋದೇ ಇಲ್ಲ ನಾನು, ಎಲ್ಲ ಮಲಗಿರುತ್ತವೆ, ಎಲ್ಲ ಹಾಸಿಗೆ ಮೇಲೇ. ಅಂದರೆ ಒಂದು ಕಾಲಕ್ಕೆ ಹಾಸಿಗೆ ಹಗಲೊತ್ತು ಹಾಸಿದ್ರೆ ರೋಗ ಅಂತ, ಈ ಹೊತ್ತು ನಮ್ಮ ಮಕ್ಕಳೆಲ್ಲ ಹೀಗೆ ರೋಗಿಗಳಾಗ್ತಾ ಇದ್ದಾರಾ ಅಂತ ನನ್ನ ಪ್ರಶ್ನೆ ಅಷ್ಟೆ. ಒಂದು ವಸ್ತು ನಮಗೆ ಪ್ರವೇಶ ಮಾಡಿದರೆ ನಮ್ಮ ಜೀವನ ವಿಧಾನದ ಮೇಲೆ, ಮಕ್ಕಳು ಮಾತ್ರ ಅಲ್ಲ, ನಾವು ನೀವು ಎಲ್ಲರೂ ಇವತ್ತು ಏನಾಗ್ತಾ ಇದ್ದೀವಿ ಅಂತಂದರೆ ಹಾಸಿಗೆ ಮೇಲೆ ಇದ್ದೀವಿ. ಅದರಿಂದ ಅಂದರೆ ಒಂದು ವಸ್ತು ಬಂದಿದ್ದು ನಮ್ಮ ಮೇಲೆ ಎಂಥ ಪರಿಣಾಮವನ್ನು ಬೀರ್ತಾ ಇದೆ, ಇದು ಜೀವನ ಪದ್ಧತಿಯ ಮೇಲೆ ಪರಿಣಾಮ ಬೀರ್ತಿದ್ದು ಬಹಳ ಇಂಪಾರ್ಟೆಂಟು. ಜೀವನ ವಿನ್ಯಾಸವನ್ನೇ ಬದಲಾಯಿಸ್ಬಿಡ್ತಾ ಇದೆ, ಜೀವನ ವಿನ್ಯಾಸವನ್ನೇ. ನಾವು ಕೂತ್ಕೊಳ್ತಾ ಇದ್ದಿದ್ದು, ನಿಲ್ತಾ ಇದ್ದಿದ್ದು, ನಡೀತಾ ಇದ್ದಿದ್ದು, ಮನೆಯಲ್ಲಿದ್ದ ಶಿಸ್ತು, ಇದೇನಾಗ್ತಾ ಇದೆ ಅಂತಂದರೆ ಯಾವಾಗಲೂ ಮಲಗಿರೋದು ಅಂತ. ನಮ್ಮಲ್ಲಿ ಒಂದು ಗಾದೆ ಮಾತಿದೆಯಲ್ಲ, ಹಾಸಿಗೆ ಕಂಡ್ರೆ ಕುದುರೆ ಕಂಡ್ರೆ ಕಾಲು ನೋಯುತ್ತೆ, ಕುದುರೆ ಕಂಡ್ರೆ ಕಾಲು ನೋಯುತ್ತೆ ಅನ್ನೋದು ತೀರ ಸರಳವಾದ ಮಾತು. ಈ ಹೊತ್ತು ಪಕ್ಕದ ಮನೆಗೆ ಹೋಗಬೇಕಾದ್ರೆ ನಾವು ಟೂ ವೀಲರನ್ನು ಬಳಸ್ತೀವಿ, ವೆಹಿಕಲನ್ನು ಬಳಸ್ತೀವಿ. ನಡೆಯೋದು ನಮ್ಮಿಂದ ಯಾಕೆ ಹೊರಟೋಯ್ತು? ನಾನು ಬೆಂಗಳೂರಿನಲ್ಲಿ ಶೇಷಾದ್ರಿಪುರಂನಲ್ಲಿದ್ದೆ, ಗಾಂಧಿ ಬಜಾರ್ಗೆ ನಡ್ಕೊಂಡು ಹೋಗ್ತಾ ಇದ್ದೆ, ಚೆನ್ನಾಗಿ ನೆನಪಿದೆ ನನಗೆ. ನನ್ನ ಗೆಳೆಯರನ್ನು ಮೀಟ್ ಮಾಡಲಿಕ್ಕೆ ಗಾಂಧಿ ಬಜಾರ್ಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿಂದ ಅವನು ಮೆಜೆಸ್ಟಿಕ್ವರೆಗೆ ಅರ್ಧ ದೂರ ಕಳ್ಸೋಕ್ಕೆ ನಡ್ಕೊಂಬಂದು ಮತ್ತೆ ವಾಪಸ್ ಹೋಗ್ತಾ ಇದ್ದ. ನಾವು ಎಷ್ಟೆಷ್ಟು ದಿವಸಕ್ಕೆ ಒಂದು 20 ಕಿಲೋಮೀಟರ್ ಆದರೂ ನಾವು ನಡೀತಾ ಇದ್ವಿ. ಈ ಹೊತ್ತು ನಮ್ಮ ಮಕ್ಕಳು ಎರಡು ಹೆಜ್ಜೆ ಇಡೋದಿಲ್ಲ, ಎರಡು ಹೆಜ್ಜೆ ಇಡೋದಿಲ್ಲ. ನಾನು ಚಪ್ಪಲಿ ಹಾಕೋಕ್ಕೆ ಶುರು ಮಾಡಿದ್ದು 6ನೇ ಕ್ಲಾಸಲ್ಲಿ ಇದ್ದಾಗ. ನಮ್ಮ ಕಾಲೇ ಹೇಗಿತ್ತು ಅಂದರೆ ಅದು ಬಂಡೆ ಇರ್ಬೋದು,
ಬಿಸಿಲಿರ್ಬೋದು, ಏನಾಗ್ತಿರಲಿಲ್ಲ ನಮಗೆ. ಮುಳ್ಳೇನಾದರೂ ನನ್ನ ಕಾಲಿಗೆ ಚುಚ್ಚಿದ್ರೆ ಮುಳ್ಳೆ ಮುರಿದು ಹೋಗಿರೋದು, ಒಳಗೆ ಹೋಗ್ತಿರ್ಲಿಲ್ಲ, ಕಾಲೇ ಅಟ್ಟೆ ಇದ್ದಾಗಿತ್ತು ರೀ, ಚಪ್ಪಲಿ ಇದ್ದಾಗಿತ್ತು. ನಾವು ಹೀಗೆ ಬದುಕ್ತವರು. ಈ ಹೊತ್ತು ಮನೆ ಒಳಗಡೆ ಚಪ್ಪಲಿ ಹಾಕ್ಕೊಂಡು ಬದುಕ್ತಾ ಇದ್ದೀವಿ, ಮನೆ ಒಳಗಡೆ ಸ್ಲಿಪ್ಪರ್ ಹಾಕ್ಕೊಂಡು ಓಡಾಡ್ತೀವಿ. ನಾನಿನ್ನ ಭೌತಿಕವಾಗಿ ಹೇಳ್ತಾ ಇಲ್ಲ, ಮನಸ್ಸಿಗೂ ಅನ್ವಯಿಸಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಮನಸ್ಸು ಎಷ್ಟು ಸೂಕ್ಷ್ಮ ಆಗಿಬಿಟ್ಟಿದೆ ಅಂತಂದರೆ, ಒಂದು ಕಾಲಕ್ಕೆ ಏನನ್ನಾದರೂ ಎದುರಿಸ್ತಾ ಇದ್ವಿ. ಒಂದು ಸಾರಿ ನಾನು ಗುರುವರೆಲ್ಲರೂ ಒಂದು ಕಡೆ ಊಟಕ್ಕೆ ಹೋಗಿದ್ವಿ, ಜಾಮೂನ್ ಮಾಡಿದ್ರು. ನಾವು 7 ಜನ ಇದ್ವಿ, 7 ಜನಕ್ಕೂ 2-2 ಮನೆಯವರು ಪಾಪ 2-2 ಜಾಮೂನ್ ಕಪ್ಪನ್ನು ತಂದಿಟ್ರು. ಸೊ ಅದರಲ್ಲಿ ಒಬ್ಬರು ಭೈರಪ್ಪನವರಿದ್ದರು, ಅವರು ತಿನ್ನೋದೇ ಇಲ್ಲ, ತುಂಬ ಕಷ್ಟ. ಭೈರಪ್ಪನವ್ರು ಏನಾದ್ರು ಅವ್ರ ಜೊತೆ ಊಟ ಗೀಟ ಮಾಡೋಕೆ ಹೋದರೆ ತುಂಬ ಕಷ್ಟನಪ್ಪ, ತುಂಬ ಅದರಿಂದ ಉಪ್ಪಿಲ್ಲದೆ ಖಾರ ಇಲ್ಲದೆ ಬರೀ ಬೇಯಿಸಿದ ತರಕಾರಿ ತಿಂತೀನಿ ಈ ಥರ ಅವ್ರದ್ದು ಊಟ ಇರಲಿ, ಅವರು ನಂಗೆ ಬೇಡ ಅಂತಂದರು. ಆಮೇಲೆ ಹಮನಾಯಕ್ಕಿದ್ರು, ಅವರು ಭೈರಪ್ಪನವ್ರು ನೋಡ್ಬಿಟ್ಟು ಒಂದು ಜಾಮೂನ್ ಸಾಕು ಅಂತಂದರು. ನಾನಿನ್ನು ಅವರೆಲ್ಲರಿಗಿಂತ ತುಂಬ ಚಿಕ್ಕವನು, ಇವರೆಲ್ಲರೂ ತಿಂತಾ ಇರುವಾಗ ನಾನು ಒಂಥರ ನಾಚಿಕೆ ಆಗುತ್ತಲ್ಲ, ನಾನು ಹೇ ಹೇ ಬೇಡ ಬೇಡ ಅಂತ ಹೇಳಿ ಯಾರೂ ತಿನ್. ಗುರುವ್ರು ಮಾತ್ರ ಎರಡೂ ತಿಂದರು, ಎಲ್ಲರೂ ಒಂದು 3-4 ಜನ ಒಂದೊಂದನ್ನು ಬಿಟ್ಟಿದ್ರು. ಏಯ್ ಪಾಪ ಯಾಕೆ ಬಿಟ್ಟಿದ್ರಿ, ಕೊಡಿ ಅಂತ ಅದನ್ನು ತಿಂದರು. ಒಟ್ಟು ಒಂದು 8 ಜಾಮೂನ್ ಆದರೂ ತಿಂದಿದ್ರು ಗುರುವ್ರವರು. ಅಷ್ಟರಲ್ಲ ಮನೆಯವರು ಏನು ಮಾಡಿದರು, ಒಂದು ಪಾತ್ರೆಯಲ್ಲಿ ಪಾಪ ಜಾಮೂನ್ ತಂದರು ಸ್ವಲ್ಪ ಬೇಕಾ ಅಂತ ಹೇಳಿಬಿಟ್ಟು. ಪಾಪ ಮಾಡಿದವರು ಬೇಜಾರಾಗುತ್ತೆ, ಬಡ್ಸಮ್ಮ ಇನ್ನೊಂದೆರಡು ಅಂತ. ಒಂದು 12-13 ಜಾಮೂನ್ ತಿಂದರು ಗುರುವ್ರು. ನಡೆದ ಘಟನೆ ಇದು. ತಿಂದಾದ್ಮೇಲೆ ಏನಾಯಿತು ಬಹಳ ಇಂಪಾರ್ಟೆಂಟ್, ಆ ಮಾತು ನಂಗೆ ಇಂಪಾರ್ಟೆಂಟು. ಅದೆಲ್ಲ ಆದಮೇಲೆ ನಾವೆಲ್ಲ ನೋಡ್ತಾ ಇದ್ವಲ್ಲ, ಗುರುವ್ರಿಗೆ ಗೊತ್ತಾಯಿತು, ಹೌದಪ್ಪ ಬಕಾಸುರ ತಿಂದು ಹಾಕಿ ತಿಂತಿದ್ನಿ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ, ತಿನ್ನೋದಲ್ಲಪ್ಪ ಮುಖ್ಯ, ತಿಂದದ್ದನ್ನು ದಕ್ಕಿಸ್ಕೊಳ್ಳೋದು ಅಂತ. ಎಷ್ಟು ಒಳ್ಳೆ ಮಾತ್ರಿ ಇದು. ಗುರುವ್ರು ಮುಂದಿನ ಮಾತು ಹೇಳಿದರು, ಬದುಕಿನಲ್ಲಿ ಕಷ್ಟ ಸುಖ ಎಲ್ಲ ಬರುತ್ತಪ್ಪ, ಅದನ್ನು ದಕ್ಕಿಸ್ಕೊಳಕ್ಕಾಗತ್ತ ನಮಗೆ, ದಕ್ಕಿಸ್ಕೋಬೇಕು. ವಯಸ್ಸಿಗೆ ಬಂದ ಮಗನನ್ನು ಕಳ್ಕೊಂಡೆ, ದಕ್ಕಿಸ್ಕೊಂಡಿದ್ದೀನಿ. ಅನೇಕ ಕಷ್ಟ ಪರಂಪರೆಗಳು ಎದುರಾಯಿತು, ದಕ್ಕಿಸ್ಕೊಂಡಿದ್ದೀನಿ. ನೀವೇನು ತಿನ್ನೋದೂ ಇಲ್ಲ, ದಕ್ಕಿಸ್ಕೊಳ್ಳೋದೂ ಇಲ್ಲ. ನಾವು ನಮ್ಮ ತಲೆಮಾರಿನವರು ತಿಂತೀವಿ ದಕ್ಕಿಸ್ಕೊಳ್ತೀವಿ ಅಂತ. ಈ ಹೊತ್ತು ಎಲ್ಲೋ ಸೀಟ್ ಸಿಗಲಿಲ್ಲ ಅಂತ ನನ್ನ ಸ್ಟೂಡೆಂಟ್ ಒಬ್ಬರು, ಇದು ಎಂಥ ನೋವಿನ ಘಟನೆ ಅಂತಂದರೆ, ಅವರಮ್ಮ ತನಗಿಷ್ಟವಾದ ತಿಂಡಿ ಮಾಡಲಿಲ್ಲ ಅಂಥೇಳಿ ಆತ್ಮಹತ್ಯೆ ಮಾಡಿಕೊಂಡಿದ್ದು. ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣನ ಇದು. ಇವತ್ತು ನಮ್ಮ ಮಕ್ಕಳು ಎಷ್ಟು ಸೂಕ್ಷ್ಮ ಆಗಿದ್ದಾರೆ ಅಂತಂದರೆ, ನಮಗೆಲ್ಲರಿಗೂ ಒಂದು ಆತಂಕ ಇದೆ. ನಾವು ಯಾರೂ ನಮ್ಮ ಮಕ್ಕಳನ್ನ ಬೈಯೋಕ್ಕಾಗ್ತಾ ಇಲ್ಲ ಗೊತ್ತಾ, ಎಲ್ಲಿ ಬೈದರೂ ಸತ್ತೋಗ್ಬಿಡ್ತಾರೋ ಅಂತ. ಅಂದರೆ ಹೇಗೆ ಬೆಳೆಸ್ತಾ ಇದ್ದೀವಿ, ಪಲಾಯನವಾದಿಗಳಾಗಿ ನಮ್ಮ ಮಕ್ಕಳನ್ನು ಬೆಳೆಸ್ತಾ ಇದ್ದೀವ, ಬದುಕನ್ನು ಎದುರಿಸುವ ಶಕ್ತಿಯನ್ನು ನಾವು ಕೊಡ್ತಾ ಇದ್ದೀವ, ಇದು ನಾವು ಎತ್ಕೋಬೇಕಾಗಿರೋ ಪ್ರಶ್ನೆ. ನಮ್ಮ ದೇಹ ಮಾತ್ರ ಸೂಕ್ಷ್ಮ ಆಗ್ತಿಲ್ಲ ಇವತ್ತು, ನಮ್ಮ ಮನಸ್ಸುಗಳು ಸೂಕ್ಷ್ಮ ಆಗ್ತಾ ಇವೆ. ಎಷ್ಟು ಸೂಕ್ಷ್ಮ ಆಗ್ತಿದೆ ಅಂತಂದರೆ, ಬದುಕನ್ನು ಎದುರಿಸುವ ಶಕ್ತಿಯನ್ನು ಕಳ್ಕೊಂಬಿಡ್ತಾ ಇದ್ದೀವಿ, ಬದುಕನ್ನು ಎದುರಿಸುವ ಶಕ್ತಿಯನ್ನು ಕಳ್ಕೊಂಬಿಡ್ತಾ ಇದ್ದೀವಿ, ಪಲಾಯನವಾದಿಗಳಾಗ್ತಾ ಇದ್ದೀವ ನಾವೆಲ್ಲರೂ. ಇದು ಮನೆಯಲ್ಲಿ ನೀವು ನಿಮ್ಮ ಮಕ್ಕಳನ್ನು ನೋಡಿದಾಗ ಕೇಳಿಕೊಳ್ಳಬಹುದಾದ ಪ್ರಶ್ನೆ. ಯಾರಾದರೂ ಇವತ್ತು ಮಕ್ಕಳನ್ನು ಬೈಯೋ ಶಕ್ತಿ ಇದೆಯಾ? ಅದಕ್ಕೆ ಬೇರೆ ಬೇರೆ ಕಾರಣ ಇದೆ ಬಿಡಿ, ಚರ್ಚೆಗೆ ಹೋಗೋದಿಲ್ಲ. ಒಂದೇ ಮಗು ಇರುತ್ತೆ, ಪ್ರೀತಿಯನ್ನು ಸಾಕಿರ್ತಾರೆ ಇತ್ಯಾದಿ. ಸೊ ನಮ್ಮ ಕಾಲಕ್ಕಾದರೆ 7-8 ಮಕ್ಕಳು ಇರ್ತಾ ಇದ್ರು, ಒಂದು ಮಗು ಸತ್ತರೆ ಪರವಾಗಿಲ್ಲ ಅಂತ, ಇನ್ನು 8 ಇಲ್ಲ, ಇನ್ನು 7 ಅಲ್ಲ. ಆದ್ದರಿಂದ ಇವತ್ತು ಹಾಗಲ್ಲ, ಒಂದೇ ಮಗು, ಬೇರೆ ಬೇರೆ ಕಾರಣ ಇದೆ ಅದಕ್ಕೆ. ಏನಾದರೂ ಆಗಲಿ, ಇವತ್ತು ನಮ್ಮ ಬದುಕು ಹೀಗೆ ಮನಸ್ಸು ಪಲಾಯನವಾದಿ ಮನಸ್ಸು ಆಗ್ತಿದೆಯಾ? ಸವಾಲುಗಳನ್ನು ಎದುರಿಸುವ ಶಕ್ತಿಯನ್ನು ನಮ್ಮ ಮನಸ್ಸು ಕಳ್ಕೊಳ್ತಾ ಇದೆಯಾ? ಇದಕ್ಕೆ ನಮ್ಮ ಜೀವನ ಪದ್ಧತಿ ಕಾರಣವೇ. ಇದನ್ನೇ ಜೀವನ ಪದ್ಧತಿ ಆತಂಕದ ನೆಲೆಗಳು ಅಂತ ಹೇಳಿ ನಾವು ಗುರುಸೋದು. ಇನ್ನೊಂದು ಮಾತನ್ನು ನಾನು ಹೇಳ್ತೀನಿ ನನ್ನ ಇರೋ ಸಮಯದಲ್ಲಿ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡೋಕ್ಕೆ ಅವಕಾಶ ಇದೆ, ಗಂಟೆಗಟ್ಟಲೆ ದಿನಗಟ್ಟಲೆ ಮಾತನಾಡುವಷ್ಟು ವಿಷಯ ನನ್ನಲ್ಲಿದೆ. ಇನ್ನೊಂದು ಬಹಳ ಮುಖ್ಯವಾದದ್ದೇನು ಅಂತಂದರೆ, ಒಂದು ವಸ್ತು ಅಂತ ಹೇಳಿದ್ನಲ್ಲ, ಮೊಬೈಲ್ ಅಂತ ಒಂದು ವಸ್ತು ಬಂತು ನೋಡಿ, ಇದೆ ಅಂತ ಅಲ್ಲಿಗೆ ಬಳಸ್ತಾ ಇದ್ದಾರೆ ಅವರು. ನಾನು ಮಾತನಾಡ್ತಾ ಇದ್ದೀನಿ, ಅವರಿಬ್ಬರೂ ಪಾಪ ಅವರನ್ನೊಂದೇನು ಉಪಯೋಗ ಇಲ್ಲ, ನಾವೆಲ್ಲರೂ ಇದೇ ಹಣೆ ಬರ ಮಾಡೋದು ನಾವು. ಆದ್ದರಿಂದ ಒಂದು ಮೊಬೈಲ್ ಇದ್ದರೆ ನಮಗೆ ಯಾರೂ ಬೇಡ ಇವತ್ತು ಜಗತ್ತಲ್ಲಿ, ಮೊಬೈಲ್ ಇದ್ದರೆ ಇನ್ಯಾರೂ ಬೇಡ ಇವತ್ತು ಅನ್ನೋ ಸ್ಥಿತಿಯನ್ನು ನಾವು ತಲುಪ್ತಾ ಇದ್ದೀವಿ. ಮೊಬೈಲ್ ಬಂದ ಮಾಡಿದ ಕ್ರಾಂತಿ ಇದೆಯಲ್ಲ,

ಹೋಯಿತು ಅನ್ನುವಂಥದ್ದು ನನಗಂತೂ ಆತಂಕ ಗಾಬರಿಯನ್ನು ಉಂಟು ಮಾಡುವಂಥದ್ದು. ಯಾಕೆ ಅಂತ ಹೇಳ್ತೀನಿ, ಎರಡು ಉದಾಹರಣೆಯನ್ನು ಕೊಡ್ತೀನಿ ಇದಕ್ಕೆ. ಮೊದಲನೇ ಉದಾಹರಣೆ ಏನು ಅಂತಂದರೆ, ಇದರಿಂದ ಅದು ಸವಲತ್ತು ಎಷ್ಟು ಅನುಕೂಲಗಳಾಗೋಯ್ತು ಇವತ್ತು ಅಂತಂದರೆ, ಮೊಬೈಲ್ ಇದ್ದರೆ ನೀವು ಅದರಿಂದ ಇಡೀ ಜಗತ್ತಿನ ಜೊತೆ ಸಂಬಂಧವನ್ನು ಇಟ್ಕೋಬೋದು. ನನ್ನ ಮಗಳು ಅಮೇರಿಕಾದಲ್ಲಿದ್ದಾಳೆ, ಮೊಮ್ಮಗಳು ಅಲ್ಲಿದ್ದಾಳೆ, ಇವತ್ತು ಅವಳ ಜೊತೆ ನಾನು ದಿನನಿತ್ಯ ಮಾತನಾಡೋದು, ನೋಡಿ ಮಾತನಾಡೋದು ಈ ಮೊಬೈಲ್ನಿಂದ ಸಾಧ್ಯ ಆಯಿತು. ಸ್ಕೈಪ್ ಇರ್ಬೋದು, ವಾಟ್ಸ್ಯಾಪ್ ಇರ್ಬೋದು, ಇದರಿಂದ ಅನೇಕ ಸವಲತ್ತುಗಳು ನನಗೆ ಒದಗಿ ಬಂತು. ಅದರಲ್ಲೇ ನನ್ನ ಮನೆಯಲ್ಲಿ ನಲ್ಗಳಿಯೋದಿಲ್ಲ. ಆದ ಅಪಾಯ ಏನು ಅಂತ ಹೇಳಿದರೆ, ಮೊಬೈಲ್ ಬಂದಾಗ ಮೊದಲನೇ ಅಪಾಯ ನಾನು ಹೇಳ್ತೀನಿ, ನಮ್ಮ ಸ್ವಾತಂತ್ರ್ಯ ಹೊರಟೋಯ್ತು. ಇವತ್ತು ಸೊ ನನ್ನ ಸ್ನೇಹಿತರ ಮಗ ಕೆಲಸ ಮಾಡ್ತಿದ್ದ ಕಂಪನಿಯಲ್ಲಿ ಅವ್ರೇನು ಮಾಡಿದರು, ಒಂದು ಮೊಬೈಲ್ ಕೊಟ್ಟರು. ಮೊಬೈಲ್ ಕೊಟ್ಬಿಟ್ಟು ಫ್ರೀ, ಎಷ್ಟು ಬೇಕಾದರೂ ನೀನು ಬಳಸು, ಆದರೆ ಸ್ವಿಚ್ ಆಫ್ ಮಾಡಬಾರ್ದು, ಅದೊಂದೇ ಕಂಡೀಷನ್ ಅವ್ರದ್ದು. ಈ ಮೊಬೈಲ್ ಕೊಟ್ಟು ಏನು ಮಾಡಿದರು ಅಂತಂದ್ರೆ, ಅವರು ನಾವು ಯಾವಾಗಲಾದರೂ ನಿಂಗೆ ಫೋನ್ ಮಾಡಿದಾಗ ರಿಸೀವ್ ಮಾಡಬೇಕು, ನೀನು ಎಷ್ಟು ಬೇಕಾದ್ರೂ ಬಳಸು, ಯಾವುದಕ್ಕೆ ಬೇಕಾದ್ರೂ ಬಳಸು, ಅದ್ರ ಮೊಬೈಲ್ ಚಾರ್ಜ್ ಎಲ್ಲ ಕಂಪನಿ ನೋಡ್ಕೊಳ್ಳುತ್ತೆ, ನೀ ಮೊಬೈಲ್ ಸ್ವಿಚ್ ಆಫ್ ಮಾಡಬಾರ್ದು, ಆನ್ ಆಗಿರಬೇಕು ಅಂತ. ಇದರ ಮೂಲಕ ಏನು ಮಾಡಿದರು ಅಂತಂದರೆ, ನಾವು ಕಾಲೇಜಿಗೆ ಹೋದರೆ ಬೆಳಗ್ಗೆ 7:00 ಹೋದರೆ 1:00 ಮನೆಗೆ ಬಂದರೆ ಕಾಲೇಜ್ ಜೊತೆ ನಂಗೆ ಸಂಪರ್ಕನೇ ಇರ್ತಿರಲಿಲ್ಲ. ಏನಾದರೂ ಪ್ರಿನ್ಸಿಪಾಲ್ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಮತ್ತೆ ಮಾರನೇ ದಿವಸನೇ, ಮನೇಲಿದ್ದರೂ ಇಲ್ಲ ಅಂತಿದ್ದೆ, ಅದು ಬೇರೆ ವಿಚಾರ, ಆ ಕೆಲಸ ಯಾಕೆ ಅಂತ ಹೇಳಿಬಿಟ್ಟು. ಇವತ್ತು ನೀವು ಮೊಬೈಲ್ ಅಂದ ತಕ್ಷಣವೇ ನೀವು ಸ್ವಿಚ್ ಆಫ್ ಮಾಡೋ ಹಾಗಿಲ್ಲ, ಆನ್ ಮಾಡಿದರೆ ರಾತ್ರಿ 11 ಕರೆದ್ರೂ ರಿಪ್ಲೈ ಮಾಡಬೇಕು. ನೀವು ರಿಪ್ಲೈ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಮಿಸ್ಡ್ ಕಾಲ್ ಇರುತ್ತೆ, ಆಮೇಲೆ ರಿಪ್ಲೈ ಮಾಡಬೇಕು. ಇವತ್ತು ನಾವೆಲ್ಲ ಎದುರಿಸ್ತಿರೋವಂಥ, ನಿನಗೆ 4 ಫೋನ್ ಮಾಡಿದೆ ಯಾಕೆ ರಿಪ್ಲೈ ಮಾಡಲಿಲ್ಲ, ನಿನಗೆ ಯಾಕೆ ರಿಪ್ಲೈ ಮಾಡಬೇಕು, ನಾನು ನನ್ನ ಪಾಡಿಗೆ ನಾನು ಇರ್ತೀನಿ. ನೀವು ಹೆಂಡ ಜೊತೆ ಇರ್ತಿರೋ, ಮಕ್ಕಳ ಜೊತೆ ಇರ್ತಿರೋ, ಯಾರ ಜೊತೆ ಇರ್ತಿರೋ, ಯು ಹ್ಯಾವ್ ಟು ಆನ್ಸರ್. ನಮ್ಮ ಫ್ರೀಡಮನ್ನು ನಾಶ ಮಾಡ್ತಾ ಇದೆ ಇವತ್ತು ಮೊಬೈಲ್. ನಮಗಿರುವ ಸ್ವಾತಂತ್ರ್ಯವನ್ನು ಕಿತ್ತೋಯ್ತು. ಅಷ್ಟೇ ಅಲ್ಲ, ಇನ್ನೂ ಭಯಾನಕವಾದ ಸಂಗತಿ ಏನು ಅಂತಂದರೆ, ನನ್ನ ಸ್ನೇಹಿತನ ಆಫೀಸ್ಗೆ ಹೋಗಿದ್ದೆ ನಾನು, ಇವತ್ತು ಎಂಥ ಅಪಾಯ ಇದೆ ಅಂತ. ಆಫೀಸ್ಗೆ ಹೋಗಿದ್ದಾಗ ಒಂದು 1/2 ಕೂತ್ಕೊಂಡು ಮಾತನಾಡ್ತಾ ಇದ್ವಿ, ಅದು ಇದು ಫ್ರೀಯಾಗಿ ಮಾತನಾಡಿದ್ವಿ, ನಮ್ಮ ಕಾಲೇಜ್ ಡೇಸು, ಅಲ್ಲಲ್ಲಿ ಏನಾಯಿತು, ಅವನು ಹೇಗಿದ್ದಾನೆ, ಇವನು ಹೇಗೇನೆ ಅಂತೆಲ್ಲ ಮಾತಾಡಿದ್ವಿ. ಅದಾದಮೇಲೆ ಸುಮ್ಮನೆ ಅವನ ಮೊಬೈಲ್ನ ಹೀಗೆ ನನ್ನ ಎದುರುಗಡೆ ಇಟ್ಟ, ನಾನು ಮಾತಾಡಿದ್ದೆಲ್ಲ ವಿಡಿಯೋ ರೆಕಾರ್ಡ್ ಆಗಿದೆ. ಒಂದು ಕ್ಷಣ ಗಾಬರಿ ಆಗೋಯ್ತು ನನಗೆ, ನಾನು ಫ್ರೀಯಾಗಿ ಮಾತಾಡಿಬಿಟ್ಟಿದ್ದೆ, ಏನೇನೆಲ್ಲ ಮಾತಾಡಿ, ನಮ್ಮ ಫ್ರೆಂಡ್ಸ್ನೆಲ್ಲ ಕೀಟ್ಲೆ ಮಾಡಿದ್ದೆ, ತಮಾಷೆ ಮಾಡಿದ್ದೆ, ಅವನು ಅಯೋಗ್ಯ, ಅವನೇನೋ ಅಂತ ಏನೋ ಮಾತನಾಡಿದ್ದೆ. ನೆಕ್ಸ್ಟ್ ಟೈಮ್ ಅವನ ಹತ್ರ ಹೋದಾಗ ನನ್ನ ಬಾಯಿಂದ ಮಾತೇ ಹೊರಗಲಿಲ್ಲ. ಎಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾನೋ, ಏನು ಮಾಡ್ತಾನೋ, ಏನು ಅನಾಹುತ ಆಗುತ್ತೋ, ಬೇಡ ಬೇಡ ಮಾತೇ ಆಡೋದು ಬೇಡ ಅಂತ. ಈ ಹೊತ್ತು ನಾವು ಯಾರ ಹತ್ರನೂ ನಂಬಿಕೆಯಿಂದ ವಿಶ್ವಾಸದಿಂದ ಮಾತನಾಡದ ಸ್ಥಿತಿಯನ್ನು ತಲುಪಿಟ್ಟಿದ್ದೀವಿ. ಯಾರ ಹತ್ರ ಮಾತನಾಡಿದರೆ ಏನು ರೆಕಾರ್ಡ್ ಮಾಡ್ಕೊಳ್ತಾರೋ, ಎಲ್ಲಿದ್ದರೆ ಏನಾಗುತ್ತೋ. ಬೇರೆ ಮಾತಲ್ಲಿ ಹೇಳೋದಾದರೆ, ಭಯದ ವಾತಾವರಣವೊಂದನ್ನು ಸೃಷ್ಟಿ ಮಾಡಿದೆ ಇವತ್ತು. ಒಂದು ಮೊಬೈಲ್ ಕೇವಲ ಸವಲತ್ತುಗಳನ್ನು ಒದಗಿಸಿ ಕೊಟ್ಟಿಲ್ಲ ನಮಗೆ, ಏನು ಮಾಡ್ತಿದೆ ನಮಗೆ, ನಮ್ಮ ಸ್ವಾತಂತ್ರ್ಯವನ್ನು ಕಿತ್ಕೊಂಡಿದೆ, ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿದೆ. ನನಗೆ ಬರುವ ವಾಟ್ಸ್ಯಾಪಲ್ಲಿ ನೋಡಿದರೆ, ಯಾರೋ ನೀವು ಯಾವುದೋ ಒಂದು ಹುಡುಗನ ಜೊತೆನೋ ಹುಡುಗಿ ಜೊತೆನೋ ಮಾತನಾಡ್ತಿರ್ತೀರಾ, ನನಗೆ ಆ ಇಬ್ಬರ ಫೋಟೋ ನನಗೆ ವಾಟ್ಸ್ಯಾಪಲ್ಲಿ ಬರ್ತಾ ಇರುತ್ತೆ. ಇವತ್ತು ನಾನು ಇನ್ನೆಲ್ಲೋ ಯಾರ ಜೊತೆನೋ ಮಾತನಾಡ್ತಾ ನಿಂತಿರ್ತೀನಿ, ವಾಟ್ಸ್ಯಾಪಲ್ಲಿ ನನಗೊಂದು ಫೋಟೋ ಬರ್ತಿರುತ್ತೆ. ಇದು ಕ್ಷಣಾರ್ಧದಲ್ಲಿ ಜಗತ್ತನ್ನು ತಲುಪ್ತಾ ಇರುತ್ತೆ, ಫೇಸ್ಬುಕ್ಕಲ್ಲಿ ಹೋಗುತ್ತೆ, ಮತ್ತೆಲ್ಲೋ ಹೋಗುತ್ತೆ. ನನ್ನ ವೈಯಕ್ತಿಕ ಬದುಕನ್ನು ಸಂಪೂರ್ಣ ನಾಶ ಮಾಡಿಬಿಟ್ಟಿದೆ ಆಧುನಿಕ ಬದುಕು. ನನಗೆ ಫ್ರೀಡಮ್ಮೇ ಇಲ್ಲ, ನನ್ನ ಸ್ವಾತಂತ್ರ್ಯವೇ ಇಲ್ಲ. ಯಾರ ಜೊತೆಯೂ ನಾನು ವಿಶ್ವಾಸದಿಂದ ಧೈರ್ಯದಿಂದ ಮುಕ್ತವಾಗಿ ಮಾತನಾಡುವ ಸ್ಥಿತಿಯೊಂದನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಇವತ್ತು ನೋಡಿ, ಯಾರು ಎಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾರೋ, ಏನು ಮಾಡ್ಕೊಳ್ತಾರೋ ಅಂತ. ಅಥವಾ ಬೇರೆ ಮಾತಿನಲ್ಲಿ ಹೇಳೋದಾದರೆ, ಇಡೀ ಜಗತ್ತು ಇವತ್ತು ಭಯದ ವಾತಾವರಣದಲ್ಲಿ ಬದುಕ್ತಾ ಇದೆ. ಇದನ್ನೇ ಅನಂತಮೂರ್ತಿ ತುಂಬ ಸೊಗಸಾಗಿ ಹೇಳಿದರು, ಮಾತು ಸೋತ ಭಾರತ. ಇವತ್ತು ಮಾತು ಸೋತೋಗಿದೆ. ಇಂಥ ಮಾತು ಸೋತ ಸಂದರ್ಭದಲ್ಲಿ ಇದನ್ನೇ ಏಕಾಕೃತಿಯೊಂದು ನಿರ್ಮಾಣ ಆಗ್ತಾ ಇದೆ, ಬಹುತ್ವ ನಾಶ ಆಗಿಬಿಡ್ತಾ ಇದೆ. ಇನ್ನು ಅನೇಕ ಈ ಚರ್ಚೆಗೆ ಅನೇಕ ನೆಲೆಗಳಿವೆ. ಸ್ನೇಹಿತರೆ, ಈ ಹೊತ್ತು ಇಂಥ ಒಂದು ಭಯದ ವಾತಾವರಣದಲ್ಲಿ, ಏಕಾಕೃತಿಯ ಸಂದರ್ಭದಲ್ಲಿ, ಮಾತು ಸೋಲ್ತಿರುವಂಥ ಸಂದರ್ಭದಲ್ಲಿ, ದನಿಯನ್ನು ಉಡುಗಿಸ್ತಾ ಇರುವಂಥ ಸಂದರ್ಭದಲ್ಲಿ, ಯಾರು ಯಾವ ಮಾತನಾಡಿದರೆ ಯಾವ ಕ್ಷಣದಲ್ಲಿ ನನಗೆ ಆಘಾತ ಒದಗಿ ಬರುತ್ತೋ ಅನ್ನುವ ಈ ವಾತಾವರಣದಲ್ಲಿ ನಾನು ಎದುರಿಸ್ತಾ ಇರುವಂಥ ತಲ್ಲಣ ಯಾವ ಬಗೆಯದು, ನಾವೆಲ್ಲ ಎದುರಿಸ್ತಾ ಇರುವಂಥ ತಲ್ಲಣ ಯಾವ ಬಗೆಯದು, ಇದರಿಂದ ಪರಿಹಾರ ಹೇಗೆ, ಮುಕ್ತಿ ಹೇಗೆ, ಇಂಥ ಅನೇಕ ಸಂಗತಿಗಳನ್ನು

0: ಜೀವನ ಪದ್ಧತಿಯಲ್ಲಾದ ಬದಲಾವಣೆ ಉಂಟು ಮಾಡಿದೆ. ನಾವ್ಯಾರೂ ಕಾರಣರಲ್ಲ ಇದಕ್ಕೆ. ನಮ್ಮ ಬದುಕಿನಲ್ಲಾದ ಪಲ್ಲಟಗಳು, ನಮ್ಮ ಬದುಕಿಲ್ಲಾದ ಬದಲಾವಣೆಗಳು ಈ ಎಲ್ಲ ಆತಂಕಗಳನ್ನು ನಮಗೆ ಸೃಷ್ಟಿಯಾಗಿದೆಯಾ? ಮತ್ತೆ ಮತ್ತೆ ಹೇಳ್ತೀನಿ, ಸವಲತ್ತುಗಳೂ ಇದರಿಂದ ಇವೆ, ಅಲ್ಗಳಿಯೋಕ್ಕಾಗೋದಿಲ್ಲ. ಸವಲತ್ತುಗಳೂ ಬೇಕಾದಷ್ಟಿವೆ, ಸವಲತ್ತುಗಳ ಜೊತೆಗೆ ಆತಂಕಗಳೂ ಇವೆ. ಇದನ್ನು ಎದುರಿಸುವ ಬಗೆ ಹೇಗೆ, ಇದನ್ನೇ ನಾವು ಎದುರಿಸ್ತಾ ಇರೋದು. ಹೀಗಾಗಿಯೇ ಇವತ್ತು ಆಧುನಿಕತೆ ಅನ್ನುವಂಥದ್ದು ನಮ್ಮನ್ನು ಅನೇಕ ಒಂದು ರೀತಿಯಲ್ಲಿ ಆಕ್ಟೋಪಸ್ ರೀತಿ ಹಿಡಿತದಲ್ಲಿ ಇಟ್ಕೊಂಡ್ಬಿಡ್ತಾ ಇದೆ. ಇದರಿಂದೆಲ್ಲ ನಮ್ಮ ಸ್ವಂತಿಕೆ, ಸ್ವಾಭಿಮಾನ, ಸ್ವಾಯತ್ತತೆ ನಾಶ ಆಗ್ತಿದೆಯಾ? ಬಹಳ ಇಂಪಾರ್ಟೆಂಟು. ಅದಕ್ಕೇ ಅಡಿಗರು ಒಂದು ಕಾಲಕ್ಕೆ ಹೇಳ್ತಾ ಇದ್ರು, ನಮಗೆ ಬೇಕಾಗಿರೋವಂಥದ್ದು ಸಾಕ್ಷಿ ಪ್ರಜ್ಞೆ ಅಂತ ಹೇಳಿ. ಆದರೆ ಈ ಹೊತ್ತು ನನಗೆ ಬಹಳ ಮುಖ್ಯವಾಗಿ ಅನ್ನಿಸ್ತಾ ಇದೆ, ನಮಗೆ ಬೇಕಾಗಿರೋದು ಸ್ವಾಯತ್ತ ಪ್ರಜ್ಞೆ. ಸ್ವಾಯತ್ತ ಪ್ರಜ್ಞೆ, ಯಾವುದಕ್ಕೂ ಅಧೀನವಾಗದ, ಯಾವುದಕ್ಕೂ ಅಧೀನವಾಗದ. ಹೊರಗಿನ ಜಗತ್ತಿನಲ್ಲಿ ನಮ್ಗೆ ಅಧೀನ ಇರ್ಬೋದು, ಆದರೆ ನಮ್ಮ ಮನಸ್ಸಿನಲ್ಲಾದ್ರೂ, ನಮ್ಮ ಪ್ರಜ್ಞೆಯಲ್ಲಾದ್ರೂ ಸ್ವಾಯತ್ತತೆಯನ್ನು ನಾವು ಕಾಪಾಡಿಕೊಂಡಿದ್ದೀವ? ಈ ಸ್ವಾಯತ್ತ ಪ್ರಜ್ಞೆ ಈ ಹೊತ್ತಿನ ಅಗತ್ಯ. ನಮಸ್ಕಾರ.
1: ಅತ್ಯುತ್ತಮವಾದಂಥ ಒಂದು ಉಪನ್ಯಾಸವನ್ನು ನಾವು ಕೇಳಿದ್ದೇವೆ. ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಹಾರ್ದಿಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.

ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ 2026. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದೆಯಾ? ವಿಳಾಸ ಅಥವಾ ವಿವರಗಳಲ್ಲಿ ತಿದ್ದುಪಡಿ ಮಾಡಬೇಕಾ? ಹಾಗಿದ್ರೆ ಈ ಚಾನ್ಸ್ ಮಿಸ್ ಮಾಡಬೇಡಿ. ಭಾರತ ಚುನಾವಣಾ ಆಯೋಗ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ವತಿಯಿಂದ SIR 2026 ಮತದಾರರ ಪಟ್ಟಿ ವಿಶೇಷ ಮೆಗಾ ಅಭಿಯಾನ ಇದೇ September 19 and 20 ಬೆಳಗ್ಗೆ 9 to 5 PM ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮತಗಟ್ಟೆ ಕೇಂದ್ರಗಳಲ್ಲಿ. ಹೊಸದಾಗಿ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಿ ಹೆಸರು ವಿಳಾಸದ ತಿದ್ದುಪಡಿ ಮಾಡಿಕೊಳ್ಳಿ. ಆಕ್ಷೇಪಣೆಗಳಿದ್ದರೆ ದಾಖಲಿಸಿ. ನಿಮ್ಮ ಬೂತ್ ಮಟ್ಟದ ಅಧಿಕಾರಿಗಳಿಂದ ಸಹಾಯ ಪಡೆಯಿರಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಸಾರ್ವಜನಿಕರಿಗಾಗಿ ಈ ಮಾಹಿತಿ.

0: ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದೀಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ಭೃಗುಶಾಪ. ಭಾಗವತರು ಪಟ್ಲ ಸತೀಶ್ ಶೆಟ್ಟಿ, ಗಿರೀಶ್ ರೈ ಕಕ್ಕೆ ಪದವು. ಚೆಂಡೆ ಹಾಗೂ ಮದ್ದಳೆ. ಜನಾರ್ದನ ತೋಳ್ಪಡಿತಾಯ. ಸೀತಾರಾಮ ತೋಳ್ಪಡಿತಾಯ. ಕೃಷ್ಣರಾಜ ಉಳಿತಾಯ. ಕೌಶಿಕ್ ರಾವ್ ಪುತ್ತಿಗೆ. ಪಾತ್ರ ಪರಿಚಯ ದೇವೇಂದ್ರ, ಉಜಿರೆ ಅಶೋಕ್ ಭಟ್. ತಮಾಸುರ ಶ್ರೀ ಗಣೇಶ್ ಶೆಟ್ಟಿ ಕನ್ನಡಿಕಟ್ಟೆ. ಖ್ಯಾತಿ ಹರೀಶ್ ಬೋಳಂತಿ ಮೊಗರು. ವಿಷ್ಣು ದಿನೇಶ್ ಶೆಟ್ಟಿ ಕಾವಳಕಟ್ಟೆ. ಭೃಗು ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ. ಇದೀಗ ಭೃಗುಶಾಪ ಕನ್ನಡ ಯಕ್ಷಗಾನದ 5ನೇ ಕಂತು.
1: ಇದು ಯಾವತ್ತೂ ಬಿಟ್ಟು ಹಾಕುವ ವಿಷಯ ಅಲ್ಲ. ಆರ್ತರಾಗಿ ಆದಿತೇಯರು ನನ್ನ ಸಂಸ್ತುತಿಯಲ್ಲಿ ತೊಡಗಿದ್ದಾರೆ. ಯಾವತ್ತು ವೈಕುಂಠಕ್ಕೆ ಬಂದು ಪ್ರಾರ್ಥನೆ ಮಾಡುವ ದೇವೇಂದ್ರ ಇವತ್ತು ಒಂದು ಆಶ್ರಮದ ಬದಿಯಲ್ಲಿ ಸ್ತಂಭೀಭೂತನಾಗಿದ್ದಾನೆ ಅಂದ್ರೆ ಅರ್ಥ ಏನು? ಇದನ್ನು ನಾವು ಪ್ರಶ್ನಿಸದೇ ಉಳಿದರೆ ನಾವು ಲೋಕಾಧ್ಯಕ್ಷರಾಗಿದ್ದಕ್ಕೆ ಮೌಲ್ಯ ಏನು? ಪ್ರಶ್ನಿಸಬೇಕಾದ ವಿಷಯ ಏನು ಎನ್ನುವುದೇ ಪ್ರಧಾನ. ಪ್ರಶ್ನಿಸಬೇಕಾದದ್ದು ಯಾರನ್ನು ಎನ್ನುವುದು ಪ್ರಧಾನ. ಈ ನಿಟ್ಟಿನಿಂದ ಆರ್ತಸ್ವರವನ್ನಾಲಿಸಿದ ನಾನು ಈ ವೇಳೆಯಲ್ಲಿ ಗಮನಿಸಬೇಕಾದದ್ದು ದೇವೇಂದ್ರನ ಬಳಿಗೆ ಮರವಟ್ಟಿದ್ದಾನೆ. ಹಾಗಾದ ಕಾರಣ ಮರವಟ್ಟ ಸುರವರನ ಬಳಿಗೆ ಹೋಗಬೇಕಿದ್ರೆ ಹೇಗೆ? ಬೃಂದ

0: ದೇವರಾಜ
1: ಸ್ವಾಮಿ,
0: ಆರ್ತನಾದ ನಿನ್ನ ಆರ್ತಧ್ವನಿಯನ್ನಾಲಿಸಿಯೇ ಆಗಮಿಸಿದವನಿದ್ದೇನೆ. ಸುರ ವೃಂದವನ್ನೆಲ್ಲ ಈಕ್ಷಿಸಿದ್ದೇನೆ. ನೋಟ ಮಾತ್ರದಲ್ಲಿ ಸಕಲರೂ ಚೇತನಗೊಂಡಿದ್ದಾರೆ. ಎತ್ತಿದ ನಿನ್ನ ಹಸ್ತವನ್ನು ಇದೋ ನನ್ನ ಅಭಯ ಹಸ್ತದಿಂದಲೇ ನೇವರಿಸಿದ್ದೇನೆ. ಸಚೇತನಗೊಂಡಿಲ್ಲ,
1: ನಾನು ಕೈ ಹೋಯ್ತು ಅಂತಲೇ ಗ್ರಹಿಸಿದೆ.
0: ಅಷ್ಟು ಸುಲಭದಲ್ಲೆಲ್ಲ ಹೋಗ್ಲಿಕ್ಕಿಲ್ಲ.
1: ಅರೆ, ಕೈ ಉಳಿಯಿತು.
0: ಆ
1: ಉಳಿಯುವುದರಲ್ಲಿ ಸನ್ನಿಧಾನದ ಕೈವಾಡ ಉಂಟು. ಯಾಕೆ ಹೇಳಿದೆ? ಹಿಂದಿನವರು ನನ್ನನ್ನು ಮಾತನಾಡಿಸಲಿಕ್ಕೆ ಬಹಳ ಪ್ರಯತ್ನಿಸಿದ್ರು, ಆದ್ರೆ ಮಾತು ಬರುವುದಿಲ್ಲ. ಸ್ತಂಭನ. ಆವಾಗ ಬೃಹಸ್ಪತಿಗಳೇ ಮುಂದೆ ನಿಂತು ನಾರಾಯಣನ ಸ್ತುತಿ ಮಾಡಿದ್ರು. ಪ್ರತ್ಯಕ್ಷನಾದೀನಿ.
0: ಸರಿ,
1: ನಿನ್ನ ಸಂಸ್ಪರ್ಶ ಆಯ್ತು. ವಾಗ್ದೇವಿಯು ನೀನೇ, ಲಕ್ಷ್ಮಿಯು ನೀನೇ, ಶಕ್ತಿ ಎಲ್ಲ ನೀನೇ ಅಲ್ವೋ. ಏಕಂ ಸತ್ ವಿಪ್ರಸಬಹುದಂತೆ. ಆದ್ರೆ ಒಂದು ಮಾತ್ರ ನಾ ಹೇಳಬಲ್ಲೆ.
0: ಏನ್?
1: ಗರುವೆ ಅಸಾಧ್ಯಳು.
0: ಹೌದು
1: ಸ್ವಾಮಿ. ಸುಧರ್ಮ ಸಭೆಯಲ್ಲಿ ಅಧ್ಯಕ್ಷನಾಗಿದ್ದುಕೊಂಡು ಕೇವಲ ಕನ್ನಡತೆಯ ದೇವಲೋಕವನ್ನು ನೋಡಿಕೊಂಡಿರುವುದು ಅಲ್ವಲ್ಲ?
0: ಅಲ್ಲ,
1: ಅದನ್ನು ಎಲ್ಲರೂ ಮಾಡ್ತಾರೆ.
0: ಹೊಣೆಗಾರಿಕೆ ಉಂಟಲ್ಲ.
1: ಸಾಮಾನ್ಯ ಅರ್ಥದಲ್ಲಿ ತ್ರಿಲೋಕಾಧಿಪತ್ಯ, ವಿಶೇಷ ಅರ್ಥದಲ್ಲಿ 14 ಲೋಕದ ವ್ಯಾಪ್ತಿ.
0: ಸತ್ಯ.
1: ಈ ಹೊಣೆಗಾರಿಕೆ ನನಗೆ ಪಾತ್ರತ್ವಕ್ಕೆ ಅನುಗ್ರಹಿಸಲ್ಪಟ್ಟದ್ದು ತಮ್ಮಿಂದ. ಮೂರು ನನ್ನ ಪಾತ್ರತ್ವಕ್ಕೆ.
0: ಕರ್ಮ ಮತ್ತು ಅರ್ಹತೆ ಎರಡರ ಫಲ ಅದು
1: ಅಲ್ವೋ? ಆ ಕರ್ಮ ಮಾಡಿದ್ದರಿಂದ ಅರ್ಹತೆ ಬಂತು.
0: ನಿಜ.
1: ಆ ಅರ್ಹತೆಗೆ ತಕ್ಕುದಾಗಿ ಪುನಃ ಕರ್ಮ ಮಾಡಬೇಡ. ನಾವು
0: ಮಾಡಲೇಬೇಕು.
1: ಕಣ್ಣು ನೋಡಬೇಕು, ಕಿವಿ ಕೇಳಬೇಕು.
0: ಕರ್ಮದ ಸ್ವರೂಪ ಬೇರೆ,
1: ಸ್ವರೂಪ ಬೇರೆ.
0: ಈ
1: ಅರ್ಹತೆಯಿಂದ ಏನು ಮಾಡಬೇಕು? ಈ ಅರ್ಹತೆಗೆ ಏನು ಮಾಡಬೇಕು ಅದನ್ನು ಮಾಡಿದ್ದೇನೆ. ಈ ಅರ್ಹತೆ ಬಂದ ಮೇಲೆ ಏನು ಮಾಡಬೇಕು ಅದನ್ನು ಮಾಡಬೇಕು. ಬೇಡುವ
0: ಮಾಡಬೇಕು.
1: ಮಾಡದೇ ಇದ್ರೆ ಪ್ರಶ್ನಿಸಲಿಕ್ಕೆ ನೀವಿಲ್ವೋ?
0: ಸತ್ಯ.
1: ನೀವು ಪ್ರಶ್ನಿಸದಂತೆ ನಾನು ನಡ್ಕೊಳ್ಬೇಕು, ಅದು ನನ್ನ ಹೊಣೆ.
0: ಸರಿ.
1: ಬೃಹಸ್ಪತಿಗಳು ಮೊನ್ನೆ ನಡೆದ ದೇವಸಭೆಯಲ್ಲಿ ದುಷ್ಟರನ್ನು ಹುಡುಕಿ ಹೊಡಿಬೇಕು ಅಂತ ನಮಗೆ ನಿರ್ದೇಶನ, ಅದು ಬೆಳಿಲಿಕ್ಕೆ ಬಿಡಬಾರದು.
0: ಸತ್ಯ.
1: ಮತ್ತೆ ನೋಡುವಾಗ ದುಷ್ಟರು ಒಟ್ಟೊಟ್ಟಿಗೆ ಇದ್ದಾರೆ. ದುಷ್ಟರು ಯಾರು, ಶಿಷ್ಟರು ಯಾರು ಅಂತ ಪರಿಚಯಿಸಲಿಕ್ಕೆ ಆಗದಷ್ಟು ಒಟ್ಟೊಟ್ಟಿಗೆ ಇದ್ದಾರೆ.
0: ಹೇಳಲಿಕ್ಕೆ ಆಗೋದಿಲ್ಲ.
1: ಕೆಲವೊಮ್ಮೆ ದುಷ್ಟತನ ಒಬ್ಬನಲ್ಲೇ ಇರ್ತದೆ.
0: ಬಿಳಿ
1: ಒಳ್ಳೆತನ ಅಂತ ಅವನನ್ನು ಬಿಡುವುದ, ದುಷ್ಟತನ ಅಂತ ಹೊಡೆಯುವುದ. ಆವಾಗ ಹೊಡೆಯುವುದು ಒಂದು, ಹೊಡೆದು ಒಳ್ಳೆಯವನನ್ನಾಗಿ
0: ಮಾಡುವುದು.
1: ಹೊಡೆದು ಒಳ್ಳೆಯವನಾಗದೇ ಇದ್ರೆ
0: ಕಡಿಯುವುದೇ.
1: ಹೌದಾ? ಬುಡ ಸಮೇತ ತೆಗೆಯುವುದೇ. ತಮಾದಿಗಳು ಭೃಗು ಮಹರ್ಷಿಗಳ ಆಶ್ರಮದೊಳಗೆ ಆಶ್ರಯವನ್ನು ಪಡೆದ್ರು. ನಾವು ಓಡಿಸುತ್ತಾ ಹೋದದ್ದು ಕಂಡಲ್ಲಿ ಹೊಡಿಬೇಕು.
0: ನಿಜ.
1: ಆಶ್ರಮದ ಒಳಗೆ ಹೋಗುವಾಗ ನಾವು ಬಿಡುವುದ ಅಲ್ಲ, ನಮ್ಮವರನ್ನು ಬಿಡುವುದ. ಹಾಗೆ ಹೇಳಿದೆ. ಖ್ಯಾತಿ ದೇವಿಯೇ ತಡೆದು, ನನಗೆ ತಡಿಲಿಕ್ಕಾಗಲಿಲ್ಲ. ಸಿಟ್ಟು.
0: ನಿನ್ನನ್ನು ತಡೆದಳು.
1: ನನ್ನನ್ನು ತಡೆದಳು, ನನಗೆ ತಡಿಲಿಕ್ಕಾಗಲಿ. ಒಂದು ಕ್ರೋಧ ಮುಖ, ಮತ್ತೊಂದು ವಜ್ರ. ಕಾಠಿಣ್ಯವೂ ಉಂಟು, ಕ್ರೋಧವೂ ಉಂಟು. ಮುಂದೆ ಹೋದದ್ದೇ ನನ್ನ ಕರ್ತವ್ಯ. ಅದು
0: ಕ್ರೋಧ ನಿನ್ನನ್ನು ವಶ ಮಾಡಿತು.
1: ಅಲ್ಲ, ಕ್ರೋಧ ನನಗೊಂದು ಆಯುಧ ಅಲ್ವಾ? ಮತ್ತೊಂದು ವಜ್ರ, ಅದು ಉಪದೇವತೆ. ಇದು ವೈದಿಕವಾಗಿ ಹೇಳಿದ್ದೆ ನಾನು. ಹೌದೌದು. ಆ ಕಾರಣದಿಂದ ನನ್ನ ಕೆಲಸ ನಾ ಮಾಡಲೇಬೇಕು.
0: ಸರಿ.
1: ಆದ್ರೆ ಗರುವೆ ಅಸಾಧ್ಯಳು. ಸ್ತಂಭನ ಮಾಡಿದ್ರಲ್ಲ ಸ್ವಾಮಿ. ಹಾಗಾದ ಕಾರಣ ನನ್ನಿಂದ ಆಗುವುದಿಲ್ಲ ಅಂತ ಗೊತ್ತಾಯ್ತು. ಏನು ಆಗುದಿಲ್ಲ ಮತ್ತೆ? ಸ್ತುತಿ ಮಾಡ್ಲಿಕ್ಕೂ ಆಗ್ಲಿಲ್ಲ. ನಮಗೆ ಪಥ ನಿರ್ದೇಶನ ಮಾಡಿದಂತಹ ಬೃಹಸ್ಪತಿಗಳು ಪ್ರಾರ್ಥಿಸಿ ಪ್ರತ್ಯಕ್ಷೀಕರಿಸಿದ್ದಾರೆ.
0: ಸರಿ.
1: ಅನ್ಯತಾ ಶರಣಂ ನಾಸ್ತಿ. ನಮಗೆ ಶರಣು ಬರ್ಲಿಕ್ಕಿರುದು, ಬಾಗ್ಲಿಕ್ಕಿರುದು ಕ್ಷೇತ್ರ ಯಾವುದು? ಅದು ಈ ಸನ್ನಿಧಾನ.
0: ಸರಿ
1: ಅಲ್ವಾ? ಅದಕ್ಕೆ ಬೇಕಾಗಿ ನಾವು ಕೇಶವನಲ್ಲಿ ಶರಣಾಗುವ ಅಂತ ನಾವು ಆಲೋಚನೆ ಮಾಡಿದ್ದು. ಇಲ್ಲದಿದ್ರೆ ಲೋಕಕ್ಕೆ ಆನಂದ ಇಲ್ಲ. ಕೇಶವನು ಸಚ್ಚಿದಾನಂದನೂ ಹೌದು. ಹೌದೌದು, ಸಚ್ಚಿದಾನಂದ ಕೇಶವನು ಹೌದು. ಅದಕ್ಕೆ ಬೇಕಾಗಿ ಈ ಗುರು ಪರಂಪರೆ ಅದು ಇರುವುದು, ಅಲ್ಲಿ ಸನ್ನಿಧಾನ ಒಂದೇ ಅಲ್ವೋ. ಅದಕ್ಕೆ ಬೇಕಾಗಿ ಶರಣಾಗಿದ್ದೇನೆ. ನಮ್ಮನ್ನು ಉದ್ಧರಿಸುವ ಮೂಲಕವಾಗಿದ್ದು ಸಮಷ್ಟಿ, ಇಡೀ ಲೋಕವನ್ನು ಅದರ ಪ್ರಾತಿನಿಧ್ಯ ಉಳ್ಳು. ನಾ ಹೇಳ್ತೇನೆ ಸ್ವಾಮಿ, ನಮ್ಮನ್ನು ರಕ್ಷಿಸಬೇಕು, ಉದ್ಧರಿಸಬೇಕು. ನೀನಲ್ಲದೆ ಬೇರೆಯವರಲ್ಲ.
0: ದೇವೇಂದ್ರ, ಲೋಕ ಮೂರಕ್ಕೆ ಹಿತವನ್ನು ಬಯಸುವ ಕಾರಣವೇ ನೀ ಶಕ್ರ ಅಂತ ಕರೆಸಿಕೊಂಡವ. ನಿನ್ನ ಯೋಚನೆ ತಪ್ಪಲ್ಲ. ತಮಾದಿಗಳನ್ನು ದಮನಿಸುವಲ್ಲಿ ನಿನಗೆ ಇರುವ ಉದ್ದೇಶ, ಭವಿಷ್ಯದಲ್ಲಿ ಧರ್ಮ ಕಂಟಕರಾಗುತ್ತಾರೆ, ದುಷ್ಟ ಪ್ರವೃತ್ತಿಯೇ ವ್ಯಾಹರಣಗೊಳ್ಳುತ್ತದೆ ಎನ್ನುವಂತಹ ಯೋಚನೆ, ಅವರನ್ನು ದಮನಿಸಬೇಕಾದದ್ದು ಧರ್ಮವೇ
1: ಒಂದು ಸ್ವಾಮಿ.
0: ಆದರೆ
1: ಈಗ ಯಾರು ಉಪದೇಶ ಮಾಡ್ಲಿ, ಹೌದಾ? ಹಾಗಲಕಾಯಿಯನ್ನು ಕಬ್ಬು ಮಾಡ್ಲಿಕ್ಕೆ ಆಗ್ತದ?
0: ಆಗೋದಿಲ್ಲ.
1: ಆಗೋದಿಲ್ವಲ್ಲ. ಕಾಮಧೇನುವಿನ ಕೆಚ್ಚಲಿನಲ್ಲಿ ವಿಷ ಬರಬಹುದಾ?
0: ಬರಕೂಡದು.
1: ಬರಕೂಡದು. ಹಾವಿಗೆ ಅಮೃತವನ್ನೇ ಎರೀಲಿ, ಕಡಿವಾಗ ವಿಷವೇ ಬರುವುದಲ್ವ?
0: ನಿಜ.
1: ಈಗ ಎಷ್ಟೇ ತಿದ್ಲಿ ತೀಡ್ಲಿ, ತಮಾಸುರಾದಿಗಳನ್ನು ಸಜ್ಜನರನ್ನು ಆಗಿಸಲಿಕ್ಕೆ ಆಗ್ತದೋ ಇಲ್ವೋ ಅಂತ ಒಬ್ಬ ದೇವೇಂದ್ರನಿಗೆ ವಿವೇಕ ಇಲ್ವಾ? ಅದು ಇನ್ನೊಬ್ರು ಹೇಳಿ ಆಗ್ಬೇಕ.
0: ತಮ್ಮ ತಮ್ಮನ್ನ
1: ತಮಾಸುರ ಇನ್ನೊಂದು ಸಲ ಹುಟ್ಟಿ ಬಂದ್ರು ಈ ಖ್ಯಾತಿ ದೇವಿ ಆಶ್ರಮದಲ್ಲಿ. ಅವರು ಅಷ್ಟು ಪ್ರಜ್ಞೆ ತಿಳುವಳಿಕೆ ದೇವೇಂದ್ರನಿಗೆ ಉಂಟು.
0: ನಿಜ.
1: ಏನು ದೇವೇಂದ್ರ ಅಂದ್ರೆ ವೇಷವ ವ್ಯಕ್ತಿತ್ವ ಅದು. ಅಷ್ಟು ಗೊತ್ತಿದ್ದೇ ನಾ ಒಳಗೆ ನುಗ್ಗಿದ್ದು.
0: ದೇವೇಂದ್ರ, ತಮ್ಮ ದಮನದ ಕರ್ಮಕ್ಕೆ ನಿನ್ನನ್ನು ನೀ ತೊಡಗಿಸಿಕೊಂಡೆ, ಹೌದಲ್ಲ? ಆ ಕರ್ಮದಲ್ಲಿ ನೀ ತೊಡಗುತ್ತಾ ಇದ್ದಾಗ ತಡೆಯಾದವಳು ಖ್ಯಾತಿ. ಖ್ಯಾತಿಯನ್ನು ಪ್ರಶ್ನಿಸುವಲ್ಲಿ ನೀ ಸ್ವಲ್ಪ ಮಿತಿ ಮೀರಿದೆ.
1: ಹೇಗೆ?

0: ಮಘವ
1: ಸ್ವಾಮಿ.
0: ಕೇವಲ ತಿತ್ತೀಸ ಕೋಟಿ ಗೀರ್ವಾಣ ತತಿಗೆ ಮಾತ್ರ ನೀ ಅಧಿಪತಿ ಅಲ್ಲ, ಪ್ರಪಂಚದ ಸಮಸ್ತವೂ ನಿನ್ನ ಆಧಿಪತ್ಯದ ಅಂಕೆಯೊಳಗುಂಟು. ನೀ ಪ್ರತಿಯೊಂದು ಕೃತಿಯನ್ನು ಎಸಗುವಾಗಲೂ ಆಚಾರ್ಯ ಬೃಹಸ್ಪತಿಯರವರನ್ನು ಒಟ್ಟಿಗೆ ಇಟ್ಟುಕೊಂಡೇ ಮುನ್ನಡೆಯುವವ. ಆದರೆ ಇವತ್ತು ನೀ ಮಾಡಿದ ಕೃತಿ ಎಲ್ಲಿಯೂ ತಪ್ಪಿಲ್ಲ. ಕೆಲವೊಂದು ಸಲ ನಮ್ಮ ಶಕ್ತಿಯನ್ನು ಮಾತ್ರವಲ್ಲ, ನಮ್ಮ ಪ್ರತಿಸ್ಪರ್ಧಿಗಳ ಶಕ್ತಿಯನ್ನು ನಾವು ಬಹಳಷ್ಟು ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕಾಗುತ್ತದೆ. ನಾ ಆಡಿದ್ದದಕ್ಕೆ ಕ್ರೋಧ ವಶವರ್ತಿಯಾದೆಯೋ ಅಂತ. ಕೆಲವೊಂದು ಸಲ ಎಂತಹ ಜ್ಞಾನಿಯಾದರೂ ಕ್ರೋಧಕ್ಕೆ ವಶನಾಗಿ ತನ್ನನ್ನು ತಾನು ಮರೆತು ಬಿಡ್ತಾನೆ. ನೀ ಉದ್ರೇಕಗೊಂಡೆ.
1: ನನ್ನನ್ನು ನಾ ಮರೆಯಲಿಲ್ಲ ಸ್ವಾಮಿ, ಸ್ಪಷ್ಟ ನನಗೆ ಪ್ರಜ್ಞೆ ಉಂಟು. ನನಗಿಂತ ಆಧಿಕ್ಯ ಅಲ್ಲಿ ಏನು ಅಂತ ಬೇಕಾದ್ ನನಗೆ.
0: ಖಂಡಿತ ಅಲ್ಲಿಯ ಆಧಿಕ್ಯ ಪ್ರಧಾನ.
1: ನಾನು ಮರೆತಿದ್ದೇನೆ ಅಂತಂದ್ರೆ ನಾಳೆ ನನ್ನ ಸ್ಥಾನದಿಂದ ನನ್ನನ್ನು ತೆಗಿಬಹುದು, ಬದಲಾವಣೆ ಮಾಡಬಹುದು.
0: ದೇವೇಂದ್ರ, ನೀ ಚೆನ್ನಾಗಿ ಯೋಚನೆ ಮಾಡಬೇಕು. ಈಗ ನಿನ್ನ ಸ್ಥಾನದಲ್ಲಿ ಕುಂದುಂಟು ಅಂತ ನಾ ಆಡಿದ್ದಲ್ಲ, ನೀ ಶಕ್ತಿಯ ಮೀರಿ ನಡೆದೆ.
1: ಯಾರ ಶಕ್ತಿಯ ಮೀರಿ?
0: ನೀ ಅವರ ಶಕ್ತಿಯ ಮೀರಿ.
1: ಅಲ್ಲಿ ಮೀರ್ಲಿಕ್ಕೆ ಏನು ಕಾರಣ?
0: ಕಾರಣವಾದದ್ದು ನಿನ್ನ ಕ್ರೋಧ, ನಿನ್ನ ರೋಷ. ಕಾರಣ ನೀ ಸಮಾಧಾನ ಸ್ಥಿತಿಯಲ್ಲಿದ್ದರೂ ಕೂಡ ನೀ ಅವಳಲ್ಲಿ ಕೇಳಬೇಕಾದನ್ನು ಕೇಳುವುದಕ್ಕೆ ಹೊರಟೆ. ಕೊಡದೇ ಇದ್ದ ಕಾಲದಲ್ಲಿ ಸತೀಶಕ್ತಿಯನ್ನೇ ನಿರ್ಬಂಧಿಸುವುದಕ್ಕೆ ನೀ ಮುಂದಾದೆ. ಆ ಕಾಲಕ್ಕಾಗುವಾಗ ಅವಳು ಶಪಿಸಿದಳು. ಅಲ್ಲಿ ನಿನ್ನ ಶಕ್ತಿ ಕುಂದಿತು, ಸತೀಶಕ್ತಿ ಹೆಚ್ಚಾಯಿತು.
1: ನನ್ನ ಶಕ್ತಿ ಕುಂದಿದ್ದಲ್ಲ, ಅವಳ ಶಕ್ತಿ ಮೀರಿದ್ದು.
0: ಮೀರಿತು ಎನ್ನುವುದರ ತಾತ್ಪರ್ಯ ನಿನ್ನ ಶಕ್ತಿ ಕುಂದಿತವಾಯಿತು.
1: ಹಾಗಾದ್ರೆ ನಾನೀಗ ಅಲ್ಲಿ ಹೋದದ್ದೇ ತಪ್ಪ?
0: ಖಂಡಿತ ಅಲ್ಲ.
1: ಸರಿ,
0: ನೀ ಹೋದದ್ದು ಸರಿ ಉಂಟು, ನೀ ಪ್ರಶ್ನಿಸಿದ್ದು ಸರಿ ಉಂಟು, ನೀ ಪಡಕೊಳ್ಳುವುದಕ್ಕೆ ಮಾಡಿದ ಪ್ರಯತ್ನ ಸರಿ ಉಂಟು, ಎಲ್ಲ ಸರಿ ಉಂಟು. ನೀ ಕೈ ಎತ್ತಿದ್ದು ಮಾತ್ರ
1: ಸಂದೇಶ ಬೇರೆ ಹೋಗ್ತದೆ.
0: ನೀ ಕೈ ಎತ್ತಿದ್ದು ಮಾತ್ರ ತಪ್ಪಿತು.
1: ಯಾಕೆ? ಮತ್ತೇನು ಮಾಡಬೇಕಾಗಿತ್ತು?
0: ನೀ ಯುಕ್ತಿಯ ಪ್ರದರ್ಶನ ಮಾಡುವ ಬದಲು ಮಾಡುತ್ತಾ ಮಾಡುತ್ತಾ ಕ್ರೋಧಕ್ಕೆ ವಶನಾಗಿ ಶಕ್ತಿ ಪ್ರದರ್ಶನಕ್ಕೆ
1: ಹೇಗೆ ಮಾಡಬೇಕಾಗಿ ನಾ ಕೇಳಿದ್ದು. ಇನ್ನೊಂದ್ಸಲ ಹೀಗೆ ಬಂದ್ರೆ ಮಾಡ್ಬೇಕಲ್ಲ?
0: ಖಂಡಿತ ನೀ ಯೋಚನೆ ಮಾಡಬೇಡ. ಯಾಕಂದ್ರೆ ಲೋಕಾಧ್ಯಕ್ಷನಾಗಿ ನಿನ್ನ ಏನು ಮಾಡಬೇಕೆಂದ್ರೆ
1: ನನಗೆ ಕೇಳಲಿಕ್ಕಿರುವ ಸ್ಥಾನ ಇದು
0: ಅಲ್ವಾ. ಈಗ ಕೇಳಲಿಕ್ಕೆ ಇರುವ ಸ್ಥಾನವೊಂದು ಇರುತ್ತಾ ನೀ ಅವರು ಕೊಡುವುದಿಲ್ಲ ಅಂತಾದ್ರೆ ನೀ ಪ್ರಾರ್ಥನೆ ಮಾಡಬೇಕಾದ್ಯ.
1: ಅಲ್ಲಿಗೆ ಪ್ರಾರ್ಥನೆ ಮಾಡುದು? ನಾನು ಪ್ರಯತ್ನ ಮಾಡಬೇಡುವ?
0: ಪ್ರಯತ್ನ ನೀ ಮಾಡುವಷ್ಟು ಮಾಡಿದ್ದಿ. ಈಗ ಅವರನ್ನು ಬೆನ್ನಟ್ಟಿಕೊಂಡು ಬಂದದ್ದು ಪ್ರಯತ್ನ, ಖ್ಯಾತಿ ದೇವಿಯಲ್ಲಿ ವಿಚಾರಣೆ ಮಾಡಿದ್ದು ನಿನ್ನ ಪ್ರಯತ್ನ. ಆದರೆ ಖ್ಯಾತಿಯನ್ನೇ ದಮನಿಸ್ತೇನೆ ಅಂತ ಹೊರಟದ್ದು ಅದು ಉದ್ದಟತನ ಆಗುತ್ತದೆ.
1: ಖ್ಯಾತಿಯನ್ನು ದಮನಿಸುತ್ತೇನೆ ಅಲ್ಲ, ಅದು ತಪ್ಪಾಯ್ತು, ತಿಳುವಳಿಕೆ ತಪ್ಪಾಯ್ತು. ನಾನು ಅವರನ್ನು ದಮನಿಸುತ್ತೇನೆ ಅಂತ ಹೊಡೆದದ್ದು
0: ಸರಿ
1: ಹೋದದ್ದು. ಅವಾಗ ಖ್ಯಾತಿ ದೇವಿಯ, ಈಗ ಖ್ಯಾತಿ ದೇವಿಯ ಪ್ರಾಬಲ್ಯ ಯಾಕೆ ಬಂತು?
0: ಈಗ ಖ್ಯಾತಿ ದೇವಿಯನ್ನು ಎಲ್ಲವ ಭ್ರಷ್ಟೆ ಅಂತ ನೀ ಆಡಿದೀಯಾ?
1: ಅಲ್ಲ, ಅದು ಸಾಹಿತ್ಯ ಆಗ ಉಂಟು
0: ಅಲ್ವಾ.
1: ನೀವು ಅದನ್ನೇ ತಕೊಂಡು ಮಾತಾಡಿದ್ರೆ ಎಲ್ಲ ಕರ್ತಾಗಲ್ಲ. ಅದು ಎಲ್ಲವೋ ಅಂತ ಅದೊಂದು ಸಾಹಿತ್ಯ ಬರುತ್ತೆ. ಅದು ನಾವು ಪಠ್ಯ ಇರುವುದು ನಮಗೆ ಮಾರ್ಗದರ್ಶನಕ್ಕೆ, ಅದನ್ನೇ ತಕೊಂಡ್ರೆ ಕಷ್ಟ ಉಂಟು
0: ಅಲ್ಲ. ಹಾಗೆ ನೋಡಿದ್ರೆ ನಾವು ಪಠ್ಯ ಬಣ್ಣೆ ಹಿಡ್ಕೊಂಡ್ರೆ ಯಾವುದು ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲವನ್ನು ಪಠ್ಯ
1: ಮತ್ತೆ ಶಿಷ್ಟ ಅಂತ ಹೇಳಬೇಕಾಗಿತ್ತ?
0: ನಮ್ಮ ಬದುಕು ಇನ್ನೊಬ್ಬರಿಗೆ ಪಠ್ಯವಾಗಬೇಕಲ್ಲ ದೇವೇಂದ್ರ.
1: ಸರಿ, ಅದೆಲ್ಲ ಗೊತ್ತುಂಟು ನನಗೆ. ಖ್ಯಾತಿ ದೇವಿಯ ಪ್ರಾಬಲ್ಯ ಏನು?
0: ಪ್ರಾಬಲ್ಯ ಅವಳ ಸತೀಶಕ್ತಿ ಮಾತ್ರವಲ್ಲ, ಪತಿಭಕ್ತಿ, ಮಾಡುತ್ತಾ ಇರಬಹುದಾದ ನಿತ್ಯ ಕರ್ಮ. ಈಗ ಭೃಗುಮಹರ್ಷಿಗಳೇ ಇಲ್ಲದ ವೇಳೆಯಲ್ಲಿ ಅವರ ಹೊಣೆಗಾರಿಕೆಯನ್ನು ಅವಳಿಗೆ ಕೊಡ್ತಾರೆ ಅಂತಾದ್ರೆ ಅವಳ ಶಕ್ತಿ ಏನು ಅಂತ ನೀವು ಊಹಿಸುವುದು ಬೇಡವೆ. ಆದ್ದರಿಂದ ನವಬ್ರಹ್ಮರಲ್ಲಿ ಒಬ್ಬರು ಭೃಗುಮಹರ್ಷಿಗಳು, ಸಪ್ತಋಷಿಗಳಲ್ಲಿ ಒಬ್ಬರು ಅಂತಹ ಯೋಗ್ಯತಾ ಸಂಪನ್ನರಿದ್ದಾರೆ. ಅಂತಹವರ ಸತಿಯ ಶಕ್ತಿಯ ಬಗ್ಗೆ ನೀವು ಊಹಿಸಬೇಕಾಗಿತ್ತು. ಅದನ್ನೇ ಆಡಿ
1: ಸ್ವಾಮಿ. ನಾ ವಿಷ್ಣು
0: ಅಲ್ಲ ದೇವೇಂದ್ರ.
1: ನನ್ನ ಗರಿಷ್ಠ ಯತ್ನ ಮಾಡ್ಲೇಬೇಕು.
0: ಸರಿ,
1: ಆಗದೇ ಇರುವಾಗಲ್ಲ ಇದೆಲ್ಲ ಆಗೋದು. ನಾ ಅಲ್ಲಿಂದಲೇ ನನಗೆ ಆಗೋದಿಲ್ಲ ಅಂತ ನಾನು ದೇವಲಕ್ಕೆ ಹೋಗೋಕೆ ಕೂತ್ಕೊಳ್ದ?
0: ಖಂಡಿತ ಅಲ್ಲ.
1: ನನಗೆ ಆಗುದಿಲ್ಲ ಅಂತಾಯ್ತು, ಇಂದ್ರ ಸ್ತಂಭನಾಯ್ತು, ಬೃಹಸ್ಪತಿಗಳು ಸ್ತುತಿ ಮಾಡಿದ್ರು, ನೀ ಪ್ರತ್ಯಕ್ಷಾದಿ.
0: ಈಗ ನಾ ಹೇಳುವುದು ಅದನ್ನೇ. ಈಗ ನಿನ್ನ ಶಕ್ತಿಯನ್ನು ಮೀರಿಸುವ ಶಕ್ತಿಯಲ್ಲಿ ಉಂಟು ಅಂತ ಆದ್ರೆ ಗರ್ವೆ ಅಸಾಧ್ಯಳು ಅಂತ
1: ಹೇಳಿದಲ್ಲ ಅದನ್ನು.
0: ಹೌದಲ್ಲ? ಹಾಗಿದ್ರೆ ಗರ್ವೆಯಾದ ಆಕೆಯನ್ನು ನೀ ಒಂದು ವೇಳೆ ನಿನ್ನ ಪಾರಮ್ಯದಿಂದ ನಿಗ್ರಹಿಸ್ತಾ ಇದ್ರೆ ಅದು ಹೆಂಗೊಲೆ ಅಂತಾಗತಾ ಇತ್ತು. ಹೆಂಗೊಲೆ ಯುಕ್ತವೇ ಎನ್ನುವ ಪ್ರಶ್ನೆಯೂ ನಾಳೆ ಬರ್ತದೆ.
1: ಅಂದ್ರೆ ಅದು ಪ್ರಶ್ನೆಯೋ ಅಲ್ಲ, ಯುಕ್ತವೇ.
0: ಆದರೆ ಯುಕ್ತವೇ
1: ಹೆಂಗೊಲೆ ಯುಕ್ತವೇ ಅಂತ ಪ್ರಶ್ನೆ ಆದ್ರೆ ಪ್ರಶ್ನೆ ವ್ಯಾಪ್ತಿ ಎಲ್ಲರಿಗೆ ಅಂತ ಉಂಟು. ಹೆಂಗೊಲೆ ಯುಕ್ತವೇ ಅಂತ ಆದ್ರೆ ನಂದು ಮಾತಿಲ್ಲ.
0: ಯುಕ್ತವೇ, ಯಾಕೆ ಯುಕ್ತವೇ? ಧರ್ಮ ಕಂಟಕರನ್ನು, ದುಷ್ಟರಿಗೆ ಆಶ್ರಯ ಕೊಡುವವರನ್ನು, ಯಜ್ಞ ಭಂಜಕರನ್ನು, ಹೆಣ್ಣು ಗಂಡೆಂಬ ಭೇದ ನೋಡ್ಲಿಕ್ಕಿಲ್ಲ ಅವರನ್ನು ಕೊಲ್ಲಲೇಬಹುದು.
1: ಹಾಗಾದ್ರೆ ಸರಿ ಆಯ್ತಲ್ಲ. ಈಗ
0: ಕೆಟ್ಟವರಿಗೆ ಆಶ್ರಯ ಕೊಡ್ತಾಳೆ
1: ಆಯ್ತಲ್ಲ, ಅದು ಸನ್ನಿಧಾನ ಹೇಳಬೇಕು ಅಂತ ನಾ ಪ್ರಶ್ನಿಸಿದ್ದು. ನನಗೆ ಹೇಳಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ನನ್ನ ಪ್ರಯತ್ನ ತಪ್ಪಲ್ಲ,
0: ಪ್ರಯತ್ನ
1: ಆದ್ರೆ ನನ್ನಿಂದ ಅಸಾಧ್ಯ.
0: ಅಸಾಧ್ಯ
1: ಒಪ್ಪಿದೆ ನಾನು.
0: ನಿನ್ನಿಂದ ಅಸಾಧ್ಯವಾದ
1: ನನ್ನ ಪ್ರಯತ್ನವನ್ನೇ ಬಾಕಿದ್ದವರು ಆಕ್ಷೇಪಿಸಲಿ. ನೀನೇ ಆಕ್ಷೇಪಿಸಿದ್ರೆ
0: ನಾ ಪೂರ್ವಾಪರ
1: ಅವಾಗ ನಾನು ಕೈ ಮುಗಿದು ಹೇಳುದು ನಾಳೆಯಿಂದ ಬದಲಾವಣೆ ಮಾಡಬೇಕು, ನನಗೆ ಬೇಡ ಈ ಹೊಣೆ ಅಂತ.
0: ನಾವು ನಮ್ಮ ಅನುಕೂಲಕ್ಕೆ ಬೇಕಾದಂತೆ ವ್ಯವಹರಿಸುವ ಕ್ರಮವೇ ಅಲ್ಲ. ನಾ ನಾರಾಯಣ,
1: ಆ ವಿಶ್ವಾಸದಲ್ಲೆಲ್ಲೋ ಬೃಹಸ್ಪತಿ,
0: ನಾ ಜಗತ್ಪತಿ ಇದ್ದೇನೆ, ನನಗೆ ಎಲ್ಲವೂ ಒಂದೇ, ಎಲ್ಲರೂ ಒಂದೇ. ಆ ನಿಟ್ಟಿನಿಂದ ನಾ ಆಡಿದ್ದು. ದೇವೇಂದ್ರ ನೀನು ಬೇರೆ ಅಲ್ಲ, ಖ್ಯಾತಿ ಬೇರೆ ಅಲ್ಲ, ಭೃಗು ಬೇರೆ ಅಲ್ಲ, ತಮ ಮುಖ್ಯರು ಬೇರೆ ಅಲ್ಲ, ಸುರಾಸುರ ವಂದ್ಯ ನಾನು. ಆದರೆ ನಾ ನೋಡುವುದು ಯಾವುದನ್ನು ಬಲ್ಲೆಯ? ಕರ್ಮಾಧ್ಯಕ್ಷನಾಗಿ ಧರ್ಮದ ನಡೆಯನ್ನು. ಧರ್ಮ ಭಂಜಕರಿಗೆ ಆಶ್ರಯ ಒಂದು, ಧರ್ಮ ಕ್ಷೇತ್ರ ಕೊಡ್ತದೆ ಅಂತ ಆದ್ರೂ
1: ಪ್ರಪಂಚದಲ್ಲಿ ಒಬ್ರು ಯಾರೋ ಹೇಳಿದ್ರು,
0: ವಿರೋಧಿಸ್ತೇನೆ,
1: ಅಲ್ಲ ನಾಸ್ತಿಕರು ಹೇಳಿದ್ರು, ಈ ದೇವರು ದುಷ್ಟರನ್ನು ಯಾಕೆ ಹುಟ್ಟಿಸುವುದು, ಯಾಕೆ ಸಾಕುವುದು ಅಂತ. ಅದಕ್ಕೆ ಉತ್ತರ ಇಲ್ಲ, ದ್ವಂದ್ವಮಯವಾದ ಪ್ರಪಂಚ ಜಗತ್ತಿನಲ್ಲಿ ದುಷ್ಟರನ್ನು ಯಾಕೆ ಹುಟ್ಟಿಸುವುದು ಅಂತ ಕೇಳಲಿಕ್ಕಿಲ್ಲ. ಅವರು ದುಷ್ಟರಾಗಿ ಹುಟ್ಟಿದ ಮೇಲೆ ದುಷ್ಟರಾಗುವುದು
0: ಖಂಡಿತ.
1: ಗರ್ಭದಲ್ಲಿ ದುಷ್ಟರಲ್ಲ,
0: ಜನ್ಮದಲ್ಲಿ ಜಂತುಗಳು.
1: ಆವಾಗ ನಮಗೆಲ್ಲ ಶಿಷ್ಟರಿಗೆ ಏನು ಕೆಲಸ? ದುಷ್ಟರನ್ನು ನಾಶ ಮಾಡೋದು
0: ನಿಜ,
1: ಅಥವಾ ಅವರನ್ನು ಶಿಷ್ಟರನ್ನಾಗಿಸುವುದು. ಆಗಿಸುವುದಿಲ್ಲ, ಆಗುದಿಲ್ಲ, ಆವಾಗ ತೆಗೆಯುವುದು.
0: ಯೋಚನೆ ಮಾಡಬೇಡ, ನಿನ್ನಿಂದ ಆಗದೇ ಇದ್ದ ಕಜ್ಜಾಯ ಇದು. ಪೂರ್ಣ ಮಾಡುವುದಕ್ಕೆ ನಾ ಬಂದಿದ್ದೇನೆ, ನಾ ಬಂದದ್ದೇ ಸಮಾಪ್ತಿಗೆ.
1: ಅದೇ ಗೊತ್ತಾಯ್ತು ನನಗೆ, ಹೌದೌದು, ಎಲ್ಲಿಂದಲೋ ಬಂದದ್ದು ಅಂತ ಗೊತ್ತಾಯ್ತು ನನಗೆ, ಅಲ್ಲಿಂದಲೇ ಬಂದದ್ದು.
0: ನಾ ವೈಕುಂಠದಿಂದಲೇ
1: ಬಂದೌದು. ಅದೇ ನಾ ಸ್ವಲ್ಪ ಕಡೆ ಹಿಂದೆ ನಿಲ್ಲುದ?
0: ನೀ ಹಿಂದೆ ನಿಲ್ಲು. ಹಾಗೆಂದು ಅವಳನ್ನು ತಡೆಯುವುದು, ತಮ ಮುಖ್ಯರನ್ನು ಹೊರತೆಗೆಯುವುದು ಯಾವ ಯುಕ್ತ ಮಾರ್ಗ ಅಂತ ಯೋಚಿಸುತ್ತಾ.
1: ಸ್ತ್ರೀ ಹತ್ಯೆ ಯುಕ್ತವೇ?
0: ಯುಕ್ತವೇ.
1: ಯಾರಿಗೆ ಅಂತ ಉಂಟು? ನನಗಲ್ಲ,
0: ನಿನಗಲ್ಲ, ನನಗದು ಯುಕ್ತವೇ.
1: ಯುಕ್ತ ವಿಮರ್ಶೆ ಮಾಡಬೇಕಾದ ಮಹಾಸನ್ನಿನಾದಂತಹ ನೀನು.
0: ಯುಕ್ತವೇ ಎನ್ನುವುದನ್ನು ಯೋಚಿಸುತ್ತ ಅವಕಾಶಕ್ಕಾಗಿ ನಾ ಕಾಯ್ತೇನೆ.
1: ನಿನ್ನ ಬೆಂಗಡೆಯಲ್ಲಿದ್ದೇನೆ.
0: ಸರಿ ಸರಿ.
2: ಸುರಪತಿ ಮಾಯಾ ನಿರ್ಜಿತನಾಗುತ್ತಲೊಪ್ಪಿದೆ, ಗರ್ಜಿಸಿ ಕಿಡಿಗಳು ಹಲು ಮೂಡೆಂದಳು.

0: ಖ್ಯಾತಿ ದೇವಿ
1: ಶ್ರೀಹರಿ.
0: ನಿಜ,
1: ಭೃಗು ಮಹರ್ಷಿಗಳ ಆಶ್ರಮದ ಮುಂಭಾಗದಲ್ಲಿ ವೈಕುಂಠದಲ್ಲಿರಬೇಕಾದಂತಹ ಶ್ರೀಮನ್ನಾರಾಯಣ.
0: ನಾನೇ ಬಂದೆ.
1: ನೀನೇ ಬರಬೇಕಾಗಿ ಬಂತು. ನಾನೇ ಬಂದೆ ಅಂತ ಹೇಳುವುದಕ್ಕಿಂತಲೂ
0: ನೀನೇ ಬರಿಸಿಕೊಂಡೆ ಅಂತ ಹೇಳಿದ್ರು ಹೆಚ್ಚಾಗಲಿಕ್ಕಿಲ್ಲ.
1: ನಾನೇ ಬರಿಸಿಕೊಂಡೆ ಅಂತ ಹೇಳುವುದಕ್ಕಿಂತಲೂ ದೇವೇಂದ್ರ ಬರಿಸಿಕೊಂಡ ಅಂತ ಹೇಳಿದ್ರೆ ಹೆಚ್ಚು ಯುಕ್ತವಾದೀತು.
0: ಸರಿ,
1: ಅಷ್ಟು ಮಾತಾಡಿದಾಗ ನನ್ನ ಮುಂದೆ, ಈಗ ನಾನು ಮಾತನಾಡುವಾಗ ಬೆನ್ನ ಹಿಂದೆ ನಿಂತು ಗಡಗಡನೆ ನಡುಗುತ್ತಾ ಇದ್ದಾನೆ. ಏನರ್ಥ ಅದರದ್ದು?
0: ಒಂದು ಪುಣ್ಯ, ಅವ ಹಿಂದಿನಿಂದ ಮಾತಾಡ್ಲಿಲ್ಲ, ಮುಂದಿನಿಂದಲೇ ಮಾತಾಡಿದಲ್ಲ.
1: ಅದು ನಿನ್ನ ಮುಂದಿನಿಂದ ಆ ಮಾತ್ರವಲ್ಲ, ನನ್ನ ಮುಂದಿನಿಂದಲೂ ಮಾತನಾಡಿದ. ಆದ್ರೆ ನೀನು ನೋಡಬೇಕಾದ್ದೇನು?
0: ಏನು?
1: ಯಾವುದೇ ಒಂದು ಪ್ರದೇಶ ಇರಲಿ, ಒಂದು ಮನೆ, ಒಂದು ಗ್ರಾಮ, ಒಂದು ರಾಜ್ಯ, ಒಂದು ದೇಶ, ಅಲ್ಲಿಗೊಬ್ಬ ನಾಯಕ ಅಂತ ಇರ್ತಾನೆ.
0: ನಿಜ.
1: ಒಂದು ಮನೆಗಾದ್ರೂ ಆ ಮನೆಯ ಒಡೆಯ ಅಥವಾ ಮನೆಯ ಒಡತಿ ಅಂತ ಒಬ್ಬಳಿರ್ತಾಳೆ.
0: ನಿಜ.
1: ಆ ಮನೆಯ ಒಳಗೆ ಪ್ರವೇಶ ಮಾಡಬೇಕು, ಆ ಮನೆಗೆ ಸಂಬಂಧಪಟ್ಟ ವ್ಯಾಪ್ತಿಯಲ್ಲಿ ಏನನ್ನಾದ್ರೂ ಮಾಡಬೇಕು ಅಂತಾದ್ರೆ ಮನೆಯ ಒಡೆಯನಲ್ಲಿ, ಮನೆಯ ಒಡೆಯ ಇಲ್ಲದಿದ್ರೆ ಮನೆಯ ಒಡತಿಯಲ್ಲಿ ಕೇಳಬೇಕಾದೊಂದು ಶಿಷ್ಟಾಚಾರ,
0: ವ್ಯವಸ್ಥೆಯ ಕ್ರಮ,
1: ವ್ಯವಸ್ಥೆಯ ಕ್ರಮ. ಆ ನೆಲೆಯಿಂದಲೇ ಇಲ್ಲಿಗೆ ಅಕ್ರಮವಾಗಿ ಪ್ರವೇಶಿಸಿದಂತಹ ದೇವೇಂದ್ರನಿಗೆ ನಾನು ಶಿಕ್ಷಿಸಿದ್ದು. ಶಿಕ್ಷೆಯೇ ಅದು.
0: ಓಹೋ,
1: ಭೃಗು ಮಹರ್ಷಿಗಳು ಬರುವಲ್ಲಿವರೆಗೆ ಕಾದು ನಿಲ್ಲು, ಆಮೇಲೆ ಅವರೇ ಯುಕ್ತವಾದಂತಹ ನಿರ್ಣಯವನ್ನು ಕೈಗೊಳ್ತಾರೆ ಅಂತ ನಾನು ಆಡಿದ್ರು. ಅದನ್ನು ಅತಿಕ್ರಮಿಸಿ ವಜ್ರಾಯುಧವನ್ನು ಹಿಡಿದು ಒಳಗೆ ಪ್ರವೇಶ ಮಾಡಿದಾಗ ಶಾಪ ಕೊಟ್ಟೆ ಅವನಿಗೆ.
0: ಸರಿ,
1: ನೀನು ಲೋಕನಾಯಕ, ನೀನು ಅಘಟಿತ ಘಟನಾಪಟು, ಅದನ್ನು ತಿಳಿಯದವಳಲ್ಲ ನಾನು.
0: ಸರಿ,
1: ನೀನು ಏನನ್ನು ಬೇಕಾದ್ರೂ ಮಾಡಬಲ್ಲೆ. ಸೃಷ್ಟಿ ಸ್ಥಿತಿ ಲಯವಲ್ಲದೆ ತಿರೋಧಾನ ಮತ್ತು ಅನುಗ್ರಹ ಅನ್ನುವ ವಿಶಿಷ್ಟವಾದ ಎರಡು ಶಕ್ತಿಗಳು ತ್ರಿಮೂರ್ತಿಗಳಿಗುಂಟು ಅನ್ನುವುದನ್ನು ನಾನು ಅರಿತವಳಿದ್ದೇನೆ. ಆದ್ರೆ ಒಂದು, ಲೋಕದ ಒಳಗೆ ಹೀಗೆ ಸಾಂಗ ಸಾಯುಧ ಸಾರೂಪ್ಯದಿಂದ ಕಾಣಿಸಿಕೊಂಡು ತಾನು ಒಬ್ಬ ಚತುರ್ಭುಜಧಾರಿಯಾಗಿ ಗರುಡ ವಾಹನನಾಗಿ ದೇವೇಂದ್ರನನ್ನು ರಕ್ಷಿಸುವುದಕ್ಕೆ ಬಂದಂತಹ ವಿಷ್ಣು ಇದ್ದೇನೆ ಅಂತ ವ್ಯಕ್ತ ರೂಪದಿಂದ ತೋರಿಸುವಾಗ ಆಶ್ರಮದ ಒಳಗಿದ್ದಂತಹ ನನ್ನ ಬಳಿಗೆ ಬಂದು ದೇವೇಂದ್ರನಿಗೆ ಹೀಗೆ ಶಾಪ ಕೊಟ್ಟದ್ದು ಸರಿಯೋ ತಪ್ಪೋ, ನೀನು ಹೀಗೆ ಮಾಡಬಹುದೇ ಅಂತ ಒಂದು ಮಾತು ನನ್ನಲ್ಲಿ ಕೇಳಿ ಮತ್ತೆ ಅವನ ಸ್ತಂಭನವನ್ನು ನೀನು ಇಳಿಸ್ತಿದ್ರೆ ನಾನು ಒಪ್ಪಿಕೊಡ್ತಿದ್ದನೋ ಏನೋ. ಆದ್ರೆ ನೀನು ಮಾಡಿದ್ದೇನು? ಎಲ್ಲವೋ ಹರಿ ಅಂತ ನಾನು ತೊಡಗುವುದಕ್ಕೆ ಕಾರಣ ಅದು. ಧೂರ್ತ ಸುರಪನ ಪಕ್ಷವನ್ನ ಅಂತೂ ನನ್ನ ಶಾಪದಿಂದಲಾಗಿ ಆತ ಸ್ತಂಭಿತನಾಗಿದ್ದಾನೆ ಅಂತ ಆದ್ರೆ ಅವನ ನಡೆ ಸರಿ ಇಲ್ಲ ಅಂತಾಯ್ತು. ಯಾರ ನಡೆ ಸರಿ ಇಲ್ಲ? ಅವನ ಪಕ್ಷದಿಂದ ನೀನು ಬಂದ್ರೆ ನಿನ್ನಲ್ಲಿ ಒಂದು ಮಾತಾಡ್ತೇನೆ. ಒಂದು ಪಾತ್ರೆಯಲ್ಲಿ ತುಂಬಾ ಹಾಲಿದೆ, ಆ ಹಾಲಿಗೆ ಒಂದು ತೊಟ್ಟು ವಿಷವನ್ನು ಬೆರೆಸಿದ್ರು ಮತ್ತೆ ಅದನ್ನು ಹಾಲು ಅಂತ ಯಾರು ಹೇಳುದಿಲ್ಲ, ಅದನ್ನು ವಿಷ ಅಂತ ಹೇಳುದು.
0: ನಿಜ.
1: ಅವನ ಪಕ್ಷದಿಂದ ಕ್ಷೀರಸಾಗರ ಶಯನನಾದ ನೀನೇ ಬಂದ್ರು ಪಾಪಿಯ ಜೊತೆಗೆ ಧೂರ್ತನ ಜೊತೆಗೆ ಸೇರಿದ ಕಾರಣಕ್ಕಾಗಿ ನೀನು ಧೂರ್ತನಾಗುತ್ತಿ. ಅದಕ್ಕೆ ನಾನು ಆಡಿದ್ದು ಎಲ್ಲವೋ ಹರಿನಿ ಧೂರ್ತ ಸುರಪನ ಪಕ್ಷವನ್ನಂತೂ ನನ್ನ ಬಳಿಗೆ ಬಂದು ನಾನು ಕೊಟ್ಟಂತಹ ಶಾಪವನ್ನು ನಿರಸನಗೊಳಿಸುವಂತಹ ಯತ್ನವನ್ನು ಮಾಡಿದೆ ಅಂತ ಆದ್ರೆ ಬಿಡ್ಲಿಕ್ಕಿಲ್ಲ ನಾನು ಅಂತ.
0: ಅಮ್ಮ,
1: ಏನು
0: ಇನ್ನೊಬ್ಬನನ್ನು ಈ ರೀತಿ ಪ್ರಶ್ನಿಸಬೇಕು ಅಂತಿದ್ರೆ ನೈತಿಕತೆ ಬೇಕು
1: ಬೇಕು.
0: ಧೂರ್ತ ಸುರಪನ ಪಕ್ಷ ವಹಿಸಿ ಬಂದೆ ಅಂತ ನೀ ಆಡಿದೆ. ನೀ ಆಶ್ರಯ ಕೊಟ್ಟದ್ದು ಶಿಷ್ಟರಿಗೋ ಧೂರ್ತರಿಗೋ?
1: ಶರಣಾಗತರು ಯಾರು ಅವರಿಗೆ ಕೊಟ್ಟಿದ್ದೇನೆ?
0: ಶರಣಾಗತರನ್ನು ನೀ ವಿಶ್ಲೇಷಿಸಿದೆಯೋ? ಇಲ್ಲವಲ್ಲ.
1: ಇಲ್ಲ,
0: ಸುರಪಾದ್ಯರೆಲ್ಲ ನಾವು ನಿಯೋಜಿಸಿದ ಮಹಾಶಕ್ತಿಗಳು.
1: ಸರಿ,
0: ಮಾತ್ರವಲ್ಲ ಗುರು ಬೃಹಸ್ಪತಿಯವರು ಭೃಗುವಿಗಿಂತ ಕಡಿಮೆ ಅಲ್ಲ.
1: ಸರಿ,
0: ಜ್ಞಾನಿಗಳು. ಅವರ ನಿರೂಪದಂತೆ ದೇವೇಂದ್ರ ದೈತ್ಯ ದಮನದ ಕರ್ಮಕ್ಕೆ ತೊಡಗಿದ್ದಾನೆ. ಶಾಸ್ತ್ರ ಏನು ಹೇಳುತ್ತದೆ?
1: ಏನು ಹೇಳುತ್ತದೆ?
0: ಶತ್ರು, ಅಗ್ನಿ ಇವರನ್ನೆಲ್ಲ ಮೂಲದಲ್ಲೇ ದಮನಿಸಬೇಕು.
1: ಋಣ
0: ಅಲ್ವಾ? ಆದ್ದರಿಂದ ನೀ ಇವರನ್ನು ದಮನಿಸುವುದಕ್ಕಾಗಿ ದೇವೇಂದ್ರ ಕೈಕೊಂಡ. ಶತ್ರುವಾಗಿರತಕ್ಕಂತ ರಾಕ್ಷಸ ಪರಿವಾರವನ್ನು ದಮನಿಸುವ ಕಜ್ಜಕ್ಕಾಗಿ ಅವ ಮುಂದೆ ಬರುವ ಸಂದರ್ಭದಲ್ಲಿ ನಿಮ್ಮಲ್ಲಿಗೆ ಬಂದ.
1: ಬಂದ.
0: ನೀವು ನಿತ್ಯವೂ ದೇವತೆಗಳ ಆಗಮನವಾಗಲಿ ರಾಕ್ಷಸರ ನಿರ್ಗಮನವಾಗಲಿ ಅಂತ ಹೇಳುವವರು.
1: ಖಂಡಿತವಾಗಿ ಆಡ್ತೇವೆ, ಈಗಲೂ ಅದನ್ನೇ, ನಾಳೆಯೂ ಅದನ್ನೇ ಹೇಳುವುದು
0: ಅಲ್ವಾ?
1: ಹೌದು.
0: ಆದರೆ ಇವತ್ತು ನಿಮ್ಮ ಬಳಿಗೆ ದುಷ್ಟದಾನವರು ಬಂದಾಗ ಅವರಿಗೆ ಆಶ್ರಯ ಕೊಡ್ತೀರಿ ಅಂತ ಆದ್ರೆ ದೇವೇಂದ್ರನನ್ನು ದಾರಿ ತಪ್ಪಿದವ ಅಂತ ಹೇಳುವ ಹಕ್ಕು ನಿಮಗುಂಟೆ?
1: ದೇವರೇ, ಒಂದು ಮಾತೆ ಕೇಳ.
0: ಏನು?
1: ನಿಮಗೆ ಭೂಮಿಯು ಹೆಂಡತಿ ಹೌದಾ? ಅಲ್ವ.
0: ಖಂಡಿತ.
1: ಜಗತ್ತಿನಲ್ಲಿ ಅರಸನನ್ನು ಮಾತ್ರವಲ್ಲ ಭಗವಂತನನ್ನು ಸಮದರ್ಶಿ ಅಂತ ಹೇಳ್ತೇವೋ ಇಲ್ವೋ?
0: ಖಂಡಿತ.
1: ಈಗ ಇದೇ ಹಸುವು ಮತ್ತೆ ಜಿಂಕೆ ಇರುವ ಭೂಮಿಯಲ್ಲಿ ಹುಲಿ ಸಿಂಹ ಯಾಕೆ ಇರುವುದು? ಅದನ್ನೆಲ್ಲ ಕೊಲ್ಲಬಹುದಲ್ಲ.
0: ಇಲ್ಲ ಆಗುವುದಿಲ್ಲ.
1: ಮತ್ತೆ ರಾಕ್ಷಸರು ಬೇಡ ಅಂತ ಹೇಳುವುದು ಯಾವ ನೆಲೆಯಿಂದ?
0: ಕಾರಣ ಉಂಟು. ಆಶ್ರಮದ ಸುತ್ತಮುತ್ತ ಇರುವಂತಹ ಹುಲಿಯಾಗಲಿ ಸಿಂಹವಾಗಲಿ ಆಶ್ರಮದ ವ್ಯಾಪ್ತಿಯನ್ನು ಹೊರಗೆ ಬಂದ್ರೆ ಆಶ್ರಮದಲ್ಲಿ ಇದ್ದಂತೆ ಇರ್ತದ?
1: ಇಲ್ಲ.
0: ಇಲ್ಲವಲ್ಲ.
1: ಇಲ್ಲ.
0: ಸಿಕ್ಕ ಸಿಕ್ಕದ್ದನ್ನು ತಿನ್ನುತ್ತದೆ.
1: ಸರಿ,
0: ಸಿಕ್ಕ ಸಿಕ್ಕವರ ಮೇಲೆ ಹಾಯ್ತದೆ. ಈಗ ನಿಮ್ಮಲ್ಲಿಯೂ ಇರುವ ತಮ ಮುಖ್ಯರಾದಂತಹ ಹಿಂಸ್ರ ಪಶುಗಳು
1: ಸರಿ
0: ನಾಳೆ ಇಲ್ಲಿಂದ ಹೊರ ಹೋದವು ಅಂತಾದ್ರೆ ಲೋಕಮಾರಕ ಶಕ್ತಿಗಳಾಗುತ್ತಾರೆ. ಆದ್ದರಿಂದ ಯಾವುದು ಉಳಿಯಬೇಕಾದದ್ದು ಯಾವುದು ಅಳಿಯಬೇಕಾದದ್ದು ಎನ್ನುವ ಬದ್ಧತೆಯಿಂದಲೇ ಬಂದಿದ್ದಾನೆ ದೇವೇಂದ್ರ.
1: ಒಪ್ಪಿದೆ. ಈಗ ಅವನ ದಾರಿಯೇ ಸರಿ ಅಂತ ಆದ್ರೆ ನನ್ನ ಶಾಪಕ್ಕೆ ಅವನು ಒಳಗಾದ ಹೇಗೆ?
0: ಕಾರಣ ಉಂಟು. ಸತೀಶಕ್ತಿಯನ್ನೇ ಪ್ರಶ್ನಿಸುವುದಕ್ಕೆ ಮುಂದಾದ. ಮಾತ್ರವಲ್ಲ, ಮಹಾಸತಿಯೊಬ್ಬಳು ಯಾರ ಆರ್ಜಿಸಿದ ಬಲ ಏನು? ನೀವು ಮಾಡಿದ ಕರ್ಮದ ಬಲ, ನೀವು ಮಾಡಿದ ಪತಿ ಸೇವೆಯ ಬಲ, ಅದರ ಫಲವಾಗಿ ನಿಮಗೆ ಅವನನ್ನು ಶಪಿಸುವಂತಹ ಶಕ್ತಿ ಬಂತು.
1: ಹೌದಲ್ಲ?
0: ಹಾಗಿದ್ರೆ ಅದರಿಂದ ಯಾಕೆ ಅವ ಮುಕ್ತನಾದ? ಅದು ಕ್ಷಣಿಕವಾದ ಶಿಕ್ಷೆ, ಕ್ಷಣಿಕವಾಗಿ ಹೋದಂತಹ ಒಂದು ವ್ಯವಸ್ಥೆ. ದೇವೇಂದ್ರ ಅರಿಯದೇ ಮಾಡಿದ್ದಲ್ಲ, ಅರಿತೇ ಮಾಡಿದ್ದಾನೆ. ಕೋಪದ ಉದ್ರಿಕ್ತ ಸ್ಥಿತಿಯೇ ಈ ಕೆಲಸಕ್ಕೆ ಕಾರಣವಾಗಿದೆ. ಅವ ಹಾಗೆ ಮಾಡಿದ ಎನ್ನುವುದಕ್ಕಿಂತಲೂ ಅವನ ಕೈಯಲ್ಲಿ ನೀವು ಮಾಡಿಸಿದಿರಿ ಅನ್ನುವುದೇ ಮುಖ್ಯ.
1: ನಾನು ಎಲ್ಲಿ ಮಾಡಿಸಿದೆ? ನಾನು ಅವನಿಗೆ ವಿಧ ವಿಧವಾಗಿ ಹೇಳಿದ್ದೇನೆ, ಬೇಡ ಸ್ವಲ್ಪ ತಡೆದು ನಿಲ್ಲು ಅಂತ.
0: ಸರಿ, ಆದರೆ ದಮನಿಸಬೇಕೆನ್ನುವುದು ಗುರುವಾಕ್ಯ. ದಮನಿಸುತ್ತೇವೆ ಎನ್ನುವುದು ದೇವ ಶಕ್ತಿಗಳಾದಂತಹ ಜ್ಯೋತಿ ಸ್ವರೂಪರಾದವರ ಕರ್ತವ್ಯ.
1: ದೇವೇಂದ್ರ ಇದ್ದಾನಲ್ಲ, ಅವನಿಗೆ ಲಾಭ ಇದ್ರೆ ಗುರುಗಳು ಹೇಳಿದ್ದು ಕೇಳ್ತಾನೆ, ಮತ್ತೆ ಎಲ್ಲ ಗುರು ಹೇಳಿದ್ದನ್ನು ಕೇಳ್ತಾನೆ ಅವನು.
0: ಅಲ್ಲ,
1: ಅವನಿಗೆ ಬೇಕು, ಹಾಗಾಗಿ ಗುರುಗಳು ಹೇಳಿದ್ದಾರೆ, ಹಾಗಾಗಿ ನಾನು ಮಾಡ್ತೇನೆ.
0: ನಾನು ನೀ ಕಲ್ಪಿಸಿದ ದೇವೇಂದ್ರನ ವ್ಯವಸ್ಥೆಯಲ್ಲಿಲ್ಲ, ನಾನು ನಿಯೋಜಿಸಿದ ದೇವೇಂದ್ರನ ವ್ಯವಸ್ಥೆ.
1: ನೀನು ನಿಯೋಜಿಸಿದ ದೇವೇಂದ್ರನಿಗೆ ಶಾಪ ಕೊಟ್ಟಿದ್ದೇನೆ, ಹಾಗಾಗಿ ನೀನು ಸೋತಿದ್ದಿ ಅಂತ?
0: ಖಂಡಿತ ಇಲ್ಲ.
1: ಮತ್ತೆ
0: ನಾನು ನಿಯೋಜಿಸಿದ ದೇವೇಂದ್ರನನ್ನು ಇವತ್ತು ಸಚೇತನಗೊಳಿಸಿದ್ದೇನೆ ಅನ್ನುವುದರ ಅರ್ಥ
1: ಸರಿ,
0: ನಿನ್ನ ಶಕ್ತಿ ಸೋತಿತು ನಮ್ಮ ಶಕ್ತಿಗೆ.
1: ಅದನ್ನೇ ನಾನು ಆಡಿದ್ದು ನಿನ್ನಲ್ಲಿ. ಆಗ ಅಲೌಕಿಕವಾದ ಘಟಿತ ಘಟನಾ ಪಟುವಾದಂತಹ ನೀನು ಏನನ್ನು ಬೇಕಾದರೂ ಮಾಡಬಲ್ಲೆ ಅನ್ನುವಲ್ಲಿ ಒಂದು ಶಬ್ದ ನಾಳೆ ದಿನ ಉಳಿಯುತ್ತದೆ. ಯಾವುದು ಗೊತ್ತ?
0: ಯಾವುದು?
1: ವಶೇ ಬಲವತಾಂ ಧರ್ಮ. ಜಗತ್ತಿನಲ್ಲಿ ಯಾರು ಬಲವಂತರಿದ್ದಾರೆ ಅವರು ಮಾಡಿದ್ದು ಧರ್ಮ ಅಂತ ಆಗ್ತದೆ. ನನ್ನಲ್ಲಿ ಬಂದು ಒಂದು ಕೇಳುವಂತಹ ಸುಬುದ್ಧಿ ನಿನಗೆ ಬರಲಿಲ್ಲ, ಅದರ ಜೊತೆಯಾಗಿ ಬಂದು ನನ್ನ ಮುಂಭಾಗದಲ್ಲೇ ಮಾತಾಡ್ತಾ.
0: ಜ್ಯೋತಿ ದೇವಿ, ನಿನ್ನದಾದಂತಹ ಆಶ್ರಮಕ್ಕೆ ಬಂದಿದ್ದೇನೆ.
1: ಸರಿ,
0: ನನ್ನನ್ನು ದೇವರು ಅಂತ ನೀವು ಒಪ್ಪುತ್ತೀಯಲ್ಲ?
1: ಒಪ್ಪಿದ್ದೇನೆ.
0: ದೇವರು ಬಂದಾಗ ಜೀವನಾದವನೇ ಮಣಿಯಬೇಕಾದ.
1: ಹೌದು.
0: ದೇವರ ಬಳಿ ಹೋಗಿ ಭಕ್ತನಾದವನೇ ತಾನು ಅಡ್ಡ ಬೀಳಬೇಕಾದ.
1: ಸರಿ,
0: ದೇವನಲ್ಲಿ ಭಕ್ತನೇ ಪ್ರಾರ್ಥಿಸಬೇಕಾದದ್ದು.
1: ಸರಿ,
0: ಗರ್ವೆ ಇತ್ತಿ ಎನ್ನುವುದಕ್ಕೆ ಸಾಕ್ಷಿ ಇದು.
1: ನಿನ್ನಲ್ಲಿ ಒಂದು ಹೇಳ, ದೇವರೇ ಭಕ್ತರ ಮುಂದೆ ಕೈ ಮುಗಿಯುವ ಹಾಗೆ ಮಾಡಬೇಕಾ? ನಾನು
0: ಸಾಧ್ಯವಾ?
1: ಮಾಡಬೇಕಾ?
0: ಹೇಗೆ ಸಾಧ್ಯ?
1: ನಾನು ಮಾತನಾಡುವಾಗ ನಗುತ್ತಾ ಇದೆಯಲ್ಲ.
2: ಇದುವರೆಗೆ ಭೃಗುಶಾಪ ಕನ್ನಡ ಯಕ್ಷಗಾನದ 5ನೇ ಕಂತು ಕೇಳಿದ್ದೀರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
3: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ನಿಖಿಲ್ ಕೇನೊಂದುಲ್ಲರೆ ರೇಡಿಯೋ ಸಾರಂಗ್ 107.8 FM ಇತ್ತೆ ತುಳು ಪ್ರಸಾರ. ಇನಿತ ಈ ತುಳು ಕಾರ್ಯಕ್ರಮಗೂ ನಿಖಿಲೆಗೆ ಮಾತ್ರೆಗ್ಲ ಮೋಕಿದಿಂಜಿ ಸೊಲ್ಮಿಲ್ಲು. ಇನಿತ ಈ ಕಾರ್ಯಕ್ರಮಡ್ ತ್ಯಾಂಪನ್ನನ ಪಚೀತಿ ತುಳು ಹಾಸ್ಯಮಯ ನಾಟಕ. ನಾಟಕನ ರಚನೆ ಮಲ್ತಿನಾರ್ ಸ್ವಾತಿ ಪ್ರಿಯಾ. ಪಾಲ್ಪಡೆಯ ಕಲಾವಿದರ್ ಆನಂದ್ ಬೋಳಾರ್, ನವಿಂಡಿ ಪಡೀಲ್, ದಯಾನಂದ್ ಕುಲಾಲ್, ವಿಜಿ ಪಾಲ್, ಹರೀಶ್, ನಾಗೇಶ್. ಇತ್ತೆ ತ್ಯಾಂಪಣ್ಣನ ಪಚೀತಿ ತುಳು ಹಾಸ್ಯಮಯ ನಾಟಕದ ಕಡೆ ತೆಯ್ಯಕ್ಕೆ.
1: ದಾದಿ ಸ್ವಾಮಿ ನಮಸ್ಕಾರ. ದಾದಿ
2: ನಮಸ್ಕಾರ.
1: ಎಂಚಿನ ಒಣ ಚಹ ಕಾಯ್ಚಿನ ಎಂಚಿನ
2: ಹೆಂಗೆ ಒಣಸ್ಬೋದು ಒಂಜಿ ಫಿಶ್ಕರ್ ರೈಸ್ ಲ ಬಕ ಬೈತ ನೀರುಂಡು ಸ್ಪೆಷಲ್ ಐಟಮ್
1: ಫಿಶ್ಕರ್ ರೈಸ್ ಆತೆ ಒಂದು ಕೈಚಿನ ಬೋಡೆ ಇದೆ
2: ಒಂದು
1: ಚಿಕನ್ ಒಂದು ಸುಕ್ಕಂಡು ಬಕ ಮಟನ್ ಚಿಲ್ಲಿ ಬಕ ಎಗ್ ಗುಜ್ಜಿ ಬಕ
2: ಗುಜ್ಜಿ
1: ಇನ್ನು ಪಚ್ಚಿಲೆ ಬಕ ಮಳವಾರಿ ಆಜಾದಿನ
2: ಪಚ್ಚಿಲೆ
1: ಅಂದು ಪಚ್ಚಿಲೆ
2: ಈ ಗುಜ್ಜಿ ಗುಜ್ಜಿ ಅಂದ್ರೆ ಎಂತ ಗುಜ್ಜಿ
1: ಎಗ್ ಗುಜ್ಜಿ
2: ಅಂಟಾಡೋಕೆ ಬಂದು ಗುಜ್ಜ
1: ಅಟ್ಟಿ ಎಗ್ ಗುಜ್ಜಿ
2: ಎಗ್ಜಿ ಐಕೊಂಡ್ರೆ ಈ ಎಂಟ್ರೆ ಬಂದ್ಬಾರ ಮಾರ್ರೆ ಫ್ರೈ ಉಂಡು ಫ್ರೈ
1: ಫ್ರೈ ಕಲ್ಲೊಲ್ಲು ಕಲ್ಲೊಲ್ಲು ಉಂಡು ಬಕ ಬೂಚಾಯಿ ಬಕ ಕುಂಡು ಮಣಂಗ್ ಬಕ ನಂಗ್ ಬಕ ಚೇಡೆ ಬಕ ಬಂಗುಡೆ ಬಂಗುಡೆ ಫ್ರೈ ಒಂದು ಮಸಾಲೆ ಉಂಡು
2: ಮಸಾಲೆ ಈ ಮಸಾಲೆ ಅಂದ್ರೆ ಪಚ್ಚ ಪಚ್ಚ ಮಾಡೋ ಒಳ್ಳೆಲ್ಲ ತಿಂಪರೆ ಬಿಡ್ತೀನಿ ತುಕೊಂಡು ಬೂತಾಯಿ ಫ್ರೈ ಇಲ್ಲ ಒಂದು ಪಿಚ್ಕರ್ ರೈಸ್ ಲಗನ್ ಪೋಲೆ
1: ಬೂಚಾಯಿ ಫ್ರೈ ಆಟೆ ಬಕ ಒಂದು ಪಿಚ್ಕರ್ ರೈಸ್
2: ಪಿಚ್ಕರಿ ಬಣ್ಣ ಮಾರ ಪನ್ನಾನೆ ಪಿಚ್ಚಿ ಪಿಚ್ಚಿ ಕಾಬಿ ಪೋ ಕಣಲ್ಲಿ
1: ಯಾನಂಚೇನು ಬಣ್ಣಿ ನೀರು ಬಚ್ಚೆ
2: ನೀರು ಬೋಡು
1: ಪರಿಹಾರ ನೀರ
2: ನೀರು ತೆಲಿಗಲ್ಲ ಒಂದು
1: ತೆಲಿದ್ದು ತೆಲಿಕೋ ಪೂಜೆ ನೀರ್ ಮಾತ್ರ ಕನಪ
2: ಪೊಲೆ ಈ ಚೋರಣ್ಣ ಬಲೆ ಬಲೆ ಬಲೆ
3: ಗೋಪಾಲ್ರಿ
2: ಬಲೆ ಸೀಟ್ ಕಲ್ಲಿಂಡು ಅಲೇ ಸಬ್ಬೇರ ಒಂಚೂರು ಒಚ್ಚಲೆ ಸೀಟ್ ಅಲ್ಪ ಗುಲ್ಲಾಡು ಗೋಪಾಲಣ್ಣ
3: ಬಾರಿ
2: ಕಮ್ಮಿ ದೇವಸ್ಥಾನ
3: ಪುಣ್ಯಕ್ಷೇತ್ರ ಗೋಪಾಲ ಗಮ್ಮತ್ ಗೊತ್ತುಂಡು ನಮ್ ಪಣಪತ್ತ ಟ್ಯಾಂಪಣ್ಣೆ ಟ್ಯೂಬ್ ಲೈಟ್ ಟ್ಯಾಂಪಣ್ಣೆ ದಪ್ಪ ಅಂದ್ ಟ್ಯಾಂಪಣ್ಣ ಮಂಡೆ ಕೆಲವು ವಿಷಯ ಭಾರಿ ಶಾರ್ಪ್
2: ಹುಷಾರು ಕೆಲವು ಸರಿ ಕಮಲದವರು ಪಾತ್ರ ಕೆಲವು ವಿಷಯ ಕಮಲದವರು ವಾಯರು ಎಂಟೆ ಮಾಡ್ಕೊಂಡು ದಾಳಿ ಸಂಗತಿ
3: ಭಾರಿ ಶಾರ್ಪ್ ಗಮ್ಮತ್ ಗೊತ್ತಿಲ್ಲ ಮುರಾಣಿ ಪೇಪರ್ ಒಂದು ಅಡ್ವರ್ಟೈಸ್ಮೆಂಟ್ ಇತ್ತು ಅಡ್ವರ್ಟೈಸ್ಮೆಂಟ್ ಏರ್ನಂಜಿ 25,000 ರೂಪಾಯಿ ಸೂಟ್ ಕೇಸ್ ದಕ್ಕಡ ಬೋದು ಅಂದ್ರೆ ಕೆಲವು ಬ್ಯಾಂಕ್ ರೆಕಾರ್ಡ್ ಬಕ ಎಲ್ಐಸಿ ಪಾಲಿಸಿ ಡಾಕ್ಯುಮೆಂಟ್ಸ್
2: ಇತ್ತು
3: ಅಂತ ಅಕ್ಕಲು ಪಾಪ ಪುಣ್ಯ ಚಿಕ್ಕನಾಂಡ ಒಂದು ಪೇಪರ್ ಮಾಡಿ ಚಿಕ್ಕನಾಂಡ ಸೂಕ್ತ ಬಹುಮಾನ ಕೊಡಲಾಗುವುದು ಜೊತೆಗೆ 1,000 ರೂಪಾಯಿ ಕ್ಯಾಶ್ ಕೊಡಲಾಗುವುದು ಒಂದು ಅಡ್ವರ್ಟೈಸ್ಮೆಂಟ್ ಬಂದಿ ಮುಂದೇನು ಮೇರು ಪೇಪರ್ ಓದುದು ಮೇರು ದಾರ ಖರ್ಚು ಮಾಡಿದ ಗೊತ್ತುಂಡ ಅವ್ ತಿಕ್ಕಿನಕ್ಕಲು ಎಂಕ್ ಕೊಡೋಣ ಆ ಸೂಟ್ ಕೇಸ್ ಏನು 2,000 ರೂಪಾಯಿ ಬಹುಮಾನ ಕೊಡ್ತಾ
2: ಮುರಳನ್ ಚೂಸೇ ಅಂಡಿ ಮುರಳನ್ ಚೂಸೇ ಅಂಡ್ ಮೇರೆ ಕಂಡಬಟ್ಟೆ ಮಂಡೆ ವೆಚ್ಚ ಕಂಡಬಟ್ಟೆ ಕಂಡಲ್ಲಿ ಬಿಡದೆ ಆಪಲ್ ಒಂಜಿತ್ತಿನಿ ಒಂಜಿತ್ತಿನ ಹಾಕಲ್ಲ ಸುರು ಒಂದು ಅಗ್ರಿಮೆಂಟ್ಗೆ ಮೂಜಿ ಗಂಟೆ ದುಮ್ಮುಡುಂತುನ ಅವು ಮಾತಾಡ ಅಂಚಿರೇ ಉಂತು ಓದ್ ಮೇರೆ ಮಂಡೆ ಬೆಚ್ಚಾದ ಮುರಳಿನ ಕೋಪಡು ಏತು ದುಮ್ಮುಡುಂತು ಏತು ದುಮ್ಮುಡುಂತು ಯಾನೆ ಪಡೆದ ಮಂಡೆ ಬೆಚ್ಚಡು ಸೀದಾ ಪೋಯರ್ಗೆ ಒಂದು ಟಿಕ್ 20 ಗಂಟೆಗೆ ಪರಿಯಲ್ಗೆ
3: ಟಿಕ್ 20 ಕಂಡಿದ ಲಡಾಯ
2: ಲಡಾಯ ಅದು ಟಿಕ್ 20 ಅಂತ ಬರೀರಿ ಪದ್ದು ಪದ್ದು ಜೊತೆ ಉಂಡ್ರಿ ಜೊತೆ ಮೇಲೆ ಗಟ್ಟಿ ಇದ್ದೆ ಲಕ್ಕಿ ಮೇರು
3: ಟಿಕ್ 20 ಪಡೆದ ಲಕ್ಕಿ
2: ಮೇರೆ ಸೈಜ್
3: ಕಾರಣ
2: ಕಾರಣ ಡೂಪ್ಲಿಕೇಟ್ ತಂದೇರಿ ಸೈಜ್ ಜೊತೆ ಅಂದ್ರೆ ಭಾರಿ ಖುಷಿಯ ಕುಸಿಯ ಕುಸಿಯ ಕೂಡ ಅಂತ ಬರ್ತಾರೆ ಕೂಡ ಚೆನ್ನಾಗಿ ಶುರುವಾಣ ಅದು ಒಂದು ಮಂಡೆ ವೆಚ್ಚ ಬೈಯರ್ ಪೋಯರ್ ಸೀದಾ ಬೋದು ಬರಿಯರ್ ವಾರಾಣೆ ಒಂದು ಕ್ವಾರ್ಟರ್ ಅಂದ ಕಾಲ ಕೊಟ್ಟು ಬರಿಯರ್ ಪಾರ್ದು ಒಂದು ಅರ್ಧ ಗಂಟೆನ ಮೇರೆ ಸುರು ಜಿಲಾಬು
3: ಜಿಲಾಬು
2: ಜಿಲಾಬು ಕೇಪಣ್ಣಿ ನಮಸ್ಕಾರ ದಾರಣ ನರಕೋರು
4: ಏರ್
2: ಗೋಪಾಲೇನಾ ಕೆಪ್ಪೆ ಬಾತು ಅಕ್ಕೆಮಿನಿ ಹಾಕಿದ್ರ
4: ಇವ ಬರ ಮನಪಲ್ಲ ಕುಲ್ ಮಾರ
2: ಮಾತು ಕೆಪ್ಪೆ ಕೆಂಪು ರಟ್ಟದ
4: ಯಾಕಂಗ ಪಿರಾಕರ ಗೊತ್ತಿದ್ದೆ ಮೇಮ ಯಾಪಲ ಕುಸಾಲೆ ಮುಂದು ಕೂಲಿ ಬೇನಂದ್ ಯಾಣ ಮುಳು ಕೂಲಿ ಕೆಪ್ಪೆ ಬಾತನ ಮಾರ ಆಯ್ ಬಂದ್ಬಿ ಕೂಲಿ ಅಪ್ಪೆ ಹಾಕದಿರ ಅಂದ್
2: ನಮ್ಮ ಪೊಲೀಸ್ ಸ್ಟೇಷನ್ ಎದುರು ಬೋರ್ಡ್ ಬಾರ್ದಿತ್ತೀರ್ ನಿಮಗೆ ಸಹಾಯ ಬೇಕಾದರೆ ಇಲ್ಲಿ ಬಂದು ವಿಚಾರಿಸಿ
4: ಅಂದಂತೆ
2: ಕನ್ನಡ ಬರ್ಬೇಡ ಓದಾರೆ ಸಹಾಯ ಬೇಕಾದ್ರೆ ಬಂದು ವಿಚಾರಿಸಿ ಬಂದು ಬೋರ್ಡ್ ಉಂಡತ್ತ ಯಾಂದ್ರೆ ಒಂದು ಕ್ವಾರ್ಟರ್ ಪಾಡಿಯ ಕ್ವಾರ್ಟರ್ ಪಾಡ್ದು ಒಂದು ಕೈತಿನ ಕಡೆ ಯಾರು ಬಂದಿತ್ತೇನು ಕೈತಿನ ಮನೆ ಕ್ವಾರ್ಟರ್ ಮಾತ್ರ ಮಾರ ಕಾಸು ಕೈತಿನ ಕೊರೆ ಕಾಸಿಜ್ಜಿ ಪಟ್ಟು ಸ್ಟೇಷನ್ ಕೈತಿನ ಜಾಯಿನ್ ಸಪ್ಪುಂಡ ಅಲ್ಪ ಪೋದು ಪೊಲೀಸ್ ಬೋರ್ಡ್ ಬಾರ್ದಿಲ್ಲತ್ತ ಪೋದು ಇನ್ಸ್ಪೆಕ್ಟರ್ ಇರ್ತೀರಿ ಸಹಾಯ ಬೇಕಾದ್ರೆ ವಿಚಾರಿಸಿ ಮಾಡಿದಾರತ್ತ ನಾನು ಬಂದೆ ನಾನು ಒಂದು ಕ್ವಾರ್ಟರ್ ಕುಡಿದಿದ್ದೇನೆ ಸರ್ ಈಗ ಅಲ್ಲಿ ಮೀನ್ ತಗೊಂಡಿದ್ದೇನೆ ಕಾಯಿಸಿದ್ದು ಅದಕ್ಕೆ ಹಣ ಕೊಡ್ಲಿಕ್ಕೆ ಹಣ ಇಲ್ಲ ನನಗೆ ನೀವು ಸ್ವಲ್ಪ ನನಗೆ ಸಹಾಯ ಮಾಡಬೇಕು ನಾಳೆ ಕೊಡ್ತೇನೆ ಒಳ್ಳಾಡ ಪತ್ತು ಲಯ ಬಣ್ಣತ್ತೇನೆ ಬಾರಿ ಮಂಡಿ ಬಿಚ್ಚ ಪರಬಾಯಿ ದಯ ಕೋಲ್ ವಾಟರ್ ಬಾಯ್ ಮಾರ ಸೈಪುಲ್ ನಂಜಿ ಪರ ಬಿಡ ಬತ್ತ ನಗರ
4: ಯಾಪಲ ಮಂಡಿ ಬಿಚ್ಚ ಅವ ಬಂದಿ
2: ಹೆಮ್ಮಣ್ಣ ಎಂಚಿನ
4: ಮುರ ನೀರ್ ಬರ್ರೆ ಬಲಿ ಬಂದಿದ್ದಲ್ಲ ಕಟಿಪಿಟಿ ಕಟಿಪಿಟಿ ಆತ್ಲಕ ಇದು ಪಂಡರ್ತೆ ಮುರಣಿ
2: ಕಟಿಪಿಟಿ ಆತನ ಮಾರ ಹೆಂಗ ಕಾಪಾರ ಬಣ್ಣ ಮುರುಗ ನ್ಯಾಪು ಜಯ ಗೋಪಾಲ ನಿನ್ನ ಬಂದ್ಬಿಡಿ ಅದೇ ತರ ಅದು ಬಂದ್ಬಿಡಿ ಎಂಡ ವಿಷಯ ಹೆಂಗ ಕಾಪಾರ ಬಣ್ಣ ಮುರುಗ ಆಪುಚ್ಚ
4: ಅಂದು
2: ಏನ ಎನ್ನ ಬಿಡಿದ್ರೆ ಬಂತೆ ಜನಕಿಡ ನಿನ್ನ ಅಪ್ಪ ಇದೆ ಬರ್ರೆ ಬಲ್ಲಿ ತುಳು ಎನ್ನಲ್ಲ ಮುರುಗ ಆಲ್ರ ಮುರುಗ ಸಮಜ್ಜಿ
4: ಅಂದು
2: ಬರ್ರೆ ಬಲ್ಲಿ ಮೊನ್ನೆ ಅವತ್ತಿನ ಕಾಗಜಿಲ್ಲ ಮಾಡ್ದೆ
4: ಅಂದ್ ಕಾಗಜಿ ಬಾಡಿದ ವಿಷಯ ಎಂಡ ಬಂತ ಬರ್ರೆ ಬಲ್ಲಿ ನನ ಮಿತಿ ಬರ್ರೆ ಬಲ್ಲಿ ಇವನು ಕಾಗಜಿ ಬಾಡ್ದೆ
2: ನೆನ್ನ ಬಂತ ಕಾಗಜಿ ಬಾಡ್ದು ಬತ್ತಿನ ಅತ್ತ ಮಾರ್ರೆ
4: ಬೊಕ್ಕಲ ಗಾನೆ ಬತ್ತಿನಿ
2: ಅವು ಇಂಗೇನ ಗೊತ್ತುಂಡ ಪರಬ ಬನ್ಪುನಿ ಈ ಅಂದಾಯ ಬರ್ರೆ ಬಲ್ಲಿ ಬಂದ ಕಾಗಜಿ ಮಾಡ್ದತ್ತ ಐಕೆ ಅಂದಾಯ ಬರ್ರೆ ಬಲ್ಲಿ ಬನ್ಪುಣ ಓಸ್ಕರ ಕೇಂದ್ರ ವೈದಿನಿಗೆ ಮಂಡೆ ವೆಚ್ಚ ಮಂಡ ಭಾರಿ ಮಲ್ಲ ಮಂಡೆ ಹಚ್ಚ
4: ಗೊತ್ತುಂಡ
2: ಈ ಪದ ಮಂಡೆ ವೆಚ್ಚ
4: ಕಕ್ಕು ಸರಿ
2: ಕಕ್ಕು ಸತ್ಯ ಉಲ್ಲೆ ಕಾಣಿತ ನಮ್ಮಂತ ಪೇಪರ್ ಒಂದು ಬೆರ್ಮೆ
4: ಉಂಡತ್ತಲ್ಲೆ
2: ಕಾಣೆ ಆಯ್ತು ಪೇಪರ್ ಓದು ನಾನು ಪೇಪರ್ ಓದು ನಂಜು ಪೇಪರ್ ಓದು ಸುಕೊಂಡ ಮಾರ ಇದು ಪೇಪರ್ ರೇಟ್ ಜಾಸ್ತಿ
4: ಇರೇದಾನೆ
2: ರೇಟ್ ಜಾಸ್ತಿ ಮಾರೇ
4: ಇರೇದಾನೆ ಮಂಡೆ ವೆಚ್ಚ ಈ ಓದು ಬಿರೋದಿಲ್ಲ ಪೇಪರ್
2: ಹಿಂಗೆ ಅವೇ ಮಂಡೆ ವೆಚ್ಚ ಮಾರ ಈ ರೇಟ್ ಜಾಸ್ತಿ ಅದು ಬಿರೋದಿಲ್ಲದೆ ಪೇಪರ್ ಕಾಣಬಹುದು ಅಂತ ಹೇಳ ಅವಣ
5: ಗೋಪಾಲ್ ಓ ಗೋಪಾಲ್
4: ಓ ವಾ ತೀರಾ
5: ನಾ ಉಂತಿಲ್ಲ ದಾನೆ ಬಲಿಪಿಂದಾನೆ ಏನಂತದ್ದು
4: ನಾಲೆಜ್ ಅಂತ ಅರ್ಜೆಂಟ್ ಕೆಲಸ ಇತ್ತು ನಂಚ
5: ಒಂದು ವಿಷಯ ಆತಾ
4: ಎಂಜಿನ
5: ಯಾನ್ ಅಲ್ಪ ಬನ್ನಗ ಪಡೀಲ್ಡೆ ನಮ್ಮ ಮಲ್ಲ ಕುಕ್ಕದ ಮರೆಜ್ಜ
4: ಅಂದ ಅಲ್ಪ ಬಲ ಕಟ್ಟದ ಅಲ್ಪ
5: ಅಂದು ಮಧ್ಯಾಹ್ನ ದುಂಬುಗು ಮಠ ಮಠ ವಾ ದುಂಬು ಆ ದುಂಬುಗು ನಮ್ಮ ತ್ಯಾಂಪನ ಮಲ್ಲಮ್ಮಗೆ ಕುಕ್ಕುಲಕ್ಕ ಒಂದುಲ್ಲಿ ಯಾನ್ ಪಂಡೆ ಆಗಿ ದಾನ ಮೇ ಈ ಕುಕ್ಕುಲಕ್ಕವನು ನಿನ್ನ ಅಮ್ಮೆರಡ ಪನ್ನಡ ಅಂತ ಪಂಡೆ ಐ ಕಾಯ ಪನ್ನತ ಆದಿತ್ಯ ಬಾಯಿಗೆ ಅಮ್ಮೆರಡ ಇಂಚಿನ ಪನ್ಪಿನಿ ಅಮ್ಮೆರ್ ಮಿತ್ತಗೆಲ್ಲಿಡುಲ್ಲಿರಿಂದ ಪಡೆ ಗೋಪಾಲ್ ಬೊಕ್ಕುಂಜಿ ಸೇ ಗೊತ್ತುಂಡ ಅರ್ನ ಮದ್ಮೆದೊಂಜಿ ಕತೆ

0: ಮೇರೆಲ್ಟ ಕೇಳಿರಿ ಯಾನ್ ಕೆಲವು ಪ್ರಶ್ನೆ ಕೇಳುವೆ. ಐಕಿ ಉತ್ತರ ಕೊರಿಯಾಡ ಆಂಡ್ ಐಕ್ ನಿಕ್ ಸಂಗೀತ ಬರ್ಪುಂಡ ಬರ್ಪುನ್ ಪಂಡಲ್ಗೆ, ಬ್ರೇಕ್ ಡ್ಯಾನ್ಸ್ ಬರ್ಪುಂಡ ಬರ್ಪುನ್ ಪಂಡಲ್ಗೆ, ಬೊಕ್ಕ ಭರತನಾಟ್ಯ ಬರ್ಪುಂಡ ಬರ್ಪುನ್ ಪಂಡಲ್ಗೆ, ಕುಚಿಪುಡಿ ಬರ್ಪುಂಡ ಬರ್ಪುನ್ ಪಂಡಲ್ಗೆ, ಬೊಕ್ಕ ನಿಕ್ ಓಲ ಒಂಜಿ ವೀಜು ವೀಜುನ ಪುನ್ ಪೆರೆತೆ ಸ್ವಿಮ್ಮಿಂಗ್ ಆ ಉಪರ ಬರ್ಪುಂಡ ಐಕಾಲ್ ಮಾತಾಡ್ಲು ಹುಷಾರಿತ್ತಿ ನಾಲ್ಗೆ. ಅಂಚ ಲಾಸ್ಟ್ ಆಲ್ ಕೇಂಡಲ್ಗೆ ಯಾನೊಂಜಿ ಪ್ರಶ್ನೆ ಕೇನ್ವೆ ಪಂದ ಆಲ್ ಕೇಂಡಲ್ಗೆ ಈರೇ ಗಾಟಿಲ್ ಮಲ್ಪೆರ ಬರ್ಪುಂಡ ಅಂದ ಅಲ್ಕೆ ಅಂಡಲ್ಗೆ. ಅಂಚಾರ್ ಕಲ್ತಿನ ಪೊನ್ನು ನನ್ನ ಬೊರ್ಚಿ ಪಣಸೀದ ಬತ್ತು ಜಾನಕಿ ಅಕ್ಕನ ಮದ್ಮೇಲೆ
1: ಅಂಚಿನ ಸಂಗತಿ ಅದೇ ಅರ್ಣ ಕೆಲವು ಕೆಲವು ವಿಷಯ ಉಂಟು ಮಾರ್ರೆ ತಿರ್ಕೆ ಬರ್ಪುಂಡು ಅಂಚನೆ ಮುರಡ ದಿನ ಜಾನಕಿ ಅಕ್ಕ ಮಾಡತಿ ಪಂಡ ಪಂಡ ವಿಷಯ ಕೇಂದಿನಿ ಅಕ್ಕಲು ಬಸ್ ಒಟ್ಟಿಗೆ ಪೋನಾಗ ಬಸ್ಟ್ ಪೋನಾಗ ಬಸ್ಟ್ ಒಂದು ಕಡೆ ಹೊಗೆ ಬತ್ತಿ ಸೇದ ಬಾರದು ಒಂದು ಬೋರ್ಡ್ ಬರೀತೀನಿ
0: ಬಿಡಿ ಸಿಕ್ರಿ
1: ಅಂದ ಮೇರೆ ಒಂದು ಬಿಡಿ ಒಬ್ಬನು ಬಾರಿ ಬರಲೆ
0: ಅಂದಪ್ಪ
1: ಮೇರೆ ಮರದ ಎಲ್ಲ ಕಾವಿತ್ತಿರು ಅಂಚ ಕೈ ತಳ್ದ ಅಡಕೆ ಪೋಲಿಯ ಅಂದ್ ಬಿಡಿ ಹೋಯ್ ಪೋಲಿಯ
0: ಬಿಡಿ ಪೋಲಿಯ ಅಂತ
1: ಆಯ ಬಂಡೆಗೆ ಬಿಡಿ ಹೋಯ್ ಪೋಲಿ ಹುಗೆ ಬಿಡಿ ಬಿಡ್ರೆ ಬಲ್ಲಿ ಬಂಡೆಗೆ ಆಯ್ಕೆ ಮೇರ್ ಬಂಡಿರ್ಗೆ ಅಂಚಂಡ ಈ ಒಂಚೂರು ಕೈ ತಲ್ಕೊಲ್ಲು ಒಂದು ಆಯ್ ದಾ ಹೇಗೆ ಅಂಡೆಗೆ ದಯ ಬಂಡ ಪುಗೆ ಬಿದೆ ಬಿಡ್ರೆ ಬಲ್ಲಿ ಬಂಡರತ್ತ ಇನ್ನ ಕೆಬಿಗೆ ಬಿಡಿಯರ ಮಂಡಿಗೆ
0: ಅಂಚ ಮುರಣಿ ಕತೆ ಆತಂಡೆ ಯಾನ್ ಬಣ್ಣದ ಮೇಲೆ ಜೋತ್ ತಲ್ಪನ್ ತೊಂದಿರಿ ತಾನೇ ಬಾರಿ ಈತು ಮದ್ದೆ ಮೂಲು ತೊಂದಿನ ದಾದ ಸಂಗತಿ ಎಂದು ಕೇಂಡೆ ಐಕ್ ಬಂಡೇರು ಆಯ್ ಬಸ್ತೆ ನನ್ ಬುರ್ದು ಪೋಯೇ ಬಣ್ಣಗ ನಲ್ಪತ್ತೆರಡು ಬಸ್ ಬತ್ತನಿಗೆ ಬಣ್ಣಗೈಟ್ ಫುಲ್ಲು ಜನ ಆಯ್ ಪಂಡೆಗೆ ಒಂದು ಜಾಗಿಜ್ಜಿ ಜಾಗಿಜ್ಜಿ ಕುಲ್ಲರಿ ಜಾಗಿಜ್ಜಿ ಅಂತ ಕಂಡೇಟ್ರ ಪಂಡೆಗೆ ಐಕ್ ಮೇರ್ ಪಂಡೆರಿಗೆ ಜಾಗಿಜ್ಜಿನ ಮಲ್ಲೆತ್ತಿ ಅನ್ ಉಂತುವೆ ಅಂದ್ ಐ ಕಂಡೇಟ್ರ ಪಂಡೆಗೆ ಇರು ಉಂತೊಂದಿನ ನಲ್ಪನೇ ಉಂತುಲೆ ಪಂದ ಐ ರೈಟ್ ಕೊರಿಯಗೆ
1: ನಾಯಿ ತಾಂಕೊಂಡ ಬಾರಿ ಐತಿ
0: ಅಂದ
1: ಬೊಕ ಆ ನಾಯಿ ತಾಂಕೊಂಡ ಬಾರಿ
0: ಐತಿ
1: ನಾಯಿನ ಪ್ರಾಣಿ ಓಲ ನಾಯಿ ಅವು ಒಂದು ಓಲ ಅಂಜಿ ಒಂಜಿ ಓಲ ದೋಸ್ ಬಂಡಿರ್ಗೆ ಕೇರಳದ ಅಂಚಿ ಓಲ ಒಂಜಿ ಕಾಸರಗೋಡು ಅಂಚಿ ಒಂಜಿ ನಾಯಿ ಉಂಟು ಬಾರ ಸುಗದ ನಾಯಿ ಕಿನ್ನಿ ಮಸ್ತ್ ರೆಡಿ ಅನ್ಪಿ ಅಯ್ಯೋ ತಂಡ ಮಲಜಿ ಮರಿ ನಾಯಿ ಬೋಡು ಅಂದ್ ಅಂಜೆ ಮೇರ್ ಪೋಯರ್ಗೆ ಹೋದ ಅಡ್ರೆಸ್ ಮತ್ತೆ ಕೊರೆ ಅಡ್ರೆಸ್ ನಾಡ್ದು ಅಲ್ಪ ನಾಯಿ ಒಂಜಿ ಪತ್ತೊಂದಿರು ಕಾಸು ಕೊಡ್ದೆ ತೊಂದಿರಿ ನಾಯಿ ಕಿನ್ನಿ ಪತ್ತೊಂಬಂಡ ಮಾತ ಅಲ್ಪ ಕೇರಳ ಮಾತ ಮಲಿಯಲ್ಲೇ ಬರ್ತೇನತ್ತ ಹೆಚ್ಚ ಪಾತ್ರ ಮೊನ್ನೆ ಕೆಲವರು ಮಾತ ಪಾತ್ರ ಒಂಚೂರು ಅಲ್ಪ ಪರಿಚಯ ಹಾಕೊಂಡತ್ತ
0: ಅಂದಪ್ಪ
1: ಬಣ್ಣ ಪರಿಚಯ ಆದ ಕೆಲವು ಪದ ಮೇರೆ ಉತ್ತರ ಕೊರಿ ನಾಯಿ ಅಂಜ ಮಂಡೆ ಬೆಚ್ಚಿಡು ಮೇರೆ ಕಂಡಬಟ್ಟೆ ಮಾಡಿ ಚೋದಿ ಮಾತೆಲ್ಲ ಮಲಿಯಲ್ಲಿ ಬರ್ತೀರಿ ಹೆಂಚಿನ ಕರ್ಮ ಬಂದು ಅಂಜ ಅರ್ನಾದಿ ಕುಲು ನಿಂತಿರಿಗೆ ಕುಲೊಂದು ಕುಲೊಂದು ಬಣ್ಣಗ ಕುಡಲಿ ಬರ್ತದೆ ಈ ನಾಯಿದ ಬರುದು ನಾಯಿದ ಬಗ್ಗೆ ಎಂದೆ ಚೆನ್ನಾಗಿತ್ತೆ ಪಾತ್ರ ಸರಿ ಆಯ್ತು ಒಂಚೂರು ಅಂದಾಜು ಮಲ್ತು ಪಾತ್ರಗೆ ಅದು ಬಾರಿ ಅಂದಾಜು ಮಲ್ತದೆ ಆಡೆ ಪಂಡೇರಿಗೆ ನಮ್ಮಲೇ ವೀಟಿನ ನಾಲ್ ನಾಯಿ ಉಂಡು ನಿಮ್ಮಲೇ ವೀಟಿನ ನಾಯಿಂಡೆ ಮೋಣೆ ಕೆಂಡಿರಿಗೆ ಅಪ್ಪ ಚಾಟ್ಟೊಂದಿ ಗುರಿಯರಿಗೆ ಅವೇನು ತಿನ್ನೊಂದು ಮೇಲೆ ಸೀತ ಬತ್ತಿನಿಗೆ
0: ಗೋಪಾಲ್ ಗೋಪಾಲ್
1: ತಿನ್ನೊಂದು ಸೀತ ಬತ್ತಿನ ಸೀತೆ ಬತ್ತು ಗುರಿ ಕೇಂದ್ರಿಗೆ ವಿಷಯ ಹೆಂಚಿನ ಅಂದ್ ಅಪ್ಪಗ ಮೇಲೆ ಗೊತ್ತಾಯ್ತು ವಿಷಯ
0: ಗೋಪಾಲ್ ಇಂದು ನಾಯಿಂಡೆ ಮೋನೆ ಇಂಕ್ಲ ಅರ್ಥ ಐಜತ್ತ
1: ಅರ್ಥ ಐಜಾ
0: ಇಚ್ಚಿ
1: ಸರಿ ಅರ್ಥ ಐಜಾ
0: ಇಚ್ಚಪ್ಪ
1: ನಾಯಿಂಡೆ ಮೋನೆ
2: ಓ ನಮಸ್ಕಾರ ಅಣ್ಣರೇ ಚಪ್ಪಂಡ್ರೆ ದೂರ ಬಂದಿಲ್ಲ ರೀ
1: ಏನ್ ಈಶ್ವರ
2: ಅಂದೆ ಒಂದು ಮುರಾಣಿ ಅವಳು ಗವರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಪ ತಿರ್ಗೊಂಡಿರ್ತಾರೆ ವಿಜಯ್ ದೂರ ಬಂದಿರ್ತಾರೆ ಅಕ್ಕೆಲ್ಲ ಇರ್ಲ ಯಾನ್ ಮುರಾಣಿ ನಮ್ಮ ವಿಜಯ್ ಪದ್ಮ ಬಡ ಅಚ್ಚಿತ ಕಲ್ಲ ಪಿಳ್ಳಿ ಫೋನಾಗ ಅಕ್ಕಲ್ ಇರ್ಲ ಅಲ್ಪ ತಿರ್ಗೊಂದಿತ್ತು ಅಂತೇ ಬೆಂಗಳೂರು ಬಿದ್ದಾರೆ ಇರ್ತಾರ
1: ಬೆಂಗಳೂರು ದಾಳಜ್ಜಿ ಈಶ್ವರಣ್ಣ ಹಿಂಗು ಮೈಕು ಸರಿಜ್ಜಿ ಅಂಜಾನು ಡಾಕ್ಟರ್ ನಡೆ ಟೆಸ್ಟ್ ಹೋತೀನಿ
2: ಅವ್ಳು ಅವ್ಳು ಬಸ್ ಸ್ಟ್ಯಾಂಡ್ ಡಾಕ್ಟರ್
1: ಬಸ್ ಸ್ಟ್ಯಾಂಡ್ ಹತ್ತು
2: ಕೆಎಂಸಿಗೆ
1: ಪೋನಾಗ ಬಸ್ ಸ್ಟ್ಯಾಂಡ್ ಅಲ್ಪ ನಟನೆ ಇದಕ್ಕೆ ನಟನೆ ಬತ್ತಿ ಕಣ್ಣು ತೋಜ್ಜಿ ಧರ್ಮವಾಡ್ಲಿ
2: ಅಂದಪ್ಪ ಬಸ್ ಸ್ಟ್ಯಾಂಡ್ ಓಲ್ ಪಂಡಲುಂಡು
1: ಯಾನೆನ್ನ ಬಡಿದ್ರೆ ಒಟ್ಟಿಗೆ ಇತ್ತಲ್ಲ ನಟನೆ ಧರ್ಮವಾಡ್ಲಿ ಕಣ್ಣು ತೋಜಿ ಕಣ್ಣು ತೋಜ್ಜಿ ಹಿಂಗ ಬಕ್ಕ ಬಾರಿ ಕಣಿ ಕರ್ತೋಜಿ ನೀ ಕಣ್ ತೋಜ್ ಅನ್ನಕ್ಲ ಪುಟ್ಟನನ್ನೇ ಕುರುಡಾದು ಪುಳು ನಮ್ಮ ಸಾಯಮಲ್ ಬುಡ ಕ್ಯಾನ್ ಬಂಡೆ ಹಿಂಗ್ ಬೊಕಲ್ ಒಂದೇ ಡೌಟ್ ಅಂದು ಮೇ ಕಣ್ ತೋಜಿ ಕಣ್ ತೋಜಿ ಬಂದು ಕೈ ದುಮ್ಮ ತುಂಬಾರು ಹಿಂಗ ಪರೀಕ್ಷೆ ಮಾಡ್ಬಿಡು ಪಡೆದ ಅಣೇಶ್ವರಣ್ಣ ಪುಣ್ಯ ವಿಷಯ ಕೇಳ ಕ್ಯಾನ್ ಅಡಕೇಂಡೆ ಬಿಕ್ಕಿ ಬಿಕ್ಕ ನಿಂಗ ದಾಳ ತೋಜ್ಜ ಈ ಸತ್ಯಪನೋಡು ಈಗ ದಾಳ ತೋಜ್ಜ ಅಂತ ಕೇಂಡೆ ಇದು ಹಿಂಗ ದಾಳ ತೋಜ್ಜಿ ಬಂದು ನಿಂಗೆ ಸಾಕ್ಷಿ ಹೆಂಚಿನ ಬಂದು ಯಾನ್ ಅಡಕೇಂಡೆ ಐ ಕಾಯ ಬಂಡಿ ಇರ್ನೊಟ್ಟಿಗೆ ಕೊಂಚ ಪುಂಜ ಉಂಡತ್ತಿ ಅವಿಯರಿಂದ ಬಲ್ಲೆ ಎಂದು ಎಂಡ ಬಂಡಿ ಯಾವ ಬಂಡಿ ಎನ್ನ ಬಿಡಿದ್ದು ಜಾನಕ್ಕಿ ಇರಗಿ ಅಲ್ ಆರ್ನ ಗುರ್ತದಿ ಕುಣತ್ತಿ ಎಂಕಾರ ತೋಜುನೇ ಎಂದು ಕಂಡಿ ಖುಷಿ ಅದು ಒಂಜಿ ರೂಪಾಯಿ ಕೂಡ ರಪ ಕಂದು ಕೊರ್ನಿ ಇರಾಬಾದ್ ಮಂಡೆ ಒಂಜಿ ಪೆಟ್ಟು ಬರ್ಲ ಕಣ್ ಎನ್ನ ಬಿಡಿದ್ದು ಮಂಡೆ ಹಾಕಿನತ್ತ ಇದು ಎನ್ನ ಕುಡ್ದಿಕ್ಕೆ ಇರ್ನ ಕುಡ್ದಿಕ್ಕೆ ಮುಂದೆ ಕಣ್ಣು ತೋಜಿದತ್ತೆ ಪಣ್ಣಿ ಏನು
2: ಮಾಡ್ತಾರೆ ಕಣ್ಣು ತೋಜಿದೆ ಮಂಡೆ
1: ಈಗ ಬುಕ್ಕ ಮಂಡೆ ಬಗ್ಗೆ ಇರತ್ತ ಮಾರ್ರೆ ಈ ನಟನ ಕುಲ್ಲು ನಮ್ಮ ಒಂದು ಮಂಗೆ ಮಲ್ಪುಣ ಮಂಡೆ ಕೊಂಚ ಕುಸರು
2: ಮಂಗೆ ಮಾಡಿ ಬಂಜಿ ಇಂಜಿನ ಹೇಳ್ತಕ್ಕಲ್ಲ
1: ಬಂಜಿ ಇಂಜಿನ
2: ಅಣ್ಣರೆ ಬಕ್ಕ ಡಾಕ್ಟರ್ ಇದ್ದಾನೆ ಹೇಳ್ತಾರೆ ಪರೀಕ್ಷೆ ಮಾಡ್ತಾರ ಮತ್ತೆ ಡಾಕ್ಟರ್ ನಡೆಯಬಹುದು
1: ಇದು ಸಂಗತಿಗೆ ಏನೋ ಈಶ್ವರನ್ನ ರಾತ್ರಿ ಬತ್ತಿಲ್ಲ ಜಿತ್ತೆ ಜಪ್ಪನ ತಡೆ ಪೂಜಿ ಜ್ವರಟ್ ಯಾನ್ ಪೋದು ಡಾಕ್ಟರ್ ಇಂಜಿನ ಕರೆಕ್ಟ್ ಪೋದು ಫೋನ್ ಮಂತೆ
2: ಕಾಲಿ ಜ್ವರ ನಂದು
1: ಜ್ವರ ಬಣ್ಣ ಇಂಚಿನ ಚಲಿ ಜ್ವರ
2: ಮಲೇರಿಯಾ
1: ಎಂಚಿನ ಸೀಕ ಅನ್ನು ಗೊತ್ತಾ ಪೂಜಿ ಈಶ್ವರನ್ನ ಯಾನ್ ಫೋನ್ ಮಾಡಿದೆ ಡಾಕ್ಟ್ರೆ ಡಾಕ್ಟ್ರ ಈ

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ ತುಳು ಪ್ರಸಾರಕ್ಕೆ ಏನೊಂದಲ್ಲರೆ ನನ್ನ ದುಂಬಗ್ ಕೆಲವೊಂದು ತುಳು ಪದಕುಲಿನಿಕ್ಕೆ ಏನೊಂದು ಬರ್ಕ.

ಹಾಯ್, ಯಾನ್ ಗುರು ಕಿರಣ್ ಪಾತ್ರೊಂದುಲ್ಲ ನಿಖುಲ್ ಕೇನೊಂದುಲ್ಲಾರು ಸಾರಂಗ್ ಎಫ್ ಎಂ 107.8 FM ಒಂದು ರಂಗ ರಂಗದ ಬದುಕು.

ಇತ್ತನೇಟ ಕೆಲವೊಂಜಿ ತುಳು ಪದಕುಲಿನ ಕೇನೊಂದು ಬರ್ತಾರೆ. ಇಡೀಗ ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

107.8 FM Radio Saran Iga app nalu kuda labhya.

0: ಪೇಪರ್ ಓದು ಪೇಪರ್ ಓದು ಸುಕೊಂಡ ಮಾರೆ ಇದು ಪೇಪರ್ ರೇಟ್ ಜಾಸ್ತಿ
1: ರೇಟ್
0: ಜಾಸ್ತಿ
1: ಮಾರೇ ಇರೋದ್ ಇಲ್ಲದ ಪೇಪರ್ ಅತ್ತ
0: ಇನ್ಕೆ ಅವೇ ಮಂಡೆ ಬೆಚ್ಚ ಮಾರೇ ಈ ರೇಟ್ ಜಾಸ್ತಿ ಅದು ಇರೋದಿಲ್ಲದ ಪೇಪರ್ ಕಣಪು ಅಂತ ಹೇಳ ಅವಣ
2: ಗೋಪಾಲ್ ಓ ಗೋಪಾಲ್
1: ಓ ವಾ ತೀರಾ
2: ನಂದ ಉಂತಿಲ್ಲ ತಾನೆ ಬಲಿಪುಂದೇನಂತದ್ದು
1: ನಾಳೆ ಅರ್ಜೆಂಟ್ ಕೆಲಸ ಇತ್ತು ನಂಜ
2: ಒಂದ್ ವಿಷಯ ಎಂಜಿಲ್ಲ ಯಾನ್ ಅಲ್ಪ ಬನ್ನಗ ಪಡೀಲ್ಡೆ ನಮ್ಮ ಮಲ್ಲ ಕುಕ್ಕದ ಮರೆಜ್ಜ
1: ಅಂದ ಅಲ್ಪ ಬಲ ಕಟ್ಟದ ಅಲ್ಪ
2: ಅಂದು ಮಧ್ಯಾಹ್ನ ದೊಂಬುಗು ಮಟಮಟ ವಾ ದೊಂಬು ಆ ದೊಂಬುಗು ನಮ್ಮ ತ್ಯಾಂಪನ ಮಲ್ಲಮ್ಮಗೆ ಕುಕ್ಕುಲಕ್ಕ ಒಂದುಲ್ಲಿ ಯಾನ್ ಪಂಡೆ ಆಗಿ ದಾನೆ ಮೇ ಈ ಕುಕ್ಕುಲಕ್ಕವನು ನಿನ್ನ ಅಮ್ಮೆರಡ ಪನ್ನಡ ಅಂದ್ ಪಂಡೆ ಐ ಕಾಯ ಪನ್ನತ ಆದಿತ್ಯ ಬಾಯಿಗೆ ಅಮ್ಮೆರಡ ಇಂಚಿನ ಪಂಪಿನಿ ಅಮ್ಮೆರ್ ಮಿತ್ತಗೆ ಇಲ್ಲಿಡುಲ್ಲಿರಿಂದ ಪಡೆ
1: ಕೆಲವು ಕೆಲವು ವಿಷಯಲ್ಲಿ ಉಂಡು ಮಾರೇ ತಿರ್ಕೇ ಅಂಜನೆ ಮುರಡ ದಿನ ಜಾನ್ಗೆ ಕಮಾಡತಿ ಪಂಪಿನ ವಿಷಯ ಆಗಿದ್ದೀನಿ ಅಕ್ಕಲು ಬಸ್ ಒಟ್ಟಿಗೆ ಫೋನಾಗ ಬಸ್ ಪೋನಾಗ ಬಸ್ ಒಂದ್ ಹೊಗೆ ಬತ್ತಿ ಸೇದ ಬಾರದು ಬೋರ್ಡ್ ಬರೀತೀನಿ
2: ಬಿಡಿ ಸೀಕ್ರೆಟ್
1: ಅಂದ ಮೇರೆ ವಿಡಿಯೋ ಮಾರಿ ಬರಲೆ
2: ಅಂದಪ್ಪ
1: ಮೇರೆ ಮರದ ಎಲ್ಲ ಕಾವಿತ್ತು ಅಂಚ ಕೈ ತಳ್ದ ಅಡಕೆ ಪೋಲಿಯಾ ಅಂದ್ ಬಿಡಿಯೋ ಪೋಲಿಯಾ
2: ಅದಕ್ಕೆ
1: ಆಯ ಬಂಡೆಗೆ ಬಿಡಿಯೋ ಪೋಲಿ ಹುಗೆ ಬಿಡ ಬಿಡ್ರೆ ಬಲ್ಲಿ ಬಂಡೆಗೆ ಆಯ್ಕೆ ಮೇರ್ ಬಂಡಿರ್ಗೆ ಅಂಚಂಡ ಈ ಒಂಚೂರು ಕೈ ತಲ್ಕೊಲ್ಲು ಒಂದು ಹೇಗೆಂಡೆಗೆ ದಯಪಡ ಪುಗೆ ಬಿದೆ ಬಿಡ್ರೆ ಬಲ್ಲಿ ಬಂಡರತ್ತ ಇಲ್ಲ ಕೆಬಿ ಕುಡಿಯರೆ ಬಂಡಿಗೆ ಅಂದಾಜ್ ಮಲ್ತ ಪಾತ್ರೆ ಅದು ಬಾರಿ ಅಂದಾಜ್ ಮಲ್ತದೆ ಆಡೆ ಪಂಡಿರ್ಗೆ ನಮ್ಮಲೆ ವೀಟಿನ ನಾಲ್ ನಾಯಿ ಉಂಡು ನಿಮ್ಮಲೆ ವೀಟಿನ ನಾಯಿಂಡೆ ಮೋಣೆ ಕೆಂಡಿರ್ಗೆ ಅಪ್ಪ ಚಾಟ್ಟೊಂಜಿ ಗುರಿಯರಿಗೆ ಅವಿನ್ ತಿನ್ನೊಂದ್ ಮೇಲೆ ಸೀತ ಬತ್ತಿನಿಗೆ
2: ಗೋಪಾಲ್ ಗೋಪಾಲ್
1: ಇನ್ನೊಂದು ಸೀತ ಬತ್ತಿನ ಇದೇ ಬತ್ತು ಕೇಂದ್ರಿಗೆ ವಿಷಯ ಹೆಂಚಿನ ಅಂದ್ ಅಪ್ಪಗ ಮೇಲೆ ಗೊತ್ತಾಯ್ರಿ ವಿಷಯ
2: ಗೋಪಾಲ್ ಇಂದು ನಾಯಿಂಡೆ ಮೋನೆ ಇಂಕ್ಲ ಅರ್ಥ ಆಯ್ತ
1: ಅರ್ಥ ಆಯ್ಜಿ ಸರಿ ಅರ್ಥ
2: ಆಯ್ಜಪ್ಪ
1: ನಾಯಿಂಡೆ ಮೋನೆ ಅವಿಯರಿಂದ ಬಲ್ಲೆ ಎಂದು ನೆಂಡ ಬಂಡಿ ಕೇಳ್ಬಂಡಿ ನೆನ್ನ ಬಿಡಿದ್ ಜಾನಕ್ಕಿ ಇರಗಿ ಅಲ್ ಆರನ್ನ ಗುರ್ತದಿಕ್ಕೊಂಡತ್ತಿ ಎಂಕಾರ ತೋಜುನೇ ಎಂದು ಬಂಡಿ ಖುಷಿ ಅದು ಒಂಜು ರೂಪಾಯಿ ಕೂಡ ರಪ ಕಂದು ಕೊರ್ನಿ ಹೀರಾಬಾದ್ ಮಂಡೆ ಒಂದು ಪೆಟ್ಟು ಬರ್ಲ ಕಾಣ್ ಎನ್ನ ಬಿಡಿದ್ ಮಂಡೆ ಯಾಕಿನತ್ತ ಇದು ಎನ್ನ ಕೊಡ್ತಿಕ್ಕೆ ಎನ್ನ ಕೊಡ್ತಿಕ್ಕೆ ಕಣ್ಣು ತೋಜಿದತ್ತೆ ಪಂಡಿ
3: ಕಣ್ಣು ತೋಜಿದೆ ಮಂಡೆ
1: ಹಿಂಗ ಬುಕ್ಕ ಮಂಡೆ ಬಗ್ಗೆ ಮಾರ್ರೆ ಈ ನಟನ ಕುಲ್ಲು ನಮ್ಮ ಮಂಗೆ ಮಲ್ಪು ಮಂಡೆ ಕುಸರು
3: ಮಂಗೆ ಮಾಡಿ ಬಂಜಿಂಜು ಹಾಕಲ್ಲ ಡಾಕ್ಟರ್ ಇದ್ದಾರೆ ಪರೀಕ್ಷೆ ಮಾಡ್ತಾರೆ ಡಾಕ್ಟರ್ ನಡೆಯಬಹುದು
1: ಐತೆ ಸಂಗತಿಗೆ ಏನೋ ಈಶ್ವರನ್ನ ರಾತ್ರಿ ಬತ್ತಿಲ್ಲ ಜೆತ್ತೆ ಜಪ್ಪನ ತಡೆ ಪೂಜಿ ಜೋರಟ್ ಯಾನ್ ಪೋದು ಡಾಕ್ಟರ್ ನಿರಕರಣಕ್ಕೆ ಪೋದು ಫೋನ್ ಮಂತೆ
3: ಕಾಲು ಜ್ವರ ನಂದು
1: ಜ್ವರ ಬಣ್ಣ ಇಂಚಿನ ಶನಿ ಜ್ವರ ಎಂಚಿನ ಸೀಕ ಅನ್ನು ಗೊತ್ತಾ ಪೂಜಿ ಈಶ್ವರನ್ನ ಯಾನ್ ಹೋದ್ ಫೋನ್ ಮಾಡಿದೆ ಡಾಕ್ಟ್ರೆ ಡಾಕ್ಟರ್ ಈ ರಾಯನ ತಪ್ಪ ಕೊಂಚ ಬತ್ತು ಪರೀಕ್ಷೆ ಮಾಡ್ಬಿಡು ಯಾನ್ ತ್ಯಾಂಪೆ ಬಾತಿರು ನೀವು ಆಯ್ನ ತಪ್ಪ ಕೊಂಚ ಪರೀಕ್ಷೆ ಮಾಡ್ಬಿಡು ಇಲ್ಲಡೆ ಬರೋಡು ಐಕೊಂಡಿರು ಇತ್ತೆಂಗ್ ಪುರುಸೊತ್ತಿಜ್ಜಿ ಒಂದು ಎರಡು ಮೂಜಿ ನೋಡಿದ ಬೊಕ್ಕ ಬರ್ಪೆ
3: ಮೂಜಿ ನೋಡು ಬೊಕ್ಕ
1: ಈಕೆ ಒಂದು ಮೂಜಿ ನೋಟು ಬೊಕ್ಕ ಬತ್ತ ನಾನು ಬದುಕಾಯ ಸ್ವಾಮಿ ಇದು ಬತ್ತು ಪರೀಕ್ಷೆ ಮಾಡ್ಬಿಡು ಅಂದ್ ಇರು ಬದುಕಿ ಜಿನ ಮಲ್ಲತ್ತು ಇರ್ನ ಬುಳದಿನ ಗಡಪುರ್ಲೆ ಅರ್ಡ ರಿಪೋರ್ಟ್ ಕೊಡಪ್ಪ ಅಂದ್ ಮಾಡಿ
3: ಇರು ಬದುಕಿ ಜಿನ ಮಲ್ಲಜ್ಜಿ
1: ಸೀಕಿ ಅಂಕೆ ಬುಳದಿ ರಿಪೋರ್ಟ್ ಕೊಡ್ಬೇಕು ಸಾಗು
3: ಡಾಕ್ಟರ್
1: ಡಾಕ್ಟರ್ ನಂಬರ್ಲ ಪೂಜಿ ಅಂಚಿನ ಮುರಾಣಿ ಒಂದು ಆಸ್ಪತ್ರೆ ಪೋಯನ್ ಆಸ್ಪತ್ರೆ ಪೋನಾಗ ಆ ಒಂದು ಎಡ್ಡೆ ಡಾಕ್ಟರ್ ಹರಡ ಬಣ್ಣರು ಇರು ಇರ್ನ ಮೇನ್ ಇರ್ನ ಕನಲ್ಲಿ ಒಂದು ಬಾಟ್ಲಿ ಬಾಡ್ದು ಟೆಸ್ಟ್ ಬಂದ ಗೊತ್ತಾ ನಿಂಚಿನ ಸೀಕ್ ಬಣ್ಣದು ಎಂಡ ಮೇಲೆ ಡಾಕ್ಟರ್ ಬಂಡಿ
3: ಪುಳ್ಯಕಾಂಡ
1: ಮಂಡೆ ಅವೆಲ್ಲ ಪುಳ್ಯಕಾಂಡೆ ಪತ್ತೊಂಬತ್ತು ರೂಪಾಯಿ ಪಡೆದು ಪುಳ್ಯಕಾಂಡ ಮೇನ್ ಇರ್ ಮೈತೊಂದು ಬಾಟ್ಲಿ ಪತ್ತೊಂದು ಪೋಯನ್ ಪದ್ದು ಬೋದು ಬಂಡೀರ ಅವರು ಮಧ್ಯಾಹ್ನದ ಬೊಕ್ಕ ಅಲ್ಲಿ ಎಂದು ಬಂಡೀರ್
3: ರಿಪೋರ್ಟ್ ಕೊರಿಯರ್ ಆಯ್ತಾ
1: ರಿಪೋರ್ಟ್ ಕೊರ್ರೆ ಏನ್ ಮಧ್ಯಾಹ್ನ ದೊಕ್ಕ ಪೋಯನ್ ರಿಪೋರ್ಟ್ ತೊಂದ್ರೆ ಪೋಯನ್ ಕಾಣೆ ಕೊಡ್ತೇನೆ ಮಧ್ಯಕ್ಕ ಪೋಯನ್ ಮಧ್ಯಕ್ಕ ಫೋನಾಗ ಅರ್ನ ಆಕ್ಸಿಡೆಂಟ್ ಆರಿಜನ್ ಡಾಕ್ಟರ್ ಅರ್ನ ಆಕ್ಸಿಡೆಂಟ್ ಡಾಕ್ಟರ್ ಇದು ಇರ್ರ ತಲ ಪ್ರಾಬ್ಲಮ್ ಜಲ್ದ ತಲ ಪ್ರಾಬ್ಲಮ್ ಪ್ರಾಬ್ಲಮ್ ಇಜ್ಜಿ ಇದಕ್ಕೆ ಮೂಜಿ ತಿಂಗೋನು ಒಂದು ಬಂಡೀರ್ ಇರ್ನ ಬಿಡದಿಗೆ ಮೂಜಿ ತಿಂಗೋನು ಒಂದು ಬಂಡೀರ್ ಎಂಚಿನ ಗೊತ್ತಿನ ಸಂಗತಿ ಯಾನ್ ಪುಲ್ಯ ಕಾಣದ ಮೇನ್ ಇರ್ನ ದೀತತ್ತಿ ಅಡಿಪುನಾಲಿ ಜಲ ಆಸ್ಪತ್ರೆ ಇಡ್ ಹಾಲ್ ಕಂಕನೆ ಮಾಡಿದೀನಿ ಕಂಕನೆ ಪಾಡ್ದು ಎನ್ನ ಬಾಟ್ಲಿಡ್ ಹಾಲ್ ಪಡಕೆ ದೀತೀನಿ ಪೂಡಿದ್ ನಾನು ನೆನ್ಪಿರಿ
3: ಡಾಕ್ಟರ್
1: ತೂನಗ ಹಾಲ ಅವೇ
3: ಓ ನೋಣೆ
2: ತಾನೇ ನಮಸ್ಕಾರ.
3: ನಮಸ್ಕಾರ. ಒಂದು ಮುರಣಿ ಕಾರ್ ಎಡ್ತು ಬಸ್ ಸ್ಟ್ಯಾಂಡ್ ತಿರ್ಕೊಂಡಿತ್ತರ್ಗೆ
2: ಏರ್ ಪನ್ನಿ
3: ಅವು ಕುದುರೆ ಮುಖದ ಡ್ರೈವರ್ ಇರ್ತೇವೆ ಮಹಾವೀರ್
2: ಬಸ್ದೇ
3: ಅಂದ್ ಶಂಕರಣ್ಣೆ ಶಂಕರಣ್ಣೆ ಬಂಡರಿ
2: ಮಿಗ್ಗಿ
3: ನಂದು ಶಶಿ ಮಿಗ್ಗಿ ಬಂಡರಿ ಇರ್ನ ಫ್ರೆಂಡ್ ಅವಳು ಕಾರ್ ಬಸ್ ಸ್ಟ್ಯಾಂಡ್ ತಿರ್ಕೊಂಡಿತ್ತೇರಿ ಎಂದು
2: ಅವಡೆ ಕಾರ್ಲಡ ದೂಪದ ಘಟ್ಟದ ಚರ್ಚಿದ ಜಾತ್ರೆ ಉತ್ಸಾಹ ಕಡೆ ಪೋದಿತ್ತ ಯಾಮೇರ್ ತ್ಯಾಂಪನ್ನೆಲ್ಲ ಬತ್ತಿತ್ತೇರಿ
3: ಪಣಿತ್ತೇರಿ
2: ಅವ್ನ ಪುರ ತಂಬೆಕುಲಾರೆ ನೂಲು ಮತದಿತ್ತು ನಾ ಕತ್ತಲೆ ಅಂಡಿ ಸರನ್ನ ಅಂಜನೆ ಕತ್ತಲೆ ಐಬಕ ರಿಟರ್ನ್ ಬರ್ರೆ ಬಸ್ ಇಜ್ಜತ್ತದ ಆಯ್ ರಿಟರ್ನ್ ಬರ್ಪಿನಿ ತ್ಯಾಂಪನ್ನೆಲ್ಲ ಅಲ್ಲ ರೂಮ್ ಅಲ್ತ ಮೂಜಿ ಮಾಲಿಕದ ರೂಮ್ ದ್ವಾರಕ ತಿಂಚಿನ ಸಿಂಪರ ಇಂಚಿನ ಹೋಟೆಲ್ ಪುದರಂಡು ಸಿಂಪರನ ಸಂಪಿಸನ ಇಂಚಿನ ಪುದರುಂಡ ಅವ್ ಹಿಂಗ್ ಬರ್ಪುಜಿ ಸಾವ್ ಸೈತ್ ಪಾಡ್ ಮೂಜಿ ಮಾಲಿಕದ ಹೋಟೆಲ್ ಅವ್ ಬಾರಿ ಶೋಕ್ ಇತ್ತು ಅವ್ರು ರೂಮ್ ಅಲ್ತ ರೂಮ್ ಅಲ್ತ ಮನದಿನ ಕಾಂಡೆ ಅಂಡಿ ಕಾಂಡೆ ಇಂಕುಲ್ ಬತ್ತ ಬನ್ನಗ ಮೇರ್ದಾನೆ ಮಲ್ತಿದ್ದೀರಿ ವಾಚಿಲ ಆಟುವಲ್ಲ ಅವ್ಳು ಗುರ್ದುಬೈತೆ ಅಂದಪ್ಪ ಯಾನ್ ಮಿತ್ತಡೆ ಪಿದಾಡೊಂದಿಲ್ಲ ಯಾನಂತೆ ಮೋನೆ ಪೌಡರ್ ಮತ್ತೆ ಪಾಡೊಂದಿಲ್ಲ ಪಂಡೆ ಇಂಕ ಕುಜಲ್ ಮತ್ತೆ ಸರಿ ಬರ್ಚೋಡೆ ಇಂಕ ನೀಟ ಪಿದಾಡು ಬಕ ಬೊಟ್ಟ ದೀಪತೆ ಅವ್ ಪಣ್ಣಗ ದೇವರನ ಭಕ್ತಿ ಅಂದಪ್ಪ ಬೊಟ್ಟ ಬುರದಿ ಬನ್ನಗ ಮೇರೆ ತೀರ್ತಿರು ಬೊಬ್ಬೆ ಪಾಡೇರಿ ನೋನೆ ಯಾನ್ ವಾಚ್ ಬುರ್ದುಬೈದೆ ಟುವೆಲ್ ಬುರ್ದುಬೈದೆ ತೀರ್ತು ಪಾಡ್ಲಾ ಅಂದ್ ಅಂದಪ್ಪ ತೀರ್ತುಡಿಲ್ಲ ಮೇರೆ ಯಾನ್ ಬಕ ದಾದಮಂತೆ ವಾಚಿನ ಕ್ಯಾಚ್ ಪತ್ರೆ ಪಂಡೇರಾರು ವಾಚಿನ ತೀರ್ತು ಪಾಡ್ಯ ಮೇರೆ ಕ್ಯಾಚಿನ್ ಬುಡ್ನತ ವಾಚ್ ಪುಡೈನತ ಐಕ್ ಪಂಡೇರಿ ವಾಚ್ ನೆಂಚ ತೀರ್ತು ಪಾಡ್ದು ಪುಡತ ನನ್ನ ಟುವೆಲ್ ದರ್ಪುಚಿ ಅನ್ಮಿತ್ ಬರ್ಪೆ ಅಂತ ಪಂಡೇರಿ ಟುವೆಲ್ ದಾನೆ ಸರಿಗುಡ
3: ಅಂಚಿನ
2: ಮತ ಕತೆ ನಮಸ್ಕಾರ ಗೋಪಾಲ್
4: ನಮಸ್ಕಾರ
2: ಬಗ್ಗೆ ಚರ್ಚೆ ಮಲ್ಪುನ್ ಎಲ್ಲ ಕುರಿಕ್ ಸೇರುವ ಸಾರದ ಅವು ಆರ್ ಕಟ್ಟುನ ಯಾನ್ ಕಟ್ಟುನ ಕಾಸು ಡೈಲಿ ಕಟ್ಟಡತ
4: ಕಟ್ಟುನ ವಿಷಯ ದಿಪ್ಪುನಾಡೆ
2: ಆರು ಜನ ಯಾನ್ ದಿಪ್ಪುವೆ ಪಾರ್ಟ್ನರ್ಶಿಪ್ ಕನ್ನಕ ಅವು ಮೂಕೆ ಡೆಂಕಿ ದೆಪ್ಪರೆ ಬಂತೀರ ಅವು ಫುಲ್ ಅಮೌಂಟ್ ಯಾನ್ ಇದೆ ಕುರ್ಪಿನ
3: ಬಿಸ್ನೆಸ್ ಡೆವಲಪ್ ಮಾಡ್ಪರಿಗಾರ ಒಂದು ಆಫೀಸ್ ಮಾತ್ರ ಮಲ್ತದೆ ಇತ್ತ ಬಸ್ ಸ್ಟ್ಯಾಂಡ್ ಗಾರ್ಡನ್ ಅವ್ರ ಮುಂದೆ ತೂಪ್ನತೆ ಅಂಚ ಅವ್ನ ಆಫೀಸ್ ಮಾಡ್ಪರಿಗೆ ಸರ್ ಎಸಿ ಎಸಿ
2: ಐಕ ತೆಂಕಿತೆ ಅಂತ ಬಿಸಿ ಇಲ್ಲ ಐಕ ಹಿಂಗ ರನ್ನಿಂಗ್ ಮಾತಿರ್ಲಿಕ್ಕೆ ಏನಿರಿ ಇರ್ದಾನೆ ವಾಕಿಂಗ್ ಲಕ್ಷಣ ಪಂಡ್ರೆ ಪೂಪಿನ ಒಂದು ಸೈಕಲ್ ದಿತ್ತ ನೋಡು ಅಂತ ಎಟ್ ಲಕ್ಸ್ ಒಂದು ಸೈಕಲ್ ದಿತ್ತ ಹೆಲ್ಮೆಟ್ ಬೋರ್ಡಿಂಗ್ ಸೇಪ್ ಹೋಗಿತ್ತೆ ಅಲ್ಪ ಅಲ್ಪ ಗಲಾಟೆ ಹಾಕೊಂಡತ್ತ ಐಕಿ ಗಲಾಟೆ ಅನ್ನೋ ಟೈಮ್ ಹಿಂಗ್ ಒಂದು ಹೆಲ್ಮೆಟ್
4: ಲೇಪಣ್ಣ
2: ಮಂಡೆ ಗುಂಜಿ ಪೆಟ್ಟು ಬುರ್ರೆ ಬೆಲ್ಲಿ ಮಗ ಅವ್ ಜೀವದ ಗಂಟತ್ತ ಅತ್ ಗೋಪಾಲ್
3: ಮಂಡೆ ಪೊರ್ವದ ಮಂಡೆ ಬುಟ್ಟ ದೀಪನ ಮಂಡೆ ಐಸರದ ಮಂಡೆ
2: ಮಾದರಿಗಳ ಕಣ್ಣುಂಡು ಎನ್ನ ಮಿತ್ತು ಅಶೋಕದ ಮಂಡೆ
4: ಹೆಲ್ಮೆಟ್ ಅಗತ್ಯ ಕಾಲದ ಕೇಳ ನಂಜಿಡು
3: ವಿರೋಧ ಪಕ್ಷ
4: ತ್ಯಾಂಪಣ್ಣಿ
2: ಮುರನ್ ತಿಕ್ಕಿದ್ದೀರಿ
4: ಗೊತ್ತಾನೆ ಕಾರಣ ಹೋಗ್ತಾರೆ
2: ಹೌದಾನೆ ದೇವರ ಭಕ್ತಿ ಹೆಂಗಲು ಓಡ ಐಕ್ದ ಈ ತಿಳಿಪುಂದಾಯ
4: ಕಾರಣ ಹೋಗ್ತಾರೆ
2: ಈ ಬಾರಿ ಮಸ್ಕಿರಿ ಮಲ್ತಿಲಕ್ಕೆ ಏನು ಹೌದೇ ಪೈರಬಲ್ಲಿ ತೀಚುವೆ
3: ಗೋಮಟೇಶ್ವರ ಒಟ್ಟು ಕಾರಣ ಹೋಗ್ತೀನಿ
2: ಅಂಚತಪ್ಪ ಉತ್ಸಾಹ ಹೋಗಿನಾರೆ ನಂಚಿನ ಪರಕೀರ್ತನ್ಗೆ ಏನಕ್ಕೆ ಫೋನ್ ಮಲ್ತೀರಿ ನೋನಯ್ಯ ರಪ್ಪ ಬಲ ಕಾಡೆ ಕಾರ್ಲ ಪೋಯೇನ್ ಫೋನ್ ಮಲ್ತಿರ್ ಪಂಡೆ ಯಾನ್ ಬೂತುಡು ಕಾತುಂತದೆ ಫೋನ್ ಬರ್ಪುಣ
3: ಟೈಮ್
2: ಕೊಡ್ತೀರಿ ಬೂತು ಫೋನ್ ಮಾಡ್ಪೆಂದ್ರೆ ಯಾನ ಅವಳೆ ಕಾತ್ಕೊತೀನಿ ಆಯ್ ನೆರಿಯ ಫೋನ್ ಅದು ಸಾವು ಇರ್ ಮೂಲೆ ಹೊಂತಿದ್ದೀನಿ
4: ಜಾಂಗಕ್ಕೆ ಬರೋಣ ಮಂಡ್ಯ ಚಾಲ್ದ ವಿಷಯ ಗೊತ್ತಿದೆ
2: ಎಂಚಿನ
4: ಕರ್ನಾಟಕ ಮಂಡ್ಯ ಜಿಡಿ ಊರು ಸುದ್ದಿ ಐತಿ ಅಲ್ಪ
2: ಎಂಚಿನಪ್ಪ
4: ಅಪ್ಪ ನೀರು ಮಾತಾಡಲ್ಲ ಸೀತಾಕಲ ಮಂಡಿಯ ಕಮಲ ಕನ್ನಡ
2: ವಿಷಯ
4: ಅಕ್ಕಲ ಮಹಿಳಾ ಮಂಡಲ ಮೀಟಿಂಗ್ ಇದ್ರತ್ತೆ ಮುರಣಿ
2: ಪುನ್ನುಲೇನ ಮಂಡಳಿ
4: ಅಂದು ಮಹಿಳಾ ಮಂಡಲ ಇರ್ಬೋದು ಜರಂಚಿ
2: ಯಾನ್ ಪೂತಿಜಿ ದಯಪನಿಗೆ ಇಂಕಲ್ಪ ಬಾರಿ ನಾಚಿಗೆ
4: ಇರ್ಬೋದು ಜರಂಚಿ
2: ಯಾನ್ ಪೂತಿಜಿ ದಯಪನಿಗೆ ಇಂಕಲ್ಪ ಬಾರಿ ನಾಚಿಗೆ
4: ಮೀಟಿಂಗ್ ಇತ್ತೀನಿ ಮೀಟಿಂಗ್ ದಾವ್ಲು ಪ್ರಜಾಪ್ರಭುತ್ವದ ಮುರಣಿ ಫಂಕ್ಷನ್ ಇತ್ತೀನಿ ಆ ಫಂಕ್ಷನ್ ಮಾತಾಡಲು ಡಿಸೈಡ್ ಮಾಡ್ತೀರಿ ಡಿಸೈಡ್ ಮಾಡ ಮಾತಾಡಲು ಇಂಚಿಂಚಿ ನಿಗಂಟು ಮಾಡ್ತೀರಿ ಆ ಕಾರ್ಯಕ್ರಮದಲ್ಲಿ ಮಾತಾಡಲ ಅಕ್ಕನ ಕಲರ್ನ ಕಂಡನೆ ತರಿಟ್ಟು ಕುಜಲು ಆ ಕಲರ್ ದಪ್ಪುಂಡ ಆ ಕಲರ್ ಸೀರೆ ಸುತ್ತ ಮರಡೋದು ಮಾತಾಡಲ ನಿಗಂಟು ಮಾಡ್ತೀರಿ
2: ಕುಜಲ್ ಕಲರ್ ಸೀರೆ
4: ಕುಜಲ್ ಕಪ್ಪುಂಡ ಅದು ಕಪ್ಪು ಸೀರೆ ಏರ್ನ ಕಂಡನೆ ಕುಜಲ್ ಬುಲ್ದುಂಡ ಅದು ಬುಲ್ದು ಸೀರೆ ಕೆಲವರು ಮದ್ರಂಗಿ ಬಾರ ಕೆಂಪು ಆಗುಂಡ ಅಂತ ಸಾಧಾರಣ ಮದ್ರಂಗಿದ ಕಲರ್ ಸೀರೆ
2: ಅರ್ಧ ಬುಲ್ದು ಅರ್ಧ ಕಪ್ಪು ಅಂದಪ್ಪ
4: ಅಂಜೆ ಮಾತ ನಿಗಂಟು ಮಲ್ದಾನಾಗ ಮಾತ ನಿಗಂಟು ಮಲ್ತದ ಅಲ್ಲಿ ಚೋದ್ರಿ ಮೇರ್ ಜಾಂಗಕ್ಕರ್ ಮಾತ್ರ ಮಂಡೆ ಬೆಚ್ಚುಡಿ ಕುಲೋ ನಿತ್ತಿರಿಗೆ ಕುಲೊಂದು ಪುನಃ ಮಾತೆಲ್ಲ ಬಂದು ಕುಟ್ಟುಣಿಗೆ ಜಾಂಗಕ್ಕೆ ಜಾಂಗಕ್ಕ ಈರ್ದಾನೆ ಮನ್ ಬಂದೆ ಕೂತೀನಿ ಈರ್ದಾನೆ ಮನ್ ಬಂದೆ ಕೂತೀನಿ ಅದಕ್ಕೆ ಲಾಸ್ಟ್ ಮಂಡರಿಗೆ ನಿಕುಲು ನಿಕಲ್ ನಿಕಲ ಕಂಡರಿ ಎಲ್ಲ ತರತ ಕಲರ್ದ ಕುಜಲ್ ಸೀರೆ ತುತ್ತೊಂದು ಬರುವಾಗ ಯಾನು ಆ ಕಲರ್ದ ಸೀರೆ ತುತ್ತುನಿ ಪಂಡವಣ್ಣ ಮೇರ್ನ ನಮ್ಮ ತ್ಯಾಂಪಣ್ಣ ಮಂಡೆ ಕುಜಲ್ ಉಂಡೆ
3: ಗೋಪಾಲ್ ನಮ್ಮ ಜಾನಕಕ್ಕ

0: ಗೋಪಾಲ್ ಮುಕುಲ್ ಅಕ್ಕ ಅತ್ತೆ ಮರ್ದಿಲ್ಲ ಆಯ್ ಮಗಿಲ್ಲೇ ತೋಮನ್
1: ವಾಮನೆ ಪಂಡ ಆಯ್ ಪುದರ್ಗ ಮಾತ್ರ ವಾಮನ್
0: ಬಾರಿ ಜೋರ್ಲೇ ಒಬ್ಬ ದೇವರೇ ಆಯ್ದಪ್ಪ
2: ಮಿಸಿದಿದುಂಡೆ
0: ಅವಿ ಮುರನ್ ಪೆದಂ ಪಾತಿರಿ ಬಾರಿ ಕೋಪಾತಿನ ಎಂಪಂಡೆ ತೆಂಪನ್ನಡಲೆ ಆಯ್ದ ಅದನ್ನ ಪಾತಿರಂದಿಲ್ಲ ಅಂಚ ಮತ್ತೆ ಜೋಕುಲ್ ಪಾತ್ರ ಬಲ್ಲಿಂದ ಈ ಕೈಗೆ ಎಂಚಿನ ಪುಲಿಂಕೆ ದಡ ರೆಡ್ಡ ಹಾಕಿರಿ
1: ಇಂಗ್ಲಿಷ್ ಪಾಠೋಡು ಕಲ್ಪ ನಿತ್ತಿರ್ಗೆ ಮಾಸ್ಟರ್ ಪ್ರಶ್ನೆ ಮತ್ತೆ ಕೊರಿಯರು ಪ್ರಶ್ನೆ ಬಂದು ಪಂಡಿರು ಕೆಲವು ಶಬ್ದ ಮತ್ತೆ ಕೊರಿಯರು ಅಂಚೆ ಶಬ್ದ ಒಂದು ಶಬ್ದ ಮೈ ಹೆಡ್ ಪಂಡ ಎನ್ನ ತರೆ ಮಾಸ್ಟರ್ ಪಂಡಿನಿ ಮೈ ಹೆಡ್ ಪಂಡ ಎನ್ನ ತರೆ ಮಾತನಾಗ ಶಾಲೆದ ಬೆಲ್ಲಾಂಡ್ ಮಾತಿನ ಪುಳೆಲ್ಲ ಬಂದ ಬಾಯ್ ಪಟ್ಟು ಮಾತು ಬಂದು ಅಂಚೆ ಇಲ್ಲಡೆ ಪೋಯ್ ಇಲ್ಲಡೆ ಹೋದ್ ಬತ್ತಿ ಇಲ್ಲಡೆ ಪೋನಾಗ ಆಲೋಚನೆ ಮಾತು ಪೋಯ್ ನಾನು ಎಲ್ಲ ಮಾಸ್ಟರ್ ನಿರ್ಪೇ ಬಾರಿ ಜೋರ್ದ ಮಾಸ್ಟರ್ ಇಂಗ್ಲಿಷ್ ಅಂದ್ ಅಂಚೆ ಪೋದ್ ಇಲ್ಲಡೆ ಕುಲೊಂದು ಮೈ ಹೆಡ್ ಪಂಡ ಮಾಸ್ಟರ್ನ ತರೆ ಮೈ ಹ್ಯಾಡ್ ಪಂಡ ಮಾಸ್ಟರ್ನ ತರೆ
0: ಹೋಮ್ವರ್ಕ್
1: ಗೋಪಾಲಣ್ಣ ದೇವರ ಪುನೀಶ್ವರಣ್ಣ ಈ ಲಾಂಡ್ ಪಾತ್ರ
0: ಅಂತ
1: ಬಾಯಿಪಾಟ ಮಲ್ತೊಂದು ಪುನಾಗ ಬೇರೆ ತ್ಯಾಂಪಣ್ಣೆ ಬತ್ತಿರಿಗೆ ತ್ಯಾಂಪಣ್ಣೆ ಎಲ್ಲ ಕೆಲವು ಒಂಚೂರು ಮಾತಾಡಿದ ಮೀಟಿಂಗ್ ಪಂಚಿನ
0: ಗೊತ್ತಿಲ್ಲಿಗೆ
1: ಮೈ ಹೆಡ್ ಪಂಡ ಮಾಸ್ಟರ್ನ ತರ ಎತ್ತು ಮೈ ಹೆಡ್ ಪಂಡ ಎನ್ನ ತರ ಪಂಡಿರಿಗೆ ಮೇಲೆ ಅಲಚೆ ಮಲ್ತಿಗೆ ಅಲಚೆ ಮಲ್ತದ ಮೇಲೆ ಅಂಚೆ ಪಂಡ್ದು ಬೋಯ್ರು ಪಂದು ಬೈಬೇಕ ಮೈ ಹೆಡ್ ಪಂಡ ಅಮ್ಮ ಇರತ್ತಾರೆ ಮೈ ಹೆಡ್ ಪಂಡ ಅಮ್ಮ ಇರತ್ತಾರೆ ಅದು ಮತ್ತೆ ಇಲ್ಲ ಅಮ್ಮ ಜಾನಿಗೆ ಒಣಸ ಇಲ್ಲಿತ್ತಿರು ಒಣಸ ಮತ್ತೆ ಮತ್ತೆ ಮನದ ಶಾಲೆ ಪೋಯ್ ಶಾಲೆ ಪೋನಾಗ ಶಾಲೆ ಪಂಡಿರಿಗೆ ಮಾಸ್ಟರ್ಗೆ ಮೈ ಹೆಡ್ ಪಂಡ ಎಂಚಿನ ಪಂಡಿಗೆ ಮೈ ಹೆಡ್ ಬತ್ತಲ ಶಾಲೆ ಪಂಡ ಶಾಲೆ ಮಾಸ್ಟರ್ ಕೇಂದ್ರ ಮಾಸ್ಟರ್ನ ತರ ಇಲ್ಲಡ ಪೋಂಡ ಅಮ್ಮ ಇರತ್ತಾರೆ ರಡ್ ಕೋಪತ್ತಿಗೆ ಕೋಪ ರಡ್ ಎಲ್ಲಿಗೆ ನಿರ್ತಾ ಇಬ್ಬ ಪಂಡಿರಿಗೆ ಎನ್ನತಾರೆ ಎನ್ನತಾರೆ ಅಂತ ಮನೆ ಪದಗುಲಿ ಇನ್ಸ್ಪೆಕ್ಟರ್ ಬತ್ತಿರು ಇನ್ಸ್ಪೆಕ್ಟರ್ ಬತ್ತದ ಕೇಂದ್ರ
2: ಸ್ಕೂಲ್ ಇನ್ಸ್ಪೆಕ್ಟರ್ ಸ್ಕೂಲ್ ಇನ್ಸ್ಪೆಕ್ಟರ್
1: ಬತ್ತವೇ ಪ್ರಶ್ನೆ ಕೇಂದ್ರ ಜೋಕ್ಲಡ ಕೇಂದ್ರಿಗೆ ನಿಮ್ಮೆಡನೆ ಕೇಂದ್ರ ಮೈ ಹೆಡ್ ಪಂಡ ಪಂಡ ದಾದಾ ಅಂದ ವಾಮನಡ ಕೇಂದ್ರ
0: ಅಂದ ಗೋಪಾಲ್
1: ವಾಮನ ಮೈ ಹೆಡ್ ಪಂಡ ಇಲ್ಲಡ ಪೋಂಡ ಅಮ್ಮ ಇರತ್ತಾರೆ ಶಾಲೆ ಬತ್ತನ ಮಾಸ್ಟರ್ ತರ ಬಂಡಿಗೆ ಇನ್ಸ್ಪೆಕ್ಟರ್ ಕೋಪತ್ತಂಗೆ ಅಯ್ಯೋ ಮೈ ಹೆಡ್ ಪಂಡ ಮಾಸ್ಟರ್ ತರಲತ್ತು ನಿನ್ನ ಅಮ್ಮ ಇರತ್ತಾರಲತ್ತು ಮೈ ಹೆಡ್ ಪಂಡ ಎನ್ನತ್ತಾರೆ ಕೋಪಾತಂಗೆ ಕುಡಲ್ ಸರಿಗೆ ಮಾಸ್ಟರ್ ಬಂಡಿಗೆ ಮೈ ಹೆಡ್ ಪಂಡ ಮಾಸ್ಟರ್ ತರಲತ್ತು ಮೈ ಹೆಡ್ ಪಂಡ ಅಮ್ಮ ಇರತ್ತಾರಲತ್ತು ಮೈ ಹೆಡ್ ಪಂಡ ಇನ್ಸ್ಪೆಕ್ಟರ್ ತರೆ ಬಂಡಿಗೆ
3: ಇತ್ತನೇಟ ತ್ಯಾಂಪನ್ನನ ಪಚ್ಚಿತಿ ತುಳು ಹಾಸ್ಯಮಯ ನಾಟಕದ ಕಡೆತೆಯಗ್ಗೆ ಕೇಂದರ್ ನಾಟಕ ರಚನೆ ಸ್ವಾತಿ ಪ್ರಿಯಾ ಪಾಲ್ಪಡೀನ ಕಲಾವಿದರು ಆನಂದ್ ಬೋಳಾರ್ ನವಿಂಡಿ ಪಡೀಲ್ ದಯಾನಂದ್ ಕುಲಾಲ್ ವಿಜಿ ಪಾಲ್ ಹರೀಶ್ ನಾಗೇಶ್ ಇಡಗು ಈ ಕಾರ್ಯಕ್ರಮ ಮುಗಿಂಡ ಮಾತರೆಗ್ಲ ಸುಲ್ಮಿಲು ಕೇನಂದುಪ್ಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು

ಈತನೇಟ ಕೆಲವೊಂಜಿ ತುಳು ಪದಕುಲಿನ ಕೇನೊಂದು ಬರ್ತಾರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರಿಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕು.

107.8 FM. ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಇದು ಸಮುದಾಯ ಬಾನುಲಿ ಸಾರಂಗ್ ಎಫ್ಎಂ ಕಂಪನಾಂಕ 107.8. ಈಗ ಕೇಳಿ ಮಕ್ಕಳ ಹಕ್ಕು ಹಾಗೂ ರಕ್ಷಣೆಗೆ ಸಂಬಂಧಿಸಿದ ವಿಶೇಷ ಮಾಲಿಕೆ ಮಕ್ಕಳೆಡೆಗೆ ಸಾರಂಗ್.
1: ನಾನು ಸಿಂಚನ ಶಾಂತ್ ಮಾತಾಡ್ತಾ ಇದ್ದೇನೆ. ನೀವು ಕೇಳಿ ರೇಡಿಯೋ ಸಾರಂಗ್ 107.8 ಎಫ್ಎಂ. ಇದು ಬಣ್ಣ ಬಣ್ಣದ ಬದುಕು.
2: ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
3: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 ಎಫ್ಎಂ ಬಣ್ಣ ಬಣ್ಣದ ಬದುಕು. ಈ ದಿನದ ಮಕ್ಕಳೆಡೆಗೆ ಸಾರಂಗ್ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈಗ ನಾವು ಕುಡುಪು ಅಂಗನವಾಡಿ ಕೇಂದ್ರದಲ್ಲಿದ್ದೇವೆ. ಇಲ್ಲಿಯ ಪುಟಾಣಿ ಮಕ್ಕಳೆಲ್ಲ ಕೈ ಜೋಡಿಸಿಕೊಂಡು ಈಗಾಗಲೇ ಕಾರ್ಯಕ್ರಮ ನೀಡಲು ಸಿದ್ಧರಾಗಿದ್ದಾರೆ. ಇವರು ಯಾವ ರೀತಿ ಕಾರ್ಯಕ್ರಮ ನೀಡ್ತಾರೆ ಅದನ್ನು ನಾವೀಗ ಕೇಳೋಣ. ಮೊದಲು ಈ ಮಕ್ಕಳ ಪರಿಚಯ
4: ಮಾಡಿಕೊಳ್ಳೋಣ. ಅನುಕುಮಾರ್.
3: ಕೇಳುಗರೆ, ನಮ್ಮ ಮಕ್ಕಳೆಲ್ಲ ಪರಿಚಯ ಮಾಡಿಕೊಂಡ್ವಿ, ಆದರೆ ಕೈ ಜೋಡಿಸಿಕೊಂಡು ನಿಂತಾಗಲೇ ನಮಗೆ ಗೊತ್ತಾಗ್ತದೆ ಏನೋ ಪ್ರಾರ್ಥನೆ ಇವರು ಮೊದಲು ಮಾಡ್ತಾರೆ ಅಂತ. ಮೊದಲು ಯಾವ ಪ್ರಾರ್ಥನೆ ಮಾಡ್ತಾರೆ ಅಂತ ನಾವು ಕೂಡ ಕೇಳೋಣ.

ಮಕ್ಕಳೆಲ್ಲ ಬಹಳ ಒಂದು ಭಕ್ತಿಪೂರ್ವಕವಾಗಿ ಏನು ಗಣಪತಿಯ ಹಾಡನ್ನು ಹಾಡಿದ್ದಾರೆ. ಬಹಳ ಖುಷಿಯಾಯಿತು ಕೇಳಿಕೊಂಡು. ಹಾಗೆ ಕೊನೆಗೆ ಒಂದು ಹೇಳಿದರು ಅವರು ನಮಸ್ತೆ ಅಂತ. ನಾನು ಕೂಡ ಮಕ್ಕಳೇ ನಿಮಗೆಲ್ಲ ನಮಸ್ತೆ. ಮುಂದೆ ಮಕ್ಕಳು ಯಾವ ಕಾರ್ಯಕ್ರಮ ನೀಡ್ತಾರೆ, ಯಾವ ಹಾಡು ಹಾಡ್ತಾರೆ ಅಂತ ನಿಮಗೆ ಕೂಡ ಕೇಳಿದ್ರೆ ಕುತೂಹಲ ಇದೆಯಲ್ಲ. ಈ ಮಕ್ಕಳ ಮುದ್ದು ಮುದ್ದಾದ ಒಂದು ಸ್ವರದಲ್ಲಿ ಒಂದು ಹಾಡ್ತಾ ಇರಬೇಕಾದ್ರೆ ನಮಗೆ ಕೂಡ ಅವರ ಹಾಡು ಅಥವಾ ಅವರ ಏನು ಮಾತುಗಳು ನಮ್ಮ ಹೃದಯ ತಟ್ಟುತ್ತವೆ. ಅದರಿಂದ ಮಕ್ಕಳ ಮಾತು ಕೇಳಿದರೆ ಇನ್ನಷ್ಟು ಕೇಳುವ ಕೇಳುವ ಕೇಳುವ ಅಂತ ಆಗುತ್ತೆ ಅಲ್ವಾ. ಈಗ ಪುಟಾಣಿಗಳು ಸ್ವಲ್ಪ ಇಲ್ಲಿ ತರಲೆ ಮಾಡ್ತಾ ಇದ್ದಾರೆ. ಈ ಮುಂದೆ ಯಾವ ಹಾಡು ಹಾಡ್ತಾರೆ ಅಂತ ಕೇಳುವನಲ್ವಾ. ಮುಂದೆ ಯಾವ ಹಾಡು? ಮಕ್ಕಳಿಗೆ ಇಷ್ಟವಾದಂಥ ಕೋಳಿ ಹಾಗೆ ನಾಯಿ ಮತ್ತು ಬೇರೆ ಬೇರೆ ಅಂಬ ಅಂತ ಎಲ್ಲ ಹೇಳಿದರು, ಹೆಸರು ಹೇಳಿದರು, ದನದ ಎಲ್ಲ ಹೆಸರು ಹೇಳಿದರು. ಅವು ಯಾವ ರೀತಿ ವರ್ತನೆ ಮಾಡುತ್ತೆ ಅಂತ ಅದು ಕೂಡ ಅವರು ಹಾಡಿನಲ್ಲಿ ಹೇಳಿದ್ದಾರೆ. ನಾಯಿ ಹೇಗೆ ಬೋಬೋ ಹೇಳುತ್ತೆ, ದನ ಹೇಗೆ ಅಂಬ ಹೇಳುತ್ತೆ. ಬಹಳ ಖುಷಿಯಾಗುತ್ತೆ ಅವರ ಒಂದು ಮಾತುಗಳನ್ನು ಕೇಳಿದಾಗ, ಹಾಡನ್ನು ಹಾಡಿದಾಗ ಕೂಡ. ಮುಂದೆ ಕೂಡ ಮಕ್ಕಳು ಹಾಡೋಕ್ಕೆ ರೆಡಿ ಇದ್ದಾರೆ. ಇವರು ಯಾವ ಹಾಡು ಹಾಡ್ತಾರೆ ಕೇಳೋಣಲ್ಲ.

ಮಕ್ಕಳ ಏನು ದಿನಚರಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ಅವರು ಹಾಡಿನಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ. ಹಲ್ಲುಜ್ಜಿ, ನಂತರ ಏನು ತಿಂಡಿ ತಿಂದು, ಮತ್ತು ಬೇರೆ ಏನೆಲ್ಲ ಕೆಲಸ ಮಾಡ್ತಾರೆ ಅನ್ನೋದನ್ನು ಕೂಡ ಭಾಳ ಖುಷಿ ಖುಷಿಯಿಂದ ಹೇಳ್ಕೊಡಿದ್ದಾರೆ. ಮಕ್ಕಳು ಕೂಡ ಕೆಲಸ ಮಾಡಿದರೆ ತುಂಬ ತರಲೆ ಮಾಡ್ತಾರೆ, ತಂಟೆ ಮಾಡ್ತಾರೆ. ಅದು ಕೆಲಸ ಮಾಡೋದಾದರೆ ಕೂಡ ಆ ಕೆಲಸದಲ್ಲಿ ಮಾಡುವಾಗ ಕೂಡ ತುಂಬ ಹುರುಪಿನಿಂದ ಮಾಡ್ತಾರೆ. ಕೆಲವೊಮ್ಮೆ ಎಲ್ಲ ರಿಪೇರಿ ಎಲ್ಲ ಮಾಡ್ತಾರೆ ಅಲ್ವಾ ಮನೆಯಲ್ಲಿ ಕೂಡ. ಇಲ್ಲಿ ಕೂಡ ಸ್ವಲ್ಪ ತಂಟೆ ಎಲ್ಲ ಮಾಡ್ತಾ ಇದ್ದಾರೆ. ಓಕೆ, ಮುಂದೆ ನಮ್ಮ ಮಕ್ಕಳು ಏನು ಹೇಳ್ತಾರೆ, ಯಾವ ಹಾಡು ಹಾಡ್ತಾರೆ ಕೇಳೋಣ.

0: ಓಕೆ ಸರಿ. ನಾಯಿ ಮರಿ, ನಾಯಿ ಮರಿ ಮಕ್ಕಳಿಗೆ ನಾಯಿ ಮರಿ ಅಂದರೆ ತುಂಬ ಇಷ್ಟ. ನಾಯಿ ಅಂದರೆ ಬೊಗಳುತ್ತೆ, ಬೋ ಬೋ ಬೋ ಅಂತ ಹೇಳಿದೆ. ಆ ನಾಯಿ ಬೊಗಳೋದನ್ನು ಕೂಡ ತುಂಬ ಇಷ್ಟಪಡ್ತಾರೆ. ನಾಯಿ ಮರಿ ತಿಂಡಿ ಬೇಕೇ ಅಂತ ಕೇಳ್ತಾ ಇದ್ದಾರೆ. ನಮಗೂ ಕೂಡ ತಿಂಡಿ ತಿನ್ನುವ ಆಸೆ ಆಗುತ್ತೆ, ಆದರೆ ನಮಗಂತೂ ಖಂಡಿತ ಕೊಡೋಲ್ಲ ಅವರು. ಅವ್ರು ನಾಯಿ ಮರಿಗೆ ಮಾತ್ರ ತಿಂಡಿ ಕೊಡ್ತಾರಂತೆ. ಮುಂದೆ ಮಕ್ಕಳೆಲ್ಲ ಲಿಜಿ ಎಲ್ಲ ಇಲ್ಲಿ ಜಂಪ್ ಎಲ್ಲ ಮಾಡ್ತಾ ಇದ್ದಾರೆ, ಕುಣಿತಾ ಇದ್ದಾರೆ. ಕೆಲವರಂತೂ ಮಾತುಕತೆಗೆಲ್ಲ ಶುರು ಮಾಡಿದ್ದಾರೆ, ತಮ್ಮೊಳಗೆ ಮಾತಾಡ್ತಾ ಇದ್ದಾರೆ. ಈಗ ಮತ್ತೊಂದು ಹಾಡು ಯಾವುದಾದ್ರೂ ಕೇಳುವಂಥ ಆಸೆ ಆಗಿದೆ, ಆದರೆ ಸ್ವಲ್ಪ ಅವರ ತುಂಟಾಟ ಜಾಸ್ತಿ ಆಗ್ತಾ ಇದೆ, ಪರವಾಗಿಲ್ಲ. ಈಗ ಇನ್ನೊಂದು ಹಾಡು ಯಾವುದು ಹಾಡ್ತಾರೆ ಅಂತ ಅವರಲ್ಲಿ ಕೇಳೋಣ. ಓಕೆ ಮಕ್ಕಳು, ಆನೆ ಬಂತೊಂದು ಆನೆ ಅನ್ನೋ ಸುಂದರವಾಗಿ ಹಾಡು ಹಾಡಿದ್ದಾರೆ. ಅವರು ಹೇಳುವಾಗ ಅಭಿನಯ ಮಾಡಿ ಕೂಡ ಹೇಳ್ತಾ ಇದ್ದಾರೆ. ಕಣ್ಣು ಹೇಗಿದೆ, ಕಿವಿ ಹೇಗಿದೆ ಆನೆದು, ಸೊಂಡಿಲು ಹೇಗಿದೆ, ಬೇರೆ ಬೇರೆ ರೀತಿಯಲ್ಲಿ ಅವರು ಹಾಡಿ ಅಭಿನಯ ಮಾಡಿ ತೋರಿಸುವಾಗ ನಮಗೂ ಕೂಡ ಒಂದು ಆನೆಯನ್ನು ಪ್ರತ್ಯಕ್ಷ ಕಂಡಂತೆ ಕೂಡ ಆಗುತ್ತೆ. ನಿಮಗೂ ಕೂಡ ಈ ಹಾಡನ್ನು ಕೇಳಿದಾಗ ಆನೆಯನ್ನು ನೋಡಿದಂಥ ಅನುಭವ ಆಗಿರ್ಬೋದು. ಕೊನೆಗೆ ಅವರು ಹೇಳಿದರು ಆನೆ ಅವರಿಗೆ ಫ್ರೆಂಡ್ ಅಂತೆ, ಮಿತ್ರ ಅಂತೆ, ಜೊತೆಗೆ ಆನೆಯ ಚಿತ್ರ ಕೂಡ ಬರೀತಾರಂತೆ. ಅವರು ಇಲ್ಲಿ ಚಿತ್ರ ಬರೆದು ತಂದಿದ್ದಾರೋ ಗೊತ್ತಿಲ್ಲ, ನಾನಂತೂ ಅವರ ಹಾಡನ್ನು ಕೇಳಿಕೊಂಡು ನಾನಂತೂ ಖುಷಿಪಟ್ಟಿದ್ದೇನೆ. ಮುಂದೆ ಏನಾದರೂ ಕೇಳಬೇಕಲ್ಲ ಅವ್ರ ಹತ್ರ, ಹಾಡು ಹಾಡ್ತಾರಾ ಇಲ್ವಾ ಅಂತ ತಮ್ಮೊಳಗೆ ಮಾತಾಡ್ತಾರೆ ಅವರು. ಓಕೆ, ಮುಂದೆ ಯಾವ ಹಾಡು ಹಾಡ್ತೀರಿ ಮಕ್ಕಳೇ? ಕೇಳಿದ್ರೆ ಮಕ್ಕಳ ಹಾಡೆಲ್ಲ ಕೇಳಿದ್ರಿ, ಏನು ಕಷ್ಟಪಟ್ಟು ತಿನ್ನಬೇಕು, ಯಾವ ರೀತಿ ಅಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನು ನಮ್ಮೂರ ಹಳ್ಳಿಯ ಬಗ್ಗೆ ಒಂದು ಸುಂದರವಾದ ವರ್ಣನೆಯನ್ನು ಕೂಡ ನಮ್ಮ ಏನು ಮಕ್ಕಳು ಮಾಡಿಕೊಟ್ಟಿದ್ದಾರೆ ನಮಗೆ. ಅಂದರೆ ಮಕ್ಕಳು ತಮ್ಮ ಹಾಡಿನಲ್ಲಿ ತಿಳಿಸಿದ್ದಾರೆ. ಕೆಳಗರೆ ಮತ್ತೊಮ್ಮೆ ನಮ್ಮ ಈ ಪುಟಾಣಿಗಳ ಪರಿಚಯವನ್ನು ಮಾಡಿಕೊಳ್ಳೋಣ.
1: ನಮ್ಮ ಹೆಸರು ಕೃತಿಕಾ.
2: ನಮ್ಮ ಹೆಸರು ಕೀರ್ತಿಕಾ.
3: ನನ್ನ ಹೆಸರು ಭಾಗ್ಯ.
4: ಅಭಿಷಾ.
5: ನನ್ನ ಹೆಸರು ಸಾತ್ವಿಕ್.
6: ನನ್ನ ಹೆಸರು ವಿದಾತ್.
7: ಅದು
8: ನಮ್ಮ ಹೆಸರು ತನುಷಿ.
0: ಕೆಳಗರೆ ಈಗ ವಿದಾತ್ ಕೆಲವೊಂದು ಶ್ಲೋಕ ಹೇಳ್ತಾನಂತೆ, ಯಾವ ಶ್ಲೋಕ ಹೇಳ್ತಾನೆ ಅಂತ ನಾವು ಕೂಡ ಕಿವಿ ಅನಿಸಿ ಕೇಳುವ.
9: ನನ್ನ ಹೆಸರು ವಿದಾತ್.
0: ಏನು ಹೇಳ್ತೀಯ?
9: ಶ್ಲೋಕ ಹೇಳ್ತೇನೆ
0: ಹೇಳು.
9: ಶ್ಲೋಕಾರಣಿ ವಿಘ್ನೇಶ್ವರಂ ಪಾದ ಕಂಪಚಂ.
0: ವಿದಾತನ ಶ್ಲೋಕ ಕೇಳೋಕ್ಕೆ ತುಂಬ ಖುಷಿ ಆಯ್ತಲ್ಲ. ಈಗ ಸಾತ್ವಿಕ್ ಏನೋ ಒಂದು ಹಾಡು ಹಾಡೋಕ್ಕೆ ಹೊರಟಿದ್ದಾನೆ, ಹಾಡು ಹೇಳ್ತೇನೆ ಅಂತ ಮುಂದೆ ಬಂದಿದ್ದಾನೆ. ಪಿಳಿ ಪಿಳಿ ಅಂತ ಕಣ್ಣು ಮಾಡಿಕೊಂಡು ನನ್ನ ಮನೆ ನೋಡ್ತಾ ಇದ್ದಾನೆ. ಹಾಡು ಹೇಳೋಕ್ಕೆ ಸ್ವಲ್ಪ ಹಿಂಜರಿತಾ ಇದ್ದಾನೆ. ಕೇಳೋಣ ಯಾವ ಹಾಡು ಹಾಡ್ತಾನೆ ಅಂತ. ಏನು ಹಾಡು ಹಾಡ್ತೀಯ ಸಾತ್ವಿಕ್?
5: ಸಾಲಕ್ಕೆ ಬರುತ್ತೆ ಒಂದು ಎರಡು, ಸಾಲಕ್ಕೆ ಬರುತ್ತೆ ಮೂರು ನಾಲ್ಕು ಆರು ಹೊಸ ಐದು ಆರು, ಸಾಲಕ್ಕೆ
7: sottili sera e il vento assale un matto alto annagato corto un tenetto sale mettila
0: ಸಾತ್ವಿಕ ಹ್ಞೂ ಶಾಲೆಗೆ ಹೊರಟು ಏನೆಲ್ಲ ಪದ್ಧತಿ ಆಯಿತು, ಏನೆಲ್ಲ ಮಾಡಿದ್ದಾನೆ ಕಿತಾಪತಿ ಅನ್ನೋದನ್ನು ಕೂಡ ಒಂದು ಸುಂದರವಾದ ಹಾಡಿನಲ್ಲಿ ಸಾತ್ವಿಕ ಹೇಳಿದ್ದಾನೆ. ಕೇಳಿಕೊಂಡು ನೀವು ಕೂಡ ಖುಷಿ ಪಟ್ಟಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಮುಂದೆ ಅವಳು ಪುಟಾಣಿ ನಮ್ಮ ಜೊತೆ ಏನೋ ಮಾತಾಡೋಕ್ಕಂತ ಅಲ್ಲ, ಏನೋ ಹಾಡೋಕ್ಕೆ ಬರ್ತಾ ಇದ್ದಾಳೆ. ಮುಂದೆ ತುಂಬ ಅಟೆನ್ಷನ್ ಅಂದರೆ ಸ್ವಲ್ಪ ಭಾಳ ಒಂದು ಶಿಸ್ತಿನಲ್ಲಿ ನಿಂತ್ಕೊಂಡಿದ್ದಾಳೆ. ಕೈಯೆಲ್ಲ ನೀಟಾಗಿ ಹರಡಿ ಏನು ಕೈ ತುಂಬ ಶಿಸ್ತಿನಲ್ಲಿ ನಿಂತ್ಕೊಂಡಿದ್ದಾಳೆ. ನೋಡುವಾಗ ತುಂಬ ಭಕ್ತಿ ಕೂಡ ಹುಟ್ಟುತ್ತೆ. ಭಾಳ ಮುದ್ದಾದ ಒಂದು ಕಿರುಣಗೆಯಿಂದ ಅವಳು ನಮ್ಮ ಮನಸ್ಸನ್ನು ಕೂಡ ಸೆಳೀತಾ ಇದ್ದಾಳೆ. ನಿನ್ನ ಹೆಸರು ಏನಮ್ಮ?
10: ಭಾಗ್ಯ.
0: ಏನು ಹೇಳ್ತೀಯ?
10: ನಾನು ತಟ್ಟೆ ಕೋಟ್ ದಾಸೆ ಗಂಟಲ್ಲಿ ನೋಡಿದ್ದ

0: దాసి గంటలు ఉళ్ళి ఎండితో దాసి గుళి అందితో మరళి ఓయ్తో ఏ బి సి డి ఇ ఎస్ జి హెచ్ ఐ జే కే ఎల్ ఎం ఓ ప్యూ V Q R V W X Y Z Sunday Monday Tuesday Wednesday Thursday Friday Saturday January February March April June July August September, October, November, December. ನಮ್ಮ ದೇಶ ಭಾರತ, ನಮ್ಮ ರಾಜ್ಯ ಕರ್ನಾಟಕ, ನಮ್ಮ ಜಿಲ್ಲೆ ದಕ್ಷಿಣ ಕನ್ನಡ, ನಮ್ಮ ತಾಲೂಕು ಮಂಗಳೂರು, ನಮ್ಮ ಗ್ರಾಮ ಕುಡುಪು.
1: ಓಕೆ, ನಮ್ಮ ಪುಟಾಣಿ ಭಾಗ್ಯ ಭಾಳ ಚೆನ್ನಾಗಿ ನರಿ ತೋಟಕ್ಕೆ ಹೋಯಿತು ಅಂತ ಹೇಳಿಕೊಂಡು ನಂತರ ಎ ಬಿ ಸಿ ಡಿ ಹೇಳಿದರು, ಮತ್ತು ಹಲವೊಂದು ವಿಚಾರಗಳನ್ನು, ನಮ್ಮ ದೇಶ ಭಾರತ, ನಮ್ಮ ರಾಜ್ಯ ಕರ್ನಾಟಕ ಅಂತ ಹೇಳಿಕೊಂಡು ಕೊನೆಗೆ ನಮ್ಮ ಗ್ರಾಮ ಕುಡುಪು ಅಂತ ಹೇಳಿ, ನಮ್ಮ ಕುಡುಪು ಅವಳ ಊರನ್ನು ಕೂಡ ಬಿಟ್ಟು ಕೊಡಲಿಲ್ಲ. ಕುಡುಪು ಕೂಡ ನಮ್ಮ ರಾಜ್ಯದ ಒಂದು ಗ್ರಾಮವೇ. ಮುಂದೆ ಮತ್ತೊಬ್ಬ ಪುಟಾಣಿ ನನ್ನನ್ನು ನೋಡ್ತಾ ಇದ್ದಾಳೆ, ಒಂದು ಹತ್ತಿರ ಬಂದಿದ್ದಾಳೆ, ಏನೋ ಹಾಡ್ತಾಳಂತೆ. ಅವಳ ಹಾಡನ್ನು ಕೇಳೋನಲ್ಲ, ಅವಳ ಹೆಸರನ್ನು ಕೇಳೋಣ. ನಿನ್ನ ಹೆಸರು ಏನು ಪುಟ್ ಮರಿ? ಏನು ಹೇಳ್ತೀಯ? ಕೇಳುಗ್ರೆ, ಇದುವರೆಗೆ ಅಂಗನವಾಡಿ ಕೇಂದ್ರ ಕುಡುಪು ಇಲ್ಲಿಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಿದ್ರಿ. ಅವರು ಪುಟಾಣಿಗಳ ಒಂದು ಮುದ್ದಾದ ಹಾಡುಗಳನ್ನೆಲ್ಲ ಕೇಳಿದ್ರಿ, ಖುಷಿಪಟ್ಟಿದ್ರಿ. ಈ ಕಾರ್ಯಕ್ರಮದಲ್ಲಿ ನಮಗೆ ತಾಂತ್ರಿಕ ನೆರವು ನೀಡಿದವರು ಶಿಂಚನ್ ಶ್ಯಾಮ್, ಜೊತೆಗೆ ಸಹಕಾರ ನೀಡಿದವರು ಈ ಕುಡುಪು ಅಂಗನವಾಡಿ ಕೇಂದ್ರದ ಶಿಕ್ಷಕಿಯಾದ ಶ್ರೀಮತಿ ಪುಷ್ಪ ಹಾಗೂ ಶ್ರೀಮತಿ ಮಾಲತಿ. ಮುಂದಿನ ವಾರದ ಮಕ್ಕಳಿಗೆ ಸಾರಂಗ ಈ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅದುವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಎಲ್ಲರಿಗೂ ನಮಸ್ಕಾರ.

0: ಚಿನ್ನದ ಬಳೆ. ಒಂದಾನೊಂದು ಕಾಲದಲ್ಲಿ ಒಂದು ಮುದಿ ಹುಲಿ ವಾಸವಾಗಿತ್ತು. ಅದಕ್ಕೆ ವಯಸ್ಸಾಗಿದ್ದರಿಂದ ಬೇಟೆಯಾಡಲು ಆಗುತ್ತಿರಲಿಲ್ಲ. ಒಂದು ದಿನ ಒಂದು ಕೊಳದ ಬಳಿ ನಡೆದುಕೊಂಡು ಹೋಗುತ್ತಿದ್ದಾಗ ಏನೋ ಹೊಳೆಯುವ ವಸ್ತು ಕಾಣಿಸಿತು. ಅದನ್ನು ಎತ್ತಿಕೊಂಡಾಗ ಅದು ಚಿನ್ನದ ಬಳೆ ಎಂದು ತಿಳಿಯಿತು. ಹುಲಿಯು,
1: ಈ ಬಳೆಯನ್ನು ನನ್ನ ಬಳಿಯೇ ಇಟ್ಟುಕೊಳ್ಳುತ್ತೇನೆ.

0: ಅವರ ಮಾಂಸ ರುಚಿಕರವಾಗಿರುತ್ತದೆ
1: ಎಂದು ಯೋಚಿಸಿದನು. ಅದಕ್ಕಾಗಿ ಅವನು ಪ್ರಯಾಣಿಕರು ಸದಾ ಓಡಾಡುವ ಕಾಡಿನ ದಾರಿಗೆ ಹೋದನು. ಅವನು ಮರದ ಕೆಳಗೆ ಕುಳಿತು ತನ್ನ ಮೊದಲನೆಯ ಬಲಿಗೆ ಕಾಯುತ್ತಿದ್ದನು. ಸ್ವಲ್ಪ ಸಮಯದಲ್ಲೇ ಒಬ್ಬ ಮನುಷ್ಯನು ಆ ದಾರಿಯಲ್ಲಿ ನಡೆದು ಬರುತ್ತಿದ್ದುದನ್ನು ಕಂಡನು. ಹುಲಿಯು ಬಳಿಯನ್ನು ಹಿಡಿದುಕೊಂಡು ಆ ಮನುಷ್ಯನನ್ನು ಕೂಗಿತು.
0: ನಿನಗೆ ಈ ಚಿನ್ನದ ಬಳೆ ಬೇಕೇ? ನನಗೆ ಇದರಿಂದ ಏನೂ ಪ್ರಯೋಜನವಿಲ್ಲ. ಆದರೆ ನೀನು ಇದನ್ನು ತೆಗೆದುಕೊಂಡು ಹೋಗಿ ಮಾರಿದರೆ ಒಳ್ಳೆಯ ಬೆಲೆ ಸಿಗುತ್ತದೆ
1: ಎಂದು ಕೂಗಿ ಹೇಳಿದನು. ಮೊದಮೊದಲು ಆ ಮನುಷ್ಯ ಹಿಂಜರಿದನು.
2: ಬೇಡ ಹುಲಿರಾಯ
1: ಎಂದನು.
2: ನಿನಗೆ ಧನ್ಯವಾದಗಳು, ನನಗೆ ಚಿನ್ನದ ಬಳೆ ಬೇಡ.
1: ಹುಲಿಯು ಅವನ ಹಿಂಜರಿಕೆಯನ್ನು ನೋಡಿ,
0: ಇದೇ ನಿನ್ನ ನಿರ್ಧಾರವೇ? ಇದು ಎಷ್ಟು ದಪ್ಪವಾಗಿ ಭಾರವಾಗಿದೆ, ಇದು ತುಂಬಾ ಬೆಲೆ ಬಾಳಬಹುದು
1: ಎಂದು ಹೇಳಿದನು. ಆ ಮನುಷ್ಯನ ಆಸೆ ಹೆಚ್ಚಾಗುತ್ತಿತ್ತು. ಆದರೆ ಅವನು ಹುಲಿಗೆ ಹೆದರಿ,
2: ಬೇಡ ಹುಲಿರಾಯ, ನನಗೆ ಅದು ಬೇಡ.
1: ಹುಲಿಯು ನಕ್ಕು,
0: ಓಹ್ ಸರಿ, ಹಾಗಾದರೆ ನಾನು ಬೇರೆ ಯಾರಿಗಾದರೂ ಕೊಡುತ್ತೇನೆ. ನಾನು ಸಾಯುತ್ತಿದ್ದೇನೆ, ಸಾಯುವ ಮುನ್ನ ಇದನ್ನು ಯಾರಿಗಾದರೂ ಕೊಡಬೇಕೆಂದು ಕೊಂಡಿದ್ದೇನೆ
1: ಎಂದು ಹೇಳಿದನು. ಆ ಮನುಷ್ಯನು ಯೋಚಿಸಿದ,
2: ಅವನಿಗೆ ವಯಸ್ಸಾದಂತೆ ಶಕ್ತಿ ಇಲ್ಲದಂತೆ ಕಾಣುತ್ತದೆ. ಅವನು ಸಾಯುವಂತಿದ್ದರೆ ನನ್ನನ್ನು ತಿನ್ನಲು ಸಾಧ್ಯವಿಲ್ಲ. ಈ ಬಳೆಯನ್ನು ತೆಗೆದುಕೊಳ್ಳಲು ತೊಂದರೆಯೇನೂ ಇಲ್ಲ. ಬಳೆಯನ್ನು ಮಾರಿ ದುಡ್ಡನ್ನು ತೆಗೆದುಕೊಳ್ಳಬಹುದು.
1: ಚುರುಕಾದ ಹುಲಿಗೆ ಅವನು ಏನು ಯೋಚಿಸುತ್ತಿದ್ದನೆಂದು ತಿಳಿಯಿತು.
0: ಸರಿ ಮನುಷ್ಯನೇ, ನಾನೀಗ ಹೋಗಿ ಯಾರಿಗಾದರೂ ಈ ಬಳೆ ಬೇಕಾಗುತ್ತೋ ಎಂದು ಹುಡುಕುತ್ತೇನೆ.
1: ಅವನು ಹಿಂತಿರುಗಿ ಅಲ್ಲಿಂದ ಹೋಗುವಂತೆ ನಟಿಸಿದನು. ಮನುಷ್ಯನು ಈಗ ಯೋಚಿಸಿದ,
2: ಬಳೆಯನ್ನು ಬೇರೆಯವರಿಗೆ ಕೊಡುವಂತೆ ಮಾಡಿದನಲ್ಲ, ನಾನೆಂತ ಮೂರ್ಖ. ಅವನಿಗೆ ನನ್ನನ್ನು ಕೊಲ್ಲಬೇಕೆಂದಿದ್ದರೆ ಈಗಲೇ ಕೊಲ್ಲಬಹುದಿತ್ತಲ್ಲ.
1: ಆಗ ಅವನು ಹುಲಿಯ ಕಡೆ ತಿರುಗಿ,
2: ಹುಲಿರಾಯನೇ, ನಾನು ನನ್ನ ಮನಸ್ಸು ಬದಲಾಯಿಸಿದ್ದೇನೆ, ಈ ಬಳೆಯನ್ನು ನಾನು ತೆಗೆದುಕೊಳ್ಳುತ್ತೇನೆ
1: ಎಂದನು. ಹುಲಿಗೆ ಸಂತೋಷವಾಯಿತು. ಬಳೆಯನ್ನು ತನ್ನ ಕೈಯಲ್ಲಿ ಹಿಡಿದು,
0: ಓಹ್ ತುಂಬಾ ಸಂತೋಷ, ಇಗೋ ಬಂದು ಇದನ್ನು ತೆಗೆದುಕೋ
1: ಎಂದು ಹೇಳಿತು. ಸೂರ್ಯನ ಕಿರಣಗಳಿಂದ ಹೊಳೆಯುತ್ತಿರುವ ಬಳೆಯನ್ನು ಕಂಡು ಅದನ್ನು ತೆಗೆದುಕೊಳ್ಳಲು ಹತ್ತಿರ ಹೋದನು. ಅವನು ತನ್ನ ಸ್ವಾರ್ಥದಿಂದ ಎಲ್ಲಿ ಹೋಗುತ್ತಿದ್ದೇನೆಂದು ನೋಡದೆ ಕೆಸರಿನಲ್ಲಿ ಕಾಲಿಟ್ಟನು. ಅವನಿಗೆ ಅಲುಗಾಡಲು ಸಾಧ್ಯವಾಗಲಿಲ್ಲ. ಹುಲಿಯು ರಭಸವಾಗಿ ತನ್ನ ಕಡೆಗೆ ಬರುತ್ತಿದ್ದುದನ್ನು ಕಂಡನು.
2: ನಾನೆಂಥ ಮೂರ್ಖನಾದೆ, ನಾನು ಅತಿ ಆಸೆ ಪಡಬಾರದಿತ್ತು
1: ಎಂದುಕೊಂಡನು. ಆದರೆ ಆಗಲೇ ತುಂಬಾ ತಡವಾಗಿತ್ತು. ಹುಲಿಯು ಅವನ ಮೇಲೆ ನೆಗೆದು ಅವನನ್ನು ತಿಂದನು.

0: ಸಂಚಲನ ಶಾಂತ ಮಾತಾಡ್ತಾ ಇದ್ದೇನೆ. ನೀವು ಕೇಳಿ ರೇಡಿಯೋ ಸಾರಂ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
2: ಇದುವರೆಗೆ ಮಕ್ಕಳ

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇವತ್ತಿನ ಹರಿಕಥಾ ಪ್ರಸಾರಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಕ್ತ ಜಯದೇವ ಕನ್ನಡ ಹರಿಕತೆ ನಡೆಸಿಕೊಡುವವರು ಗುರುರಾಜಲು ನಾಯ್ಡು.
2: ಶುಕ್ಲಾಂಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ ಸರ್ವ ವಿಘ್ನೋಪಶಾಂತಯೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ಸ್ನೇಹಾಪಿ ಪೂಜ್ಯ ಸರ್ವಂ ಯತೇವ ನೀವೇನ ವಧನ್ವಯಾನಾಂ ಆದ್ಯಸ್ಸನಗುಡೇರ್ಗುಳಾಪಿ ಶ್ರೀರಾಮತ್ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶಂಕರ

0: ಹೇಗೆ.
1: ಕೀರ್ತನಾರಂಭ ಕಾಲದಲ್ಲಿ ಯಾವ ದೈವ ಭಕ್ತರೇ ಆದರೂ ಸಹ ಅನೇಕ ವಿಧವಾದ ಕಷ್ಟ ಕಾರ್ಪಣ್ಯಗಳಿಗೆ ಗುರಿಯಾಗದೆ ಪರಮಾತ್ಮ ಕೃಪೆಗೆ ಪಾತ್ರರಾಗುತ್ತಾರೆ ಎಂದು ಹೇಳಲು ಸಾಧ್ಯವಾಗುವುದಿಲ್ಲ. ಮರದಲ್ಲಿ ಹಣ್ಣಾಗಿದೆ ಎಂದಾಗ ಅದು ಕಾಯಾಗಿ ಹಣ್ಣಾಗುವ ಪರ್ಯಂತರವು ಫಲವೂ ತಿನ್ನಲು ಯೋಗ್ಯವಾಗುವವರೆಗೂ ಯಾರೂ ಅದನ್ನು ತೊಡದೆ ಮತ್ತದನ್ನು ಭುಂಜಿಸುತ್ತಾರೆ ಎನ್ನುವಂತೆಯೂ, ಚಿನ್ನವನ್ನ ಆಚಾರ ಕೈಗೆ ಕೊಟ್ಟಾಗ ಅವರದನ್ನು ಚೆನ್ನಾಗಿ ಕಾಯಿಸಿ ಶುದ್ಧ ಮಾಡಿ ಕೊರೆದು ಕುಟ್ಟಿ ಆಭರಣವನ್ನು ಮಾಡುತ್ತಾರೆ ಅನ್ನುವುದಾದರೆ, ದೈವ ಭಕ್ತರು ಎನಿಸಿಕೊಂಡವರು ಈ ಲೋಕದಲ್ಲಿ ಅನೇಕ ವಿಧವಾದಂತಹ ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾಗಿ ಪರಿಶುದ್ಧರಾಗಿ ಆನಂತರದಲ್ಲಿ ಪರಮಾತ್ಮನನ್ನು ಸೇರಲು ಯೋಗ್ಯರಾಗ್ತಾರೆ. ನಮ್ಮ ಭಾರತದಲ್ಲಿ ಆ ರೀತಿಯಾದ ಸಂತರು ಮಹಾತ್ಮರು ಅನೇಕ ಜನರು ಅವತರಿಸಿದ್ದಾರೆ. ತುಕಾರಾಮರು, ಜ್ಞಾನದೇವರು, ಬಸವಣ್ಣನವರು, ಅಲ್ಲಮಹಾಪ್ರಭುಗಳು, ಪುರಂದರದಾಸರು, ಕನಕದಾಸರು, ಹೀಗೆ ವಿಚಾರ ಮಾಡುತ್ತಾ ನೋಡುವುದಾದರೆ ಬಹಳ ಕಡೆಗಳಲ್ಲಿ ಅನೇಕ ಜನ ಮಹನೀಯರಲ್ಲಿ ಮಹಾತ್ಮನಾಗಿರ್ತಕ್ಕಂಥ ಜಯದೇವರು ಒಬ್ಬರಾಗಿದ್ದಾರೆ. ಅವರು ರಚನೆಯನ್ನು ಮಾಡಿರಬಹುದಾದ ಗೀತ ಗೋವಿಂದ ಎಂಬತಕ್ಕಂಥ ಅಷ್ಟಪದಿಯನ್ನ ಲೋಕವು ಬಹು ಸುಂದರವಾದ ಕಾವ್ಯ ಎಂದು ಬಹುಜನರದನ್ನು ಅಳವಡಿಸಿಕೊಂಡು ಈಗಲೂ ಕೇಳುವುದುಂಟು. ಅನೇಕ ಜನ ಸಂಗೀತಗಾರರು ಗೀತ ಗೋವಿಂದದಲ್ಲಿ ರಚನೆಯಾಗಿರಬಹುದಾದ ರಾಧಾಕೃಷ್ಣರ ರಾಸಲೀಲೆಗಳನ್ನ ಬಹುರಮ್ಯವಾಗಿ ಹಾಡಿ ಆ ಗಾನಲೋಲನಾದ ಪರಮಾತ್ಮ ಕೃಪೆಗೆ ಪಾತ್ರರಾಗಿದ್ದಾರೆ. ಅವರ ಜೀವನ ಚರಿತ್ರದ ಬಗ್ಗೆ ಹಲವಾರು ಕವಿಗಳ ಅಭಿಪ್ರಾಯ ಹಲವಾರಾಗಿದೆ. ಭಕ್ತಿ ವಿಜಯದ ಕಥಾಧಾರ ಪ್ರಕಾರವಾಗಿ ಗೀತ ಗೋವಿಂದ ಗ್ರಂಥವನ್ನು ರಚನೆ ಮಾಡಿದ ಭಕ್ತ ಜಯದೇವರ ಕಥೆಯನ್ನ ನಾವು ಸೂಕ್ಷ್ಮ ಪರಿಚಯವೋ ಎಂಬಂತೆ ಆ ಕಥಾಭಾಗವನ್ನ ಸ್ವಲ್ಪ ಮಟ್ಟಿಗೆ ಹೇಳಿಕೊಂಡು ಹೋದರೆ ಜಗನ್ನಾಥ ದೇವರ ಕೃಪೆಗೆ ಪಾತ್ರರಾಗ್ತೇವೆ. ನಮ್ಮ ದೇಶದ ಅನೇಕ ಜನ ಸಂತರ ಶರಣರ ಮತ್ತು ಜ್ಞಾನಿಗಳ ಭಕ್ತರ ಸ್ಮರಣೆ ಮಾಡಿದಂಥ ಪುಣ್ಯವೂ ಪ್ರಾಪ್ತವಾಗುತ್ತೆ ಎಂಬುದಾಗಿ ಭಾವಿಸಿ ಪ್ರಾರಂಭಕ್ಕೆ ನಮಸ್ಕಾರವನ್ನು ಸಲ್ಲಿಸಿ ಪರಮಾತ್ಮನನ್ನು ಬೇಡುತ್ತಿದ್ದೇನೆ. ಮೆರವಪುರದೊಳಗೆ ಪಿರಿಯ

ಭರತ ಭೂಮಿಯಲ್ಲಿ ಪ್ರಸಿದ್ಧವಾಗಿರುವ ತಿಂದುಬಿಲ್ವ ಗ್ರಾಮ. ಆ ತಿಂದುಬಿಲ್ವ ಗ್ರಾಮದಲ್ಲಿ ವಾಸವಾಗಿರುವ ನಾರಾಯಣ ಪಂಥ ಮತ್ತು ರುಕ್ಮಾಬಾಯಿ ಅವರಿಗೊಂದೇ ಚಿಂತೆ, ಮಕ್ಕಳಿಲ್ಲ ಅನ್ನುವ ಚಿಂತೆ. ಎಲ್ಲ ಸುಖಭೋಗ ಭಾಗ್ಯಗಳಿದ್ದರೂ ಸಹ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಜನರು ಆಡಿಕೊಳ್ಳುತ್ತಾರಂತೆ. ಗಂಡನನ್ನು ಕೇಳಿದಾಗ ಆ ಗಂಡ ಹೇಳ್ತಾಳೆ, ದೇವಿ ಏನು ಭಯಪಡಬೇಡ, ಎಲ್ಲರಿಗೂ ಎಲ್ಲವನ್ನು ಕೊಡುವ ಪರಮಾತ್ಮನೊಬ್ಬನಿದ್ದಾನೆ, ಆ ಪರಮಾತ್ಮನನ್ನು ಹೋಗಿ ಪ್ರಾರ್ಥನೆ ಮಾಡು, ಅವನ ಕರುಣೆಯಾದರೆ ಸಂತಾನ ಭಾಗ್ಯ ಎಷ್ಟು ಮಾತ್ರದ್ದೇ, ಹೋಗು. ಆಗಿನ ಕಾಲದಲ್ಲಿ ಮಕ್ಕಳಿಲ್ಲ ಅಂದರೆ ಜನರು ಆಡಿಕೊಳ್ಳುವುದು ಹೆಚ್ಚಿತ್ತು. ಮಕ್ಕಳಿಲ್ಲದೇ ಇರುವವರ ಸಂಕಟ ಮಕ್ಕಳಿಲ್ಲದೇ ಇರೋರು ಗೊತ್ತಾಗುತ್ತೆ. ಆದರೆ ಈಗಿನ ಕಾಲದ ವಿಶೇಷವೇನು ಅಂದರೆ ಮಕ್ಕಳಿಲ್ಲದೇ ಇರೋರು ಅಕ್ಕಪಕ್ಕದಲ್ಲಿ ಇರೋರಿಗೆ ಬಹು ಸಂಕಟ. ಸಿಕ್ಕಿದಾಗಲೆಲ್ಲ ಅವರನ್ನು ಚುಚ್ಚಿ ಮಾತಾಡ್ತಾರೆ, ನಿಮಗೆ ಮಕ್ಕಳಿಲ್ಲವೇ, ನಿಮಗೆ ಮಕ್ಕಳಿಲ್ಲವೇ. ವಿಚಾರ ಮಾಡಿ ನೋಡಿದರೆ ಮಕ್ಕಳಿಲ್ಲದವರಿಗೆ ಮುಕ್ತಿಗಿಲ್ಲ ಅನ್ನುವುದೇ ಸತ್ಯವಾದರೆ ಭೀಷ್ಮಾಚಾರ್ಯರಿಗೆ ಮಕ್ಕಳಿಲ್ಲ, ಮುಕ್ತಿ ಸಿಕ್ಕಲಿಲ್ಲವೇ? ಹನುಮಂತ ದೇವರಿಗೆ ಮಕ್ಕಳಿಲ್ಲ, ಮೋಕ್ಷ ಪ್ರಾಪ್ತವಾಗಲಿಲ್ಲವೇ? ಸನಕಾದಿ ಮಹರ್ಷಿಗಳಿಗೆ ಮಕ್ಕಳಿಲ್ಲ, ಅವರಿಗೆ ಮೋಕ್ಷ ಪ್ರಾಪ್ತವಾಗಲಿಲ್ಲವೇ? ಇದು ಕೇವಲ ಲೋಕ ರೂಢಿ. ಹುಟ್ಟಿದ ಮಕ್ಕಳೆಲ್ಲ ಉತ್ತಮರಾದರೆ ಸರಿ, ಆ ಹುಟ್ಟಿದ ಮಕ್ಕಳು ಲೋಕ ಕಂಟಕರಾಗಿ ಹೆಚ್ಚು ತಾಯಿ ತಂದೆಗಳಿಗೂ ವಂಶಕ್ಕೂ ಎಲ್ಲ ರೀತಿಯಾದಂತ ಅಪಕೀರ್ತಿಯನ್ನು ತರುವರಾದರೆ ಆ ಮಕ್ಕಳನ್ನು ಹೆತ್ತ ತಂದೆ ತಾಯಿಗಳ ಪಾಡೇನು? ಇಲ್ಲಿ ಈ ತಾಯಿ ದೇವರನ್ನು ಬಂದು ಪ್ರಾರ್ಥನೆ ಮಾಡ್ತಾರೆ, ಹೇ ದೇವದೇವ, ನೀನಲ್ಲದೆ ನಮ್ಮನ್ನು ಕಾಪಾಡತಕ್ಕಂಥ ಅವರು ಯಾರು? ಪಾಲಿಸೋ

ಹೇ ಪರಮಾತ್ಮ, ನನ್ನನ್ನು ಕಾಪಾಡುವ ಹೊಣೆಗಾರಿಕೆ ನಿನಗಾಗಿದೆ ಸ್ವಾಮಿ. ನನ್ನಿಂದಾಗಿ ನನ್ನ ಪತಿಯ ವಂಶ ನಿಂತು ಹೋಯಿತು ಅನ್ನದಂತೆ ನನ್ನನ್ನು ಕಾಪಾಡು ಎಂಬುದಾಗಿ ಪ್ರಾರ್ಥಿಸುತ್ತಿದ್ದರೆ ಇವರ ಪ್ರಾರ್ಥನೆ ವೈಕುಂಠಕ್ಕೆ ಮುಟ್ಟಿದೆ. ಜಗನ್ಮಾತೆಯಾದ ಲಕ್ಷ್ಮೀದೇವಿ ಕೇಳಿದ್ರಂತೆ, ಸ್ವಾಮಿ ಮಕ್ಕಳಿಲ್ಲ ಮಕ್ಕಳಿಲ್ಲ ಎಂದು ಬಹುವಿಧದಲ್ಲಿ ಪರಿತಪಿಸುತ್ತಿರುವ ಈ ಗಂಡ ಹೆಂಡರನ್ನು ಕಾಪಾಡುವ ಭಾರ ನಿಮ್ಮದಲ್ಲಿವೆನ್ರಿ. ಪರಮಾತ್ಮ ಹೇಳಿದ, ಲಕ್ಷ್ಮೀ ಇವರಲ್ಲಿ ಅವತಾರವಾಗುವ ಮಗುವು ಸಾಮಾನ್ಯನಲ್ಲ. ದ್ವಾಪರ ಯುಗದಲ್ಲಿ ವೇದಗಳನ್ನು ವಿಂಗಡಿಸಿ ವೇದವ್ಯಾಸ ಎಂದು ಬಿರುದಾಂಕಿತನಾದಂಥ ಆ ಮಹಾನುಭಾವನೇ ಇವರಲ್ಲಿ ಅವತರಿಸ್ತಾನೆ. ಕಾರಣ ನನ್ನ ರಾಸಲೀಲೆಗಳನ್ನು ಬರೆಯಬೇಕು ಎನ್ನುವುದರೊಳಗಾಗಿ ದ್ವಾಪರ ಅಂತ್ಯವಾಯಿತು. ಮುಂದೆ ಕಲಿಯುಗದಲ್ಲಿ ಅವತರಿಸಿ ಇದನ್ನು ರಚನೆ ಮಾಡು ಎಂದು ನಾನೇ ಆಜ್ಞೆಯನ್ನು ಮಾಡಿದ್ದೇನೆ. ಆದ್ದರಿಂದ ವೇದವ್ಯಾಸನೇ ಇವರಲ್ಲಿ ಅವತಾರವಾಗ್ತಾನೆ ಎಂದು ಬಂದು ಆ ದಿನದ ರಾತ್ರಿಯ ಸ್ವಪ್ನದಲ್ಲಿ ಗಂಡ ಹೆಂಡರಿಗೆ ಅಭಯವನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಬಿಡಿ ಭಯವನ್ನ, ಸಂತಾನ ಪ್ರಾಪ್ತವಾಗುತ್ತೆಯೇ ಎಂದು. ಸ್ವಲ್ಪ ಕಾಲ ಕಳೆಯಿತು. ಪರಮಾತ್ಮನ ಕರುಣಾ ವಿಶೇಷದಿಂದ ಆ ತಾಯಿ ಗರ್ಭವತಿಯಾಗಿದ್ದಾಳೆ. ಮಾಸ ಒಂದು ಎರಡು ಮೂರು ನಾಲ್ಕು ತರ ನವ ಮಾಸಗಳು ಕಳೆಗೆ 9 ತಿಂಗಳ ಕಾಲ ಕಳೆದಿದೆ ಮಗುವಾಗುವ ಕಾಲ. ಪರ್ಣಶಾಲೆಯಲ್ಲಿ ಯಾವ ಮಗುವಾಗುತ್ತೋ, ಗಂಡಾಗುತ್ತೋ ಹೆಣ್ಣಾಗುತ್ತೋ ಎಂದು ಎಲ್ಲರೂ ನಿರೀಕ್ಷಿಸುತ್ತಿದ್ದಾರೆ. ದೈವಾನುಗ್ರಹ ವಿಶೇಷದಿಂದ ಒಂದು ಗಂಡು ಮಗು ಪ್ರಾಪ್ತವಾಯಿತು. ಆ ಗಂಡು ಮಗು ಪ್ರಾಪ್ತವಾದ ಕೂಡಲೇ ಆನಂದವಾಯಿತಂತೆ. 12ನೇ ದಿನ ನಾಮಕರಣಕ್ಕೋಸ್ಕರವಾಗಿ ಎಲ್ಲರನ್ನು ಕರೆಸಿದ್ದಾರೆ. ಏನಂತ ಹೆಸರಿಡ್ತೀರಾ? ಒಬ್ಬೊಬ್ಬರು ಒಂದೊಂದು ಹೆಸರು ಹೇಳ್ತಿದ್ರು. ಅಲ್ಲೊಬ್ಬ ಹಿರಿಯರು ಹೇಳ್ತಾರೆ, ಅಯ್ಯ ನಮ್ಮೆಲ್ಲರಿಗೂ ಜಯವನ್ನು ಗಳಿಸಲು ಅವತರಿಸಿರುವ ಮಗುವು ಭಯವಿಲ್ಲದಂತೆ ಸರ್ವದಾ ಪರಮಾತ್ಮನ ಧ್ಯಾನದಲ್ಲಿ ಜಯವನ್ನು ಗಳಿಸಲು ಅವತರಿಸಿರುವ ಈ ಮಗುವಿಗೆ ಜಯದೇವ ಜಯದೇವ ಎಂದು ನಾಮಕರಣವಾಗಿದೆಯಂತೆ. ಆ ಮಗು ಬೆಳೀತಾ ಇದ್ದಾನೆ. ಮಾತೆಯ ಮಮತೆಯ ಮಡಿಲೊಳಗೆ ಬೆಳೆದ ನಾಗ ಜಯದೇವ, ಮಾತೆಯ ಮಮತೆಯ

ಬಾಲಕ ಬೆಳೆಯುತ್ತಿದ್ದಾನೆ. ಮಾಸ ಒಂದು ವರುಷ ಒಂದು ಎರಡರ ದರದಲ್ಲಿ ಬಾಲ ತಾನಾಗ ಬೆಳೀತ ಬೆಳೀತ ಒಂದು ವರ್ಷ ಎರಡು ವರ್ಷ ಮೂರು ನಾಲ್ಕೈದಾರು ವರ್ಷದವನಾದಾಗ ತಾಯಿ ತಂದೆಗಳಿಬ್ಬರು ಸೇರಿ ಬಾಲಕನಿಗೆ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಬಿಟ್ಟಿದ್ದಾರೆ ಅಲ್ಲೊಂದು ಗುರುಕುಲಾಶ್ರಮ. ಮಹಾಜ್ಞಾನಿಗಳಾದಂತಹ ಗುರುಗಳು ಅನೇಕ ಜನ ಶಿಷ್ಯರನ್ನು ಕೂರಿಸಿಕೊಂಡು ವಿದ್ಯಾಭ್ಯಾಸ ಮಾಡಿಸ್ತಿದ್ದಾರೆ. ಜಯದೇವರ ತಂದೆ ಕರ ತಂದೆ ಹೇಳ್ತಾನೆ, ಮಗನೇ ಈ ಗುರುಗಳಿಗೆ ನೀನು ಶಿಷ್ಯನಾದರೆ ನಾನು ಧನ್ಯ. ಕಾರಣ ಪರಮಜ್ಞಾನಿಗಳು ಮಹಾವಿದ್ಯಾವಂತರೂ ಆದಂತಹ ಈ ಗುರುಗಳು ನಿನಗೆ ಗುರುಗಳಾಗ್ತಾರೆ ಎಂದರೆ ಅದು ನಿಜವಾಗಲೂ ಸುಯೋಗವೇ. ಆದರೆ ನಾವು ತೀರ ಬಡವರಪ್ಪ, ಅವರಿಗೆ ಗುರು ಕಾಣಿಕೆಯನ್ನು ಕೊಡುವ ಸಾಮರ್ಥ್ಯ ನಮ್ಮಲ್ಲಿಲ್ವಲ್ಲೋ. ಅಪ್ಪ ನೀನೇನು ಭಯಪಡಬೇಡ, ನಾನು ಹೋಗಿ ಆ ಗುರುಗಳಲ್ಲಿ ಮಾತನಾಡಿದರೆ ಸಾಕು, ಎಲ್ಲ ದಕ್ಷಿಣೆ ಕೊಟ್ಟ ಹಾಗಾಗುತ್ತೆ. ಹೇಗೆ ಮಾತನಾಡ್ತೀಯೋ ಇದ ನೋಡಿ ಹೋಗ್ತೇನೆ ಎಂಬುದಾಗಿ ಆ ಗುರುಕುಲಾಶ್ರಮವನ್ನು ಪ್ರವೇಶ ಮಾಡಿ ಗುರುಗಳು ಕುಳಿತಿರುವಾಗ ಆ ಎಡೆಯಲ್ಲಿ ಬಂದಿದೆ ಜಯ ಗುರುದೇವ. ಆ ಗುರುಗಳೇನು ಮಾಡಿದರು, ಏನೋ ಬರೀತಾ ಇದ್ದವರು ತಲೆ ಎತ್ತಿ ಸಂತೋಷ, ಯಾರಪ್ಪ ನೀನು, ಇವನು ನಕ್ಕ, ಇದೇನು ಗುರುಗಳೇ ಹೀಗೆ ಕೇಳಿದ್ರೆ, ಯಾಕೋ ಹಾಗಂತೀಯ. ನಾನಾರಂಭುದನು ನಾನೇ ಅರಿತಿದ್ದಡೆ ಗುರು ನಿಮ್ಮ ಚರಣ ಸೇರುವ ಕಾರ್ಯವೇನು. ಗುರುಗಳೇ ನಾನು ಯಾರು ಅಂತ ನನಗೆ ಗೊತ್ತಿದ್ರೆ ನಿಮ್ಮ ಹತ್ರ ಯಾಕೆ ಬರ್ತಿದ್ದೆ. ಗುರುಗಳಿಗೆ ಆಶ್ಚರ್ಯವಾಯ್ತು, ಇದೇನಿದ್ದು ಮಾತು ಹೀಗೆ ಮಾತನಾಡ್ತಾನಲ್ಲ. ಅಪ್ಪ ನಿನ್ನ ಹೆಸರೇನೋ, ಯಾವ ಹೆಸರೇಳಿ ಗುರುಗಳೇ. ಮಾತಾ ಗರ್ಭದಲ್ಲಿರ್ಪ ಸಮಯದಲ್ಲಿ ಕರೆದರು ಪಿಂಡವೆನುತ, ಜನಿಸಿದ ಮೇಲೆ ಕರೆದರು ಶಿಶು ಎನ್ನುತ, ಕರೆವರೀಗ ಬಾಲ ಎನ್ನುತ, ಮೇನ್ ಕರೆವರು ಎನ್ನ ಯುವಕ ಎನ್ನುತ, ಮೇಲಪ್ಪುದು ಎನ್ನ ಬೆಸರು ಮುದುಕ ಎನ್ನುತ, ಹರಣ ತೆರಳಿದ ಬಳಿಕ ಅನಿತ ಜನರು ಕರೆವರು ಹೆಣ ಎನ್ನುತ. ಆ ಒಪ್ಪೆಸರ ಪೇಳಲಿ ಗುರುರಾಯ. ಗುರುಗಳೇ ಈ ಹೆಸರುಗಳಲ್ಲಿ ಯಾವ ಹೆಸರನ್ನು ಹೇಳಿ. ಗುರುಗಳಿಗೆ ಆಶ್ಚರ್ಯವಾಯಿತು, ಇವನೇನು ವಿದ್ಯೆ ಕಲಿಯೋಕ್ ಬಂದಿದ್ದಾನೋ ಹೇಳಿಕೊಡೋಕ್ ಬಂದಿದ್ದಾನೋ ಗೊತ್ತಾಗ್ಲಿಲ್ವಲ್ಲ. ಅಪ್ಪ ಇಷ್ಟೆಲ್ಲ ಗೊತ್ತಿದ್ರು ನೀನ್ ಯಾಕೋ ಬಂದೆ. ಆ ಶಿಷ್ಯ ಹೇಳ್ತಾನೆ, ನೀವು ಬಂದ್ರಿ ನಾನು ಬಂದೆ. ಏನು ಹಾಗಂದ್ರೆ ಗುರುಗಳೇ, ಈ ಜಗತ್ತು ಒಂದು ಅನುಭವ ಎಂಬ ಗ್ರಂಥದಿಂದ ಕೂಡಿದಂಥದ್ದು. ಈ ವಿಶ್ವವೇ ಒಂದು ವಿದ್ಯಾನಿಲಯ. ಈ ವಿಶ್ವ ಎಂಬ ವಿದ್ಯಾನಿಲಯಕ್ಕೆ ಜೀವ ಎಂಬ ವಿದ್ಯಾರ್ಥಿ ಬರ್ತಲೇ ಇರ್ತಾನೆ. ಈಗಾಗಲೇ ನೀವು ಬಂದಿದ್ದೀರಾ, ನಿಮ್ಮ ಪಾದ ಸೇವೆಯನ್ನು ಮಾಡಿ ನಾನು ಕಲಿಯಬೇಕಾದದ್ದೇನಿದೆಯೋ ಅದು ಕಲೀಲಿಕ್ಕೆ ಬಂದಿದ್ದೇನೆ. ಗುರುಗಳು ನೋಡಿದ್ರಪ್ಪ ನೀನೇನು ಕಲಿಬೇಕು, ಏನಿಲ್ಲ ಗುರುಗಳೇ, ನನಗೊಂದು ದಾರಿ ತೋರಿಸ್ಬಿಡಿ. ದಾರಿ ಎಲ್ಲಿಗೋ? ನಮ್ಮೂರಿಗೆ ದಾರಿ ತೋರಿಸಯ್ಯ. ನಮ್ಮೂರಿಗೆ ದಾರಿ ತೋರಿಸಿ ಗುರುಗಳೇ. ನಿಮ್ಮೂರು ಯಾವುದೋ ನಿಮ್ಮೂರು, ಆರು ಅರಿಯರು ಆ ಊರು, ಜ್ಞಾನಿಗಳಿಗರಿವಾದ ಆ ಊರು. ಆರು ಅರಿಯರು ಅಂದರೆ ಒಂದರ್ಥ ಯಾರಿಗೂ ತಿಳಿಯದು ಎಂತಲೂ, ಇನ್ನೊಂದರ್ಥ ಆರು ಅರಿಯರು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎಂಬ ಅರಿಷಡ್ವರ್ಗಗಳಿಗೆ ಗೊತ್ತಿಲ್ಲದಂತ ಆ ಜ್ಞಾನತಮವಾದ ನಾಡು, ಅಲ್ಲಿಗೆ ಹೋಗಿ ಸೇರಲು ಮಾರ್ಗ ತೋರಿಸಿ. ಕೂತಿದ್ದ ಗುರುಗಳು ಥಟ್ಟನೆ ಮೇಲೆದ್ದು ಬಂದಿದ್ದೆ ಬಾಚಿ ಅವನನ್ನು ತದ್ದು ಹೇಳಿದರಂತೆ, ಅಪ್ಪ ನಿನ್ನಂತ ಶಿಷ್ಯ ಸಿಕ್ಕೋದು ಕಷ್ಟ ಕಾಣು. ಯಾರ ವಂಶವನ್ನು ಬೆಳಗಿಸಲು ಅವತರಿಸಿದಂತ ದಿವ್ಯ ಜ್ಯೋತಿಯೋ ನನಗೆ ಶಿಷ್ಯನಾಗಿ ಸಿಕ್ಕಿದೆಯಲ್ಲ, ನಾನೇ ಧನ್ಯ ಅಂತ ತಬ್ಬಿ ಆ ಶಿಷ್ಯನಿಗೆ ವಿದ್ಯೆಯನ್ನು ಹೇಳಿಕೊಳ್ಳು ಮುಂದೆ ಹೊರಟರಂತೆ. ಪೂರ್ವ ಕಾಲದಲ್ಲಿ ಗುರುಗಳು ಶಿಷ್ಯರ ಸಂಬಂಧ ಹೀಗೆ ಇರ್ತಿತ್ತು. ಈಗ ಗುರು ಶಿಷ್ಯರ ಸಂಬಂಧ ಅಷ್ಟು ಲಕ್ಷಣವಾಗಿಲ್ಲ. ಪೂರ್ವದಲ್ಲಿ ಮೇಷ್ಟ್ರು ಅಂದ್ರೆ ಹುಡುಗರೆಲ್ಲ ಗಡಗಡಗಡ ನಡುಗುತ್ತಿದ್ರು, ಈಗ ಹುಡುಗರು ಅಂದ್ರೆ ಮೇಷ್ಟ್ರೆಲ್ಲ ಗಡಗಡಗಡ ಅಂತಂದಾಗೂ ಹಾಗಾಗಿದೆ. ಯಾರೋ ಒಬ್ಬ ಗುರುಗಳು ಶಿಷ್ಯನಿಗೆ ಹೇಳಿದ್ರಂತಪ್ಪ, ನಾನು ಬೆಳಗ್ಗೆ ಟಿಫನ್ ಮಾಡಿಲ್ಲ, ಹೋಟ್ಲಿಗೆ ಹೋಗಿ ಒಂದೆರಡು ಇಡ್ಲಿ ತಗೊಂಬಾರೋ. ಅವನಂದ ಹಾಗೆ ಆಗಲಿ ಸರ್ ಕೊಡಿ ಅಂತ ಕಾಸು ಇಸ್ಕೊಂಡು ಹೋದ. ಹೋಟ್ಲಿಗೆ ಹೋಗಿ ಒಂದಿಡ್ಲಿ ಅವನು ತಿಂದ್ಬಿಟ್ಟ, ಒಂದೇ ಒಂದಿಡ್ಲಿ ಪಟ್ಟಣ ಕಟ್ಸ್ಕೊಂಬಂದು ಗುರುಗಳಿಗೆ ಕೊಟ್ಟ. ಮೇಷ್ಟ್ರು ಪಟ್ಟಣ ಬಿಚ್ಚಿ ನೋಡಿದ್ರು, ಒಂದೇ ಇಡ್ಲಿ ಇತ್ತು. ಆ ಹುಡುಗನ ಕರೆದಲ್ಲ, ರಾಮ ಬಾರ ಇಲ್ಲಿ. ಎಸ್ ಸರ್. ಎಷ್ಟು ಇಡ್ಲಿಗೆ ಹೇಳಿದ್ದು ಸರ್? ತಾವು ಎರಡಕ್ಕೆ ಹೇಳಿದ್ರಿ, ಮತ್ತಿಲ್ಲಿ ಒಂದೇ ಐತಲ್ಲೋ. ಅವನಂದ, ಗುರುಗಳೇ ಎರಡು ನಿಮಗೇನೋ. ಮೇಷ್ಟ್ರು ಅಂದ್ರೆ, ಅಯ್ಯೋ ಪಾಪಿ ನನಗಲ್ದೆ ಇನ್ಯಾರಿಗೋ, ಬೆಳಗ್ಗೆಯಿಂದ ಟಿಫನ್ ಮಾಡಿದೆ ಸಾಯ್ತಾ ಇದ್ದೀನಿ, ಎರಡು ನಿಮಗೇನಾ ಅಂತೀಯ, ಏನ್ ಮಾಡಿದೆ ಮೇಷ್ಟ್ರೆ? ಎಲ್ಲೋ ಒಂದ್ ನನಗೆ ಒಂದ್ ನಿಮಗೆ ಅಂತ ತಿಳ್ಕೊಂಡು ತಿಂದೆ. ಮೇಷ್ಟ್ರಿಗೆ ಸಿಟ್ಟು ಬಂದು ಕೋಲ್ ಎತ್ಕೊಂಡ್ರೆ, ಹೆಂಗೋ ತಿಂದೆ, ಯಾರಪ್ಪನ ಮನೆ ಗಂಟು ಅಂತ ತಿಂದೆ, ಚರ್ಮ ಸುಲ್ದು ಬಿಡ್ತೀನಿ. ಬಗಳೋ ಬಗಳೋ ಹೆಂಗೋ ತಿಂದೆ.
ಈ ಹುಡುಗ ಅಲ್ಲಿರೋ ಇಡ್ಲಿ ತಗೊಂಡು ಅದನ್ನು ಬಾಯಿಗೆ ಹಾಕೊಂಡು ನೋಡಿ ಮೇಷ್ಟ್ರೆ, ಹಿಂಗೆ ತಿಂದೆ. ಮೇಷ್ಟ್ರೆ ಲೋ ಲೋ ಲೋ ಲೋ ಅದನ್ನು ಮುಗಿಸ್ಬಿಟ್ಟಿದ್ದಂತೆ. ಗುರು ಶಿಷ್ಯರ ಸಂಪರ್ಕ ಇಲ್ಲಿಗೆ ಬಂತು. ಪೂರ್ವದಲ್ಲಿ ಶಿಷ್ಯ ಗುರುವೇ ಹಾರು ಬೆಂಕಿಲಿ ಹಾರ್ತೇನೆ ಗುರುದೇವ ಅಂತ ಹಾರ್ಬಿಡ್ತಿದ್ರು. ಈಗ ಶಿಷ್ಯ ಗುರುವೇ ಹಾರು ಬೆಂಕಿಲಿ ಹೆಂಗ್ ಹಾರೋದು ಹಾರು ತೋರಿಸಿ ಗುರುವೇ ಅಂತ ಮೊದಲೊಂದ್ಸಲ ಗುರುಗಳು ಹಾರ್ಲಿ ಆಮೇಲೆ ನೋಡೋಣ ಅನ್ನೋ ಕಾಲಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ಜಯದೇವನನ್ನು ಕಂಡ ಗುರುಗಳೆದ್ದು ಓಡಿ ಬಂದಿದ್ದೆ, ಬಾಚಿ ತಬ್ಬಿದರಂತೆ. ಅಪ್ಪ ನಿನ್ನಂತ ಶಿಷ್ಯನನ್ನು ಕಂಡ ನಾನೇ ಧನ್ಯ. ಇಲ್ಲಿ ದೇವರ ಪೂಜೆಯನ್ನು ಮಾಡೋಣ, ಅಲ್ಲಿ ಗಣಪತಿಗೆ ಹೂವನ್ನಿಡು. ಇಟ್ಟ ಇಟ್ಟೆ ಗುರುಗಳೇ. ಅಪ್ಪ ತೆಂಗಿನಕಾಯಿ ಹೊಡೆದಿಡು. ಈ ಜಯದೇವ ಕೇಳಿದ ಗುರುಗಳೇ ಒಂದು ಅನುಮಾನ, ಏನಪ್ಪ ಪೂಜೆ ಮಾಡೋಕೆ ಬಂದಿದ್ದ ತೆಂಗಿನಕಾಯಿ ಹೊಡಿತಾರಲ್ಲ ಯಾಕೆ ಗುರುಗಳೇ? ಗುರುಗಳಿಗೆ ಅದು ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಗುರುಗಳ ಸ್ಥಾನಕ್ಕೆ ಅಷ್ಟು ಮರ್ಯಾದೆ ಇರಲ್ಲ ಅಂತ. ಅವರೇನು ಮಾಡಿದ್ರು, ಯಾಕೆ ಅಂದ್ರೆ ಅದು ಹೊಡಿಲೇಬೇಕು. ಹೊಡೆಯೋ ಗುರುಗಳೇ, ಯಾಕೆ ಹೊಡಿಬೇಕು? ಯಾಕೆ ಅಂದ್ರೆ ಅದು ಬಹುಕಾಲದಿಂದಲೂ ಹೊಡ್ಕೊ ಬಂದಿದ್ದಾರೆ. ಹೊಡೆಯೋ ಗುರುಗಳೇ, ಬಹುಕಾಲದಿಂದಲೂ ಯಾಕೆ ಹೊಡ್ಕೊ ಬಂದಿದ್ದಾರೆ? ಯಾಕೆ ಅಂದ್ರೆ ಆ ಕಾಯಿ ಅದು ಹೀಗಾಗತ್ತೆ. ಹೇಗಾಗತ್ತೆ ಅಂದ್ರೆ ಪೂಜೆ ಮಾಡೋಕ್ ಮೊದಲು ತೆಂಗಿನಕಾಯಿ ಹೊಡಿಬೇಕು. ಹೊಡೆಯೋ ಗುರುಗಳೇ, ಯಾಕೆ ಹೊಡಿಬೇಕು? ಗುರುಗಳು ನೋಡಿದ್ರೆ ಇವನು ಬಿಡೋಂಗಿಲ್ವಲ್ಲ, ಅಪ್ಪ ನನಗೆ ಗೊತ್ತಿಲ್ವಲ್ಲೋ. ಗುರುಗಳೇ ನನಗೆ ಗೊತ್ತಿರೋದು ಹೇಳ. ಏನಪ್ಪ ಕಾಯ ಹೊಡೆಯಬೇಕು, ಒಳಗಿನ ಮರ್ಮ ತಿಳಿಯಬೇಕು. ಏನ್ ಮರ್ಮವೋ? ಕಾಯ ನೋಡಲು ಮೇಗಳ ಕಾಯಿ ನಂತಿರಬೇಕು ನಮ್ಮ ಕಾಯ, ಕಾಯ ಹೊಡೆಯಲು ಒಳಗಿನ ತಿರುಳಿ ನಂತಿರಬೇಕು ಮನವಯ್ಯ. ಗುರುಗಳೇ ಹೀಗಿರಬೇಕು. ಗುರುಗಳು ಕೇಳಿದ್ರಂತಪ್ಪ ಎಲ್ಲಿ ಕಲಿತೀಯೋ ಇದೆಲ್ಲ? ಗುರುಗಳೇ ನೀವೇ ಹೇಳ್ಕೊಟ್ರಿ. ಯಾರು? ನಾನೇ. ಯಾವಾಗ್ಲೋ? ಮೊನ್ನೆ ರಾತ್ರಿ ಸ್ವಪ್ನದಲ್ಲಿ ಬಂದು ಹೇಳ್ಕೊಟ್ರಿ ಗುರುಗಳೇ. ಈ ಪಕ್ಕದಲ್ಲಿ ಒಬ್ಬ ಹುಡುಗ ಕೂತಿದ್ದ, ಈ ಮೇಷ್ಟ್ರು ಕಳ್ಮೇಷ್ಟ್ರು ಒಳ್ಳೊಳ್ಳೆ ಪಾಠ ಎಲ್ಲ ರಾತ್ರಿ ಹೊತ್ತಿನಲ್ಲಿ ಹೇಳ್ಕೊಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ, ಇಲ್ಲಿ ನಮಗೆ ಮಾತ್ರ ಬೇರೆ ಪಾಠ ಹೇಳ್ಕೊಡ್ತಾರೆ. ಗುರುಗಳೆದ್ದು ಆ ಜಯದೇವನ ತಲೆಯ ಮೇಲೆ ಹಸ್ತವನ್ನಿಟ್ಟು ಹೇಳ್ತಾರಂತಪ್ಪ, ದೈವಾನುಗ್ರಹದಿಂದ ಅವತರಿಸಿರುವ ಬಾಲಕ ನೀನು, ಲೋಕವನ್ನು ಉದ್ಧಾರ ಮಾಡಲು ಅವತರಿಸಿರುವ ಬಾಲಕ, ನಿನಗೆಡೆಯುಂಟೆ ಇದೋ ಎಂಬುದಾಗಿ ಪಾಠಕ್ರಮಗಳನ್ನು ಹೇಳಿಕೊಡ್ತಾ ಇದ್ದಾರಂತೆ. ಕಳೆಯುತ್ತಿರಲು ಆ ಪರಿಜೊಳಗೆ ಕಾಲ

ಜಯದೇವರು ಗುರುಗಳಲ್ಲಿ ಸಕಲ ವಿಧವಾದಂತಹ ಶಾಸ್ತ್ರಜ್ಞಗಳನ್ನು ಅಭ್ಯಾಸ ಮಾಡಿದ್ದಾರೆ, ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿದ್ದಾರೆ. ಗುರುಗಳೇ, ಮುಂದೇನು ಮಾಡಬೇಕು ನಾನು? ಗುರುಗಳು ಹೇಳಿದ್ರಪ್ಪ, ಈಗ ಉಳಿದಿರುವುದೊಂದೇ ಒಂದು, ದೇಶಾಟನಂ ಪಂಡಿತ ಭಾಷಣಂಚ. ಒಬ್ಬ ವಿದ್ಯಾವಂತನಾಗಬೇಕಾದರೆ ಹಲವಾರು ದೇಶಗಳನ್ನು ಸಂಚಾರ ಮಾಡಿ ಎಲ್ಲ ವಿಚಾರ ವಿದ್ಯಮಾನಗಳನ್ನು ತಿಳಿದವನೇ ಪಂಡಿತ ಎನಿಸಿಕೊಳ್ಳುವನು. ಆದ್ದರಿಂದ ನೀನು ದೇಶ ಸಂಚಾರ ಮಾಡಿ ಪುಣ್ಯಕ್ಷೇತ್ರಗಳ ಸಂದರ್ಶನ ಮಾಡಿ ಬಾ. ನಮಸ್ಕಾರವನ್ನು ಮಾಡಿದ್ದಾನೆ, ತಂದೆ ತಾಯಿಗಳ ಪಾದಕ್ಕೆ ನಮಸ್ಕಾರ ಮಾಡಿ ಯಾತ್ರೆಗೋಸ್ಕರವಾಗಿ ಹೊರಟಿದ್ದಾರೆ. ಆಗಿನ ಕಾಲದ ಯಾತ್ರೆ ಪಾದಚಾರಿಗಳಾಗಿ ಯಾತ್ರೆ, ಅಥವಾ ಯಾವುದಾದರೂ ಬಂಡಿ ವಾಹನಗಳ ಸಹಾಯದಿಂದ ಯಾತ್ರೆ. ಕಾಶಿಗೆ ಹೋದರು ಅಂದ್ರೆ ವಾಪಸ್ ಬರ್ತಿರಲಿಲ್ಲ. ಪಾಪ, ಒಬ್ಬ ಬಡಬ್ರಾಹ್ಮಣ ಇದ್ದ, ಅವನು ಕಾಶಿ ಯಾತ್ರೆ ಮಾಡ್ದ ಅಂದ್ರೆ ಸತ್ಸೋದ ಅಂತಲೇ ಅರ್ಥ ಮಾಡಿಬಿಡೋರು. ಈಗ ಯಾವ ಯಾತ್ರೆಯೂ ತಾಪತ್ರಯ ಇಲ್ಲದೆ ಮುಗಿಸಿಬಿಡಬಹುದು. ಪೂರ್ವದಲ್ಲಿ ಬೆಂಗಳೂರಿನಿಂದ ತಿರುಪತಿಗೆ ಹೋಗಬೇಕಾದ್ರೆ ನಡ್ಕೊಂಡು 45 ದಿವಸ ಹೋಗ್ತಿದ್ರು. ಎಲ್ಲಿಗೆ ಹೋಗ್ತೀರಿ ಅಂದ್ರೆ ಭೂವೈಕುಂಠಕ್ಕೆ ಹೋಗ್ತೀವಿ, ಭೂವೈಕುಂಠಕ್ಕೆ ಹೋಗ್ತೀವಿ ಅಂತಿದ್ರು. ಈ ಏರೋಪ್ಲೇನ್ ಅನ್ನೋದೊಂದು ತಯಾರಾದ ಮೇಲೆ 45 ನಿಮಿಷಕ್ಕೆ ಹೋಗಿ ಬೆಟ್ಟ ಸೇರ್ಕೊಂಡ್ಬಿಡೋದು. ಆಗ 45 ದಿವಸ ಬೇಕು ಭೂವೈಕುಂಠಕ್ಕೆ ಹೋಗೋದಕ್ಕೆ, ಈಗ 45 ನಿಮಿಷ ಸಾಕು ಭೂವೈಕುಂಠ ಸೇರೋದಕ್ಕೆ. ಮಧ್ಯದಲ್ಲಿ ಏರೋಪ್ಲೇನ್ ಏನಾದರೂ ಹೆಚ್ಚು ಕಡಿಮೆ ಆದರೆ 2 ನಿಮಿಷ ಸಾಕು ನಿಜ ವೈಕುಂಠ ಸೇರೋದಕ್ಕೆ. ನಮ್ಮ ಎಲ್ಲ ಅನುಕೂಲಗಳು ಕೆಲವು ಸಮಯಗಳಲ್ಲಿ ಅನಾನುಕೂಲಗಳಾಗಿ ಪರಿಣಮಿಸಬಹುದೇನೋ. ಜಯದೇವರು ತಾಯಿ ತಂದೆಗಳ ಅನುಮತಿಯನ್ನು ಪಡೆದು ಹಲವಾರು ಪುಣ್ಯಕ್ಷೇತ್ರಗಳ ಸಂದರ್ಶಿಸಿ ಹಲವಾರು ಪುಣ್ಯ ನದಿಗಳಲ್ಲಿ ಬಿಂದು ಅನೇಕ ಜನ ಹಿರಿಯರಿಗೆ ನಮಸ್ಕರಿಸಿ ಜಗನ್ನಾಥ ಕ್ಷೇತ್ರಕ್ಕೆ ಬಂದಿದ್ದಾರೆ. ಜಗನ್ನಾಥ ಕ್ಷೇತ್ರಕ್ಕೆ ಬಂದು ಆ ಜಗನ್ನಾಥನನ್ನು ನೋಡಿ ದೊಡ್ಡ ಕೈಗಳನ್ನು ಜೋಡಿಸಿದ್ರು. ಹೇ ಜಯ ಜಗನ್ನಾಥ, ರನ್ನ ಮಣಿಮಕುಟ ಶೋಭಿತ ದೇವಾ, ರನ್ನ ಮಣಿಮಕುಟ

ಹೇ ಜಗನ್ನಾಥ, ನಿನ್ನ ಸಂದರ್ಶನ ಭಾಗ್ಯದಿಂದ ನಾನು ಧನ್ಯನಾದೆ ಸ್ವಾಮಿ ಇದೋ ಎಂಬುದಾಗಿ ನಮಸ್ಕರಿಸಿ, ಅಂದಿನ ದಿನದ ರಾತ್ರಿ ತಾವಲ್ಲಿಯೇ ವಾಸವಾಗಿದ್ದಾರೆ, ಮಲಗಿರುವಾಗ ಸ್ವಪ್ನದಲ್ಲಿ ಪರಮಾತ್ಮ ಬಂದು ಹೇಳುತ್ತಿದ್ದಾನಂತೆ, ಜಯದೇವ ನೀನು ನಿನ್ನ ಜನ್ಮದ ರಹಸ್ಯವನ್ನೇ ಮರೆತಿರುವೆ, ನೀನು ಹಿಂದೆ ನನ್ನಲ್ಲಿ ಯಾವ ವರವನ್ನು ಕೇಳಲಿಕ್ಕೋಸ್ಕರವಾಗಿ ಪರಿತಪಿಸುತ್ತಿದೆಯೋ ಆ ವರವನ್ನೇ ಮರೆತಿರುವೆ, ಎಚ್ಚರನಾಗು, ನನ್ನ ರಾಸಲೀಲೆಗಳನ್ನು ಬರೆಯಬೇಕೆಂಬ ಅಭಿಲಾಷವುಳ್ಳವನೇ, ಇದು ನಿನಗೆ ಒಳ್ಳೆಯ ಕ್ಷೇತ್ರವಾಗಿದೆಯಾದ್ದರಿಂದ ರಚನೆಯನ್ನು ಮಾಡು ರಚನೆಯನ್ನು ಮಾಡು ಎಂದಾಗ ಬೆಳಗಾದ ಕೂಡಲೇ ಎದ್ದ ಈ ಜಯದೇವರು ನಮಸ್ಕಾರ ಮಾಡುತ್ತಾರೆ, ಜಗನ್ನಾಥ ಅಲ್ಪಮತಿಯಾದ ನಾನು ನಿನ್ನ ರಾಸಲೀಲೆಗಳ ರಹಸ್ಯವನ್ನ, ಅದ್ಭುತ ತಮವೆನಿಸಿರುವ ಆ ಭಕ್ತಿ ಪ್ರತಾಪವನ್ನ ಅಳವಲ್ಲದ ಈ ಪಾಮರನು ಎಂತುರಚಿಪನೋ ಕಾಣೆ, ಆದರೂ ಇದಕ್ಕೆ ನಿನ್ನ ಆಶೀರ್ವಾದ ಒಂದಿರಲಿ, ನಿನ್ನ ಕರುಣ ಒಂದಿರಲಿ ಎಂಬುದಾಗಿ ಅಲ್ಲಿ ರಚನೆಯನ್ನು ಮಾಡಲಾರಂಭಿಸಿದರಂತೆ. ಆ ಗ್ರಂಥದ ಹೆಸರೇ ಗೀತ ಗೋವಿಂದ. ರಚನೆ ಮಾಡಿ ಅದನ್ನು ಹೇಳಲು ಪ್ರಾರಂಭಿಸಿದರು, ಹೇಳಲು ಪ್ರಾರಂಭಿಸಿದರು ಎಂದರೆ ಅದರ ಆನಂದದಿಂದ ಕೇಳುವುದಕ್ಕೆ ಜನರು ಆಗಾಗ ಆಗಾಗ ಬರಲಾರಂಭಿಸಿದರಂತೆ. ಮೊದಲೊಬ್ಬರು, ಆಮೇಲಿಬ್ಬರು, ಇಬ್ಬರಿಂದ ಹತ್ತು, ಹತ್ತರಿಂದ ನೂರು, ನೂರರಿಂದ ಸಾವಿರಾರು ಮಂದಿ ಇವರು ಹೇಳಬಹುದಾದ ಗಾನದಲ್ಲಿ, ಇವರು ಹೇಳಬಹುದಾದ ಉಪನ್ಯಾಸದ ಅರ್ಥವನ್ನು ತಿಳಿಯಲು ಸಂಜೆಯಾಯಿತಂದರೆ ಜಗನ್ನಾಥ ದೇವಸ್ಥಾನದ ಸಮೀಪದಲ್ಲಿ ಜಯದೇವರಿಂದ ವಿಚಾರವನ್ನು ತಿಳಿಯಲು ಸಾವಿರಾರು ಜನ ಸೇರೋದಂತೆ. ಎಳ್ಳನ್ನು ಎರಚಿದರೆ ನೆಲಕ್ಕೆ ಬೀಳದಷ್ಟು ಜನ. ಸಾಮಾನ್ಯವಾಗಿ ಮಹನೀಯರ ಒಂದು ಉಪನ್ಯಾಸ ಪ್ರವಚನ ಇದೆಲ್ಲ ಕೇಳಬೇಕು ಅಂದರೆ ಹಾಗೆ ಸೇರೋದುಂಟು, ಕೆಲವರಿಗೆ ಸೇರೋದಿಲ್ಲ. ಯಾರೋ ಹರಿಕಥೆದಾಸರು ಕಥೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಸುಮಾರು ಒಂದು ಸಾವಿರಾರು ಜನ ಕೂತಿದ್ರು. ದಾಸರು ವಿಠಲ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಅಂತ ಧ್ಯಾನ ಮಾಡ್ತಾ ಕೂತರು. ಈ ಎದುರುಗಡೆ ಕೂತಿದ್ದ ಜನ ಎಲ್ಲ ನೋಡಿದ್ರು, ಓ ಬರೀ ಇವರು ಬರೀ ವಿಠಲ ವಿಠಲ ವಿಠಲ ಅನ್ನೋದೇ, ಕಥೆ ಗೀತೆ ಏನು ಹೇಳಲ್ಲ ಅಂತ ಕೂತಿದ್ದವರೆಲ್ಲ ಸಾಲ್ ಸಾಲಾಗಿ ಸಾಲ್ ಸಾಲಾಗಿ ಸಾಲ್ ಸಾಲಾಗಿ ಸಾಲ್ ಸಾಲಾಗಿ ಎದ್ದೋಗ್ಬಿಟ್ರು. ಈ ದಾಸರ ಕೊನೆಗೆ ಬಲಾ ಪುಂಡರಿ ಕವರದೆ ಅಂತ ಕಣ್ಬಿಟ್ಟು ನೋಡ್ತಾರೆ, ಒಬ್ರು ಇಲ್ಲ. ಇದೇನು ಯಾರು ಇಲ್ವಲ್ಲ, ಯಾರ ಕತೆ ಹೇಳೋದು ಅಂದ್ರೆ ಎದುರಿಗೊಬ್ಬ ಕೂತಿದ್ದ. ದಾಸರಿಗೆ ಬಲು ಸಂತೋಷವಾಯ್ತು, ಅಯ್ಯ ಯಾರು ನನ್ನ ಕಥೆ ಕೇಳ್ತಿದ್ರು, ನೀನೊಬ್ಬನಾದ್ರೂ ಇದೆಯಲ್ಲ ಅಷ್ಟೇ ಸಾಕು, ನಿನಗೆ ಹೇಳ್ತೇನೆ. ಅದಕ್ಕೆ ಅವನಂದ, ಸ್ವಾಮಿ ನೀವು ನಿಂತಿರೋ ಜಮಖಾನ ನಂದು, ಹಿಂದಕ್ಕೆ ಹೋದ್ರೆ ಅಳ್ಕಂಬಿಡೋಣ ಅಂತ ಕಾದಿದ್ದೀನಿ ಸ್ವಾಮಿ, ನಾನು ಬಂದು ಬಾಳ ಹೊತ್ತಾಯ್ತು. ಅದು ಕಥೆಯಲ್ಲ, ಮಹಾವ್ಯಥೆ ಅಂತ ಆಗುತ್ತೆ. ಇಲ್ಲಿ ಜಯದೇವರಿಂದ ಬರಬಹುದಾಗಿರುವ ಆ ಗೀತ ಗೋವಿಂದದ ಆನಂದವನ್ನ ಜಗನ್ನಾಥ ಕ್ಷೇತ್ರದಲ್ಲಿ ವಾಸ ಮಾಡಿರುವ ಸಮಸ್ತರು ಅನುಭವಿಸ್ತಾ ಇದ್ದಾರೆ. ಒಂದು ದಿನ ಆ ಜಗನ್ನಾಥ ಕ್ಷೇತ್ರದ ರಾಜ ಅರಮನೆಯಲ್ಲಿ ಕುಳಿತು ಕವಿಗೋಷ್ಠಿಗಳಲ್ಲಿ ಮತ್ತು ಅನೇಕ ಜನ ಸಾಹಿತ್ಯರಲ್ಲಿ ಅವನಿಗೆ ಬಹಳ ಅಭಿಮಾನವಿತ್ತಾದ್ದರಿಂದ ಒಮ್ಮೆ ಹೇಳಿದರಂತೆ, ಎಲ್ಲಿ ಕವಿಗಳೇ, ಯಾವುದಾದರೂ ನೂತನವಾಗಿ ನೀವು ರಚಿತವಾಗಿರುವ ಸಾಹಿತ್ಯವೋ ಅಥವಾ ನೀವು ಕಂಡು ಕೇಳಿದ ಸಾಹಿತ್ಯ ಇದ್ರೆ ಹೇಳಿ. ಒಬ್ಬ ಪಂಡಿತ ಎದ್ದ, ಸ್ವಾಮಿ ನಾನೊಂದು ಕಲಿತು ಬಂದಿದ್ದೇನೆ, ಅದನ್ನು ಕೇಳಿ ಕೇಳಿ ಸ್ವಾಮಿ. ದೇವದೇವ ಮಹಾನುಭಾವನಾದ ಆ ಜಗನ್ನಾಥನ ಕರುಣೆಯಿಂದಲೇ ರಚನೆಯಾಗಿರಬಹುದಾಗಿರ್ತಕ್ಕಂಥ ಇದನ್ನ ಕೇಳಿ ಎಂಬುದಾಗಿ ಆ ಜಯದೇವರೇ ಬರೆದಿರುವ ಗೀತ ಗೋವಿಂದದ ಒಂದು ಗೀತೆಯನ್ನು ಹಾಡಲು ಪ್ರಾರಂಭಿಸಿದರಂತೆ.

ಈ ಗೀತೆಯು ಇನ್ನು ಬಹು ಸಾಲುಗಳಿಂದ ಕೂಡಿದೆ. ಈಗ ಕಥಾಪ್ರಸಂಗಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಳವಡಿಸಿಕೊಂಡು ನಿರೂಪಣೆಯನ್ನು ಮಾಡುತ್ತಿದ್ದೇನೆ. ಈ ಗೀತೆಯನ್ನು ಹಾಡಿದಾಗ ಮಹಾರಾಜ ಕೇಳಿ ಸಂತೋಷಪಟ್ಟು, ಆಹಾ ಎಷ್ಟು ಚಂದವಾಗಿದೆ ಈ ಗೀತೆ, ಯಾರು ರಚನೆ ಮಾಡಿದ್ದು? ಆಗ ಆ ಕವಿ ಹೇಳ್ತಿದ್ದಾನೆ, ಸ್ವಾಮಿ ಇದು ಸಾಮಾನ್ಯರಿಂದ ರಚನೆ ಮಾಡಿದ್ದಲ್ಲ, ಪರಮಾತ್ಮನ ಕರುಣೆಗೆ ಪಾತ್ರರಾಗಿರಬಹುದಾಗಿರ್ತಕ್ಕಂಥ ಜಯದೇವರ ರಚನೆ. ಇದು ಸಾಮಾನ್ಯರಿಗೆ ಈ ರೀತಿ ಬರಲು ಸಾಧ್ಯವೇ ಇಲ್ಲ ಸ್ವಾಮಿ. ಮಹಾರಾಜನಿಗೆ ಮನಸ್ಸಿನಲ್ಲಿ ಏನೋ ಒಂದು ರೀತಿ ಆಯ್ತು, ಯಾಕೆ ಹಾಗಂತೀರಾ, ಯಾರು ರಚನೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂದ್ರೆ ಅರ್ಥವೇನು? ಜಯದೇವರೊಬ್ಬರು ಮಾತ್ರ ಈ ರಚನೆಯನ್ನು ಮಾಡುವುದು, ನಾನು ಮಾಡ್ತೇನೆ ಏಕೆ, ನಾನು ಶಾಸ್ತ್ರಾಧ್ಯಾಯನವನ್ನು ಮಾಡಿಲ್ಲವೇ, ಕವಿತ್ವಾಶಕ್ತಿಯು ನನಗಿಲ್ಲವೇ, ನಾನು ಮಾಡ್ತೇನೆ ಸ್ವಾಮಿ ತಮ್ಮ ಚಿತ್ತ. ಆಗ ಮಹಾರಾಜ ತಾನು ಒಂದು ಗ್ರಂಥ ರಚನೆಯನ್ನು ಮಾಡಿದ, ಗ್ರಂಥ ರಚನೆಯನ್ನು ಮಾಡಿ ತಂದು ಕೊಪ್ಪಿಸಿ ಹೇಳುತ್ತಿದ್ದಾನೆ, ಕವಿಗಳೇ ನೋಡಿ ಇದನ್ನ. ಕವಿಗಳು ಆ ಪುಸ್ತಕವನ್ನು ಓದಿದರು, ಓದಿ ಮಹಾರಾಜರು ಹೇಳಿದರು, ಸ್ವಾಮಿ ನೀವು ಬರೆದಿರುವ ಪುಸ್ತಕವೂ ಚೆನ್ನಾಗಿದೆ, ಆದರೆ ಆ ಜಯದೇವರ ರಚನೆಯಲ್ಲಿ ಏನೋ ಆನಂದ, ಅವರ್ಣನೀಯವಾಗಿರ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಆ ಕಾವ್ಯದಲ್ಲಿ ಅಡಕವಾದಂತಿದೆ ಸ್ವಾಮಿ. ನಾನು ಅದನ್ನು ಏನಂತ ಹೇಳಿ, ಹಾಗಾದರೆ ನಾನು ಬರೆದಿರುವುದರಲ್ಲಿ ತಪ್ಪೇನಿದೆ? ಸ್ವಾಮಿ ತಾವು ನಮ್ಮನ್ನು ಕೇಳಿದ್ರೆ ಜಯದೇವರನ್ನೇ ಕೇಳ್ತೇನೆ. ಪಲ್ಲಕ್ಕಿಯನ್ನೇರಿ ಜಯದೇವರ ಬಳಿಗೆ ಬಂದ, ಜಯದೇವರ ಮುಂದಿಟ್ಟ, ಸ್ವಾಮಿ ನಾನು ಬರೆದಿರುವ ಗ್ರಂಥದಲ್ಲಿ ಏನು ತಪ್ಪಿದೆ ನೋಡಿ? ಜಯದೇವರ ನಗುತ್ತಾರೆ, ಹುಚ್ಚ, ನಾವೆಲ್ಲರೂ ಆ ಪರಮಾತ್ಮನಿಗೆ ಮಕ್ಕಳೇ, ಮಕ್ಕಳಾಗಿರುವ ನಾವು ನಿನ್ನದು ಸರಿಯಿಲ್ಲ ನನ್ನದು ಸರಿ, ನಾನೇ ಶ್ರೇಷ್ಠ ನೀನು ಶ್ರೇಷ್ಠನಲ್ಲ ಎಂದು ಹೇಳುವ ಗೋಜಿಗೆ ನಾನು ಹೋಗುವುದಿಲ್ಲ. ಎಲ್ಲರ ತಪ್ಪನ್ನು ತಿದ್ದುವ ತಿಮ್ಮಪ್ಪ ಅಲ್ಲಿ ಕೂತಿದ್ದಾನೆ ಜಗನ್ನಾಥ. ಮಹಾರಾಜ ದೈವ ಭಕ್ತನಾದ್ದರಿಂದ ಸ್ವಾಮಿ ಒಂದು ಕೆಲಸ ಮಾಡೋಣ, ಎರಡು ಗ್ರಂಥವನ್ನಲ್ಲಿಟ್ಟುಬಿಡೋಣ, ಪರಮಾತ್ಮನಿಗೆ ಯಾವುದು ಪ್ರಿಯವೋ ಅದು ತಾನಿಟ್ಟುಕೊಳ್ಳಿ ಎಂಬುದಾಗಿ ಆ ಗ್ರಂಥವನ್ನ ಪರಮಾತ್ಮನ ಪಾದದಡಿಯಲ್ಲಿಟ್ಟು ಬಾಗಿಲನ್ನು ಹಾಕಿದರಂತೆ. ಬೆಳಗಾಗಿ ನೋಡ್ತಾರೆ, ಜಯದೇವರು ಬರೆದಿರುವ ಗ್ರಂಥ ಪರಮಾತ್ಮನ ಹಸ್ತದಲ್ಲಿದೆ, ರಾಜ ಬರೆದಿರುವ ಗ್ರಂಥ ಬಾಗಿಲತ್ರ ಬಿದ್ದಿದೆ. ಜಯದೇವ ಗುರುಗಳ ಜಯವಾಗಲಿ. ಮಹಾರಾಜ ಜಗನ್ನಾಥ ಹತ್ರ ಬಂದ, ತರವೆ ಮತ್ಸರ ನಿನಗೆ ಮಧುಸೂದನ, ಜಯದೇವ ಭಕುತನೆ ಯಾಮ್ ನಿನಗೆ ಶತ್ರುವೇ ದೇವ, ನ್ಯಾಯವೇ ನಿನಗೆ. ಅಶರೀರವಾಣಿ ಆಯಿತು, ಅಪ್ಪ ನೀನು ಬರೆದಿರುವ ಗ್ರಂಥದಲ್ಲಿ ನಾನು ಎಂಬ ಅಹಂಕಾರ ತುಂಬಿದೆಯಾದ್ದರಿಂದಲೇ ಪರಮಾತ್ಮ ಅದನ್ನು ಸ್ವೀಕರಿಸಲಿಲ್ಲ. ಜಯದೇವರ ಶಿಷ್ಯನಾಗಿ ಅವರ ಗ್ರಂಥದ ಕೆಲವು ಶ್ಲೋಕಗಳನ್ನು ನಿನ್ನ ಪುಸ್ತಕದಲ್ಲಿ ಬರೆದು ಪ್ರಕಟಿಸು, ದೈವಾನುಗ್ರಹ ಪ್ರಾಪ್ತವಾಗುತ್ತೆ. ಮಹಾರಾಜರೂ ಶಿಷ್ಯನಾದ ಬಹುಜನ ಶಿಷ್ಯರ ಪೈಕಿಯಲ್ಲಿ ಒಂದು ದಿನ ಉಪನ್ಯಾಸ ಮಾಡುವಾಗ ಒಬ್ಬ ಬ್ರಾಹ್ಮಣೋತ್ತಮ ಬಂದು ಹೇಳಿದ, ಸ್ವಾಮಿ ಪರಮಾತ್ಮ ನನಗೆ ಸ್ವಪ್ನದಲ್ಲಿ ಬಂದು ಹೇಳಿದ, ನನಗೊಬ್ಬ ಮಗಳು ಹುಟ್ಟಿದ್ದಾಳೆ ಪದ್ಮಾವತಿ ಅಂತ, ಆಕೆ ನಿಮಗೋಸ್ಕರವಾಗಿ ಹುಟ್ಟಿದಾಳಂತೆ ಮದುವೆ ಮಾಡ್ಕೊಳ್ಳಿ. ಜಯದೇವರು ಏನು ಮಾಡಿದ್ರೆ, ಅಯ್ಯ ಯಾವ ದೇವರು ನಿನ್ನ ಸ್ವಪ್ನದಲ್ಲಿ ಬಂದು ಹೇಳಿದ್ನೋ, ನನಗೂ ಸ್ವಪ್ನದಲ್ಲಿ ಹೇಳಿ ಹೋಗೋ ಮದುವೆ ಆಗ್ತೀನಿ. ಅಂದಿನ ದಿನದ ರಾತ್ರಿ ಪರಮಾತ್ಮ ಆ ಬ್ರಾಹ್ಮಣೋತ್ತಮ ಸ್ವಪ್ನದಲ್ಲಿ ಹೇಳಿದ್ದಾನೆ, ಹಿರಿಯರ ಮಾತನ್ನು ಮೀರಲಾರದೆ ಜಯದೇವರು ವಿವಾಹ ಮಾಡಿಕೊಂಡಿದ್ದಾರೆ, ಆ ತಾಯಿ ಪದ್ಮಾವತಿ ಆಶ್ರಮವನ್ನು ಬಂದು ಸೇರಿದ್ದಾರೆ. ಕಳೆಯುತ್ತಿದೆ ಪರಮಾತ್ಮನ ಧ್ಯಾನದಲ್ಲಿ ಕಾಲ, ಪ್ರಾಪ್ತವಾಯಿತು ಈ ಮಹಾನುಭಾವರಾದ ಜಯದೇವರಿಗೂ ಗ್ರಹಚಾರ ಕಾಲ. ಒಂದು ದಿನ ಉಪನ್ಯಾಸವನ್ನು ಕೇಳುತ್ತ ಕುಳಿತಿದ್ದಂಥ ಒಬ್ಬ ರತ್ನಪುಡಿ ವ್ಯಾಪಾರಿ ವೈಶ್ಯರೆದ್ದು ಕೈಗಳನ್ನು ಜೋಡಿಸಿ, ಜಯ ಗುರುದೇವ. ಏನಪ್ಪ, ನಮ್ಮೂರಿನಲ್ಲಿ ವಾಸವಾಗಿರ್ತಕ್ಕಂಥ ಜನಗಳೆಲ್ಲರೂ ಮೂಢರು ಸ್ವಾಮಿ, ಅಜ್ಞಾನಿಗಳು, ಅವರಿಗೆ ಈ ತತ್ವ ಜ್ಞಾನ ಇದು ಸರಿ ಇದು ತಪ್ಪು ಎಂಬ ವಿಚಾರವೇ ತಿಳಿಯದು. ಗುರುಗಳೇ ಸ್ವಲ್ಪ ದಿವಸ ನಮ್ಮ ಊರಿಗೂ ಬರಬೇಕು. ಕೂಡಲೇ ಜಯದೇವರು ಪಕ್ಕದಲ್ಲಿ ತಿರುಗಿ ಪದ್ಮಾವತಿಗೆ ಹೇಳಿದರಂತೆ, ದೇವಿ ಬಹು ಪ್ರೀತಿಯಿಂದ ಶಿಷ್ಯ ಕರೆಯುತ್ತಿದ್ದಾನೆ, ಹೋಗಿ ಬರ್ತೇನೆ ಸ್ವಾಮಿ, ಹೋಗಿ ಬನ್ರಿ. ಜಯದೇವರು ಬಂದಿದ್ದಾರೆ. ಒಂದು ತಿಂಗಳ ಕಾಲ ಅಲ್ಲಿರಬಹುದಾದ ಜನಗಳಿಗೆಲ್ಲರಿಗೂ ಅನೇಕ ವಿಚಾರಗಳನ್ನು ಬೋಧೆ ಮಾಡಿದ್ದಾರೆ, ಹರಿಕಥೆಗಳನ್ನು ಹೇಳಿದ್ದಾರೆ, ದಿವ್ಯ ಚರಿತ್ರೆಯನ್ನು ಹೇಳಿ ಒಂದು ತಿಂಗಳಾದ ಮೇಲೆ ಹೇಳಿದರಂತೆ ಶಿಷ್ಯನಿಗೆ, ಅಪ್ಪ ನಾನು ಬಂದು ಬಹಳ ದಿವಸಗಳಾಯಿತು, ಆಶ್ರಮಕ್ಕೆ ಹೋಗಬೇಕು ಅಗತ್ಯವಾಗಿ. ಗುರುಗಳೇ ಇದು ನಿಮ್ಮನ್ನು ಈಗಲೇ ಕಳಿಸ್ಕೊಡ್ತೇನೆ, ಹೆಂಡತಿಗೆ ಬಂದು ಹೇಳಿದ. ಗುರುಗಳು ಹೋಗ್ತಾ ಇದ್ದಾರೆ, ಗುರು ಕಾಣಿಕೆ ಕೊಡಬೇಕು. ದೊಡ್ಡ ಶ್ರೀಮಂತನಾದ್ದರಿಂದ ಒಂದು ದೊಡ್ಡ ಬೆಳ್ಳಿಯ ತಟ್ಟೆಯ ತುಂಬಾ ಬೆಳ್ಳಿಯ ನಾಣ್ಯಗಳನ್ನು ತುಂಬಿದ. ಶಿಷ್ಯರಿಗೆ ಮತ್ತು ತಾಯಿಯಾದ ಪದ್ಮಾವತಿಯವರಿಗೆ ಬೇಕಾದ ಸೀರೆ ಬಟ್ಟೆಗಳನ್ನೆಲ್ಲ ಇಟ್ಟ, ಎಲ್ಲ ತಂದು ಜಯ ಗುರುದೇ. ಗುರುಗಳು ನಗುತ್ತಾರೆ, ಅಪ್ಪ
ಇದಕ್ಕಾಗಿ ಬಂದವನು ನಾನಲ್ಲ. ನಾನು ಬಂದದ್ದು ಕೇವಲ ನನ್ನ ಕರ್ತವ್ಯ ಪರಿಪಾಲನೆ ಮಾಡುವುದಕ್ಕೆ. ನೀನು ಕೊಡಬಹುದಾದ ಈ ಹಣಕ್ಕೆ ನಾನು ಆಶೆ ಪಟ್ಟರೆ ಲೋಭತ್ವ ಬರುತ್ತೆ, ನಾ ಒಲ್ಲೆ. ಶಿಷ್ಯ ಬಂದು ಹೆಂಡತಿಗೆ ಹೇಳಿದ, ಏನೇ ಗುರುಗಳು ಬೇಡ ಅಂತಾರಲ್ಲ, ಅದು ಕಾಯಮ್ಮ ಹೇಳ್ತಾಳೆ, ಎಲ್ಲಾದರೂ ಉಂಟೇನ್ರಿ? ಇಷ್ಟು ಕಾಲ ಅವರಲ್ಲಿ ನಾವು ಕಥೆಯನ್ನು ಕೇಳಿ ನಾವು ಅರ್ಪಿಸಬೇಕಾದದ್ದನ್ನು ಕೊಡದೇ ಇದ್ದರೆ ಗುರುದ್ರೋಹಿಗಳಾಗ್ತೇವೆ. ಶ್ರೀಮಂತ ನೋಡಿದ, ನೀನು ಕೊಡುವಂತೀಯ, ಗುರುಗಳು ಬೇಡ ಅಂತಾರೆ, ನಾನೇನ್ ಮಾಡ್ಲಿ? ಒಂದು ಕೆಲಸ ಮಾಡ್ತೇನೆ, ಗುರುಗಳಿಗೆ ತಿಳಿಯದಂತೆ ಗಾಡಿಯಲ್ಲಿ ಬಚ್ಚಿಟ್ಟು ಆ ಗಾಡಿ ಓಡಿಸೋರಿಗೆ ಹೇಳಿ ಅಮ್ಮ ಅವ್ರಿಗೆ ತಲುಪಿಸ್ಬಿಡ್ತೇನೆ. ಹಾಗೆ ಮಾಡ್ರಿ, ಒಂದು ಎತ್ತಿನ ಗಾಡಿಯನ್ನು ನಿರ್ಮಾಣ ಮಾಡಿ ಒಂದು ಮೂಲೆಯಲ್ಲಿ ಈ ದ್ರವ್ಯ ಒಡವೆ ವಸ್ತ್ರಗಳನ್ನೆಲ್ಲ ಬಚ್ಚಿಟ್ಟು ಮೇಲೆ ಹುಲ್ಲನ್ನು ಹಾಸಿ ಅದರ ಮೇಲೆ ಕೃಷ್ಣಾಂಜನ ಚರ್ಮವನ್ನು ಹಾಸಿ, ಗುರುಗಳೇ ರಥ ಸಿದ್ಧವಾಗಿದೆ, ಜಯದೇವರು ಬಂದು ಆ ಗಾಡಿಯನ್ನು ಹತ್ತಬೇಕು ಅನ್ನುವಾಗ ಮಹಾಜ್ಞಾನಿಗಳಾದ್ರಿಂದ ಅವರಿಗೆ ಗೊತ್ತಾಗಿದೆ. ನಗುತ್ತಾರೆ, ಪರಮಾತ್ಮ ಯಾವ ರೂಪದಲ್ಲಾದರೂ ಈ ಜಗತ್ತಿನಲ್ಲಿ ವಿಧಿ ಕಾಣಲೇಬೇಕಲ್ಲವೇ? ತಾಯಾಗಿ ಕಾಡಿದೆ, ಗುರುವಾಗಿ ಕಾಡಿದೆ, ತಂದೆಯಾಗಿ ಕಾಡಿದೆ, ಮಗನಾಗಿ ಕಾಡಿದೆ ಎಂದ ಮೇಲೆ ನನಗೆ ಈ ಜಗತ್ತಿನಲ್ಲಿ ಹಣ ರೂಪದಲ್ಲಿ ಕಾಡುತ್ತಿದೆ. ಪಾಂಡುರಂಗ ಹೇ ಜಗನ್ನಾಥ, ಪಾಂಡುರಂಗ ಹೇ ಜಗನ್ನಾಥ, ಪಾಂಡುರಂಗ ಗಾಡಿಯನ್ನು ಹತ್ತಿ ಕುಳಿತರು. ಆ ಶ್ರೀಮಂತ ಇಬ್ಬರು ಸೇವಕರನ್ನು ಕರೆದು ಹೇಳಿದ, ಆ ಮೂಲೆಯಲ್ಲಿ ಬೇಕಾದಷ್ಟು ದ್ರವ್ಯವಿದೆ, ಊರು ಸೇರಿದ ಕೂಡಲೇ ಅಮ್ಮಾವರಿಗೆ ಒಪ್ಪಿಸಿ ಬರಬೇಕು, ಎಚ್ಚರಿಕೆ. ಅದು ಗುರುಗಳಿಗೆ ಗೊತ್ತಿಲ್ಲ. ಈ ಗಾಡಿ ಹೋಗ್ತಾ ಇದೆ, ವಿಠಲ ವಿಠಲ ವಿಠಲ ಅಂತ ಕೂತಿದ್ರು. ಈ ಗಾಡಿ ಹೊಡ್ಕೊಂಡು ಇಬ್ರು ಹೋಗ್ತಿದ್ರಲ್ಲ, ಒಬ್ಬ ಅಳೋಕ್ ಶುರು ಮಾಡ್ಬಿಟ್ಟ. ಗುರುಗಳು ಕೇಳಿದ್ರು, ಯಾಕಪ್ಪ ಅಳ್ತೀಯ? ಹಾ ಹಾ ಗುರುಗಳೇ, ಬಹಳ ಹೊಟ್ಟೆ ನೋವು ಗುರುಗಳೇ, ಅಬ್ಬಬ್ಬಬ್ಬ, ಇನ್ನೇನು ಸ್ವಲ್ಪ ಹೊತ್ತಕ್ಕೆ ಸತ್ತು ಹೋಗ್ತೀನೇನೋ ಅನ್ನೋ ಹೊಟ್ಟೆ ನೋವು. ಅಯ್ಯ, ಇಂಥ ಬಾಧೆ ಇದ್ರು ಯಾಕೋ ಬಂದೆ? ಸ್ವಾಮಿ ಬರದೇ ಇದ್ರೆ ಯಜಮಾನರು ಬಿಡ್ಬೇಕಲ್ಲ. ಅಪ್ಪ, ಇಬ್ಬರಿದ್ದೀರಾದ್ರಿಂದ ಒಬ್ಬ ಸಾಕು, ನೀನು ಇಳಿದು ಹೋಗೋ. ಒಬ್ಬ ಇಳಿದು ಹೋದ, ಇನ್ನು ಸ್ವಲ್ಪ ದೂರ ಗಾಡಿ ಹೋಗೋದೊಳಗಾಗಿ ಇನ್ನೊಬ್ಬ ಆಳೋಕ್ ಶುರು ಮಾಡ್ದ. ನೀನ್ ಯಾಕೆ ಅಳ್ತೀಯೋ? ಸ್ವಾಮಿ, ನಾನು ಬಹಳ ಬಡವ, ನನ್ನ ಹೆಂಡತಿ ಪೂರ್ಣ ಗರ್ಭಿಣಿಯಾಗಿದ್ದಾಳೆ, ಅವಳೇನು ಬದುಕಿದ್ದಾಳೋ, ಸತ್ತು ಹೋದ್ಲೋ. ಅಯ್ಯ, ಇಂಥ ಸಮಯದಲ್ಲಿ ನೀನು ಹೋಗ್ಬೇಕಾದ್ದೇ ಹೋಗೋ. ಸ್ವಾಮಿ, ನಾನು ಹೊರಟೋದ್ರೆ ನಿಮ್ ಗಾಡಿ ನಡೆಸೋರು ಯಾರು? ಎಲ್ಲರ ಜೀವನ ರಥವನ್ನು ನಡೆಸುವ ಆ ಜಗನ್ನಾಥನಿರುವಾಗ ನನಗೇನು ಭಯವಿಲ್ಲವಪ್ಪ, ಹೋಗಪ್ಪ, ಜಗನ್ನಾಥ ನನ್ನ ಕಾಪಾಡ್ತಾನೆ, ಹೋಗೋ. ಆ ಗಾಡಿ ಹೊಡೆಯೋನು ಇಳಿದು ಹೋಗ್ಬಿಟ್ಟ. ಜಯದೇವರು ಹೇಳ್ತಾರೆ, ಜಗನ್ನಾಥ ಸುಖವಾಗಲಿ ಬಹು ದುಃಖವಾಗಿರಲಿ, ಸಖ ನೀನಾಗಿರೋ ಪಾಂಡುರಂಗ, ತಂದೆ ತಾಯಿ ನೀನೇ, ಬಂಧು ಬಳಗ ನೀನೇ, ಜಯ ಜಗನ್ನಾಥ ಹೇ ಜಗನ್ನಾಥ ಹೇ ಜಗನ್ನಾಥ ಹೇ ಜಗನ್ನಾಥ.

ಜಗನ್ನಾಥನ ನಾಮಸ್ಮರಣೆಯಲ್ಲಿ ಮೈ ಮರೆತು ಆ ಗಾಡಿ ತನಗೆ ತಾನೇ ಹೋಗ್ತಿದ್ರೆ ಒಳಗಡೆ ಕೂತ್ಕೊಂಡು ಇವರು ಧ್ಯಾನ ಮಾಡುತ್ತಲೇ ಇದ್ದಾರೆ. ಈ ಗಾಡಿಯಿಂದ ತಪ್ಪಿಸಿಕೊಂಡು ಹೋಗಿದ್ದ ಆ ಗಾಡಿ ಹೊಡೆಯುವ ಇಬ್ಬರು ಕಳ್ಳರು ತಲೆಯಿಂದ ಪಾದದವರೆಗೂ ಕರಿ ಬಟ್ಟೆಯನ್ನು ಮುಚ್ಚಿಕೊಂಡು ಕಣ್ಣು ಮಾತ್ರ ಕಾಣುವಷ್ಟು ಎರಡು ರಂಧ್ರಗಳನ್ನು ಮಾಡಿಕೊಂಡು ಹರಿತವಾದ ಒಂದು ದೊಡ್ಡ ಕಠಾರಿಯನ್ನು ಅಂದರೆ ಕತ್ತಿಯನ್ನು ಕೈಯಲ್ಲಿ ಹಿಡಿದು ಸುತ್ತಾಕಿಕೊಂಡು ಜಯದೇವರ ಗಾಡಿಗಡ್ಡ ಬಂದರು. ನಿಲ್ಸೋ ಜಯದೇವರು ಧ್ಯಾನ ಪರವಶರಾಗಿದ್ದವರು ಕಣ್ಣು ಬಿಟ್ಟಪ್ಪ ಈ ರಥವನ್ನು ನಾನು ಓಡಿಸ್ತಾ ಇಲ್ಲವಾದ್ರಿಂದ ನೀವೇ ನಿಲ್ಲಿಸಿ ಎತ್ತನ್ನು ಹಿಡಿದು ನಿಲ್ಲಿಸಿದ ಒಬ್ಬ ಓಡಿ ಬಂದು ಜಯದೇವರ ಕೈಯನ್ನು ಹಿಡಿದು ಧಡಕ್ಕನೆ ಕೆಳಗೆಳೆದ. ಏ ಸನ್ಯಾಸಿ ಏನೇನಿದೆ ಎಲ್ಲ ಕೊಡು. ಅಯ್ಯ ನಾನು ಸನ್ಯಾಸಿ ನನ್ನಲ್ಲಿ ಏನಿದೆಯಪ್ಪ ಎಲ್ಲ ಕಾಳರು ಏನು ಇಲ್ಲ ಅಂತಾನೆ ನೋಡಲ್ಲಿ ಅಂತ ಬಹು ಅವಸರದಲ್ಲಿ ಆ ಸೊಪ್ಪು ಸದೆಗಳನ್ನು ಸರಪರ ಎಳೆಯಿತ. ನಾನು ತಾನು ಎಂದು ಆ ದುಡ್ಡು ಒಡವೆಗಾಗಿ ಮುಂಚಾಚಿದ್ರಂತೆ. ಈ ಕರಿ ಬಟ್ಟೆ ಹಾಕೊಂಡಿದ್ರಲ್ಲ ಇವರನ್ನು ನೋಡಿ ಜಯದೇವರು ಹೇಳಿದ್ರು ಎಲ್ಲ ತಗೊಳ್ರಪ್ಪ ಎಲ್ಲ ತಗೊಳ್ರಿ ಗಂಟು ಕಟ್ಕೊಂಡ್ರಿ ಇವರಿಬ್ರು. ಜಯದೇವರಂದ್ರಂತೆ ಅಯ್ಯ ನೀವೇನೋ ಮುಖ ಮುಚ್ಚಿಕೊಂಡಿದ್ದೀರಪ್ಪ ಹೊರಗಿನ ಜನಗಳಿಗೆ ಮುಖ ಕಾಣುತ್ತಿಲ್ಲ ಆದರೆ ನಿಮ್ಮೊಳಗಿರುವ ಪರಮಾತ್ಮನಿಗೆ ನೀವು ಯಾರು ಎಂತ ಗೊತ್ತಿಲ್ವಾ ಎನ್ನುವ ಅರ್ಥ ಬರುವಂತೆ ಅವರಂದ್ರಂತೆ ಅಯ್ಯ ಮುಖವ ಮುಚ್ಚಬಲ್ಲಿರಲ್ಲದೆ ಮನವ ಮುಚ್ಚಬಲ್ಲಿರೇ. ಮುಖ ಮುಚ್ಚಿಕೊಳ್ತಿದ್ದೀರಾ ಪರಮಾತ್ಮನಿಗೆ ನೀವು ಇದನ್ನು ಹೇಳದೆ ಇರೋಕ್ ಸಾಧ್ಯವೇ. ಅವರಿಬ್ರು ಅಂದ್ರು ಈ ಸನ್ಯಾಸಿಗೆ ನಾವು ಯಾರು ಅಂತ ಗೊತ್ತಾಗೋಯ್ತು ಹೋಗಿ ಯಜಮಾನರಿಗೆ ಏನಾದರೂ ಹೇಳಿಬಿಟ್ಟ ಅವ್ರ ನಾವು ಎಲ್ಲಿದ್ರು ಹುಡುಕಿಸಿ ಕರೆಸಿ ಮಹಾರಾಜರಿಗೊಪ್ಪಿಸಿ ಶಿಕ್ಷೆ ಮಾಡ್ತಾರೆ ಏನ್ ಮಾಡ್ತೀಯ ಒಬ್ಬ ಅಂದ ಒಂದು ಕೆಲಸ ಮಾಡೋಣ ಇವನ್ ಇಲ್ಲಿಂದ ಯಜಮಾನರ ಹತ್ರಕ್ಕೆ ಹೋಗ್ಬಾರ್ದಂಗೆ ಕಾಲ್ ಕಳೆದು ಬಿಡೋಣ. ಇನ್ನೊಬ್ಬ ಅಂದ ಇವನು ಬರೆಯೋಗ್ ಬರ್ತದೆ ಯಾರನ್ನಾದ್ರೂ ಕರೆದು ಚೀಟಿ ಬರೆದು ಕಳಿಸ್ಬಿಟ್ರೆ. ಒಂದ್ ಕೆಲಸ ಮಾಡೋಣ ಹೋಗೋಕ್ ಆಗದಿರೋ ಹಂಗ್ ಕಾಲ್ ಕತ್ತರಿಸೋದು ಬರೆಯೋಕ್ ಆಗದೆ ಇರೋ ಹಂಗ್ ಕೈ ಕತ್ತರಿಸೋದು ತಗೋಕತ್ತಿ. ಏಯ್ ಸನ್ಯಾಸಿ ತೋರಿಸು ನಿನ್ ಕೈನ. ಆ ಜಯದೇವರಪ್ಪ ಕೈ ಕತ್ತರಿಸಲೇಬೇಕಪ್ಪ ನೀವು ಹೌದು ಕತ್ತರಿಸಲೇಬೇಕಾ ತಾಳಿಯಪ್ಪ ಒಂದು ಸಲ ನನ್ನ ಕೈಯನ್ನು ನೋಡ್ಕೊಳ್ತೇನೆ ಅಂತ ಆ ಎರಡು ಕೈಗಳನ್ನು ತಿರುಗಿಸಿ ನೋಡ್ತಾ ಇದ್ರೆ ಒಬ್ಬ ಕಳ್ಳ ಅಂತಾನೆ ಲೇ ಸನ್ಯಾಸಿ ಅಲ್ಲ ಪ್ರಪಂಚಕ್ಕೆ ಹೇಳ್ತೀಯ ದೇಹಾಭಿಮಾನ ಬಿಡಿ ಅಂತ ನೀನ್ ಮಾತ್ರ ಕೈ ನೋಡ್ತೀಯಲ್ಲೋ. ಇನ್ನೊಬ್ಬ ಅಂದಲೋ ಯಾಕ ಕೈ ನೋಡ್ತಾ ಇದ್ದಾನೆ ಗೊತ್ತಾ ಎಂತೆಂತ ಗ್ರಂಥ ರಚನೆ ಮಾಡಿದ್ದು ಅಂತ ಹೇಳ್ಕೊಳಕಾನೋ. ಜಯದೇವರು ಹೇಳಿದ್ರೆ ಹಾಗಲ್ಲಪ್ಪ ವಿಧ ವಿಧದ ಕುಸುಮಗಳ ತಂದು ಬಿಸಜನಾಭನಿಗರ್ಪಿಸಿದ ಕರಗಳಿಗೆ ಋಣ ತೀರಿದೆ ಹರಿಯಾತ್ರೆಯನ್ನು ಮಾಡಿದ ಪಾದಕ್ಕೆ ಋಣ ತೀರಿದೆ. ಪಾಂಡುರಂಗ ಜಗನ್ನಾಥ ಇದೋಪ್ಪ ಕತ್ತರಿಸಬೇಕೆನ್ನುವರೇ ಇದೋ ಕೈಗಳನ್ನು ನೀಟಿದ್ದೇನೆ ನಿಮ್ ಇಷ್ಟ ಬಂದಂತೆ ಮಾಡಿ ಎಂಬುದಾಗಿ ಕೈಗಳನ್ನು ಚಾಚಿ ನಿಂತರಂತೆ. ನಿಷ್ಕರುಣೆಯಾದ ಒಬ್ಬ ಖಡ್ಗವನ್ನು ತೆಗೆದು ಆ ಜಯದೇವರ ಕೈಗಳಿಗೆ ಗುರಿ ಇಟ್ಟಿದ್ದೆ ಢಾಪನೆ ಹಾಕಿದ. ಎರಡು ಕೈಗಳು ತುಂಡಾಯಿತು ಕೈಗಳು ತುಂಡಾದರೆ ಅಮ್ಮ ಅಮ್ಮ ಒಬ್ಬ ಅಂದ ನೋಡಲು ಎಡದಪ್ಪ ಕುಟ್ಟನೆ ತಳ್ಳ ಅವನ್ನ ಮತ್ತೊಬ್ಬ ಬಂದು ತಳ್ಳಿದ. ಜಯದೇವರು ಕೆಳಗೆ ಬಿದ್ದರೆ ಎದೆಯ ಮೇಲೆ ಕುಳಿತು ಅವರೆರಡು ಪಾದಗಳನ್ನು ಗಟ್ಟಿ ಹಿಡಿದು ಇನ್ನೊಬ್ಬನಿಗೆ ಹೇಳಿದ ಕತ್ತರಿಸೋ ಖಡ್ಗ ತೆಗೆದಿದ್ದೆ ಇನ್ನೊಬ್ಬ ಗುರಿಗಿಟ್ಟಿದ ಆ ಎರಡು ಪಾದಗಳಿಗೊಂದೇಟು ಚಟ್ಟನೆ ಹಾರಿದ ಆ ಎರಡು ಪಾದಗಳು ಹಾರಿಹೋಯಿತು. ಜಯದೇವರಮ್ಮ ಅಮ್ಮ ಅಮ್ಮ ವೈಕುಂಠದಲ್ಲಿ ಕುಳಿತಿದ್ದ ಲಕ್ಷ್ಮೀ ದೇವಿ ಬಿಕ್ಕಿ ಬಿಕ್ಕಿ ಅತ್ತಳಂತೆ. ಪರಮಾತ್ಮ ಕೇಳಿದ ಏಕೆ ಲಕ್ಷ್ಮಿ ನನ್ನಿಂದ ಆಗೋಲ್ಲ ಕಂಡ್ರೆ ಅವನ ಅಮ್ಮ ಅಮ್ಮ ಎಂದರೆ ನನ್ನಿಂದ ಸುಮ್ಮನಿರಲಾಗದು ಅನಾಥರಿಗೆಲ್ಲ ನೀನು ನಾಥ ಎಂದರೆ ಎಲ್ಲರಿಗೂ ನಾನು ತಾಯಲ್ವೇನ್ರಿ ಅವನ ಅಮ್ಮ ಎಂದಾಗ ನನ್ನಿಂದ ಸಹಿಸಲಾಗದು ದೇವ ಕಾಪಾಡುವುದಿಲ್ಲ ಬೇಕಿ ನೀನು ಹೇಗೆ ಕಾಪಾಡುವುದಿಲ್ಲ ಪರಮಾತ್ಮ ಏಕೆ ಪರಮಾತ್ಮ ಹೇಳಿದ ದೇವಿ ಆತ ಮಾಡಿದ ಕರ್ಮ ಸ್ವಲ್ಪ ಇದೆ ಸ್ವಲ್ಪ ತಾಳು ಎಲ್ಲ ಸರಿ ಹೋಗುತ್ತೆ. ಜಯದೇವರಂದ್ರು ಪಾಂಡುರಂಗ ಅಯ್ಯ ನನ್ನ ಕೈ ಕಾಲುಗಳನ್ನು ನೀನು ಕಳೆದ್ರೆ ನಿಮ್ಮನ್ನು ಪ್ರಾರ್ಥನೆ ಮಾಡಿಕೊಳ್ತೇನೆ ಅದೇ ಖಡ್ಗದಿಂದ ನನ್ನ ತಲೆಯನ್ನು ಕತ್ತರಿಸಿಬಿಡ್ರಪ್ಪ ಕಾರಣ ಉಣಲಾರೆ ಓಡಾಡಲಾರೆ ಕಂಡ ಹಿರಿಯರಿಗೆ ಕರ ಮುಗಿಯಲಾರೆ ಅಯ್ಯ
ನಾನಿನ್ನು ಭೂಮಿಗೆ ಭಾರವಾಗಿರೋದಕ್ಕಿಂತಲೂ ನನ್ನನ್ನು ನೀವು ಕೊಂದೇ ಹಾಕ್ಬಿಡ್ರಪ್ಪ. ಒಬ್ಬ ಅಂದಲು ಅಲ್ಲೊಂದು ಹಾಳು ಬಾವಿ ಇದೆ, ಎತ್ತಾಕ್ಬಿಡೋಣ, ಅದೃಷ್ಟ ಇದ್ರೆ ಬದುಕಳ್ಳಿ, ಇಲ್ಲದಿದ್ರೆ ಸಾಯಿಲಿ ಅಂತ. ಇವರಿಬ್ಬರೂ ಆ ಜಯದೇವರ ದೇಹವನ್ನು ಹೊತ್ತು ತಂದಿದ್ದೆ. ಏತ್ ಬಿಸಾಡುವಾಗ ಮತ್ತೊಂದು ಸಲ ಅಮ್ಮ ಅಂದ್ರು ಜಯದೇವರು. ಬಿಸಾಡಿದ ಕೂಡಲೇ ಆ ಪಾಳು ಬಾವಿಯ ಅಡಿಯಲ್ಲಿ ಢಮ್ಮನೆ ಭೂಮಿ ಬಾಯಿ ಬಿಟ್ಟಿದೆ. ಭೂತಾಯಿ ಮೇಲೆ ಕೆದ್ದು ಕರವನ್ನು ತಾ ನೀಡಿ ವರ ಕುವರನ ತಾಯಿ ಸಲಹುವ ತೆರದಿ, ಎರಡು ಕೈಗಳಿಂದಲೂ ಜಯದೇವರನ್ನು ಹಿಡಿದು ಹಾಗೆ ಮರುಗಿಸಿದಳಂತೆ. ಆ ತಾಯಿಯ ಕರಸ್ಪರ್ಶದಿಂದ ಮಹಾನುಭಾವರಾದ ಜಯದೇವರಿಗೆ ಯೋಗ ನಿದ್ರೆ ಪ್ರಾಪ್ತವಾಗಿದೆ. ಅವರು ಹಾಗೆ ನಾರಾಯಣ ಅಂತ ಹಾಗೆ ಯೋಗದಲ್ಲಿ ಮಲಗಿಬಿಟ್ರು. ಈ ಕಳ್ಳರಂದ್ರು ಸತ್ತೋದ, ನಡೆಯೋ ಹೋಗಣ. ಕಳೆಯಿತು, ಎಷ್ಟೋ ದಿವಸಗಳು ಕಳೆದು ಹೋಯಿತು. ಪಕ್ಕದಲ್ಲಿ ಅಂಗದೇಶ, ಆ ಅಂಗದೇಶದ ರಾಜ ಕಾಡಿಗೆ ಬೇಟೆಯಾಡಲು ಬಂದಿದ್ದ. ಬಂದವರು ಸೈನಿಕರೆಲ್ಲ ಎಲ್ಲೆಲ್ಲೋ ದೂರ ಹೋಗ್ಬಿಟ್ರು, ತಾನೊಂದು ಮರದಡಿಯಲ್ಲಿ ಕುಳಿತಿದ್ದ. ಕತ್ತಲಾಯಿತು. ರಾತ್ರಿ ವೇಳೆಯಲ್ಲಿ ನೋಡ್ತಾನೆ ಆ ಬಾವಿಯಿಂದ ಬೆಳಕು ಬರ್ತಿದೆ. ಒಂದು ಶಬ್ದ ಬರ್ತಾ ಇದೆ, ಇದೇನು ನೋಡಬೇಕು ಎಂಬುದಾಗಿ ಬಗ್ಗಿ ನೋಡಿದರೆ ಕರಪಾದಗಳೆರಡು ಇಲ್ಲದೆ ಇರುವ ಜಯದೇವರ ದೇಹ ಬೆಂಕಿಯ ಮುದ್ದೆಯಂತೆ ಕಾಣ್ತಾ ಇದೆಯಂತೆ. ಆ ಮಹಾರಾಜ ತನ್ನ ತಲೆಯ ಪಾಗನ್ನು ತೆಗೆದು ಬಾವಿಯ ಕಟ್ಟಿಗೆ ಕಟ್ಟಿ ಅದರ ಸಹಾಯದಿಂದ ಕೆಳಗಿಳಿದ. ಅವರ ಪಾದದಡಿಯಲ್ಲಿ ಕುಳಿತ. ಮೂರು ದಿನಗಳು ಕಳೆಯುವುದೊಳಗಾಗಿ ಆ ಮಹಾರಾಜನಿಗೆ ಸೈನಿಕರೆಲ್ಲರೂ ಬಂದು ಸೇರಿದರು. ಈ ಗುರುಗಳನ್ನ ಉಪಾಯ ಅಂತರವಾಗಿ ಆ ಬಾವಿಯಿಂದ ಮೇಲಕ್ಕೆ ತಂದು ಮಲಗಿಸಿದರು. ಗುರುಗಳು ಕಣ್ಣನ್ನು ಬಿಟ್ಟರಂತೆ. ಯಾರು ಯಾರು? ಮಹಾರಾಜ ಹೇಳಿದ, ಗುರುಗಳೇ ನಾನು ನಿಮ್ಮ ಶಿಷ್ಯ, ನೀವು ಬಾವಿಯಲ್ಲಿರುವಾಗ ನಿಮ್ಮನ್ನು ಕಂಡು ಉಪಾಯಾಂತರದಿಂದ ನಿಮ್ಮನ್ನು ಮೇಲಕ್ಕೆ ತಂದು ನಿಮ್ಮ ಸೇವೆ ಮಾಡ್ತಾ ಇದ್ದೇನೆ. ಗುರುಗಳೇ ನಾನು ರಾಜನಾದ್ರಿಂದ ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ, ಯಾರು ನಿಮ್ಮ ಕೈ ಕಾಲುಗಳನ್ನು ಕಡಿದಿದ್ದಾರೆ ಅದು ಈಗೀಗ ಕಡಿದಂತೆ ಕಾಣುತ್ತಿದೆ. ಮಹಾಜ್ಞಾನಿಗಳು ತಪಸ್ವಿಗಳಾದ ನಿಮ್ಮ ಕೈ ಕಾಲು ಕಡಿದವರ ಹೆಸರನ್ನು ಹೇಳಿ ಅವರೆಲ್ಲಿದ್ದರೂ ಕರೆದಂದು ನಿಮ್ಮದರಲ್ಲಿ ತುಂಡರಿಸಿಬಿಡ್ತೇನೆ ಅವರನ್ನ. ಜಯದೇವರನ್ನ ಕರೆಪ್ಪ, ಹಾಗಾದ್ರೆ ಕೇಳು, ಪ್ರಾರಬ್ಧವೇ ನನ್ನ ಪಾದಗಳನ್ನ, ಕರ್ಮವೇ ನನ್ನ ಕೈಗಳನ್ನು ಕಡಿದಿದೆ, ಅವರನ್ನ ಎಳಕಮ್ಮಂದು ಕತ್ತರಿಸಿಬಿಡೋ. ಇವನಂದ, ಗುರುಗಳೇ ಇದೆಲ್ಲ ನನ್ನಿಂದ ಸಾಧ್ಯವಿಲ್ಲ, ನಾನು ಅಜ್ಞಾನಿ, ಕ್ಷಮಿಸಿ. ಗುರುಗಳೇ ನನ್ನದೊಂದು ಪ್ರಾರ್ಥನೆ. ಏನಪ್ಪ? ಅರಮನೆಗೆ ಆಗಮಿಸಿ ಸೇವಕನ ಸೇವೆಯನ್ನು ಸ್ವೀಕರಿಸಿ ಧನ್ಯನ ಮಾಡೋ ಎನ್ನ ರಾಯ. ಗುರುದೇವ, ತಾವು ನನ್ನ ಅರಮನೆಗೆ ಬಂದು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕು. ಗುರುಗಳು ಹೇಳಿದ್ರಪ್ಪ, ನಾನು ಅರಮನೆಗೆ ಬರೋದಾದ್ರೆ ನಿತ್ಯ ನೀನು ದಾನ ಧರ್ಮಗಳನ್ನು ಸಾಧು ಸಂತರಿಗೆ ಮಾಡುವುದಾದ್ರೆ ಮಾತ್ರ ಬರ್ತೇನೆ. ಆಗಬಹುದು ಗುರುಗಳೇ, ಗುರುಗಳನ್ನು ಕರೆತಂದಿದ್ದಾನೆ. ಅಂದಿನಿಂದ ಪ್ರತಿನಿತ್ಯದಲ್ಲಿ ಸಾಧು ಸಂತರಿಗೆ ವಿಶೇಷವಾಗಿ ದಾನ ಧರ್ಮಗಳನ್ನು ಮಾಡಲು ಪ್ರಾರಂಭಿಸಿದನಂತೆ. ಬಂದು ಹೋಗುವ ಸಾಧುಗಳಿಗೆಲ್ಲ ದಾನ ಕೊಡ್ತಾರೆ ಎನ್ನುವ ವಿಚಾರ ಈ ಕಾಲ್ಡ್ರ ಗೊತ್ತಾಯ್ತು. ಇವರಿಬ್ಬರು ಅಂದ್ರೋ, ನಡೆಯೋ, ನಾವು ಸನ್ಯಾಸಿಗಳು ವೇಷ ಹಾಕೊಂಡು ಹೋಗಿ ಏನೋ ಕೊಡ್ತಾರಂತೆ, ತಗೊಂಬಂದು ಬಿಡೋಣ, ನಡೆಯೋ. ಈ ಕಳ್ಳರಿಬ್ಬರು ಗುರು ಶಿಷ್ಯರಂತೆ ವೇಷ ಹಾಕೊಂಡ್ರು. ಶಂಭೋ ಮಹಾದೇವ್ ಅರತ್ ನಿರಂಜನ್ ಅಂತ ಬರ್ತಾ ಇದ್ದಾರೆ. ಜಯದೇವರು ಅರಮನೆಯಲ್ಲಿ ಮಹಾರಾಜನ ಪಕ್ಕದಲ್ಲಿ ಕುಳಿತು ದಾನ ಕೊಡುತ್ತಿದ್ರೆ ಇವರಿಬ್ಬರು ಪುಸ್ತಕರನ್ನು ನುಗ್ಗಿದ್ರು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಒಬ್ಬ ನೋಡಿಬಿಟ್ಟ, ಥಟ್ಟನ್ ಕಣ್ಮುಚ್ಚಿಕೊಂಡ, ಶಂಭೋ ಮಹಾದೇವ. ಇನ್ನೊಬ್ ಕೇಳ್ದ, ಏನೋ ಅವನೇ ಕೂತವನೇ, ನಮ್ಮನ್ನೇ ನೋಡ್ತಾ ಅವನೇ. ಯಾರೋ ನಾವು ಕೈ ಕಾಲು ಕಳಿಲಿಲ್ವಾ, ಅವನೇ ಅಲ್ಲೋಡು ಅಲ್ಲೋಡು ನಮ್ಮನ್ನು ನೋಡ್ತಾ ಇದ್ದಾನೆ, ತಿರುಕೋ ತಿರುಕೋ ಹಂಗೆ ಹೋಗೋಣ ಅಂತ ಹೇಳಿ ಇವರಿಬ್ಬರು ಆ ಜನಜಂಗುಳಿಯ ಮಧ್ಯದಲ್ಲಿ ತಿರುಗಿದರಂತೆ. ಜಯದೇವರು ದೂರದಿಂದ ನೋಡಿದ್ರು, ಅಯ್ಯೋ ಪಾಪ, ಯಾರೋ ಬಂದವ್ರು ಹಾಗೆ ಹೋಗ್ತಾ ಇದ್ದಾರಲ್ಲ ಅಂತ ಹೀಗೆ ನೋಡಿದ್ರು. ಮಹಾರಾಜ, ನೋಡಲ್ಲ ಹೋಗ್ತಾ ಇದ್ದಾರೆ. ಮಹಾರಾಜ, ಯಾರು ಗುರುಗಳೇ ಅವರು ಅಂದುಬಿಟ್ಟ. ಈ ಜಯದೇವರಿಗೆ ಅವರು ಯಾರು ಎಂಬುದು ಗೊತ್ತಾಗಿ ಹೇಳ್ತಾರೆ, ಸ್ವಲ್ಪ ಕಾಲ ನಾನು ತಪಸ್ಸನ್ನು ಮಾಡ್ಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟ ಮಹನೀಯರಾದ್ರಿಂದ ಇವರನ್ನು ಸುಮ್ಮನೆ ಅನ್ನಬಾರದು ಅಂತ. ಅಯ್ಯ, ಇವರೇ ನನ್ನ ಗುರುಗಳು. ಮಹಾರಾಜ ನೋಡಿದ, ನಿಮ್ಮ ಗುರುಗಳ? ನಮ್ಮ ಗುರುಗಳ ಗುರುಗಳು ಅಂದ್ರೆ ನಾವು ಸುಮ್ಮನೆ ಬಿಡಕ್ಕಾಗುತ್ತಾ ಅಂತ ಥಟ್ನೆದ್ದ. ಮಂತ್ರಿ ಎದ್ದ, ಸೇನಾಧಿಪತಿ ಎದ್ದ, ಕೂತಿದ್ದ ಸಿಪಾಯಿಗಳೆಲ್ಲ ಎದ್ರು, ಸಭೆಯಲ್ಲಿದ್ದವ್ರು ಎಲ್ಲ ಎದ್ದು ಬಿಟ್ರು. ಈ ಕಳ್ಳರಿಬ್ರು ನೋಡಿದ್ರು, ಲೋ ನಾ ಬೇಡ ಅಂದೆ ಕೇಳ್ದೇನೋ, ನೋಡಿ ಎಲ್ಲ ಎದ್ರು, ಇನ್ನು ಮುಗಿದೋಯ್ತು ನಮ್ಮ ಕೆಲಸ. ಓಡಿ ಬಂದು ಮಹಾರಾಜ ನಮಸ್ಕಾರ ಮಾಡಿದ. ನನ್ನ ಗುರುಗಳ ಗುರುಗಳಾದ ನಿಮ್ಮನ್ನು ಸುಮ್ಮನೆ ಬಿಡ್ತೇನೆ, ಯಾರಲ್ಲಿ ಕರ್ಕೊಂಡು ಹೋಗ ಅರಮನೆಯಲ್ಲಿ ಇರಿಸಿ. ಇವರಿಬ್ಬರನ್ನು ಕರ್ಕೊಂಡು ಹೋಗ ಅರಮನೆಯಲ್ಲಿ ಇರಿಸಿ. ಸುತ್ತಲೂ ಸಿಪಾಯಿಗಳು ಬೇಕಾದಷ್ಟು ತಿಂಡಿ ಇಟ್ಟಿದ್ರು. ಒಬ್ಬ ಅಂದ, ನಾ ಬ್ಯಾಡ ಅಂದೆ ಕೇಳ್ದೇನೋ, ಗೊತ್ತಾಗೋಯ್ತು ಅವನಿಗೆ ನಾವು ಯಾರು ಅಂತ. ನೋಡು ಸುತ್ತಲೂ ಸಿಪಾಯಿಗಳು, ಅಲ್ಲೊಬ್ಬ ಸಿಪಾಯಿ ನಿಂತಿದ್ದ ಕರ್ದ ಈತ, ಈ ಕಳ್ಳ. ಅವನ್ ಬಂದ, ಏನ್ ಗುರುಗಳೇ? ಅಪ್ಪ, ನಿಮ್ಮಲ್ಲಿ ಈ ಕೈ ಕಾಲು ಕಡೆಯವ್ರು ಸಿಕ್ಕಿದ್ರೆ ಏನೋ ಮಾಡ್ತೀರಾ? ಅವನಂದ, ಸ್ವಾಮಿ ಅಂತ ಅವ್ರು ಯಾರು ನಮ್ಮ ದೇಶದಲ್ಲೇ ಇಲ್ಲ,
ಅಲ್ಲ ಇಲ್ಲ, ಒಂದ್ ವೇಳೆ ಸಿಕ್ಕಿದ್ರೆ ಏನ್ ಮಾಡ್ತೀರಾ? ಆ ಸಿಪಾಯಿಗೆ ಸಿಟ್ಟು ಬಂತ ಅಂತ ಅವ್ರು ಸಿಕ್ಕಿದ್ರೆ ಬಲಿ. ಇವನಂದ ನಾ ಬ್ಯಾಡ ಅಂದೆ ಕೇಳದೇನೋ. ಇವರಿಬ್ಬರು ಸ್ವಲ್ಪ ದಿವಸದೊಳಗಾಗಿ ಕೃಷರಾದರಂತೆ. ವಿಚಾರ ತಿಳಿದ ಜಯದೇವರು ಅವರಿಬ್ಬರನ್ನು ಕರೆಸಿ ಪಲ್ಲಕ್ಕಿಯಲ್ಲಿ ಕೂರಿಸಿ ವಿಶೇಷವಾದ ಆಭರಣವನ್ನು ಕೊಟ್ಟು, ಅಪ್ಪ ಇವರನ್ನು ಊರು ಹೊರಗಡೆ ಬಿಟ್ಟು ಬಂದ್ರಯ್ಯ. ಪಲ್ಲಕ್ಕಿ ಹೊತ್ತು ಬರುತ್ತಿದ್ದಾರೆ. ಬರುವಾಗ ಆ ಹೊತ್ತು ಬರುತ್ತಿರುವ ಒಬ್ಬಾತ ಕೇಳಿದ, ಸ್ವಾಮಿ ನಮ್ಮ ಗುರುಗಳು ಯಾರಿಗೂ ನಮಸ್ಕಾರ ಮಾಡಿದವರಲ್ಲ, ನಿಮ್ಮನ್ನು ನೋಡಿ ನಮಸ್ಕಾರ ಮಾಡಿದಲ್ಲ, ಕಾರಣವೇನು? ಒಬ್ಬ ಕಳ್ಳ ಏನ್ ಮಾಡ್ಬಿಟ್ಟಯ್ಯ, ಈಗ ನಿಮಗೀಗ ಗುರುವಾಗಿದ್ದಾರಲ್ಲ, ಇವನು ನಮ್ಮೂರನ್ನ ಕಳ್ಳ, ಕಳ್ಳತನ ಮಾಡಿ ನಮ್ಮ ಕೈಗೆ ಸಿಕ್ಕಿದ, ಮಹಾರಾಜರು ತಲೆ ಹಾರಿಸು ಅಂತ ಹೇಳಿದ್ರು. ಪುಣ್ಯಾತ್ಮರಾದ ನಾವು, ಧರ್ಮಿಷ್ಠರಾದ ನಾವು, ಜ್ಞಾನಿಗಳಾದ ನಾವು ಹೀಗೆ ತಲೆ ಕತ್ತರಿಸಿದ್ರೆ ಅನ್ಯಾಯವಾಗಿ ಸತ್ತು ಹೋಗ್ತಾನೆ ಅಂತ ಕೈ ಕಾಲುಗಳನ್ನು ಮಾತ್ರ ಕತ್ತರಿಸಿ ಬಿಟ್ಬಿಟ್ವಿ. ಅದು ಎಲ್ಲಿ ಹೇಳಿಬಿಡ್ತಾರೋ ಅನ್ನೋ ಭಯಕ್ಕೆ ನಿಮ್ಮ ಗುರು ನನಗೆ ನಮಸ್ಕಾರ ಮಾಡ್ದ. ಈ ಮಾತಂದ ಕೂಡಲೇ ಭೂಮಿಯು ಡಮ್ಮನೆ ಬಾಯಿಬಿಡ್ತು. ಪಲ್ಲಕ್ಕಿ ಸಮೇತ ಅವರಿಬ್ರು ಹೊರಟೋದ್ರು. ಈ ಸೇವಕರು ಓಡ್ ಬಂದ್ರು ಜಯದೇವರ ಹತ್ರ, ಸ್ವಾಮಿ ಅಬಾ ಅದ ಅಬಾ ಅವರು ಏನೇನೋ ಹೇಳಿಬಿಟ್ರು, ನೀವು ಕಳ್ಳರು ಗಿಳ್ರು ಅಂದ್ರು ಭೂಮಿ ಬಾಯ್ಬಿಟ್ಟು ಅವರಿಬ್ರು ಹೊರಟೋದ್ರು. ಗುರುಗಳೇ ಜಯದೇವರು ಮಹಾರಾಜರು ಸಹಿತವಾಗಲಿಗೆ ಬಂದಿದ್ದಾರೆ. ಜಗನ್ನಾಥ ಇದೋ ನಿನ್ನನ್ನು ಪ್ರಾರ್ಥನೆ ಮಾಡ್ತೇನೆ, ಅವರು ಯಾವ ರೀತಿಯಲ್ಲಾದ್ರೂ ಮುಕ್ತಿಯನ್ನು ಸೇರಬೇಕು. ಜಯ ಜಗನ್ನಾಥ. ಗಡ ಘಡನೆ ನಡುಗ ಲಕ್ಷಣದಿ ಗಗನ ಮಾರ್ಗದಲ್ಲಿ ಆಗಮಿಸಿದ ಜಗನ್ನಾಥ. ಪರಮಾತ್ಮ ಹೇಳ್ತಿದ್ದಾನೆ, ಜಯದೇವ ಇದೋ ನಿನ್ನ ಮಾತಿಗೋಸ್ಕರವಾಗಿ ಅವರಿಗೆ ಮೋಕ್ಷ ಪ್ರಾಪ್ತವನ್ನು ಮಾಡುತ್ತಿದ್ದೇನೆ. ಹೋದರು ಇತ್ತ ನೋಡು ಅನ್ನುವಾಗ ಕತ್ತರಿಸಿ ಹೋಗಿದ್ದ ಕೈ ಕಾಲುಗಳು ಮತ್ತೆ ಬಂದು ಸೇರಿದೆಯಂತೆ ಜಯದೇವರಿಗೆ. ಥಟ್ಟನೆ ಎದ್ದು ನಿಂತರು. ಒಂದು ಮಾತು ಕೇಳಿದರು, ಸ್ವಾಮಿ ನಾನು ಯಾರಿಗೂ ಏನು ಅಪಚಾರ ಮಾಡಿದವನಲ್ಲ, ನನ್ನ ಕೈ ಕಾಲುಗಳು ಹೋಗಲು ಕಾರಣವೇನು? ಪರಮಾತ್ಮ ಹೇಳ್ತಿದ್ದಾನೆ, ಜಯದೇವ ಹಿಂದೆ ನೀನು ವೇದವ್ಯಾಸನಾಗಿದ್ದಾಗ ಒಬ್ಬ ಕಟುಗರವನೊಂದು ಗೋವನ್ನು ಕತ್ತರಿಸಬೇಕು ಎಂದು ಓಡಿಸಿಕೊಂಡು ಬಂದರೆ ಅದು ನಿನ್ನ ಮುಂದೆಯೇ ಹಾದು ಹೋಯಿತು. ಕಟುಗರವನು ಹಿಂದೆ ಬಂದು ನಿನ್ನನ್ನು ಕೇಳಿದ, ಗೋವು ಈ ಕಡೆ ಹೋಯ್ತಲ್ಲ ನೋಡಿದೆಯಾ ಎಂದು. ಸುಳ್ಳು ಹೇಳಬಾರದು ಎಂಬ ನೆಪಕ್ಕೆ ಈ ಮಾರ್ಗವಾಗಿ ಹೋಯಿತು ಎಂದು ಒಂದು ಕೈಯನ್ನು ತೋರಿದೆ. ಗೋವಧೆಗೆ ಕಾರಣಭೂತನಾದೆಯಾದ್ದರಿಂದ ಆ ಗೋವು ಎಷ್ಟು ಬಾಧೆಯನ್ನು ಅನುಭವಿಸಿತೋ ಆ ಬಾಧೆಯನ್ನು ಈ ಜನ್ಮದಲ್ಲಿ ನೀನು ಅನುಭವಿಸಬೇಕಾಯಿತು. ಆದರೆ ಅನೇಕ ತತ್ವ ವಿಚಾರಗಳನ್ನು ಬರೆದವನಾದ್ದರಿಂದ ಆ ತತ್ವ ವಿಚಾರಗಳನ್ನು ಬರೆದಿದ್ದಕ್ಕೋಸ್ಕರವಾಗಿ ಆ ಪುಣ್ಯದಿಂದ ನಿನ್ನ ಕೈಕಾಲಗಳು ಪ್ರಾಪ್ತವಾಗಿದೆ ನೋಡು. ಆ ಕೈಕಾಲಗಳನ್ನು ಹೊತ್ತ ಮಹಾನುಭಾವರಾದ ಜಯದೇವರು ತಮ್ಮ ಹೆಂಡತಿಯಾದ ಪದ್ಮಾವತಿಯನ್ನು ಕರೆಸಿ ಸ್ವಲ್ಪ ಕಾಲ ಆ ರಾಜ್ಯದಲ್ಲಿ ವಾಸವಾಗಿದ್ದು ಆ ನಂತರದಲ್ಲಿ ತನ್ನ ಶಿಷ್ಯರಿಗೆ ಅನೇಕ ವಿಧವಾದ ಬೋಧೆಗಳನ್ನೆಲ್ಲವನ್ನು ಮಾಡಿ ಇಡೀ ಪೃಥ್ವಿಯನ್ನು ಸುತ್ತಾಡುವಂತೆ ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಎಲ್ಲೆಡೆಗಳಲ್ಲಿಯೂ ಸುತ್ತಾಡಿ ಹರಿತತ್ವವನ್ನು ಸಾರಿ ಬಹುಜನಗಳಿಗೆ ಮೋಕ್ಷಪ್ರದವಾಗಿದ್ದಾರೆ, ಬಹುತು ಮಾರ್ಗದರ್ಶಕರಾಗಿದ್ದಾರೆ. ಅಂದಮೇಲೆ ಈಗಲೂ ಕೂಡ ಅವರ ಗೀತ ಗೋವಿಂದ ಎಂಬತಕ್ಕಂಥ ಗ್ರಂಥವು ಮಾನ್ಯವಾಗಿ ದೈವ ಪ್ರೀತ್ಯರ್ಥವಾಗಿದೆ. ಮಹಾನುಭಾವಳಾಗಿರ್ತಕ್ಕಂಥ ಪದ್ಮಾವತಿ ದೇವಿ ಆದರ್ಶಳಾಗಿ ತಾನು ಎಲ್ಲರಿಗೂ ಮಾರ್ಗವನ್ನು ತೋರಿಸಿದ್ದಾನೆ. ಒಮ್ಮೆ ರಾಣಿ ಪರೀಕ್ಷೆ ಮಾಡಬೇಕು ಎಂಬುದಾಗಿ, ಅಮ್ಮ ನನ್ನ ತಂಗಿ ಗಂಡ ಸತ್ತೋದಂತೆ ನನ್ನ ತಂಗಿ ಬೆಂಕಿಲಿ ಹಾರುತ್ತಿದ್ದಾಳೆ, ಅದಕ್ಕೆ

0: ಶಿಷ್ಯಾಂತ ಗುರುಗಳೇ, ತಾಯಿಯವರು ಹೋದ ಮೇಲೆ ನಾನಿರಬಾರ್ದಾದ್ರಿಂದ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ. ಬೇಡ ಬೇಡ ತಾಳು, ಗಂಡ ಸತ್ತ ಎಂದೊಡನೆ ಪ್ರಾಣ ಬಿಟ್ಟವಳು, ಗಂಡ ಬದುಕಿದ್ದಾನೆ ಎಂದರೆ ಪುನಃ ಹಿಂತಿರುಗಿ ಬರ್ತಾಳೆ. ಪದ್ಮಾಂದ್ರು ಗಗನ ಮಾರ್ಗದಿಂದ ಜ್ಯೋತಿ ಒಂದು ಬಂದು ಆ ತಾಯಿಯ ದೇಹವನ್ನು ಸೇರಿಕೊಳ್ಳುತ್ತಂತೆ. ಸೇರಿಕೊಂಡಾಗ ಈ ಮಹಾನುಭಾವಳಾದ ಪದ್ಮಾವತಿ ಮೇಲಕ್ಕೆ ಎದ್ದು, ಸ್ವಾಮಿ ಗಂಡ ಸತ್ತೊಡನೆ ಪ್ರಾಣವನ್ನು ಬಿಡುವುದು ಹೇಗೆ ಎಂಬುದನ್ನು ಪರೀಕ್ಷೆ ಮಾಡಿದರು ಈ ತಾಯಿ. ಅದಕ್ಕೆ ಹೀಗಾಯಿತು. ಆಗ ಜಯದೇವರು ಹೇಳ್ತಾರೆ, ಯತಿಗಳಾದ ನಾವು ಭೂಪತಿಗಳ ಸಂಘ ಅತಿಯಾಗಿ ಇರಬಾರದು ಎನ್ನುವುದಕ್ಕೆ ಇದು ಕಾರಣವಾಗಿದೆ, ನಡಿ ಹೋಗೋಣ ಅಂದರಂತೆ. ಇದು ಪದ್ಮಾವತಿ ದೇವಿ ಆ ಮಹಾನುಭಾವಳಾದ ರಾಣಿಗೆ ತೋರಿದಂತಹ ಒಂದು ಪ್ರಭಾವ. ಜಯದೇವರು ಇಂಥ ಅನೇಕ ವಿಧವಾಗಿರತಕ್ಕಂಥ ಪವಾಡಗಳನ್ನೆಲ್ಲವನ್ನು ತೋರುತ್ತಾ ಆ ಗೀತ ಗೋವಿಂದ ಎಂಬ ಗ್ರಂಥದಿಂದ ಅದ ರಚನೆಯಾದ ಗೀತೆಯನ್ನು ಹಾಡುತ್ತಾ ಬಹುಜನರು ಮೋಕ್ಷಕ್ಕೆ ಕಾರಣಭೂತರಾದರು ಎಂಬತಕ್ಕಂತಹ ಕಥಾಭಾಗವನ್ನ ಇಲ್ಲಿ ಹೇಳುತ್ತಾ, ಎಲ್ಲರಿಗೂ ಮಂಗಳವಾಗಲಿ, ಜಗನ್ನಾಥನು ಸರ್ವ ಜನಗಳನ್ನು ಸರ್ವ ವಿಧದಿಂದಲೂ ಕಾಪಾಡಲಿ ಎಂಬುದಾಗಿ ಮಂಗಳವನ್ನು ಹಾಡೋಣ.
1: ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ, ಜಗವನಾಳುವ ದೊರೆ ಜಗನ್ನಾಥನಿಗೆ, ಜಗವನಾಳುವ ದೊರೆ ಜಗನ್ನಾಥನಿಗೆ, ಜನಮನದಲ್ಲಿತ ಸರ್ವದಾ ಇರುವವನಿಗೆ, ಜನಮನದಲ್ಲಿತ ಸರ್ವದಾ ಇರುವವಗೆ ಮಂಗಳವಾಗಲಿ.

0: ಇದುವರೆಗೆ ಭಕ್ತ ಜಯದೇವ ಕನ್ನಡ ಹರಿಕಥೆಯನ್ನ ಕೇಳಿದ್ರಿ. ನಡೆಸಿಕೊಟ್ಟವರು ಗುರುರಾಜಲು ನಾಯ್ಡು. ಇದು ಇಂದಿನ ಹರಿಕಥಾ ಪ್ರಸಾರ. ಮುಂದಿನ ಭಾನುವಾರ ಇನ್ನೊಂದು ಹರಿಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ 2026. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದೆಯಾ? ವಿಳಾಸ ಅಥವಾ ವಿವರಗಳಲ್ಲಿ ತಿದ್ದುಪಡಿ ಮಾಡಬೇಕಾ? ಹಾಗಿದ್ರೆ ಈ ಚಾನ್ಸ್ ಮಿಸ್ ಮಾಡಬೇಡಿ. ಭಾರತ ಚುನಾವಣಾ ಆಯೋಗ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ವತಿಯಿಂದ SIR 2026 ಮತದಾರರ ಪಟ್ಟಿ ವಿಶೇಷ ಮೆಗಾ ಅಭಿಯಾನ ಇದೇ September 19 and 20 ಬೆಳಿಗ್ಗೆ 9 to 5 PM ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮತಗಟ್ಟೆ ಕೇಂದ್ರಗಳಲ್ಲಿ. ಹೊಸದಾಗಿ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಿ ಹೆಸರು ವಿಳಾಸದ ತಿದ್ದುಪಡಿ ಮಾಡಿಕೊಳ್ಳಿ. ಆಕ್ಷೇಪಣೆಗಳಿದ್ದರೆ ದಾಖಲಿಸಿ. ನಿಮ್ಮ ಬೂತ್ ಮಟ್ಟದ ಅಧಿಕಾರಿಗಳಿಂದ ಸಹಾಯ ಪಡೆಯಿರಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಸಾರ್ವಜನಿಕರಿಗಾಗಿ ಈ ಮಾಹಿತಿ.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ 2026. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದೆಯಾ? ವಿಳಾಸ ಅಥವಾ ವಿವರಗಳಲ್ಲಿ ತಿದ್ದುಪಡಿ ಮಾಡಬೇಕಾ? ಹಾಗಿದ್ರೆ ಈ ಚಾನ್ಸ್ ಮಿಸ್ ಮಾಡಬೇಡಿ. ಭಾರತ ಚುನಾವಣಾ ಆಯೋಗ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ವತಿಯಿಂದ SIR 2026 ಮತದಾರರ ಪಟ್ಟಿ ವಿಶೇಷ ಮೆಗಾ ಅಭಿಯಾನ ಇದೇ ಸೆಪ್ಟೆಂಬರ್ 19 ಮತ್ತು 20 ಬೆಳಿಗ್ಗೆ 9 ಸಂಜೆ 5 ಗಂಟೆಯವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮತಗಟ್ಟೆ ಕೇಂದ್ರಗಳಲ್ಲಿ. ಹೊಸದಾಗಿ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಿ ಹೆಸರು ವಿಳಾಸದ ತಿದ್ದುಪಡಿ ಮಾಡಿಕೊಳ್ಳಿ. ಆಕ್ಷೇಪಣೆಗಳಿದ್ದರೆ ದಾಖಲಿಸಿ. ನಿಮ್ಮ ಬೂತ್ ಮಟ್ಟದ ಅಧಿಕಾರಿಗಳಿಂದ ಸಹಾಯ ಪಡೆಯಿರಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಸಾರ್ವಜನಿಕರಿಗಾಗಿ ಈ ಮಾಹಿತಿ.
5: ಈಗ ಆಪ್ನಲ್ಲೂ ಕೂಡ ಲಭ್ಯ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

0: ಈ ದನ ಕೆಲವು ದಿನದಿಂದ ಏನು ತಿನ್ನೋದಿಲ್ಲ ಅಂತೀನಿ. ನೆನ್ನೆ ಡಾಕ್ಟರ್ ಬಂದು ನೋಡ್ತಾರೆ, ಹೊಟ್ಟೆಯಲ್ಲಿ ಇಷ್ಟು ಪ್ಲಾಸ್ಟಿಕ್, ಧರ್ಮಕ್ಕೆ ಖರ್ಚು.
1: ಹೌದು, ಇವುಗಳು ಸಿಕ್ಕಿದ್ದೆಲ್ಲ ತಿನ್ನೋದು ನಮ್ಗಿಲ್ಲಿ ಕಷ್ಟ.
2: ಅಂದ್ಹಾಗೆ ತಪ್ಪು ಯಾರದ್ದು? ದನಗಳದ್ದೇ? ಅಥವಾ ಆಹಾರವನ್ನ ಪ್ಲಾಸ್ಟಿಕ್ ನಲ್ಲಿ ಕಟ್ಟಿ ಸಿಕ್ಕಿದಲ್ಲಿ ಎಸೆದವರದ್ದ? ಈ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕಾದ ಅವಶ್ಯಕತೆ ಇದೆ. ಪ್ಲಾಸ್ಟಿಕ್ ಅನ್ನ ಎಲ್ಲೆಂದರಲ್ಲಿ ಎಸೆಯುವುದನ್ನ ನಿಲ್ಲಿಸೋಣ. ಪರಿಸರಕ್ಕೆ ಮತ್ತು ಮೂಕ ಪ್ರಾಣಿಗಳಿಗಾಗುವ ಆಪತ್ತನ್ನು ತಪ್ಪಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹೇ ಆಂಬ್ಯುಲೆನ್ಸ್ ಬರ್ತಿದೆ, ಸೈಡ್ ಕೊಡು.
1: ನಾವ್ಯಾಕೆ ಸೈಡ್ ಕೊಡ್ಬೇಕು? ಮೊದಲು ನಾವು ಹೋಗುವ.
0: ಹೇ ಅದರಲ್ಲಿ ಯಾರಿದ್ದಾರೋ ಏನು, ನಮ್ಮಿದ್ದಾಗಿ ಒಂದು ಪ್ರಾಣಾದರೂ ಉಳಿಯುತ್ತೆ ಕಣ.
2: ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ ಮತ್ತು ಆಂಬ್ಯುಲೆನ್ಸ್ ಹೋಗ್ತಾ ಇದ್ರೆ ಅದಕ್ಕೆ ಜಾಗ ಮಾಡಿಕೊಡಿ. ಆಂಬ್ಯುಲೆನ್ಸ್ ನಲ್ಲಿ ಒಂದು ಅಮೂಲ್ಯ ಜೀವವಿರಬಹುದು, ಅದು ನಮ್ಮವರೂ ಆಗಿರಬಹುದು. ಜನಹಿತಕ್ಕಾಗಿ ರೇಡಿಯೋ ಸಾರ 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
2: ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ 2026. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದೆಯಾ? ವಿಳಾಸ ಅಥವಾ ವಿವರಗಳಲ್ಲಿ ತಿದ್ದುಪಡಿ ಮಾಡಬೇಕಾ? ಹಾಗಿದ್ರೆ ಈ ಚಾನ್ಸ್ ಮಿಸ್ ಮಾಡಬೇಡಿ. ಭಾರತ ಚುನಾವಣಾ ಆಯೋಗ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ವತಿಯಿಂದ SIR 2026 ಮತದಾರರ ಪಟ್ಟಿ ವಿಶೇಷ ಮೆಗಾ ಅಭಿಯಾನ ಇದೇ ಸೆಪ್ಟೆಂಬರ್ 19 ಮತ್ತು 20 ಬೆಳಿಗ್ಗೆ 9 ಸಂಜೆ 5 ಗಂಟೆಯವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮತಗಟ್ಟೆ ಕೇಂದ್ರಗಳಲ್ಲಿ. ಹೊಸದಾಗಿ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಿ ಹೆಸರು ವಿಳಾಸದ ತಿದ್ದುಪಡಿ ಮಾಡಿಕೊಳ್ಳಿ. ಆಕ್ಷೇಪಣೆಗಳಿದ್ದರೆ ದಾಖಲಿಸಿ. ನಿಮ್ಮ ಬೂತ್ ಮಟ್ಟದ ಅಧಿಕಾರಿಗಳಿಂದ ಸಹಾಯ ಪಡೆಯಿರಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಸಾರ್ವಜನಿಕರಿಗಾಗಿ ಈ ಮಾಹಿತಿ.
3: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
4: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
5: ಹಲೋ ಪುಟ್ಟ.
3: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
5: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
3: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
6: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹಲೋ, ಹಾಯ್, ನಮಸ್ಕಾರ, ಅಸ್ಸಲಾಮು ಅಲೈಕುಂ. ಕೇಟೊಂಡುಲ್ಲಾರಿದ್ದು ರೇಡಿ ಸಾರಂಗ್ 107.8 FM. ಇದೇ ರಂಗ ರಂಗರು ಜೀವನ. ಎಲ್ಲರೂ ಒಂದೈತು ಒಟ್ಟೈತು ಮುಂಡ್ರು ಏಕೈಕ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮವೇ ಇದು. ಮೈಕಲ್ದ ಬಲಕ ಕಾರ್ಯಕ್ರಮ. ಸೊ ಎಪ್ಪಂ ಮೈಕಲ್ದ ಬಲಕ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಬಿಸಿಯ ತೊಟ್ಟಗು, ಬೇರೆ ಬೇರೆ ವಿಚಾರ ತೊಟ್ಟಗು, ಬೇರೆ ಬೇರೆ ಸುದ್ದಿ ರೊಟ್ಟಗು, ಬೇರೆ ಬೇರೆ ಕೊರಿಯ ಮಾಹಿತಿಗಳು ನಿಂಗಲ್ಟ ಚೊಲ್ರಂಕೆ ತೋರೋ ಪ್ರಯತ್ನ ಕೂಡ ಇವರು ಮೈಕಲ್ದ ಬಲಕ ಕಾರ್ಯಕ್ರಮದಲ್ಲೂ ಕೂಡ ಹಾಕೊಂಡಿದ್ದ. ಓರೋರು ಕಣಗಳೊಟ್ಟಿಗೆ ಓರೋರು ಬಿರಂದರು ಕೂಡ ಇಕ್ಕರ. ಸೊ ಅಂಗಳೊಟ್ಟಿಗೆ ಕೂಡ ಓರೋರು ಸಂದರ್ಶನ ಕೂಡ ಹಾಕೊಂಡಿಕ್ರೆ. ಸೊ ಇಂದು ಕೂಡ ನಂಗಳೊಟ್ಟಿಗೆ ಅವರು ಬಿರಂದರು ಕೂಡ ನಂಗಳೊಟ್ಟಿಗೆ ಉಂಡು ಅತಿಥಿ ಇಂದು ಕೂಡ ಚೆಲ್ಲ. ಸೊ ಒಟ್ಟಾರೆ ಇತ್ತು ನಂಗೆ ಎದೇದು ಬಿಸಿಯತ್ತಲ್ಲಿ ನಂಗೆ ಮುಂಡೆದು ಕೂಡ ಉಂಡು. ಬ್ಯಾರಿ ಆಚಾರ ವಿಚಾರ ಇಟ್ಟಿಗೂ, ಸಂಪ್ರದಾಯ ಇಟ್ಟಿಗೂ, ಅದ ಇಟ್ಟಿಗೂ, ಇದೇ ಇಟ್ಟಿಗೂ, ಕಲೆ ಇಟ್ಟಿಗೂ. ಸೊ ಇದಕ್ಕೆ ಸಂಬಂಧಪಟ್ಟದಲ್ಲ ನಂಗೆ ಮುಂಡೆ ಉಂಟು ಬಂದುಂಟಿದ್ದೆ. ಆಯಂಗ ಇಂಡತ್ತವರು ವಿಶೇಷ ಸಂದರ್ಶನ ಕೂಡ ಐತಿಕ್ರೆ ಚಂದ್ರಕನಂಟ ಹೆಂಗೆ ಮೈಂಡ್ ಪಿನ್ ಬ್ರೈನ್.

ഇതിനെ നിയന്ത്രണം അനുകൂലമായിരുന്നു.

¿Será de?

ഓൾറെഡി ഒരു ബിലീഫ് സിസ്റ്റം വെച്ചിട്ട്

0: ബ്രഹ്മയുടെ ഇപ്പ ആരും ഞങ്ങൾ നോക്കിട്ടില്ല ജോയ് ചിൽറ വസ്ത്രം അത് എങ്ങനെ അങ്ങനെ വന്നിട്ടുണ്ട്. അപ്പൊ അതൊന്നും അങ്ങനെ വന്നല്ലേ. പിന്നെ ഒന്നുള്ളൂ ബ്രഹ്മയെ ചിലത് ഞങ്ങൾക്കത് ടോട്ടലി ഞങ്ങൾക്ക് അത് എഗ്രി ആക്കുക ഉള്ളു, അത് അങ്ങനമേ ഉള്ളൂ. അപ്പൊ അതൊരു ഡിനൈ ആക്കുക ഉള്ളു. അപ്പ നണ്ടോ ലൈഫ് ആൻഡ് ഡെത്ത് ഒരു കോൺസെപ്റ്റ് അത് നമുക്ക് അറ്റാക്ക് ആക്കുകല്ല വന്നിരുന്നാറപ്പ ഞങ്ങളോ ഞങ്ങൾക്ക് അത് ഭയങ്കര നണ്ട് ഇടീ ഫാമിലി പേടിച്ചിത്ത് ഞങ്ങൾ ചുമ പേടിച്ചിത്. അപ്പൊ ഞാൻ മാത്രം സെക്കൻഡ് സ്റ്റാൻഡേർഡ് ആകുമ്പോഴത്തേക്കും നക്ക് ആയി അങ്ങലോ ഈ എന്തിനാ ഒരു കളർ നക്കായിട്ടില്ല ആ കളർ ചിന്ത ഭയങ്കര ഒരു പേടി വന്നിന്ത്. അപ്പ ഇത് എങ്ങനെ കണ്ടോണ്ടിന്ത് ചെന്നെങ്കിൽ ആ കളർ ഇട്ട ഡ്രസ് ആൽമാർ വന്ന സാത്തക്ക് നക്ക് വാപ്പസ് റീലീവ് ആയോണ്ടുള്ള ആ ഇടീ ഇൻസിഡന്റ് വാപ്പസ് കാണ്ടു ചെല്ലുമ്പോ ഞാൻ അപ്പൊ ആരോട്ട് പൽക്ക പറയില്ല നക്ക് കാലി ബെർക്കറു നക്ക് ആ ബിസി എടുക്കുകയാവില്ല. ഇപ്പൊ അലഹമ്മദില്ല ഇതെല്ലാം ഇത്ര നക്ക് പൽക്ക പറയുക അവർ നിശ്ചിത്തേ ഇല്ല ചെന്നെങ്കിൽ അത്ര അത് ഞങ്ങളെ ഒരു ലോകമേ വേറെ ഇത് പോകൂ ഞങ്ങളെ മൈൻഡില് ആ ഉള്ളമേ ലാംഗ്വേജ് അതേമേ ആദ്രു
1: ഫോട്ടോ.
2: ಹಲೋ
1: ಸರ್ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಾ
2: ಇರೋದು
1: ಜಯಪ್ರಕಾಶ್ ಅಕ್ಕೂರ್ ಅವರೇ
2: ಮೇಡಮ್ ನಮಸ್ತೆ ಮೇಡಮ್
0: ನಮಸ್ತೆ ಸರ್
2: ಆಗದಿಂದ ಮಾತಾಡ್ತಾ ಇದ್ದೀರಿ ನೀವು ಒಂದಷ್ಟು ಅರ್ಥ ಆಯ್ತು ಮೇಡಮ್ ಭಾಷೆಯ ಸಮಸ್ಯೆಯಿಂದ
1: ಹೌದು
2: ನೀವು ಮಾತಾಡ್ತಾ ಹೇಳಿದಿರಿ ಮೇಡಮ್ ಮದುವೆಯ ಸಂದರ್ಭದಲ್ಲಿ ಬಳಸುವ ಕುದುರೆಗೆ ಬದಲಾಗಿ ರೇಸ್ ನಲ್ಲಿ ಬಳಸುವ ಕುದುರೆ ಅಂತ ಆಗ್ಬೇಕು ಅಂತ ಹೇಳಿ ಎಲ್ಲರ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ ಇಂದಿನ ದಿನಗಳಲ್ಲಿ ಸ್ಟ್ರೆಸ್ ಅದೇ ಆತಂಕದಿಂದಾಗಿ ಬಿಪಿ ಅಥವಾ ಶುಗರ್ ಇದು ಹೆಚ್ಚಾಗ್ತಾ ಇದೆ ಮತ್ತು ಎಲ್ಲರಿಗೂ ರೇಸ್ ನಲ್ಲಿ ಆಗುವ ಕುದುರೆ ಆಗ್ಲಿಕ್ಕೆ ಸಾಧ್ಯ ಉಂಟಾ ಈ ಸಂದರ್ಭದಲ್ಲಿ ನೀವು ಹಾಗೆ ಹೇಳುದು ಎಷ್ಟು ಸರಿ ಅಂತೇಳಿ ಯಾಕೆ ಅಂತ ಹೇಳಿದ್ರೆ ಆ ಮದುವೆಯ ಸಂದರ್ಭದ ಕುದುರೆ ಮತ್ತು ರೇಸ್ ನ ಕುದುರೆಗೆ ಮಧ್ಯದಲ್ಲಿ ಯಾಕಿರ್ಬಾರ್ದು ಆ ರೀತಿಯ ಮನಸ್ಸನ್ನು ಆ ರೀತಿ ಮಾಡಬಾರ್ದೆ ನೀವು ಏನ್ ಹೇಳಲಿಕ್ಕೆ ಬಯಸಿದ್ದು ಮೇಡಮ್ ಈ ಬಗ್ಗೆ ಸ್ವಲ್ಪ ಸ್ಪಷ್ಟೀಕರಣ ಬೇಕಿತ್ತು ನಾನು ಉತ್ತರವನ್ನು ರೇಡಿಯೋದಲ್ಲಿ ಕೇಳ್ತೇನೆ.
1: ಧನ್ಯವಾದಗಳು ಸರ್. ಕನ್ನಡದಲ್ಲಿ ಅದೇ ಕೇಳ್ಕೊಂಡ್ರು ಅವ್ರು ಕೇಳ್ತಾ ಇರುವಂತದ್ದು ಅದು ಯಾವ ರೀತಿಯಲ್ಲಿ ಮಾಡಬಾರ್ದು ಅಂತ ಆ ರೀತಿಯಲ್ಲಿ. ಯಾಕಂದ್ರೆ ಇವಾಗೆಲ್ಲ ಆತಂಕ ಭಯ ಉದ್ವೇಗ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಒತ್ತಡಗಳಿಂದ ಕೂಡ ಇರ್ತಾರೆ ಆ ಸಂದರ್ಭಗಳಲ್ಲಿ ಆಗುತ್ತಂತ.
0: ನಂಗಲೋ ಬ್ರೈನ್ ಉಳ್ಳ ಕೆಪಾಸಿಟಿ ಉಂಡಲೇ ಬ್ರೈನ್ ನಂಗಲ ಮೈಂಡ್ ಜಂಡಲು ಉಳ್ಳ ಕೆಪಾಸಿಟಿ ಅಹಸನುಲ್ ಖಲಕ್ಕಂಡುಲು ಚೆನ್ನಾಗಿ ಎಲ್ಲಾ ನಮ್ತಲು ಸುಪೀರಿಯರ್ ಲೆವೆಲ್ ಉಳ್ಳೋ ನಂಗ ಈ ರೇಸರ ಕುದುರೆ ಕಾಣ್ತೀವಿ ನಂಗೆ ಕಪ್ಪರ್ತೆ ನಂಗೆ ಹಾಕುಗ ಅವರು ಉಳ್ಳ ಎಂದ್ರ ಚೆನ್ನಂಗ ನಂಗ ಇದು ನಂಗೆ ಆಗನೆ ಪ್ರಾಬ್ಲಮ್ ಉಂಡು ನಕ್ಕ ಈ ಪ್ರಾಬ್ಲಮ್ ಉಂಡು ನಕ್ಕ ಇದ್ರ ಚಂದ ತಾಯಿ ಹೊಂಟಿಲ್ಲ ಚೆಲ್ರ ಈ ಲಿಮಿಟಿಂಗ್ ಬಿಲೀಫ್ಸ್ ನಂಗೆ ಎಂದ್ರ ಚಂದ ಉಂಟಲ್ಲ ಚೆನ್ನಂಗೆ ನಂಗಲ್ಲ ಬಿಲೀಫ್ ನಂಗ ನಂಗಲ್ಲಮೇ ವಿಶ್ವಾಸ ನಂಗೆ ಎಂದಾಗ ಅದ್ರ ಚುರುಕಿತ್ ಬೇಕಿರೋ ಇದನ್ನ ಅಂಡಕೊಂಡು ಸಾಧ್ಯ ಇಲ್ಲ ಅಂಡ್ ಆರ್ ಚೆನ್ನು ನಂಗಳ ಕೊಂಡು ಸಾಧ್ಯ ಇಲ್ಲ. ಇಪ್ಪ ನಂಗ ಯೂಶಲಿ ನಾನು ಇಪ್ಪ ಆ ಕ್ವೆಶನ್ ಕೇಕ್ ಆರ್ ಚೆನ್ನು ಅಲ್ಲ ನಕ್ಕ ಫೀಲ್ ಅವರು ಎಂಗನೆ ಫೀಲ್ ಅವರು ನಿಕ್ಕಾಗ್ರೆ ಅಂಗನೆ ಕೊರಿಯ ಕ್ರಾಸ್ ಕ್ವೆಶನ್ ಕೇಕೊಂಬೋದು ಹಂಗ ಅರ್ಥ ಅವರು ಅಲ್ಲ ಮ್ಯಾಮ್ ನಾನು ಇದ್ರ ಮುನ್ನೋಲ್ಲಪ್ಪ ಅದ್ರ ಕಾಂಟಿನಲ್ಲದ್ ನಾನು ಹಾಕಿರಂಡ್. ಅಪ್ಪ ಈ ರೇಸರ ಕುದುರೆ ಎಂದೂ ಅಲ್ಲ ಕಂಪೇರ್ ಹಾಕಿ ನಾನು ಜಸ್ಟ್ ಅವ್ರ ಎಕ್ಸಾಂಪಲ್ ಚಂದ್ರು ಅದ್ರ ನಡು ಲಿಕ್ಕೊಂಡು ಅಗತ್ಯ ಇಲ್ಲ ಅದ್ರ ಕಾಂಟಿ ಯಾರೇ ಪೋ ಅಲ್ಲ ಮಾರು ಅದ್ರ ಕೊರೋಡಿಲ್ ನಿಂಗ ಹಾಕಂಡ ಅಂದ ಚೆನ್ನಂಗ ಕೊರಿಯಂಗ ಚಲ್ರಾರು ನಕ್ ಡಯಾಬಿಟೀಸ್ ಇನ್ನ ಸಬಲು ನಾಕ್ ಈ ಪಣಿ ಹಾಕೋಗ ಅವ್ಲೆ ನಂಗೆ ಇಂಗನ ಇನ್ನ ಸಬಲು ನಾಕ್ ಈ ಪಣಿ ಹಾಕೋಗ ಅವ್ಲೆ ಆರ್ ಚಂದ್ರ ಇಂಗನ ಹಾಕೋಗ ಅವ್ಲೆ ಅಂತ ಚಲ್ರದು
1: ಹಂಗಂತ
0: ಎತ್ತರ ಮಾಲುಲ್ಲಾರ್ ಓಡ್ತೋಲ ಕ್ಯಾನ್ಸರ್ ಫೈಟ್ ಹಾಕಿರಾ ಚೆನ್ನಂಗ ಖಾಲಿ ಮೆಡಿಟೇಷನ್ ವಿಜುವಲೈಸೇಷನ್ ಹಾಕಿ ಹಾಕಿತ್ ಕಂಪ್ಲೀಟ್ ಕ್ಯಾನ್ಸರ್ ಇಲ್ಲ ಅಂತ ಹಾಕಿರಾರ ಅದು ಅಂಗಶಿಫಾ ಹಾಕ್ರು ನಾನ್ ಚೆಲ್ಲಿಲ್ಲ ಅದ್ರವ್ರು ಆ ಶಕ್ತಿರ ನಾನು ಇಪ್ಪ ವಿಶ್ವಾಸ ವೆಚ್ಚಿತ್ತು ನಾನ್ ಚೆಲ್ರು ಮಾತ್ರ ಉಳ್ಳ ಎಂದ್ರ ಚೆನ್ನಂಗ ಅಲ್ಲಮೇ ಚಂದ್ರ ನಂಗ ನಂಗಲೋ ಇಪ್ಪ ಕುರಾನ್ಲೆ ನಂಗ ಚಂದ್ರ ಎಂದ್ರ ಚೆನ್ನಂಗ ನಿಂಗಲೋ ಸ್ಟೇಟ್ ನಿಂಗಲೋ ಕಂಡೀಷನ್ ನಾನ್ ಚೇಂಜ್ ಹಾಕಲ್ಲ ನಿಂಗ ಎತ್ತರ್ತೋಲ ನಿಂಗ ಚೇಂಜ್ ಆಗ್ಲೇ ನಿಂಗಲ್ಲ ಮೈಂಡ್ ಸೆಟ್ ನಿಂಗೆ ಚೇಂಜ್ ಹಾಕಿಂಗೆ, ಥಾಟ್ ಪ್ರಾಸೆಸ್ ಚೇಂಜ್ ಹಾಕಿಂಗೆ, ಅಪ್ಪತ್ತಿಗಪ್ಪ ಇದೆಲ್ಲ ಚೇಂಜಸ್ ಬಂಡ್. ನಾಕೆಂದ ಹಾಕೋಗ ಅವ್ ಲ್ಯಾಚಲ್ರ ಕ್ವೆಶನ್ ನಂಗೆ ಕೇಕೋನವ್ರ ಈ ಕಾನ್ಶಿಯಸ್ಲಿ ನಂಗೆ ಕಂಟ್ರೋಲ್ ಇಡ್ತಿಂಗೆ. ಇದು ಇಪ್ಪ ಸಬ್ ಕಾನ್ಶಿಯಸ್ ನಿಂಗೆ ಒಟ್ಟು ಚೆಂದ ಉಂಡ್ರಲ್ಲ, ಅದು ಡಯಾಬಿಟೀಸ್ ಉಂಡು ನಿಕ್ ಹಾರ್ಟ್ರ ಪ್ರಾಬ್ಲಮ್ ಉಂಡು ಅಂಗನ ಸಬ್ಲು ನಿಕ್ ಓಡೋಗ ಅವ್ಲ ನಿಕ್ ಈಗ ನಾವ್ಲ ನಿಂಡ ಕಾಲ್ ನಂಬಲ್ಲ ಮುಟ್ಟು ನಂಬಲ್ಲ ಅಂಗನ ನಿಕ್ ಈಗ ದೇಕೋಗ ಅವ್ಲ ಆರ್ ಚೆನ್ನು ನಕ್ಕಾವ್ಲ ನಂಗೆ ಹಾಕಿ ಅಂತ ಹೆಂಗಂದ ಆವಲ್ಲ ಚೆಲ್ರದುಂಡಲ್ಲಿ ಈ ಥಾಟ್ ಪ್ರಾಸೆಸ್ ಚೇಂಜ್ ಆಗಿತ್ತು ನಂಗೆ ಹಾಕಿಂಗ್ ನಂಗೆ ಪ್ರಾಬ್ಲಮ್ ಆವಲ್ಲ. ಇದ್ರೆ
1: ರೇಜರ್ ಕುದುರೆ ಅಂತಿ ಅಪರ್ತ ನಂಗೆ ಹಾಕೋದು ಸಾಧ್ಯ ಉಂಡು ಉಂಡು ಚಂತ ಇಟ್ಟಿಕ್ರೆ ಅನುಪಡ ನೀ ಪಲ್ಕವರ್ ನಿಟ್ಟಿನವರು ಲ್ಯಾಂಗ್ವೇಜ್ ಥ್ರೂ ಆ ರೂಪ ಥ್ರೂ ಲಂಕೆ ಥ್ರೂ ಕಾನ್ಶಿಯಸ್ ರೇ ವಿಷಯದಲ್ಲಿ ಅದ್ರ ಚಲೋ ಅನುಪಡ ಪಲ್ಕವರ್ ನಿಟ್ಟಿ ಇಂದ ನಂಗೆ ಇದೇ ಲ್ಯಾಂಗ್ವೇಜ್ ಬೇಸ್ಡ್ಲಿ ಚಂದನಕರಟೆ ಮೂನ್ ಲ್ಯಾಂಗ್ವೇಜ್ ಉಂಡು. ಸೊ ಆ ಬಿಸಿಯತ್ತಲ್ಲಿ ಫಿಯರ್ ಅದು ಇದೆಲ್ಲ ಬಂದು ಚಂದನಕರಟೆ ಇಂಡು ಕೂಡ ಚೊಮ್ಮೆಲ್ಲ ಭಯ ಫಿಯರ್ ತಲ್ಲಿ ಜಾಸ್ತಿ ಇತ್ತುಂಡು ಚಂದನಕರಟೆ ಇದೆ ಈ ಉದ್ವೇಗ ಭಯ ಇದೆಲ್ಲ ಇಂಡು ಸಾಧಾರಣ ಮೈತೆ ನಂಗಲ್ಲಿ ಚರಿ ಮಕ್ಕಳ ಟೈಮ್ ಕೂಡ ಕಾಣಗೂ ಸಾಧ್ಯ ಆಯ್ ಉಂಟುಂಡು. ಒಂದು ಸೈಡ್ಲ ನಂಗೆ ನೋಕು ಪಾಯಿಂಟ್ ಕನಟ ಚರ್ಚರಿಯ ಮಕ್ಕ ಚರ್ಚರಿಯ ರೀಸನ್ಲು ಕೊಂಡಿತು ಕೂಡ ಏನು ಸುಸೈಡ್ ಆಕ್ರಂಕೆ ತೋರು ಪ್ರಯತ್ನ. ಸೊ ಇದು ಎಂದು ಕೊಂಡಿತ್ತು ಒಂದು ಸೈಡ್ಲ ನಂಗೆ ಚಲ್ಲ ಚಂದನಕರಟೆ ಅಂಕ ಬೇನಾಯಿ ರೂಪದಲ್ಲುಳ್ಳ ವಾತಾವರಣ ಕಿಟ್ಟಿ ಹೊಂಟಿಲ್ಲ ಆ ಕ್ಲೈಮೇಟ್ ಎಂದ್ರುಂಡ ಆ ನ್ಯಾಚುರಲ್ ಕ್ಲೈಮೇಟ್ ಅದು ಕರೆಕ್ಟ್ ಐತೆ ಅಂಕೆ ಕಿಟ್ಟಿ ಹೊಂಟಿಲ್ಲ ಅಂತ ಚಂತ ಇಟ್ಟಿಕ್ಕೆ
0: ಒಳ್ಳ ಅಂದ್ರೆ ಚೆನ್ನಾಗಿ ಜಂಡ ನಮ್ನಕ್ರ ಫಿಯರ್ ಫೋಬಿಯಾ ಫಿಯರ್ ಚೆನ್ನಾಗಿ ಪೇಡಿ ಚರಿಯ ನಮ್ದ ಪೇಡಿ ಅದು ಆಕ್ಚುಲಿ ಪೇಡಿ ಚಲ್ರದ ನಂಗಲ್ಲ ಫ್ರೆಂಡ್ ಐತಿಕ್ರು ಎಕ್ಸಾಂಪಲ್ ಚಲ್ರ ತೀ ತೀ ಮುಟ್ಟ ಬಂತಂಟ ಅಂಬತ್ತು ಅವ್ರ ಪೇಡಿ ಬಂಡ ಅದು ನ್ಯಾಚುರಲ್ ಆಯ್ತಲ್ಲ ಅದು ನನ್ನ ಫ್ರೆಂಡ್ ನಕ್ಕ ಚೆಲ್ರ ಇದು ತೀ ಉಂಡು ನೀ ಹೋಗುತ್ತೀರಾ ಡೇಂಜರ್ ನಿಂಕ್ ಅವಡ ಕಾಟಿ ಕೊಡ್ಕರ ಪೋಲ್ತವ್ರ ಫ್ರೆಂಡ್ ಐತಿಕ್ರು ಫಿಯರ್ ಕೊರಿಯಾ ಪಿನ್ನ ಬಂಡ ಫೋಬಿಯಾ ಫೋಬಿಯಾ ಚೆನ್ನಂಟ ಹೆಂಗಿಪ್ಪ ನಿಂಕ ಪಿಡಿಕು ಅನ್ರಿಯಲಿಸ್ಟಿಕ್ ಆಯ್ತು ಬಂಡು ರಿಯಲ್ ಅಲ್ಲಾತದ್ರು ಫೋಬಿಯಾ ಚೆನ್ನಂಗೆ ನಂಗೆ ಇಂದ್ರಮ್ಮ ಒಂದು ನಿರ್ಚಿತ ಪೇಡಿ ನಂಗೆಲ್ಲ ನಂಗೆ ಕ್ರಿಯೇಟ್ ಆಗಿದ್ದು ಬೆಚ್ಚದು ಇಪ್ಪ ನಾನು ನಂಡ ಬಿಸಿಯ ನಾನು ಚೆನ್ನಲ್ಲಿ ಅವ್ರ ಕಲರ್ ನಕ್ಕ ಪೇಡಿ ಆಗ ಸ್ಟಾರ್ಟ್ ಆಯ್ತು ಇದು ನಂಡ ಫೋಬಿಯಾ ಆಯ್ತು
1: ನ್ಯೂಸ್ ಪೇಪರ್ ಲಂಕ್ ಹಾರ್ಟ್ ಅಟ್ಯಾಕ್ ಆಯ್ತುಳ್ಳಾರ ನಿಂಡ ಒಡೆಗೆ ಹಾರ್ಟ್ ಅಟ್ಯಾಕ್ ಆಯ್ತುಳ್ಳಾರ ಚೊಲ್ರಂಕಿತ್ತು ಅವರು ವರದಿ ನ್ಯೂಸ್ ಎಲ್ಲ ನಂಕಿ ಕಿಟ್ಟಿಕೊಂಡು. ಸೊ ಇಪ್ಪ ನಂಗೆ ಅವರು ಬೈಲ್ ಡಡ್ಡಿಗೆಲ್ಲ ನಿಂಡ ಕನಂಟ ಹೆಂಗ ಅಥವಾ ಏದಾ ಅವ್ರ ಫಂಕ್ಷನ್ಲೆಲ್ಲ ಹಿಂಗೆ ನಮಗೆ ನಿಂಡು ತಿಂದಂಟ ಹೆಂಗೆ ಅವ್ರದ್ದೆಲ್ಲ ವೀಕ್ನೆಸ್ ಪ್ರಾಬ್ಲಮ್ ಅವ್ರು ಹಾ ಆಯ್ತು ನಕ್ಕ ಹಾರ್ಟ್ ಅಟ್ಯಾಕ್ ಅವರು ಹಿಂಗಂತಿಂಗ ನ್ಯೂಸ್ ಬಂತಿಂತೆ ನಿಂಡ ಒಡೆಗೆ ಹಾರ್ಟ್ ಅಟ್ಯಾಕ್ ಆಗಿರಿ ಹಂಗೆ ನಿಂಗೆ ಅಂತ ಆ ರೂಪದಲ್ಲಿ ಪೇಡಿ ನಂಗೆ ಕ್ರಿಯೇಟ್ ಆಗ್ರೆ ಆ ವಿಷಯದಲ್ಲಿ ನಿಮಗೆ ಚಂದ
0: ಅದೇ ಮೇ ಅದೇ ಚೊಮ್ಮೆ ಬಂತು ನಿಂಗೆ ಇಪ್ಪ ಎಂದ ಹಿಂಗ ಅವ್ರ ಸಿಂಪ್ಟಮ್ ಬಂದಂಟ ಹಿಂಗ ಎಕ್ಸಾಂಪಲ್ ಇಪ್ಪ ಅವ್ರು ಬಯರ್ ನಂಬಲ್ಲ ಸೈಡ್ ಲಿಂದ ಹಿಂಗ ಒಂದು ಬಯರ್ ನಂಬಲ್ಲ ಅಂಬದು ಗೂಗಲ್ ಹಾಕಿ ನೋಕ್ರು ಇದು ಇದು ನಕ್ ರೈಟ್ ಸೈಡ್ ತೆಲ್ಲ ಬಯರ್ ನಂಬಲ್ಲ ಅವ್ರ ಸಿಂಪ್ಟಮ್ ಸ್ಕಾಟ್ರದ ಅದು ಇತ್ತರ ಇದು ಹಿಂಗ ನಿಂಗ
1: ಪಿನ್ನ
0: ಪೇಡಿ ಸ್ಟಾರ್ಟ್ ಅವ್ರು ಹಂಗನೆ ಪೇಡಿ ಚಲ್ರದ ಚೊಮ್ಮೆ ಉಂಡು ಕೊರಿಯಂಕ ಅದರಿಂದ ಇರ್ಸನಿಂಗಿಪ್ಪ ಈ ಪೇಡಿ ಅವ್ರ ಈವೆಂಟ್ರು ಅಸೋಸಿಯೇಟ್ ಐತಿಕ್ರು ಒಟ್ಟಿಗೆ ಐತಿ ಕನೆಕ್ಷನ್ ಕಾಮನ್ ಅದ ಐತಿಕ್ರು ಇಪ್ಪ ಎಕ್ಸಾಂಪಲ್ ನಾನು ಚಲ್ರು ಮುನ್ನೋಲ್ ಅವ್ರ ಕೊರಿಯಾ ವರ್ಷ ಮುನ್ನೋಲು ಪೆನ್ ಮಕ್ಕಳಿಗೆ ಬ್ಲಾಂಕ್ ಕಾಲ್ಸ್ ಬಂದು ಉಂಟಿಂತ ಏನ್ರು ಈ ಸ್ಕ್ಯಾಮರ್ಸ್ ಎಲ್ಲ ಕಾಲ್ ಹಾಕ್ರು ಇಲ್ಲ ಹಿಂಗೆ ಇಪ್ಪಂ ಸ್ಕ್ಯಾಮರ್ಸ್ ಉಳ್ಳಾರ ಹಂಗಂತದಲ್ಲ ಈ ಕಾಲ್ ಬಂದ ಸಾತ್ ಪೇಡಿ ಓಡ್ತಲ್ಲ ನಾನು ಎತ್ತರ ಇಂಟೆನ್ಸ್ ಐತಿಕ್ ನಾನು ಅದ್ರ ಬಿಸಿ ಚಲ್ರು ವರ್ಕರ್ಕ ಫೋನ್ ಬಂತು ಪಲ್ಕ ಹಿಂಗಂತ ಸ್ಕ್ಯಾಮರ್ಸ್ ಎಂದ ಹಿಂಗ್ ಬ್ಯಾಂಡ್ ಆತದಿಂದ ಹಿಂಗ್ ಚೆಲ್ರು ಇಲ್ಲಿಂಗ ಹಂಗಲ್ಲ ಪೈಸ ಕಟ್ ಅವ್ರಮ್ಮ ಇಲ್ಲ ಎಂದ ಹಿಂಗ್ ಹಂಗಂತ ಈವೆಂಟ್ ಆಯ ಸಾತ್ ಪಿನ್ ಆಲ್ ಮಾರ್ಗ ಫೋನ್ ರಿಂಗ್ ಅಂಬ ಪೇಡಿ ಸ್ಟಾರ್ಟ್ ಅವ್ರು ಫೋನ್ ರಿಂಗ್ ಅಂಬತ್ತಿಗೆ ಪೇಡಿ ಆಕ್ಚುಲಿ ಇದು ಈ ಫೋನ್ ರದು ಈ ಅವ್ರ ಈವೆಂಟ್ ರದ್ ಕನೆಕ್ಷನ್ ಐತ ಬಂದ್ರು ಆಕ್ಚುಲಿ ಆ ಫೋನ್ ರ ಪ್ರಾಬ್ಲಮ್ ಅಲ್ಲ ಅದು ನಂಗ ಮಾತ್ರ ಫೋನ್ ಪಿನ್ ಹರಾಮ್ ಪಲ್ಲ ಅವ್ರು ನಂಗ ತೊಡೋಗೆ ಬ್ಯಾಂಡ ಅಂತವ್ರು ಅತ್ತರ ಪೇಡಿ ಆಲ್ ಮಾರ್ಗ ಬಂಡ್ ಅಂಗನ ಪೇಡಿ ಅವ್ರಂಗ ಉಳ್ಳಾರ್ ಪೇಡ್ಕಿರಂಗ ಉಳ್ಳಾರ್
1: ಒಟ್ಟ ರೀತಿ ಪೇಡಿ ನಿಂಡಿತ್ತು ಹೆಂಗೆ ನನಗೆ ಪರ್ತು ಬರ. ಸೊ ಇದಕ್ಕೆ ಉಲ್ಲಂಕೆತ್ತು ಸೊಲ್ಯೂಷನ್ ಅಂದರೆ ಬೇರೆ ಬೇರೆ ನಮ್ಮಂತಲ್ಲೂ ಪೇಡಿ ಹೆಂಗ ಉಂಡು ಒಂದು ಸೈಡ್ಲ ನಂಗೆ ನೋಕೋ ಪಾಯಿಂಟ್ ಕನಟೆ ಇದ್ರಲ್ಲಿ ನಿಂಡಿತ್ತು ಎಲ್ಲ ಒಟ್ಟಾರೆ ಇತ್ತು ನಂಗೆ ಹೆಂಗೆ ಪರ್ತು ಬರ
0: ಉಲ್ಲ ಅಂದ್ರೆ ಚೆನ್ನಂಗ ನಂಗೆ ಬೇನಾಗಿರೋ ನಂಗಲ್ಲ ಇಮೋಷನ್ಸ್ ಕಂಪ್ಲೀಟ್ ಆಯ್ತು ಅವಡೆ ಚೇಂಜ್ ಆಕ್ರ ಬಲ್ತ ನಂಗ ಈವೆಂಟ್ಸ್ ನಂಗೆ ಕ್ರಿಯೇಟ್ ಹಾಕೋನವ್ರು ಒಂದು ಹೆಂಗನ ಚೆನ್ನಂಗ ಸ್ಟೇಜ್ಗೆ ಪೋಂಡ ಎಕ್ಸಾಂಪಲ್ ಚಲ್ರು ಸ್ಟೇಜ್ ಪತ್ತೊಂಬತ್ತಿಗೆ ಇವ್ರ ಪೇಡಿ ನಕ್ಕಿ ನಿಂತದು ನಾ ನಿರ್ಚಿತೆ ಇಕ್ಕಾಲ ಇಪ್ಪೋರ್ ಅಂಜೂರ ಆರ್ನೂರು ಆಲ್ ಮಾರ ಎದುರು ನಾನು ಹಿಂಗ ನಿಂಡಿದ ಪಲ್ಕ ಬರ್ರೆ ನಾ ನಿರ್ಚಿತೆ ಇಕ್ಕಾಲ ಅಪ್ಪ ನಕ್ ನಾನು ಚೊಮ್ಮೆ ಚೆಂಗೆ ನಕಾರು ಇಂಟ್ರೋವರ್ಟ್ ಐತಿಂದ ನಾನು ಆರಟ ಪಲ್ಕ ಬರೀಲೆ ಹಂಗನಲ್ಲ ನಂಡ ಬಂಗಿಲ್ತ ಮುನ್ನೋಲೆ ನಾನು ಆಲ್ತಿಲ್ಲ ಹಂಗನ ಮೇನು ಅಪ್ಪ ನಾ ನಿರ್ಚಿತೆ ಇಲ್ಲ ನಾಕೆ ಈಗನಲ್ಲ ಅವರು ಸಿಚುವೇಶನ್ ಬರು ನಾ ಇತ್ತರ ಮುನ್ನೋಲ್ ಬರುವೇನು ಅಪ್ಪ ಉಲ್ಲು ಅಂದ್ರೆ ಸರ್ ನಿಂಗೆ ಚೆರಿಯ ಅವರು ಟೆಕ್ನಿಕ್ ನಾನದು ಯೂಸ್ ಹಾಕಿ ಉಂಟಿನ್ನು ಸ್ಟೇಜ್ಗೆ ಪೋಂಡ ಮುನ್ನೋಲಿ ಇಪ್ಪ ನಿಂಗೆ ನಿರ್ಚು ಟ್ರೈನರ್ಸ್ ಮಾರಲ್ಲ ಸಾಧಾರಣ ಇಪ್ಪ ನಿಂಗೆ ನೋಕಿದ್ದೀನಿ ಹಂಗ ಬೊಪ್ಪಿ ಇಟ್ಟು ಬಂದ್ರು ಯೇಸ್ ಅಂತ ಹಾಕಿದ್ವಿ ಬಂಡಾರಲ್ಲಿ ಅದೆಂದ್ರು ಖಾಲಿ ಕನೆಕ್ಷನ್ ಬಿಲ್ಡ್ ಹಾಕಿರು ಟ್ರೈನಿಂಗ್ ಸೆಷನ್ ಆಂಬತ್ತಿಗೆ ಅಂಕೋರು ಕನೆಕ್ಷನ್ ಬಿಲ್ಡ್ ಹಾಕಿರಿ ಕೈರು ಫಿಸ್ಟ್ ಜಂಡ ಗಟ್ಟಿ ಬಿಡ್ಚಿತ್ತು ಹಂಗ ಹಂಗ ಇದ್ರ ಮುನ್ನೋಲ್ ಎಂದ ಹಿಂಗೋ ಸಕ್ಸಸ್ಫುಲ್ ಈವೆಂಟ್ ಅಂದ್ರೆ ಆಯ್ರು ಆದ್ರೂ ಕನೆಕ್ಟ್ ಹಾಕ್ರು ಕನೆಕ್ಟ್ ಹಾಕಿತ್ತು ಎಸ್ ಅಂತ ಜೋರ್ಲು ಬೊಬ್ಬೆಡ್ರು ಅದಾಂಬತ್ತಿಗೂ ಅದು ವರ್ಕ್ ಹಾಕಿತ್ತೆಂದು ಅವಾಗ ಪೋಂಡಿಲ್ಲ ಸಬ್ ಕಾನ್ಶಿಯಸ್ಲಿ ಅದು ಫೋನ್ ಉಂಟ ಹೆಂಗ್ ಫಿಫ್ಟೀನ್ ಟ್ವೆಂಟಿ ಟೈಮ್ಸ್ ಅದ್ರ ನಿಂಗೆ ಹಾಕಿ ಹೊಂಟಿಕೊಂಡು ಹಂಗನ್ ಹಾಕಿ ಹೆಂಗ್ ಈ ಪೇಡಿ ರೊಟ್ಟಿಗೆ ಈ ಪೇಡಿ ಬರ್ಬೊತ್ತು ಕುಂಡಲಿ ಎಂದ್ರ ಸಕ್ಸಸ್ಫುಲ್ ಈವೆಂಟ್ ಇದ್ರ ಮುನ್ನೋಲ್ ನಿಂಗ ಹಾಕಿರಾರ ನಿಂಗ ಇಪ್ಪ ನಕ್ಕ ಸ್ಕೂಲ್ಗೆ ಹೋಗು ಪೇಡಿ ಆ ಪೇಡಿರ ಟೈಮ್ ಅಂಬತ್ತಿಗೂ ಈ ಸ್ಕೂಲು ಪೇಡಿ ಜಂಡ್ ಕನೆಕ್ಷನ್ ಆಯ್ತು ಈ ಸ್ಕೂಲ್ಗೆ ಪೋಂಬೋ ನಂಗೆ ಇಪ್ಪ ಆ ಕಿಡಾವ್ರೋಟ ನಂಗೆ ಕೇಟೆ ಎಂದ್ರ ಸಕ್ಸಸ್ಫುಲ್ ಇದ್ರ ಕಾಂಟಿ ಮುನ್ನೋನು ಈ ಪೇಡಿರ ಕಾಂಟಿ ಈ ಪೇಡಿ ಬಂಡದ್ರ ಕಾಂಟಿ ಮುಂದೆ ನಿಕ್ಕಿಪ್ಪ ಸ್ಕೂಲ್ ನೀನ್ ಎಂದ್ರಲ್ಲ ನಲ್ಲದಾಕಿರ ಅದ್ರ ನಿರಿವಲ್ಲ ಅಂಟು ಅದ್ ನಿರ್ಚಿತ ಅಂಬತ್ತಿಗೂ ಈ ಮೈಂಡ್ಗ ಆಕ್ಚುಲಿ ನಂಗಲ್ಲ ಬಾಡಿ ಲ್ಯಾಂಗ್ವೇಜ್ಗು ನಂಗಲ್ಲ ಮೈಂಡ್ಗ ಒಟ್ಟಿಗೆ ನಲ್ಲ ಕನೆಕ್ಷನ್ ಉಂಟು ಇದ್ರ ನಿಂಗ ವರ್ಕ ಬ್ರೇಕ್ ಹಾಕಿ ಉಂಡಲ್ಲಿ ಅದು ಪೋಂಡು ಅವಡ ಪಿನ್ನ ನಿಂಗೆ ಒಟ್ಟಿಗೆ ನಿಂಗೆ ಆ ಸಿಂಕ್ರೊನೈಸೇಷನ್ ಕಿಟ್ಟಿಲ್ಲ ಆ ಕಿಟ್ಟ ಅಂಡ ಅಂಬತ್ತಿಗೆ ಮೈಂಡ್ ಕನ್ಫ್ಯೂಸ್ ಆವು ಸ್ಟಾರ್ಟ್ ಅವ್ರು ನಾಚಂದ್ರೆ ಅದಕ್ಕೆ ಮೈಂಡ್ಗೆ ರಿಯಾಲಿಟಿ ಅಂದ್ರೆ ಉಂಟು ಪಿಡಿಯೇ ಅವ್ಲ ನಿಂಗ ಖಾಲಿ ಇಲ್ಯೂಷನ್ ಖಾಲಿ ಪಿಕ್ಚರ್ ಕಾಟಿ ಹೆಂಗ ಮೇಯೋ ಅದಕ್ಕೆ ಪ್ರಾಬ್ಲಮ್ ಅವ್ರು ಇಪ್ಪ ಎಂದ ವರ್ಷ ನಿಂಗೆ ನಿಂಗಲ್ಲ ಸಕ್ಸಸ್ಫುಲ್ ಈವೆಂಟ್ ಅಂದ್ರೆ ನಿಂಗೆ ಸಕ್ಸಸ್ಫುಲ್ ನಿಂಗೆ ಹಾಕಿರಾರು ಆ ಈವೆಂಟು ಈ ಸ್ಟೇಜ್ ಒಟ್ಟಿಗೆ ಬಂಡದ ಇಲ್ಲಿ ಹಿಂಗೆ ಸ್ಕೂಲ್ಗೆ ಪೋಂಡದ್ರೆ ಒಟ್ಟಿಗೆ ಕನೆಕ್ಷನ್ ಅವ್ರು ಆ ಕೌಡ ಪೋಯ್ರ ನಾವು ಪೋಂಡ್ಯಾಂಟ್ ಹಿಂಗೆ ಬಂಟು ಅದು ಮೇನ್ ನಂಗಲ್ಲ ಬಾಡಿ ಲ್ಯಾಂಗ್ವೇಜ್ ಯೂಸ್
1: ಆಕ್ರಂಟೆ ಸೊ ಇದಕ್ಕೆ ಸಂಬಂಧಪಟ್ಟದ್ದು ಅನೇಕ ವಿಚಾರ ಬರುವ ಅಂಜು ಗಂಟೆ ಹೆಂಗು ಕೂಡ ಇದ್ರ ಬಗ್ಗೆ ಮುಂದೆಂದು ಟೈಮ್ಗೆ ಇದಂಟೆ ತೀರಾತ ಬಿಸಿ ಐಟಿಕ್ರೆ ಈ ಒರ್ ಗಂಟೆಲಿ ಆ ಎತ್ತರ ನಂಗೆ ತಿಳ್ತಿಲ್ಲೆ ಸಂಕ್ಷಿಪ್ತಮಾಯಿ ಟೈಮ್ಗೂ ಅವ್ರು ತಿಳಿ ನಂಗೆ ಕೇಕ್ ರಂಗ ಚೊಲ್ರಂಕಿ ತೋರ್ ಪ್ರಯತ್ನ ಕೂಡ ಹಾಕೊಂಡ್ರಲ್ಲ ಇನ್ನೂ ಕೂಡ ಖಾಲಿ ಅವ್ರ ಜನರ ನಿಮಿಷಕ್ಕೆ ಮಾತ್ರ ಅವಕಾಶ ಉಳ್ಳಿ ಪಡಿಕೆರೆ ಮಕ್ಕಳ ಬಿಸಿಯತ್ತಲ್ಲ ನಂಗೆ ನೋಕೋಬೈಂಡ್ ಕರೆಂಟ್ ಆ ಬಿಸಿಯತ್ತಲ್ಲೂ ಕೂಡ ನಾನು ಕೇಕೊನವರು ಅವರು ಓದಿಯದ್ರೆ ಹೆಂಗನೆ ಹಂಗ ಮೈಂಡ್ ಫೀಡ್ ಹಾಕಿ ಬೈಕೊನವರು ಅದ್ರ ಬಿಸಿಯತ್ತಲ್ಲಿ ಒಂದು ಚಿಲ್ಡ್ರನ್ ಕರೆಂಟ್ ಇಪ್ಪಲ್ಲ ಎಕ್ಸಾಮ್ಸ್ ಬಂದುಂಟುಂಡು ಸೊ ಆ ಸಂದರ್ಭದಲ್ಲಿ ಮಕ್ಕ ಹೆಂಗನೆ ಅದಕ್ಕೆ ಪ್ರಿಪೇರ್ ಐತಿಕ್ಕೋನು ಪಿನ್ನ ಏದ ರೂಪತ್ತಲ್ಲಿ ಹಂಗಾದ್ರೆ ರೀಡ್ ಹಾಕಿದ್ರೆ ಮೈಂಡ್ ಹೆಂಗನೆ ಏ ರೂಪದಲ್ಲಿ ಬೈಕೊಂಡು ಉಂಟು
0: ಚೊಮ್ಮೆ ಟೆಕ್ನಿಕ್ಸ್ ಉಂಡು ಮೆಮರಿ ಟೆಕ್ನಿಕ್ಸ್ ನಂಗೆ ಸಾಧಾರಣ ನಂಗೆ ವರ್ಕ್ಶಾಪ್ಲೆಲ್ಲ ನಂಗೆ ಮಕ್ಕಳಿಗೆ ವರ್ಕ್ಶಾಪ್ ಹಾಕೊಂಬತ್ತ ನಂಗೆ ಅದೇ ಪೆಲೆ ಕಾಟಿ ಕೊಡ್ಕ್ರ ಜಂಡನಾಲ್ತ ವರ್ಕ್ಶಾಪ್ ಇಕ್ಕರ ನಂಗಲ್ಲದು ಅದ್ರಲ್ಲಿ ನಂಗೆ ಮಕ್ಕಳಿಗೆ ಮೈಂಡ್ಗೆ ರಿಟೈನ್ ಹಾಕ್ರ ಬೋಲ್ತದೆ ಅದೇ ಮೆಮರಿ ಹೆಂಗನೆ ರಿಟೈನ್ ಹಾಕ್ರು ಇದೆಲ್ಲ ನಂಗೆ ಕಾಟಿ ಉಂಟಲ್ಲ ಅದ್ರಲ್ಲಿ ಚರಿಯ ಇದು ಕೊರಿಯ ನಾನು ಚಲ್ರ ಚೆನ್ನಿಂಗ್ ಒಂದು ಸ್ಟೋರಿ ಮೆಥಡ್ ಎಕ್ಸಾಂಪಲ್ ಇಪ್ಪ ನಿಂಗೆ ಎಲ್ಲ ಪಾಯಿಂಟ್ಸ್ ನಿಂಗೆ ನೆನಪು ಬೇಕು ಅವ್ಲೆ ಅಪ್ಪ ಅದ್ರ ಓರೋರ್ ಪಾಯಿಂಟ್ ಓರ್ ಕೀವರ್ಡ್ ಎಡ್ಕರು ಕೀವರ್ಡ್ ಎಡ್ಕರು ಒಂದೊಂದು ಇಂಪಾರ್ಟೆಂಟ್ ವರ್ಕ್ ಪಾಯಿಂಟ್ ಅದು ಅಪ್ಪ ಇಪ್ಪ ನಂಗಲ್ಲ ಹಿಸ್ಟ್ರಿ ನಂಗೆ ನೋಕ್ರಂಟ ಹಿಂಗ್ ಪಾಣಿಪತ್ರದ ಪಾಣಿಪತ್ ನೋಕ್ರಂಟ ಹಿಂಗ್ ಅದ್ರ ಓರ್ ಅದ್ಲಿಪ್ಪ ನಂಗೆ ಹಿಸ್ಟ್ರಿ ನೋಕೊಂಬತ್ತ ಪತ್ತು ಪನ್ನೆಂಡು ಪಾಯಿಂಟ್ಸ್ ನಂಗೆ ಎಲ್ದೋನವ್ರು ಆ ಪನ್ನೆಂಡು ಪಾಯಿಂಟ್ಸ್ ಇರೋದು ನಂಗೆ ಹೆಂಗನ ಹಾಕ್ರು ಸರ್ ಹಂಗ ಅವಡಮೆ ಹಾಕಿತ್ತು ಕಾಟಿತ್ತು ಕೊಡ್ಕ್ರ ನಂಗೆ ಈ ಪಾಯಿಂಟ್ ನಿಂಗೆ ಏದ ಹೆಂಗ ಅವ್ರು ಕೀವರ್ಡ್ ಇಡ್ ಕೀವರ್ಡ್ ಇರ್ತಿತ್ತು ಅದನ್ನ ನೆನಪಬೇಕು ನಂಬರ್ ಒನ್ ಅಲ್ಲಿ ಇದು ಸೆಕೆಂಡ್ ಅಂದ್ರು ಈ ಕೀವರ್ಡ್ಸ್ ಇರ್ತಿತ್ತು ಅದ್ರ ಸ್ಟೋರಿ ಫಾರ್ಮ್ ಅಲ್ಲಿ ಕ್ರಿಯೇಟ್ ಹಾಕ್ರು ಒಂದ ಮತದ ಅದು ಜಂಡ ಮತದ ಇಪ್ಪ ನಂಗೆ ಕೊರಿಯ ಇದು ಇದಕ್ರು ಅಂದ್ರು ಕೊರಿಯ ಅಂದ್ರ ಹೆಂಗವರು ಸಾಮಾನು ನಂಗೆ ನೆನಪಬೇಕು ಕೊರಿಯ ಬಸ್ ಮಾತ್ರ ಎಕ್ಸಾಂಪಲ್ಸ್ ಇಪ್ಪ ಅವ್ರವ್ರ ವರ್ಡ್ ರದು ಮೀನಿಂಗ್ಸ್ ಇರೋದಿಲ್ಲ ಎಂದ ಹೆಂಗ ಒಂದು ನಂಗೆ ನೆನಪಾಗೋಯ್ತು ಬೇನಾಯ್ಬೋದು ಅದಕ್ಕೆ ನಂಗೆ ಕ್ಯಾಸಲ್ ಮೆಥಡ್ ಚಂದ ತಂದು ಕ್ಯಾಸಲ್ ಚೆನ್ನಿಂಗ್ ಅವರು ಅವ್ರ ಅರಮನೆ ಎಕ್ಸಾಂಪಲ್ ಅವ್ರ ಅರಮನೆಗೆ ಪೋಂಬತ್ತಿಗೆ ಫಸ್ಟ್ಗೆ ನಂಗೆ ಎಂಟ್ರೆನ್ಸ್ ರೋಡೆ ಡೋರ್ ರೋಡೆ ನಂಗೆ ಈ ಅವ್ರ ವರ್ಡ್ ಈ ಕೀವರ್ಡ್ ಅಂದ್ರೆ ನಂಗೆ ಇಪ್ಪ ಚೆಲ್ ಇದಾಕ್ರ ಆ ಕೀವರ್ಡ್ ರೋಡೆ ಬಾಯಲ್ ರೋಡಿಗೆ ನಂಗೆ ಈ ಅವ್ರ ಕೀವರ್ಡ್ ಬೆಚ್ಚಿರ ಅಂಚಂತ ಎಕ್ಸಾಂಪಲ್ ಜಂಡ ಮತ್ತಲ್ಲಿ ತೆಲ್ಲು ತೆಲ್ಲು ಮುನ್ನಲ್ಪೊಂಬ ಸೋಫಾ ಇಕ್ಕು ಸೋಫಾದಲ್ಲಿ ಜಂಡಲ್ಲಿ ಹಿಂಗೆ ಪಲ್ಕ ಬರ್ಜೊಂಡ್ರ ಏದು ಜಂಡ್ ವರ್ಡ್ಸ್ ನಂಗೆ ಬೇಕಿಲ್ಲ ಈ ಕೀವರ್ಡ್ಸ್ ರಮೇ ಯೂಸ್ ಹಾಕ್ರು ಇದು ಜಂಡ್ ವರ್ಡ್ಸ್ ನಂಗೆ ಹಿಂಗೆ ಹಾಕ್ರು ಅಪ್ಪ ಪಿನ್ನತೆಲ್ಲ ಟಿ ವಿ ರಮೇ ಎಲ್ಲ ನಂಗೆ ಎಂದ್ರೆ ಬೆಚ್ಚಿರ ಹಿಂಗೆ ಹಂಗ ನಾವು ಬತ್ತಿಗು ಅಂಕ ಎಂಟರ ಅವ್ರ ಫುಲ್ ಪಿಕ್ಚರ್ ಅವಡೆ ಕಾಣ್ರು ಮೈಂಡ್ಗೆ ಬಾರಿ ಸುಲಾಭತ್ ಆನ್ಸರ್ ಹಂಗ ಕಂಪ್ಲೀಟ್ ಬೈ ಹಾಟ್ ಹಾಕ್ರ ಬೈ ಹಾಟ್ ಹಾಕ್ರ ಚೆನ್ನಿಂಗ್ ಪಿನ್ನೊಂದು ಹೆಂಗ ಚೆನ್ನಿಂಗ್ ಅಂಕರು ಎಪ್ಪ ನಂಗಲ್ಲ ಏ ಅವ್ರು ಬಸ್ತು ನಂಗೆ ಅಟ್ಯಾಚ್ ಐತಿಕ್ರು ಅದು ನಂಗೆ ಮರ್ಕಿಲ್ಲ
1: ಎಸ್ ಓಕೆ ಲಾಸ್ಟ್ ಅವರು ಕಾಲರ್ ಅಂದ್ರೆ ಅದನ್ನು ಕೇಟಿದ್ ನಂಗೆ ಕಾರ್ಯಕ್ರಮದ ಕೂಡ ನಿಪ್ಪಾಟ್ರಂಕಿತ ಸಂದರ್ಭ. ಲಾಸ್ಟ್ ಓವರ್ ಕಾಲರ. ಹಲೋ ಇಸ್ಮಾಯಿಲ್ ಅಕ್ಕ ಇದು ಪ್ರಶ್ನೆ ಕೂಡ ಕೇಳ್ರಿ, ಇದು ಚಂದ ಉಂಟು. ಸೊ ಅದೇ ಪೊಲೆ ಆರ್ಗ ಇಂದ್ರ ಹಿಂಗ್ ಪ್ರಾಬ್ಲಮ್ ಇನ್ನಟ್ ಕನಟ ಹಿಂಗ ಅಥವಾ ಚಮ್ಮ ಸ್ಟ್ರೆಸ್ ಉಳ್ಳಾರಂಟ ಕನಟ ಬೇರೆ ಬೇರೆ ರೀತಿಯಲ್ಲಿ ಪ್ರಾಬ್ಲಮ್ಸ್ ಇನ್ನಟ್ ಕನಟ ನೀವು ಹೆಂಗನೆ ಕಾಂಟ್ಯಾಕ್ಟ್ ಅಕ್ಕ? ಸೊ ಇದ್ರ ಬಗ್ಗೆ
0: ನಂಗೆ ಅಲ್ಲ ಕಾಂಟ್ಯಾಕ್ಟ್ ನಂಬರ್ ನಂಗೆ ತರ, ಪಿನ್ನ ಆನ್ಲೈನ್ ಲು ಮುಂಡು.
1: ಓಕೆ, ಆನ್ಲೈನ್ ಲೇ ಅಂದ್ರೆ ಏನ್ರಿ?
0: ಯೂಟ್ಯೂಬ್ ಲುಂಡು, ಫೇಸ್ಬುಕ್ ಲುಂಡು, ಇನ್ಸ್ಟಾಗ್ರಾಮ್ ಲುಂಡು, ಹಿಂಗ್ ಹಂಗನೆ ಏದ್ ಬೇ ನಿಂಗು ನಿಂಗ್ ಕನೆಕ್ಟ್ ಅಕ್ಕ.
1: ಓಕೆ,
0: ಇನ್ಶಾಅಲ್ಲ. ಪಿನ್ನ ಅವರು ಕಾಲ್ಗೆ ನಂಗೆ ಲಿಂಕುಂ ತಂಡ ಬೇ ನಿಂಗಾದ್ರೂ ಯೂಸ್ ಆಕಿತ್ತು ನಂಗೆ ಕಾಲ್ ನಿಂಗ ಬುಕ್ ಹಾಕಿ ಅಂತ ಹಿಂಗೆ ನಂಗೆ ಅದು ನಂಗೆ ಕಾಲ್ ಹಾಕ್ರ.
1: ಇಸ್ಮಾಯಿಲ್ ಅಕ್ಕರ ಪ್ರಶ್ನೆಗೂ ಕೂಡ ಸಂದರ್ಭದಲ್ಲಿ ಕಾಲ್ ಹಾಕಿದ್ದು ಚೆಲ್ಲ ಚಂದ್ರ ಕನಟಿ ಕೂಡ ಟೈಮ್ ಕೂಡ ನಂಗಿಲ್ಲ. ಸೊ ಇಂದತ್ತೆ ಇವರ ಕಾರ್ಯಕ್ರಮದಲ್ಲಿ ಚೊಮ್ಮೆ ಬಿಸಿಯ ಚೊಲ್ಲೋನುಂಟಿಂತೆ ಹಿಂಗು ಎಲ್ಲತ್ತೆ ಕವರ್ ಹಾಕೋ ಆಗಿಲ್ಲ ಅವ್ರತ್ತೆಲ್ಲ ಹಿಂಗು ನಂಗೆ ಆಲ್ಮಾರ್ಗೆ ತೆಲ್ಲ ಕೊಡ್ಕರಂಕೆ ತೋರ್ ಪ್ರಯತ್ನ ಕೂಡ ನಂಗೆ ಹಾಕಿರಂಟು ಚಂದ ಉಂಟು. ಸೊ ಇಂದತ್ತೆ ಇವರ ಕಾರ್ಯಕ್ರಮದಲ್ಲಿ ಬಿಸಿ ವಿಚ ಬಂದಿಕ್ಕೆ ನಿಮಗೆ ಕಲ್ಬುಣರ್ನಿ ನಂದಿ ಮೇಡಮ್. ಓಕೆ, ಶ್ರೋತೃಗಳೇ ಇದೆ ಹೆಂಡತ್ತು ಮೈಕಲ್ ಬಳಕ ಕಾರ್ಯಕ್ರಮದ ಮೈಂಡ್ ಪ್ರೋಗ್ರಾಮ್ ಚಲರಂಕೆ ತೋರು ಬಿಸಿಯ. ಸೊ ಹೆಂಡತ್ತೆ ಇವರು ಕಾರ್ಯಕ್ರಮದಲ್ಲಿ ಕೂಡ ನಂಗೊಟ್ಟಿಗೆ ಮೈಂಡ್ ಟ್ರೈನರ್ ಐತಲ್ಲೋ ಕನಿಸ್ ಪಾತಿ ನಿಮ್ಮ ಅನೇಕ ವಿಚಾರಗಳೇ ಅನೇಕ ಮಾಹಿತಿಗಳ ಬಗ್ಗೆ ಕೂಡ ಚಂದ ಮೈಂಡ್ ಪಿನ್ ಬ್ರೈನ್ ಇದಕ್ಕೆ ಸಂಬಂಧಪಟ್ಟಿದೆ. ಸೊ ಅತ್ರ ತೋಲ್ ಕೇಟೊಂಡಿಕ್ಕರು ಇದು ರೇಡಿ ಸಾರಂಗ್ 107.8 FM, ಇದೆ ರಂಗ್ ರಂಗ್ ರುಚಿ.
3: ಮಿನ್ನಾಂ ಉಲ್ಚೊಂತು ಮೇರಾ ಬಿಲ್ಕುರು ನನ್ನಿಲ್ಲೇ ಚಿಮ್ಮಿಮ್ಮಿ ಇಲ್ಲೆಂಗಿ ಅದಕ್ಕೆ ಮಿನ್ನುಗೆ

0: ರೇಡಿಯೋ ಸಾರಂ 107.8 FM ಇದು ಬಣ್ಣ ಬಣ್ಣದ ಬದುಕು.
1: ಕೊಂಕಣಿ ಮತ್ತೆ ಅಂತ ಸಬಾರ್ ಪಾಳ ಸಂಸ್ಕೃತಿ ಚಿಮ್ಮಣ

0: सेट है
1: ఎక్కడ ఎక్కడ మెన్షన్ చేయాలి.

ಓಕೆ.

మాట్లాడబోతున్నాను. సక్సెస్ఫుల్ చేయాలి.

ऐकायला

0: राधे राधे।
1: ओके, सो ग्रुप इंश्योरेंस जो मैं है दियंग दे दिले तो का तक का कांटेक्ट नंबर दी बेतवे लाइव
0: ओके, नंबर आता मैं देता हूँ 9901936789। ग्रुप इंश्योरेंस बगे और इंश्योरेंस बगे ऐनादरू निम्गे माहिती बेकादरे ई नंबर गे तावु करे माडबहुदु 9901936789।
1: ಓಕೆ, ಈ ಸಂದರ್ಶನ ಮತ್ತೆ ಕೂಡ ಮರುಪ್ರಸಾರಗೊಳ್ಳುತ್ತೆ ಭಾನುವಾರದಂದು ಸಂಜೆ 4 ಗಂಟೆಗೆ, ಇದೇ ಭಾನುವಾರ ರಿಪೀಟ್ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ಕೂಡ ಕೇಳಬಹುದು. ಒಂದು ವೇಳೆ ರೇಡಿಯೋ ಸಾರಂಗಿ ಮಾಹಿತಿಯನ್ನು ಕೇಳಿದಾಗ ಪ್ರೇಮ್ ಪ್ರದೀಪ್ ದಾಸ್ ಅವರಿಗೆ ನಾವು ಕೊಡ್ತೇವೆ. ಸೊ ಅದೆಂತ ಸಂಗನ ಸುಲ್ಲ
0: ಸಾರಂಗ ವಿಷಯ ಅಂತ ಆಸ್ ಅವಕಾಶ ಮೇಳ ಕೊಡ್ತೇನೆ. ಎಲೋಶಿಯಸ್ ಕಾಲೇಜಿಗೆ ಅಂಕು ಬಿತ್ತರೆ ತರಂತ ಖುಷಿದಲ್ಲಿ ಕ್ಲಾಸ್ ರೂಮ್ ಅನ್ನಿ ಪೊಳಿತಾನ ಅನಿಕೆ ಖುಷಿದಲ್ಲಿ ಹಂಗ ಸರ್ ರೇಡಿಯೋ ಸಾರಂಗ ಬಸವನ ಗೆಸ್ಟ್ ಅವನ ಹಂಗ ಉಳಿತಾನ ಏಕ್ ಅಭಿಮಾನ್ ಮುಕ್ತ ಎಲೋಶಿಯಸ್ ಕಾಲೇಜ್ ಅವನು ತರಳ ಸ್ಟೂಡೆಂಟ್ ಅವನ ಅಸಲ ವೈರ್ತಾನ್ ಪಳೈತಲ್ಲ ಆಸ್ ಬಿತ್ತರೆ ಅವನು ಹಂಗ ಸರ್ ಬಸ್ಲಾಮ್ ಅವಕಾಶ ಕಂದಿಲ್ಲ ರೋಷನ್ ತುಕ ಧನ್ಯವಾದ ದೇವರ ಕೊರೋ ಮಂಟ
1: ಥ್ಯಾಂಕ್ ಯು ಜೈಸನ್ ಐ ಸೊ ಓ ಎಕ್ ಗಂಟು ತುವೆ ಅಮ್ಚೆ ಸಂಗತ ಸುಬೈ ಲೈ ಉತ್ತರಾನಿ ನೀಟ ಇಲೈ ತೆಪ್ಪರ್ ಮೋಳಾನ್ ಹೊಳೆ ಇಲೈ ಮಾತ್ರ ನೈ ಸೊ ಜಜಿನಿಯ ಮುಖಾಂತರ ಹೆರಾಂಗ್ ತೋ ಹೆರಾಂಗ್ ತೋ ಕಿತೆ ಒಳಕಿ ಸೊಸಲೈ ಎದುಳಸ್ತು ದಲೆ ರೇಡಿಯೋ ಸಾರಂಗ ಮುಖಾಂತರ ಫಕತ್ ತೂ ಸದನ ಕೆಲಾಮುನ್ ಸಂಗುನೈ ಪೂರ್ಣ ಸದನ ಕೊರೋ ಜೈತ್ಯಂ ವಾಟೋ ದಕೋನ್ಗೆ ಆಯ್ಚೆ ದಿಸ ತುವೆ ಏಕ ನೋವೆ ಏಕ್ ದಿಶಾ ದಿಂಗ್ ಸಕಲೈ ದೇಖೋನ ಅಮ್ಚೆ ಡಿರೆಕ್ಟರ್ ಬಾಪ ಚನಾವಿ ಸಂಗತ ಸಹಾವ ಅವರಡೆ ಚನಾವಿ ಸರ್ ವೈ ಕೋಪೆ ಚೆನ್ನಾಗಿ ಅವನು ಕರೆ ಕದ ಪಡೆಯುತ್ತ ದೇವರಿ ಕೊರ ಮಂಟ ಮುಗ ಚನ ಓಜ್ ಅವನ ಸಹ ಐಸೋ ತಾಳೋ ಮಾಡೋಂಕ್ಟೋ ಇವಂಚ ಮುಂಗಳ ರದೇ ಸ್ಪರ ಅತ್ ಮೇಳ್ತಾವ ಅನೇಕ ವ್ಯಕ್ತಿ ಸಂಗತ ತೋಳ್ ಮನಸ ಅತ್ರಿಗಾನ್ ರಕೊಂಡ್ರವ ತೋ ವ್ಯಕ್ತಿ ಕೋಣಿಗೆ ಮಂಟ
2: ಕೊಂಕಣಿ ಮತ್ ಎಂತ ಸಬಾರ್ ಪಾಳ ಸಂಸ್ಕೃತಿ ಚಿಮುಳ
3: ಸಂಸಾರಾಚಾ ಶಿಮಾಪುರಿಯಾಂತ ವಿಸ್ತಾರ್ಲ್ಯಾನ್ ಕೊಂಕಣಿ ಬಾಳ
2: ಹಚೆ ಮೊಲಾದಿಕ್ ಸದರ್ಪಣಸ್
1: ತಾಳು ಅನಿ ಉಮಾ.

0: ನೀವು ಕೇಳ್ತಾ ಇರುವುದು ಇದು ಧ್ವನಿಮುದ್ರಿತ ಪ್ರಸಾರ.
1: ಹಾಯ್ ಹಲೋ ನಮಸ್ಕಾರ ಕೇಳುಗರೆ, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಶ್ರೋತೃಗಳೇ, ಈಗ ಸಮಯ 10:04. ಸ್ವಾಗತ ಶ್ರೋತೃಗಳೇ ಇವತ್ತಿನ ಹಲೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ. ಶ್ರೋತೃಗಳೇ, ಬಾಲ್ಯ ಅಂದ್ರೆ ಅದೊಂದು ಚೇತೋಹಾರಿಯಾದ ಜೀವನ ಸಂದರ್ಭ, ಬದುಕಿನ ಅತ್ಯಂತ ಉಲ್ಲಾಸದ ಅವಧಿ. ಆಟ ಪಾಠ ಮೋಜು ಮಸ್ತಿಯಲ್ಲಿ ಕಳೆದು ಹೋಗುವ ಈ ಖುಷಿಯ ಜೀವನ ಸಂದರ್ಭದಲ್ಲಿ ಮಕ್ಕಳು ಬೀಳೋದು ಏಳೋದು ಗಾಯ ಮಾಡಿಕೊಳ್ಳೋದು ಮತ್ತೆ ಅದೇ ಹಿಂದಿನ ಆ ಉತ್ಸಾಹದ ಚಟುವಟಿಕೆಗೆ ಮರಳೋದು ಇವೆಲ್ಲ ಸಾಮಾನ್ಯ ಸಂಗತಿಗಳು. ಆದರೆ ಮಕ್ಕಳಾಟದ ಈ ಸಾಮಾನ್ಯ ಸಂಗತಿಗಳ ನಡುವೆ ಕೆಲವೊಮ್ಮೆ ಅಸಾಮಾನ್ಯ ವಿಷಯಗಳು ನಡೆದು ಹೋಗ್ತವೆ. ಸಾಮಾನ್ಯ ಸಹಜ ಅಂದುಕೊಂಡ ವಿಷಯ ಗಂಭೀರ ಆಗುವುದೂ ಇದೆ. ಅವುಗಳಲ್ಲಿ ರಕ್ತಸ್ರಾವದ ಒಂದು ಅಸಹಜತೆ ಕೂಡ ಒಂದು. ಮಕ್ಕಳಲ್ಲಿ ಈ ಅಸಹಜ ರಕ್ತಸ್ರಾವ ಯಾಕೆ ಕಂಡುಬರುತ್ತದೆ, ಯಾವಾಗ ಕಂಡುಬರುತ್ತದೆ, ಹೇಗೆ ಕಂಡುಬರುತ್ತದೆ ಅನ್ನುವಂಥ ವಿಚಾರದ ಬಗ್ಗೆ ನಾವು ಇವತ್ತಿನ ಹಲೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾತಾಡೋಣ. ನೀವು ಕೂಡ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮ ಫೋನ್ ನಂಬರ್ 6364209496364204949. ಕೇಳುಗರೆ, ಇವತ್ತಿನ ನಮ್ಮ ಹಲೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞ ವೈದ್ಯರು ಡಾಕ್ಟರ್ ಚಂದನಾ ಪೈ, ಕಂಕನಾಡಿ ಮಂಗಳೂರಿನ ಫಾದರ್ ಮಿಲ್ಲರ್ಸ್ ಕಾಲೇಜು ಆಸ್ಪತ್ರೆಯ ಮಕ್ಕಳ ರಕ್ತಶಾಸ್ತ್ರ ವಿಭಾಗದಲ್ಲಿ ಕ್ಯಾನ್ಸರ್ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬನ್ನಿ ಇದೀಗ ವೈದ್ಯರನ್ನ ನಮ್ಮ ಕಾರ್ಯಕ್ರಮ

0: ಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್ ನಮಸ್ತೆ.
1: ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್ ನಿಮ್ಗೂ ಕೂಡ. ಹೇಗಿದ್ದೀರಾ ಡಾಕ್ಟ್ರೆ?
1: ಹುಷಾರಿದ್ದೀರಾ.
0: ಇವತ್ತಿನ ನಮ್ಮ ಹಲೋ ಡಾಕ್ಟರ್ ನೇರ ಫೋನಿಂಗ್ ಕಾರ್ಯಕ್ರಮದ ವಿಷಯ ಮಕ್ಕಳಲ್ಲಿ ಕಂಡುಬರುವ ರಕ್ತಸ್ರಾವದ ಅಸಹಜತೆಗಳು ಅಥವಾ ಅಸಹಜ ರಕ್ತಸ್ರಾವ, ಅಥವಾ ನಮಗೆ ರಕ್ತಸ್ರಾವ ಮಕ್ಕಳಲ್ಲಿ ಕಂಡು ಬಂದಾಗ ಯಾವ ರೀತಿಯಲ್ಲಿ ನಾವು ಮುನ್ನೆಚ್ಚರಿಕೆಯನ್ನು ತಗೊಳ್ಬೇಕು ಅನ್ನೋದರ ವಿಚಾರವಾಗಿ ನಾವು ಮಾತನಾಡ್ತೇವೆ. ಹೇಳಿ ಡಾಕ್ಟ್ರೆ, ಮಕ್ಕಳಲ್ಲಿ ಈ ಅಸಹಜ ರಕ್ತಸ್ರಾವ ಯಾಕೆ ಕಂಡು ಬರ್ತದೆ?
1: ಓಕೆ, ಸೊ ಫಸ್ಟ್ ಆಫ್ ಆಲ್ ಈ ಮಕ್ಕಳಲ್ಲಿ ಆಗುವಂಥ ರಕ್ತಸ್ರಾವ, ಬ್ಲೀಡಿಂಗ್ ಡಿಸಾರ್ಡರ್ಸ್ ಇನ್ ಚಿಲ್ಡ್ರನ್, ಸೊ ಇದು ಎಲ್ಲ ಕಡೆ ಮಾತಾಡುವಂಥ ಕಾಮನ್ ಟಾಪಿಕ್ ಇರೋದೇ ಇಲ್ಲ ಇದು. ಸೊ ಇದ್ರ ಬಗ್ಗೆ ನಮಗೆ ಕಡಿಮೆ ಇನ್ಫಾರ್ಮೇಶನ್ ಸಿಗ್ತದೆ ಎಲ್ಲಿ ಹೋಗಿ ನೋಡಿದ್ರು ಅಥವಾ ಕೇಳಿದ್ರು, ಬಿಕಾಸ್ ಇಟ್ ಇಸ್ ರೇರ್, ಅಂದರೆ ಅಷ್ಟು ಕಾಮನ್ ಆಗಿ ಕಾಣಿಸೋದಲ್ಲ. ಬಟ್ ಆದರೆ ಇದು ಎಲ್ಲ ಮಕ್ಕಳಲ್ಲೂ ಒಂದಲ್ಲ ಒಂದು ವಿಷಯದಲ್ಲಿ ಡೌಟ್ ಬರುತ್ತೆ, ಇವ್ರಿಗೇನಾದರೂ ಬ್ಲೀಡಿಂಗ್ ಡಿಸಾರ್ಡರ್ ಅಥವಾ ಬ್ಲೀಡಿಂಗ್ ಕಾಯಿಲೆ ಇದೆಯಾ ಅನ್ನೋದು ಒಂದು ಡೌಟ್ ಬಂದೇ ಬರುತ್ತೆ. ಸೊ ಏನು ಈ ಬ್ಲೀಡಿಂಗ್ ಡಿಸಾರ್ಡರ್ ಅಂದ್ರೆ, ಸೊ ಬ್ಲೀಡಿಂಗ್ ಡಿಸಾರ್ಡರ್ ಅಂದ್ರೆ ರಕ್ತ ಎಲ್ಲರಲ್ಲೂ ಎಲ್ಲಾದ್ರೂ ತೊಂದರೆ ಹಾನಿ ಆದಾಗ, ನೀವು ಹೇಳ್ದಂಗೆ ಬಿದ್ದಾಗ, ಕುಯ್ದಾಗ, ಕಟ್ಟಾದಾಗ, ಇಲ್ಲಾಂದ್ರೆ ತರ್ಚಿ ಹೋದಾಗ, ಬ್ಲೀಡಿಂಗ್ ಅಲ್ಲಿ ಬೀಳುವಾಗ ಸ್ವಲ್ಪ ಬ್ಲೀಡಿಂಗ್ ಆಗ್ತದೆ. ಸೊ ಎಲ್ಲರಲ್ಲೂ ಬ್ಲೀಡಿಂಗ್ ಆದಾಗ 1-2 ನಿಮಿಷದಲ್ಲಿ ಬ್ಲೀಡಿಂಗು ಸ್ಟಾಪ್ ಆಗ್ತದೆ. ಯಾಕಂದ್ರೆ ನಮ್ಮ ಬಾಡಿಯಲ್ಲಿ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಇತ್ತು, ಅದನ್ನ ಬ್ಲಡ್ ಅನ್ನ ಕ್ಲಾಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಬಟ್ ಆದ್ರೆ ಕೆಲವೊಂದು ಬ್ಲೀಡಿಂಗ್ ಡಿಸಾರ್ಡರ್ಸ್ ಅಲ್ಲಿ ಆ ಬ್ಲಡ್ ಕ್ಲಾಟ್ ಆಗೋದಿಲ್ಲ, 1-2 ನಿಮಿಷದಲ್ಲಿ ಕ್ಲಾಟ್ ಆಗೋ ಅಂತ ಸಂದರ್ಭ ಜಾಸ್ತಿ ಆಗ್ತದೆ. ಅಂದ್ರೆ 3 ನಿಮಿಷ ಆಗ್ಬೋದು, ಕೆಲವು ಸತಿ ನಿಲ್ದಲೆ ಹೋಗ್ಬೋದು, ಕೆಲವು ಸತಿ ಅತಿಯಾಗಿ ರಕ್ತಸ್ರಾವ ಆಗ್ಬೋದು. ಸೊ ಇದನ್ನ ನಾವು ಆ ಇದ್ರಲ್ಲಿ ನಾವು ಬ್ಲೀಡಿಂಗ್ ಡಿಸಾರ್ಡರ್ ಇದೆಯಾ ಅಂತ ಅವಾಗ ಎವಾಲ್ಯೂಯೇಟ್ ಮಾಡ್ಬೇಕಾಗ್ತದೆ. ಸೊ ಅವಾಗ ಒಳಗಡೆ ನೋಡುವಾಗ ತುಂಬಾ ಸೀರಿಯಸ್ ಆಗಿರೋ ಬ್ಲೀಡಿಂಗ್ ಡಿಸಾರ್ಡರ್ ಕೂಡ ಇರ್ಬೋದು, ಇಲ್ಲ ಸಾಧಾರಣ ಸುಮಾರಾಗಿ ಇರೋಂತ ಬ್ಲೀಡಿಂಗ್ ಡಿಸಾರ್ಡರ್ ಗುಣ ಆಗುವಂತದ್ದು ಬ್ಲೀಡಿಂಗ್ ಡಿಸಾರ್ಡರ್ ಕೂಡ ಇರ್ಬೋದು. ಸೊ ಅದಕ್ಕೆ ಯಾವಾಗ ಎವಾಲ್ಯೂಯೇಟ್ ಮಾಡ್ಬೇಕು ಅನ್ನೋದು ಅದನ್ನ ಹೇಳಕ್ಕೋಸ್ಕರನೇ ನಾವು ಇವತ್ತಿಂದು ಒಂದು ಪ್ರೋಗ್ರಾಮ್ ಅಂತ ಮಾಡ್ತಾ ಇರೋದು. ಸೊ ಥ್ಯಾಂಕ್ಸ್ ಟು ಯು ಫಾರ್ ಚೂಸಿಂಗ್ ದ ಟಾಪಿಕ್. ಸೊ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು.
0: ಇದು ರಕ್ತಸ್ರಾವದ ಅಸಹಜತೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ ಡಾಕ್ಟರ್. ಇದೀಗ ನೀವು ಕ್ಲಾಟಿಂಗ್ ಅಂತ ಹೇಳಿದ್ರಿ, ಅಂತ ಹೇಳಿದ್ರೆ ರಕ್ತ ಸ್ರಾವ ಆಗುವಾಗ ಅದು ನಿಲ್ಲಿಕ್ಕೂ ಒಂದಷ್ಟು ಅಂಶಗಳು ನಮ್ಮ ರಕ್ತದಲ್ಲಿ ಇದ್ದಾವೆ. ಇದರ ಬಗ್ಗೆ ಒಂದಷ್ಟು ಮಾತಾಡಿ ಆಮೇಲೆ ನಾವು ಮುಂದಕ್ಕೆ ಹೋಗೋಣ. ಈ ರಕ್ತ ಸ್ರಾವ ಆಗ್ತಾ ಇರಬೇಕಾದ್ರೆ ರಕ್ತ ಹೆಪ್ಪುಗಟ್ಟುವುದು ಕೂಡ ಒಂದು ಪ್ರಕ್ರಿಯೆ. ಸೊ ಆ ಪ್ರಕ್ರಿಯೆಯನ್ನ ನಡೆಸಲಿಕ್ಕೆ ನಮ್ಮಲ್ಲಿ ನಮ್ಮ ರಕ್ತದಲ್ಲಿ ಯಾವ ಅಂಶ ಕೆಲಸ ಮಾಡ್ತದೆ ಅನ್ನೋದ್ರ ಬಗ್ಗೆ ನೋಡಿಕೊಂಡು ಆಮೇಲೆ ನಾವು ಮುಂದಕ್ಕೆ ಹೋಗೋಣ. ಹೇಳಿ ಡಾಕ್ಟರ್.
1: ಸೊ ನಮ್ಮಲ್ಲಿ ರಕ್ತಸ್ರಾವ ಎಲ್ಲಿ ಸ್ಟಾರ್ಟ್ ಆದಾಗ, ಫಸ್ಟ್ ನಮ್ಗೆ ರಕ್ತಸ್ರಾವ ನಿಲ್ಲಿಸಲಿಕ್ಕೆ ರಕ್ತನಾಳಗಳು ಅದರ ಸೈಜ್ ನ ಅದಾಗದೇ ಕಡಿಮೆ ಮಾಡ್ಕೊಂತವೆ. ಫಸ್ಟ್ ಅದನ್ನ ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂತ ಹೇಳ್ತೀವಿ. ಫಸ್ಟ್ ರಕ್ತನಾಳಗಳ ಸೈಜ್ ಅದಾಗದೆ ಕಡಿಮೆ ಆಗ್ತದೆ, ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್, ಫಸ್ಟ್ ಡಿಫೆನ್ಸ್. ಅದರ ನಂತರ ಪ್ಲೇಟ್ಲೆಟ್ಸ್ ಬಂದು ಆ ಎಲ್ಲಿ ಡ್ಯಾಮೇಜ್ ಆಗಿರೋ ರಕ್ತನಾಳಗಳು, ಎಲ್ಲಿ ಬ್ಲೀಡಿಂಗ್ ಸ್ಟಾರ್ಟ್ ಆಗಿರ್ತಾರ ಅಲ್ಲಿ ಕೂತ್ಕೊಳ್ಳಿಕ್ ಸ್ಟಾರ್ಟ್ ಮಾಡ್ತದೆ. ಈ ಪ್ಲೇಟ್ಲೆಟ್ಸ್ ಒಟ್ಟಿಗೆ ಬೇರೆ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂತ ಇರ್ತದೆ, ಕೆಲವೊಂದು ಪ್ರೋಟೀನ್ಸ್ ಇರುತ್ತೆ ಬ್ಲಡ್ ಅಲ್ಲಿ. ಸೊ ಅದು ರಕ್ತ ಹೆಪ್ಪುಗಟ್ಟಲಿಕ್ಕೆ ಹೆಲ್ಪ್ ಮಾಡುವಂತ ಪ್ರೋಟೀನ್ಸ್. ಸೊ ಅದು ಪ್ಲೇಟ್ಲೆಟ್ಸ್ ಗಳನ್ನ ಮೇಲೆ ಬಂದು ಕೂತ್ಕೊಂಡು ಸೊ ಅದನ್ನ ಸ್ಟ್ರಾಂಗ್ ಮಾಡ್ತದೆ. ಸೊ ಅವಾಗ ಬ್ಲೀಡಿಂಗ್ ಪಟ್ ಅಂತ ಸ್ಟಾಪ್ ಆಗತ್ತೆ. ಅದು ಎಲ್ಲ ಆಗ್ಲಿಕ್ಕೆ ನಿಯರ್ಲಿ 1-2 ನಿಮಿಷ ಬೇಕು ಬಾಡಿನಲ್ಲಿ. ಸೊ ಇದ್ರಲ್ಲಿ ಯಾವ್ದಾರ ಕೊರತೆ ಇದ್ರೆ, ಈ ರಕ್ತನಾಳಗಳನ್ನೇ ಕೊರತೆ ಇದ್ರೆ, ಅದು ಕನ್ಸ್ಟ್ರಿಕ್ಷನ್ ಅಂದ್ರೆ ಅದು ಸಣ್ಣದಾಗಿ ದೊಡ್ಡದಾಗಿ ಪರಿವರ್ತನೆ ಆಗುವಂತದ್ದು ಅದರದಲ್ಲಿ ಆಗ್ಲಿಲ್ಲ ಅಂದ್ರೆ, ಇಲ್ಲ ಪ್ಲೇಟ್ಲೆಟ್ಸ್ ಸಂಖ್ಯೆ ಕಡಿಮೆ ಇದ್ದಾಗ, ಇಲ್ಲ ಪ್ಲೇಟ್ಲೆಟ್ಸ್ ನಾರ್ಮಲ್ ಇದ್ರೂ ಅದು ಕೆಲಸ ಮಾಡ್ದಲೇ ಇರುವಾಗ, ಸೊ ಇಲ್ಲ ಅಂದ್ರೆ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅನ್ನೋದು ಒಂದು ಕೊರತೆ ಇದ್ದಾಗ, ಇಲ್ಲ ಅದ್ರ ಜೊತೆಗೆ ಬೇಕಾಗುವಂತ ಒಂದು ಸ್ಟೇಬಲ್ ಮಾಡುವಂತ ಒಂದು ಫೈಬ್ರಿನ್ ಅಂತ ಕ್ಲಾಟ್ ಅಂತ ಹೇಳ್ತೀವಿ, ಆ ಕ್ಲಾಟ್ ಆಗುವಂತ ಪರಿಣಾಮ ಅಷ್ಟು ಎಫೆಕ್ಟಿವ್ ಆಗಿ ಆಗ್ದಲೇ ಇದ್ದಾಗ ಅದನ್ನ ಬ್ಲೀಡಿಂಗ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಅವಾಗ ಬ್ಲೀಡಿಂಗ್ ಹೆಚ್ಚು ಹೊತ್ತು ಹೋಗ್ತದೆ
0: ಅಂತ ಹೇಳಿದ್ರೆ, ಈ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ನ್ಯೂನತೆ ಇದ್ದಾಗ ಆ ಮೇಲೆ ಲೇಯರ್ ಒಂದು ಉಂಟಾಗ್ತದೆ ಗಾಯದ ಮೇಲೆ, ಅದು ಆಗುದಿಲ್ಲ ಅಂತ ಹೇಳಿ ನೀವು ಹೇಳಿದ್ರೆ. ಈಗ ನಾವು ಈ ವಿಷಯಕ್ಕೆ ಬರುವ, ಈಗ ಇಷ್ಟು ವಿಷಯ ಇರಬೇಕು ಏನಂತ ಹೇಳಿದ್ರೆ, ರಕ್ತ ಸ್ರಾವ ಆಗೋದು ನಿಲ್ಬೇಕಾದ್ರೆ ಇಷ್ಟು
1: ನಾರ್ಮಲ್ ಆಗಿ ಕೆಲಸ ಮಾಡ್ತಾ ಇರಬೇಕು.
0: ಈಗ ನಮ್ಮ ಈ ಮಕ್ಕಳಿಗೆ ಏನು ಈ ಕೆಲಸಗಳು ಸರಿಯಾಗಿ ಆಗದ ಮಕ್ಕಳಿಗೆ ಅಂತ ಹೇಳಿದ್ರೆ, ರಕ್ತಸ್ರಾವದ ಅಸಹಜತೆ ಇರುವಂತಹ ಮಕ್ಕಳಿಗೆ ಈ ಮಕ್ಕಳಲ್ಲಿ ಯಾವ ವರ್ಷದಲ್ಲಿ ಕಂಡು ಬರಬಹುದು ಇದು?
1: ಓಕೆ, ಸೊ ಇವಾಗ ನಮಗೆ ಬ್ಲೀಡಿಂಗ್ ಡಿಸಾರ್ಡರ್ ಅನ್ನೋದು ಹುಟ್ಟಿದ ಮಗುವಿಂದನೇ ಕಾಣಿಸ್ಬೋದು. ಸೊ ಅದ್ರ ಕೊರತೆಗಳು ಬಾಡಿನಲ್ಲಿ ಉತ್ಪತ್ತಿನೇ ಇರಲಿಲ್ಲ ಅಂದರೆ ಹುಟ್ಟಿದ ಮಗುವಿಂದನೇ ಬ್ಲೀಡಿಂಗ್ ಡಿಸಾರ್ಡರ್ ಕಾಣಿಸ್ಬೋದು. ಫಾರ್ ಎಕ್ಸಾಂಪಲ್, ನಾನು ಹೇಳೋದು ಹುಟ್ಟಿದ ಮಗು ನಾರ್ಮಲ್ ಆಗಿ ಕಾಣಿಸ್ತದೆ, ಹೊರಗಡೆಯಿಂದ ನೋಡುವಾಗ ನಾರ್ಮಲ್ ಆಗಿ ಕಾಣಿಸ್ಬೋದು, ಎರಡನೇ ದಿನ ಮೂರನೇ ದಿನದಲ್ಲಿ ತಲೆಯೊಳಗೆ ಹ್ಯೂಜ್ ರಕ್ತಸ್ರಾವ ಆಗಿ ಬರ್ಬೋದು ಮಗು.
0: ನವಜಾತ ಶಿಶುವಲ್ಲಿ
1: ತಲೆಯೊಳಗೆ ರಕ್ತಸ್ರಾವ, ಜಸ್ಟ್ ಅದೇ ಪ್ರೆಸೆಂಟೇಷನ್ ಇರುತ್ತೆ, ಬೇರೆ ಏನು ಹೊರಗಡೆಯಿಂದ ಕಾಣದಲ್ಲೇ ಹೋಗ್ಬೋದು ಬ್ಲೀಡಿಂಗ್ ಆಗ್ತಾ ಇರೋದು.
0: ಅದನ್ನು ಗುರುತಿಸೋದು ಹೇಗೆ?
1: ಗುರುತಿಸೋದು ಏನಿಗೆ ಅಂದ್ರೆ ಒಂದು ಫಿಟ್ಸ್ ತರ ಬರ್ಬೋದು ಮಗುಗೆ, ತಲೆಯಲ್ಲಿ ರಕ್ತಸ್ರಾವ ಆದ್ರೆ, ಆದ್ರೆ ಆಕ್ಟಿವ್ ಇಲ್ದಲೆ ಹೋಗ್ಬೋದು, ಇಲ್ಲ ತುಂಬಾ ಕಿರಿಕಿರಿ, ತುಂಬಾ ಅಳೋದು, ಇವೆಲ್ಲ ಇದ್ದಿರ್ಬೋದು. ಆಮೇಲೆ ನೋಡುವಾಗ ಮಗುನಲ್ಲಿ ಕೆಲವೊಂದು ಚೇಂಜಸ್, ವೈಟಲ್ ಸೈನ್ಸ್ ಅಲ್ಲಿ ಚೇಂಜಸ್ ಕಾಣ್ಬೋದು, ಉಸಿರಾಟ ಆಗ್ಬೋದು, ಅದೆಲ್ಲ ನಾರ್ಮಲ್ ಆಗಿರೋದಕ್ಕಿಂತ ಬೇರೆ ತರ ಕಾಣಿಸ್ಬೋದು. ಸೊ ನಾವು ಅದು ಮಗು ನೋಡುವಾಗ ಈ ತರ ನಮ್ಗೆ ತಲೆ ಎತ್ತರ ಆಗೋದು, ಮಗುದು ರಿಫ್ಲೆಕ್ಸಸ್ ಎಲ್ಲ ಕಡಿಮೆ ಇರೋದು, ಆತರ ಎಲ್ಲ ನೋಡುವಾಗ ನಮಗೆ ಡೌಟ್ ಬರುತ್ತೆ, ಒಂದು ಸ್ಕ್ಯಾನ್ ಮಾಡಿ ನೋಡ್ತೀವಿ ಅಂತ ಹೇಳ್ತೀವಿ. ಸೊ ಆ ಟೈಮಲ್ಲಿ ನಮಗೆ ಗೊತ್ತಾಗ್ತದೆ. ಸೊ ರಕ್ತಸ್ರಾವ ಅಂತ ಬಂದ್ಮೇಲೆ ಅವಾಗ ನಮಗೆ ಏನ್ ಬೇಕೋ ಫಸ್ಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ, ಅಟ್ ದ ಸೇಮ್ ಟೈಮ್ ಎವಾಲ್ಯೂಯೇಷನ್ ಕೂಡ ನಾವು ಸ್ಟಾರ್ಟ್ ಮಾಡ್ತೀವಿ.
0: ಇವಿಷ್ಟು ಲಕ್ಷಣಗಳು ಈಗ ನೀವು ನವಜಾತ ಶಿಶುವಿನಲ್ಲಿ, ನ್ಯೂ ಬೋರ್ನ್ ಬೇಬೀಸ್ ಅಲ್ಲಿ ಹೇಳಿದ್ದು. ಇದೀಗ ಒಂದ್ ಸ್ವಲ್ಪ ಮಕ್ಕಳು ದೊಡ್ಡವರಾಗ್ತಾರೆ, ಅವರಲ್ಲಿ ಯಾವ
1: ಹೇಗೆ ಬರ್ಬೋದು? ಓಕೆ, ಒಂದು ಒಕ್ಕಲದ ಬಳ್ಳಿ ಬೀಳುವಾಗ ಸಾಧಾರಣ ಸುಮಾರು 7-8 ದಿನದಲ್ಲಿ ಬೀಳ್ತದೆ. ಸೊ ಅದು ಬೀಳುವಾಗ್ಲೂ ಕೂಡ ತುಂಬಾ ಎಕ್ಸೆಸಿವ್ ಬ್ಲೀಡಿಂಗ್ ಆಗ್ಬೋದು, ಜಸ್ಟ್ ಅದೇ ಫಸ್ಟ್ ಮ್ಯಾನಿಫೆಸ್ಟೇಷನ್ಸ್ ಇರ್ಬೋದು. ಸೊ ಅದ್ರ ನಂತರ ಇನ್ನ ಸ್ವಲ್ಪ ದೊಡ್ಡ ದೊಡ್ಡ ಮಕ್ಕಳಲ್ಲಿ, ಅಂದ್ರೆ ಒಂದು 1.5 ತಿಂಗಳು, 2 ತಿಂಗಳು, 3 ತಿಂಗಳು ಮಕ್ಕಳಲ್ಲಿ, ಯಾವಾಗ ಅವ್ರ ಇಂಜೆಕ್ಷನ್ ಗೆ ಹೋಗ್ತಾರಲ್ಲ, ನಾವೇನು ಲಸಿಕೆಗಳಂತ ಹೇಳ್ತೀವಲ್ಲ, 1.5, 2.5, 3.5 ತಿಂಗಳ ಲಸಿಕೆಗಳಲ್ಲಿ, ಅವಾಗ ಕೊಟ್ಟಾಗ ತುಂಬಾ ಅದು ರಕ್ತ ಹೆಪ್ಪುಗೊಟ್ಟೋದು ಕಾಣಿಸ್ಕೊಳ್ಬಹುದು. ಸೊ ಪ್ರತಿ ಸತಿ ಅದೇ ತರ ರಿಪೀಟ್ ಆಗ್ತಾ ಇದೆ ಅಂದಾಗ ನಾವು ಎವಾಲ್ಯೂಯೇಟ್ ಮಾಡ್ಬೇಕಾಗತ್ತೆ. ಇನ್ನ ಮಗು ಮುಂದೆ ಹೋಗ್ಲಿಕ್ಕೆ ಶುರು ಮಾಡುವಾಗ, ಅಂಬೆಕಾಲಿಟ್ಟು ಮುಂದೆ ಹೋಗುವಾಗ ಎಲ್ಲೆಲ್ಲಿ ಭಾರ ಊರ್ತದಲ್ಲ, ಅಲ್ಲೆಲ್ಲ ಕಪ್ಪು ಕಲೆಗಳು ಕಾಣಿಸೋದು, ಇಲ್ಲ ರಕ್ತಸ್ರಾವದು ಹೆಪ್ಪುಗಟ್ಟಿರೋ ತರ ಕಾಣಿಸೋದು,
0: ನೀಲಿ ತರ ಕಾಣ್ತದೆ,
1: ನೀಲಿ ಹಸಿರು, ಆಮೇಲೆ ಕಪ್ಪಾಗಿ
0: ಜಜ್ಜಿದ ಗಾಯದ ತರ
1: ಹಾಗೆ ಕಾಣಿಸ್ಬೋದು. ಸೊ ಅದು ಹೋಗ್ತದೆ, ಎಲ್ಲೆಲ್ಲಿ ಯಾವಾಗ ಓಡ್ತಾ ಬಿದ್ದಿರುತ್ತಲ್ಲ ಅವಾಗ ಕಾಣಿಸ್ತದೆ, ಮತ್ತೆ ಒಂದು ವಾರದಲ್ಲಿ ಅದು ಕ್ಲಿಯರ್ ಆಗ್ತಾ ಹೋಗ್ತಿರುತ್ತೆ. ಸೊ ಅದು ಜಸ್ಟ್ ಅದೇ ತರ ಒಂದು ಮ್ಯಾನಿಫೆಸ್ಟೇಷನ್ ಇರ್ಬೋದು, ಬೇರೆ ಎಲ್ಲೂ ರಕ್ತ ಹೊರಗಡೆಯಿಂದ ರಕ್ತ ಆಗೋದೇ ಕಾಣಿಸ್ಕೊಂಡಲೇ ಇರ್ಬೋದು. ಸೊ ಬೆಳೀತಾ ಬೆಳೀತಾ ನೆಕ್ಸ್ಟ್ ಆಟ ಆಡ್ಬೇಕಾದ್ರೆ ಬಿದ್ದಾಗ ಸ್ವಲ್ಪ ಹೊತ್ತು ಜಾಸ್ತಿ ಬ್ಲೀಡಿಂಗ್ ಆಗ್ಬೋದು, ನಾನು ಹೇಳ್ದಂಗೆ 1-2 ನಿಮಿಷಕ್ಕಿಂತ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡು ಬ್ಲೀಡಿಂಗ್ ನಿಲ್ಬಹುದು. ಇನ್ನ ಅದಕ್ಕಿಂತ ದೊಡ್ಡ ಮಕ್ಕಳು, ಒಂದು 6-7 ವರ್ಷ ಮಕ್ಕಳಲ್ಲಿ ಹಲ್ ಬೀಳುವಾಗ ಎಕ್ಸೆಸಿವ್ ಬ್ಲೀಡಿಂಗ್ ಆಗೋದು. ಸೊ ಹಲ್ ಬಿದ್ದಾಗ ತಕ್ಷಣನೇ ಕ್ಲಾಟ್ ಹಲ್ ನಮ್ಗೆಲ್ಲ ಏನಾಗ್ತದೆ, ಬ್ಲೀಡ್ ಬಿದ್ದ ತಕ್ಷಣ 1-2 ಸೆಕೆಂಡ್ ಬ್ಲೀಡಿಂಗ್ ಆಗ್ಬೋದು, ಅದ್ರ ಮೇಲೆ ಆಗ್ಲಿಕ್ಕಿಲ್ಲ. ಸೊ ಅದು ಆದ್ರೆ ಈ ಮಕ್ಕಳಲ್ಲಿ 5-10 ನಿಮಿಷ ಆಗಿ ಇಲ್ಲ ಡಾಕ್ಟರ್ ಹತ್ರ ಹೋಗುವಂತ ಪರಿಸ್ಥಿತಿ ಕೂಡ ಬರ್ಬೋದು, ಬ್ಲೀಡಿಂಗ್ ನಿಲ್ತಾ ಇಲ್ಲ ಅಂತ. ಆರ್ ಎನಿ ಪ್ರೊಸೀಜರ್ಸ್, ಈಗ ಮಕ್ಕಳಲ್ಲಿ ನಾವು ಹಲ್ಲಿನ ಪ್ರೊಸೀಜರ್ಸ್ ಆಗ್ಬೋದು, ಇಲ್ಲ ಈ ಒಂದು ಯಾರೆಲ್ಲೇ ಆದ್ರೂ ಪ್ರೊಸೀಜರ್ ಮಾಡಿದಾಗ ನಾರ್ಮಲ್ ಆಗಿ ಕ್ಲಾಟ್ ಆಗುವಂತ ಬ್ಲಡ್ ಕ್ಲಾಟ್ ಆಗ್ದಲೆ ಹೋಗ್ಬೋದು. ಆ ಟೈಮಲ್ಲಿ ರಕ್ತಸ್ರಾವ ಜಾಸ್ತಿ ಆಗಿದೆ ಅನ್ನುವಾಗ ಬೇರೆ ಇಂಟರ್ವೆನ್ಷನ್, ಇಂಜೆಕ್ಷನ್ಸ್ ಆಗ್ಲಿ, ಟ್ಯಾಬ್ಲೆಟ್ಸ್ ಆಗ್ಲಿ, ಆರ್ ಎನಿ ಕ್ಲಾಟ್ರಿ, ಆ ಥರ ಪ್ರೊಸೀಜರ್ ಮಾಡಿ ನಿಲ್ಲಿಸಬೇಕಾದಂತ ಪರಿಸ್ಥಿತಿ ಬರ್ಬೋದು. ಆರ್ ಎಲ್ಸ್ ಇನ್ನ ಒಂದಷ್ಟು ಮಕ್ಕಳಲ್ಲಿ ಬರೀ ಮೂಗಲ್ಲಿ ಬರುವಂತ ರಕ್ತಸ್ರಾವ. ಸೊ ಎಷ್ಟು ಇದು ಮಾಡುವಾಗ ಸೀಂದಾಗ, ಹಕ್ಷಿ ಅಂತ ಹೇಳುವಾಗ ಜೋರು ಮಾಡಿದಾಗ ರಕ್ತಸ್ರಾವ ಬರ್ಬೋದು, ಶೀತ ಇದ್ದಾಗೆಲ್ಲ ರಕ್ತಸ್ರಾವ ಆಗ್ಬೋದು. ಸೊ ಯಾವಾಗ ಪದೇ ಪದೇ ರಕ್ತಸ್ರಾವ ಆಗುವಾಗ ನಾವು ನೋಡುವಾಗ ಮೂಗಲ್ಲಿ ಗಾಯ ಇದೆ, ಇಲ್ಲ ಮಗು ಮೂಗಲ್ಲಿ ಬೆರಳಾಕಿ ರಕ್ತಸ್ರಾವ ಆಗ್ಬೋದು ಅಂತ ಎಣಿಸಿರ್ತೀವಿ, ಆದ್ರೆ ಅಂಡರ್ಲೈನ್ ಬೇರೆದೇ ರಕ್ತ ಬ್ಲೀಡಿಂಗ್ ಡಿಸಾರ್ಡರ್ ಕೂಡ ಇರಬಹುದು. ಸೊ ಅದು ಜಸ್ಟ್ ಮ್ಯಾನಿಫೆಸ್ಟೇಷನ್ ಆಗಿ ಕಾಣಿಸ್ಬೋದು. ಇನ್ನ ಕಡೆ ಇನ್ನ ಮುಂದೆ ಹೋದ್ರೆ ಎಲ್ಲಿ ಮೋಷನ್ ಅಲ್ಲಿ ಬ್ಲೀಡಿಂಗ್ ಅಲ್ಲಿ ಅದು ಸಿವಿಯರ್ ವೆರೈಟಿ, ಯೂರಿನ್ ಮತ್ತೆ ಮೋಷನ್ ಅಲ್ಲಿ ಕೂಡ ಬ್ಲಡ್ ರಕ್ತಸ್ರಾವ ಕಾಣಿಸ್ಕೋಬಹುದು. ಇನ್ನ ಮುಂದೆ ಹೋದ್ರೆ ಹೆಣ್ಣು ಮಕ್ಕಳಲ್ಲಿ ಫಸ್ಟ್ ಪೀರಿಯಡ್ಸ್, ಫಸ್ಟ್ ಟೈಮ್ ಋತುಮತಿ ಆದಾಗ್ಲೇನೆ ಸಿಕ್ಕಾಬಟ್ಟೆ ಬ್ಲೀಡಿಂಗ್ ಆಗ್ಬೋದು, ಇಲ್ಲ ಸಬ್ಸಿಕ್ವೆಂಟ್ಲಿ ಬರ್ತಾ ಬರ್ತಾ ಜಾಸ್ತಿನೇ ರಕ್ತಸ್ರಾವ ಆಗ್ಬೋದು. ಇವೆಲ್ಲದು ಯಾವುದೂ ಇದನ್ನ ಅಲ್ದಲೆ, ಮ್ಯಾನಿಫೆಸ್ಟೇಷನ್ ಇಲ್ದಲೆ ಫಸ್ಟ್ ಟೈಮ್ ಡೆಲಿವರಿಗೆ ಅಂತ ಏನು ಹೋದಾಗ ಅವಾಗಲೇ ಜಾಸ್ತಿ ಬ್ಲೀಡಿಂಗ್ ಆಗ್ಬೋದು. ಡೆಲಿವರಿ ಅಂದ್ರೆ ಏನೋ ಪ್ರೊಸೀಜರ್ಸ್ ಮಾಡಿದಾಗ ಜಾಸ್ತಿ ರಕ್ತಸ್ರಾವ ಆಗ್ಬೋದು. ಸೊ ಇವೆಲ್ಲವೂ ಒಂದು ಬ್ಲೀಡಿಂಗ್ ಡಿಸಾರ್ಡರ್ದ ಒಂದು ರೋಗ ಲಕ್ಷಣಗಳು.
0: ಈ ಲಕ್ಷಣಗಳು ಅಲ್ಲದೆ ನೀವು ಹೇಳಿದ್ರಿ ಡಾಕ್ಟರ್, ಇದೀಗ ಮಾತಾಡುವಾಗ ಅಂಡರ್ಲೈನ್ ಬೇರೆ ಒಂದು ಹಿನ್ನೆಲೆಯಲ್ಲಿ ಬೇರೆ ಒಂದು ಕಾರಣ ಇದ್ದಿರಬಹುದು ಅಂತೇಳಿ. ಈಗ ಮಕ್ಕಳಲ್ಲಿ ಪೋಷಣೆಯ ಕೊರತೆ ಆದಾಗ, ವಿಟಮಿನ್ಗಳ ಕೊರತೆ ಆದಾಗ ಆತರ ಈ ಸಮಸ್ಯೆ ಕಂಡು ಬರಬಹುದಾ? ರಕ್ತ
1: ಕರೆಕ್ಟ್, ಇದು ರಕ್ತಸ್ರಾವ ಬ್ಲೀಡಿಂಗ್ ಡಿಸಾರ್ಡರ್ ಅಲ್ಲಿ 108 ಕಾಯಿಲೆಗಳ ಕಾರಣಗಳಿರ್ತದೆ. ಸೊ ಸಾಧಾರಣ ಸುಮಾರಾಗಿ ಹೆರಿಡಿಟ್ರಿ ಅಂತ ಹೇಳ್ತೀವಿ, ಅಂದ್ರೆ ಅನುವಂಶಿಕವಾಗಿ ಬಂದಿರೋದು ಅವರಲ್ಲಿ ಇರ್ಬೋದು, ಅವ್ರ ತಂದೆ ತಾಯಿನಲ್ಲಿ ಇಲ್ಲ ಅವ್ರ ಅಜ್ಜಿ ತಾತ ಅತ್ತೆ ಮಾವ ಈ ತರದ್ರಲ್ಲಿ ಇರ್ಬೋದು. ಸೊ ಅದು ಒಂದ್ ಕಡೆ ಆದ್ರೆ ಇನ್ನೊಂದು ಅಕ್ವೈರ್ಡ್ ಅಂತ ಹೇಳ್ತೀವಿ, ಅಂದ್ರೆ ಮಗುನಲ್ಲಿ ಅನುವಂಶಿಕವಾಗಿ ಯಾವುದೇ ತೊಂದರೆ ಇರೋದಿಲ್ಲ, ಆದ್ರೆ ಮಗು ಬೆಳೀತಾ ಬೆಳೀತಾ ಕೆಲವೊಂದು ಕಾರಣಗಳಿಂದ ರಕ್ತಸ್ರಾವದ ಸಮಸ್ಯೆಗಳು ಕಾಣಿಸ್ಕೋಬಹುದು. ಅದರಲ್ಲಿ ನ್ಯೂಟ್ರಿಷನ್ ಪ್ರಾಬ್ಲಮ್ ಕೂಡ ಒಂದು. ಸೊ ಮೇನ್ಲಿ ನಮಗೆ ರಕ್ತ ನಾಳಗಳು ಇದಾಗ್ಲಿ ಗಟ್ಟಿ ಆಗ್ಲಿಕ್ಕೆ ನಮ್ಗೆ ಕೆಲವೊಂದಷ್ಟು ಪ್ರೋಟೀನ್ಸ್ ವಿಟಮಿನ್ಸ್ ಇವೆಲ್ಲ ಬೇಕಾಗ್ತದೆ. ಸೊ ಮಕ್ಕಳಲ್ಲಿ ನಮ್ಗೆ ವಿಟಮಿನ್ ಸಿ ಅನ್ನೋ ಕೊರತೆ ಆಯ್ತ್ರೆ ಎಲ್ಲ ಕಡೆಯಿಂದನು ಬ್ಲೀಡಿಂಗ್, ಹಲ್ಲು ವಸಡುಗಳಿಂದ ಬ್ಲೀಡಿಂಗ್ ಆಗ್ಬೋದು, ಇಲ್ಲಾಂದ್ರೆ ಜಾಯಿಂಟ್ಸ್ ಅಲ್ಲಿ ಕೂಡ ಬ್ಲೀಡಿಂಗ್ ಆಗ್ಬೋದು. ಸೊ ಹಲ್ಲುಗಳಿಂದನು ಬ್ಲೀಡಿಂಗ್ ಆಗ್ಬೋದು. ಸೊ ಈ ತರ ವಿಟಮಿನ್ ಸಿ ಕೊರತೆ ನೀವು ಹೇಳ್ದಂಗೆ ಅದ್ರ ತರನು ಬ್ಲೀಡಿಂಗ್ ಡಿಸಾರ್ಡರ್ ಒನ್ ಆಫ್ ದ ರೀಸನ್.
0: ಈಗ ಡಾಕ್ಟರ್ ನೀವು ಮಾತನಾಡ್ತಾ ಇನ್ನೊಂದು ವಿಚಾರ ಹೇಳಿದ್ರೆ, ಮೆನ್ಸ್ಟ್ರುವಲ್ ಸೈಕಲ್ ಫಸ್ಟ್ಗೆ ಶುರುವಿಗೆ ಆರಂಭ ಆಗುವಾಗ ಅಂತ ಹೇಳಿದ್ರೆ ಋತುಚಕ್ರ ಮಕ್ಕಳಲ್ಲಿ ಶುರುವಿಗೆ ಆರಂಭ ಆಗುವಾಗ ಹೆವಿ ಬ್ಲೀಡಿಂಗ್ ಆಗ್ಬೋದು ಅಂತ ಹೇಳಿ ನಮ್ಮಲ್ಲಿ ಜನಸಾಮಾನ್ಯರಲ್ಲಿ ಒಂದು ಏನು ನಂಬಿಕೆ ಇದೆ ಅಂತ ಹೇಳಿದ್ರೆ ಒಂದು 3-4 ದಿನ ಇರೋದು ಅದು ನಾರ್ಮಲ್ ಸಾಮಾನ್ಯ ಅಂತ ಹೇಳಿ, ನಾವು ಅದನ್ನು ಹೇಗೆ ಅದು ಕೂಡ ಫಸ್ಟ್ಗೆ ಆಗುವಾಗ ಗೊತ್ತಾಗುದಿಲ್ಲ
1: ಪೇರೆಂಟ್ಸ್ಗೂ, ಅದು ಫಸ್ಟ್ ಅನುಭವ, ಮಗುಗೂ ಕೂಡ ಅದು ಫಸ್ಟ್ ಅನುಭವ. ಸೊ ಯಾವ್ದು ಅಬ್ನಾರ್ಮಲ್ ಅಂತ ಅವರು ಪಾಪ ಅರ್ಥ ಮಾಡ್ಕೊಳೋದಕ್ಕೆ ಟೈಮ್ ಆಗ್ತದೆ ಅಲ್ಲಿ ತನಕ. ಸೊ ಯೂಶಲಿ ಏನಾಗುತ್ತೆ, 3-5 ದಿನ ತನಕ ಆಗುವಂತ ರಕ್ತಸ್ರಾವ ನಾರ್ಮಲೇ ಇರುತ್ತೆ, ಅದಕ್ಕಿಂತ ಜಾಸ್ತಿ ಈಗ 10-15 ದಿನ ತನಕನು ಪೀರಿಯಡ್ಸ್ ಹಾಕ್ತಿರ್ಬೋದು, ಇಲ್ಲ ನಿಲ್ದರೆ ಕೂಡ ಹೋಗ್ಬೋದು, ಮಂತ್ಲಿ ಗಟ್ಲೇನು ಕೂಡ ಕಂಟಿನ್ಯೂ ಆಗ್ಬೋದು. ಮತ್ತೆ ದಿನದಲ್ಲಿ ತುಂಬಾ ರಕ್ತಸ್ರಾವ ಆಗ್ಬೋದು, ಅಂದ್ರೆ ಒಂದ್ ದಿನದಲ್ಲಿ ಆಗೋದಕ್ಕಿಂತ ಜಾಸ್ತಿ ಆಗ್ತಾ ಇದೆ ಅನ್ವಾಗ, ಪ್ಲಸ್ ಮಗುಗೆ ರಕ್ತ ಕೊರತೆ ಆಗ್ತಿದೆ, ಕ್ಷೀಣತೆ ಆಗ್ತಾ ಇದೆ. ಸೊ ಬರ್ತಾ ಬರ್ತಾ ಮಗು ವೀಕ್ ಆಗ್ತಿದೆ, ನಡಿಲಿಕ್ಕೆ ಆಗ್ತಾ ಇಲ್ಲ, ಶಾಲೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಇಲ್ಲ ಎದ್ದು ಡೈಲಿ ಆಕ್ಟಿವಿಟೀಸ್ ನ ಮಾಡ್ಲಿಕ್ಕೂ ಕಷ್ಟ ಆಗ್ತಾ ಇದೆ ಅಂದಾಗ ಬ್ಲೀಡಿಂಗ್ ಪ್ರಮಾಣ ಜಾಸ್ತಿ ಇದೆ ಅಂತ ಅರ್ಥ. ಸೊ ಆ ಟೈಮಲ್ಲಿ ಡೆಫಿನೆಟ್ಲಿ ಡಾಕ್ಟರ್ನ ವಿಸಿಟ್ ಮಾಡಬೇಕಾಗತ್ತೆ. ಸೊ ಅವರು ಇದೆಲ್ಲ ಪರೀಕ್ಷಿಸಿ ಅವರು ಡಿಸೈಡ್ ಮಾಡ್ತಾರೆ ವೆದರ್ ಇಟ್ ಇಸ್ ರಿಕ್ವೈರಿಂಗ್ ಎವಾಲ್ಯೂಯೇಷನ್, ಎಲ್ಲ ತರದ್ದು ಬ್ಲೀಡಿಂಗ್ ಡಿಸಾರ್ಡರ್ಗೆ ಎವಾಲ್ಯೂಯೇಷನ್ ಬೇಕಾ, ಇಲ್ಲಾಂದ್ರೆ ಜಸ್ಟ್ ಇದನ್ನ ವೇಟ್ ಮಾಡಿ ನೋಡ್ಬೋದಾ, ಐರನ್ನು ಸಪ್ಲಿಮೆಂಟೇಷನ್ ನ್ಯೂಟ್ರಿಷನ್ ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ಸರಿ ಹೋಗ್ಬೋದಾ ಅಂತ ಅವರು ಡಿಸೈಡ್ ಮಾಡ್ತಾರೆ.
0: ಇದು ಋತುಚಕ್ರದ ಸಂದರ್ಭದಲ್ಲಿ ಆಗುವಂತಹ ರಕ್ತಸ್ರಾವದ ಬಗ್ಗೆ ನೀವು ಹೇಳಿದ್ದು. ಈಗ ಜನರಲ್ ಆಗಿ ಮಕ್ಕಳಲ್ಲಿ ನೋಡುವಾಗ ಇಂತಹ ಸಂದರ್ಭ ಬಂದಾಗ ಮನೆಯಲ್ಲಿ ಯಾವ ತರದ ಮುನ್ನೆಚ್ಚರಿಕೆಯನ್ನು ತಗೊಳ್ಬೇಕು ಅಂತ ಹೇಳಿ ಹೇಳ್ತೀರಾ ನೀವು?
1: ಸೊ ನಮ್ಗೆ ಇವಾಗ ಫಸ್ಟ್ ಬ್ಲೀಡಿಂಗ್ ಆದಾಗ ಈಗ ಹಲ್ ಬಿದ್ದಾಗ್ಬೋದು ಇಲ್ಲ ಕಟ್ ಆಗ್ಬಹುದು. ಸೊ ಫಸ್ಟ್ ಟೈಮ್ ಮನೆ ಮದ್ದು ಅಂದ ತಕ್ಷಣ ಅರಿಶಿನ ಹಾಕೋದು, ಕಾಫಿ ಪೌಡರ್ ಹಾಕೋದು ಇವನ್ನೆಲ್ಲಾನು ಮಾಡೇ ಮಾಡ್ತಾರೆ, ಅದನ್ನ ದಯವಿಟ್ಟು ಮಾಡಕ್ ಹೋಗ್ಬಾರ್ದು. ಸೊ ಏನ್ ಮಾಡೋದು ಅಂದ್ರೆ ಎಲ್ಲಿ ಬಿದ್ದ ಗಾಯಗಳಲ್ಲಿ ಚೆನ್ನಾಗಿ ನೀರಲ್ಲಿ ತೊಳೆದ್ ಬಿಟ್ಟು, ಸೊ ಜಸ್ಟ್ ಫ್ರೆಶ್ ವಾಟರ್ ಅಲ್ಲಿ ಅವ್ರಿಗೆ ಇದನ್ನ ಆಂಟಿಸೆಪ್ಟಿಕ್ ಲೋಷನ್ ಅವೆಲ್ಲ ಏನು ಹಾಕ್ಲಿಕ್ಕೆ ಆಗ್ಬಾರ್ದು, ಜಸ್ಟ್ ತೊಳೆದು ಅದನ್ನ ಗಟ್ಟಿಯಾಗಿ ಹಿಡಿದು ಇಟ್ಕೋಬೇಕು, ಎಲ್ಲೆಲ್ಲಿ ಇಟ್ಕೊಂಡಂತ ಇದೆಯೋ ಆಗತ್ತಲ್ಲ ಅಲ್ಲಿ ಇಡ್ಬೋದು. ಕೈ ಕಾಲಲ್ಲಾದ್ರೆ ನಾವು ಒತ್ತಿ ಹಿಡಿಬಹುದು, ಹಲ್ಲೆಲ್ಲ ಇದ್ರೂ ಪ್ರೆಸ್ ಮಾಡಿ ಇಡ್ಬೋದು, ಮೂಗಲ್ಲಾದ್ರೂ ಮೂಗನ್ನ ಪ್ರೆಸ್ ಮಾಡಿ ಹಿಡಿದು ಬಾಯಿಂದ ಬ್ರೀತ್ ಮಾಡ್ಬೋದು. ಸೊ ಇನ್ನ ಎಲ್ಲೆಲ್ಲಿ ಐಸ್ ಪ್ಯಾಕ್ಸ್, ನಾವು ಐಸ್ನ ಒಂದು ಕರ್ಚಿಫ್ ಇಲ್ಲ ಅಂದ್ರೆ ಒಂದು ಟವೆಲ್ ಅಲ್ಲಿ ಸುತ್ತಿ ಅದ್ರ ಮೇಲೆ ಇಡೋದ್ರಿಂದ ರಕ್ತ ನಾಳಗಳು ಸ್ವಲ್ಪ ಕನ್ಸ್ಟ್ರಿಕ್ಷನ್ ಆಗುತ್ತೆ, ಸ್ವಲ್ಪ ಸಣ್ಣದಾಗ್ತದೆ. ಸೊ ಅವಾಗ ಬ್ಲೀಡಿಂಗ್ ಸ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತೆ ಅದು ಅಷ್ಟು ಮಾಡಿ ನೋಡಿದ ಮೇಲೂ ಇನ್ನು ರಕ್ತ ನಿಲ್ತಾ ಇಲ್ಲ, ಒಂದು 10 ನಿಮಿಷದ ಮೇಲೆ ಬ್ಲೀಡಿಂಗ್ ಆಗ್ತಾನೆ ಉಂಟು ಅಂದ್ರೆ ಇಮಿಡಿಯೇಟ್ಲಿ ನಿಯರ್ ಬೈ ಎಲ್ಲಿ ಡಾಕ್ಟರ್ ಇರ್ತಾರ ಅಲ್ಲಿ ಹೋಗೋದು ಬೆಟರ್.
0: ಡಾಕ್ಟರ್, ಮತ್ತೆ ಬೇರೆ ಒಂದು ಕಾಯಿಲೆಯಲ್ಲಿ ಕೂಡ ನಮ್ಗೆ ರಕ್ತಸ್ರಾವದ ಈ ಅಸಹಜತೆ ಕಂಡು ಬರ್ತದೆ, ಈ ಡೆಂಗ್ಯೂ ಕಾಯಿಲೆಯಲ್ಲಿ ಇರ್ತದಲ್ಲ ರಕ್ತಸ್ರಾವ, ಅದನ್ನು ಮತ್ತೆ ಇದನ್ನು ನಾವು ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋದು ಅಂತ?
1: ಕರೆಕ್ಟ್. ಸೊ ಈ ಬ್ಲೀಡಿಂಗ್ ಡಿಸಾರ್ಡರ್ ಇರೋ ಮಕ್ಕಳಲ್ಲಿ ಏನು ಕಾರಣಗಳೇ ಇರಲ್ಲ, ಅಂದ್ರೆ ಜ್ವರ ಶೀತ ಕೆಮ್ಮು ಬೊಟ್ಟೆ ನೋವು ಇವೆಲ್ಲ ಬೇದಿ ಏನು ಇಲ್ದಲೆ ಹೋಗ್ಬೋದು, ಅದ್ರ ಜಸ್ಟ್ ಸ್ಪಾಂಟೇನಿಯಸ್ ಆಗಿ ಬ್ಲೀಡಿಂಗ್ ಆಗ್ತದೆ. ಬಟ್ ಈಗ ತೊಂದರೆ ಇರೋದು ಅಂದ್ರೆ ನೀವ್ ಹೇಳ್ದಂಗ್ ಫಾರ್ ಎಕ್ಸಾಂಪಲ್ ಡೆಂಗು, ನಾವು ಕಾಮನ್ ಆಗಿ ನೋಡುವಂಥದ್ದು ಡೆಂಗುನಲ್ಲಿ ಪ್ಲೇಟ್ಲೆಟ್ಸ್ ಕಡಿಮೆ ಆದಾಗ ಬ್ಲೀಡಿಂಗ್ ಆಗೋದು. ಸೊ ಸ್ಕಿನ್ ಅಲ್ಲಿ ಬ್ಲೀಡ್ ಆಗುವಂಥದ್ದು ಒಂದು ಸಣ್ಣ ಸಣ್ಣ ಚುಕ್ಕೆ ಚುಕ್ಕೆ ಕೆಂಪು ಚುಕ್ಕೆ ತರ ಕಾಣಿಸ್ತದೆ ಪ್ಲೇಟ್ಲೆಟ್ ಕೊರತೆನಲ್ಲಿ. ಸೊ ಅದು ಜಸ್ಟ್ ಸ್ಟಾರ್ಟ್ ಆಗಿ ನಾನು ಹೇಳ್ದಂಗೆ ಮೂಗಲ್ಲಿ ಬ್ಲೀಡಿಂಗು ಇಲ್ಲ ಯೂರಿನಲ್ಲಿ ಮೋಷನಲ್ಲಿ ಬ್ಲೀಡಿಂಗು ಈ ತರ ಕಾಣಿಸ್ಬೋದು ಡೆಂಗುನಲ್ಲಿ ಕೂಡ. ಬಟ್ ಅವಾಗ ಮಗು ಸುಸ್ತಿರ್ತದೆ, ಜ್ವರ ಇರುತ್ತೆ, ಬೇರೆ ಸಿಂಪ್ಟಮ್ಸ್ ಕೂಡ ಇರ್ತದೆ, ವಾಮಿಟಿಂಗು ಹೊಟ್ಟೆ ನೋವು ಇಲ್ಲ ಅಂದ್ರೆ ಬೇರೆದು ಅಂದ್ರೆ ಸುಸ್ತಾಗುವಂಥದ್ದು ಜಾಂಡಿಸ್ ಈ ತರ ಎಲ್ಲ ಕಾಣಿಸ್ಬೋದು.
0: ಆಮೇಲೆ ಡಾಕ್ಟ್ರೆ, ಈ ತರ ರಕ್ತಸ್ರಾವ ಆಗ್ತಾ ಹೋಗುವಾಗ ನಾವಿಷ್ಟು ಹೇಳಿದ್ರು, ನೀವು ವೈದ್ಯರು ಇಷ್ಟು ಹೇಳಿದ್ರು, ಕೆಲವೊಮ್ಮೆ ನಾವೇ ನಿರ್ಲಕ್ಷಿಸೋದುಂಟು ಪೋಷಕರು. ಎಷ್ಟು ಅಪಾಯಕಾರಿ ಇದು?
1: ತುಂಬಾ ಅಪಾಯಕಾರಿ. ಯಾವ್ದಂದ್ರೆ ಕೆಲವೊಂದು, ನಾನು ಹೇಳ್ದಂಗೆ ಕೆಲವೊಂದು ಡಿಸಾರ್ಡರ್ಸ್ ಸಿವಿಯರ್ ಡಿಫಿಷಿಯನ್ಸಿ ಇರೋದು ಗೊತ್ತೇ ಆಗಲ್ಲ, ಯಾಕಂದ್ರೆ ಮಕ್ಕಳು ನಾರ್ಮಲ್ ಆಗೇ ಇರ್ತಾರೆ ಟಿಲ್ ದ ಎನ್ಕೌಂಟರ್ ಒಂದು ಮೇಜರ್ ಬ್ಲೀಡಿಂಗ್ ಆಗೋ ತನಕ ಗೊತ್ತೇ ಆಗೋದಿಲ್ಲ. ಸೊ ಐದರ್ ನಾನು ಹೇಳ್ದಂಗೆ ಸಿವಿಯರ್ ಬ್ಲೀಡಿಂಗ್ ಅಂತಂದ್ರೆ ತಲೆಯಲ್ಲಿ ಆಗುವಂತ ರಕ್ತಸ್ರಾವ. ಸೊ ಸ್ಟಾರ್ಟಿಂಗ್ ಪ್ರೆಸೆಂಟೇಷನ್ನೇ ರಕ್ತಸ್ರಾವದ್ದು ಇರ್ಬೋದು. ಸಣ್ಣ ಪುಟ್ಟದೆಲ್ಲ ಅವ್ರಿಗೆ ನೋಟಿಸ್ ಆಗ್ದಲೇ ಹೋಗಿರ್ಬೋದು. ಈ ಸಣ್ಣ ಕೈಗಳಲ್ಲಿ ಕಾಣಿಸೋದ ರಕ್ತ ಕಲೆಗಳಾಗ್ಬೋದು, ಇಲ್ಲೊಂದು ಚೂರು ಬಿದ್ದಾಗ ಆದಾಗ ಕಾಣಿಸ್ಕೊಳ್ಳೋ ಕಪ್ಪು ಕಲೆಗಳಾಗ್ಲೂ ರಕ್ತಸ್ರಾವ ಆಗ್ಬೋದು. ಅದನ್ನ ಜಾಸ್ತಿ ಮನಸ್ಸಿಂದ ನೋಡ್ಕೊಂಡಿರಲ್ಲ. ಸೊ ಅವಾಗ ಬರುವಂತದ್ದು ಎಲ್ಲರ ಮಗು ಮಕ್ಕಳು ಆಟ ಆಡುವಾಗ ನೀವು ಹೇಳ್ದಂಗ ಫಸ್ಟ್ ಸ್ಟಾರ್ಟಿಂಗ್ ನೀವು ಹೇಳಿದ್ರಲ್ಲ ಆಡುವಾಗ ಬೀಳುದು ಹೇಳುದು ಎಲ್ಲ ಸಾಮಾನ್ಯ ಅಂತ. ಸೊ ಅದು ಬಿದ್ದಿರೋದು ಸಣ್ಣ ಪ್ರಮಾಣದೇ ಇರ್ಬೋದು, ಬಟ್ ಆದ್ರೆ ಆಗಿರುವಂತ ಡ್ಯಾಮೇಜ್ ಜಾಸ್ತಿ ಇರ್ತದೆ. ಸೊ ಹಂಗೆ ಬಂದಾಗ ಸುಮಾರು ಪ್ರಾಬ್ಲಮ್ಸ್ ಗಳು ಕಾಣಿಸ್ಕೊಳ್ತದೆ, ಆ ತರನು ಪ್ರೆಸೆಂಟ್ ಆಗ್ತಾರೆ ನಮಗೆ. ಸೊ ಎಮರ್ಜೆನ್ಸಿಗೆ ಬರುವಂತ ಕೇಸಸ್ ಗಳು ಇರ್ತದೆ. ಸೊ ಯಾಕಂದ್ರೆ ಸಣ್ಣ ಪುಟ್ಟದನ್ನ ನಾವು ಅವಾಗ್ಲೇ ಅವೇರ್ನೆಸ್ ತಗೊಂಡು ಎವಾಲ್ಯೂಯೇಟ್ ಮಾಡಿದ್ರೆ ಇದನ್ನ ನಾವು ಪ್ರಿವೆಂಟ್ ಮಾಡಬಹುದು.
0: ಡಾಕ್ಟರ್, ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಿಮ್ಮಲ್ಲಿ ಬಂದಾಗ ನೀವು ಅದನ್ನು ಏನು ಅಂತ ಹೇಳಿ ತಪಾಸಣೆ ಮಾಡಿ ಕಂಡು ಹಿಡಿತೀರ. ಆದ್ರೆ ಈ ರಕ್ತದ ಕ್ಯಾನ್ಸರ್ ಹೇಳ್ತಾರಲ್ಲ, ಅದರಲ್ಲೂ ಕೂಡ ರಕ್ತಸ್ರಾವ ಆಗ್ತದ? ಅದಕ್ಕೂ ಇದಕ್ಕೂ ಏನಾದ್ರೂ ಸಂಬಂಧ ಉಂಟಾ?
1: ಹಾ, ವೆರಿ ಗುಡ್ ಕ್ವೆಶನ್. ಸೊ ಏನಂದ್ರೆ ರಕ್ತಸ್ರಾವ ಕರೆಕ್ಟ್ ಕ್ಯಾನ್ಸರ್ ಲಕ್ಷಣಗಳನ್ನು ಅದು ಒಂದಾಗ್ಬೋದು. ಬಿಕಾಸ್ ರಕ್ತದ ಕ್ಯಾನ್ಸರ್ಗಳು ಮಕ್ಕಳಲ್ಲಿ ಏನು ರೇರ್ ಅಲ್ಲ, ಇಟ್ ಇಸ್ ವೆರಿ ಕಾಮನ್ ಆಯ್ತಾ. ಸೊ ಆ ಬ್ಲಡ್ ಕ್ಯಾನ್ಸರ್ ಅನ್ನೋಂಥದ್ದು ಪ್ರೆಸೆಂಟ್ ಆಗುವಾಗ ಪ್ಲೇಟ್ಲೆಟ್ಸ್ ಕೂಡ ಕಡಿಮೆ ಆಗ್ಬೋದು. ಆ ಪ್ಲೇಟ್ಲೆಟ್ ಕಡಿಮೆ ಆದಾಗ ಈ ರಕ್ತದ ಕಲೆಗಳಾಗ್ಬೋದು, ಇಲ್ಲಾಂದ್ರೆ ಜಸ್ಟ್ ಬ್ಲೀಡಿಂಗ್, ಎಲ್ಲಿಯಾದ್ರೂ ಬ್ಲೀಡಿಂಗ್ ಕಾಣಿಸ್ಕೊಳ್ಳೋದೆ ಜಸ್ಟ್ ಒಂದು ಫಸ್ಟ್ ಮ್ಯಾನಿಫೆಸ್ಟೇಷನ್ ಆಗಿ ಕಾಣಿಸ್ಕೋಬಹುದು. ಅದ್ರನ್ನ ನಾವು ಎವಾಲ್ಯೂಯೇಟ್ ಮಾಡಿ ಹೋಗಿ ನೋಡುವಾಗ ರಕ್ತ ಕಣಗಳು, ಅದು ಇದು ಪ್ಲೇಟ್ಲೆಟ್ಸ್ ಕಡಿಮೆ ಇರಬಹುದು, ಪ್ಲೇಟ್ಲೆಟ್ ಜೊತೆಗೆ ಬಿಳಿ ರಕ್ತ ಕೆಂಪು ರಕ್ತ ವ್ಯತ್ಯಾಸ ಕೂಡ ಕಾಣಿಸ್ತದೆ. ಸೊ ಅವಾಗ ನೋಡುವಾಗ ಮಗುನಲ್ಲಿ ಬೇರೆದು ಅಂದ್ರೆ ಬೇರೆ ಸೈನ್ಸ್ ಎಲ್ಲ ಕಾಣಿಸುವಾಗ, ಲಿವರ್, ಸ್ಪ್ಲೀನ್, ಲಿಂಫ್ ನೋಡ್ಸ್ ಇಂಥದೆಲ್ಲ ಕಾಣಿಸುವಾಗ, ಓ ಇದು ಬ್ಲೀಡಿಂಗ್ ಡಿಸಾರ್ಡರ್ ಅಲ್ಲ, ಇದು ಅದಕ್ಕಿನ್ನ ಜಾಸ್ತಿ ಇದೆ ಕಾಯಿಲೆ ಅಂತ ನಮ್ಗೆ ಅರಿವಾಗ್ತದೆ.
0: ಅಂತ ಹೇಳಿದ್ರೆ ಮೊದಲೇ ನಾವು ಮುನ್ನೆಚ್ಚರಿಕೆ ತಗೊಳ್ಳೋದು ಒಳ್ಳೇದು ಅಂತ ಹೇಳ್ತೀರ. ಈಗ ನೀವು ಮಾತನಾಡ್ತಾ ಡಾಕ್ಟರ್ ಹೇಳಿದ್ರೆ ಪ್ಲೇಟ್ಲೆಟ್ಸ್ ಅಂತ ಹೇಳಿ, ಪ್ಲೇಟ್ಲೆಟ್ಸ್ ಅನ್ನೋದು ನಾವು ಕನ್ನಡದಲ್ಲಿ ರಕ್ತ ತಟ್ಟೆಗಳು ಅಂತ ಹೇಳಿ ಹೇಳ್ತೇವೆ. ನಮ್ಮ ರಕ್ತ ಹೆಪ್ಪುಗಟ್ಟಲಿಕ್ಕೆ ಬಹಳ ಮುಖ್ಯವಾದಂತಹ ಒಂದು ಅಂಶ ರಕ್ತದಲ್ಲಿರೋದು. ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಕೇಳುಗರಿಗೆ ಒಂದು ಸಂದೇಶ, ಕೇಳುಗರೇ ನೀವು ಆಲಿಸ್ತಾ ಇರೋದು ಹಲೋ ಡಾಕ್ಟರ್ ನೇರ ಫೋನಿನ ಕಾರ್ಯಕ್ರಮ. ನೀವು ಕೂಡ ಕರೆ ಮಾಡಿ ಡಾಕ್ಟರ್ ಜೊತೆ ಮಾತಾಡಬಹುದು. ಕರೆ ಮಾಡಿ 6364294949 ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ನೀವು ಕೂಡ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಡಾಕ್ಟರ್ ಹತ್ರ ಕೇಳಬಹುದು. ಇವತ್ತಿನ ನಮ್ಮ ಹಲೋ ಡಾಕ್ಟರ್ ನೇರ ಫೋನಿನ ಕಾರ್ಯಕ್ರಮದ ವೈದ್ಯರು ಡಾಕ್ಟರ್ ಚಂದನಾ ಪೈ, ಕಂಕನಾಡಿ ಮಂಗಳೂರಿನ ಫಾದರ್ ಮುಲ್ಲರ್ಸ್ ಕಾಲೇಜು ಆಸ್ಪತ್ರೆಯ ಮಕ್ಕಳ ರಕ್ತಶಾಸ್ತ್ರ ವಿಭಾಗದಲ್ಲಿ ಕ್ಯಾನ್ಸರ್ ತಜ್ಞರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟ್ರೆ, ಒಂದು ವಿರಾಮ ತಗೊಳ್ಳೋಣ ನಾವು.
1: ಆಗ್ಬೋದು.
2: ನೀವು ಕೇಳ್ತಾ ಇರುವುದು ಇದು ಧ್ವನಿ ಮುದ್ರಿತ ಪ್ರಸಾರ.

0: ನೀವು ಕೇಳ್ತಾ ಇರುವುದು ಇದು ಧ್ವನಿಮುದ್ರಿತ ಪ್ರಸಾರ.
1: ಕೇಳುಗರೆ, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈಗ ನಾವು ಹಲೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದ್ದೇವೆ. ಇವತ್ತಿನ ನಮ್ಮ ವೈದ್ಯರು ಡಾಕ್ಟರ್ ಚಂದನಾ ಪೈ, ಕಂಕನಾಡಿ ಮಂಗಳೂರಿನ ಫಾದರ್ ಮುಲ್ಲರ್ಸ್ ಆಸ್ಪತ್ರೆ ಕಾಲೇಜಿನಲ್ಲಿ ಮಕ್ಕಳ ರಕ್ತಶಾಸ್ತ್ರ ವಿಭಾಗದಲ್ಲಿ ಕ್ಯಾನ್ಸರ್ ತಜ್ಞರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತಿನ ನಮ್ಮ ವಿಷಯ ಮಕ್ಕಳಲ್ಲಿ ಕಂಡುಬರುವ ಅಸಹಜ ರಕ್ತಸ್ರಾವ, ರಕ್ತಸ್ರಾವದ ಅಸ್ವಸ್ಥತೆಗಳು. ಈ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ, ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನೀವು ಕೂಡ ಕರೆ ಮಾಡಿ ಡಾಕ್ಟರ್ ಜೊತೆ ಮಾತಾಡಬಹುದು. ನಮ್ಮ ಫೋನ್ ನಂಬರ್ 6364240499 ಕರೆ ಮಾಡಿ ಈ ಸಂಖ್ಯೆಗೆ. ಇವತ್ತಿನ ನಮ್ಮ ರೇಡಿಯೋ ಡಾಕ್ಟರ್ ವಿಷಯ ಮಕ್ಕಳಲ್ಲಿ ಕಂಡುಬರುವ ರಕ್ತಸ್ರಾವದ ಅಸಹಜತೆಗಳು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮಗೆ. ಮುಂದುವರಿಸುವ ನಾವು ಕಾರ್ಯಕ್ರಮವನ್ನು. ಈಗ ರಕ್ತಸ್ರಾವ ಅಂತ ಹೇಳುವಾಗ ಮಕ್ಕಳಲ್ಲಿ, ಅದರಲ್ಲೂ ವಿಶೇಷವಾಗಿ ಹಿಮೋಫೀಲಿಯಾ ಅನ್ನುವ ಒಂದು ಕಾಯಿಲೆ ಉಂಟು, ಕುಸುಮ ರೋಗ ಅಂತ ಹೇಳಿ ನಾವು ಕನ್ನಡದಲ್ಲಿ ಕರೀತೇವೆ ಅದನ್ನು. ಆ ಕಾಯಿಲೆಗೂ ಈ ತರದ ರಕ್ತಸ್ರಾವಕ್ಕೂ ಮಕ್ಕಳಲ್ಲಿ ಕಂಡು ಬರುವಂತದ್ದು ಏನು ವ್ಯತ್ಯಾಸ ಅಥವಾ ಏನು ಸಂಬಂಧ ಏನಾದರೂ ಇದೆಯಾ?
2: ಹೌದು. ಸೊ ಇದು ಹಿಮೋಫೀಲಿಯಾ ಅನ್ನೋದು ಒಂದು ರಕ್ತಸ್ರಾವದ ಒಂದು ಕಾಯಿಲೆನೇ. ಸೊ ಇದರಲ್ಲಿ ನೀವೇನು ಯಾವಾಗಲೇ ನಾವು ಹೇಳ್ತಾ ಇದ್ವಲ್ಲ, ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅನ್ನೋದು ಕೊರತೆ ಇದ್ರೆ ಬ್ಲಡ್ ಅಲ್ಲಿ ಬ್ಲಡ್ ಕ್ಲಾಟ್ ಆಗೋದು, ನಿಧಾನ ಆಗ್ಬೋದು, ಅದು ಆಗ್ದಲೇ ಹೋಗ್ಬೋದು. ಸೊ ಹಾಗಾಗಿ ಇದು ಆ ತರ ಅಂತ ಅನುವಂಶಿಕವಾಗಿ ಬರುವಂತ ಕ್ಲಾಟಿಂಗ್ ಫ್ಯಾಕ್ಟರ್ ಡಿಫಿಷಿಯನ್ಸಿ ಅಂದ್ರೆ ಕೊರತೆ. ಸೊ ಹಿಮೋಫೀಲಿಯಾದಲ್ಲಿ ನಾವು ಹಿಮೋಫೀಲಿಯಾ ಎ, ಹಿಮೋಫೀಲಿಯಾ ಬಿ ಅಂತ ಹೆಚ್ಚಾಗಿ ಹೇಳ್ತಿರ್ತೀವಿ. ಸೊ ಅದರಲ್ಲಿ ಫ್ಯಾಕ್ಟರ್ 8 ಮತ್ತೆ ಫ್ಯಾಕ್ಟರ್ 9 ಡಿಫಿಷಿಯನ್ಸಿ ಇರೋದನ್ನ ಹಿಮೋಫೀಲಿಯಾ ಎ ಮತ್ತೆ ಬಿ ಅಂತ ಕರಿತೀವಿ. ಸೊ ಇದು ನಾ ಹೇಳ್ದಂಗೆ ಅನುವಂಶಿಕವಾಗಿ ಬಂದಿರೋದು. ಆಲ್ಮೋಸ್ಟ್ ಒಂದು 5-6 ತಿಂಗಳು 4-5 ತಿಂಗಳು ಮಗುನಲ್ಲೇ ನಮ್ಗೆ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗ್ತದೆ. ಜಾಯಿಂಟ್ಸ್ ಅಲ್ಲಿ ಇದಂದ್ರೆ ಹೊರಗಡೆ ಜಾಸ್ತಿ ಬ್ಲೀಡಿಂಗ್ ಕಾಣಿಸೋದಿಲ್ಲ, ಇದೆಲ್ಲ ಒಳಗಡೆ ಆಗುವಂತ ಬ್ಲೀಡಿಂಗ್. ಸೊ ಎಕ್ಸಾಂಪಲ್ ಅಂದ್ರೆ ಕಾಮನ್ ಆಗಿ ಆಗೋದು ಅಂದ್ರೆ ಜಾಯಿಂಟ್ಸ್ ಅಲ್ಲಿ ಆಗುವಂತ ಬ್ಲೀಡಿಂಗ್, ಮಂಡಿದು ಜಾಯಿಂಟ್ಸ್ ಅಲ್ಲಿ ಆಗ್ಬೋದು, ಕೈದು ಜಾಯಿಂಟ್ಸ್ ಗಳಲ್ಲೆಲ್ಲ ಆಗ್ಬೋದು. ಬ್ಲೀಡಿಂಗ್ ಆಗಿ ಊತಾಗ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ನಡಿಲಿಕ್ಕೆ ಕಷ್ಟ ಆಗ್ತದೆ, ಮತ್ತೆ ಮಗುಗೆ ಬರ್ತಾ ಬರ್ತಾ ಅದರದ್ದು ಆಕ್ಟಿವಿಟಿ ಅಂದ್ರೆ ಕೈದು ಮೂವ್ಮೆಂಟ್ಸ್ ಗಳೆಲ್ಲೂ ಕಡಿಮೆ ಆಗ್ತಾ ಬರ್ತದೆ. ಕೈದಾಗ್ಲಿ ಕಾಲಾಗ್ಲಿ ಎಲ್ಲಿ ಜಾಯಿಂಟ್ಸ್ ಹೋಗುತ್ತೋ ಅಲ್ಲಿ ಆಗಿ ಆಗಿ ಆಗಿ ಜಾಯಿಂಟ್ ಡ್ಯಾಮೇಜ್ ಆಗ್ತಾ ಬರ್ತದೆ. ಇಲ್ಲ ಇನ್ನ ಸಿವಿಯರ್ ಬ್ಲೀಡಿಂಗ್ ಅಂದ್ರೆ ಹೊಟ್ಟೆಯಲ್ಲಿರೋ ಮಸಲ್ಸ್ ಗಳಲ್ಲಿ ಅಂದ್ರೆ ಸ್ನಾಯುಗಳಂತೇನು ಹೇಳ್ತೀವಲ್ಲ, ಮಸಲ್ಸ್ ಮಾಂಸಖಂಡಗಳಲ್ಲೂ ಕೂಡ ರಕ್ತಸ್ರಾವ ಆಗ್ಬೋದು. ಜೋರಾಗಿ ನಡೆದು ಇಲ್ಲ ಆಕ್ಟಿವಿಟೀಸ್ ಮಾಡಿ ಇಲ್ಲ ಏನ ತಾಗಿ ಆಕ್ಸಿಡೆಂಟ್ಸ್ ಆದಾಗ ಎಲ್ಲ ಸಿವಿಯರ್ ಅಮೌಂಟ್ ಆಫ್ ಬ್ಲೀಡಿಂಗ್ ಆಗ್ಬೋದು. ಸೊ ಒಳಗಡೆ ಏನು ಕಾಣಿಸ್ತೇ ಇದ್ರು ಇದು ಒಳಗೆ ಆಗುವಂತ ಸಿವಿಯರ್ ಮಟ್ಟಿಗೆ ರಕ್ತಸ್ರಾವ ಆಗ್ಬೋದು. ಸೊ ಹಿಮೋಫೀಲಿಯಾ ಅನ್ನೋದು ಆ ತರದ್ದು ಒಂದು ಅನುವಂಶಿಕವಾಗಿ ಬಂದಿರೋ ಕಾಯಿಲೆ. ಸೊ ನೆಕ್ಸ್ಟ್ ಜನರೇಷನ್ಗೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ.
1: ಮೋಸ್ಟ್ ಆಫ್ ದ ಕೇಸಸ್ ಈ ಹಿಮೋಫೀಲಿಯಾ ಅನ್ನೋದು ಆನುವಂಶಿಕವಾಗಿ ಬರುವಂತದೇ ಕಾರಣ, ಬೇರೆ ಏನು ಕಾರಣದಿಂದ ಬರುವಂತಹ ಸಾಧ್ಯತೆ?
2: ಇದು ಅದು ಅಕ್ವೈರ್ಡ್ ಹಿಮೋಫೀಲಿಯಾ ಅಂತ ಕೂಡ ಹೇಳ್ತೀವಿ. ಕೆಲವೊಂದ್ಸತಿ ಈ ನಮ್ಗೆ ಸಂಧಿವಾತದ ಕೆಲವೊಂದು ರೋಗಗಳಲ್ಲಿ ಫ್ಯಾಕ್ಟರ್ 8 ನಮ್ಮ ಬಾಡಿನಲ್ಲೇ ಒಂದು ಪ್ರೋಟೀನ್ಸ್ಗಳು ಉತ್ಪತ್ತಿ ಆಗುತ್ತೆ, ಅದು ಎಗೇನ್ಸ್ಟ್ ಪ್ರೋಟೀನ್ಸ್ ಉತ್ಪತ್ತಿ ಆಗುತ್ತೆ. ಸೊ ನಾರ್ಮಲ್ ಆಗಿ ಉತ್ಪಾದನೆ ನಮ್ಮ ಬಾಡಿಯಲ್ಲಿ ಸರಿಯಾಗಿ ಆಗ್ಬೋದು, ಬಟ್ ಅದಕ್ಕೆ ಆಂಟಿಬಾಡೀಸ್ ಎಲ್ಲ ಉತ್ಪತ್ತಿ ಆದಾಗ ಫ್ಯಾಕ್ಟರ್ 8 ಲೆವೆಲ್ಸ್ ಎಲ್ಲ ನಾಶ ಆಗ್ಬೋದು. ಸೊ ಅವಾಗ ಅದು ಹಿಮೋಫೀಲಿಯಾ ತರನೇ ಪ್ರೆಸೆಂಟ್ ಆಗುತ್ತೆ. ಬಟ್ ಆದ್ರೆ ಅದು ಟ್ರೀಟ್ಮೆಂಟ್ ಮಾಡುವಂತ ಕಾಯಿಲೆ. ಹಿಮೋಫೀಲಿಯಾಗೆ ನಾವು ಹಿಮೋಫೀಲಿಯಾಗೆ ಬೇಕಾದಂತ ಫ್ಯಾಕ್ಟರ್ಸೇ ಕೊಡ್ಬೇಕಾಗತ್ತೆ. ಆದ್ರೆ ಇದು ಅಕ್ವೈರ್ಡ್ ಹಿಮೋಫೀಲಿಯಾ ಅದೇ ತರ ಕಾಣಿಸಿದ್ರು ಇದು ಸಣ್ಣ ಮಕ್ಕಳಲ್ಲಿ ಇಲ್ಲ ಇಷ್ಟು ಎಷ್ಟೋ ವರ್ಷಗಳ ಕಾಲ ಏನು ಪ್ರೆಸೆಂಟೇಷನ್ ಇಲ್ದಲೆ ಹೋಗ್ಬೋದು. ಸೊ ಈ ಕಾಯಿಲೆ ಬಂದಾಗ ಆ ರೂಪ ಜಾಸ್ತಿ ಇದ್ದಾಗ ಅದು ಕಂಟ್ರೋಲ್ ಇಲ್ದೇ ಇದ್ದಾಗ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡಲೆ ಹೋದಾಗ ಈ ತರ ಹಿಮೋಫೀಲಿಯಾ ಅಕ್ವೈರ್ಡ್ ಹಿಮೋಫೀಲಿಯಾ ತರನು ಕೂಡ ಪ್ರೆಸೆಂಟ್ ಆಗ್ಬೋದು, ಬಟ್ ಅದು ಗುಣಪಡಿಸುವಂತ ಕಾಯಿಲೆ.
1: ಹಿಮೋಫಿಲಿಯಕ್ಕೆ ಈಗ ನೀವು ಅದಕ್ಕೆ ಸಂಬಂಧಿಸಿದ ಯಾವುದು ಅಂಶಗಳನ್ನ ನೀವು ಅದಕ್ಕೆ ಔಷಧಿಯ ರೂಪದಲ್ಲಿ ಕೊಡ್ತೀರಂತ ಹೇಳಿದ್ರು. ಈಗ ಡಾಕ್ಟರ್, ಈ ಮಕ್ಕಳಲ್ಲಿ ಹಿಮೋಫಿಲಿಯಾ ಅಲ್ಲದ ಮಕ್ಕಳಲ್ಲಿ ರಕ್ತಸ್ರಾವದ ಏನು ತೊಂದರೆ ಕಂಡು ಬಂದಾಗ ಆಹಾರದಲ್ಲಿ ನಾವು ಯಾವ ರೀತಿಯ ಮಾರ್ಪಾಡುಗಳನ್ನು ಮಾಡಿಕೊಳ್ಬೇಕು ಪೋಷಕರು?
2: ಓಕೆ. ಸೊ ಇವಾಗ ಏನಾಗುತ್ತೆ ಅಂದ್ರೆ ಈ ಬ್ಲಡ್ ಕ್ಲಾಟ್ ಆಗೋಕೆ ಅಂತ ಯಾವುದೇ ಆಹಾರ ತಗೊಳ್ಳೋಂಥದ್ದು ಹಂಗ್ಯಾವುದು ಕಂಡು ಬರಲ್ಲ. ಸೊ ಆದ್ರೆ ಬ್ಲೀಡಿಂಗ್ ಆಗಿ ರಕ್ತಸ್ರಾವ ಆಗಿ ರಕ್ತ ಕೊರತೆ ಆಗ್ತಾ ಇದೆ ಅನ್ನುವಾಗ ನಾವು ಕಬ್ಬಿಣದ ಅಂಶದ ಆಹಾರಗಳನ್ನ ಸ್ವಲ್ಪ ಜಾಸ್ತಿ ತಗೊಳ್ಳಿಕ್ಕೆ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ತುಂಬಾ ಬ್ಲೀಡಿಂಗ್ ಆಗ್ತಾನೆ ಇದೆ, ಆ ಟೈಮಲ್ಲಿ ಮಗುವಿನಲ್ಲಿ ಹಿಮೋಗ್ಲೋಬಿನ್ ಕಡಿಮೆನೇ ಕಾಣಿಸ್ತದೆ. ಸೊ ನಮ್ಗೆ ರಕ್ತ ಹಾಕುವಂತ ಅವಶ್ಯಕತೆ ಕೂಡ ಬರ್ಬೋದು, ಅಷ್ಟು ಮಟ್ಟಿಗೆ ಬ್ಲೀಡಿಂಗ್ ಆಗುವಂತ ಪರಿಸ್ಥಿತಿ ಕೂಡ ಇರ್ತದೆ. ಸೊ ಆ ಮಿನಿಮಲ್ ಅಮೌಂಟ್ ಆಫ್ ಬ್ಲೀಡಿಂಗ್ ಅನ್ನ ನಾವು ಆಹಾರದಲ್ಲೇನೆ ಅದನ್ನ ಇಂಪ್ರೂವ್ಮೆಂಟ್ ಕಾಣಿಸ್ಕೋಬಹುದು ಮಾಡ್ಕೋಬಹುದು. ಸೊ ಆ ಟೈಮಲ್ಲಿ ಪೌಷ್ಟಿಕಾಂಶತೆ ಆಹಾರ ತುಂಬಾ ಇಂಪಾರ್ಟೆಂಟ್ ಆಗತ್ತೆ, ಅವಾಗ ಆಹಾರದ ರೋಲ್ ಬರ್ತದೆ
1: ಅಂತ ಹೇಳಿದ್ರೆ ಕಬ್ಬಿಣದ ಸತ್ವದ ಆಹಾರಗಳನ್ನ ತಗೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಹೇಳ್ಬಿಡಿ ಡಾಕ್ಟ್ರೆ, ಕಬ್ಬಿಣದ ಸತ್ವ ಹೆಚ್ಚಿರುವಂತಹ ಆಹಾರ ಪದಾರ್ಥಗಳು ಯಾವುವು?
2: ಹಸಿರು ತರಕಾರಿಗಳು, ಸೊಪ್ಪುಗಳು, ಕಾಳುಗಳು, ಮತ್ತೆ ಎಗ್, ಫಿಶ್ ಇರ್ಬೋದು, ಆಮೇಲೆ ಎಲ್ಲ ತರದ್ದು ನಮ್ಮ ಇದು ಬ್ರಾಡ್ ಬೀನ್ಸ್ ಅಂತ ಹೇಳ್ತೀವಿ, ರಾಜ್ಮಾ ಆಗ್ಬೋದು,
1: ರಾಜ್ಮಾ,
2: ಮತ್ತೆ ನಟ್ಸ್, ಡ್ರೈ ಫ್ರೂಟ್ಸ್, ಮತ್ತೆ ಇದು
1: ಮೊಳಕೆ ಕಟ್ಟಿದ
2: ಕಾಳುಗಳು. ಸೊ ಇಂಥದ್ರಲ್ಲೆಲ್ಲ ನಮ್ಗೆ ಕಬ್ಬಿಣದ ಅಂಶಗಳು ಜಾಸ್ತಿ ಇರ್ತದೆ. ಸೊ ಆ ಟೈಮಲ್ಲಿ ನಾವು ಅಂದ್ರೆ ಸಾಧಾರಣ ಸುಮ್ಮನೆ ರೆಗ್ಯುಲರ್ ಆಗಿ ಎಲ್ಲರ ಮನೆಯಲ್ಲೂ ಇದೇ ಇದನ್ನ ರೂಟೀನ್ ಆಗಿ ಇದ್ ಮಾಡ್ಕೊಂಡ್ರೆ ಒಳ್ಳೇದು, ಎಲ್ಲರಿಗೂ ರಕ್ತದ್ದು ಕಡಿಮೆ ಆಗುವಂತ ಸಂದರ್ಭ ಬರೋದಿಲ್ಲ.
1: ಇಂತಹ ಮಕ್ಕಳಿಗೆ ಅಲ್ಲದೆ ಸಾಮಾನ್ಯರಿಗೂ ಕೂಡ ಇದು ಒಳ್ಳೆಯ ಆಹಾರ ಅಂತೇಳಿ ನೀವು ಹೇಳ್ತೀರಾ ಅಂತ ಹೇಳಿದ್ರೆ, ನಮ್ಮ ಶರೀರದಲ್ಲಿ ರಕ್ತ ವೃದ್ಧಿ ಆಗೋದು ಬಹಳ ಮುಖ್ಯವಾದ ಒಂದು ಅಂಶ. ಸೊ ಹಾಗಾಗಿ ಇಂತಹ ಆಹಾರಗಳನ್ನ ಈ ಮಕ್ಕಳಲ್ಲದೆ, ರಕ್ತಸ್ರಾವದ ಅಸ್ವಸ್ಥತೆ ಇರುವ ಮಕ್ಕಳಲ್ಲದೆ ನಾವು ಕೂಡ ಸೇವಿಸಲೇಬೇಕಾದಂತಹ ಆಹಾರ ಅಂತ ಹೇಳಿ ನೀವು ಹೇಳುದು ಡಾಕ್ಟ್ರೆ. ಇದೀಗ ಅನ್ಕೊಳ್ಳಿ, ಈಗ ನಮ್ಮ ಮನೆಯಲ್ಲಿ ಒಂದು ಮಗು ಉಂಟು, ಅದಕ್ಕೆ ಈ ತರ ಒಂದು ರಕ್ತಸ್ರಾವದ ಅಸ್ವಸ್ಥತೆ ಉಂಟು ಅಂತ ಹೇಳಿ ಡಯಾಗ್ನೋಸ್ ಆಯ್ತು, ಆಮೇಲೆ ನಾವು ಮನೆಯವರು ಯಾವ ರೀತಿಯಲ್ಲಿ ಆ ಮಗುವನ್ನ ನೋಡ್ಕೊಳ್ಬೇಕು?
2: ವೆರಿ ಗುಡ್, ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಅಂತಾನೆ ಹೇಳ್ಬೋದು. ಸೊ ಈಗ ಎಲ್ಲ ಮಕ್ಳ ತರನೇ ಈ ಮಕ್ಳಿಗೆ ನಾವು ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಅಂದ್ರೆ ಫುಟ್ಬಾಲ್ ಆಗ್ಬೋದು, ಇಲ್ಲ ಕ್ರಿಕೆಟ್ ಆಗ್ಬೋದು, ರನ್ನಿಂಗ್ ಆಗ್ಬೋದು, ಸೈಕ್ಲಿಂಗ್, ವಿಗರಸ್ ಆಕ್ಟಿವಿಟೀಸ್ ಅನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡ್ಬೇಕಾಗತ್ತೆ ನಾವು. ಸೊ ನಮ್ಮ ಮಕ್ಳು ಯಾವ ಮಗುವಿನ ಕಡಿಮೆ ಇಲ್ಲ ಅಂತ ನಾವು ಎನ್ಕರೇಜ್ ಮಾಡ್ಲಿಕ್ಕೆ ಹೋದ್ರೆ ಅದರಿಂದ ಆಗೋ ಡ್ಯಾಮೇಜ್ ನ ಮತ್ತೆ ಸರಿ ಮಾಡ್ಲಿಕ್ಕೆ ಸುಮಾರು ಟೈಮ್ ತಗೊಳ್ಬಹುದು, ಪ್ಲಸ್ ಮಗುಗೂ ಕೂಡ ಸುಮಾರು ತೊಂದರೆಗಳಾಗ್ಬೋದು, ಫ್ರಾಕ್ಚರ್ಸ್ ಆಗ್ಬೋದು, ಮತ್ತೆ ಬ್ಲೀಡಿಂಗ್ ಆಗಿ ಜಾಯಿಂಟ್ ಡ್ಯಾಮೇಜ್ ಆಗ್ಬೋದು, ಹೇಳ್ದಂಗೆ ಬಾಲ್ ಏನಾದ್ರೂ ತಲೆ ಒಳಗೆ ಬಿದ್ರೆ ತಲೆಯಲ್ಲೂ ರಕ್ತಸ್ರಾವ ಆಗ್ಬೋದು. ಸೊ ಈ ತರದನ್ನ ಅಗ್ರೆಸಿವ್ ಸ್ಪೋರ್ಟ್ಸ್ ಅನ್ನ ಅವಾಯ್ಡ್ ಮಾಡ್ಬೇಕು, ಮತ್ತೆ ಶಾರ್ಪ್ ಐಟಮ್ಸ್ ಗಳನ್ನ ಆದಷ್ಟು ಸಣ್ಣ ಮಕ್ಕಳಿರುವಾಗ ಅವ್ರ ಕಡೆಯಿಂದ ಅವಾಯ್ಡ್ ಮಾಡೋದು ಬೆಟರ್, ದೊಡ್ಡವರಾದಾಗ ಕೇರ್ಫುಲ್ ಆಗಿ ಯೂಸ್ ಮಾಡೋದನ್ನ ಅವ್ರಿಗೆ ಮುಂಚೆಯಿಂದಾನೇ ಹೇಳ್ಕೊಡ್ಬೇಕು. ಮತ್ತೆ ಕೆಲವೊಂದು ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ, ಈಗ ನಾವು ಜ್ವರ ಬಂತು ಅಂದ್ರೆ ನಾವೇ ಮೆಡಿಕಲ್ ಶಾಪಿಗೆ ಹೋಗಿ ಒಂದಷ್ಟು ಮೆಡಿಸಿನ್ಸ್ ತಗೊಂಡ್ ಬಂದು ಕೊಡುವಂತದಿರ್ತದೆ. ಸೊ ಅದನ್ನ ಈ ತರ ಮಕ್ಕಳಲ್ಲಿ ರಿಸ್ಕ್ ತಗೊಳ್ಳೇಬಾರ್ದು, ಯಾಕಂದ್ರೆ ಕೆಲವೊಂದು ಎನ್ಎಸ್ಐಡಿಸ್ ಅಂತ ಹೇಳ್ತೀವಿ, ಆ ಮೆಡಿಸಿನ್ಸ್ ಎಲ್ಲ ಪ್ಲೇಟ್ಲೆಟ್ ಫಂಕ್ಷನ್ ನ ಕಡಿಮೆ ಮಾಡ್ತದೆ. ಆಲ್ರೆಡಿ ಬ್ಲೀಡಿಂಗ್ ಟೆಂಡೆನ್ಸಿ ಇರೋ ಮಕ್ಕಳಲ್ಲಿ ಈತ ಪ್ಲೇಟ್ಲೆಟ್ಸ್ ಕೂಡ ಕೆಲಸ ಮಾಡೋದ್ ಕಡಿಮೆ ಮಾಡಿದಾಗ ಸೊ ಬ್ಲೀಡಿಂಗ್ ಟೆಂಡೆನ್ಸಿ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಸೊ ಹಂಗಾಗಿ ಈ ತರ ನಾವು ಇದು ಮಾಡ್ಬೇಕು. ಮತ್ತೆ ಫಸ್ಟ್ ಏಡ್ ಮಾಡೋದು ಅಂದ್ರೆ ಇವಾಗ ನೈಟ್ ಅಲ್ಲಿ ಬ್ಲೀಡಿಂಗ್ ಆಯ್ತು, ಇಲ್ಲ ಯಾರು ಸಿಗ್ದಲೇ ಇರೋ ಟೈಮಲ್ಲಿ, ಇಲ್ಲ ಮನೇಲಿ ಯಾರು ಇಲ್ದಲೇ ಇರುವಾಗ ನಿಮ್ಗೆ ಸಡನ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋ ತನಕ ಹೇಗೇನ್ ಮಾಡ್ಬೇಕು ಅನ್ನೋದು ಫಸ್ಟ್ ಏಡ್ ಅನ್ನ ನೀವೆಲ್ಲರೂ ಅರ್ತ್ಕೋಬೇಕು. ನಾವ್ ಹಂಗೆ ಹೇಳ್ದಂಗೆ ಎಲ್ಲಿ ಕ್ಲೀನ್ ಮಾಡಿ ಆ ಏರಿಯಾನ ಜಸ್ಟ್ ಪ್ರೆಷರ್ ಇಟ್ಟು ನೆಕ್ಸ್ಟ್ ಐಸ್ ಅಪ್ಲಿಕೇಶನ್ ಮಾಡಿ ಆದಷ್ಟು ಬೇಗ ಹಾಸ್ಪಿಟಲ್ ಮುಟ್ಟಂಗೆ ನೋಡ್ಕೋಬೇಕು. ರಾದರ್ ದನ್ ನಾವೇ ಇದನ್ನ ಟ್ರೀಟ್ಮೆಂಟ್ ಮಾಡುವ ಅರಿಶಿನ ಹಾಕಿ ಇದನ್ನ ಹಾಕಿ ನೋಡೋಣ ಅನ್ನೋದನ್ನ ಮಾಡ್ಬೇಕು, ಬಟ್ಟೆ ಕಟ್ಟಿ ಕೂಡಿಸೋದು ಆ ತರ ಮಾಡಬಾರ್ದು.
1: ಡಾಕ್ಟರ್, ಇದೀಗ ನೀವು ಮಾತನಾಡ್ತಾ ಹೇಳಿದ್ರಿ ಕೆಲವು ಔಷಧಿಗಳಿಂದ ರಕ್ತ ಹೆಪ್ಪುಗಟ್ಟಿಸುವ ಅಂಶ ಪ್ಲೇಟ್ಲೆಟ್ ಏನಿದೆ ಅದರ ಡ್ಯಾಮೇಜ್ ಕೂಡ ಆಗ್ತದೆ, ಅದು ಕೊರತೆ ಕಂಡು ಬರ್ತದೆ ಅಂತ ಹೇಳಿ. ಈಗ ಪ್ಲೇಟ್ಲೆಟ್ ಅನ್ನೇ ಹೆಚ್ಚು ಮಾಡುವಂತಹ ಯಾವುದು ಔಷಧಿ ಅಥವಾ ಆ ತರ ಆಹಾರ ಆ ತರ ಇಲ್ವಾ?
2: ಪ್ಲೇಟ್ಲೆಟ್ ಅನ್ನ ನಾವು ಅಂದ್ರೆ ಹಾಗೆ ಮೆಡಿಸಿನ್ಸ್ ಅಲ್ಲಿ ಸುಮಾರಿದೆ ಪ್ಲೇಟ್ಲೆಟ್ ಅನ್ನ ಜಾಸ್ತಿ ಮಾಡಂಗೆ. ಆಹಾರಗಳಂದ್ರೆ ನಾವು ಪಪ್ಪಾಯ ಲೀವ್ಸ್ ಅದನ್ನೆಲ್ಲ ತಗೊಂಡ್ವಾಗ, ಇಲ್ಲ ಕಿವಿ ಫ್ರೂಟ್ಸ್ ಇವೆಲ್ಲ ತಗೊಂಡ್ವಾಗ ಸ್ವಲ್ಪ ಮಟ್ಟಿಗೆ ಪ್ಲೇಟ್ಲೆಟ್ ಅನ್ನ ವೃದ್ಧಿ ಕಾಣಬಹುದು. ಬಟ್ ಆದ್ರೆ ಅದು ನಾರ್ಮಲ್ ಹಾಗೆಯೇ ಅಷ್ಟು ಬೇರೆ ಟ್ರೀಟ್ಮೆಂಟ್ ಇಲ್ದಲೆ ಬರೀ ಫುಡ್ ಅಲ್ಲೇ ನಾವು ಪ್ಲೇಟ್ಲೆಟ್ ಅನ್ನ ಹೆಚ್ಚಿಸ್ಕೊಂತೀವಿ ಅನ್ನೋ ಮಾತು ಸುಳ್ಳು.
1: ಹೌದು, ಆಗೋದಿಲ್ಲ.
2: ಹೌದು.
1: ಈಗ ಡಾಕ್ಟ್ರೆ, ಈಗ ಒಂದು ಮಗುವಿಗೆ ಅವನೊಂದು 8 ವರ್ಷ ಇರುವಾಗ ಅಥವಾ 5 ವರ್ಷ ಇರುವಾಗ ಈ ತರದ ರಕ್ತಸ್ರಾವದ ಅಸಹಜತೆ ಉಂಟು ಅಂತ ಹೇಳಿ ಗೊತ್ತಾಯ್ತು, ಏನು ಇದು ಕಾಯಿಲೆ ಜೀವನ ಪರ್ಯಂತ ನಡ್ಕೊಂಡು ಹೋಗ್ತದ?
2: ಓಕೆ, ಸೊ ಇದು ಕಂಜನೈಟಲ್ ಬ್ಲೀಡಿಂಗ್ ಡಿಸಾರ್ಡರ್ ಅಂದ್ರೆ ಅನುವಂಶಿಕವಾಗಿ ಬಂದಿರೋದು ಹುಟ್ಟಾಗಿಂದನೇ ಕಾಣಿಸ್ಕೊಂಡಿರುವಂತಹ ಬ್ಲೀಡಿಂಗ್ ಡಿಸಾರ್ಡರ್ಗೆ ನಾವು ಅದನ್ನ ಅವಾಯ್ಡ್ ಮಾಡ್ತಾ ಹೋಗ್ಬೋದೇ ಹೊರತು ಅದನ್ನ ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ಮಾಡಕ್ ಆಗಲ್ಲ. ಸೊ ಇನ್ ದ ಸೆನ್ಸ್ ಇಮೋಫಿಲಿಯಾ ಒಂದು ಎಕ್ಸಾಂಪಲ್ ನಾನು ಹೇಳೋದಾದ್ರೆ, ಇಮೋಫಿಲಿಯಾಗೆ ಟ್ರೀಟ್ಮೆಂಟ್ ಅಂತ ಇಲ್ಲ. ಸೊ ಅದಕ್ಕೆ ಓನ್ಲಿ ಕಂಟ್ರೋಲ್ ಮಾಡ್ಬೋದು, ಅದಕ್ಕೆ ಫ್ಯಾಕ್ಟರ್ಸ್ ಕೊಡಬೇಕು, ಲೈಫ್ ಲಾಂಗ್ ಫ್ಯಾಕ್ಟರ್ಸೇ ಕೊಡ್ತಾ ಹೋಗ್ಬೇಕಾಗತ್ತೆ. ಸೊ ಒಂದ್ಸತಿ ಕೊಟ್ಟಮೇಲೆ ಅದು ಟ್ರೀಟ್ಮೆಂಟ್ ಆಯ್ತು, ಇನ್ನು ಮುಂದೆ ಬ್ಲೀಡಿಂಗ್ ಆಗೋದಿಲ್ಲ ಅನ್ನೋ ಮಾತು ಮಾತ್ರ ಸುಳ್ಳು. ಸೊ ಹಾಗೆ ಈಗ ಬೇರೆ ಫ್ಯಾಕ್ಟರ್ಸ್ ಡಿಫಿಷಿಯನ್ಸಿ, ಈಗ ವಾನ್ ವಿಲಿಬ್ರಾಂಡ್ ಡಿಸೀಸ್ ಅನ್ನೋದು ಕಾಮನ್ ಆಗಿ ಕಾಣಿಸೋ ಅಂತ ಒಂದು ಬ್ಲೀಡಿಂಗ್ ಡಿಸಾರ್ಡರ್. ಸೊ ಅದರಲ್ಲೂ ಅಷ್ಟೇ, ಮೂಗಲ್ಲಿ ಬ್ಲೀಡ್ ಆಗ್ಬೋದು, ಇಲ್ಲ ಹಲ್ಲಲ್ಲಿ ಬ್ಲೀಡ್ ಆಗ್ಬೋದು, ಇಲ್ಲ ಪೀರಿಯಡ್ಸ್ ಟೈಮಲ್ಲಿ ಹೆವಿ ಬ್ಲೀಡಿಂಗ್, ಎಲ್ಲಾ ಟೈಮಲ್ಲೂ ಹೆವಿ ಬ್ಲೀಡಿಂಗ್ ಆಗ್ಬೋದು. ಸೊ ಆ ಟೈಮಲ್ಲಿ ನಾವು ಫ್ಯಾಕ್ಟರ್ಸ್ ನ ಕೊಡಬೇಕಾಗತ್ತೆ, ವಾನ್ ವಿಲಿಬ್ರಾಂಡ್ ಫ್ಯಾಕ್ಟರ್ ನ ಕೊಡಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಬೇರೆ ಸ್ವಲ್ಪ ಸಪೋರ್ಟಿವ್ ಮೆಡಿಕೇಶನ್ಸ್ ನ ಕೊಡ್ತೀವಿ ಬ್ಲೀಡಿಂಗ್ ನ ಆ ಟೈಮಲ್ಲಿ ಸ್ಟಾಪ್ ಮಾಡಲಿಕ್ಕೆ. ಸೊ ಹಿಂಗೆ ಕಂಪ್ಲೀಟ್ ಆಗಿ ಒಂದ್ಸತಿ ಟ್ರೀಟ್ಮೆಂಟ್ ಮಾಡಿದ್ರೆ ಮುಗ್ದೋಯ್ತು, ಇನ್ನ ಟ್ರೀಟ್ಮೆಂಟ್ ಇಲ್ಲ ಅನ್ನೋದು ಮಾತು ಸುಳ್ಳು. ಕೆಲವೊಂದು ಅಕ್ವೈರ್ಡ್ ಬ್ಲೀಡಿಂಗ್ ಡಿಸಾರ್ಡರ್ಸ್ ನಾನು ಹೇಳ್ದಂಗೆ, ಸೊ ಇವಾಗ ಲಿವರ್ ಪ್ರಾಬ್ಲಮ್ಸ್ ಇಂದ ಬರೋದಾಗ್ಬೋದು, ಇಲ್ಲ ರೂಮ್ಯಾಟಿಕ್ ಡಿಸೀಸಸ್ ಅಂದ್ರೆ ಸಂಧಿವಾತದ ಒಟ್ಟಿಗೆ ಬರುವಂತ ಪ್ರಾಬ್ಲಮ್ ಆಗ್ಬೋದು, ಡೆಂಗು ಅದು ಕ್ಷಣಿಕ, ಅದೆಲ್ಲ ಆವಾಗ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಹೆರಿಡಿಟ್ರಿಯಿಂದ ಬಂದಿರೋದನ್ನ ಕ್ಯೂರ್ ಮಾಡ್ಲಿಕ್ಕೆ ಅಂತ ಇಲ್ಲ, ಆಗುದಿಲ್ಲ, ಅದನ್ನ ನಾವು ಕಂಟ್ರೋಲ್ ಮಾಡಬಹುದು, ಸೇಫ್ ಆಗಿ ಪ್ರಿವೆಂಟ್ ಮಾಡಬಹುದು
1: ಅಂತ ಹೇಳಿದ್ರೆ, ಗಳಿಸಿದ ನಮ್ಮ ಜೀವಮಾನದಲ್ಲಿ ಗಳಿಸಿದ ಅಂತ ಹೇಳಿದ್ರೆ ಟೆಂಪರರಿಯಾಗಿ ಬಂದಂತಹ ಕಾಯಿಲೆಗಳಿಗೆ ಅಲ್ಲಿಯ ಮಟ್ಟಿಗೆ ನಾವು ಸುಧಾರಿಸಬಹುದು, ಆದರೆ ಹುಟ್ಟಿನಿಂದ ಬಂದದಕ್ಕೆ ನಾವು ಜೀವನ ಪರ್ಯಂತ ಚಿಕಿತ್ಸೆಯನ್ನು
2: ತಗೊಳ್ಳೇಬೇಕು
1: ಅಂತ ಹೇಳಿ. ಈಗ ನೀವು ಸುಮಾರು ಜನ ಪೋಷಕರನ್ನ ನೋಡಿದ್ದೀರಿ, ಕಾಯಿಲೆ ಇರುವವರನ್ನ ಮಕ್ಕಳನ್ನ ನೋಡಿದಿರಲ್ಲ ಡಾಕ್ಟರ್, ಸಾಮಾನ್ಯವಾಗಿ ಬಂದವರು ಪೋಷಕರು ಈ ತರ ನೀವು ಹೇಳಿದಾಗ ಅವರ ಪ್ರತಿಕ್ರಿಯೆ ಹೇಗಿರ್ತದೆ? ಅವರಲ್ಲಿ ಕೆಲವು ತಪ್ಪು ಕಲ್ಪನೆಗಳು ಕೂಡ ಇರುವಂತಹ ಸಾಧ್ಯತೆ ಉಂಟು, ಇಲ್ಲ ಇದು ಸಾಮಾನ್ಯ, ಇದು ನಾವು ಕೂಡ ಬಿದ್ದಾಗ ಈ ತರ ಎಲ್ಲ ಆಗಿದೆ, ಯಾವ ರೀತಿಯ ಪ್ರತಿಕ್ರಿಯೆ?
2: ಸೇಮ್ ಅದೇ ಎಕ್ಸ್ಪ್ರೆಷನ್ ಇರುತ್ತೆ. ನಾವು ಹೇಳುವಾಗ ನಿಮ್ಮ ಮಗುಗೆ ಸ್ವಲ್ಪ ಬ್ಲೀಡಿಂಗ್ ಡಿಸಾರ್ಡರ್ ಇದೆ, ಹಿಂಗೆ ಬ್ಲೀಡಿಂಗ್ ಟೆಂಡೆನ್ಸಿ ಜಾಸ್ತಿ ಇರ್ತದೆ ಅಂತ ಹೇಳುವಾಗ, ಸೊ ಫಸ್ಟ್ ಹೇಳುವಾಗ ಅದು ಸಾಧಾರಣ ಸುಮಾರು ಅಷ್ಟೇನ್ ಬ್ಲೀಡಿಂಗ್ ಆಗೋದಿಲ್ಲ, ಹಾಗೆ ನಿಲ್ತದೆ. ಈ ಸತಿ ಮಾತ್ರ ಒಂದು ಸತಿ ಮಾತ್ರ ಸ್ವಲ್ಪ ಜಾಸ್ತಿ ಕಂಡದ್ದು, ಇಲ್ಲಾಂದ್ರೆ ಇಲ್ಲ, ನಮಗೂ ಹಾಗೆ ಆಗ್ತದೆ. ಅದೇ ತರ ಅದೇ ಫಸ್ಟ್ ಯಾವಾಗ್ಲೂ ನೆಗೆಟಿವ್ ಆಗಿ ಹೇಳೋದು ಅಂತಂದ್ರೆ, ನಮಗೇನು ತೊಂದರೆ ಇಲ್ಲ ಅನ್ನೋದನ್ನ ಫಸ್ಟ್ ದೇ ವಿಲ್ ಟ್ರೈ ಟು ಟೆಲ್ ಅವ್ರ ಕಡೆಯಿಂದ. ಮತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲ, ಸೊ ಈ ಮಗುಗೆ ಹೇಗೆ ಬರ್ಬೋದು ಅನ್ನೋದು ಫಸ್ಟ್ ಬರುವಂತ ಕ್ವೆಶನ್ ಅವ್ರದ್ದು. ಸೊ ಫ್ಯಾಮಿಲಿಯಲ್ಲಿ ಇದ್ದಿದ್ರು ಅದು ಗೊತ್ತಾಗ್ದಲೇ ಹೋಗಿರ್ಬೋದು. ಕೆಲವು ಸತಿ ಅವರೇ ಹೇಳ್ತಾರೆ, ಹಾ ಇತ್ತು ನಮಗೆ ಆಗಿತ್ತು, ಆದ್ರೆ ನಮಗೆ ಯಾರು ಟೆಸ್ಟ್ ಮಾಡ್ಲಿಲ್ಲ, ಯಾರು ಹೇಳಲಿಲ್ಲ ಹೀಗೆ ಅಂತ. ಸೊ ಈಗ ಮಗುನಲ್ಲಿರುವಾಗ ಅವರು ಕೋರಿಲೇಟ್ ಮಾಡಿಕೊಂಡು ಒಪ್ಕೊಂಡವ್ರು ಕೂಡ ಸಾಧಾರಣ ಬೇಗ ಅಂದಾಜಿಗೆ ಬರುವಂತವ್ರು ಕೂಡ ಇರ್ತಾರೆ. ಕೆಲವು ಸತಿ ಫಸ್ಟ್ ಹೇಳುವಾಗ ಇಷ್ಟೊಂದು ಸಿವಿಯರ್ ಆಗಿ ಬ್ಲೀಡಿಂಗ್ ಆಗಿದೆ, ಇನ್ ಮುಂದೆನೂ ಕೂಡ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳುವಾಗ, ಕೆಲವು ಸತಿ ಅದನ್ನ ಇಲ್ಲ ಆ ತರ ಆಗ್ಲಿಕ್ಕಿಲ್ಲ, ಈ ಸತಿ ಏನೋ ಮಿಸ್ಟೇಕ್ ಅಲ್ಲ ಆಗಿರ್ಬೋದು ಅನ್ನೋದು ಕೂಡ ಇರ್ತಾರೆ. ಮತ್ತೆ ಇನ್ನ ಕೆಲವೊಂದು ತಾಯಂದಿರು ಎಜುಕೇಟೆಡ್ ಯೂಶಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರೆ, ನೆಕ್ಸ್ಟ್ ಇದೇ ತರ ಎಪಿಸೋಡ್ ಆಗ್ದಂಗಿರ್ಲಿ, ಇಲ್ಲ ಕಡಿಮೆದಾದ್ರೆ ಇನ್ನ ಸಿವಿಯರ್ ಎಪಿಸೋಡ್ ಆಗ್ದಂಗೆ ನಾವ್ ಹೆಂಗೆ ಮಾಡ್ಬೇಕು, ಹೆಂಗಿರ್ಬೇಕು ಅದೆಲ್ಲಾನು ಚೆನ್ನಾಗಿ ಕೇಳ್ಕೊಂಡು ಹೋಗ್ತಾರೆ. ಕೆಲವೊಂದು ಆಯ್ತು ಈ ಸತಿದಾಯ್ತು ನೆಕ್ಸ್ಟ್ ಬಂದಾಗ ನೋಡ್ಕೊಳೋಣ ಅನ್ನೋ ತರನು ಇರ್ತಾರೆ ಪೇಷಂಟ್ಸ್.
1: ಡಾಕ್ಟ್ರೆ, ಇದೀಗ ನಿಮ್ಮ ಯಾರು ರೋಗಿಗಳು ಅಥವಾ ಮಕ್ಕಳ ಪೋಷಕರು ಹೇಳ್ತಾರಲ್ವಾ, ನಮ್ಗೇನು ಟೆಸ್ಟ್ ಮಾಡಿಲ್ಲ ಹೀಗೆ ಆಗಿತ್ತು ಅಂತ ಹೇಳಿ, ಇದೇ ತರ ಒಂದು ಮಗುವಿಗೆ ಆಗಿದ್ದಿರಬಹುದು, ಒಂದು ಹೆಣ್ಣು ಮಗುವಿಗೆ, ಆದ್ರೆ ಅದು ಅವಳ ಹೆರಿಗೆ ಸಂದರ್ಭದಲ್ಲಿ ಹೆವಿ ಬ್ಲೀಡಿಂಗ್ ಆಗ್ತದೆ, ಆಗ ಪತ್ತೆ
2: ಸಂದರ್ಭಗಳು ಇದೆ. ಹೌದು ಹೌದು. ಸೊ ಆ ಟೈಮಲ್ಲಿ ನಮಗೆ ಜಾಸ್ತಿ ಟೈಮ್ ಇರೋದಿಲ್ಲ. ಸೊ ಆ ಟೈಮಲ್ಲಿ ಒಂದು ತಾಯಿ ಜೀವ ಉಳಿಸ್ಬೇಕು, ಒಂದು ಬ್ಲೀಡಿಂಗ್ ನಿಲ್ಲಿಸ್ಬೇಕು, ಇನ್ನೊಂದು ಮಗುಗೇನು ತೊಂದರೆ ಆಗ್ದಂಗ್ ನೋಡ್ಬೇಕು. ಸೊ ಇದನ್ನೆಲ್ಲ ನಾವು ಮುಂಚೆನೆ ಇದನ್ನೆಲ್ಲ ಗೊತ್ತು ಮಾಡ್ಕೊಂಡಿದ್ರೆ, ಸಣ್ಣ ಡೌಟ್ ನ ಅವಾಗ್ಲೇ ಕ್ಲಿಯರ್ ಮಾಡ್ತಿದ್ರೆ, ನಾವು ಇದಕ್ಕೆ ನಾವು ಬೆಟರ್ ರೆಡಿ ಆಗಿರ್ತಾ ಇದ್ವಿ. ಸೊ ಡೆಲಿವರಿ ಟೈಮಲ್ಲಿ ಡೆಲಿವರಿ ಆಗ್ಬಾರ್ದು ಅಂತ ಇಲ್ಲ, ಆಗದೇ ಇಲ್ಲ ಅಂತಾನು ಅಲ್ಲ. ಸೊ ಆಗತ್ತೆ, ಅದನ್ನ ನಾವು ಬೆಟರ್ ಪ್ರಿಪೇರ್, ಏನೇ ವರ್ಸ್ಟ್ ಸಿಚುಯೇಷನ್ ಸರ್ಕಮ್ಸ್ಟೆನ್ಸಸ್ ಇದ್ರು ನಾವು ಪ್ರಿಪೇರ್ ಆಗಿರ್ತಾ ಇದ್ವಿ. ಬ್ಲಡ್ ಅರೇಂಜ್ಮೆಂಟ್ ಆಗ್ಬೋದು, ಫ್ಯಾಕ್ಟರ್ಸ್ನೆಲ್ಲ ಅರೇಂಜ್ ಮಾಡಿ ಇಟ್ಕೋಬಹುದು, ಒಂದು ಪ್ಲಾನ್ ಒನ್, ಪ್ಲಾನ್ ಬಿ, ಪ್ಲಾನ್ ಸಿ, ಹಿಂಗೆ ಇದೆಲ್ಲ ಇದು ನಂತರ ಇದು ಜಾಸ್ತಿ ಆದ್ರೆ ಹೀಗೆ ಹೀಗೆ. ಮತ್ತೆ ಪೇರೆಂಟ್ಸ್ಗೆ ಅವ್ರಿಗೆ ನಾವು ಮುಂಚೆನೆ ಎಲ್ಲ ಹೇಳಿಡ್ಬೋದು, ಈ ತರ ಆದ್ರೆ ಹೀಗೆ ನಾವು ಈ ತರ ಎನ್ಕೌಂಟರ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಾಂದ್ರೆ ಇಲ್ಲಿ ಫೆಸಿಲಿಟಿ ಇಲ್ಲ ಅಂದ್ರೆ ಇದರಿಂದ ಆಸ್ಪತ್ರೆಯಿಂದ ಎಲ್ಲಿ ಫೆಸಿಲಿಟಿ ಇರುತ್ತಲ್ಲ ಆ ಆಸ್ಪತ್ರೆಗೆ ಆಲ್ರೆಡಿ ಡಾಕ್ಟರು ಮಾತಾಡಿ ಇಲ್ಲ ಟ್ರಾನ್ಸ್ಫರ್ ಮಾಡೋದು ಎಲ್ಲ ಪರಿಸ್ಥಿತಿ ಬಂದಾಗ ನಾವು ಕಳಿಸ್ಕೊಡ್ತೀವಿ ಅನ್ನೋದು ಆ ಥರ ಎಲ್ಲನೂ ಆಲ್ರೆಡಿ ಮುಂಚೆನೆ ನಾವು ಬೆಟರ್ ಪ್ರಿಪೇರ್ ಆಗಿ ಇರ್ಬೋದು. ಇದು ಅಂದರೆ ಇದೆಲ್ಲ ಸೀರಿಯಸ್ ತೊಂದರೆಗಳು. ಸೊ ಆ ಟೈಮಲ್ಲಿ ಕಣ್ಣಿಡ್ದು ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಅವರಿಗೆ ಅರ್ಥ ಮಾಡಿಸಿ ಇದೆಲ್ಲ ಮಾಡುವಾಗ ತುಂಬ ಟೈಮ್ ಹೋಗ್ತದೆ. ಆ ಎಮರ್ಜೆನ್ಸಿಲಿ ನಮ್ಗೆ ಇಷ್ಟೆಲ್ಲನೂ ಟೈಮ್ ಇಲ್ದಲೇ ಹೋಗ್ಬೋದು.
1: ಅದಕ್ಕೆ ಅಲ್ವೇ ಡಾಕ್ಟ್ರ್, ನಮಗೆ ಈ ಯಾರು ಗರ್ಭಿಣಿಯರು ಹೋಗುವಾಗ ಏನೆಲ್ಲ ಹಿಂದೆ ಆಗಿತ್ತು ಅನ್ನೋದ್ರ ಬಗ್ಗೆ ತುಂಬಾ ಹಿಸ್ಟ್ರಿಗಳನ್ನ ಕೇಳ್ತಾರೆ ವೈದ್ಯರು. ಅದನ್ನು ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕು. ಜನಸಾಮಾನ್ಯರು ಯಾಕೆ ಕೇಳ್ತಾರೆ, ಇರುವಂತಹ ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ಗರ್ಭಿಣಿಯರು ಹೇಳಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಹೆರಿಗೆ ಅನ್ನೋದು ಬಹಳ ಒಂದು ಸೂಕ್ಷ್ಮವಾದ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಆ ಮೂಮೆಂಟ್ ಅಲ್ಲಿ ಈ ವಿಷಯ ಗೊತ್ತಾದ್ರೆ ಆಮೇಲೆ ಇಷ್ಟೆಲ್ಲ ವಿಷಯಗಳನ್ನ ಅರೇಂಜ್ ಮಾಡೋದು ಕಷ್ಟ ಆಗ್ತದೆ, ಡಿಲೇ ಆಗ್ತದೆ ಅಲ್ವಾ. ಮಗುವಿಗೂ ಹೊಟ್ಟೆಯೊಳಗಿರುವ ಮಗುವಿಗೂ ತೊಂದರೆ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ನಾವು ವೈದ್ಯರನ್ನು ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ನೀವು ಹೇಳುದನ್ನು
2: 100%.
1: ಡಾಕ್ಟರ್, ಇದೀಗ ಈ ಮಕ್ಕಳ ವಿಷಯಕ್ಕೆ ಬರುವ, ಮಕ್ಕಳ ಈ ಅಸ್ವಸ್ಥತೆಗಳ ಬಗ್ಗೆ ಬರುವಾಗ ರಕ್ತಸ್ರಾವದು, ಈಗ ಮಗುವಿಗೆ ಒಂದು ಸಲ ಆಯ್ತು ಹೀಗೆ, ಇನ್ನೊಂದ್ಸಲ ಆಗಬಹುದು ಅನ್ನೋದು 99% ಸತ್ಯ ಅಲ್ವಾ. ಈಗ ಆ ಹಾಗೆ ಆದಾಗ ಏನ್ ಮಾಡ್ಬೇಕು ಅಂತ ನೀವು ಹೇಳ್ತೀರಾ ಪೋಷಕರಿಗೆ ಅಂತ ಹೇಳಿದ್ರೆ? ಆ ಮೊಮೆಂಟ್ ಅಲ್ಲಿ ಅಂತ ಹೇಳಿದ್ರೆ ಫಸ್ಟ್ ಏಡ್ ಅಂತಲೇ ತಗೊಳ್ಬಹುದು ನೀವು. ಅವ್ರ ಮನೆಯಲ್ಲಿ ಏನೋ ಒಂದು ಅವರಿಗೆ ಚಿಕಿತ್ಸೆ ಕೊಡಿಸ್ಬೇಕಲ್ಲ, ಆಗ ನೀವು ಏನಾದ್ರೂ ಔಷಧಿಯನ್ನ ಅವರಿಗೆ ಕೊಟ್ಟು ಕಳಿಸ್ತೀರಾ?
2: ಹೌದು. ಸೊ ಈಗ ಆಲ್ರೆಡಿ ಗೊತ್ತಿರುವಾಗ ನಮ್ಗೆ, ಸೊ ಇದೇ ತರ ತೊಂದರೆ ಇದೆ ಅನ್ನೋದು, ಈಗ ಬ್ಲೀಡಿಂಗ್ ಡಿಸಾರ್ಡರ್ ಇದೆ ಅಂತ ಗೊತ್ತಿರುವಾಗ ನಾವು ಅವರಿಗೆ ಟ್ಯಾಬ್ಲೆಟ್ಸು ಮತ್ತೆ ಸಿರಪ್ ಮತ್ತೆ ಇಂಜೆಕ್ಷನ್, ಕೆಲವು ಸತಿ ಹಿಮೋಫಿಲಿಯಾದವ್ರಿಗೆ ಇಂಜೆಕ್ಷನ್ ಕೂಡ ಮನೆ ಕೊಟ್ಟು ಕಳಿಸ್ತೀವಿ. ಸೊ ಯಾಕಂದ್ರೆ ಅವರು ಇಲ್ಲಿ ತನಕ ಮುಟ್ಟ ತನಕ ಲೇಟ್ ಆಗ್ಬೋದು, ಇಲ್ಲ ಸಮಟೈಮ್ಸ್ ಸಂಡೇಸ್ ಭಾನುವಾರ ದಿನ ಇಲ್ಲ ರಜೆ ದಿನಗಳಲ್ಲಿ ಇಲ್ಲ ರಾತ್ರಿ ಹೊತ್ತು, ಯೂಶಲಿ ಇದೇ ತರ ಎಮರ್ಜೆನ್ಸಿಸ್ ನಾವು ನೋಡ್ತಾನೆ ಇರ್ತೀವಿ. ಸೊ ಆ ಟೈಮಲ್ಲಿ ಅವ್ರು ಇಲ್ಲಿಗೆ ಬರೋ ತನಕ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಹತ್ರದಲ್ಲೇ ಹೋಗೋರ್ಗೆ ಕೆಲವು ಸತಿ ನಾವು ಅದೇ ಪೇಷಂಟ್ಗಳಿಗೆ ಹೇಳ್ಕೊಟ್ಬಿಡ್ತೀವಿ ಹೇಗೆ ತಗೋಬೇಕು ಅಂತ, ಫ್ಯಾಕ್ಟರ್ಸ್ ಇಂಜೆಕ್ಷನ್ಸ್ ಕೂಡ ಹೆಂಗೆ ತಗೋಬೇಕಂತ ಎಷ್ಟೊಂದು ಮಕ್ಕಳು ಅವ್ರ ಪೇರೆಂಟ್ಸ್ ಕಲ್ತ್ಕೊಂಡಿರ್ತಾರೆ. ಸೊ ಎಸ್ಪೆಷಲಿ ಹಿಮೋಫಿಲಿಯಾದವ್ರು ಅವ್ರಿಗೆ ಗೊತ್ತು ಹೆಂಗ್ ತಗೋಬೇಕು ಅನ್ನೋದು. ಸೊ ಆ ತರ ಇಂಜೆಕ್ಷನ್ಸ್ ಮೆಡಿಸಿನ್ಸ್ ಎಲ್ಲಾನು ಆಲ್ರೆಡಿ ಎಲ್ಲ ಬ್ಯಾಕಪ್ ಮಾಡಿ ಇಟ್ಟು ಕಳ್ಸಿರ್ತೀವಿ. ಸೊ ಅವರಿಗೆ ಗೊತ್ತಿರುತ್ತೆ ಹೆಂಗೆ ಮ್ಯಾನೇಜ್ ಮಾಡ್ಬೇಕು ಅಂತ. ಸೊ ಅದು ನಾನು ಇವಾಗ ಹೇಳ್ತಾ ಇರೋದು, ಅವರು ಬಂದು ಹಾಸ್ಪಿಟಲ್ ಅನ್ನ ಅಪ್ರೋಚ್ ಮಾಡಿ ಡಾಕ್ಟರ್ ನ ಡಯಾಗ್ನೋಸ್ ಮಾಡೋ ತನಕ ಇರೋದೇ ನಿಮ್ ಕೈಲಿ, ಅದಾದ್ಮೇಲೆ ಒಟ್ಟಿಗೆ ಇರ್ತೀವಿ ನಾವು. ಡಾಕ್ಟರ್ ಪೇಷಂಟ್ ಇಬ್ರು ಒಟ್ಟಿಗೆ ಕೆಲಸ ಮಾಡೋದು, ಒಂದ್ಸತಿ ಬ್ಲೀಡಿಂಗ್ ಡಿಸಾರ್ಡರ್ ಅಂತ ಕೆಲಸ ಗೊತ್ತಾದ್ಮೇಲೆ ಅವಾಗಿಂದ ಸಮಸ್ಯೆಗಳನ್ನ ಈಸಿಯಾಗಿ ಮತ್ತೆ ಕ್ವಿಕ್ ಆಗಿ ಪರಿಹರಿಸಬಹುದು.
1: ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಕೇಳುಗರೆ, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್ 107.8 FM ಕಾರ್ಯಕ್ರಮ ಹಲೋ ಡಾಕ್ಟರ್. ನಮ್ಮ ಜೊತೆ ಇವತ್ತು ಡಾಕ್ಟರ್ ಚಂದನಾ ಪೈ ಅವರಿದ್ದಾರೆ. ಮಕ್ಕಳಲ್ಲಿ ಕಂಡುಬರುವಂತಹ ರಕ್ತಸ್ರಾವದ ಅಸಹಜತೆಗಳ ಬಗ್ಗೆ, ಅಸ್ವಸ್ಥತೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೀವು ಕೂಡ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಕರೆ ಮಾಡಿ ಇದೀಗ ಒಂದು ಪುಟ್ಟ ಬ್ರೇಕನ್ನು ತಗೊಳ್ಳುವಂತಹ ಸಮಯ.
0: ನೀವು ಕೇಳ್ತಾ ಇರುವುದು ಇದು ಧ್ವನಿಮುದ್ರಿತ ಪ್ರಸಾರ.

0: ಕೇಳುಗರೆ, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ 107.8 ಎಫ್ಎಂ. ಇದು ಬಣ್ಣ ಬಣ್ಣದ ಬದುಕು ಕಾರ್ಯಕ್ರಮ. ಹಲೋ ಡಾಕ್ಟರ್, ಇವತ್ತಿನ ನಮ್ಮ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚಂದನಾ ಪೈ ಅವರಿದ್ದಾರೆ. ನಾವಿವತ್ತು ಈ ಕಾರ್ಯಕ್ರಮದಲ್ಲಿ ಮಾತಾಡಿದ್ದು ಮಕ್ಕಳಲ್ಲಿ ಕಂಡುಬರುವ ರಕ್ತಸ್ರಾವದ ಅಸ್ವಸ್ಥತೆಗಳು, ಈ ಕಾಯಿಲೆಯ ಲಕ್ಷಣಗಳು, ಕಾರಣಗಳು, ಹಿನ್ನೆಲೆ, ಇದರ ಬಗ್ಗೆ ನಾವು ಮಾತನಾಡಿದ್ವಿ. ಡಾಕ್ಟರ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಮಾಡೋಣ. ಡಾಕ್ಟರ್, ಮತ್ತೊಮ್ಮೆ ಸ್ವಾಗತ ಕಾರ್ಯಕ್ರಮಕ್ಕೆ. ಮುಂದುವರಿಸೋಣ ನಾವು. ಈಗ ನಾವು ಮಾತನಾಡ್ತಾ ಒಂದು ವಿಷಯ ಗೊತ್ತಾಯಿತು, ಏನು ಅಂತ ಹೇಳಿದ್ರೆ ಈ ಮಕ್ಕಳಲ್ಲಿ ಕಂಡುಬರುವಂತಹ ರಕ್ತಸ್ರಾವದ ಅಸ್ವಸ್ಥತೆ ಏನಿದೆ ಅದು ಜೀವನ ಪರ್ಯಂತ ಕಾಡುವಂತಹ ಒಂದು ಕಾಯಿಲೆ ಅಂತೇಳಿ ಹೇಳಿದ್ರಿ ನೀವು. ಅಂತ ಹೇಳಿದ್ರೆ ಅಕ್ವೈರ್ಡ್ ಏನು ಅಸ್ವಸ್ಥತೆ ಇದೆ ಅದನ್ನ ನಾವು ಅಲ್ಲಲ್ಲಿ ಕೊನೆಗಾಣಿಸಬಹುದು, ಆದರೆ ಇನ್ನುಳಿದಂತಹ ರೀತಿಯ ಕಾಯಿಲೆ ಏನಿದೆ ರಕ್ತಸ್ರಾವದ ಕಾಯಿಲೆ, ಅದು ಜೀವನ ಪರ್ಯಂತ ಅದಕ್ಕೆ ಚಿಕಿತ್ಸೆ ಬೇಕು ಅಂತ ಹೇಳಿ. ಯಾವೆಲ್ಲ ಟೆಸ್ಟ್ಗಳನ್ನ ಮಾಡ್ತೀರಿ ಡಾಕ್ಟ್ರೇ?
1: ಸೊ ಫಸ್ಟ್ ಇವಾಗ ರಕ್ತಸ್ರಾವದ ಪ್ರಾಬ್ಲಮ್ ಅಂತ ಬಂದಾಗ ನಾವು ಫಸ್ಟ್ ಅಲ್ಲಿ ರಕ್ತ ಕಣಗಳನ್ನ ನೋಡ್ಕೊಂತೀವಿ. ಹಿಮೋಗ್ಲೋಬಿನ್ ಆಗ್ಬೋದು, ಪ್ಲೇಟ್ಲೆಟ್ಸ್ ಆಗ್ಬೋದು, ಹೇಗಿದೆ ಅಂತ ಫಸ್ಟ್ ಅದೊಂದು ನೋಡ್ಕೊಂತೀವಿ. CBC ಅಂತ ಮಾಡ್ತೀವಿ ಬ್ಲಡ್ ಅಲ್ಲಿ, ಕಾಮನ್ ಆಗಿ ಮಾಡುವಂತ ಫಸ್ಟ್ ಬ್ಲಡ್ ಟೆಸ್ಟ್. ಸೊ ಅದ್ರ ಜೊತೆಗೆ ಈ ಬ್ಲೀಡಿಂಗ್ ಅಂತ ಬಂದಾಗ ನಾವು ಬ್ಲೀಡಿಂಗ್ ಟೈಮ್, ನಾನು ಹೇಳ್ದಂಗೆ ಎಷ್ಟು ನಿಮಿಷದಲ್ಲಿ ಬ್ಲಡ್ ಕ್ಲಾಟ್ ಆಗ್ತದೆ ಅಂತ ನೋಡುವಾಗ ಬ್ಲೀಡಿಂಗ್ ಟೈಮ್, ಕ್ಲಾಟಿಂಗ್ ಟೈಮ್ ಆಗ್ಬೋದು, ಮತ್ತೆ ಈ PTA PTT ಅಂದ್ರೆ ರಕ್ತ ಕ್ಲಾಟ್ ಆಗುವಂತ ಅಂಶ ಎಷ್ಟಿದೆ ಬಾಡಿನಲ್ಲಿ ಅನ್ನೋದನ್ನ ನೋಡೋಕ್ಕೋಸ್ಕರ ಅದೊಂದು ಬೇಸಿಕ್ ಟೆಸ್ಟ್ ಗಳನ್ನ ಮಾಡ್ತೀವಿ.
0: ರಕ್ತ ಹೆಪ್ಪುಗಟ್ಟಿಸುವ ಅಂಶಗಳು ಎಷ್ಟಿದೆ ಅಂತ ಪ್ರಮಾಣ ಎಷ್ಟಿದೆ.
1: ಹೌದು. ಸೊ ಅದರಲ್ಲಿ ನಮಗೆ ವೇರಿಯೇಷನ್ ಇದು, ಸಾಧಾರಣ ಸುಮಾರು ಎಲ್ಲಾದ ಹಾಸ್ಪಿಟಲ್ ಅಲ್ಲೂ ನಮಗೆ ಇದನ್ನ ಈ ಟೆಸ್ಟ್ ಗಳನ್ನ ಮಾಡ್ತೀವಿ. ಸೊ ಇದ್ರ ಮೇಲೆ ಮಾಡುವಂತ ಟೆಸ್ಟ್ ಗಳೆಲ್ಲ ಆಗ್ಬೋದು. ಸೊ ಅದು ಎಲ್ಲ ಕಡೆನೂ ಕಾಮನ್ ಆಗಿ ಮಾಡುವಂತ ಟೆಸ್ಟ್ ಗಳಲ್ಲ. ಸೊ ಇದನ್ನೆಲ್ಲ ನಿಮ್ಗೆ ಎಲ್ಲಿ ಹೆಮಟೊಲಜಿಸ್ಟ್ ಇರ್ತಾರಲ್ಲ ಅದೇ ಹಾಸ್ಪಿಟಲ್ಗೆ ಹೋಗಿ ಇವನ್ನೆಲ್ಲ ಟೆಸ್ಟ್ ಗಳನ್ನ ಮಾಡಿಸ್ಬೇಕಾಗತ್ತೆ. ಅಂದ್ರೆ ಈ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಲೆವೆಲ್ಸ್ ಆಗ್ಬೋದು, ಇಲ್ಲ ಪ್ಲೇಟ್ಲೆಟ್ ಫಂಕ್ಷನ್ ಟೆಸ್ಟ್ ಅಂತ ಆಗ್ಬೋದು, ಇಲ್ಲ ಅಂತಂದ್ರೆ ಕೆಲವೊಂದು ಅನುವಂಶಿಕವಾಗಿ ಬಂದಿರೋದಕ್ಕೆ ಜೆನೆಟಿಕ್ ಟೆಸ್ಟ್ ಗಳನ್ನೇ ಮಾಡಬೇಕಾಗಿ ಬರ್ಬೋದು. ಸೊ ಇಂಥ ಟೆಸ್ಟ್ ಗಳೆಲ್ಲ ನಿಮ್ಗೆ ಅಡ್ವಾನ್ಸ್ಡ್ ಫೆಸಿಲಿಟಿ ಇರೋ ಕಡೆನೇ ಮಾಡಕ್ ಸಿಗೋದು. ಸೊ ಬೇಸಿಕ್ ಟೆಸ್ಟ್ ಸ್ಕ್ರೀನಿಂಗ್ ಆಗಿ ನಾವು ಸಾಧಾರಣ ಸುಮಾರು ಎಲ್ಲಾ ಕಡೆನೂ ಮಾಡ್ಬೋದು, ಬಟ್ ಅಡ್ವಾನ್ಸ್ಡ್ ಕನ್ಫರ್ಮೇಟರಿ ಟೆಸ್ಟ್ ಗಳನ್ನೆಲ್ಲೂ ಸೊ ತರ್ಷರಿ ಕೇರ್ ಇಲ್ಲ ಎಲ್ಲಾ ಫೆಸಿಲಿಟೀಸ್ ಇರುವಂತ ಹಾಸ್ಪಿಟಲ್ ಅಲ್ಲೇ ಮಾತ್ರ ನಾವು ಇದನ್ನ ಮಾಡಬಹುದು.
0: ಡಾಕ್ಟರ್ ಹೇಳಿ, ಇದೀಗ ಅಡ್ವಾನ್ಸ್ಡ್ ಟೆಸ್ಟ್ ಗಳನ್ನ ಅಲ್ಲಿ ಅದು ಸೌಲಭ್ಯ ಇರುವಲ್ಲೇ ಮಾಡ್ಕೊಳ್ಬೇಕು ಅಂತೇಳಿ ಮಂಗಳೂರಲ್ಲಿ ಎಲ್ಲೆಲ್ಲ ಇದೆ?
1: ಸೊ ಈಗ ನಾವು ಪ್ಲೇಟ್ಲೆಟ್ ಫಂಕ್ಷನ್ ಟೆಸ್ಟ್ ಮತ್ತೆ ಫ್ಯಾಕ್ಟರ್ ಲೆವೆಲ್ಸ್ ಎಲ್ಲ ಸದ್ಯಕ್ಕೆ ನಾವು ಫಾದರ್ ಮುಲ್ಲರ್ಸ್, ಮಂಗಳೂರಲ್ಲಿ ಫಾದರ್ ಮುಲ್ಲರ್ಸ್ ಅಲ್ಲಿ ಮಾತ್ರ ಮಾಡ್ತಾ ಇರೋದು. ಸೊ ಈ ಕಂಪ್ಲೀಟ್ ಬ್ಲೀಡಿಂಗ್ ಡಿಸಾರ್ಡರ್ ವರ್ಕಪ್ ಸದ್ಯದ ಕ್ಷಣದಲ್ಲಿ ಫಾದರ್ ಮುಲ್ಲರ್ಸ್ ಅಲ್ಲಿ ಮಾತ್ರ ಇರೋದು.
0: ಡಾಕ್ಟರ್, ಇಲ್ಲಿ ನಾನು ಮತ್ತೊಂದು ವಿಷಯ ಕೇಳಲಿಕ್ಕೆ ಮರ್ತೆ. ನಾನು ಆ ವಿಚಾರ ಕೇಳಿಕೊಂಡು ಆಮೇಲೆ ಖರ್ಚಿನ ವಿಷಯ ಮಾತಾಡೋಣ. ಈಗ ಮಕ್ಕಳು ಶಾಲೆಯಲ್ಲಿ ಹೆಚ್ಚು ಸಮಯವನ್ನು ಕಳೀತಾರೆ, ಈ ಟೀಚರ್ಸ್ಗಳು ಇಂತಹ ಮಕ್ಕಳ ಬಗ್ಗೆ ಯಾವ ರೀತಿ ಕೇರ್ ತಗೊಳ್ಬೇಕು, ಪೋಷಕರು ಈ ಮಕ್ಕಳ ಬಗ್ಗೆ ಶಾಲೆಗೆ ತಿಳಿಸಬೇಕಾ ಬೇಡವಾ, ಆ ಬಗ್ಗೆ ಹೇಳಿ ಅಂತೆ.
1: ವೆರಿ ನೈಸ್ ಮ್ಯಾಮ್, ನಿಮ್ದು ಕ್ವೆಶನ್ಸ್ ತುಂಬಾ ವ್ಯಾಲಿಡ್ ಅಂತ ಅನ್ಸ್ತದೆ ನಂಗೆ. ಸೊ ನಾವಿವಾಗ ಈಗ ನಮ್ಮಲ್ಲಿ ಬರುವಂತ ಈ ಬ್ಲೀಡಿಂಗ್ ಡಿಸಾರ್ಡರ್ಸ್ ಅಲ್ಲಿ ನಾವು ಏನ್ ಮಾಡ್ತೀವಿ, ನಮ್ಮ ಆಸ್ಪತ್ರೆಯಲ್ಲಿ ನಾನೊಂದು ರಕ್ತ ರೋಗ ಮತ್ತೆ ಕ್ಯಾನ್ಸರ್ ತಜ್ಞೆ ಆಗಿರೋದ್ರಿಂದ ಈ ಬ್ಲೀಡಿಂಗ್ ಡಿಸಾರ್ಡರ್ದು ರಿಜಿಸ್ಟರ್ ಅಂತ ಮೇಂಟೈನ್ ಮಾಡ್ತೀವಿ. ಅಂದ್ರೆ ಈ ಮಗುಗೆ ಈ ತರದ ಬ್ಲೀಡಿಂಗ್ ಸಮಸ್ಯೆ ಇದೆ, ಇನ್ ಕೇಸಸ್ ಆಫ್ ಎಮರ್ಜೆನ್ಸಿ ಈ ತರ ಫ್ಯಾಕ್ಟರ್ಸ್ ನಾವು ಮಗುಗೆ ಕೊಡಬೇಕಾಗತ್ತೆ ಅಂತ ನಾವು ರಿಜಿಸ್ಟರ್ನ ಮ್ಯಾನೇಜ್ ಮಾಡ್ತೀವಿ. ಸೊ ಯಾವ್ಯಾವ್ದು ಡಯಾಗ್ನೋಸ್ ಆಗುತ್ತೆ, ಇದೇ ಊರಿನಿಂದ ಬಂದಿರೋ ಬ್ಲೀಡಿಂಗ್ ಡಿಸಾರ್ಡರ್ಸ್ ಇರ್ಬೋದು, ಇಲ್ಲ ಬೇರೆ ಊರುಗಳಿಂದ ನಮ್ಗೆ ರೆಫರ್ ಮಾಡ್ತಾರೆ ಎವ್ಯಾಲ್ಯೂಯೇಷನ್ಗೆ. ಯಾವ್ದು ಅಂದ್ರೆ ಈಗ ರಕ್ತದ ಡಾಕ್ಟರ್ ಇರೋದ್ರಿಂದ ಸೊ ಮಕ್ಕಳಲ್ಲಿ ಕಂಡು ಬರುವಂತ ರಕ್ತದ ಸಮಸ್ಯೆಗಳು ಸಾಧಾರಣ ಸುಮಾರು ಡೌಟ್ ಬಂದಾಗ ಯೂಶಲಿ ರಕ್ತದ ಸಂಬಂಧಪಟ್ಟ ಡಾಕ್ಟರ್ಗೆನೆ ಕಳಿಸೋದು. ಸೊ ಹಂಗೆ ರೆಫರೆನ್ಸ್ ಬಂದಾಗ ನಮ್ಮ ಮಂಗಳೂರಿನಲ್ಲಿ ಅಲ್ದಲೇ ಇರೋರ್ಗು ಕೂಡ ನಾವು ಅವರೆಲ್ಲ ರಿಜಿಸ್ಟರ್ನ ಮೇಂಟೈನ್ ಮಾಡ್ತೀವಿ. ಸೊ ಅವರಿಗೆ ಡಯಾಗ್ನೋಸಿಸ್ ಎಲ್ಲ ಆದ್ಮೇಲೆ ಕಂಪ್ಲೀಟ್ ಆಗಿ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡೋದೆಲ್ಲ ಮಾಡಾದ್ಮೇಲೆ ಅವ್ರಿಗೆ ಒಂದು ಹ್ಯಾಂಡ್ ಔಟ್ ಅಂತ ಕೊಡ್ತೀವಿ. ಅಂದ್ರೆ ಬ್ಲೀಡಿಂಗ್ ಡಿಸಾರ್ಡರ್ ಹ್ಯಾಂಡ್ ಔಟ್ ಅಂದ್ರೆ ಅದರಲ್ಲಿ ಏನೇನ್ ಮಾಡಬೇಕು, ಏನೇನ್ ಮಾಡಬಾರ್ದು ಅನ್ನೋದನ್ನ ನಾವು ಕಂಪ್ಲೀಟ್ ಆಗಿ ಒಂದು ಬರೆದು ಅದನ್ನ ಸೀಲ್ ಸೈನ್ ಎಲ್ಲ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಆ ಸೇಮ್ ಅದನ್ನ ಅವರು ಟೀಚರ್ಸಿಗೆ ತಗೊಂಡೋಗಿ ಕೊಡೋಕೆ ನಾವು ಕೂಡ ಹೇಳ್ತೀವಿ. ಯಾಕಂದ್ರೆ ನೀವು ಹೇಳ್ದಂಗೆ ಸಾಧಾರಣ ಸುಮಾರು ಮಕ್ಕಳು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಸ್ಕೂಲಲ್ಲೇ. ಸೊ 8 hours ಆದ್ರೂ ಸ್ಕೂಲಲ್ಲಿ ಇರ್ತಾರೆ, ನೆಕ್ಸ್ಟ್ ಮನೇಲಿ ಬಂದು ಮಲಗಿ ಊಟ ಮಾಡಿ ಊಟ ತಿಂಡಿ ಮಾಡಿ ಹೋಗುವಂಥದ್ದು. ಸೊ ಸ್ಕೂಲಲ್ಲಿ ಜಾಸ್ತಿ ಆಕ್ಟಿವಿಟೀಸ್ ಇರೋದ್ರಿಂದ ಅಲ್ಲಿ ಬ್ಲೀಡಿಂಗ್ ಆದರೆ ಏನು ಮಾಡಬೇಕು ಅಂತ ಟೀಚರ್ಸಿಗೂ ಗೊತ್ತಿರಬೇಕು. ಸೊ ನಾವೇನು ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಬರ್ದಿತ್ತು, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕಳಿಸಿರ್ತೀವಿ. ಸೊ ಅದೇ ಅದನ್ನು ನಾವು ಟೀಚರ್ಸಿಗೂ ಕೂಡ ಹೇಳಿರ್ತೀವಿ. ಮತ್ತು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಬರೆದಿರ್ತೀವಿ ನಮ್ಮ ಆಸ್ಪತ್ರೆದು. ಸೊ ನಮ್ಮ ಇನ್ ಕೇಸ್ ಹಂಗೆ ಏನಾದ್ರೂ ಬ್ಲೀಡಿಂಗ್ ಪ್ರಾಬ್ಲಮ್ ಆಯಿತು, ಎಮರ್ಜೆನ್ಸಿ ಆಯಿತು, ಇಲ್ಲ ಇಲ್ಲೋ ಆಕ್ಸಿಡೆಂಟ್ ಆಯಿತು, ಬ್ಲೀಡಿಂಗ್ ಆಗ್ತಾ ಇದೆ, ಹತ್ರದಲ್ಲಿರೋ ಆಸ್ಪತ್ರೆಯಲ್ಲಿ ಹೋದಾಗ ಇದು ಏನಕ್ಕೆ ಅಂತ ಅವ್ರಿಗೆ ಗೊತ್ತಾಗ್ತಲೇ ಇದ್ದಾಗ ನಮಗೆ ಹೀಗೆ ಕೇಳುವಾಗ ನಮ್ಮಲ್ಲಿ ಆಲ್ರೆಡಿ ರಿಜಿಸ್ಟರ್ ಇರುತ್ತೆ, ಬ್ಲೀಡಿಂಗ್ ರಿಜಿಸ್ಟರ್. ಸೊ ನಮಗೆ ಗೊತ್ತಿರ್ತದೆ ಈ ಪೇಷಂಟಿಗೆ ಈ ಥರ ಪ್ರಾಬ್ಲಮ್ ಇದೆ ಅನ್ನೋದು. ಸೊ ಅದನ್ನು ನಾವು ಅವ್ರಿಗೆ ಕೂಡ ಕಮ್ಯುನಿಕೇಟ್ ಮಾಡ್ತೀವಿ. ಸೊ ಎಮರ್ಜೆನ್ಸಿ ಸಿಚುಯೇಷನ್ಸಲ್ಲಿ ಯೂಶಲಿ ನಾವೆಲ್ಲರೂ ಸಮೇತ ವರ್ಕ್ ಮಾಡಬೇಕು, ಒಬ್ಬರಿಂದನೇ ಟ್ರೀಟ್ಮೆಂಟ್ ಮಾಡಿದ್ವು ಅನ್ನೋದು ಆಗೋದಿಲ್ಲ. ಅದಕ್ಕೆ
0: ಸರಿ ಡಾಕ್ಟ್ರೆ, ಇದು ಶಾಲೆಯಲ್ಲಿ ಅವರು ನಡ್ಕೊಳ್ಳುವಂಥ ವಿಚಾರ ಆಯಿತು. ಡಾಕ್ಟ್ರೆ, ಇದು ಖರ್ಚು ಎಷ್ಟು ಬರ್ಬೋದು ಒಂದೊಂದು ವಿಸಿಟಿಗೆ ಅಂತ ಹೇಳಿದ್ರೆ? ಎಂಟೈರ್ ಖರ್ಚು ನಮಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಎಷ್ಟು ಸಲ ಆ ಥರ ಆಗ್ತದೆ ಅಂತ
1: ಹೇಳಕ್ಕಾಗಲ್ಲ.
0: ಈಗ ಒಂದ್ಸಲ ಬಂದಾಗ ಈ ಥರ ಹೇಗೆ ಖರ್ಚಿನ ಹೇಗೆ
1: ಖರ್ಚು? ಓಕೆ, ಸೊ ನಾನು ಹೇಳ್ದಂಗೆ ಕಾಮನ್ ಆಗಿ ಮಾಡುವಂಥ ಟೆಸ್ಟ್ಗಳಲ್ಲಿ ನಮಗೇನು ಜಾಸ್ತಿ ಖರ್ಚು ಬರೋದಿಲ್ಲ. ಸೊ ಈ ಅಡ್ವಾನ್ಸ್ ಟೆಸ್ಟ್ ಏನಿರುತ್ತಲ್ಲ, ಸೊ ಇದೆಲ್ಲ ಸ್ಪೆಷಲ್ ಟೆಸ್ಟ್ಗಳು. ಸೊ ಇದೆಲ್ಲ ಎಲ್ಲ ನಾರ್ಮಲ್ ಆಗಿ ಎಲ್ಲ ಕಡೆನೂ ಮಾಡುವಂಥದ್ದು ಅಲ್ಲ. ಸೊ ಇದೆಲ್ಲ ಮಾಡಲಿಕ್ಕೆ ಸ್ವಲ್ಪ ಎಕ್ಸ್ಪರ್ಟೈಸ್ ಕೂಡ ಬೇಕಾಗತ್ತೆ. ಸೊ ಈ ಹೇಳ್ದಂಗೆ ಇದು ಟೆಸ್ಟ್ಗಳದ್ದು ಸ್ವಲ್ಪ ಕಾಸ್ಟ್ ನಿಮಗೆ ಜಾಸ್ತಿ ಇರುತ್ತೆ. ಕಂಪ್ಲೀಟ್ ಬ್ಲೀಡಿಂಗ್ ಡಿಸಾರ್ಡರ್ ವರ್ಕಪ್ ಮಾಡಬೇಕಂದ್ರೆ ಒಂದು ಅಂದಾಜಿಗೆ ಒಂದು 15,000-20,000 ಬೇಕಾಗತ್ತೆ ಫಾರ್ ಡಯಾಗ್ನೋಸಿಸ್,
0: ತಪಾಸಣೆಗೆ ಅಂತ ಹೇಳಿದ್ರೆ. ಇಂತಹ ಸ್ಟಾರ್ಟಿಂಗ್ ಅಲ್ಲಿ ಮಗುವಿನಲ್ಲಿ ಇಂತಹ ಒಂದು ತೊಂದರೆ ಉಂಟು ಅಂತ ಹೇಳಿ ಕಂಡು ಹಿಡಿಲಿಕ್ಕೆ, ಡಯಾಗ್ನೋಸ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಕಂಡು ಹಿಡಿಲಿಕ್ಕೆ 15,000-20,000
1: ಖರ್ಚಾಗುತ್ತೆ
0: ಅಂದಾಜು.
1: ಇನ್ನ ಟ್ರೀಟ್ಮೆಂಟ್ಗೆ ಅದೇ ಇದು ಈ ಒಂದ್ಸತಿ ಡಯಾಗ್ನೋಸ್ ಆದ್ಮೇಲೆ ಪ್ರತಿ ಸತಿ 15,000 ಖರ್ಚು ಬರೋದಿಲ್ಲ, ಆಲ್ರೆಡಿ ಗೊತ್ತಿರ್ತದೆ. ಸೊ ನಮ್ಗೆ ಆ ಟೈಮ್ ಅಲ್ಲಿ ಏನ್ ತೊಂದರೆ ಇರುತ್ತೋ ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಸೊ ಪ್ರತಿ ಸತಿ ಬ್ಲೀಡಿಂಗ್ ಆಗಿ ಬಂದಾಗ ಎಲ್ಲದನ್ನು ಪುನಃ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ. ಸೊ ಆ ಟೈಮ್ ಫೋನ್.
0: ಈಗ ಒಂದು ಕರೆ ಬರ್ತಾ ಉಂಟು, ಆದ್ರೆ ನಮ್ಮ ಸಮಯ ಮೀರ್ತಾ ಉಂಟು, ಆದ್ರೂ ತಗೊಳ್ಳೋಣ ಕರೆಯನ್ನ. ಹಲೋ ನಮಸ್ತೆ.
2: ಹಲೋ ನಮಸ್ತೆ.
0: ನಮಸ್ತೆ ಗ್ರೇಸ್ ಮಿರಾಜ್.
2: ನಮಸ್ತೆ
1: ನಮಸ್ತೆ.
2: ನಾಡಿದ್ದು ಡಾಕ್ಟರ್ ನಮ್ಮ ಸಾರಂಗಕ್ಕೆ ಬಂದದ್ದು ತುಂಬಾ ಖುಷಿ ಆಯ್ತು. ನಾನು ಕಂಕನಾಡಿಯ ಪೇಷಂಟ್ ಡಾಕ್ಟ್ರೆ, ನಾನ್ ನಿಮ್ಮ ಹತ್ರ ಕೇಳುದು ಅಂತ ಹೇಳಿದ್ರೆ, ನಾವು ಆಯುಷ್ಮಾನ್ ಕಾರ್ಡ್ ಮಾಡಿದ್ರೆ ಮಕ್ಕಳಿಗೆ ಸಹ ಮಾಡಿದ್ರೆ ಅವರಿಗೆ ಆ ನೀವು ಕೊಡುವ ಟ್ರೀಟ್ಮೆಂಟ್ ಅಲ್ಲಿ ಏನು ವಿನಾಯಿತಿ ಸಿಗ್ತದ ಯಾ ಇಲ್ವಾ ಅಂತ ನನಗೆ ತಿಳಿಸಿ. ದೊಡ್ಡವರಿಗೆ ಸಹ ಸಿಗ್ತದ, ಮಕ್ಕಳಿಗೆ ಸಹ ಸಿಗ್ತದ, ಎಂತ ಇದಕ್ಕೆ ಆಯುಷ್ಮಾನ್?

0: ಅಂದ್ರೆ ಆಯುಷ್ಮಾನ್ ಬರೋದು ಈ ತರ ಕಾಯಿಲೆ, ನಿರ್ದಿಷ್ಟವಾಗಿ ಈ ತರ ಕಾಯಿಲೆ, ಇದಕ್ಕೆ ನಾವು ಈ ತರ ಟ್ರೀಟ್ಮೆಂಟ್ ಕೊಡ್ತೀವಿ ಅನ್ನೋದು ಕೋಡ್ ಇರ್ತದೆ. ಆ ಕೋಡ್ ಅಪ್ಲೈ ಆದ್ರೆ ಡೆಫಿನೆಟ್ಲಿ ಅಪ್ಲೈ ಆಗತ್ತೆ, ನಮ್ಮಲ್ಲಿ ಕೂಡ ಆಯುಷ್ಮಾನ್ ಅಪ್ಲೈ ಆಗ್ತದೆ. ಸೊ ಡಿಪೆಂಡ್ಸ್ ಆನ್ ಯಾವ ಕಾಯಿಲೆಗೆ ಯಾವಾಗ ಬಂದಿರೋದು ಅಂತ. ಮಕ್ಕಳಲ್ಲೂ ಅಪ್ಲೈ ಆಗುತ್ತೆ, ದೊಡ್ಡವರಲ್ಲೂ ಅಪ್ಲೈ ಆಗುತ್ತೆ. ಸೊ ಮಕ್ಕಳಲ್ಲಿ ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಅಂತ ಬಂದ್ರೆ 100% ಕೋಡ್ ಅಪ್ಲೈ ಆಗುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೋದು. ಈ ಇಮೋಫೀಲಿಯಾ ಅನ್ನೋಂತ ಬಂದ್ರೆ ಈ ಫ್ಯಾಕ್ಟರ್ಸ್ ನಾನು ಹೇಳ್ದಂಗೆ ಅದಕ್ಕೆ ನಾವು ಬರ್ತಾನೆ ಇದ್ವಿ. ಸೊ ಆ ಫ್ಯಾಕ್ಟರ್ಸ್ ಎಲ್ಲ ಕಾಸ್ಟ್ ಜಾಸ್ತಿ ಇರ್ತದೆ. ಸೊ ಸಾಧಾರಣ ಸುಮಾರು ಒಂದು 15,000-20,000 ಒಂದೊಂದು ಪೇಷಂಟ್ಗೆ ಒಂದು ವಿಸಿಟ್ಗೆ ಬೇಕಾಗತ್ತೆ ಟ್ರೀಟ್ಮೆಂಟ್ಗೆ. ಸೊ ಇಷ್ಟೊಂದು ಇದನ್ನ ಕವರ್ ಮಾಡಲ್ಲ. ಯೂಶಲಿ ಒಂದೂವರೆ ಎರಡು ಸಾವಿರ ತನಕ ಮಾತ್ರ ಆಯುಷ್ಮಾನ್ ಅಲ್ಲಿ ಕವರೇಜ್ ಇರೋದು. ಸೊ ಈ ಇಂಜೆಕ್ಷನ್ಸ್ ದುಬಾರಿ ಇರೋದ್ರಿಂದ ಬ್ಲೀಡಿಂಗ್ ಡಿಸಾರ್ಡರ್ಸ್ ಇದು ಆಯುಷ್ಮಾನ್ ಅಲ್ಲಿ ಕವರ್ ಆಗೋದಿಲ್ಲ.
1: ಬ್ಲೀಡಿಂಗ್ ಡಿಸಾರ್ಡರ್ ಇದು ಅಂತ ಹೇಳಿದ್ರೆ ರಕ್ತಸ್ರಾವದ ಅಸ್ವಸ್ಥತೆಯ ಬಗ್ಗೆ ಇರುವಂತಹ ಏನು ಖರ್ಚು ಆಯುಷ್ಮಾನ್ ಅಲ್ಲಿ ಕವರ್ ಆಗೋದಿಲ್ಲ ಅಂತ ಹೇಳುದು. ಈಗ ನೀವು ಆಗ ಮಾತನಾಡ್ತಾ ಹೇಳಿದ್ರೆ ಈ ಫ್ಯಾಕ್ಟರ್ಸ್ ಗೆ ದುಬಾರಿ ಉಂಟು ಅಂತ ಹೇಳಿ, ಅಂತ ಹೇಳಿದ್ರೆ ನೀವು ಹಿಮೋಫಿಲಿಯಾದಲ್ಲಿ ಕೊಡುವಂತಹ ಏನದು ಪ್ಲೇಟ್ಲೆಟ್ ಫ್ಯಾಕ್ಟರ್ಸ್ ಏನಿದೆ ಅದಕ್ಕೆ ಖರ್ಚು ಜಾಸ್ತಿ ಬರ್ತದೆ ಅಂತ ಹೇಳಿ ಹೇಳಿದ್ದು. ಡಾಕ್ಟರ್ ಆಯ್ತು, ಇವತ್ತು ನಾವು ರಕ್ತಸ್ರಾವದ ಮಕ್ಕಳಲ್ಲಿ ಕಂಡು ಬರುವಂತಹ ರಕ್ತಸ್ರಾವದ ಅಸ್ವಸ್ಥತೆಯ ಬಗ್ಗೆ ಸುಮಾರಷ್ಟು ವಿಷಯಗಳನ್ನ ಮಾತಾಡಿದ್ವಿ. ಈಗ ಕೊನೆಯದಾಗಿ ಒಂದು ಪ್ರಶ್ನೆ, ನಮ್ಮ ಸಮಯ ಆಗ್ತಾ ಉಂಟು, ಕೊನೆಯದಾಗಿ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ನಮ್ಮ ಜನರಲ್ ಆರೋಗ್ಯದ ಬಗ್ಗೆ, ಒಟ್ಟಾರೆ ಜನರಲ್ ಪಬ್ಲಿಕ್ ಆರೋಗ್ಯದ ಬಗ್ಗೆ, ಜನಸಾಮಾನ್ಯರ ಆರೋಗ್ಯದ ಬಗ್ಗೆ ನೀವೊಂದು ಸಂದೇಶ ಕೊಡೋದಾದ್ರೆ?
0: ಸಂದೇಶ ಕೊಡೋದಾದ್ರೆ ಅವು ಏನು ನಮ್ಗೆ ಇದು ಆರೋಗ್ಯದಲ್ಲಿ ಈ ತರ ಎಲ್ಲ ವ್ಯತ್ಯಾಸ ಕಾಣಿಸ್ಕೊಂಡಾಗ ಟೈಮ್ ವೇಸ್ಟ್ ಮಾಡ್ದಲೆ ಇಮಿಡಿಯೇಟ್ಲಿ ಬಂದು ಕಂಪ್ಲೀಟ್ ಚೆಕಪ್ ಮಾಡೋದ್ರಿಂದ ನಾವು ಮುಂದೆ ಬರುವಂತ ಏನು ದೊಡ್ಡ ತೊಂದರೆಗಳನ್ನ ಇಲ್ಲ ತೊಂದರೆಗಳನ್ನ ಅರ್ಲಿ ಸ್ಟೇಜ್ ಅಲ್ಲೇ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಬಹುದು ಮತ್ತೆ ಅದನ್ನ ಕಂಪ್ಲೀಟ್ ಆಗಿ ಗುಣನು ಕಟ್ಪಡಿಸಬಹುದು. ಸೊ ಬಿಫೋರ್ ಎನಿ ಮೇಜರ್ ಕಾಂಪ್ಲಿಕೇಶನ್ ಆಗಕ್ಕಿಂತ ಮುಂಚೆ ಅದು ನಮಗೆ ತೊಂದರೆ ಇರೋದು ನಮ್ ಜೊತೆನೆ ಇರುತ್ತೆ ಅನ್ನೋದು ಗೊತ್ತಾದ್ರೆ ಅದ್ರೊಟ್ಟಿಗೆ ಹೆಂಗ್ ಬದುಕಬೇಕು ಮತ್ತೆ ಅದನ್ನ ಹೆಂಗೆ ಸೊಲ್ಯೂಷನ್ ತಗೊಂಡು ನಾವು ಅದನ್ನ ನಮ್ ಜೊತೆನೆ ಅರ್ಗಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಮ್ಗೆ ಮುಂಚೆನೆ ಗೊತ್ತಾಗ್ತದೆ. ಸೊ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಏನೇ ಇದ್ರು ಡೌಟ್ ಇದ್ರು ಕೂಡ ಅಟ್ಲೀಸ್ಟ್ ಬಂದು ತೋರಿಸ್ಕೊಳ್ಳಿ. ಸೊ ಜನರಲ್ ಚೆಕಪ್ಗೆ ಅಂತ ಬಂದ್ರು ಓಕೆ, ಇಲ್ಲ ಬೇರೆ ಸಮಸ್ಯೆಗೆ ಹೋದಾಗ್ಲೂ ಆ ಟೈಮಲ್ಲಿ ಇದನ್ನ ಅಟ್ಲೀಸ್ಟ್ ಹೇಳ್ಬೇಕು ನೀವು ಡಾಕ್ಟರ್ ಹತ್ರ.
1: ಓಕೆ ಡಾಕ್ಟರ್, ಇವತ್ತಿನ ನಮ್ಮ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನೀವು ಬಂದು ಮಕ್ಕಳಲ್ಲಿ ಕಂಡು ಬರುವಂತಹ ರಕ್ತಸ್ರಾವದ ಅಸ್ವಸ್ಥತೆಯ ಬಗ್ಗೆ ಸುಮಾರಷ್ಟು ಮಾಹಿತಿಗಳನ್ನು ನೀಡಿದ್ರಿ, ನಿಮಗೆ ಧನ್ಯವಾದಗಳು. ನಮಸ್ತೆ ಡಾಕ್ಟರ್. ಡಾಕ್ಟರ್ ನಮಸ್ತೆ.
0: ನಮಸ್ತೆ ಮೇಡಮ್, ನಿಮಗೂ ಅಷ್ಟೇ ತುಂಬಾ ಥ್ಯಾಂಕ್ಸ್, ಒಳ್ಳೆ ಕ್ವೆಶನ್ಸ್ ಕೇಳಿದ್ದೀರಾ. ಸೊ ಐ ಹೋಪ್ ಇದೆಲ್ಲ ಜನರಲ್ ಪಬ್ಲಿಕ್ಗೆ ಯೂಸ್ ಆಗಿರುತ್ತೆ. ಸೊ ಎನಿ ಡೌಟ್ಸ್ ಇದ್ರೆ ಅವರು ಕಂಕನಾಡಿಗೆ ಬರ್ಬೋದು ಫಾದಮುಲ್ಲರ್ ಆಸ್ಪತ್ರೆಗೆ. ಸೊ ಎನಿ ಟೈಮ್ ವಿ ಆರ್ ದೇರ್ ಟು ಹೆಲ್ಪ್ ಎನಿ ಒನ್ ಹಿಯರ್.
1: ಓಕೆ ಡಾಕ್ಟರ್, ಥ್ಯಾಂಕ್ ಯು. ಕೇಳುಗರೆ, ನೀವು ಇದುವರೆಗೆ ಆಲಿಸಿದ್ದು ಹಲೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ. ನಮ್ಮ ಇವತ್ತಿನ ಹಲೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಡಾಕ್ಟರ್ ಚಂದನಾ ಪೈ, ಕಂಕನಾಡಿ ಮಂಗಳೂರಿನ ಫಾದರ್ ಮುಲ್ಲರ್ಸ್ ಕಾಲೇಜು ಆಸ್ಪತ್ರೆಯ ಮಕ್ಕಳ ರಕ್ತಶಾಸ್ತ್ರ ವಿಭಾಗದಲ್ಲಿ ಕ್ಯಾನ್ಸರ್ ತಜ್ಞರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರು. ಕೇಳುಗರೆ, ಇಂದಿನ ಮಕ್ಕಳೇ ಮುಂದಿನ ಜನಾಂಗ. ಮಕ್ಕಳ ಅಸ್ವಸ್ಥತೆಯ ಬಗ್ಗೆ ಸಕಾಲದಲ್ಲಿ ಎಚ್ಚೆತ್ತು ಔಷಧಿ ಆರೈಕೆ ಮಾಡಿದರೆ ಭವಿಷ್ಯಕ್ಕಾಗಿ ಭವಿಷ್ಯದಲ್ಲಿ ಆರೋಗ್ಯಶಾಲಿ ಸಮುದಾಯವನ್ನು ನಾವು ನಿರ್ಮಾಣ ಮಾಡಬಹುದು ಅನ್ನೋ ಆಶಯದೊಂದಿಗೆ ಇವತ್ತಿನ ಹಲೋ ಡಾಕ್ಟರ್ ನೇರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದಂತಹ ಹಾಗೆ ಕಾರ್ಯಕ್ರಮವನ್ನು ಆಲಿಸಿದಂತಹ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8.

0: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಈ ದಿನದ ಹೃದಯ ರಾಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಒಬ್ಬರು ಕಲಾವಿದರು ಇದ್ದಾರೆ. ಸೊ ಇವರು ಹೆಸರು ಕೃಷ್ಣಪ್ಪ ಸೊಪ್ಪಿನ ಅಂತ. ಸೊ ಇವರು ಜನಪದ ಹಾಡುಗಾರರು, ಜೊತೆಗೆ ಕವಿತೆ ಬರೀತಾರೆ. ಕೃಷಿ ಇವರಿಗೆ ಮೂಲ ಉದ್ಯೋಗ. ಜೊತೆಗೆ ಹಲವಾರು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ ಮತ್ತು ಕಲ್ಯಾಣ ಕರ್ನಾಟಕ ಕಲಾವಿದರ ಸಂಘವನ್ನು ಕಟ್ಕೊಂಡಿದ್ದಾರೆ. ಹಲವಾರು ಕಡೆ ಪ್ರದರ್ಶನ ಕೂಡ ಕೊಟ್ಟಿದ್ದಾರೆ. ನಾಟಕಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ. ಒಳ್ಳೆಯ ಕಲಾವಿದ ಅವರು ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಾರೆ. ಸೊ ಈ ಕಾರ್ಯಕ್ರಮದಲ್ಲಿ ಕೇಳುಗರೆ ಅವರ ಪರಿಚಯ ಮಾಡಿಕೊಳ್ಳೋಣ. ಕೃಷ್ಣಪ್ಪ ಸೊಪ್ಪಿನವರೇ, ಈ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ.
1: ನಮಸ್ತೆ ಸರ್.
0: ಹೇಳಿ ಸರ್. ಮೂಲತಃ ಕೃಷಿಕರು, ಏನೆಲ್ಲ ಕೃಷಿ ಮಾಡ್ತಾ ಇದ್ದೀರಿ, ಈ ಕೃಷಿ ಬಗ್ಗೆ ಹೇಗೆ ನಿಮಗೆ ಒಂದು ಆಸಕ್ತಿ ಹುಟ್ಟಿತು?
1: ಕೃಷಿ ನಮಗೆ ಸ್ವಲ್ಪ ಗ್ರಾಮಾಂತರದಿಂದ ಬಂದಿರೋದಕ್ಕೂ ಕೃಷಿಗೆ ಆದ್ಯತೆನ ಕೊಡೋದ್ರಿ, ಆ ಓದಿಗೆ ಅಷ್ಟೊಂದು ಆದ್ಯತೆ ಕೊಡೋದಿಲ್ಲ. ಹಂಗೆ ನಾವು ಕೃಷಿಗೆ ಆದ್ಯತೆ ಕೊಟ್ವಿ. ಅದರಾಗೂ ಸ್ವಲ್ಪ ಸಾವಯವದ ಕಡೆಗೆ ನಮ್ಮದು ಸ್ವಲ್ಪ ಒಲವು. ಭತ್ತ ಮಾಡ್ತೇವೆ, ತೆಂಗಿನ ಗಿಡ ಅದಾವು, ಮೆಣಸಿನ ಗಿಡ ಮಾಡ್ತೇವೆ, ಟೊಮೆಟೊ ಮಾಡ್ತೇವೆ, ಆಮೇಲೆ ಇದು ಸೀಡ್ಸ್ ಮಾಡ್ತೇವೆ, ಬೀಜೋತ್ಪಾದನೆ ಅಂತವೆಲ್ಲ ಮಾಡ್ತೇವೆ. ಇದು ಕೃಷಿ ಒಳಗದೆ.
0: ಕೃಷಿಕ ವೃತ್ತಿಯಲ್ಲಿ ಇದ್ದೀರಿ, ಏನೆಲ್ಲ ಹೇಳಿದ್ರಿ, ತೋಟ ಅದು ಇದೆಲ್ಲ ಎಲ್ಲ ಸುತ್ತಾಡ್ಕೊಂಡು ಇವರಿಗೆ, ಈ ನಿಮ್ಮೊಳಗೆ ಒಬ್ಬ ಕಲಾವಿದ ಹೇಗೆ ಹುಟ್ಕೊಂಬಿಟ್ಟ?
1: ಅದು ಗ್ರಾಮಾಂತರ ಪ್ರದೇಶದಲ್ಲಿ ಬಾಲ್ಯದಲ್ಲೇ ಹುಡ್ತತ್ರಿ ಅದು. ಆ ಸಣ್ಣ ಸಣ್ಣ ಗ್ರಾಮಗಳಿದ್ರು ಒಂದೆರಡು ನಾಟಕಗಳನ್ನು ಆಡ್ತಾನೆ ಇರ್ತಾರೆ. ಅದು ನಮ್ಮ ಪೂರ್ವಜರಿಂದನೇ ಅದು ಬಳುವಳಿ. ಎಲ್ಲ ಗ್ರಾಮದಲ್ಲೂ ಸಾಮಾನ್ಯವಾಗಿ ಕಲೆ ಅನ್ನೋದು ಅದು ಕರಗತ, ಅದು ಒಬ್ಬ ವ್ಯಕ್ತಿದು ಅಲ್ಲ, ಎಲ್ಲರಲ್ಲಿಯೂ ಅದು ಬೆರೆತಿರ್ತೈತಿ. ಕಲೆ ಅನ್ನೋದು ಎಲ್ಲರಲ್ಲೂ ಐತಿ, ಆದರೆ ಬೇರೆಯವರಿಗೆ ಅದನ್ನು ಹೊರಹಾಕ ಸಂದರ್ಭಗಳು ಸಿಕ್ಕಿರೋಂಗಿಲ್ಲ. ಅದು ಸಿಟಿ ಒಳಗೆ ಸ್ವಲ್ಪ ಕಡಿಮೆ ಅಂತ ಅನಿಸ್ತೈತಿ. ಗ್ರಾಮಾಂತರದೊಳಗೆ ನಾಟಕದ ಅವಕಾಶಗಳು, ಒಂದೊಂದು ಜಾತ್ರೆಗೆ ಹೆಣ್ಣದೇವ್ರ ಜಾತ್ರೆ ಅಂತ ಇರ್ತೈತಿ, ಅಥವಾ ಗಂಡ ದೇವ್ರ ಜಾತ್ರೆ ಅಂತ ಇರ್ತೈತಿ, ಓಕಳಿ ಅಂತ ಇರ್ತಾವೆ. ಇಂಥದಕ್ಕೆ ಒಂದು ವರ್ಷಕ್ಕೆ ಒಂದೆರಡು ನಾಟಕಗಳು ಅವು ಫಿಕ್ಸ್ ಆಗಿರ್ತಾವೆ. ಹಂಗೆ ಹಿಂದೆ ತಲೆಮಾರುಗಳಿಂದನೂ ನಮ್ಮ ಊರೊಳಲ್ಲಿ ಅವು ನಾಟಕಗಳು ನಡೀತಾನೆ ಇದ್ವು. ನಾವು ಅದ್ರ ಬಗ್ಗೆ ಯಾವ ಬೇರೆಯವರು ನೋಡ್ಕೊಂಡು ನಾವು ನಾಟಕ ಮಾಡಬೇಕು ಅನ್ನೋ ಒಂದು ಅಭಿರುಚಿ ಹುಡುಗಂತ್ರಿ ಆಗಾನ, ನಾವು ಬಾಲ್ಯದಲ್ಲಿ ಇದ್ದಾಗನ. ಈಗ ನಾನು ಸುಮಾರು ಒಂದು ರಕ್ತರಾತ್ರಿಯಲ್ಲಿ ಮೂರು ಪಾತ್ರ ಮಾಡ್ತೇನೆ. ಅದರಾಗ ಅರ್ಜುನನ ಪಾತ್ರನ, ಭೀಮನ ಪಾತ್ರನ ಮತ್ತು ಶಕುನಿ ಪಾತ್ರನೂ ಮಾಡ್ತೇನೆ. ಅದು ಯಾವುದು ಕಡಿಮೆ ಆಗಿರ್ತೈತಿ ಅದರಾಗ ವ್ಯತ್ಯಾಸಗಳು, ಒಬ್ಬರಿಗೆ ಆರಾಮಿರೋದಿಲ್ಲ, ಹಿಂಗಾದಾಗ ಪಾತ್ರಗಳಲ್ಲಿ ವ್ಯತ್ಯಾಸನೂ ಮಾಡ್ತೇವೆ, ಅದನ್ನು ಮಾಡ್ತೇವೆ. ರಕ್ತರಾತ್ರಿ ಅನ್ನೋದು ಒಂದು ನಾಟಕನ ಸುಮಾರು ಒಂದು 10 ಪ್ರಯೋಗಗಳನ್ನು ಮಾಡೇವಿ. ಅದು ಒಂದು 10-15 ಊರುಗಳನ್ನು ಮಾಡೇವ್ರಿ, ಒಂದೇ ಊರಲ್ಲದಲ್ಲ. ಆಮೇಲೆ ನಮ್ಮದು ಗುಂಪು, ಕಲಾವಿದರ ಗುಂಪು ಒಂದು ಊರದ್ದಲ್ಲ, ಒಂದು 6-7 ಊರು ಜನರು ಸೇರಿ ಅದನ್ನೊಂದು ಟೀಮ್ ಮಾಡೇವ್ರಿ. ನಾವು ಆ ಟೀಮ್ನೊಳಗೆ ಪಾತ್ರ ಮಾಡ್ತಿರ್ತೇವೆ. ಆಮೇಲೆ ಈ ಕವಿತೆಗಳನ್ನು ಬರಿತೇವೆ. ಇದಕ್ಕೆ ಅಲ್ಲಲ್ಲಿ ಪ್ರಶಸ್ತಿಗಳು ಬಂದಾವು. ಅಂದಾಜು ಒಂದು 35 ವೇದಿಕೆಗಳನ್ನು ನಾನು ಕವಿತೆ ಹೇಳೋದ್ರಲ್ಲಿ ಹತ್ತಿ ಇಳಿದಂಗೆ ಆಗೈತಿ ಅಂತ ಅನ್ಸತ್ತೆ ರೀ. ನಾಟಕಗಳು ಒಂದು 20 ದಾಖಲಾತಿಗಳು ಅದಾವು ನಾಟಕದ್ದು. ಈ ಕವಿತೆಗಳು ಇವಕ್ಕ ಪ್ರಶಸ್ತಿ ಪತ್ರ ಅಂತ ಏನೋ ಒಂದು ಕೊಡ್ತಾರೆ, ಅದು ಅಂಥ ದಾಖಲೆಗಳು ಅದಾವು. ಆಮೇಲೆ ಇದೇನೋ ನಮಗೊಂಥರದ ಹುಚ್ಚು ಅಂತ ಅನಿಸ್ತತಿ, ಅದೇ ಕ್ರೇಜಿ ಏನೋ ಅಂತಾರೆ, ಹುಚ್ಚು ಅನಿಸ್ತಾರಲ್ಲ. ಎಷ್ಟೋ ಈಗ ಉದಾಹರಣೆ, ನಾವು ಒಂದು 1,000 ರೂಪಾಯಿ ಖರ್ಚು ಮಾಡ್ಕೊಂಡು ಒಂದು ಕವನ ಹೇಳಕ್ಕೆ ಇಲ್ಲಿ ಬಂದವ್ರಿ. ಈಗ ಇದು ಏನೋ ಒಂಥರದ ಇದು ಬೇರೆಯವ್ರಿಗೆ ಹುಚ್ಚಾಗಿ ಕಾಣತೈತಿ, ಆದರೆ ಒಂಥರ ನಮಗೆ ನೀವು ಒಂದು ಕವನ ಹೇಳೋಕೆ ಅಷ್ಟು ದೂರ ಯಾಕೆ ಹೋಗ್ಬೇಕು ಅಂತ. ಆದರೆ ನಮಗೆ ಎಷ್ಟೊಂದು ಖರ್ಚು ಯಾಕೆ ಮಾಡಬೇಕು ಅಂತ ನನಗೆ ಅದು ಆತ್ಮತೃಪ್ತಿಯನ್ನು, ಖುಷಿಯನ್ನು, ಸಂತೋಷವನ್ನು ತಂದು ಕೊಡ್ತೈತಿ. ಆ ಕಾರಣದಿಂದ ಅದು ಎಷ್ಟೇ ದೂರ ಇದ್ದರೂ, ಅದು ಎಷ್ಟು ಖರ್ಚಾದರೂ ನಾವು ಕವನಗಳು ಹೇಳೋದಕ್ಕೆ ಮತ್ತು ಹೊಸ ಕವನಗಳನ್ನು ಬರೆಯೋದಕ್ಕೆ ಪ್ರಯತ್ನ ಮಾಡಿ ನಾವು ಭಾಗಿಯಾಕವ್ರಿ.

0: ಇವತ್ತು ಕಾರ್ಕಳದ ಗೊಮ್ಮಟ್ಟನ ಬೆಟ್ಟದಲ್ಲಿ ಒಂದು ಕವಿ ಸಮ್ಮೇಳನಕ್ಕೆ, ಬೆಳದಿಂಗಳ ಕವಿ ಸಮ್ಮೇಳನಕ್ಕೆ ಒಂದು ಕವಿಯಾಗಿ ಬಂದಿದ್ದೀರಿ. ಒಂದು ಹಾಡನ್ನು ಹಾಡಿ.
1: ಸತ್ಯಧರ್ಮದ ಜ್ಯೋತಿಯುತ ನಂದಿ ಹೋಯಿತೆ ಕರ್ಮದಲ್ಲಿ, ಸತ್ಯಧರ್ಮದ ಜ್ಯೋತಿಯುತ ನಂದಿ ಹೋಯಿತೆ ಕರ್ಮದಲ್ಲಿ, ಪ್ರಜಾರಾಜ್ಯದ ಅರ್ಥವ ತಿಳಿಯದೆ ವ್ಯರ್ಥವಾಯಿತಿ ಜನತೆಯಲ್ಲಿ, ಸತ್ಯಧರ್ಮದ ಜ್ಯೋತಿಯುತ ನಂದಿ ಹೋಯಿತೆ ಜಗದಲ್ಲಿ. ಎಲ್ಲೆಲ್ಲೂ ಜಾತಿಯ ಭೇದ ಅಲ್ಲಲ್ಲೇ ಸ್ವಾರ್ಥದ ನಾದ, ಎಲ್ಲೆಲ್ಲೂ ಜಾತಿಯ ಭೇದ ಅಲ್ಲಲ್ಲೇ ಸ್ವಾರ್ಥದ ನಾದ. ಭಾರತ ದೇಶ ಒಂದು ದೊಡ್ಡ ಮನೆ, ಬಡ ರೈತರ ಮುರಿಯಲು ಇಲ್ಲ ಕೊನೆ. ಭಾರತ ದೇಶ ಒಂದು ದೊಡ್ಡ ಮನೆ, ಬಡ ರೈತರ ಮುರಿಯಲು ಇಲ್ಲ ಕೊನೆ. ಸತ್ಯಧರ್ಮದ ಜ್ಯೋತಿಯುತ ನಂದಿ ಹೋಯಿತೆ ಜಗದಲ್ಲಿ, ಸತ್ಯಧರ್ಮದ ಜ್ಯೋತಿಯುತ ನಂದಿ ಹೋಯಿತೆ ಕರ್ಮದಲ್ಲಿ. ಮಂತ್ರಿಗಳ ಹಾರಾಟ ಮಂತ್ರಿಗಳ ಹಾರಾಟ ತಮ್ಮ ಹೊಟ್ಟೆಯ ಬಡಿದಾಟ, ಮಂತ್ರಿಗಳ ಹಾರಾಟ ತಮ್ಮ ಹೊಟ್ಟೆಯ ಬಡಿದಾಟ. ಸತ್ಯಧರ್ಮದ ಜ್ಯೋತಿಯುತ ನಂದಿ ಹೋಯಿತೆ ಜಗದಲ್ಲಿ. ಸೊಸೈಟಿಯ ಸಹಕಾರ, ಸೊಸೈಟಿಯ ಸಹಕಾರ ಸ್ವಾರ್ಥಿಗಳ ಆಹಾರ, ಸೊಸೈಟಿಯ ಸಹಕಾರ ಸ್ವಾರ್ಥಿಗಳ ಆಹಾರ. ಪ್ರೆಸಿಡೆಂಟರ ದರ್ಬಾರ, ಸೆಕ್ರೆಟರಿಯ ಕಾರ್ಭಾರ ತಂದು ಹಾಕುತ್ತಿದೆ ಕುರುಡು ಸರ್ಕಾರ, ತಂದು ಹಾಕುತ್ತಿದೆ ಕುರುಡು ಸರ್ಕಾರ ಸುತ್ತಲೂ ಕಳ್ಳರ ಅಧಿಕಾರ. ಸತ್ಯಧರ್ಮದ ಜ್ಯೋತಿಯುತ ನಂದಿ ಹೋಯಿತೆ ಜಗದಲ್ಲಿ, ಸತ್ಯಧರ್ಮದ ಜ್ಯೋತಿಯುತ ನಂದಿ ಹೋಯಿತೆ ಜಗದಲ್ಲಿ.
0: ಬಹಳ ಸುಂದರವಾಗಿ ಈಗಿನ ಒಂದು ವಾಸ್ತವತೆಯನ್ನು, ವಾಸ್ತವ ಸತ್ಯವನ್ನು ತಿಳಿದಿಟ್ಟಿದ್ದೀರಿ ತಮ್ಮ ಕವನದಲ್ಲಿ. ಬಹಳ ಕೇಳಿಕೊಂಡು ಬಹಳ ಖುಷಿಯಾಯಿತು. ನಿಮ್ಮ ಕವನ ಬಹಳ ಒಂದು ಅರ್ಥಗರ್ಭಿತವಾದಂಥ ಒಂದು ಕವನವನ್ನು ನೀವು ಬರೆದಿರಿ. ಈ ಕವಿತೆಯ ಬಗ್ಗೆ ಆಸಕ್ತಿಗಳು ಹೇಗೆ, ಅದು ಯಾರಾದರೂ ನಿಮಗೆ ಈ ಬಗ್ಗೆ ಬರೀಲಿಕ್ಕೆ ಪ್ರೇರಣೆ ಆದ್ರ ಅಲ್ಲ, ಕವಿಗೋಷ್ಠಿಗಳು ಅಂತ ಹೇಳಿದಿರಲ್ಲ, ಒಂದು ಹಲವಾರು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದಿರಿ ತಾವು, ಸೊ ಈ ಕವಿತೆ ಅನ್ನೋದು ಹೇಗೆ ಉಟ್ಕೊಂಡ್ಬಿಡ್ತು? ಕೃಷಿ ಕೆಲಸ ಮಾಡುವಾಗಲೇ ಏನೋ ಬಾಯ್ದೆರೆ ಸಾಹಿತ್ಯ ಅಂತ ಹೇಳ್ತೀವಲ್ಲ, ಬರೆಯದೆ ಬಾಯಲ್ಲಿ ಬಂದಂಥ ಸಾಹಿತ್ಯವನ್ನು ಆ ಥರ ಹಾಡ್ತಾ ಈ ಎಲ್ಲ ಕವನಗಳು ನಿಮ್ಮೊಳಗೆ ಹುಟ್ಕೊಂಡವೆ ಹೇಗೆ?
2: ನಮಗೆ ಗ್ರಾಮಾಂತರ ಒಳಗೆ ನಮ್ಮ ಲಿಂಗನಾಯಕನಹಳ್ಳಿಯವರು ಚೋಡದಾಂಪುರದ ಒಬ್ಬರು ಬಂದಿದ್ರಿ, ಅವ್ರ ಹೆಸರು ಎಂ ಬಿ ಲಕ್ಷ್ಮಣರಾವ್ ಅಂತ. ಅವರು ಸಾಹಿತ್ಯಗಳನ್ನು ಭಾಳ ಚೆಂದಾಗಿ ರಚನೆ ಮಾಡ್ತಿದ್ರು. ಅವ್ರು ಬೇರೆ ಬೇರೆ ಊರವ್ರಿಗೆ ಕರ್ಕೊಂಡು ಹೋಗಿದ್ರು ಅವ್ರನ್ನ, ಬೇರೆ ದೂರ ದೂರ ಊರಿಗೆ ಹೋಗಿದ್ರು ಅವ್ರು ಪೆಟ್ಟಿಗೆ ಮಸರಾಗಿ. ನಾವು ಒಂದು ಇವ್ರಂಗೆ ನಾವು ಸ್ವಲ್ಪ ಮುಂದೆ ಹೋಗಿ ನಾವು ಒಂದು ಬೇರೆ ಬೇರೆ ಊರು ನೋಡ್ಬೇಕು ಅಂತ ಒಂದು ಚಿಗುರು ಹೊಡಿತ್ರಿ. ಆಮೇಲೆ ನಾನು ಬೀಜೋತ್ಪಾದನೆ ಮಾಡ್ಬೇಕಾದ್ರೆ ಆ ಬೀಜದ ಕಂಪ್ನಿಯವರು ಆ ಕಂಪ್ನಿಗೆ ನೇಮ ಮಾಡ್ತಿದ್ರು. ಆ ನಿರ್ದೇಶಕರಿಗೆ ನಾನು ಪರಿಚಯ ಆಗೋದ್ರ ಸಲುವಾಗಿ ಈ ಕವನಗಳನ್ನು ಬರೆಯೋದು ಕಲಿಕತ್ತಿ. ನನಗೆ 35 ವರ್ಷ, ಆಗ ನಾ ಕವನಗಳು ಬರೀತಿದ್ದೆ. ಅದಕ್ಕಿಂತ ಮೊದಲು ನಾಟಕಗಳನ್ನು ಮಾಡೇವಿ, ಆದರೆ ಕವನಗಳನ್ನು ಬರೆದದ್ದು 35 ವರ್ಷಗಳ ನಂತರ. ಕವನಗಳು ಬರೆಯೋದಕ್ಕೆ ಈ ಭ್ರಷ್ಟಾಚಾರನೇ ಒಂದು ನನಗೆ ಉತ್ತೇಜನ ಅಂತ ಅನಿಸ್ತೈತಿ. ಈ ನಡೀತಾ ಭ್ರಷ್ಟಾಚಾರಗಳಿಗೆ ಇದು ಸ್ವಲ್ಪ ಕಡಿವಾಣ ಹಾಕೋದ್ರ ಸಲುವಾಗಿ ನಾನು ಏನಾದರೂ ಒಂದು ಬರೋದು ಈ ಸಮಾಜಕ್ಕೆ ಕೊಡುಗೆ ಕೊಟ್ಟರೆ ಒಂದು ಅಣು ಮಾತ್ರ ಅಂತಾರಲ್ಲ, ಒಂದು ಮಳೆಯಲ್ಲಿನ ಕಣದಷ್ಟಾದರೂ ಕಡಿಮೆ ಮಾಡ್ಬೋದೇನೋ ಅಂತ ಜನರ ಕಿವಿಗೆ ಭ್ರಷ್ಟಾಚಾರದ ಬಗ್ಗೆ ವಿಷಯಗಳನ್ನು ಎತ್ತಿ ಹಾಕಿದ್ರ ಅಂತ. ನನ್ನ ಕವನದಲ್ಲಿ ಸ್ವಲ್ಪ ಒಂದೊಂದು ಸಾಲು ಎಲ್ಲೋ ಅದನ್ನು ಭ್ರಷ್ಟಾಚಾರನ ಅದು ಅಥವಾ ಲೋಪದೋಷಗಳನ್ನು ಅದು ಎತ್ತಿ ಹಿಡಿಯೋ ಒಂದು ಪ್ರಯತ್ನನ ಸ್ವಲ್ಪ ಮಾಡೋ ಪ್ರಯತ್ನನೂ ಮಾಡಿರ್ತದೆ ಅದ್ರಾಗ.
0: ಕೃಷಿಕನಾಗಿ ಹೊಲ ತೋಟ ಎಲ್ಲ ನೋಡಿಕೊಂಡು ಮನೆ ಜವಾಬ್ದಾರಿ ಎಲ್ಲ ಚೆನ್ನಾಗಿ ನಿಭಾಯಿಸ್ಕೊಂಡಿದ್ದವರು ನೀವು, ಕವಿಯಾದ ನಂತರ ಜನರು ಹೇಗೆ ನಿಮ್ಮನ್ನು ನೋಡಿದರು, ಹೇಗೆ ಪ್ರತಿಕ್ರಿಯೆಯಲ್ಲಿತ್ತು ನಿಮ್ಮ ಊರಲ್ಲಿ? ಓ ಏನ್ರಿ ಕೃಷ್ಣಪ್ಪ ಸೊಪ್ಪಿನವರು ಬಹಳ ಚೆನ್ನಾಗಿ ಕವಿತೆ ಬರೀತಾ ಇದ್ದಾರೆ ಅಂತ ಅಂದ್ರೆ, ಅಥವಾ ಏನು ಸಪೋರ್ಟ್ ಮಾಡಿದ್ರ ಹೇಗೆ?
2: ಇದು ಜನರ ಅಭಿಪ್ರಾಯ ಅನ್ನೋದು ಒಂದಲ್ರಿ, ಅದು ಒಂದು ಹಳಿ ಇದ್ದಂಗೆ. ಅಭಿಪ್ರಾಯ ಒಳ್ಳೇದು ಇರ್ತೈತಿ, ಕೆಲವು ಜನರು ಏನು ದೊಡ್ಡ ಸಾಧನೆ ಮಾಡ್ತಾರೆ ಬದುಕ್ಬಿಟ್ಟು ಬಳೆ ಬಿಟ್ಟು ಇದು ನಮ್ಮ ಜೀವನ ನಮಗೆ ಕಷ್ಟ ಇಂಥದ್ರಾಗ ಸಮಾಜ ತಿದ್ದಕ್ಕೆ ಹೊಕ್ಕನಿ ಅಂತ ಮಾತಾಡೋದು ಇದು ನಮಗೇನ ಸರಿ ಬರಲ್ಲ ಅಂತ ಕೆಲವು ಜನರು ಅಂದರೆ, ಭಾಳಷ್ಟು ಜನರು ಇಲ್ಲ ಇದು ಒಂದು ಉತ್ತಮವಾದ ಹೆಜ್ಜೆ ಅಂತೇಳಿ ಬೆಂಬಲ ಕೊಟ್ಟವರು ಹೋದಾರೆ, ಸ್ವಲ್ಪ ಟೀಕಾ ಮಾಡಿದವರು ಅದರ ಜೀವನ ಅಂದರೆ ಮತ್ತೆ ಹಳಿ ಇದ್ದಂಗೆ ಇದ್ರ ಮೇಲೆ ನಮ್ಮ ಜೀವನ ಗಾಡಿ ಓಡಿಸ್ಬೇಕು ನಾವು.
0: ಸರಿ, ಹಾಗೆ ಈ ಕಲಾವಿದರ ಒಂದು ಏನು ಕೂಟ ಕಟ್ಟಿದ್ರಿ ನೀವು ಅಲ್ಲ, ಏನು
2: ಕಲಾವಿದರ
0: ಕಲ್ಯಾಣ ಕರ್ನಾಟಕ ಅಂತ
2: ಕಲಾವಿದರ ಒಕ್ಕೂಟ ಕಟ್ಟಿದವರು ನಾವಲ್ರಿ, ಸೋನಾಲಿ ಅಂತೇಳಿ ಅವರು ಬೀದರ್ನವರು, ಅವ್ರ ಅಧ್ಯಕ್ಷ
0: ಅದ್ರಲ್ಲಿ ನೀವು ಸೇರ್ಕೊಂಡ್ರಿ.
2: ಅವ್ರ ಅಧ್ಯಕ್ಷರು ಅವ್ರು ನಮ್ಮ ತಾಲೂಕಿಗೆ ಬಂದಾಗ ಇಲ್ಲಿ ಸ್ವಲ್ಪ ಯಾರು ಅದರ ಆಸಕ್ತಿ ಅದರ ಅಂತ ನೋಡಿ ನಮ್ಮ ತಾಲೂಕಿನೊಳಗೆ ಒಂದು ಬಾಡಿ ರಚನೆ ಮಾಡಿದ್ರು,
0: ಘಟಕ ಮಾಡಿದ್ರು,
2: ತಾಲೂಕಿಗೆ ಘಟಕ ಮಾಡಿದ್ರು. ಅದರೊಳಗೆ ನಮ್ಮನಿಗೆ ಸಂಘಟನಾ ಕಾರ್ಯದರ್ಶಿ ಅಂತ ತಗೊಂಡಾರ, ಅಧ್ಯಕ್ಷರು ಸೆಕ್ರೆಟರಿಗಳು ಹಿಂಗೆಲ್ಲ ಭಾಳ ಮಂದಿ 14 ಜನ ಅದಾರ. ಆ ಪೈಕಿ ನಾ ಬಂದ್ರೆ ನಾನೊಬ್ಬನೇ ಇಲ್ಲಿ, ಅವ್ರಿಗೆ ಗೊತ್ತಿಲ್ಲ ಇದು ಕವನ.
0: ಸರಿ, ಈ ನೀವು ಬೇಜಾರಾದಾಗ ಕವಿತೆ ಹಾಡ್ತೀರಿ, ಹಾಗೆ ಕೆಲವೊಂದು ಹಾಡುಗಳನ್ನು ಕೂಡ ಕೇಳ್ತೀರಿ, ಸಿನಿಮಾ ಹಾಡುಗಳು ಇರ್ಬೋದು, ಭಾವಗೀತೆಗಳು ಇರ್ಬೋದು, ಬೇರೆ ಬೇರೆ ಹಾಡುಗಳನ್ನು ಕೇಳ್ತೀರಿ. ಈ ಕಾರ್ಯಕ್ರಮದಲ್ಲಿ ನಿಮಗಾಗಿ ಒಂದು ಹಾಡನ್ನು ನಾವು ಪ್ರಸಾರ ಮಾಡ್ತಾ ಇದ್ರೆ ಯಾವ ಹಾಡನ್ನು ಕೇಳೋಕೆ ಇಷ್ಟಪಡ್ತೀರಿ?
2: ಅದು ಚಕ್ರವ್ಯೂಹ ಐತಲ್ರಿ, ಇದು ಚಕ್ರವ್ಯೂಹ, ಒಬ್ಬನ ತಿಂದು ಒಬ್ಬನೇ ಬದುಕುವ, ಅದು ಏನು ಅದು ಆ ಹಾಡು
0: ಚಕ್ರವ್ಯೂಹ, ಇದು ಚಕ್ರವ್ಯೂಹ, ಹಣದ ಮೋಹ ಅಧಿಕಾರದ ದಾಹ,
2: ಚಕ್ರ ಆ ಹಾಡು ನನಗೆ ಇಷ್ಟ,
0: ಹಾಡು ನಿಮಗೆ ಇಷ್ಟ.
2: ಸಮಾಜ ತಿದ್ದುವಂತ ಒಂದು ಪದಗಳನ್ನು ಅಲ್ಲಿ ಜೋಡಿಸಿದಾರಲ್ಲ, ಅದಕ್ಕೆ ಸ್ವಲ್ಪ ಆ ಹಾಡು ನನಗೆ ಇಷ್ಟ ಆಗುತ್ತೆ,
0: ಹಾಡನ್ನು ಕೇಳ್ಬೇಕಂತ ಅನ್ನಿಸ್ತದೆ. ಸೊ ಹಾಗಾದರೆ ಒಂದು ಹಾಡನ್ನು ನಾವು ಕೇಳುವ, ನಿಮಗಾಗಿ ಹಾಡನ್ನು ಪ್ರಸಾರ ಮಾಡ್ತೀವಿ.

ಹಿಡಿದವರು ಮಾನವ ರಕ್ತವ ಘಟ ಘಟ ಕುಡಿಯುತ್ತ ತೇಗುವ ರಾಕ್ಷಸರು ಸುತ್ತಲು ಕುಳಿಯುತ್ತಲಿರಲು ಕತ್ತಲು ಕಣ್ತುಂಬಿರಲು ಸುತ್ತಲು ಕುಳಿಯುತ್ತಲಿರಲು

0: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ರೇಡಿಯೋ ಸಾರಂಗ್ 107.8 FM.
2: ಒಂದು ಬಹಳ ಚಕ್ರವ್ಯೂಹ, ಒಂದು ರಾಜಕೀಯದ ಒಂದು ಚದುರಂಗದ ಆಟ, ಯಾವ ರೀತಿಯೆಲ್ಲ ಅದರಲ್ಲಿ ಯಾರೆಲ್ಲ ಬಲಿಪಶು ಆಗುತ್ತಾರೆ, ಅದರಲ್ಲಿ ಯಾರು ಬಡವರು ಎಲ್ಲ ಈ ರಾಜಕೀಯದ ಆಟದಲ್ಲಿ. ಈಗಲೂ ನಾವು ಕಾಣ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿ ಕೂಡ ಇಂಥ ಆಟಗಳು ಆಗಾಗ್ಗೆ ಬೇರೆ ಬೇರೆ ಆಟಗಳು ನಡೀತಾ ಇರ್ತವೆ. ಅದರಲ್ಲಿ ಬಲಿಯಾಗುವವರು ಅಮಾಯಕರು, ಬಲಿಪಶು ಆಗ್ತಾರೆ ಅವರು. ಸೊ ಇದು ಈ ಚಕ್ರವ್ಯೂಹದಲ್ಲಿ ಕೂಡ ಇಂಥ ಆ ಸಿನಿಮಾದಲ್ಲಿ ಈ ಎಳೆಯನ್ನು ಇಟ್ಕೊಂಡು ಈ ಕಥೆಯನ್ನು ಮಾಡಿದ್ದಾರೆ. ಬಹಳ ಒಂದು ಒಳ್ಳೆಯ ಸಿನಿಮಾ. ಮೊತ್ತ ಮೊದಲು ರಾಜಕೀಯ ಚಿತ್ರವೊಂದು ಕನ್ನಡದವರು ನಿರ್ಮಿಸಿದ್ದು, ಅದು ಬೇರೆ ಬೇರೆ ಸಿನಿಮಾ ರಂಗದವರನ್ನು ಆಕರ್ಷಿಸಿ ಈಗ ಇಂಥ ಒಂದು ರಾಜಕೀಯ ಎಳೆ ಇರುವ ಚಿತ್ರವನ್ನು ನಿರ್ಮಿಸಲಿಕ್ಕೆ ಈ ಚಕ್ರವ್ಯೂಹ ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನದ ಈ ಸಿನಿಮಾ ಪ್ರೇರಣೆ ಆಯಿತು. ಸೊ ಈ ಹಾಡನ್ನು ಒಂದು ಸುಂದರವಾದ ಹಾಡನ್ನು ಕೇಳಿದಿರಿ ನೀವು. ಇವತ್ತು ಈ ಕವಿಗೋಷ್ಠಿಯಲ್ಲಿ ಭಾಗವಹಿಸ್ಬೇಕಂದ್ರೆ ಮಂಗಳೂರಿಗೆ ಬಂದಿದ್ದೀರಿ, ತುಂಬ ದೂರದಿಂದ ಬಂದಿರಿ. ಹೇಗೆ ಅನಿಸ್ತು ಈ ಮಂಗಳೂರಿಗೆ ಬಂದಾಗ, ಈ ಊರಿಗೆ ಬಂದಾಗ?
3: ಇದು ನೋಡ್ರಿ, ನಮ್ಮ ಊರು ಬಯಲು, ಅಲ್ಲಿ ಗಿಡ ಮರಗಳು ಬಹಳಷ್ಟು ಕಡಿಮೆ. ಇತ್ಲ ಬಂದ್ರೆ ಏನೋ ಮನಸ್ಸಿಗೆ ಉಲ್ಲಾಸ, ಕಣ್ಣಿಗೆ ಏನೋ ಒಂದಿಷ್ಟು ಆನಂದ, ಏನೋ ಇಲ್ಲೇ ಇದ್ಬಿಡೋಣ ಈ ಹಚ್ಚ ಹಸಿರಿನ ಇದರೊಳಗೆ ಅಂತ ಅನಿಸತ್ರಿ. ಆದ್ರೆ ಇರಕ್ಕ ಆಗಂಗಿಲ್ಲ, ಅನಿವಾರ್ಯ. ಮತ್ತೆ ನಾವು ನಮ್ಮ ಊರಿಗೆ ಹೋಗಬೇಕಾದ. ಇಲ್ಲಿ ಸೃಷ್ಟಿ ಏನೈತಲ್ರಿ, ಇದು ದೈವದತ್ತ ಕೊಡುಗೆ. ಇಲ್ಲಿ ಹಚ್ಚ ಹಸಿರು, ಆಮೇಲೆ ಮಾತುಗಳು ಬಹಳ ಮೃದುವಾಗಿರ್ತಾವೆ ಇಲ್ಲಿ. ಇಲ್ಲಿ ಇಲ್ಲಿದು ಮಾತುಗಳು ಮೃದುವಾಗಿರ್ತತಿ. ಮತ್ತೆ ಯಾರೇ ಮಾತಾಡಿದ್ರು ಅವ್ರ ಭಾವನೆಯೊಳಗೆ ನಮಗೆ ಆತ್ಮೀಯತೆ ಕಾಣತೈತಿ, ಏನೋ ಹೊಸತನ ಕಾಣತೈತಿ ನಮಗೆ ಈ ಭಾಗದ ಜನರು ಮಾತು ಕೇಳಿದ್ರೆ.
2: ಒಂದು ರೀತಿಯಲ್ಲಿ ನಿಮ್ಮ ಆಚೆ ಮಾತು ಹೋಗೋ ಬಾರೋ ಲೇ ಓ ಅಂತ ಸ್ವಲ್ಪ ಜೋರು ಸ್ವರದಲ್ಲಿ, ಅದಂದ್ರೆ ಅದು ನಿಮಗೆ ಅಭ್ಯಾಸವಾಗಿ ಹೋಗಿದೆ, ಅದು ರೀತಿ ಅದು. ಸೊ ಈ ಕಡೆ ಬಂದಾಗ ಹೇಗಿದ್ರೆ ಸರ್, ಏನು ಸರ್ ಹಾಗೆ ಈ ಥರ ಒಂದು ಗೌರವ ಕೊಟ್ಟು ಮಾತಾಡುವಂಥದ್ದು
3: ಮಾತು ಭಾಳ ಏನೋ ಭಾಳ ಎಷ್ಟೋ ವರ್ಷಗಳ ಪರಿಚಯ ಇದ್ದಾಡ್ತಾರ, ಹತ್ತಿರ ಇದ್ದೋಡ್ತಾರ, ಅಂಥ ಥರದ ಮಾತು ಬರ್ತದೆ ನಮಗೆ. ಇಲ್ಲಿ ಮಾತುಗಳು ಹಿಡಿಸ್ತಾರೆ ನಮಗೆ.
2: ಮಂಗಳೂರಿಗೆ ಬಂದಿದ್ರಿ, ಸೊ ಇಲ್ಲಿ ಕವನ ಎಲ್ಲ ಹೇಳೋಕ್ಕೆ ಬಂದ್ರಿ, ಇಲ್ಲೇ ಜನರ ಒಂದು ಪ್ರೀತಿ ಎಲ್ಲ ಮಾತುಗಳು ತುಂಬ ಇಷ್ಟವಾದವು ಅಂತ ಹೇಳಿದ್ರಿ. ಸೊ ಮಂಗಳೂರಿಂದ ಕವಿಗಳನ್ನು ಕರೆದುಕೊಂಡು ಅಲ್ಲಿ ಏನಾದರೂ ಕವಿಗೋಷ್ಠಿ ಮಾಡುವಂಥ ಆಲೋಚನೆ ಇದೆಯಾ ನಿಮ್ಮ ಊರಲ್ಲಿ?
3: ತಮ್ಮ ಇವರು ನಮ್ಮ ಅಜಯಕರ್ ಅವ್ರು ಕರ್ಕೊಂಬಂದಿದ್ರು, ನಮ್ಮ ಲಿಂಗನಕಳಿಗೆ ಕರ್ಕೊಂಬಂದಿದ್ರು. ಒಂದು ಪೂರ್ತಿ 4 ಗಂಟೆಯಿಂದ ಮುಂಜಾನೆ 6 ಗಂಟೆ ತನಕ ಕವಿಗೋಷ್ಠಿ ಮಾಡಿಸಿದ್ರು ಅಲ್ಲಿ.
2: ಸರಿ, ನಿಮ್ಮ ನಮ್ಮೂರಿನವರು ಕೂಡ ನಿಮ್ಮೂರಿಗೆ ಬಂದಿದ್ದಾರೆ ಅಂತ ಹೇಳಿದರೆ ಓಕೆ ಓಕೆ. ಮನೆಯಲ್ಲಿ ಯಾರೆಲ್ಲ ಇದ್ದೀರಿ, ಹೇಗೆ ಹೇಗೆ ಜೀವನ ಸಾಗ್ತಾ ಇದೆ?
3: ಮನೆಯೊಳಗೆ ನಮಗೆ ನಮ್ಮ ಹೆಂಡತಿ ನನ್ನ ಸಾಹೇಬ್ರ ಅಂತ ಕರೆಯೋದ್ರಿ ಅವರು. ನಮ್ಮ ಎಲ್ಲಿ ಹೋದ್ರೂ ಜನ ವಿರೋಧ ಮಾಡಿದ್ರು, ನಮ್ಮ ಮನೆಯೊಳಗೆ ಅದಕ್ಕೆ ಯಾವತ್ತೂ ವಿರೋಧ ಮಾಡಿಲ್ಲ. ಮಗ ಒಬ್ಬತ್ತ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅದಾನ ಧಾರವಾಡದಾಗ, ಇನ್ನೊಬ್ಬ ಮಗ ಓದ್ತಾನ. ಅವ್ರದ್ದು ಏನೋ ಪ್ರೋತ್ಸಾಹ ಐತಿ, ನಾವು ಎಲ್ಲಿ ಹೋದ್ರು ಎಲ್ಲಿ ಬಂದರು ಗ್ರಾಮದೊಳಗೂ ಪ್ರೋತ್ಸಾಹ ಐತಿ. ಆದರೆ ಮನೆ ಪ್ರೋತ್ಸಾಹ ಭಾಳ ಮುಖ್ಯ ಆಕತ್ರಿ.
2: ನಿಮ್ಮ ಈ ಸಾಹಿತ್ಯ ಜೀವನಕ್ಕೆ ಇರ್ಬೋದು ಅಥವಾ ನಿಮ್ಮ ನಾಟಕ ಜೀವನಕ್ಕೆ ಹಲವಾರು ಜನರ ಒಂದು ಸಪೋರ್ಟ್ ಅಂತೂ ಇದೆ ನಿಮಗೆ. ಏನು ಅವರ ಹೆಸರು ಹೇಳಿದಾದ್ರೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರೆ ಹೆಚ್ಚಿನದಾಗಿ ನಿಮಗೆ?
3: ಒಬ್ಬರು ಬ್ಯಾಂಕ್ ಮ್ಯಾನೇಜರ್ ರೀ, ನರೇಂದ್ರಪ್ಪ
2: ಹೆಸರು,
3: ನರೇಂದ್ರಪ್ಪ ಅಂತ ಎಸ್ ಎಂ ಕೊಟ್ರಾಜ್ ಟೀಚರು ಅಂತ. ಅವರು ನಿವೃತ್ತ ಶಿಕ್ಷಕರು, ಒಂದು 70 ವರ್ಷದ ಮೇಲೆ ಆಗಿರ್ಬೋದು. ನಾವು ಎಷ್ಟು ದೂರ ಹೋಗಿ ನಾಟಕ ಆಡಿದ್ರು ಅವ್ರು ಬಂದು ನೋಡ್ತಾರೆ, ಒಂದು ಉತ್ಸಾಹ ಕೊಡ್ತಾರೆ. ಜೀವನದೊಳಗೆ ಏನೂ ಇಲ್ಲ, ಕಲೆ ಅನ್ನೋದು ಅದಕ್ಕೆ ಬೆಲೆ ಕೊಟ್ಟು ನಾವು ಅದನ್ನು ಸ್ವಲ್ಪ ಅದರ ತಿಳಿದು ಅದರ ಸ್ವಲ್ಪ ಏನೋ ಬರೇ ಮಾತಿನೊಳಗಲ್ಲ, ದೇಹದ ಭಾಷೆಯೊಳಗೂ ನಾವು ಅದನ್ನು ಅಭಿನಯ ತೋರಿಸ್ಬೇಕು ಅಂತೇಳಿ ಅವರು. ಈಗ ಭಾಳಷ್ಟು ಜನ ಅದ್ರ ಹೇಳ್ಕೊಂತ ಹೋದ್ರೆ ಭಾಳ ದೊಡ್ಡದಾಗತ್ತದು. ಈಗ ಅದಕ್ಕೆ ನಾನು ಒಂದು 2 ಮಾತನ್ನಾಗ ಹೇಳ್ಬಿಟ್ಟಿವದು.
2: ಹಾಗೆ ಏನಾದರೂ ನಮ್ಮ ಕೇಳುಗರಿಗಾಗಿ ಹಾಡು ಅಥವಾ ನಾಟಕದ ಡೈಲಾಗ್ ಹೇಳೋದಾದ್ರೆ ಯಾವ ನಾಟಕದ ಡೈಲಾಗ್ ಹೇಳ್ತೀರಿ?
3: ಇದು ರಕ್ತರಾತ್ರಿ ಒಂದು ಡೈಲಾಗ್ ರೀ, ಅಶ್ವತ್ಥಾಮರು ತಮ್ಮ ಮನಸ್ಸಿಗೆ ತಾವು ಹೇಳ್ಕೊಳ್ಳೋದು. ಓ ಮನಸ್ಸೇ ಎಚ್ಚರಾಗು ಎಚ್ಚರಾಗು, ಮನಸ್ಸನ್ನು ಗೆದ್ದವನು ಅಜೈಂಕ ವೀರನೆಂದು ನುಡಿಯುತ್ತಿದೆ ಅಮರರ ಭಾನು. ಆದ್ದರಿಂದ ಅಶ್ವತ್ಥಾಮನ ಮನಸ್ಸೇ ಬಗೆ ಬಗೆಯ ಬಣ್ಣಗಳುಳ್ಳ ಬಾಳಿನ ಬಣ್ಣಕ್ಕೆ ಭ್ರಮೆಗೊಡದೆ ಅಲ್ಲಿರುವ ಜಟಿಲ ಭಾವಗ್ರಂಥಿಗಳನ್ನು ಒಡೆದು ನೋಡಿದರೆ ಕಾಣುವುದು ಮನುಷ್ಯತ್ವದ ಮಹಾದಂತಸ್ತು. ಆದ್ದರಿಂದ ನಾನು ಮಲಗಿದರೆ ನೀನೂ ಮಲಗು, ನಾನು ಎಚ್ಚರಿದ್ದರೆ ನೀನೂ ಎಚ್ಚರವಾಗು. ಈ ಅಶ್ವತ್ಥಾಮನು ತನ್ನ ತಂದೆಗೆ ಕೌರವರ ಮಾಂಸ ಮಜ್ಜಾರಿಗಳಿಂದ ಪಿಂಡ ಪ್ರಧಾನ ಮಾಡಲಿರುವುದೇನೆಂಬುದನ್ನು ಮಾತ್ರ ಮರೆಯದಿರು.
2: ಚೆನ್ನಾಗಿ ಹೇಳಿದ್ರಿ. ಈ ಕಾರ್ಯಕ್ರಮ
3: ಆ ಪಾತ್ರ ನಾನು ಮಾಡಿಲ್ರಿ, ಆ ಮಾತು ನನಗಿಷ್ಟ. ಆದರೂ ಸ್ವಲ್ಪ ಬಿಟ್ಟನಿ ಮತ್ತೇನೋ ಬೇರೆ ಇನ್ನೊಂದು ಶಬ್ದವನ್ನು ಕೂಡೈತಿ, ಸಂಪೂರ್ಣ ಅಂದಿಲ್ಲ. ಆದರೆ ನಾನು ಮಾಡಿದ್ದು ಅದರೊಳಗೆ ಶಕುನಿದು ಮಾಡಿದ್ದೆ, ಭೀಮಂದು ಮಾಡಿದ್ದೆ, ಮತ್ತು ಅರ್ಜುನದ್ದು ಮಾಡಿದ್ದೆ. ಆದರೆ ಆ ನಾಟಕದೊಳಗೆ ತನ್ನ ಮನಸ್ಸಿಗೆ ತಾನು ಹೇಳ್ತಕ್ಕಂಥ ಒಂದು ವಿಚಾರ ಇತ್ತಲ್ಲ, ಅದಕ್ಕೆ ಸ್ವಲ್ಪ ನನಗೆ ಈಗ ನೆನಪಂತದ್ದು, ಅದು ನಾನು ಹೇಳಿಬಿಟ್ರಿ.
2: ಓಕೆ, ಈ ನಾಟಕಗಳಿಗಾಗಿ ಯಾವೆಲ್ಲ ಊರಿಗೆ ಹೋಗಿದ್ರಿ?
3: ನಾವು ಹೊಳಲಗ ಆಡೇವಿ ರೀ, ಲಿಂಗನಕಳ್ಳಿ ಆಡೇವಿ, ಶೇಷಾದ್ರಿ ಅಂತ ಅದೇ ಹಾವೇರಿ ಜಿಲ್ಲೆದಾಗ ಒಂದು ಶೇಷಗಿರಿ ಅಲ್ಲಿ ಹೋಗಿದ್ವಿ. ಆಮೇಲೆ ಹನಗಲ್ ತಾಲೂಕು ಅಲ್ಲಿ ಹೋಗಿವಿ. ಆಮೇಲೆ ಹೊಳಲು ಆಡೇವಿ, ಹೊಳಲು ಹೇಳಿದ್ವಲ್ಲ ರೀ. ಆಮೇಲೆ ಕುರ್ವತ್ತಿ ಆಡೇವಿ, ಆಮೇಲೆ ಇನ್ನೊಂದು ಹಾವನೂರಾಗ ಆಡೇವಿ, ಲಿಂಗನಾಯಕನಹಳ್ಳಿ ಮತ್ತು ಸ್ವಂತೂರು, ಅದ್ರಾಗ ವರ್ಷ ಒಂದು ಒಂದು ಒಂದು ಇರ್ತೈತೆ ರೀ. ಅದು ಹ್ಯಾಡ್ಲ ಆಡೇವಿ, ಹ್ಯಾಡ್ಲಾನು ನಮ್ಮ ಸುತ್ತ, ನಮ್ಮ ಏನು ಇದು ನಮ್ಮ ಹಡಗಲಿ ಸುತ್ತಮುತ್ತ ಮತ್ತು ಹಾವೇರಿ ರಾಣೇಬೆನ್ನೂರು ಈ ಬರ್ತಕ್ಕಂಥ ಇದ್ರೊಳಗೆ ಹರ್ನಗಿರಿ ಇಂಥಲ್ಲೇ ಇವು ಅಲ್ಲೇ ಸುತ್ತಮುತ್ತ ಆಡೇವರು.
2: ಈಗ ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡು ಅನ್ನೋದ್ರೆ ಯಾವ ಹಾಡು ನಿಮಗೆ ಇಷ್ಟ ಆಗುತ್ತೆ?

ಜಾತಿಗೆ ಸಮತೆಯ ಹರಸಿ, ಜಾತಿ ವಿಜಾತಿಗೆ ಸಮತೆಯ ಹರಸಿ, ಎಲ್ಲೆಡೆಗೂ ನಿನ್ನ ಶಾಂತಿಯ ಸುರಿಸಿ, ಎಲ್ಲೆಡೆಗೂ ನಿನ್ನ ಶಾಂತಿಯ ಸುರಿಸಿ, ಉದಿಸಿ ಬಾ ತಂದೆ ಮಹಾತ್ಮ ಗಾಂಧಿ, ಪಾರತಂತ್ರದಿ ಶರಪಂಜರದಿ, ಪಾರತಂತ್ರದಿ ಶರಪಂಜರದಿ, ಬ್ರಿಟಿಷರ ನೋಡಿಸಿದೆ ಶಾಂತಿಯಂ ಧನು ಪಿಡಿದು, ಬ್ರಿಟಿಷರ ನೋಡಿಸಿದೆ

ದಿ ಮಲಗಿದೆ ಏಕೆ, ಬಡ ಜನತೆ ಕರೆದರು ಬರಲೊಲ್ಲೆ ಏಕೆ, ದೇಶದ ಅಭಿಮಾನ ನಿನಗೆ ಸಾಕೆ, ಉದಿಸಿ ಬಾ ತಂದೆ ಮಹಾತ್ಮ ಗಾಂಧಿ, ರಾಮರಾಜ್ಯದ ಹೆಸರೊಂದು ಬಾಯಿ.

0: ಸ್ವರ್ಗದಿಂದಿಳಿದೊಮ್ಮೆ ನೋಡಲು ಬಾಯಿಲ್ಲಿ ಉದಿಸಿ ಬಾ ತಂದೆ ಮಹಾತ್ಮ ಗಾಂಧಿ. ಇದು ಎಂ ಬಿ ಲಕ್ಷ್ಮಣರಾವ್ ಬರೆದ್ರಿ, ಅದು
1: ಭಾಳ ಚೆನ್ನಾಗಿ ಹಾಡೈತ್ರಿ.
0: ಕೆಲವು ಭಾಗ ಅದು ಬರೆದಿಲ್ಲ, ಹಂಗ ಬಾಯ ಬಂದಿದ್ದು ಅಷ್ಟು ಹೇಳೀವಿ, ಇನ್ನು ಸ್ವಲ್ಪ ಭಾಗ ಉಳಿದಿರ್ಬೋದ್ರಿ.
1: ಒಂದು ಗಾಂಧೀಜಿಯನ್ನು ನೆನೆಸುವಂತ ಒಂದು ಅವರು ಮಾಡಿದಂಥ ಸಾಧನೆಗಳನ್ನು ತಿಳಿಸುವಂತ ಒಂದು ಹಾಡು, ಬಹಳ ಚೆನ್ನಾಗಿತ್ತು ಹಾಡು ಕೇಳೋಕ್ಕಂತ, ತುಂಬ ಖುಷಿ ಆಯಿತು ನನಗೆ. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೀವನದಲ್ಲಿ ನಡೆದಂಥ ಒಂದು ಖುಷಿಯ ವಿಚಾರ ಹೇಳುವುದಾದರೆ, ಯಾವಾಗ ತುಂಬ ಖುಷಿಯಾಗಿತ್ತು ನಿಮಗೆ ಮತ್ತು ಯಾವಾಗ ತುಂಬ ಬೇಜಾರಾಗಿತ್ತು, ಈ ಎಲ್ಲ ಎರಡು ದಿನಗಳು?
0: ಬೀಜೋತ್ಪಾದನೆ ಒಳಗೆ ಒಂದು 100% ಪ್ಯೂರಿಟಿ ಕೊಟ್ಟೇವಿ ಅಂಥೇಳಿ ಬೀಜೋತ್ಪಾದನೆ ಕಂಪ್ನಿಯವರು ಒಂದು 1/2 ತೊಲೆ ಉಂಗುರ ಮತ್ತು ಒಂದು ಶಾಲ್ ಹಾಕಿ ಸನ್ಮಾನ ಮಾಡಿದ್ರು. ಆವಾಗ ನಮಗೆ ಸ್ವಲ್ಪ ಕಣ್ಣಾಳುಗಳು ನೀರು ಬಂದದ್ದು. ನಂದು ಅಂತೇನು ಸಾಧನೆ ಇರಲಿಲ್ಲ ಅದ್ರಾಗ, ಅದು ಯಾಕಂದ್ರೆ ನಾನು ಮಾಡೋ ಕೆಲಸ ಅಲ್ರಿ, ಅದು ಪಾಪ ಈ ಕೂಲಿಕಾರರು ಮಾಡೋದು. ಅವರು ಒಂದೊಂದು ಹೂವಿನ ಅಂತರ್ಸ ಅಂತ ಕರೀತಾರೆ, ಸುತ್ತಲೂ ದಳಗಳು ನಡಿ ಒಂದು ಸ್ಟಿಗ್ ಮಾಡ್ತೈತಿ, ಅದು ಸುತ್ತಲೂ ತೆಗೆದು ಅದಕ್ಕೆ ಮತ್ತೊಂದು ಗಂಡಿನ ಪೌಡರ್ ತಂದು ಹಚ್ತಾರೆ ಅದಕ್ಕೆ. ಅವ್ರ ಸಾಧನೆ ಅವ್ರದ್ದು ಪರಾಗಸ್ಪರ್ಶ, ಕೃತಕ ಪರಾಗಸ್ಪರ್ಶ, ಅದನ್ನು ಅವ್ರು ಮಾಡಿರೋದು. ಅದು ಅದರ ಸನ್ಮಾನ ಮಾಡಿದ್ದು ನನಗೆ ನಮ್ಮ ತೋಟದಲ್ಲಿ ಮಾಡಿದ್ವಿ. ಆ ದಿವಸ ನಾ ಮೊದಲು ಖುಷಿ ಅನಿಸ್ತು ನನಗೆ, ನನಗೆ ಸನ್ಮಾನ ಮಾಡಿದಾಗ. ಆಮೇಲೆ ಸ್ವಲ್ಪ ನೆನಪು ಬಂತು, ದುಃಖನೂ ಅನಿಸ್ತು, ಎರಡೂ ಮಿಕ್ಸ್ ಆಗಿದ್ದು. ಅಲ್ಲೇ ಕೆಲಸ ನಂದಲ್ದಿರ ಕೆಲಸಕ್ಕೆ ನನಗೆ ಸನ್ಮಾನ ಮಾಡಿದರು. ಪಾಪ ಈ ಯಾರಿಗೆ ಸನ್ಮಾನ ಸರಿಯಾಗಿ ಮುಟ್ಟಬೇಕಾಗೈತಿ, ಇನ್ನೂ ಯಾರಿಗೆ ಮುಟ್ಟಕತ್ತಿರಿ? ಇದು ಒಂದು ಸಣ್ಣ ಉದಾಹರಣೆ ನಾ ಹೇಳಿದ್ದು. ಈಗ ನನಗೆ ಸಿಕ್ತು ಅದು, ಪಾಪ ನಾನು ಕೆಲಸಗಾರ ಅಲ್ಲ, ನಾನು ಕರ್ಕೊಂಡೋಗಿ ಪಾಪ ಅವ್ರ ಕೂಟ ಕೆಲಸ ಮಾಡಿಸಿದ್ವಿ. 100% ಪ್ಯೂರಿಟಿ ಅನ್ನೋದು ಅದು ಕೆಲಸಗಾರಿಗೆ ಹೋಗ್ಬೇಕಾಗಿದ್ದು, ಆದರೆ ಕಂಪ್ನಿಯವರು ಸನ್ಮಾನ ಮಾಡಿದ್ದು ನನಗೆ.
1: ನೀವು ರೈತರಾದ್ರಿ, ರೈತರಾಗಿ ಅದರಿಂದ ಅದರ ಫಲ ನಿಮಗೆ ಸಿಕ್ಕಿತ್ತು.
0: ರೈತರಾಗಿದ್ದಕ್ಕೆ ನಮ್ಮನ್ನು ಸನ್ಮಾನ ಮಾಡಿದರು.

0: ನಿಮ್ಮ ಜೀವನದಲ್ಲಿ ನಡೆದಂಥ ಒಂದು ಸ್ವಾರಸ್ಯಕರ ಘಟನೆ ಇದ್ರೆ, ಒಂಥರ ಹಾಸ್ಯಮಯವಾದಂಥ ಸನ್ನಿವೇಶ ಯಾವುದಾದ್ರೂ?
1: ನಾನು ಒಂದು 16 ವರ್ಷದ ಹುಡುಗಿದ್ರಿ, ಆಗ ಒಂದು ವಿಲನ್ ಪಾರ್ಟ್ ಕೊಟ್ಟಿದ್ರು, ಬಸ್ ಕಂಡಕ್ಟರ್ ಅಂತ, ಅದ್ರ ಇದು ಕಲೆಕ್ಟರ್ ಕಮಲ ಅಂತ ಅದರ ನಾಟಕದ ಹೆಸರು. ಅದ್ರಾಗ ನಾನು ವಿಲನ್ ಪಾತ್ರ ಮಾಡಿದ್ದೆ. ಆವಾಗ ಒಂದು 14 ವರ್ಷ ಇರ್ಬೋದು ಹುಡುಗಿಗೆ, ಆಕೆ ಕರ್ಕೊಂಬಂದಿದ್ರು ಅಲ್ಲಿ. ಅವತ್ತಿನ ತನಕ ಭಾರಿ ಚಲೋ ಪಾತ್ರ ಮಾಡಿದೆ. ಆ ಹುಡುಗಿ ಬಂದು ಕೈ ಮುಟ್ಬಿಟ್ಲು, ಬೆವತ್ತು ನಿಲ್ಲಕ್ಕ ಬರ್ಬಾರ್ದು, ಮಾತಾಡಕ್ಕ ಬರ್ಬಾರ್ದು, ಗದ ಗದ ಅಡಕತ್ತಿದ್ರಿ, ಬಾಯಿ ಕೈ ಸೇಕು, ಬಾಯಿ ಮಾತಾಡಕ್ ಬರಂಗಿಲ್ಲ. ಅದು ನಾವು ನಮ್ಮ
0: ಅಂದ್ರೆ ಸ್ಟೇಜಲ್ಲಿ
1: ಪ್ರಾಕ್ಟೀಸ್ ಮಾಡಿ, ಇವಾಗ ಅವು ಹೆಣ್ಣು ಮಕ್ಕಳ ಸ್ಪರ್ಶ ನಮ್ಮ ಕೈಗೆ ಆಗಿರ್ಲಿಲ್ಲ, ಅದು ಬ್ಯಾರ್ಯಾರ
0: ಮೊದಲ ಸ್ಪರ್ಶ ಅಂತ ಹೇಳುವ.
1: ಮೊದಲ ಸ್ಪರ್ಶ ಹೆಣ್ಮಕ್ಳನ್ನ ನಾವು ಯಾರು ಮುಟ್ಟಿದ್ದಲ್ಲ, ಅವ್ರು ಬಂದು ನಮ್ಮ ಕೈ ಮುಟ್ಬಿಟ್ರಲ್ಲ, ಏನೋ ಒಂದು ನಮೂನಿ ಪುಕ್ಕುಲು ಏನೋ ಧೈರ್ಯ, ಗದ ಗದ ನಡಿಗಿ
0: ಕರೆಂಟ್ ಪಾಸ್ ಆಯ್ತು
1: ಏನೋ, ಅದು ಅದು ಹೇಳಕ್ ಬರದಾರ ಭಾವನೆಗಳು ವ್ಯಕ್ತಪಡಿಸಕ್ ಆಗಂಗಿಲ್ಲ ಅಷ್ಟು ಅದು ಒಂದು. ಹಂಗಾಗಿ ಅದು ಜನವರಿ ಚಳಿಗಾಲದ ದಿನ, ರಾತ್ರಿ 10 ಗಂಟೆ ಸುಮಾರು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಆ ಚಳಿಗಾಲದೊಳಗೂ ಬೆವತ್ತು ನಿಲ್ಲಕ್ಕೂ ಬರೋಂಗಿಲ್ಲ, ಮಾತು ಬರೋಂಗಿಲ್ಲ, ಹಂಗಾಗಿದ್ರಿ. ಆಮೇಲೆ ಮತ್ತೆ ಊರಂದ್ರೆ ಬಂದರು, ಏ ನೀನು ಭಾರಿ ಪಾಠ ಮಾಡ್ತಿ, ಹೆದರಬೇಡ, ನೀನು ಚಲೋ ಮಾಡ್ತೀಯ ಅಂದರು. ಆದ್ರೆ ಸ್ಟೇಜ್ಗೆಲ್ಲ ಹೊಸ ಪಾತ್ರ, ಅದೇ ನಾವು ವಿಲನ್ ಮಾಡಿದ್ದು. ಸುತ್ತಮುತ್ತಲ ಜನ ನಿಂದು ಧ್ವನಿ ಮತ್ತು ನಿನ್ನ ನಟನೆ, ದೇಹದ ಭಾಷೆ, ನೀನು ಆಡೋ ಭಾಷೆ ಎಲ್ಲ ಭಾಳ ಹಿಡಿಸ್ತು ಅಂತ ಹೇಳಿದರು. ಅದು ಖುಷಿ ತಂದಿತ್ತು, ಮತ್ತು ಅದು ಹಾಸ್ಯನೂ ಆಗಿತ್ತು, ಮಾಡ್ತಾನಿಲ್ಲ ಅಂತ ಭಯನೂ ಆಯ್ತು. ಅದು ನಾಟಕ ಆದಮೇಲೆ ಹಾಸ್ಯ ಆಯಿತು, ಅದು ಮೊದಲು ಹಾಸ್ಯ ಆಗಲಿಲ್ಲ. ನಾಟಕ ಚಲೋ ಆದಮೇಲೆ ಆ ವಿಷಯ ಈಗ ಹಾಸ್ಯ ಕಾಣ್ತೈತಿ.
0: ನಾಟಕದಲ್ಲಿ ವೇದಿಕೆಯಲ್ಲಿ ನಿಮ್ಮ ಪಾತ್ರ ಮತ್ತು ಆ ಹುಡುಗಿ ಪಾತ್ರ ಚೆನ್ನಾಗಿ ಮೂಡಿ ಬಂತು,
1: ಏನು ಮಿಸ್ಟೇಕ್ ಆಗಲಿಲ್ಲ, ಚಲೋ ಆಗ್ತದೆ, ಜನನೂ ಎಲ್ಲರೂ ಮೆಚ್ಕೊಂಡ್ರು. ಅವ್ರು ನನಗೆ 16-18 ವರ್ಷ ಇರ್ಬೋದು ಆಗ.
0: ನಾಟಕ ಏನಾದರೂ ಬರೆದಿದ್ದೀರಾ?
1: ಇಲ್ಲ, ನಾಟಕ ಬರೆದಿಲ್ಲರಿ. ಹಾಂ, ಬರೀಬೇಕು ಅನ್ನೋ ಆಸೆ ಆಗಾಗ ಮೂಡ್ತತಿ. ಅಷ್ಟು ವಿಷಯ ಸಂಗ್ರಹಣೆ ನನ್ನ ತಲೆಯಾಗಿಲ್ಲ ಅಂತ ನಾನು ಮತ್ತೆ ಬೇಡಬೇಡ ಅಂತ ಅಂದ್ಬಿಟ್ಬಿಟ್ಟೆ. ಒಂದು ನಾಟಕ ಬರೀಬೇಕಾದ್ರೆ ಅದಕ್ಕೆ 16 ವಿಷಯಗಳು ಸೇರ್ಬೇಕು, ಕನಿಷ್ಠ 9 ವಿಷಯಗಳಾದರೂ ಬೇಕಂತ್ರಿ. ಒಂದು ನಾಟಕ ಬರೀಬೇಕಾದ್ರೆ ಒಂದು ಕ್ರೌರ್ಯ ಇರಬೇಕು, ಇನ್ನೊಂದು ಶೌರ್ಯ ಇರಬೇಕು, ಇನ್ನೊಂದು ಅದರೊಳಗೆ ಪ್ರೀತಿ ಇರಬೇಕು, ಮತ್ತು ವಿರಹ ಬೇಕು, ಆಮೇಲೆ ಹಾಸ್ಯ ಬೇಕು. ಇದು ಈ ಥರದ 9 ವಿಷಯಗಳನ್ನು ತುಂಬಿದ್ರೆ ಅದು ಒಂದು ನಾಟಕ ಅಂತ ಅನಿಸ್ತೈತಿ. ಅವು ಎಲ್ಲವನ್ನು ತುಂಬೋದು ಮತ್ತು ಬರೆಯೋದು ನನಗೆ ಒಂದ್ಸಲ ಬರೀಬೇಕು ಅಂತತಿ, ಇನ್ನೊಂದು ಸಲಕ್ಕೆ ನನ್ನ ಕೈಲಿ ಆಗಕ್ಕಲ್ಲ ಬಿಡು, ಈಗ ಬೇಡ, ಮತ್ತು ಇದು ಬದುಕೊಂದು, ಮತ್ತು ಹಾಲಿನ ಡೈರಿ ಸೆಕ್ರೆಟರಿ ಅದಾವೆ, ರೈತ ಸಂಘದೊಳಗೆ ಅದ್ರಗಳು ಅದಾವೆ, ಈ ಇದ್ರಾಗೂ ಅದು ಎಲ್ಲವೂ ಹೆಚ್ಚಾಗಿ ನಾಟಕ ಬರೆಯೋಕೆ ಆಗಿಲ್ಲ. ಅಲ್ಲ, 55 ವರ್ಷ ಇನ್ನು ಮುಂದೆ ಬರೆಯೋ ಸಾಧ್ಯತೆಗಳು ಕಡಿಮೆ ಅಂತ ಅನಿಸುತ್ತೆ ರೀ. ಬರೆಯೋಕೇನು ಬೇಕಂತ ಗೊತ್ತೈತ್ರಿ, ಅದಕ್ಕೆ ಇಷ್ಟೆಲ್ಲ ಇರಬೇಕು ಅಂತ, ಒಂದು 9 ವಿಷಯಗಳಂದ್ರೆ ಅದರೂ ಬೇಕು ಅಂತ.
0: ಈಗ ನಾಟಕದಿಂದ ಈಗ ಕವನ ಬರೆದ್ರಿ, ನಾಟಕ ಮಾಡಿದ್ರಿ, ಏನಾದರೂ ಸಿನಿಮಾಕ್ಕೆ ಏನಾದರೂ ಹೋಗ್ಬೇಕಂತ ಮನಸ್ಸಿದೆಯಾ?
1: ಸಿನಿಮಾಕ್ಕೆ ಹೋಗ್ಬೇಕಲ್ರಿ, ಹೋಗಿದ್ವಿ. ನಿಸರ್ಗ ಅದೇನು ನಿರ್ಗಮನ ಅಂತ ಒಂದು ಸಿನಿಮಾ ಮಾಡಿದ್ರು, ಅದ್ರಾಗ ನಮಗೆ ಇನ್ಸ್ಪೆಕ್ಟರ್ ಆಗಿ ಬರ್ತಾರಲ್ಲ, ಆ ಪಾತ್ರ ಕೊಟ್ಟಿದ್ರು. ಏನೋ ಅದಕ್ಕೇನೋ ಅಂತಾರೆ, CID ಏನೋ ಏನಿರ್ತಾರೆ, ಅದಕ್ಕೆ ಆಫೀಸರ್ ಪಾತ್ರ ಕೊಟ್ಟಿದ್ರು. ಅವ್ರ ಪಾಪ ನಿರ್ದೇಶಕರು ಮತ್ತು ಅವ್ರಿಗೆ ಆರಾಮಿಲ್ದಂಗಾಗಿ ಅದು ಬಿಡುಗಡೆನೂ ಆಗಲಿಲ್ಲ. ನಿರ್ಗಮನ ಅಂತ ದಾವಣಗೆರೆ ಮಾಡಿದ್ರು. ಹ್ಞೂ ರೀ, ಹಾಂ, 20 ಜನ ಪಾರ್ಟ್ ಮಾಡಿದ್ರು ನಾವು. ಅದು ಆ ದಾವಣಗೆರೆ ಹೆಣ್ಮಕ್ಕಳು, ಅದು ದಯಾಮರಣ ಕುರಿತು ಒಂದು ಸಿನಿಮಾ ಇತ್ತು. ಅದು ನನಗೆ ಸಾವಿಗೆ ಅವಕಾಶ ಕೊಡಲಿ ಅಂತ ಕೋರ್ಟಿಗೆ ಕೇಳೋದು. ಅದು
0: ಜ್ಞಾನ ಅನ್ನೋದು ಈ ಬೇರೆ ಬೇರೆ ಮಾತುಗಳನ್ನು ಕೇಳಿಕೊಂಡು ಒಂದು ಸಜ್ಜನರ ಸಂಘದಿಂದ ಮತ್ತು ಜ್ಞಾನಿಗಳ ಸಂಘದಿಂದ ಜ್ಞಾನ ವೃದ್ಧಿಯಾಗುತ್ತೆ. ಕೆಲವರಿಗೆ ಪುಸ್ತಕಗಳನ್ನು ಓದಿ ಅದು ಆ ಪುಸ್ತಕದಲ್ಲಿ ಇರುವಂಥ ಮಸ್ತಕದಲ್ಲಿ ಅರಗಿಸಿಕೊಂಡು ಅದನ್ನು ಜ್ಞಾನದ ರೂಪದಲ್ಲಿ ಮತ್ತು ಎಲ್ಲ ಸಮಾಜಕ್ಕೆ ಕಾಣಿಕೆಯಾಗಿ ನೀಡುವಂಥದ್ದು. ಸೊ ಒಂದು ಪುಸ್ತಕ ನಿಮಗೆ ಈಗಲೂ ಒಳ್ಳೆ ಪುಸ್ತಕ ಅಂತ ಅನಿಸಿದಾದರೆ, ಆ ಓದಿದ ಪುಸ್ತಕ ಖುಷಿ ಕೊಟ್ಟ ಪುಸ್ತಕ ಏನಾದರೂ ಇದೆಯಾ?
1: ಇಲ್ಲರಿ, ನಾನು ವಿದ್ಯಾರ್ಥಿ ಜೀವನದೊಳಗೆ 8ನೇ ಕ್ಲಾಸ್ ಫೇಲ್ ಆದವ.
0: ಪುಸ್ತಕ ಓದುವ ಹವ್ಯಾಸ ಇಲ್ಲ,
1: ಓದುವ ಅಭ್ಯಾಸ ಇಲ್ಲ. ಈಗ ಬರಿತೇನೆ ಅಂದ್ರೆ ಈಗ ಏನು ಕವನ ಬರಿತೇನೆ, ಬ್ಯಾರ್ಯಾರು ಓದಕ್ಕೆ ಬರಂಗಿಲ್ಲರಿ, ಅದ್ರಾಗ ಒತ್ತು ದೀರ್ಘ ಇವು ಯಾವ ಇರೋದಿಲ್ಲರಿ. ಅವು ನಾನು ಹಿಡ್ಕೊಂಡು ಓದಿದ್ರೆ ಸರಿ, ಅದು ಒತ್ತು ದೀರ್ಘ. ಆಮೇಲೆ ನೋಡ್ರಿ, ಗಾಂಧಿಯವರು ಯಾರು ಸತ್ಯ ಹರಿಶ್ಚಂದ್ರನ ಒಂದು ನಾಟಕನ ಕೇಳಿ ಅವ್ರ ಜೀವನ ಬದಲಾತಂತ. ಆಮೇಲೆ ಶ್ರವಣಕುಮಾರನ ಕತಿ ಕೇಳಿ ಅವರು ಬದಲಾದ್ವಿ ಅಂತ ಹೇಳ್ತಾರೆ. ಇದು ಓದೋದಕ್ಕಿಂತ ಈ ಕೇಳೋದು ಮತ್ತು ಏನು ಈ ನೋಡೋದೈತಲ್ರಿ, ಇದು ಹೆಚ್ಚು ಪರಿಣಾಮಕತಿ ಅಂತ ನನ್ನ ಭಾವನೆ. ಅದು ನನಗೆ ಓದೋಕೆ ಬರ್ಲಿಕ್ಕಂಗಂತನೋ ಏನೋ, ಒಟ್ಟು ನನ್ನ ಕಲ್ಪನೆ ಹಿಂಗ್ರಿ. ನನಗೆ ಓದೋ ಅಭ್ಯಾಸ ಭಾಳ ಕಡಿಮೆ ಐತಲ್ಲ, ಹಾಗಾಗಿ ನಾನು ಇದು ರೂಪಕ ರೂಪದಲ್ಲಿ, ನಾಟಕದ ರೂಪದಲ್ಲಿ ಅಥವಾ ಕಥೆಯ ರೂಪದಲ್ಲಿ ಬರ್ತಕ್ಕಂಥದ್ದು ಮನುಷ್ಯನ ಮೇಲೆ ಪ್ರಭಾವ ಬೀರ್ತದೆ ಅಂತ ನಂದು ವೈಯಕ್ತಿಕ ಅಭಿಪ್ರಾಯ. ಇದು ಓದು ಅದು ಎಡ ಅಂತ ಅಲ್ಲ ರೀ ಮತ್ತೆ, ಆದರೆ ನನಗೆ ಓದೋಕೆ ಅದಕ್ಕೆ ಅಷ್ಟು ಟೈಮು ಇಲ್ಲ, ಆಮೇಲೆ ನಾನು ಅಷ್ಟು ಜಾಣ ವ್ಯಕ್ತಿನೂ ಅಲ್ಲ.
0: ಓಕೆ, ಅಂದರೆ ನಿಮ್ಮ ವಿದ್ಯಾಭ್ಯಾಸ ಸ್ವಲ್ಪ ಕಡಿಮೆ ಇರೋದರಿಂದ ನೀವು ಪುಸ್ತಕಗಳಿಗೆ ಪುಸ್ತಕಗಳ ಓದಿನ ಹತ್ರ ಗಮನ ಹರಿಸಲಿಲ್ಲ. ಸೊ ನೀವು ನಿಮ್ಮ ಅಕ್ಷರಗಳು ನಿಮಗೆ ಮಾತ್ರ ಓದೋಕ್ಕೆ ಆಗೋದ್ರಿಂದ ಏನೋ ಬರವಣಿಗೆಯಲ್ಲಿ ತೊಡಗಿಸ್ಕೊಂಡಿದ್ರಿ, ಅದರಿಂದ ಹೆಚ್ಚಿನ ಒಂದು ಈ ಬರವಣಿಗೆ ಇರಬಹುದು ಅಥವಾ ಪುಸ್ತಕಗಳ ಒಂದು ಒಡನಾಟ ನಿಮಗೆ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ತಾ ಇದ್ದೀರಾ ರೇಡಿಯೋ ಸಾರಂಗನ ಜೊತೆ, ಏನು ಹೇಳ್ತೀರಾ ನಮ್ಮ ಜೊತೆ ಮಾತಾಡಿಕೊಂಡು ಹೇಗೆ ಅನಿಸ್ತು ನಿಮಗೆ?
1: ನಿಮ್ಮ ಜೊತೆ ಮಾತಾಡಿದ್ದು ಖುಷಿ ಆಗೈತೆ ರೀ ನಮಗೆ. ನೀವು ಆಮೇಲೆ ಇದು ಆಕಸ್ಮಿಕ ನೀವು ಬರ್ತೀರಂತ ನಮಗೂ ಗೊತ್ತಿಲ್ಲ, ನಾವು ಮಾತಾಡ್ತೇವೆ ಅಂತಲೂ ಗೊತ್ತಿಲ್ಲ. ನನಗೆ ಒಂದ ಮಾತನ್ನ ಹೇಳ್ಬೇಕಂದ್ರೆ ಖುಷಿ ಆಗೈತೆ ರೀ ಅದು. ನೀವು ನಮಗೆ ಸಿಕ್ಕದ್ದು ಅದೇನು ನಮ್ಮ ಪುಣ್ಯನೋ ಏನೋ. ಹಾಂ ಹೌದು ಹೌದು ರೀ, ನಿಮ್ಮ ಇದು ಭಾವನೆಗಳು ಹಂಚ್ಕೊಳಕ, ಒಬ್ಬ ವ್ಯಕ್ತಿ ತನ್ನ ಭಾವನೆಗಳನ್ನು ಹಂಚ್ಕೊಂಡಾಗ ಸ್ವಲ್ಪ ಮತ್ತಷ್ಟು ಅದೇನೋ ಹಗುರು ಜೊತೆಗೆ ಉತ್ತೇಜನ ಎರಡೂ ಹಾಕತ್ತಂತ್ರಿ. ಯಾವುದೇ ಒಂದು ಮನಸ್ಸಿನ ಭಾವನೆಗಳನ್ನು ಇನ್ನೊಬ್ಬರು ಕೇಳಿದಾಗ ಆತನ ಮನಸ್ಸಿನಿರ್ತಕ್ಕಂಥ ಭಾರಗಳು ಕಡಿಮೆ ಆಕತ್ತಂತೆ, ಮತ್ತೇನು ಹೊಸ ಹೊಸ ಚೈತನ್ಯ ತುಂಬುತ್ತಾನಂತ ಆ ಅನುಭವ ನನಗಾಗೈತಿ ಅಂತ ನನಗೆ ಅನಿಸತ್ರಿ.
0: ಕೊನೆಯದಾಗಿ ಒಂದು ಹಾಡು, ಈ ಸಿನಿಮಾ ಹಾಡು ಅಥವಾ ಭಾವಗೀತೆ ಹಾಡು ಕೇಳೋದಾದರೆ ಯಾವ ಹಾಡು ಕೇಳಬೇಕಂತ ಅನಿಸ್ತದೆ?
1: ಏನು ಆಗಲೇ ಹೇಳಿದ್ನಲ್ರಿ, ಅದು ನಮಗೆ ಏನು ಸಮಾಜ ಬದಲಾವಣೆ ಮಾಡ್ತಕ್ಕಿರುತ್ತೆ. ನಂದು ವೈಯಕ್ತಿಕವಾಗಿ ಪ್ರಣಯಗೀತೆಗಳನ್ನು ನಾನು ಅಷ್ಟಾಗಿ ಇಷ್ಟಪಡೋದ್ರೆ ಕೇಳ್ತೇನೆ, ಆದರೆ ಅದ್ರ ಕಡೆಗೆ ಹೆಚ್ಚು ಆಸಕ್ತಿ ಬರೋದಿಲ್ಲ. ಆದರೆ ಇದು ಸಮಾಜದ ಬದಲಾವಣೆ ಮಾಡ್ತಕ್ಕಂಥಗಳು, ಸಮಾಜವನ್ನು ತಿದ್ದುವಂತಕ್ಕಂಥ ಹಾಡುಗಳು ಇರ್ತಾವಲ್ಲ, ಅವು ನನಗೆ ಇಷ್ಟ ರೀ, ಭಾಳ ಇಷ್ಟ. ಅಂದರೆ ಅದೇ ಸಣ್ಣ ಹುಡುಗನಿದ್ದಾನು ನಾನು ಒಬ್ಬನೇ ಇದ್ದೆ, ಯಾವಾಗಾರ ಸ್ವಲ್ಪ ಗುನುಗುನು ಅಂತಿರ್ತೇನೆ ರೀ ಅದು.

0: Radio Sarang 107.8 FM.
1: ಚಲನಚಿತ್ರ ನಟರಲ್ಲಿ ನೀವು ಮೆಚ್ಚುವಂತ ನಟ ಯಾವುದು?
2: ರಾಜ್ಕುಮಾರ್ ರೀ. ಹಾಗಾದ್ರೆ ವ್ಯಕ್ತಿಗಳಲ್ಲ ರಾಜ್ಕುಮಾರ್ನ ಎಲ್ಲರೂ ಪಾಡ್ರಿ, ಯಾರು ಎಡ ಅಲ್ಲ. ಆದ್ರೆ ಒಂದನ್ನು ಆಯ್ಕೆ ಮಾಡ್ಬೇಕು, ಒಂದು ಹೆಸರು ಹೇಳ್ಬೇಕು ಅಂದ್ರೆ ರಾಜ್ಕುಮಾರ್,
1: ಕನ್ನಡ ಕೊಬ್ಬನೇ ರಾಜ್ಕುಮಾರ. ಓಕೆ,
2: ನಟರು ಎಡ ಅಲ್ಲ, ಎಲ್ಲರೂ ಸಾಮರ್ಥ್ಯಕ್ಕೆ ತಕ್ಕಂತೆ ಕೆಲಸಗಳನ್ನು ಮಾಡ್ತಾರೆ. ಅಭಿನಯಗಳು ಎಲ್ಲರೂ ಚಲೋ ಅದಾವೆ, ಯಾರನ್ನೂ ಜರ್ದು ಮಾತಾಡೋದಲ್ಲ. ಎಲ್ಲರೂ ಯೋಗ್ಯರ, ಎಲ್ಲರೂ ನಟರ ಉತ್ತಮರೇ ಅದಾರೆ. ನಮ್ಮ ಈ ಕರ್ನಾಟಕದ ಒಟ್ಟು ನಟರಲ್ಲಿ ಎಡದ ತಗೊಳ್ಳೋದೇ ಇಲ್ಲ ಇವರು ಸಿನಿಮಾ ನಟರು. ಅವ್ರನ್ನ ಯಾರು ನಿರ್ದೇಶಕರು ನಿರ್ಮಾಪಕರು ಅಂತದಾರೆ, ಇವ್ರು ಎಡ ಇದ್ದಾರೆ ಯಾರು ತಗೊಳ್ಳೋದೇ ಇಲ್ಲ. ಚಲೋ ಇದ್ದಾರೆ ತಗೊಂತಾರೆ, ಎಲ್ಲರೂ ಚಲೋ ಇದ್ದಾರೆ. ಆದ್ರೆ ಒಂದು ಹೆಸರು ಹೇಳಬೇಕು ಅಂದ್ರೆ ಮತ್ತೆ ರಾಜ್ಕುಮಾರನ ಅಂತ ಹೇಳ್ತಾರೆ.
1: ರಾಜ್ಕುಮಾರನ ಹಾಡನ್ನು, ರಾಜ್ಕುಮಾರ್ ಅವರ ಹಾಡನ್ನು ನಿಮಗಾಗಿ ಪ್ರಸಾರ ಮಾಡ್ತೇವೆ. ಸೊ ಇಷ್ಟು ಹೊತ್ತು ನಮ್ಮ ಈ ಸಾರಂಗ ಜೊತೆ ನಿಮ್ಮ ಬದುಕಿನ ಒಂದಷ್ಟು ವಿಚಾರಗಳನ್ನು, ನೀವು ಮಾಡಿದಂಥ ಕೆಲಸಗಳ ಬಗ್ಗೆ, ಮತ್ತೊಂದು ನಿಮ್ಮ ಏನು ಕವಿತೆಗಳ ಬಗ್ಗೆ, ಕವನದ ಅಥವಾ ನಾಟಕದ ಒಂದಷ್ಟು ನಿಮ್ಮಲ್ಲಿ ಆಸಕ್ತಿ ಬಗ್ಗೆ ನಮಗೆ ತಿಳಿಯಪಡಿಸಿದ್ರಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಿಮಗೆ ಎಲ್ಲ ಸಾರಂಗ ಕೇಳುವ ಬಾಂಧವರ ಪರವಾಗಿ, ನಮ್ಮ ಸಾರಂಗಿನ ನಿರ್ದೇಶಕರ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳು.
2: ನಿಮಗೆ ಮತ್ತು ನಿಮ್ಮ ರೇಡಿಯೋದಲ್ಲಿ ಕೇಳ್ತಕ್ಕ ನಾವು ಅದನ್ನು ಹೇಳ್ತೇವೆ ರೀ, ನನ್ನ ಅನಂತ ವಂದನೆಗಳನ್ನು ಹೇಳೋದ್ರ ಮೂಲಕ ನನ್ನ ಮಾತು ಮುಗಿಸ್ತೇನೆ.

0: தால்பா லேடியில் உஷ்டர் கொட்டாரா சௌகியை கோலோ பணம்போ ரார்பா சுராத்கள் கேரிசி முக்கா பவன் அழகனை கோல்நாட் காரணம் முழுக்கே படுவதில் எர்மா உச்சில காப்பு கட்பாடி உத்தியோர் எடுப்பே ரைட் ஹோக்லி.
1: ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ 2026. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದೆಯಾ? ವಿಳಾಸ ಅಥವಾ ವಿವರಗಳಲ್ಲಿ ತಿದ್ದುಪಡಿ ಮಾಡಬೇಕಾ? ಹಾಗಿದ್ರೆ ಈ ಚಾನ್ಸ್ ಮಿಸ್ ಮಾಡಬೇಡಿ. ಭಾರತ ಚುನಾವಣಾ ಆಯೋಗ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ವತಿಯಿಂದ ಎಸ್ಐಆರ್ 2026 ಮತದಾರರ ಪಟ್ಟಿ ವಿಶೇಷ ಮೆಗಾ ಅಭಿಯಾನ ಇದೇ ಸೆಪ್ಟೆಂಬರ್ 19 ಮತ್ತು 20 ಬೆಳಿಗ್ಗೆ 9 ಸಂಜೆ 5 ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮತಗಟ್ಟೆ ಕೇಂದ್ರಗಳಲ್ಲಿ. ಹೊಸದಾಗಿ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಿ ಹೆಸರು ವಿಳಾಸದ ತಿದ್ದುಪಡಿ ಮಾಡಿಕೊಳ್ಳಿ. ಆಕ್ಷೇಪಣೆಗಳಿದ್ದರೆ ದಾಖಲಿಸಿ. ನಿಮ್ಮ ಬೂತ್ ಮಟ್ಟದ ಅಧಿಕಾರಿಗಳಿಂದ ಸಹಾಯ ಪಡೆಯಿರಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಸಾರ್ವಜನಿಕರಿಗಾಗಿ ಈ ಮಾಹಿತಿ.

0: ಇದು ಸಮುದಾಯ ಬಾನುಲಿ ಸಾರಂಗ್ ಎಫ್ಎಂ ಕಂಪನಾಂಕ 107.8. ಈಗ ಕೇಳಿ ಮಕ್ಕಳ ಹಕ್ಕು ಹಾಗೂ ರಕ್ಷಣೆಗೆ ಸಂಬಂಧಿಸಿದ ವಿಶೇಷ ಮಾಲಿಕೆ ಮಕ್ಕಳೆಡೆಗೆ ಸಾರಂಗ್.
1: ನಾನು ಸಿಂಚನ ಶಾಮ್ ಮಾತಾಡ್ತಾ ಇದ್ದೇನೆ. ನೀವು ಕೇಳಿ ರೇಡಿಯೋ ಸಾರಂಗ್ 107.8 ಎಫ್ಎಂ. ಇದು ಬಣ್ಣ ಬಣ್ಣದ ಬದುಕು.
2: ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
3: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 ಎಫ್ಎಂ ಬಣ್ಣ ಬಣ್ಣದ ಬದುಕು. ಈ ದಿನದ ಮಕ್ಕಳಡೆಗೆ ಸಾರಂಗ್ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈಗ ನಾವು ಕುಡುಪು ಅಂಗನವಾಡಿ ಕೇಂದ್ರದಲ್ಲಿದ್ದೇವೆ. ಇಲ್ಲಿಯ ಪುಟಾಣಿ ಮಕ್ಕಳೆಲ್ಲ ಕೈ ಜೋಡಿಸಿಕೊಂಡು ಈಗಾಗಲೇ ಕಾರ್ಯಕ್ರಮ ನೀಡಲು ಸಿದ್ಧರಾಗಿದ್ದಾರೆ. ಇವರು ಯಾವ ರೀತಿ ಕಾರ್ಯಕ್ರಮ ನೀಡ್ತಾರೆ ಅದನ್ನು ನಾವೀಗ ಕೇಳೋಣ. ಮೊದಲು ಈ ಮಕ್ಕಳ ಪರಿಚಯ
4: ಮಾಡಿಕೊಳ್ಳೋಣ.
5: ಭಾಗ್ಯ ವಿದಾತ್ ಅದು ಅನುಕುಮಾರ್.
3: ಕೇಳುಗರೆ, ನಮ್ಮ ಮಕ್ಕಳೆಲ್ಲ ಪರಿಚಯ ಮಾಡಿಕೊಂಡ್ವಿ, ಆದರೆ ಕೈ ಜೋಡಿಸ್ಕೊಂಡು ನಿಂತಾಗಲೇ ನಮಗೆ ಗೊತ್ತಾಗ್ತದೆ ಏನೋ ಪ್ರಾರ್ಥನೆ ಇವರು ಮೊದಲು ಮಾಡ್ತಾರೆ ಅಂತ. ಮೊದಲು ಯಾವ ಪ್ರಾರ್ಥನೆ ಮಾಡ್ತಾರೆ ಅಂತ ನಾವು ಕೂಡ ಕೇಳೋಣ.

ಮಕ್ಕಳೆಲ್ಲ ಬಹಳ ಒಂದು ಭಕ್ತಿಪೂರ್ವಕವಾಗಿ ಏನು ಗಣಪತಿಯ ಹಾಡನ್ನು ಹಾಡಿದ್ದಾರೆ. ಬಹಳ ಖುಷಿಯಾಯಿತು ಕೇಳಿಕೊಂಡು. ಹಾಗೆ ಕೊನೆಗೆ ಒಂದು ಹೇಳಿದರು ಅವರು ನಮಸ್ತೆ ಅಂತ. ನಾನು ಕೂಡ ಮಕ್ಕಳೇ ನಿಮಗೆಲ್ಲ ನಮಸ್ತೆ. ಮುಂದೆ ಮಕ್ಕಳು ಯಾವ ಕಾರ್ಯಕ್ರಮ ನೀಡ್ತಾರೆ, ಯಾವ ಹಾಡು ಹಾಡ್ತಾರೆ ಅಂತ ನಿಮಗೆ ಕೂಡ ಕೇಳಿದ್ರೆ ಕುತೂಹಲ ಇದೆಯಲ್ಲ. ಈ ಮಕ್ಕಳ ಮುದ್ದು ಮುದ್ದಾದ ಒಂದು ಸ್ವರದಲ್ಲಿ ಒಂದು ಹಾಡ್ತಾ ಇರಬೇಕಾದ್ರೆ ನಮಗೆ ಕೂಡ ಅವರ ಹಾಡು ಅಥವಾ ಅವರ ಏನು ಮಾತುಗಳು ನಮ್ಮ ಹೃದಯ ತಟ್ಟುತ್ತವೆ. ಆದ್ದರಿಂದ ಮಕ್ಕಳ ಮಾತು ಕೇಳಿದರೆ ಇನ್ನಷ್ಟು ಕೇಳುವ ಕೇಳುವ ಕೇಳುವ ಅಂತ ಆಗುತ್ತೆ ಅಲ್ವಾ. ಈಗ ಪುಟಾಣಿಗಳು ಸ್ವಲ್ಪ ಇಲ್ಲಿ ತರಲೆ ಮಾಡ್ತಾ ಇದ್ದಾರೆ. ಈ ಮುಂದೆ ಯಾವ ಹಾಡು ಹಾಡ್ತಾರೆ ಅಂತ ಕೇಳುವನಲ್ವಾ. ಮುಂದೆ ಯಾವ ಹಾಡು?

ಮಕ್ಕಳಿಗೆ ಇಷ್ಟವಾದಂಥ ಕೋಳಿ, ಹಾಗೆ ನಾಯಿ, ಮತ್ತು ಬೇರೆ ಬೇರೆ ಅಂಬ ಅಂತ ಎಲ್ಲ ಹೇಳಿದರು, ಹೆಸರು ಹೇಳಿದರು, ದನದ ಎಲ್ಲ ಹೆಸರು ಹೇಳಿದರು. ಅವು ಯಾವ ರೀತಿ ವರ್ತನೆ ಮಾಡುತ್ತೆ ಅಂತ ಅದು ಕೂಡ ಅವರು ಹಾಡಿನಲ್ಲಿ ಹೇಳಿದ್ದಾರೆ. ನಾಯಿ ಹೇಗೆ ಬೋಬೋ ಹೇಳುತ್ತೆ, ದನ ಹೇಗೆ ಅಂಬ ಹೇಳುತ್ತೆ. ಬಹಳ ಖುಷಿಯಾಗುತ್ತೆ ಅವರ ಒಂದು ಮಾತುಗಳನ್ನು ಕೇಳಿದಾಗ, ಹಾಡನ್ನು ಹಾಡಿದಾಗ ಕೂಡ. ಮುಂದೆ ಕೂಡ ಮಕ್ಕಳು ಹಾಡೋಕ್ಕೆ ರೆಡಿ ಇದ್ದಾರೆ. ಇವರು ಯಾವ ಹಾಡು ಹಾಡ್ತಾರೆ ಕೇಳೋಣಲ್ಲ.

ಮಕ್ಕಳ ಏನು ದಿನಚರಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ಅವರು ಹಾಡಿನಲ್ಲಿ ಭಾಳ ಸುಂದರವಾಗಿ ಹೇಳಿದ್ದಾರೆ. ಹಲ್ಲುಜ್ಜಿ, ನಂತರ ಏನು ತಿಂಡಿ ತಿಂದು ಮತ್ತು ಬೇರೆ ಏನೆಲ್ಲ ಕೆಲಸ ಮಾಡ್ತಾರೆ ಅನ್ನೋದನ್ನು ಕೂಡ ಭಾಳ ಖುಷಿ ಖುಷಿಯಿಂದ ಹೇಳ್ಕೊಡಿದ್ದಾರೆ. ಮಕ್ಕಳು ಕೂಡ ಕೆಲಸ ಮಾಡಿದರೆ ತುಂಬ ತರಲೆ ಮಾಡ್ತಾರೆ, ತಂಟೆ ಮಾಡ್ತಾರೆ. ಅದು ಕೆಲಸ ಮಾಡೋದಾದರೆ ಕೂಡ ಆ ಕೆಲಸದಲ್ಲಿ ಮಾಡುವಾಗ ಕೂಡ ತುಂಬ ಹುರುಪಿನಿಂದ ಮಾಡ್ತಾರೆ. ಕೆಲವೊಮ್ಮೆ ಎಲ್ಲ ರಿಪೇರಿ ಎಲ್ಲ ಮಾಡ್ತಾರೆ ಅಲ್ವಾ ಮನೆಯಲ್ಲಿ ಕೂಡ. ಇಲ್ಲಿ ಕೂಡ ಸ್ವಲ್ಪ ತಂಟೆ ಎಲ್ಲ ಮಾಡ್ತಾ ಇದ್ದಾರೆ. ಓಕೆ, ಮುಂದೆ ನಮ್ಮ ಮಕ್ಕಳು ಏನು ಹೇಳ್ತಾರೆ, ಯಾವ ಹಾಡು ಹಾಡ್ತಾರೆ ಕೇಳೋಣ.

0: ಓಕೆ ಸರಿ. ನಾಯಿ ಮರಿ, ನಾಯಿ ಮರಿ ಮಕ್ಕಳಿಗೆ ನಾಯಿ ಮರಿ ಅಂದರೆ ತುಂಬ ಇಷ್ಟ. ನಾಯಿ ಅಂದರೆ ಬೊಗಳುತ್ತೆ, ಬೌ ಬೌ ಬೌ ಅಂತ ಹೇಳಿದೆ. ಆ ನಾಯಿ ಬೊಗಳೋದನ್ನು ಕೂಡ ತುಂಬ ಇಷ್ಟಪಡ್ತಾರೆ. ನಾಯಿ ಮರಿ ತಿಂಡಿ ಬೇಕೇ ಅಂತ ಕೇಳ್ತಾ ಇದ್ದಾರೆ. ನಮಗೂ ಕೂಡ ತಿಂಡಿ ತಿನ್ನೋ ಆಸೆ ಆಗುತ್ತೆ, ಆದರೆ ನಮಗಂತೂ ಖಂಡಿತ ಕೊಡೋಲ್ಲ. ಅವರು ಅವ್ರ ನಾಯಿ ಮರಿಗೆ ಮಾತ್ರ ತಿಂಡಿ ಕೊಡ್ತಾರಂತೆ. ಮುಂದೆ ಮಕ್ಕಳೆಲ್ಲ ಲಿಜಿ ಎಲ್ಲ ಇಲ್ಲಿ ಜಂಪ್ ಎಲ್ಲ ಮಾಡ್ತಾ ಇದ್ದಾರೆ, ಕುಣಿತಾ ಇದ್ದಾರೆ. ಕೆಲವರಂತೂ ಮಾತುಕತೆಗೆಲ್ಲ ಶುರು ಮಾಡಿದ್ದಾರೆ, ತಮ್ಮೊಳಗೆ ಮಾತಾಡ್ತಾ ಇದ್ದಾರೆ. ಈಗ ಮತ್ತೊಂದು ಹಾಡು ಯಾವುದಾದ್ರೂ ಕೇಳುವಂಥ ಆಸೆ ಆಗಿದೆ, ಆದರೆ ಸ್ವಲ್ಪ ಅವರ ತುಂಟಾಟ ಜಾಸ್ತಿ ಆಗ್ತಾ ಇದೆ, ಪರವಾಗಿಲ್ಲ. ಈಗ ಇನ್ನೊಂದು ಹಾಡು ಯಾವುದು ಹಾಡ್ತಾರೆ ಅಂತ ಅವರಲ್ಲಿ ಕೇಳೋಣ. ಓಕೆ ಮಕ್ಕಳು, ಆನೆ ಬಂತೊಂದು ಆನೆ ಅನ್ನೋ ಸುಂದರವಾಗಿ ಹಾಡು ಹಾಡಿದ್ದಾರೆ. ಅವರು ಹೇಳುವಾಗ ಅಭಿನಯ ಮಾಡಿ ಕೂಡ ಹೇಳ್ತಾ ಇದ್ದಾರೆ, ಕಣ್ಣು ಹೇಗಿದೆ, ಕಿವಿ ಹೇಗಿದೆ ಆನೆದು, ಸೊಂಡಿಲು ಹೇಗಿದೆ, ಬೇರೆ ಬೇರೆ ರೀತಿಯಲ್ಲಿ ಅವರು ಹಾಡಿ ಅಭಿನಯ ಮಾಡಿ ತೋರಿಸುವಾಗ ನಮಗೂ ಕೂಡ ಒಂದು ಆನೆಯನ್ನು ಪ್ರತ್ಯಕ್ಷ ಕಂಡಂತೆ ಕೂಡ ಆಗುತ್ತೆ. ನಿಮಗೂ ಕೂಡ ಈ ಹಾಡನ್ನು ಕೇಳಿದಾಗ ಆನೆಯನ್ನು ನೋಡಿದಂಥ ಅನುಭವ ಆಗಿರ್ಬೋದು. ಕೊನೆಗೆ ಅವರು ಹೇಳಿದರು ಆನೆ ಅವರಿಗೆ ಫ್ರೆಂಡ್ ಅಂತೆ, ಮಿತ್ರ ಅಂತೆ, ಜೊತೆಗೆ ಆನೆಯ ಚಿತ್ರ ಕೂಡ ಬರೀತಾರಂತೆ. ಅವರು ಇಲ್ಲಿ ಚಿತ್ರ ಬರೆದು ತಂದಿದ್ದಾರೆ ಗೊತ್ತಿಲ್ಲ. ನಾನಂತೂ ಅವರ ಹಾಡನ್ನು ಕೇಳಿಕೊಂಡು ನಾನಂತೂ ಖುಷಿಪಟ್ಟಿದ್ದೇನೆ. ಮುಂದೆ ಏನಾದರೂ ಕೇಳಬೇಕಲ್ಲ ಅವ್ರ ಹತ್ರ ಹಾಡು ಹಾಡ್ತಾರಾ ಇಲ್ವಾ ಅಂತ ತಮ್ಮೊಳಗೆ ಮಾತಾಡ್ತಾರೆ ಅವರು. ಓಕೆ, ಮುಂದೆ ಯಾವ ಹಾಡು ಹಾಡ್ತೀರಿ ಮಕ್ಕಳೇ? ಕೇಳಿದ್ರೆ ಮಕ್ಕಳ ಹಾಡೆಲ್ಲ ಕೇಳಿದ್ರಿ, ಏನು ಕಷ್ಟಪಟ್ಟು ತಿನ್ನಬೇಕು, ಯಾವ ರೀತಿ ಅಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನು ನಮ್ಮೂರ ಹಳ್ಳಿಯ ಬಗ್ಗೆ ಒಂದು ಸುಂದರವಾದ ವರ್ಣನೆಯನ್ನು ಕೂಡ ನಮ್ಮ ಏನು ಮಕ್ಕಳು ಮಾಡಿಕೊಟ್ಟಿದ್ದಾರೆ ನಮಗೆ. ಅಂದರೆ ಮಕ್ಕಳು ತಮ್ಮ ಹಾಡಿನಲ್ಲಿ ತಿಳಿಸಿದ್ದಾರೆ. ಕೇಳಿದ್ರೆ ಮತ್ತೊಮ್ಮೆ ನಮ್ಮ ಈ ಪುಟಾಣಿಗಳ ಪರಿಚಯ ಮಾಡಿಕೊಳ್ಳೋಣ.
1: ನಮ್ಮ ಹೆಸರು ಕೃತಿಕಾ.
2: ನಮ್ಮ ಹೆಸರು ಕೀರ್ತಿಕಾ.
3: ನನ್ನ ಹೆಸರು ಭಾಗ್ಯ.
4: ಅಭಿಷಾ.
5: ನನ್ನ ಹೆಸರು ಸಾತ್ವಿಕ್.
6: ನನ್ನ ಹೆಸರು ವಿದಾತ್.
7: ಅದು
8: ನಮ್ಮ ಹೆಸರು ತನುಷಿ.
0: ಕೇಳುಗರೆ, ಈಗ ವಿದಾತ್ ಕೆಲವೊಂದು ಶ್ಲೋಕ ಹೇಳ್ತಾನಂತೆ, ಯಾವ ಶ್ಲೋಕ ಹೇಳ್ತಾನೆ ಅಂತ ನಾವು ಕೂಡ ಕಿವಿ ಅನಿಸಿ ಕೇಳುವ.
9: ನನ್ನ ಹೆಸರು ವಿದಾತ್.
0: ಏನು ಹೇಳ್ತೀಯ?
9: ಶ್ಲೋಕ ಹೇಳ್ತೇನೆ
0: ಹೇಳು.
9: ಥ್ಯಾಂಕ್ ಯು.
0: ವಿದ್ಯಾರ್ಥನ ಶ್ಲೋಕ ಕೇಳೋಕ್ಕೆ ತುಂಬ ಖುಷಿ ಆಯ್ತಲ್ಲ. ಈಗ ಸಾತ್ವಿಕ್ ಏನೋ ಒಂದು ಹಾಡು ಹಾಡೋಕ್ಕೆ ಹೊರಟಿದ್ದಾನೆ, ಹಾಡು ಹೇಳ್ತೇನೆ ಅಂತ ಮುಂದೆ ಬಂದಿದ್ದಾನೆ. ಪಿಳಿ ಪಿಳಿ ಅಂತ ಕಣ್ಣು ಮಾಡಿಕೊಂಡು ನನ್ನ ಮನೆ ನೋಡ್ತಾ ಇದ್ದಾನೆ. ಹಾಡು ಹೇಳೋಕ್ಕೆ ಸ್ವಲ್ಪ ಹಿಂಜರಿತಾ ಇದ್ದಾನೆ. ಕೇಳೋಣ ಯಾವ ಹಾಡು ಹಾಡ್ತಾನೆ ಅಂತ. ಏನು ಹಾಡು ಹಾಡ್ತೀಯ ಸಾತ್ವಿಕ್?
10: ಒಂದು ಎರಡು ಸಾಲಕ್ಕೆ ಒಂದು ಮೂರು ನಾಲ್ಕು ಆರು ಐದು ಆರು ಸಾಲಕ್ಕೆ sottili sera e il vento assare un matto alto annacato corto un tenetto sale mettila
0: ಸಾತ್ವಿಕ ಶಾಲೆಗೆ ಹೊರಟು ಏನೆಲ್ಲ ಪಜಿತಿ ಆಯಿತು ಏನೆಲ್ಲ ಮಾಡಿದ್ದಾನೆ ಕಿತಾಪತಿ ಅನ್ನೋದನ್ನು ಕೂಡ ಒಂದು ಸುಂದರವಾದ ಹಾಡಿನಲ್ಲಿ ಸಾತ್ವಿಕ್ ಹೇಳಿದ್ದಾನೆ. ಕೇಳಿಕೊಂಡು ನೀವು ಕೂಡ ಖುಷಿ ಪಟ್ಟಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಮುಂದೆ ಅವಳು ಪುಟಾಣಿ ನಮ್ಮ ಜೊತೆ ಏನೋ ಮಾತಾಡೋಕ್ಕಂತಲ್ಲ ಏನೋ ಹಾಡೋಕ್ಕೆ ಬರ್ತಾ ಇದ್ದಾಳೆ. ಮುಂದೆ ತುಂಬ ಅಟೆನ್ಷನ್ ಅಂದರೆ ಸ್ವಲ್ಪ ಭಾಳ ಒಂದು ಶಿಸ್ತಿನಲ್ಲಿ ನಿಂತ್ಕೊಂಡಿದ್ದಾಳೆ. ಕೈಯೆಲ್ಲ ನೀಟಾಗಿ ಹರಡಿ ಏನು ಕೈ ತುಂಬ ಶಿಸ್ತಿನಲ್ಲಿ ನಿಂತ್ಕೊಂಡಿದ್ದಾಳೆ. ನೋಡುವಾಗ ತುಂಬ ಭಕ್ತಿ ಕೂಡ ಹುಟ್ಟುತ್ತೆ. ಭಾಳ ಮುದ್ದಾದ ಒಂದು ಕಿರುಣಗೆಯಿಂದ ಅವಳು ನಮ್ಮ ಮನಸ್ಸನ್ನು ಕೂಡ ಸೆಳೀತಾ ಇದ್ದಾಳೆ. ನಿನ್ನ ಹೆಸರು ಏನಮ್ಮ?
7: ಭಾಗ್ಯ.
0: ಏನು ಹೇಳ್ತೀಯ?
7: ನೋಡಿದ್ದ ಮಾಡಿತೇನದು ಮಾಡಿತೇನದು.

0: Wednesday, Thursday, Friday, Saturday, January, February, March, April, June, July, August, September, October, November, December. ನಮ್ಮ ದೇಶ ಭಾರತ, ನಮ್ಮ ರಾಜ್ಯ ಕರ್ನಾಟಕ, ನಮ್ಮ ಜಿಲ್ಲೆ ದಕ್ಷಿಣ ಕನ್ನಡ, ನಮ್ಮ ತಾಲೂಕು ಮಂಗಳೂರು, ನಮ್ಮ ಗ್ರಾಮ ಕುಡುಪು.
1: ಓಕೆ, ನಮ್ಮ ಪುಟಾಣಿ ಭಾಗ್ಯ ಭಾಳ ಚೆನ್ನಾಗಿ ನರಿಯ ತೋಟಕ್ಕೆ ಹೋಯಿತು ಅಂತ ಹೇಳಿಕೊಂಡು ನಂತರ ಎ ಬಿ ಸಿ ಡಿ ಹೇಳಿದರು, ಮತ್ತು ಹಲವೊಂದು ವಿಚಾರಗಳನ್ನು, ನಮ್ಮ ದೇಶ ಭಾರತ, ನಮ್ಮ ರಾಜ್ಯ ಕರ್ನಾಟಕ ಅಂತ ಹೇಳಿಕೊಂಡು ಕೊನೆಗೆ ನಮ್ಮ ಗ್ರಾಮ ಕುಡುಪು ಅಂತ ಹೇಳಿ, ನಮ್ಮ ಕುಡುಪು ಅವಳ ಊರನ್ನು ಕೂಡ ಬಿಟ್ಟು ಕೊಡಲಿಲ್ಲ. ಕುಡುಪು ಕೂಡ ನಮ್ಮ ರಾಜ್ಯದ ಒಂದು ಗ್ರಾಮವೇ. ಮುಂದೆ ಮತ್ತೊಬ್ಬ ಪುಟಾಣಿ ನನ್ನ ನೋಡ್ತಾ ಇದ್ದಾಳೆ, ನನ್ನ ಹತ್ತಿರ ಬಂದಿದ್ದಾಳೆ, ಏನೋ ಹಾಡ್ತಾಳಂತೆ. ಅವಳ ಹಾಡನ್ನು ಕೇಳೋಣಲ್ಲ, ಅವಳ ಹೆಸರನ್ನು ಕೇಳೋಣ. ನಿನ್ನ ಹೆಸರು ಏನು ಪುಟ್ ಮರಿ? ಏನು ಹೇಳ್ತೀಯ? ಕೇಳುಗ್ರೆ, ಇದುವರೆಗೆ ಅಂಗನವಾಡಿ ಕೇಂದ್ರ ಕುಡುಪು ಇಲ್ಲಿಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಿದ್ರಿ. ಅವರ ಪುಟಾಣಿಗಳ ಒಂದು ಮುದ್ದಾದ ಹಾಡುಗಳನ್ನೆಲ್ಲ ಕೇಳಿದ್ರಿ, ಖುಷಿಪಟ್ಟಿದ್ರಿ. ಈ ಕಾರ್ಯಕ್ರಮದಲ್ಲಿ ನಮಗೆ ತಾಂತ್ರಿಕ ನೆರವು ನೀಡಿದವರು ಸಿಂಚನ್ ಶ್ಯಾಮ್, ಜೊತೆಗೆ ಸಹಕಾರ ನೀಡಿದವರು ಈ ಕುಡುಪು ಅಂಗನವಾಡಿ ಕೇಂದ್ರದ ಶಿಕ್ಷಕಿಯಾದ ಶ್ರೀಮತಿ ಪುಷ್ಪ ಹಾಗೂ ಶ್ರೀಮತಿ ಮಾಲತಿ. ಮುಂದಿನ ವಾರದ ಮಕ್ಕಳಿಗೆ ಸಾರಂಗ ಈ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅದುವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಎಲ್ಲರಿಗೂ ನಮಸ್ಕಾರ.

0: ಬಳ್ಳಿ ಮತ್ತು ಚಿನ್ನದ ಬಳೆ. ಒಂದಾನೊಂದು ಕಾಲದಲ್ಲಿ ಒಂದು ಮುದಿ ಹುಲಿ ವಾಸವಾಗಿತ್ತು. ಅದಕ್ಕೆ ವಯಸ್ಸಾಗಿದ್ದರಿಂದ ಬೇಟೆಯಾಡಲು ಆಗುತ್ತಿರಲಿಲ್ಲ. ಒಂದು ದಿನ ಒಂದು ಕೊಳದ ಬಳಿ ನಡೆದುಕೊಂಡು ಹೋಗುತ್ತಿದ್ದಾಗ ಏನೋ ಹೊಳೆಯುವ ವಸ್ತು ಕಾಣಿಸಿತು. ಅದನ್ನು ಎತ್ತಿಕೊಂಡಾಗ ಅದು ಚಿನ್ನದ ಬಳೆ ಎಂದು ತಿಳಿಯಿತು. ಹುಲಿಯು,
1: ಈ ಬಳೆಯನ್ನು ನನ್ನ ಬಳಿಯೇ ಇಟ್ಟುಕೊಳ್ಳುತ್ತೇನೆ, ಮುಂದೊಂದು ದಿನ ಇದರಿಂದ ಉಪಯೋಗವಾಗಬಹುದು
0: ಎಂದು ಯೋಚಿಸಿದನು. ಅವನು ಆ ಬಳೆಯನ್ನು ಹಾಕಿಕೊಂಡನು. ಅದರಿಂದ ಏನೇನು ಪ್ರಯೋಜನವಾಗಬಹುದೆಂದು ಯೋಚಿಸಿಕೊಂಡು ಅಲ್ಲಿಂದ ಹೋದನು. ಹುಲಿಯು ತನ್ನ ಗುಹೆಗೆ ಹೋಗಿ ಬಳೆಯನ್ನು ಹೇಗೆ ಉಪಯೋಗಿಸಬಹುದೆಂದು ಉಪಾಯಗಳನ್ನು ಯೋಚಿಸಿದನು. ಸ್ವಲ್ಪ ಸಮಯದ ನಂತರ
1: ನನಗೆ ತಿಳಿಯಿತು, ಮನುಷ್ಯರನ್ನು ಹಿಡಿಯಲು ಇದನ್ನು ಗಾಳದಂತೆ ಉಪಯೋಗಿಸುತ್ತೇನೆ, ಅವರ ಮಾಂಸ ರುಚಿಕರವಾಗಿರುತ್ತದೆ
0: ಎಂದು ಯೋಚಿಸಿದನು. ಅದಕ್ಕಾಗಿ ಅವನು ಪ್ರಯಾಣಿಕರು ಸದಾ ಓಡಾಡುವ ಕಾಡಿನ ದಾರಿಗೆ ಹೋದನು. ಅವನು ಮರದ ಕೆಳಗೆ ಕುಳಿತು ತನ್ನ ಮೊದಲನೆಯ ಬಲಿಗೆ ಕಾಯುತ್ತಿದ್ದನು. ಸ್ವಲ್ಪ ಸಮಯದಲ್ಲೇ ಒಬ್ಬ ಮನುಷ್ಯನು ಆ ದಾರಿಯಲ್ಲಿ ನಡೆದು ಬರುತ್ತಿದ್ದುದನ್ನು ಕಂಡನು. ಹುಲಿಯು ಬಳೆಯನ್ನು ಹಿಡಿದುಕೊಂಡು ಆ ಮನುಷ್ಯನನ್ನು ಕೂಗಿತು.
1: ನಿನಗೆ ಈ ಚಿನ್ನದ ಬಳೆ ಬೇಕೇ? ನನಗೆ ಇದರಿಂದ ಏನೂ ಪ್ರಯೋಜನವಿಲ್ಲ, ಆದರೆ ನೀನು ಇದನ್ನು ತೆಗೆದುಕೊಂಡು ಹೋಗಿ ಮಾರಿದರೆ ಒಳ್ಳೆಯ ಬೆಲೆ ಸಿಗುತ್ತದೆ
0: ಎಂದು ಕೂಗಿ ಹೇಳಿದನು. ಮೊದಮೊದಲು ಆ ಮನುಷ್ಯ ಹಿಂಜರಿದನು.
2: ಬೇಡ ಹುಲಿರಾಯ
0: ಎಂದನು.
2: ನಿನಗೆ ಧನ್ಯವಾದಗಳು, ನನಗೆ ಚಿನ್ನದ ಬಳೆ ಬೇಡ.
0: ಹುಲಿಯು ಅವನ ಹಿಂಜರಿಕೆಯನ್ನು ನೋಡಿ,
1: ಇದೇ ನಿನ್ನ ನಿರ್ಧಾರವೇ? ಇದು ಎಷ್ಟು ದಪ್ಪವಾಗಿ ಭಾರವಾಗಿದೆ, ಇದು ತುಂಬಾ ಬೆಲೆ ಬಾಳಬಹುದು
0: ಎಂದು ಹೇಳಿದನು. ಆ ಮನುಷ್ಯನ ಆಸೆ ಹೆಚ್ಚಾಗುತ್ತಿತ್ತು. ಆದರೆ ಅವನು ಹುಲಿಗೆ ಹೆದರಿ,
2: ಬೇಡ ಹುಲಿರಾಯ, ನನಗೆ ಅದು ಬೇಡ.
0: ಹುಲಿಯು ನಕ್ಕು,
1: ಸರಿ ಹಾಗಾದರೆ ನಾನು ಬೇರೆ ಯಾರಿಗಾದರೂ ಕೊಡುತ್ತೇನೆ. ನಾನು ಸಾಯುತ್ತಿದ್ದೇನೆ, ಸಾಯುವ ಮುನ್ನ ಇದನ್ನು ಯಾರಿಗಾದರೂ ಕೊಡಬೇಕೆಂದು ಕೊಂಡಿದ್ದೆ
0: ಎಂದು ಹೇಳಿದನು. ಆ ಮನುಷ್ಯನು ಯೋಚಿಸಿದ,
2: ಅವನಿಗೆ ವಯಸ್ಸಾದಂತೆ ಶಕ್ತಿ ಇಲ್ಲದಂತೆ ಕಾಣುತ್ತದೆ, ಅವನು ಸಾಯುವಂತಿದ್ದರೆ ನನ್ನನ್ನು ತಿನ್ನಲು ಸಾಧ್ಯವಿಲ್ಲ. ಈ ಬಳೆಯನ್ನು ತೆಗೆದುಕೊಳ್ಳಲು ತೊಂದರೆಯೇನೂ ಇಲ್ಲ, ಬಳೆಯನ್ನು ಮಾರಿ ದುಡ್ಡನ್ನು ತೆಗೆದುಕೊಳ್ಳಬಹುದು.
0: ಚುರುಕಾದ ಹುಲಿಗೆ ಅವನು ಏನು ಯೋಚಿಸುತ್ತಿದ್ದನೆಂದು ತಿಳಿಯಿತು.
1: ಸರಿ ಮನುಷ್ಯನೇ, ನಾನೀಗ ಹೋಗಿ ಯಾರಿಗಾದರೂ ಈ ಬಳೆ ಬೇಕಾಗುತ್ತೋ ಎಂದು ಹುಡುಕುತ್ತೇನೆ.
0: ಅವನು ಹಿಂತಿರುಗಿ ಅಲ್ಲಿಂದ ಹೋಗುವಂತೆ ನಟಿಸಿದನು. ಮನುಷ್ಯನು ಈಗ ಯೋಚಿಸಿದ,
2: ಬಳೆಯನ್ನು ಬೇರೆಯವರಿಗೆ ಕೊಡುವಂತೆ ಮಾಡಿದನಲ್ಲ, ನಾನೆಂತ ಮೂರ್ಖ, ಅವನಿಗೆ ನನ್ನನ್ನು ಕೊಲ್ಲಬೇಕೆಂದಿದ್ದರೆ ಈಗಲೇ ಕೊಲ್ಲಬಹುದಿತ್ತಲ್ಲ.
0: ಆಗ ಅವನು ಹುಲಿಯ ಕಡೆ ತಿರುಗಿ,
2: ಹುಲಿರಾಯನೇ, ನಾನು ನನ್ನ ಮನಸ್ಸು ಬದಲಾಯಿಸಿದ್ದೇನೆ, ಈ ಬಳೆಯನ್ನು ನಾನು ತೆಗೆದುಕೊಳ್ಳುತ್ತೇನೆ
0: ಎಂದನು. ಹುಲಿಗೆ ಸಂತೋಷವಾಯಿತು. ಬಳೆಯನ್ನು ತನ್ನ ಕೈಯಲ್ಲಿ ಹಿಡಿದು,
1: ಓಹ್ ತುಂಬಾ ಸಂತೋಷ, ಇಗೋ ಬಂದು ಇದನ್ನು ತೆಗೆದುಕೋ
0: ಎಂದು ಹೇಳಿತು. ಸೂರ್ಯನ ಕಿರಣಗಳಿಂದ ಹೊಳೆಯುತ್ತಿರುವ ಬಳೆಯನ್ನು ಕಂಡು ಅದನ್ನು ತೆಗೆದುಕೊಳ್ಳಲು ಹತ್ತಿರ ಹೋದನು. ಅವನು ತನ್ನ ಸ್ವಾರ್ಥದಿಂದ ಎಲ್ಲಿ ಹೋಗುತ್ತಿದ್ದೇನೆಂದು ನೋಡದೆ ಕೆಸರಿನಲ್ಲಿ ಕಾಲಿಟ್ಟನು. ಅವನಿಗೆ ಅಲುಗಾಡಲು ಸಾಧ್ಯವಾಗಲಿಲ್ಲ. ಹುಲಿಯು ರಭಸವಾಗಿ ತನ್ನ ಕಡೆಗೆ ಬರುತ್ತಿದ್ದುದನ್ನು ಕಂಡನು.
1: ವಾಹ್, ನಾನೆಂಥ ಮೂರ್ಖನಾದೆ! ನಾನು ಅತಿ ಆಸೆ ಪಡಬಾರದಿತ್ತು
0: ಎಂದುಕೊಂಡನು. ಆದರೆ ಆಗಲೇ ತುಂಬಾ ತಡವಾಗಿತ್ತು. ಹುಲಿಯು ಅವನ ಮೇಲೆ ನೆಗೆದು ಅವನನ್ನು ತಿಂದನು.

0: ಆಶಿಸಿಂಚನ ಶಾಂತ್ ಮಾತಾಡ್ತಾ ಇದ್ದೀನಿ. ನೀವು ಕೇಳಿ ರೇಡಿಯೋ ಸಾರಂ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
2: ಇದುವರೆಗೆ ಮಕ್ಕಳಿಗೆ ಸಂಬಂಧಿಸಿದ ವಿಶೇಷ ಕಾರ್ಯಕ್ರಮ ಮಕ್ಕಳೆಡೆಗೆ ಸಾರಂಗ್ ಮೂಡಿ ಬಂತು.

0: ಬನ್ನಿರಿ ಎಲ್ಲರೂ ಮುಂದು ಬರುತ್ತಿದೆ ಮಕ್ಕಳೆಡೆಗೆ ಸಾರಂಗ್ ಮಕ್ಕಳೆಡೆಗೆ ಸಾರಂಗ್.
1: ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ 2026. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದೆಯಾ? ವಿಳಾಸ ಅಥವಾ ವಿವರಗಳಲ್ಲಿ ತಿದ್ದುಪಡಿ ಮಾಡಬೇಕಾ? ಹಾಗಿದ್ರೆ ಈ ಚಾನ್ಸ್ ಮಿಸ್ ಮಾಡಬೇಡಿ. ಭಾರತ ಚುನಾವಣಾ ಆಯೋಗ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ವತಿಯಿಂದ ಎಸ್ಐಆರ್ 2026 ಮತದಾರರ ಪಟ್ಟಿ ವಿಶೇಷ ಮೆಗಾ ಅಭಿಯಾನ ಇದೇ ಸೆಪ್ಟೆಂಬರ್ 19 ಮತ್ತು 20 ಬೆಳಿಗ್ಗೆ 9 ಸಂಜೆ 5 ಗಂಟೆಯವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮತಗಟ್ಟೆ ಕೇಂದ್ರಗಳಲ್ಲಿ. ಹೊಸದಾಗಿ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಿ ಹೆಸರು ವಿಳಾಸದ ತಿದ್ದುಪಡಿ ಮಾಡಿಕೊಳ್ಳಿ. ಆಕ್ಷೇಪಣೆಗಳಿದ್ದರೆ ದಾಖಲಿಸಿ. ನಿಮ್ಮ ಬೂತ್ ಮಟ್ಟದ ಅಧಿಕಾರಿಗಳಿಂದ ಸಹಾಯ ಪಡೆಯಿರಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಸಾರ್ವಜನಿಕರಿಗಾಗಿ ಈ ಮಾಹಿತಿ.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ ಕೇಳುಗರೆ, ಕೇಳ್ತಾ ಇದ್ದೀರಾ? ಇದು ರೇಡಿಯೋ ಸಾರಂಗುನ್ 107.8 FM ಬಣ್ಣ ಬಣ್ಣದ ಬದುಕು. ಇಂದಿನ ನಮ್ಮ ಸಂವಿಧಾನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕಿದ್ದಾರೆ ಮಂಗಳೂರಿನ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವಂತಹ ಆಲ್ವಿನ್ ಡಿಸೋಜಾ. ವಿಷಯ ನ್ಯಾಯಾಂಗ ವ್ಯವಸ್ಥೆ.
1: ಎಲ್ಲ ರೇಡಿಯೋ ಸಾರಂಗ್ ಕೇಳುಗರಿಗೆ ನಮಸ್ಕಾರ. ನಾನು ಆಲ್ವಿನ್ ಡಿಸೋಜಾ, ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕ. ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಇಂದು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ನಮ್ಮ ದೇಶವು ಪ್ರಜಾಪ್ರಭುತ್ವದ ದೊಡ್ಡ ಮಾದರಿಯಾಗಿದ್ದು ಅದರ ಮುಖ್ಯ ಕಂಬಗಳಲ್ಲಿ ಸ್ವತಂತ್ರ ಮತ್ತು ನಿಷ್ಪಕ್ಷಪಾತ ನ್ಯಾಯಾಂಗ ವ್ಯವಸ್ಥೆಯು ಒಂದಾಗಿದೆ. ಈ ವ್ಯವಸ್ಥೆಯು ದೇಶದ ಕಾನೂನಿನ ಆಧಿಪತ್ಯವನ್ನು ಕಾಪಾಡುವ ಮೂಲಕ ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುವುದರಲ್ಲಿ ಮಾತ್ರ ಪಾತ್ರ ವಹಿಸುತ್ತದೆ. ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಇತಿಹಾಸವು ಹಲವಾರು ಹಂತಗಳನ್ನು ದಾಟಿದೆ. ಪ್ರಾಚೀನ ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಯು ಧರ್ಮ ಮತ್ತು ನೀತಿಯ ಆಧಾರದ ಮೇಲೆ ನಡೆಯುತ್ತಿತ್ತು. ಇದರಲ್ಲಿ ಮೂರು ಪ್ರಮುಖ ಮೂಲಗಳಿವೆ. ಮೊದಲನೆಯದಾಗಿ ಮನುಸ್ಮೃತಿ. ಇದು ಹಿಂದೂ ಕಾನೂನಿನ ಪ್ರಮುಖ ಗ್ರಂಥವಾಗಿದ್ದು ಜನಜೀವನದ ಎಲ್ಲಾ ಕ್ಷೇತ್ರಗಳಿಗೆ ನಿಯಮಗಳನ್ನು ನೀಡುತ್ತಿತ್ತು. ಎರಡನೆಯದಾಗಿ ಕೌಟಿಲ್ಯನ ಅರ್ಥಶಾಸ್ತ್ರ. ಇದು ರಾಜಕೀಯ ಮತ್ತು ಆರ್ಥಿಕ ನೀತಿಗಳನ್ನು ಮಾತ್ರವಲ್ಲದೆ ನ್ಯಾಯಾಂಗದ ಪ್ರಮುಖ ಅಂಶಗಳನ್ನು ನಿರ್ಧರಿಸಿತ್ತು. ಮೂರನೆಯದಾಗಿ ಧರ್ಮಶಾಸ್ತ್ರಗಳು. ವಿವಿಧ ಧಾರ್ಮಿಕ ಗ್ರಂಥಗಳು ಕಾನೂನು ಮತ್ತು ನ್ಯಾಯಾಂಗದ ಆಧಾರವಾಗಿ ಸೇವೆ ಸಲ್ಲಿಸುತ್ತಿದ್ದವು. ಈ ಕಾಲಗಳಲ್ಲಿ ರಾಜರು ನ್ಯಾಯಾಧೀಶರಾಗಿದ್ದು ಗ್ರಾಮ ಪಂಚಾಯತಿಗಳು ಸ್ಥಳೀಯ ನ್ಯಾಯವನ್ನು ನಿರ್ವಹಿಸುತ್ತಿದ್ದವು. ತಕ್ಕ ಪ್ರತಿಫಲ ಅಥವಾ ಶಿಕ್ಷೆಯ ಮೂಲಕ ನ್ಯಾಯವನ್ನು ಒದಗಿಸುವ ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತು. ತದನಂತರ ಮೊಘಲ್ ಆಳ್ವಿಕೆ ಪ್ರಾರಂಭವಾಯಿತು. ಮೊಘಲ್ ಅರಸುಗಳು ಶರಿಯತ್ ಕಾನೂನನ್ನು ಅನುಸರಿಸುತ್ತಿದ್ದರು. ಅಫ್ಘಾನಿ ಮತ್ತು ಪರ್ಷಿಯನ್ ಕಾನೂನು ಪ್ರಭಾವವನ್ನು ಹೊಂದಿತ್ತು. ಸ್ಥಳೀಯ ನ್ಯಾಯಗಳಲ್ಲಿ ಪಂಡಿತರು ಮತ್ತು ಖಾಜಿಗಳು ನ್ಯಾಯ ನಿರ್ವಹಿಸುತ್ತಿದ್ದರು. ನಂತರ ಪ್ರಾರಂಭವಾಯಿತು ಬ್ರಿಟಿಷರ ಆಳ್ವಿಕೆ. 1773 ವೆರೆನ್ ಹ್ಯಾಸ್ಟಿಂಗ್ ಭಾರತದಲ್ಲಿ ಪ್ರಥಮ ಬ್ರಿಟಿಷ್ ನ್ಯಾಯಾಂಗ ವ್ಯವಸ್ಥೆಯನ್ನು ಸ್ಥಾಪಿಸಿದರು. 1861 ಹೈಕೋರ್ಟ್ಗಳ ಸ್ಥಾಪನೆಯಾಯಿತು. 1935 ಭಾರತ ಸರ್ಕಾರದ ಕಾಯ್ದೆಯು ನ್ಯಾಯಾಂಗವನ್ನು ಸ್ವತಂತ್ರಗೊಳಿಸಲು ಪ್ರಾರಂಭವಾಯಿತು. 1947 ಭಾರತ ಸ್ವಾತಂತ್ರ್ಯ ಪಡೆದ ನಂತರ 1950 ಭಾರತದ ಸಂವಿಧಾನ ಜಾರಿಗೆ ಬಂದು ದೇಶವು ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿತ್ತು. ಇದರೊಂದಿಗೆ ಭಾರತದಲ್ಲಿ ನ್ಯಾಯಾಂಗವು ಪೂರ್ಣ ಸ್ವಾತಂತ್ರ್ಯವಾಗಿರಬೇಕೆಂಬ ಉದ್ದೇಶವನ್ನು ಹೊಂದಿ ಸುಪ್ರೀಂ ಕೋರ್ಟ್ ಅಂದರೆ ಸರ್ವೋಚ್ಚ ನ್ಯಾಯಾಲಯ, ಹೈಕೋರ್ಟ್, ಉಚ್ಚ ನ್ಯಾಯಾಲಯ ಮತ್ತು ಡಿಸ್ಟ್ರಿಕ್ಟ್ ಕೋರ್ಟ್ ಅಂದರೆ ಜಿಲ್ಲಾ ನ್ಯಾಯಾಲಯಗಳನ್ನು ಸ್ಥಾಪಿಸಲ್ಪಟ್ಟವು. ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಮುಖ್ಯ ನ್ಯಾಯಾಧೀಶ ಮತ್ತು 33 ಸಹ ನ್ಯಾಯಮೂರ್ತಿಗಳನ್ನು ಹೊಂದಿರುತ್ತದೆ. ಭಾರತದ ರಾಷ್ಟ್ರಪತಿಗಳು ಇವರನ್ನು ನೇಮಕ ಮಾಡುತ್ತಾರೆ. ಸಂವಿಧಾನವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹಲವು ಅಧಿಕಾರಗಳನ್ನು ನೀಡಿವೆ. ಅವುಗಳಲ್ಲಿ ಪ್ರಮುಖವಾಗಿ ಮೊದಲನೆಯದಾಗಿ ಸಂವಿಧಾನಾತ್ಮಕ ಅಧಿಕಾರ, ಅಂದರೆ ಇದು ಭಾರತದ ಮೂಲಭೂತ ಹಕ್ಕುಗಳನ್ನು ರಕ್ಷಣೆಯನ್ನು ನಿರ್ವಹಿಸುತ್ತದೆ. ಎರಡನೆಯದಾಗಿ ಮೇಲ್ಮನವಿ ನ್ಯಾಯಾಲಯ. ರಾಜ್ಯ ಮತ್ತು ಹೈಕೋರ್ಟ್ಗಳ ತೀರ್ಪುಗಳಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುವ ಅವಕಾಶವಿದೆ. ಮೂರನೆಯದಾಗಿ ಸಲಹಾ ಅಧಿಕಾರ. ರಾಷ್ಟ್ರಪತಿಗಳು ನ್ಯಾಯಾಂಗ ಸಲಹೆಗಾಗಿ ಸುಪ್ರೀಂ ಕೋರ್ಟ್ಗೆ ಪ್ರಶ್ನೆಗಳನ್ನು ಕಳುಹಿಸಬಹುದು. ನಾಲ್ಕನೆಯದಾಗಿ ಮೂಲ ನ್ಯಾಯಾಧಿಕಾರ. ಕೇಂದ್ರ ಮತ್ತು ರಾಜ್ಯಗಳ ಅಥವಾ 2 ಅಥವಾ 3 ರಾಜ್ಯಗಳ ನಡುವಿನ ವಿವಾದವನ್ನು ಸುಪ್ರೀಂ ಕೋರ್ಟ್ ನೇರವಾಗಿ ನಿರ್ಧರಿಸುತ್ತದೆ. ಉಚ್ಚ ನ್ಯಾಯಾಲಯ. ಪ್ರತಿ ರಾಜ್ಯ ಅಥವಾ ರಾಜ್ಯಗಳ ಗುಂಪಿಗೆ ಉಚ್ಚ ನ್ಯಾಯಾಲಯ ಇರಬಹುದು. ಪ್ರಸ್ತುತ ಭಾರತದಲ್ಲಿ 25 ಉಚ್ಚ ನ್ಯಾಯಾಲಯಗಳು ಕಾರ್ಯನಿರ್ವಹಿಸುತ್ತಿವೆ. ಉಚ್ಚ ನ್ಯಾಯಾಲಯಗಳಲ್ಲಿ ಮುಖ್ಯ ನ್ಯಾಯಾಧೀಶರು ಮತ್ತು ಹಲವು ಸಹ ನ್ಯಾಯಾಧೀಶರು ಇರುತ್ತಾರೆ. ಇವರನ್ನು ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಸಂವಿಧಾನವು ಉಚ್ಚ ನ್ಯಾಯಾಲಯಗಳಿಗೂ ಅಧಿಕಾರಗಳನ್ನು ನೀಡಿವೆ. ಅವುಗಳಲ್ಲಿ ಪ್ರಮುಖವಾಗಿ ಮೇಲ್ಮನವಿ ನ್ಯಾಯಾಲಯ, ಜಿಲ್ಲಾ ನ್ಯಾಯಾಲಯಗಳ ತೀರ್ಪುಗಳಿಗೆ ಮೇಲ್ಮನವಿ ಸಲ್ಲಿಸುವ ಅವಕಾಶವಿದೆ. ಎರಡನೆಯದಾಗಿ ಸಾಂವಿಧಾನಿಕ ವ್ಯಾಖ್ಯಾನ, ರಾಜ್ಯ ಸರ್ಕಾರಗಳ ಕಾನೂನುಗಳನ್ನು ಪರಿಶೀಲಿಸುವ ಅಧಿಕಾರವೂ ಇದೆ. ಮೂರನೆಯದಾಗಿ ಮೂಲ ನ್ಯಾಯಾಧಿಕಾರ, ಹಲವು ಪ್ರಕರಣಗಳಲ್ಲಿ ಉಚ್ಚ ನ್ಯಾಯಾಲಯ ನೇರ ತೀರ್ಪನ್ನು ನೀಡುವ ಸಾಮರ್ಥ್ಯ ಹೊಂದಿದೆ. ಜಿಲ್ಲಾ ನ್ಯಾಯಾಲಯವು ಪ್ರತಿ ಜಿಲ್ಲೆಗೆ ಒಂದು ಮುಖ್ಯ ನ್ಯಾಯಾಧೀಶರು ಅಥವಾ ಸಹಾಯಕ ನ್ಯಾಯಾಧೀಶರನ್ನು ಇರಿಸುತ್ತಾರೆ. ಇವರನ್ನು ರಾಜ್ಯದ ರಾಜ್ಯಪಾಲಕರು ನೇಮಕ ಮಾಡುತ್ತಾರೆ. ಕ್ರಿಮಿನಲ್ ಅಥವಾ ಸಿವಿಲ್ ಪ್ರಕರಣಗಳಿಗೆ ತೀರ್ಪನ್ನು ಜಿಲ್ಲಾ ನ್ಯಾಯಾಲಯವು ನೀಡುತ್ತದೆ. ಆರ್ಥಿಕ ಅಪರಾಧ, ಕುಟುಂಬ ವಿವಾದ, ಆಸ್ತಿ ವಿವಾದಗಳನ್ನು ಜಿಲ್ಲಾ ನ್ಯಾಯಾಲಯವು ನಿರ್ವಹಿಸುತ್ತದೆ. ನ್ಯಾಯಾಂಗದ ಅಭಿವೃದ್ಧಿಯಲ್ಲಿ ಹಲವಾರು ಪ್ರಮುಖ ಘಟನೆಗಳು ಮತ್ತು ತೀರ್ಪುಗಳು ಮಹತ್ವವಾಗಿವೆ. ಉದಾಹರಣೆಗೆ ಕೇಶವನಂದ ಭಾರತಿ ಪ್ರಕರಣ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವುದರ ಮಹತ್ವವನ್ನು ಈ ಪ್ರಕರಣ ನಿರ್ಧರಿಸಿತು. ಹಾಗೆಯೇ ಮೇನಕಾ ಗಾಂಧಿ ಪ್ರಕರಣ ಪ್ರಜೆಗಳ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಎತ್ತಿಹಿಡಿದ ತೀರ್ಪಾಗಿತ್ತು. ಶಾಬಾನು ಪ್ರಕರಣ ಮುಸ್ಲಿಂ ಮಹಿಳೆಯರ ಹಕ್ಕುಗಳಿಗೆ ಸಂಬಂಧಿಸಿದ ತೀರ್ಪಾಗಿತ್ತು. ವಿಶಾಖ ಪ್ರಕರಣ ಮಹಿಳಾ ಶೋಷಣೆಯನ್ನು ತಡೆಗಟ್ಟಲು ಅನುಸರಿಸಬೇಕಾದ ಮಾರ್ಗಸೂಚಿಗಳನ್ನು ನೀಡಿದ ತೀರ್ಪಾಗಿತ್ತು. ಆದರ್ಶ್ ಹೌಸಿಂಗ್ ಸ್ಕ್ಯಾಂಡಲ್ ಮತ್ತು ಹವಾಲಾ ಕೇಸ್, ಭ್ರಷ್ಟಾಚಾರದ ವಿರುದ್ಧ ತೀರ್ಪುಗಳು, ಇವು ಮತ್ತು ಇತರ ಹಲವು ತೀರ್ಪುಗಳು ಜನರ ಹಕ್ಕುಗಳನ್ನು ರಕ್ಷಿಸುವ ನಿಷ್ಪಕ್ಷಪಾತ, ಪಕ್ಷಪಾತವಿಲ್ಲದ ಮತ್ತು ಪ್ರಬಲ ನಿರ್ಧಾರಗಳನ್ನು ನೀಡುವ ನ್ಯಾಯಾಲಯದ ಬದ್ಧತೆಯನ್ನು ಪ್ರದರ್ಶಿಸುತ್ತವೆ. ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಪ್ರಭಾವ ಬಹಳ ಮಹತ್ವವಾಗಿದೆ. ಇದು ಕಾನೂನಿನ ಉಲ್ಲಂಘನೆಗಳನ್ನು ತಡೆದು ನ್ಯಾಯವನ್ನು ಒದಗಿಸುವ ಒಂದು ಪ್ರಮುಖ ಸಾಧನವಾಗಿದೆ. ನ್ಯಾಯಾಂಗದ ಪ್ರಮುಖ ಕಾರ್ಯಗಳು ಅಪರಾಧವನ್ನು ತಡೆಹಿಡಿಯುವುದು, ಅಪರಾಧಿಗಳಿಗೆ ಕಾನೂನಿನ ಪ್ರಕಾರ ಶಿಕ್ಷೆಯನ್ನು ವಿಧಿಸುವ ಮೂಲಕ ಸಮಾಜದಲ್ಲಿ ಶಿಸ್ತು ಮತ್ತು ಶಾಂತಿಯನ್ನು ಕಾಪಾಡಲಾಗುತ್ತದೆ. ಸುಪ್ರೀಂ ಕೋರ್ಟ್ ಯಾವುದೇ ಕಾನೂನು ಸಂವಿಧಾನದ ವಿರುದ್ಧವಾದರೆ ಅದನ್ನು ರದ್ದುಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಮೂರನೇದಾಗಿ ನ್ಯಾಯ ಮತ್ತು ಸಮಾನತೆ, ಪ್ರಜೆಗಳ ಹಕ್ಕುಗಳ ರಕ್ಷಣೆಗೆ ನ್ಯಾಯಾಲಯಗಳು ನಿರಂತರವಾಗಿ ಶ್ರಮಿಸುತ್ತವೆ. ಸಾಮಾಜಿಕ ನ್ಯಾಯ, ದಲಿತರು, ಮಹಿಳೆಯರು ಮತ್ತು ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಪರಿಸರ ರಕ್ಷಣೆಗಾಗಿ ಮಹತ್ವದ ತೀರ್ಪುಗಳನ್ನು ನೀಡಲಾಗುತ್ತಿದೆ. ಉದಾಹರಣೆಗೆ ಗಂಗಾ ಮತ್ತು ಯಮುನಾ ನದಿಗಳನ್ನು ಜೀವಂತ ಸತ್ವಗಳಾಗಿ ಪರಿಗಣಿಸುವ ತೀರ್ಪು ನೀಡಿತ್ತು. ಹೊಸ ತಂತ್ರಜ್ಞಾನ ಮತ್ತು ಡಿಜಿಟಲೀಕರಣದ ಮೂಲಕ ನ್ಯಾಯಾಂಗವು ದಕ್ಷತೆಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತದೆ. ಹೀಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯು ಶಕ್ತಿಶಾಲಿಯಾಗಿದ್ದರೂ ಅದರಲ್ಲಿ ಹಲವಾರು ಸವಾಲುಗಳು ಇವೆ. ಮೊದಲನೆಯದಾಗಿ ನ್ಯಾಯ ವಿಳಂಬ. ಹಲವಾರು ವರ್ಷಗಳಿಂದ ಅಪಾರ ಪ್ರಮಾಣದ ಮೊಕದ್ದಮೆಗಳು ನಿರ್ಧಾರಕ್ಕಾಗಿ ಕಾಯುತ್ತಿವೆ. ಇದರಿಂದಾಗಿ ಜನರಿಗೆ ತ್ವರಿತ ನ್ಯಾಯ ದೊರಕುವುದಿಲ್ಲ. ನ್ಯಾಯವನ್ನು ಜನಸಾಮಾನ್ಯರಿಗೆ ಸುಲಭಗೊಳಿಸುವ ಅಗತ್ಯವಿದೆ. ದೇಶದ ಎಲ್ಲಾ ನಾಗರಿಕರಿಗೆ ಸಮಾನವಾಗಿ ನ್ಯಾಯ ದೊರಕಲು ಇನ್ನಷ್ಟು ಸುಧಾರಣೆಗಳು ಅಗತ್ಯವಿದೆ. ನ್ಯಾಯದ ವ್ಯವಸ್ಥೆಯಲ್ಲಿ ದೌರ್ಬಲ್ಯಗಳು, ಕೆಲವೊಮ್ಮೆ ರಾಜಕೀಯ ಮತ್ತು ಆರ್ಥಿಕ ಶಕ್ತಿಗಳು ನ್ಯಾಯಾಂಗದ ಪ್ರಭಾವವನ್ನು ಕುಂದಿಸಲು ಯತ್ನಿಸುತ್ತವೆ. ನ್ಯಾಯಾಲಯಗಳಲ್ಲಿ ಕಡಿಮೆ ತಂತ್ರಜ್ಞಾನದ ಬಳಕೆಯೂ ಇದೆ. ಈಗಿನ ತಂತ್ರಜ್ಞಾನವನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡಿಲ್ಲದೆ ದಸ್ತಾವೇಜು ಕಾರ್ಯಗಳು ಇನ್ನೂ ಹಳೆಯ ಪದ್ಧತಿಗಳನ್ನು ಅನುಸರಿಸುತ್ತವೆ. ನ್ಯಾಯಾಧೀಶರ ಕೊರತೆಗಳು ಎದ್ದು ಕಾಣುತ್ತವೆ. ಭಾರತದಲ್ಲಿ ಸಾಕಷ್ಟು ನ್ಯಾಯಾಧೀಶರ ಕೊರತೆ ಇದೆ. ಇದರಿಂದಾಗಿ ದೊಡ್ಡ ಸಂಖ್ಯೆಯ ಪ್ರಕರಣಗಳು ನಿರ್ಧಾರಕ್ಕೆ ಬರುವುದಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಕೊನೆಯದಾಗಿ ಭ್ರಷ್ಟಾಚಾರ. ಕೆಲವೊಮ್ಮೆ ನ್ಯಾಯಾಂಗದ ವಿವಿಧ ಹಂತಗಳಲ್ಲಿ ಭ್ರಷ್ಟಾಚಾರದ ಆರೋಪಗಳು ಕೇಳಿಬರುತ್ತವೆ. ನಮ್ಮ ನ್ಯಾಯಾಂಗವನ್ನು ಇನ್ನಷ್ಟು ಬಲವರ್ಧಿಗೊಳಿಸಲು ಕೆಲವು ಕ್ರಮಗಳನ್ನು ನಾವು ಅನುಸರಿಸಬೇಕು. ತ್ವರಿತ ಮತ್ತು ಪರಿಣಾಮಕಾರಿ ತೀರ್ಪುಗಳನ್ನು ನಿರ್ಧರಿಸಲು ಹೊಸ ನೀತಿಗಳು ರೂಪುಗೊಳಿಸಬೇಕು. ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಮೂಡಿಸಲು ಸರ್ಕಾರ ಮತ್ತು ನ್ಯಾಯಾಂಗ ಒಂದಾಗಬೇಕು. ಎಲ್ಲಾ ನ್ಯಾಯಾಂಗ ಪ್ರಕ್ರಿಯೆಗಳನ್ನು ಆನ್ಲೈನ್ ವ್ಯವಸ್ಥೆಯ ಒಯ್ಯುವ ಮೂಲಕ ಕಾರ್ಯಪದ್ಧತಿಗಳನ್ನು ಸುಗಮಗೊಳಿಸಬೇಕು. ಭಿನ್ನ ಭಿನ್ನ ವಿಷಯ ಪ್ರಕರಣಗಳನ್ನು ನಿರ್ವಹಿಸಲು ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸಬೇಕು. ನ್ಯಾಯಾಲಯದಲ್ಲಿ ಹೆಚ್ಚುತ್ತಿರುವ ಪ್ರಕರಣಗಳನ್ನು ನಿಯಂತ್ರಿಸಲು ಹೆಚ್ಚು ನ್ಯಾಯಾಧೀಶರನ್ನು ನೇಮಿಸಬೇಕು. ಹೆಚ್ಚು ನ್ಯಾಯಾಲಯಗಳನ್ನು ಸ್ಥಾಪಿಸುವ ಮೂಲಕ ನ್ಯಾಯ ಪ್ರಕ್ರಿಯೆಯ ವೇಗವನ್ನು ಹೆಚ್ಚಿಸಬೇಕು. ಇದರ ಜೊತೆಗೆ ಮಧ್ಯಸ್ಥತೆ, ವಾಣಿಜ್ಯ ನ್ಯಾಯಾಲಯ, ಗ್ರಾಹಕರ ನ್ಯಾಯಾಲಯಗಳನ್ನು ಮತ್ತಷ್ಟು ಕ್ರಿಯಾಶೀಲಗೊಳಿಸಬೇಕು. ಭಾರತದ ನ್ಯಾಯಾಂಗವು ವಿಶ್ವದ ದೊಡ್ಡ ಮತ್ತು ಪ್ರಭಾವಶಾಲಿ ನ್ಯಾಯಾಂಗ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ನ್ಯಾಯಾಂಗ ವ್ಯವಸ್ಥೆ ಪ್ರಜಾಪ್ರಭುತ್ವದ ಬೆನ್ನುಲುಬಾಗಿದೆ. ಇದು ಕಾನೂನಿನ ಆಧಿಪತ್ಯವನ್ನು ಖಚಿತಗೊಳಿಸುವ ಮೂಲಕ ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುತ್ತದೆ. ನ್ಯಾಯಾಂಗದ ಶಕ್ತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನು ಬಲಪಡಿಸುವಲ್ಲಿ ನ್ಯಾಯಾಂಗದ ಪಾತ್ರವನ್ನು ನಾವು ಗೌರವಿಸಬೇಕು ಮತ್ತು ಅದನ್ನು ಬಲಪಡಿಸಲು ನಮ್ಮದೇ ಆದ ಕೊಡುಗೆ ನೀಡಬೇಕು. ಇಂತಹ ಮಹತ್ವದ ವಿಷಯದ ಬಗ್ಗೆ ಮಾತಾಡಲು ಅವಕಾಶ ನೀಡಿದ ರೇಡಿಯೋ ಸಾರಂಗ್ನ ಆಡಳಿತ ಮಂಡಳಿಗೆ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸದಾ ಬಲಶಾಲಿಯಾಗಿ ಪ್ರಜಾಪ್ರಭುತ್ವದ ಸಮಾನತೆ ಮತ್ತು ನ್ಯಾಯ ತತ್ವಗಳನ್ನು ಉಳಿಸಲಿ ಎಂದು ಆಶಿಸುತ್ತೇನೆ. ಧನ್ಯವಾದಗಳು.
0: ಕೇಳುಗರೆ, ಇಂದಿನ ನಮ್ಮ ಸಂವಿಧಾನ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮಂಗಳೂರಿನ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರು ಆಗಿರುವ ಆಲ್ವಿನ್ ಡಿಸೋಜಾ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ 2026. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದೆಯಾ? ವಿಳಾಸ ಅಥವಾ ವಿವರಗಳಲ್ಲಿ ತಿದ್ದುಪಡಿ ಮಾಡಬೇಕಾ? ಹಾಗಿದ್ರೆ ಈ ಚಾನ್ಸ್ ಮಿಸ್ ಮಾಡಬೇಡಿ. ಭಾರತ ಚುನಾವಣಾ ಆಯೋಗ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ವತಿಯಿಂದ ಎಸ್ಐಆರ್ 2026 ಮತದಾರರ ಪಟ್ಟಿ ವಿಶೇಷ ಮೆಗಾ ಅಭಿಯಾನ ಇದೇ ಸೆಪ್ಟೆಂಬರ್ 19 ಮತ್ತು 20 ಬೆಳಿಗ್ಗೆ 9 ಸಂಜೆ 5 ಗಂಟೆಯವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮತಗಟ್ಟೆ ಕೇಂದ್ರಗಳಲ್ಲಿ. ಹೊಸದಾಗಿ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಿ ಹೆಸರು ವಿಳಾಸದ ತಿದ್ದುಪಡಿ ಮಾಡಿಕೊಳ್ಳಿ. ಆಕ್ಷೇಪಣೆಗಳಿದ್ದರೆ ದಾಖಲಿಸಿ. ನಿಮ್ಮ ಬೂತ್ ಮಟ್ಟದ ಅಧಿಕಾರಿಗಳಿಂದ ಸಹಾಯ ಪಡೆಯಿರಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಸಾರ್ವಜನಿಕರಿಗಾಗಿ ಈ ಮಾಹಿತಿ.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ 2026. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದೆಯಾ? ವಿಳಾಸ ಅಥವಾ ವಿವರಗಳಲ್ಲಿ ತಿದ್ದುಪಡಿ ಮಾಡಬೇಕಾ? ಹಾಗಿದ್ರೆ ಈ ಚಾನ್ಸ್ ಮಿಸ್ ಮಾಡಬೇಡಿ. ಭಾರತ ಚುನಾವಣಾ ಆಯೋಗ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ವತಿಯಿಂದ SIR 2026 ಮತದಾರರ ಪಟ್ಟಿ ವಿಶೇಷ ಮೆಗಾ ಅಭಿಯಾನ ಇದೇ ಸೆಪ್ಟೆಂಬರ್ 19 ಮತ್ತು 20 ಬೆಳಿಗ್ಗೆ 9 ಸಂಜೆ 5 ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮತಗಟ್ಟೆ ಕೇಂದ್ರಗಳಲ್ಲಿ. ಹೊಸದಾಗಿ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಿ ಹೆಸರು ವಿಳಾಸದ ತಿದ್ದುಪಡಿ ಮಾಡಿಕೊಳ್ಳಿ. ಆಕ್ಷೇಪಣೆಗಳಿದ್ದರೆ ದಾಖಲಿಸಿ. ನಿಮ್ಮ ಬೂತ್ ಮಟ್ಟದ ಅಧಿಕಾರಿಗಳಿಂದ ಸಹಾಯ ಪಡೆಯಿರಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಸಾರ್ವಜನಿಕರಿಗಾಗಿ ಈ ಮಾಹಿತಿ.

0: ಕೇಳ್ತಾ ರೇಡಿಯೋ ಸಾರಂಗ ನಾಟ್ 7.8 ಎಫ್ಎಂ. ಇದೀಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ಭೃಗುಶಾಪ. ಭಾಗವತರು ಪಟ್ಲ ಸತೀಶ್ ಶೆಟ್ಟಿ, ಗಿರೀಶ್ ರೈ ಕಕ್ಕೆ ಪದವು. ಚೆಂಡೆ ಹಾಗೂ ಮದ್ದಳೆ, ಜನಾರ್ದನ ತೋಳ್ಪಡಿತಾಯ, ಸೀತಾರಾಮ ತೋಳ್ಪಡಿತಾಯ, ಕೃಷ್ಣರಾಜ ಉಳಿತಾಯ, ಕೌಶಿಕ್ ರಾವ್ ಪುತ್ತಿಗೆ. ಪಾತ್ರ ಪರಿಚಯ ದೇವೇಂದ್ರ, ಉಜಿರೆ ಅಶೋಕ್ ಭಟ್. ತಮಾಸುರ ಶ್ರೀ ಗಣೇಶ್ ಶೆಟ್ಟಿ ಕನ್ನಡಿಕಟ್ಟೆ. ಖ್ಯಾತಿ ಹರೀಶ್ ಬೋಳಂತಿ ಮೊಗರು. ವಿಷ್ಣು ದಿನೇಶ್ ಶೆಟ್ಟಿ ಕಾವಳಕಟ್ಟೆ. ಭೃಗು ಜಯಪ್ರಕಾಶ್ ಶೆಟ್ಟಿ ಪೆರ್ಮೋದೆ. ಇದೀಗ ಭೃಗುಶಾಪ ಕನ್ನಡ ಯಕ್ಷಗಾನದ 5ನೇ ಕಂತು.
1: ಇದು ಯಾವತ್ತೂ ಬಿಟ್ಟು ಹಾಕುವ ವಿಷಯ ಅಲ್ಲ. ಆರ್ತರಾಗಿ ಆದಿತೇಯರು ನನ್ನ ಸಮಸ್ತುತಿಯಲ್ಲಿ ತೊಡಗಿದ್ದಾರೆ. ಯಾವತ್ತು ವೈಕುಂಠಕ್ಕೆ ಬಂದು ಪ್ರಾರ್ಥನೆ ಮಾಡುವ ದೇವೇಂದ್ರ ಇವತ್ತು ಒಂದು ಆಶ್ರಮದ ಬದಿಯಲ್ಲಿ ಸ್ತಂಭೀಭೂತನಾಗಿದ್ದಾನೆ ಅಂದ್ರೆ ಅರ್ಥ ಏನು? ಇದನ್ನು ನಾವು ಪ್ರಶ್ನಿಸದೇ ಉಳಿದರೆ ನಾವು ಲೋಕಾಧ್ಯಕ್ಷರಾಗಿದ್ದಕ್ಕೆ ಮೌಲ್ಯ ಏನು? ಪ್ರಶ್ನಿಸಬೇಕಾದ ವಿಷಯ ಏನು ಎನ್ನುವುದೇ ಪ್ರಧಾನ. ಪ್ರಶ್ನಿಸಬೇಕಾದದ್ದು ಯಾರನ್ನು ಎನ್ನುವುದು ಪ್ರಧಾನ. ಈ ನಿಟ್ಟಿನಿಂದ ಆರ್ತಸ್ವರವನ್ನಾಲಿಸಿದ ನಾನು ಈ ವೇಳೆಯಲ್ಲಿ ಗಮನಿಸಬೇಕಾದದ್ದು ದೇವೇಂದ್ರನ ಬಳಿಗೆ ಮರವಟ್ಟಿದ್ದಾನೆ. ಹಾಗಾದ ಕಾರಣ ಮರವಟ್ಟ ಸುರವರನ ಬಳಿಗೆ ಹೋಗಬೇಕಿದ್ರೆ ಹೇಗೆ? ಬೃಂದಾ

0: ಸ್ವಾಮಿ,
1: ಆರ್ತನಾದ ನಿನ್ನ ಆರ್ತಧ್ವನಿಯನ್ನಾಲಿಸಿಯೇ ಆಗಮಿಸಿದವನಿದ್ದೇನೆ. ಸುರ ವೃಂದವನ್ನೆಲ್ಲ ಈಕ್ಷಿಸಿದ್ದೇನೆ. ನೋಟ ಮಾತ್ರದಲ್ಲಿ ಸಕಲರೂ ಚೇತನಗೊಂಡಿದ್ದಾರೆ. ಎತ್ತಿದ ನಿನ್ನ ಹಸ್ತವನ್ನು ಇದೋ ನನ್ನ

0: ಸಚೇತದಿಂದಲೇ ನಿವರಿಸಿದ್ದೇನೆ, ಸಚೇತನಗೊಂಡಿಲ್ಲ.
1: ನಾನು ಕೈ ಹೋಯ್ತು ಅಂತಲೇ ಗ್ರಹಿಸಿದೆ.
0: ಅಷ್ಟು ಸುಲಭದಲ್ಲೆಲ್ಲ ಹೋಗ್ಲಿಕ್ಕಿಲ್ಲ.
1: ಅರೆ ಕೈ ಉಳಿಯಿತು.
0: ಆ
1: ಉಳಿಯುವುದರಲ್ಲಿ ಸನ್ನಿಧಾನದ ಕೈವಾಡ ಉಂಟು.
0: ಆ
1: ಯಾಕೆ ಹೇಳಿದೆ, ಹಿಂದಿನವರು ನನ್ನನ್ನು ಮಾತನಾಡಿಸಲಿಕ್ಕೆ ಬಹಳ ಪ್ರಯತ್ನಿಸಿದ್ರು, ಆದ್ರೆ ಮಾತು ಬರುವುದಿಲ್ಲ. ಸ್ತಂಭನ. ಆವಾಗ ಬೃಹಸ್ಪತಿಗಳೇ ಮುಂದೆ ನಿಂತು ನಾರಾಯಣನ ಸ್ತುತಿ ಮಾಡಿದ್ರು. ಪ್ರತ್ಯಕ್ಷನಾದೀನಿ.
0: ಸರಿ,
1: ನಿನ್ನ ಸಂಸ್ಪರ್ಶ ಆಯ್ತ. ವಾಗ್ದೇವಿಯು ನೀನೇ, ಲಕ್ಷ್ಮಿಯು ನೀನೇ, ಶಕ್ತಿ ಎಲ್ಲ ನೀನೇ ಅಲ್ವೋ. ಏಕಂ ಸತ್ ವಿಪ್ರಹಬಹುದಂತೆ. ಆದ್ರೆ ಒಂದು ಮಾತ್ರ ನಾ ಹೇಳಬಲ್ಲೆ.
0: ಏನ್?
1: ಗರುವೆ ಅಸಾಧ್ಯಳು.
0: ಹೌದು
1: ಸ್ವಾಮಿ. ಸುಧರ್ಮ ಸಭೆಯಲ್ಲಿ ಅಧ್ಯಕ್ಷನಾಗಿದ್ದುಕೊಂಡು ಕೇವಲ ಕನ್ನಡತೆಯ ದೇವಲೋಕವನ್ನು ನೋಡಿಕೊಂಡಿರುವುದು ಅಲ್ವಲ್ಲ?
0: ಅಲ್ಲ,
1: ಅದನ್ನು ಎಲ್ಲರೂ ಮಾಡ್ತಾರೆ.
0: ಹೊಣೆಗಾರಿಕೆ ಉಂಟಲ್ಲ.
1: ಸಾಮಾನ್ಯ ಅರ್ಥದಲ್ಲಿ ತ್ರಿಲೋಕಾಧಿಪತ್ಯ, ವಿಶೇಷ ಅರ್ಥದಲ್ಲಿ 14 ಲೋಕದ ವ್ಯಾಪ್ತಿ.
0: ಸತ್ಯ.
1: ಈ ಹೊಣೆಗಾರಿಕೆ ನನಗೆ ಪಾತ್ರತ್ವಕ್ಕೆ ಅನುಗ್ರಹಿಸಲ್ಪಟ್ಟದ್ದು ತಮ್ಮಿಂದ. ಮೂರು ನನ್ನ ಪಾತ್ರತ್ವಕ್ಕೆ.
0: ಕರ್ಮ ಮತ್ತು ಅರ್ಹತೆ ಎರಡರ ಫಲ ಅದು
1: ಅಲ್ವೋ. ಆ ಕರ್ಮ ಮಾಡಿದ್ದರಿಂದ ಅರ್ಹತೆ ಬಂತು.
0: ನಿಜ.
1: ಆ ಅರ್ಹತೆಗೆ ತಕ್ಕುದಾಗಿ ಪುನಃ ಕರ್ಮ ಮಾಡಬೇಡ. ನಾವು
0: ಮಾಡಲೇಬೇಕು.
1: ಕಣ್ಣು ನೋಡಬೇಕು, ಕಿವಿ ಕೇಳಬೇಕು.
0: ಕರ್ಮದ ಸ್ವರೂಪ ಬೇರೆ,
1: ಸ್ವರೂಪ ಬೇರೆ. ಈ ಅರ್ಹತೆಯಿಂದ ಏನು ಮಾಡಬೇಕು, ಈ ಅರ್ಹತೆಗೆ ಏನು ಮಾಡಬೇಕು ಅದನ್ನು ಮಾಡಿದ್ದೇನೆ. ಈ ಅರ್ಹತೆ ಬಂದ ಮೇಲೆ ಏನು ಮಾಡಬೇಕು ಅದನ್ನು ಮಾಡಬೇಕು. ಬೇಡುವ
0: ಮಾಡಬೇಕು.
1: ಮಾಡದೇ ಇದ್ರೆ ಪ್ರಶ್ನಿಸಲಿಕ್ಕೆ ನೀವಿಲ್ವ?
0: ಸತ್ಯ.
1: ನೀವು ಪ್ರಶ್ನಿಸದಂತೆ ನಾನು ನಡ್ಕೊಳ್ಬೇಕು, ಅದು ನನ್ನ ಹೊಣೆ.
0: ಸರಿ.
1: ಬೃಹಸ್ಪತಿಗಳು ಮೊನ್ನೆ ನಡೆದ ದೇವಸಭೆಯಲ್ಲಿ ದುಷ್ಟರನ್ನು ಹುಡುಕಿ ಹೊಡಿಬೇಕು ಅಂತ ನಮಗೆ ನಿರ್ದೇಶನ, ಅದು ಬೆಳಿಲಿಕ್ಕೆ ಬಿಡಬಾರದು.
0: ಸತ್ಯ.
1: ಮತ್ತೆ ನೋಡುವಾಗ ದುಷ್ಟರು ಒಟ್ಟೊಟ್ಟಿಗೆ ಇದ್ದಾರೆ. ನಮಗೆ ದುಷ್ಟರು ಯಾರು, ಶಿಷ್ಟರು ಯಾರು ಅಂತ ಪರಿಚಯಿಸಲಿಕ್ಕೆ ಆಗದಷ್ಟು ಒಟ್ಟೊಟ್ಟಿಗೆ ಇದ್ದಾರೆ.
0: ಹೇಳಲಿಕ್ಕೆ ಆಗೋದಿಲ್ಲ.
1: ಕೆಲವೊಮ್ಮೆ ದುಷ್ಟತನ ಒಬ್ಬನೇ ಇರ್ತದೆ.
0: ಬಿಳಿ
1: ಒಳ್ಳೆತನ ಅಂತ ಅವನನ್ನು ಬಿಡುವುದ, ದುಷ್ಟತನ ಅಂತ ಹೊಡೆಯುವುದ? ಆವಾಗ ಹೊಡೆಯುವುದು ಒಂದು, ಹೊಡೆದು ಒಳ್ಳೆಯವನನ್ನಾಗಿ
0: ಮಾಡುವುದು.
1: ಹೊಡೆದು ಒಳ್ಳೆಯವನಾಗದೇ ಇದ್ರೆ ಕಡಿಯುವುದೇ.
0: ಕಡಿಯುವುದೇ
1: ಹೌದಾ? ಬುಡ ಸಮೇತ ತೆಗೆಯುವುದೇ. ತಮಾದಿಗಳು ಭೃಗು ಮಹರ್ಷಿಗಳ ಆಶ್ರಮದೊಳಗೆ ಆಶ್ರಯವನ್ನು ಪಡೆದ್ರು. ನಾವು ಓಡಿಸುತ್ತಾ ಹೋದದ್ದು ಕಂಡಲ್ಲಿ ಹೊಡಿಬೇಕು.
0: ನಿಜ.
1: ಆಶ್ರಮದ ಒಳಗೆ ಹೋಗುವಾಗ ನಾವು ಬಿಡುವುದ ಅಲ್ಲ, ನಮ್ಮವರನ್ನು ಬಿಡುವುದ. ಹಾಗೆ ಹೇಳಿದೆ. ಖ್ಯಾತಿ ದೇವಿಯೇ ತಡೆದು, ನನಗೆ ತಡಿಲಿಕ್ಕೆ ಆಗಲಿಲ್ಲ. ಸಿಟ್ಟು.
0: ನಿನ್ನನ್ನು ತಡೆದಳು.
1: ನನ್ನನ್ನು ತಡೆದಳು. ನನಗೆ ತಡಿಲಿಕ್ಕಾಗಲಿ. ಒಂದು ಕ್ರೋಧ ಮುಖ, ಮತ್ತೊಂದು ವಜ್ರ. ಕಾಠಿಣ್ಯವೂ ಉಂಟು, ಕ್ರೋಧವೂ ಉಂಟು. ಮುಂದೆ ಹೋದದ್ದೇ ನನ್ನ ಕರ್ತವ್ಯ. ಅದು
0: ಕ್ರೋಧ ನಿನ್ನನ್ನು ವಶ ಮಾಡಿತು.
1: ಅಲ್ಲ, ಕ್ರೋಧ ನನಗೊಂದು ಆಯುಧ ಅಲ್ವಾ, ಮತ್ತೊಂದು ವಜ್ರ, ಅದು ಉಪದೇವತೆ. ಇದು ವೈದಿಕವಾಗಿ ಹೇಳಿದ್ದೆ ನಾನು. ಹೌದೌದು. ಆ ಕಾರಣದಿಂದ ನನ್ನ ಕೆಲಸ ನಾ ಮಾಡ್ಲೇಬೇಕು.
0: ಸರಿ.
1: ಆದ್ರೆ ಗರುವೆ ಅಸಾಧ್ಯಳು. ಸ್ತಂಭನ ಮಾಡಿದ್ರಲ್ಲ ಸ್ವಾಮಿ. ಹಾಗಾದ ಕಾರಣ ನನ್ನಿಂದ ಆಗುವುದಿಲ್ಲ ಅಂತ ಗೊತ್ತಾಯ್ತು. ಏನು ಆಗುದಿಲ್ಲ ಮತ್ತೆ? ಸ್ತುತಿ ಮಾಡ್ಲಿಕ್ಕೂ ಆಗ್ಲಿಲ್ಲ. ನಮಗೆ ಪಥ ನಿರ್ದೇಶನ ಮಾಡಿದಂತಹ ಬೃಹಸ್ಪತಿಗಳು ಪ್ರಾರ್ಥಿಸಿ ಪ್ರತ್ಯಕ್ಷೀಕರಿಸಿದ್ದಾರೆ.
0: ಸರಿ.
1: ಅನ್ಯತಾ ಶರಣಂ ನಾಸ್ತಿ. ನಮಗೆ ಶರಣು ಬರ್ಲಿಕ್ಕಿರುದು, ಬಾಗ್ಲಿಕ್ಕಿರುದು ಕ್ಷೇತ್ರ ಯಾವುದು? ಅದು ಈ ಸನ್ನಿಧಾನ.
0: ಸರಿ
1: ಅಲ್ವಾ? ಅದಕ್ಕೆ ಬೇಕಾಗಿ ನಾವು ಕೇಶವನಲ್ಲಿ ಶರಣಾಗುವ ಅಂತ ನಾವು ಆಲೋಚನೆ ಮಾಡಿದ್ದು. ಇಲ್ಲದಿದ್ರೆ ಲೋಕಕ್ಕೆ ಆನಂದ ಇಲ್ಲ. ಕೇಶವನು ಸಚ್ಚಿದಾನಂದನೂ ಹೌದು. ಹೌದೌದು, ಸಚ್ಚಿದಾನಂದ ಕೇಶವನು ಹೌದು. ಅದಕ್ಕೆ ಬೇಕಾಗಿ ಈ ಗುರು ಪರಂಪರೆ ಅದು ಇರುವುದು, ಅಲ್ಲಿ ಸನ್ನಿಧಾನ ಒಂದೇ ಅಲ್ವೋ. ಅದಕ್ಕೆ ಬೇಕಾಗಿ ಶರಣಾಗಿದ್ದೇನೆ. ನಮ್ಮನ್ನು ಉದ್ಧರಿಸುವ ಮೂಲಕವಾಗಿದ್ದು ಸಮಷ್ಟಿ, ಇಡೀ ಲೋಕವನ್ನು ಅದರ ಪ್ರಾತಿನಿಧ್ಯ ಉಳ್ಳು. ನಾ ಹೇಳ್ತೇನೆ ಸ್ವಾಮಿ, ನಮ್ಮನ್ನು ರಕ್ಷಿಸಬೇಕು, ಉದ್ಧರಿಸಬೇಕು. ನೀನಲ್ಲದೆ ಬೇರೆಯವರಲ್ಲ.
0: ದೇವೇಂದ್ರ, ಲೋಕಮೂರಕ್ಕೆ ಹಿತವನ್ನು ಬಯಸುವ ಕಾರಣವೇ ನೀ ಶಕ್ರ ಅಂತ ಕರೆಸಿಕೊಂಡವ. ನಿನ್ನ ಯೋಚನೆ ತಪ್ಪಲ್ಲ. ತಮಾದಿಗಳನ್ನು ದಮನಿಸುವಲ್ಲಿ ನಿನಗೆ ಇರುವ ಉದ್ದೇಶ, ಭವಿಷ್ಯದಲ್ಲಿ ಧರ್ಮ ಕಂಟಕರಾಗುತ್ತಾರೆ, ದುಷ್ಟ ಪ್ರವೃತ್ತಿಯೇ ವ್ಯಾಹರಣಗೊಳ್ಳುತ್ತದೆ ಎನ್ನುವಂತಹ ಯೋಚನೆ. ಅವರನ್ನು ದಮನಿಸಬೇಕಾದದ್ದು ಧರ್ಮವೇ.
1: ಒಂದು ಸ್ವಾಮಿ,
0: ಆದರೆ
1: ಈಗ ಯಾರು ಉಪದೇಶ ಮಾಡ್ಲಿ, ಹೌದಾ, ಹಾಗಲಕಾಯಿಯನ್ನು ಕಬ್ಬು ಮಾಡ್ಲಿಕ್ಕೆ ಆಗ್ತದ?
0: ಆಗೋದಿಲ್ಲ.
1: ಆಗೋದಿಲ್ವಲ್ಲ. ಕಾಮಧೇನು ಕೆಚ್ಚಲಿನಲ್ಲಿ ವಿಷ ಬರಬಹುದಾ?
0: ಬರಕೂಡದು,
1: ಬರಕೂಡದು. ಹಾವಿಗೆ ಅಮೃತವನ್ನೇ ಎರಿಲಿ, ಕಡಿವಾಗ ವಿಷವೇ ಬರುವುದಲ್ವ?
0: ನಿಜ.
1: ಈಗ ಎಷ್ಟೇ ತಿದ್ಲಿ ತೀಡ್ಲಿ, ತಮಾಸುರಾದಿಗಳನ್ನು ಸಜ್ಜನರನ್ನು ಆಗಿಸಲಿಕ್ಕೆ ಆಗ್ತದೋ ಇಲ್ವೋ ಅಂತ ಒಬ್ಬ ದೇವೇಂದ್ರನಿಗೆ ವಿವೇಕ ಇಲ್ವ? ಅದ ಇನ್ನೊಬ್ರು ಹೇಳಿ ಆಗ್ಬೇಕು.
0: ತಮ್ಮ ತಮ್ಮನ್ನ
1: ತಮಾಸುರ ಇನ್ನೊಂದು ಸಲ ಹುಟ್ಟಿ ಬಂದ್ರು ಈ ಖ್ಯಾತಿ ದೇವಿ ಆಶ್ರಮದಲ್ಲಿ. ಅವರು ಅಷ್ಟು ಪ್ರಜ್ಞೆ ತಿಳುವಳಿಕೆ ದೇವೇಂದ್ರನಿಗೆ ಉಂಟು.
0: ನಿಜ.
1: ಏನು ದೇವೇಂದ್ರ ಅಂದ್ರೆ ವೇಷವ ವ್ಯಕ್ತಿತ್ವ ಅದು, ಅಷ್ಟು ಗೊತ್ತಿದ್ದೆ ನಾ ಒಳಗೆ ನುಗ್ಗಿದ್ದು.
0: ದೇವೇಂದ್ರ, ತಮ್ಮ ತಮ್ಮನ್ನದ ಕರ್ಮಕ್ಕೆ ನಿನ್ನನ್ನು ನೀ ತೊಡಗಿಸಿಕೊಂಡೆ, ಹೌದಲ್ಲ? ಆ ಕರ್ಮದಲ್ಲಿ ನೀ ತೊಡಗುತ್ತಾ ಇದ್ದಾಗ ತಡೆಯಾದವಳು ಖ್ಯಾತಿ. ಖ್ಯಾತಿಯನ್ನು ಪ್ರಶ್ನಿಸುವಲ್ಲಿ ನೀ ಸ್ವಲ್ಪ ಮಿತಿ ಮೀರಿದೆ.
1: ಹೇಗೆ?

0: ಮಘವ
1: ಸ್ವಾಮಿ
0: ಕೇವಲ ತಿತ್ತೀಸ ಕೋಟಿಗೆ ಇರುವ ಅನತತಿಗೆ ಮಾತ್ರ ನೀ ಅಧಿಪತಿ ಅಲ್ಲ, ಪ್ರಪಂಚದ ಸಮಸ್ತವೂ ನಿನ್ನ ಆಧಿಪತ್ಯದ ಅಂಕೆಯೊಳಗುಂಟು. ನೀ ಪ್ರತಿಯೊಂದು ಕೃತಿಯನ್ನು ಎಸಗುವಾಗಲೂ ಆಚಾರ್ಯ ಬೃಹಸ್ಪತಿಯರವರನ್ನು ಒಟ್ಟಿಗೆ ಇಟ್ಟುಕೊಂಡೇ ಮುನ್ನಡೆಯುವವ. ಆದರೆ ಇವತ್ತು ನೀ ಮಾಡಿದ ಕೃತಿ ಎಲ್ಲಿಯೂ ತಪ್ಪಿಲ್ಲ. ಕೆಲವೊಂದು ಸಲ ನಮ್ಮ ಶಕ್ತಿಯನ್ನು ಮಾತ್ರವಲ್ಲ ನಮ್ಮ ಪ್ರತಿಸ್ಪರ್ಧಿಗಳ ಶಕ್ತಿಯನ್ನು ನಾವು ಬಹಳಷ್ಟು ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕಾಗುತ್ತದೆ. ನಾ ಆಡಿದ್ದಕ್ಕೆ ಕ್ರೋಧ ವಶವರ್ತಿಯಾದೆಯೋ ಅಂತ. ಕೆಲವೊಂದು ಸಲ ಎಂತಹ ಜ್ಞಾನಿಯಾದರೂ ಕ್ರೋಧಕ್ಕೆ ವಶನಾಗಿ ತನ್ನನ್ನು ತಾನು ಮರೆತು ಬಿಡ್ತಾನೆ. ನೀ ಉದ್ರೇಕಗೊಂಡೆ.
1: ನನ್ನನ್ನು ನಾ ಮರೆಯಲಿಲ್ಲ ಸ್ವಾಮಿ, ಸ್ಪಷ್ಟ ಹೇಳಿ. ನನಗೆ ಪ್ರಜ್ಞೆ ಉಂಟು. ನನಗಿಂತ ಆಧಿಕ್ಯ ಅಲ್ಲಿ ಏನು ಅಂತ ಬೇಕಾದ ನನಗೆ
0: ಖಂಡಿತ ಅಲ್ಲಿ ಆಧಿಕ್ಯ ಪ್ರಧಾನ.
1: ನಾನು ಮರೆತಿದ್ದೇನೆ ಅಂತಂದ್ರೆ ನಾಳೆ ನನ್ನ ಸ್ಥಾನದಿಂದ ನನ್ನನ್ನು ತೆಗಿಬಹುದು, ಬದಲಾವಣೆ ಮಾಡಬಹುದು.
0: ದೇವೇಂದ್ರ, ನೀ ಚೆನ್ನಾಗಿ ಯೋಚನೆ ಮಾಡಬೇಕು. ಈಗ ನಿನ್ನ ಸ್ಥಾನದಲ್ಲಿ ಕುಂದುಂಟು ಅಂತ ನಾ ಆಡಿದ್ದಲ್ಲ. ನೀ ಶಕ್ತಿಯ ಮೀರಿ ನಡೆದೆ.
1: ಯಾರ ಶಕ್ತಿಯ ಮೀರಿ?
0: ನೀ ಅವರ ಶಕ್ತಿಯ ಮೀರಿ ನಡೆದೆ.
1: ಅಲ್ಲಿ ಮೀರ್ಲಿಕ್ಕೆ ಏನು ಕಾರಣ?
0: ಕಾರಣವಾದದ್ದು ನಿನ್ನ ಕ್ರೋಧ, ನಿನ್ನ ರೋಷ. ಕಾರಣ ನೀ ಸಮಾಧಾನ ಸ್ಥಿತಿಯಲ್ಲಿದ್ದರೂ ಕೂಡ ನೀ ಅವಳಲ್ಲಿ ಕೇಳಬೇಕಾದನ್ನು ಕೇಳುವುದಕ್ಕೆ ಹೊರಟೆ. ಕೊಡದೇ ಇದ್ದ ಕಾಲದಲ್ಲಿ ಸತೀಶಕ್ತಿಯನ್ನೇ ನಿರ್ಬಂಧಿಸುವುದಕ್ಕೆ ನೀ ಮುಂದಾದೆ. ಆ ಕಾಲಕ್ಕಾಗುವಾಗ ಅವಳು ಶಪಿಸಿದಳು. ಅಲ್ಲಿ ನಿನ್ನ ಶಕ್ತಿ ಕುಂದಿತು, ಸತೀಶಕ್ತಿ ಹೆಚ್ಚಾಯಿತು.
1: ನನ್ನ ಶಕ್ತಿ ಕುಂದಿದ್ದಲ್ಲ, ಅವಳ ಶಕ್ತಿ ಮೀರಿದ್ದು.
0: ಮೀರಿತು. ಮೀರಿತು ಎನ್ನುವುದರ ತಾತ್ಪರ್ಯ ನಿನ್ನ ಶಕ್ತಿ ಕುಂದಿತವಾಯಿತು.
1: ಹಾಗಾದ್ರೆ ನಾನೀಗ ಅಲ್ಲಿ ಹೋದದ್ದೇ ತಪ್ಪ?
0: ಖಂಡಿತ ಅಲ್ಲ.
1: ಸರಿ,
0: ನೀ ಹೋದದ್ದು ಸರಿ ಉಂಟು, ನೀ ಪ್ರಶ್ನಿಸಿದ್ದು ಸರಿ ಉಂಟು, ನೀ ಪಡಕೊಳ್ಳುವುದಕ್ಕೆ ಮಾಡಿದ ಪ್ರಯತ್ನ ಸರಿ ಉಂಟು, ಎಲ್ಲ ಸರಿ ಉಂಟು. ನೀ ಕೈ ಎತ್ತಿದ್ದು ಮಾತ್ರ
1: ಸಂದೇಶ ಬೇರೆ ಹೋಗ್ತದೆ.
0: ನೀ ಕೈ ಎತ್ತಿದ್ದು ಮಾತ್ರ ತಪ್ಪಿತು.
1: ಯಾಕೆ? ಮತ್ತೆ ಏನ್ ಮಾಡಬೇಕಾಗಿತ್ತು?
0: ನೀ ಯುಕ್ತಿಯ ಪ್ರದರ್ಶನ ಮಾಡುವ ಬದಲು ಮಾಡುತ್ತಾ ಮಾಡುತ್ತಾ ಕ್ರೋಧಕ್ಕೆ ವಶನಾಗಿ ಶಕ್ತಿ ಪ್ರದರ್ಶನ
1: ಹೇಗೆ ಮಾಡಬೇಕಾಗಿತ್ತು? ನಾ ಕೇಳಿದ್ದು ಇನ್ನೊಂದ್ಸಲ ಹೀಗೆ ಬಂದ್ರೆ ಮಾಡ್ಬೇಕಲ್ಲ.
0: ಖಂಡಿತ ನೀ ಯೋಚನೆ ಮಾಡಬೇಡ. ಯಾಕಂದ್ರೆ ಲೋಕಾಧ್ಯಕ್ಷನಾಗಿ ನಿನ್ನ ಏನು ಮಾಡಬೇಕು?
1: ಯಾಕಂದ್ರೆ ನನಗೆ ಕೇಳಲಿಕ್ಕೆ ಇರುವ ಸ್ಥಾನ ಇದು
0: ಅಲ್ವಾ. ಈಗ ಕೇಳಲಿಕ್ಕೆ ಇರುವ ಸ್ಥಾನ ಒಂದು ಇರುತ್ತಾ ನೀ ಅವರು ಕೊಡುವುದಿಲ್ಲ ಅಂತ ಆದ್ರೆ ನೀ ಪ್ರಾರ್ಥನೆ ಮಾಡಬೇಕಾದ್ಯ.
1: ಅಲ್ಲಿಗೆ ಪ್ರಾರ್ಥನೆ ಮಾಡುದು ನಾನು? ಪ್ರಯತ್ನ ಮಾಡಬೇಡ.
0: ಪ್ರಯತ್ನ ನೀ ಮಾಡುವಷ್ಟು ಮಾಡಿದ್ದಿ. ಈಗ ಅವರನ್ನು ಬೆನ್ನಟ್ಟಿಕೊಂಡು ಬಂದದ್ದು ಪ್ರಯತ್ನ. ಖ್ಯಾತಿ ದೇವಿಯಲ್ಲಿ ವಿಚಾರಣೆ ಮಾಡಿದ್ದು ನಿನ್ನ ಪ್ರಯತ್ನ. ಆದರೆ ಖ್ಯಾತಿಯನ್ನೇ ದಮನಿಸ್ತೇನೆ ಅಂತ ಹೊರಟದ್ದು ಅದು ಉದ್ದಟತನ ಆಗುತ್ತದೆ.
1: ಖ್ಯಾತಿಯನ್ನು ದಮನಿಸುತ್ತೇನೆ ಅಲ್ಲ, ಅದು ತಪ್ಪಾಯ್ತು. ತಿಳುವಳಿಕೆ ತಪ್ಪಾಯ್ತು. ನಾನು ಅವರನ್ನು ದಮನಿಸುತ್ತೇನೆ ಅಂತ ಹೊಡೆದದ್ದು
0: ಸರಿ
1: ಹೋದದ್ದು. ಅವಾಗ ಖ್ಯಾತಿ ದೇವಿಯ, ಈಗ ಖ್ಯಾತಿ ದೇವಿಯ ಪ್ರಾಬಲ್ಯ ಯಾಕೆ ಬಂತು?
0: ಈಗ ಖ್ಯಾತಿ ದೇವಿಯನ್ನು ಎಲ್ಲವ ಭ್ರಷ್ಟೆ ಅಂತ ನೀ ಆಡಿದೀಯಾ?
1: ಅಲ್ಲ, ಅದು ಸಾಹಿತ್ಯ ಆಗ ಉಂಟು
0: ಅಲ್ವಾ.
1: ನೀವು ಅದನ್ನೇ ತಕೊಂಡು ಮಾತಾಡಿದ್ರೆ ಎಲ್ಲ ಕರ್ತಕ್ಕ ಅದು ಎಲ್ಲವ ಅಂತ ಅದೊಂದು ಸಾಹಿತ್ಯ ಬರುತ್ತೆ. ಅದು ನಾವು ಪಠ್ಯ ಇರುವುದು ನಮಗೆ ಮಾರ್ಗದರ್ಶನಕ್ಕೆ, ಅದನ್ನೇ ತಕೊಂಡ್ರೆ ಕಷ್ಟ ಉಂಟು
0: ಅಲ್ಲ. ಹಾಗೆ ನೋಡಿದ್ರೆ ನಾವು ಪಠ್ಯವನ್ನೇ ಹಿಡ್ಕೊಂಡ್ರೆ ಯಾವುದು ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲವನ್ನು ಪಠ್ಯ
1: ಮತ್ತೆ ಶಿಷ್ಟೆ ಅಂತ ಹೇಳಬೇಕಾಗಿತ್ತು.
0: ನಮ್ಮ ಬದುಕು ಇನ್ನೊಬ್ಬರಿಗೆ ಪಠ್ಯವಾಗಬೇಕಲ್ಲ ದೇವೇಂದ್ರ.
1: ಸರಿ, ಅದೆಲ್ಲ ಗೊತ್ತುಂಟು ನನಗೆ. ಖ್ಯಾತಿ ದೇವಿಯ ಪ್ರಾಬಲ್ಯ ಏನು?
0: ಪ್ರಾಬಲ್ಯ ಅವಳ ಸತೀಶಕ್ತಿ ಮಾತ್ರವಲ್ಲ ಪತಿಭಕ್ತಿ, ಮಾಡುತ್ತಾ ಇರಬಹುದಾದ ನಿತ್ಯ ಕರ್ಮ. ಈಗ ಭೃಗು ಮಹರ್ಷಿಗಳೇ ಇಲ್ಲದ ವೇಳೆಯಲ್ಲಿ ಅವರ ಹೊಣೆಗಾರಿಕೆಯನ್ನು ಅವಳಿಗೆ ಕೊಡ್ತಾರೆ ಅಂತಾದ್ರೆ ಅವಳ ಶಕ್ತಿ ಏನು ಅಂತ ನೀವು ಊಹಿಸುವುದು ಬೇಡವೆ. ಆದ್ದರಿಂದ ನವಬ್ರಹ್ಮರಲ್ಲಿ ಒಬ್ಬರು ಭೃಗು ಮಹರ್ಷಿಗಳು, ಸಪ್ತ ಋಷಿಗಳಲ್ಲಿ ಒಬ್ಬರು, ಅಂತಹ ಯೋಗ್ಯತಾ ಸಂಪನ್ನರಿದ್ದಾರೆ. ಅಂತಹವರ ಸತಿಯ ಶಕ್ತಿಯ ಬಗ್ಗೆ ನೀವು ಊಹಿಸಬೇಕಾಗಿತ್ತು. ಅದನ್ನೇ ಆಡಿ
1: ಸ್ವಾಮಿ ನಾ ವಿಷ್ಣು
0: ಅಲ್ಲ ದೇವೇಂದ್ರ.
1: ನನ್ನ ಗರಿಷ್ಠ ಯತ್ನ ಮಾಡಲೇಬೇಕು.
0: ಸರಿ,
1: ಆಗದೇ ಇರುವಾಗಲ್ಲ ಇದೆಲ್ಲ ಆಗೋದು. ನಾ ಅಲ್ಲಿಂದಲೇ ನನಗೆ ಆಗುದಿಲ್ಲ ಅಂತ ನಾನು ದೇವಲಕ್ಕೆ ಹೋಗೋಕೆ ಕೂತ್ಕೊಳ್ದ?
0: ಖಂಡಿತ ಅಲ್ಲ.
1: ನನಗೆ ಆಗುದಿಲ್ಲ ಅಂತ ಆಯ್ತು, ಇಂದ್ರ ಸ್ತಂಭನಾಯ್ತು, ಬೃಹಸ್ಪತಿಗಳ ಸ್ತುತಿ ಮಾಡಿದ್ರು, ನೀ ಪ್ರತ್ಯಕ್ಷಾದಿ.
0: ಈಗ ನಾ ಹೇಳುವುದು ಅದನ್ನೇ. ಈಗ ನಿನ್ನ ಶಕ್ತಿಯನ್ನು ಮೀರಿಸುವ ಶಕ್ತಿಯಲ್ಲಿ ಉಂಟು ಅಂತ ಆದ್ರೆ ಗರ್ವೆ ಅಸಾಧ್ಯಳು ಅಂತ
1: ಹೇಳಿದಲ್ಲ ಅದನ್ನು.
0: ಹೌದಲ್ಲ? ಹಾಗಿದ್ರೆ ಗರ್ವೆಯಾದ ಆಕೆಯನ್ನು ನೀ ಒಂದು ವೇಳೆ ನಿನ್ನ ಪಾರಮ್ಯದಿಂದ ನಿಗ್ರಹಿಸ್ತಾ ಇದ್ರೆ ಅದು ಹೆಂಗೊಲೆ ಅಂತ ಆಗ್ತಾ ಇತ್ತು. ಹೆಂಗೊಲೆ ಯುಕ್ತವೇ ಎನ್ನುವ ಪ್ರಶ್ನೆಯೂ ನಾಳೆ ಬರ್ತದೆ.
1: ಅಂದ್ರೆ ಅದು ಪ್ರಶ್ನೆಯೋ ಅಲ್ಲ ಯುಕ್ತವೇ?
0: ಆದರೆ ಯುಕ್ತವೇ ಯುಕ್ತವೇ, ಯಾಕೆ
1: ಹೆಂಗೊಲೆ ಯುಕ್ತವೇ ಅಂತ ಪ್ರಶ್ನೆ ಆದ್ರೆ ಪ್ರಶ್ನೆಯ ವ್ಯಾಪ್ತಿ ಎಲ್ಲರಿಗೆ ಅಂತ ಉಂಟು. ಹೆಂಗೊಲೆ ಯುಕ್ತವೇ ಅಂತ ಆದ್ರೆ ನಂದು ಮಾತಿಲ್ಲ.
0: ಯುಕ್ತವೇ, ಯಾಕೆ ಯುಕ್ತವೇ? ಧರ್ಮಕಂಟಕರನ್ನು, ದುಷ್ಟರಿಗೆ ಆಶ್ರಯ ಕೊಡುವವರನ್ನು, ಯಜ್ಞ ಭಂಜಕರನ್ನು, ಹೆಣ್ಣು ಗಂಡೆಂಬ ಭೇದ ನೋಡ್ಲಿಕ್ಕಿಲ್ಲ ಅವರನ್ನು ಕೊಲ್ಲೇಬಹುದು.
1: ಹಾಗಾದ್ರೆ ಸರಿ ಆಯ್ತಲ್ಲ, ಈಗ
0: ಕೆಟ್ಟವರಿಗೆ ಆಶ್ರಯ ಕೊಡ್ತಾಳೆ
1: ಆಯ್ತಲ್ಲ, ಅದು ಸಂವಿಧಾನ ಹೇಳಬೇಕು ಅಂತ ನಾ ಪ್ರಶ್ನಿಸಿದ್ದು, ನನಗೆ ಹೇಳಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ನನ್ನ ಪ್ರಯತ್ನ ತಪ್ಪಲ್ಲ,
0: ಪ್ರಯತ್ನ
1: ಆದ್ರೆ ನನ್ನಿಂದ ಅಸಾಧ್ಯ,
0: ಅಸಾಧ್ಯ
1: ಒಪ್ಪಿದೆ ನಾನು.
0: ನಿನ್ನಿಂದ ಅಸಾಧ್ಯವಾದ
1: ನನ್ನ ಪ್ರಯತ್ನವನ್ನೇ ಬಾಕಿದ್ದವರು ಆಕ್ಷೇಪಿಸಲಿ, ನೀನೇ ಆಕ್ಷೇಪಿಸಿದ್ರೆ
0: ನಾ ಪೂರ್ವ
1: ಅವಾಗ ನಾನು ಕೈ ಮುಗಿದು ಹೇಳುದು ನಾಳೆಯಿಂದ ಬದಲಾವಣೆ ಮಾಡಬೇಕು, ನನಗೆ ಬೇಡ ಈ ಹೊಣೆ ಅಂತ.
0: ನಾವು ನಮ್ಮ ಅನುಕೂಲಕ್ಕೆ ಬೇಕಾದಂತೆ ವ್ಯವಹರಿಸುವ ಕ್ರಮವೇ ಅಲ್ಲ. ನಾ ನಾರಾಯಣ,
1: ಆ ವಿಶ್ವಾಸದಲ್ಲೆಲ್ಲ ಬೃಹಸ್ಪತಿ,
0: ನಾ ಜಗತ್ಪತಿ ಇದ್ದೇನೆ, ನನಗೆ ಎಲ್ಲವೂ ಒಂದೇ, ಎಲ್ಲರೂ ಒಂದೇ. ಆ ನಿಟ್ಟಿನಿಂದ ನಾ ಆಡಿದ್ದು. ದೇವೇಂದ್ರ, ನೀನು ಬೇರೆ ಅಲ್ಲ, ಖ್ಯಾತಿ ಬೇರೆ ಅಲ್ಲ, ಭೃಗು ಬೇರೆ ಅಲ್ಲ, ತಮ ಮುಖ್ಯರು ಬೇರೆ ಅಲ್ಲ, ಸುರಾಸುರ ವಂದ್ಯ ನಾನು. ಆದರೆ ನಾ ನೋಡುವುದು ಯಾವುದನ್ನು ಬಲ್ಲೆಯ? ಕರ್ಮಾಧ್ಯಕ್ಷನಾಗಿ ಧರ್ಮದ ನಡೆಯನ್ನು. ಧರ್ಮ ಭಂಜಕರಿಗೆ ಆಶ್ರಯವನ್ನು ಧರ್ಮ ಕ್ಷೇತ್ರ ಕೊಡುತ್ತದೆ ಅಂತಾದ್ರು
1: ಪ್ರಪಂಚದಲ್ಲಿ ಒಬ್ರು ಯಾರೋ ಹೇಳಿದ್ರು,
0: ವಿರೋಧಿಸ್ತೇನೆ,
1: ಅಲ್ಲ ನಾಸ್ತಿಕರು ಹೇಳಿದ್ರು, ಈ ದೇವರು ದುಷ್ಟರನ್ನು ಯಾಕೆ ಹುಟ್ಟಿಸುವುದು, ಯಾಕೆ ಸಾಕುವುದು ಅಂತ. ಅದಕ್ಕೆ ಉತ್ತರ ಇಲ್ಲ, ದ್ವಂದ್ವಮಯವಾದ ಪ್ರಪಂಚ ಜಗತ್ತಿನಲ್ಲಿ ದುಷ್ಟರನ್ನು ಯಾಕೆ ಹುಟ್ಟಿಸುವುದು ಕೇಳಲಿಕ್ಕಿಲ್ಲ. ಅವರು ದುಷ್ಟರಾಗಿ ಹುಟ್ಟಿದ ಮೇಲೆ ದುಷ್ಟರಾಗುವುದು
0: ಖಂಡಿತ,
1: ಗರ್ಭದಲ್ಲಿ ದುಷ್ಟರಲ್ಲ,
0: ಜನ್ಮದಲ್ಲಿ ಜಂತುಗಳು.
1: ಆವಾಗ ನಮಗೆಲ್ಲ ಶಿಷ್ಟರಿಗೆ ಏನು ಕೆಲಸ? ದುಷ್ಟರನ್ನು ನಾಶ ಮಾಡುದು
0: ನಿಜ,
1: ಅಥವಾ ಅವರನ್ನು ಶಿಷ್ಟರನ್ನಾಗಿಸುವುದು. ಆಗಿಸುವುದಿಲ್ಲ, ಆಗುದಿಲ್ಲ, ಆವಾಗ ತೆಗೆಯುವುದು.
0: ಯೋಚನೆ ಮಾಡಬೇಡ, ನಿನ್ನಿಂದ ಆಗದೇ ಇದ್ದ ಕಜ್ಜಯ ಇದು, ಪೂರ್ಣ ಮಾಡುವುದಕ್ಕೆ ನಾ ಬಂದಿದ್ದೇನೆ. ನಾ ಬಂದದ್ದೇ ಸಮಾಪ್ತಿಗೆ.
1: ಅದೇ ಗೊತ್ತಾಯ್ತು ನನಗೆ, ಹೌದೌದು, ಎಲ್ಲಿಂದಲೋ ಬಂದದ್ದು ಅಂತ ಗೊತ್ತಾಯ್ತು ನನಗೆ, ಅಲ್ಲಿಂದಲೇ ಬಂದದ್ದು.
0: ನಾ ವೈಕುಂಠದಿಂದಲೇ ಬಂದದ್ದು.
1: ಅದೇ, ನಾ ಸ್ವಲ್ಪ ಕಡೆ ಹಿಂದೆ ನಿಲ್ಲುದ?
0: ನೀ ಹಿಂದೆ ನಿಲ್ಲು. ಹಾಗೆಂದು ಅವಳನ್ನು ತಡೆಯುವುದು, ತಮ ಮುಖ್ಯರನ್ನು ಹೊರತೆಗೆಯುವುದು ಯಾವ ಯುಕ್ತ ಮಾರ್ಗ ಅಂತ ಯೋಚಿಸುತ್ತಿದ್ದೆ.
1: ಸ್ತ್ರೀ ಹತ್ಯೆ ಯುಕ್ತವೇ?
0: ಯುಕ್ತವೇ.
1: ಯಾರಿಗೆ ಅಂತ ಉಂಟು? ನನಗಲ್ಲ,
0: ನಿನಗಲ್ಲ, ನನಗದು ಯುಕ್ತವೇ.
1: ಯುಕ್ತ ವಿಮರ್ಶೆ ಮಾಡಬೇಕಾದ ಮಹಾಸನ್ನಿನಾದ ನೀನು.
0: ಯುಕ್ತವೇ ಎನ್ನುವುದನ್ನು ಯೋಚಿಸುತ್ತ ಅವಕಾಶಕ್ಕಾಗಿ ನಾ ಕಾಯ್ತೇನೆ.
1: ನಿನ್ನ ಬೆಂಗಡೆಯಲ್ಲಿದ್ದೇನೆ.
0: ಸರಿ ಸರಿ.

0: ಖ್ಯಾತಿ ದೇವಿ
1: ಶ್ರೀಹರಿ.
0: ನಿಜ,
1: ಭೃಗು ಮಹರ್ಷಿಗಳ ಆಶ್ರಮದ ಮುಂಭಾಗದಲ್ಲಿ ವೈಕುಂಠದಲ್ಲಿರಬೇಕಾದಂತಹ ಶ್ರೀಮನ್ನಾರಾಯಣ.
0: ನಾನೇ ಬಂದೆ.
1: ನೀನೇ ಬರಬೇಕಾಗಿ ಬಂತು. ನಾನೇ ಬಂದೆ ಅಂತ ಹೇಳುವುದಕ್ಕಿಂತಲೂ
0: ನೀನೇ ಬರಿಸಿಕೊಂಡೆ ಅಂತ ಹೇಳಿದ್ರು ಹೆಚ್ಚಾಗ್ಲಿಕ್ಕಿಲ್ಲ.
1: ನಾನೇ ಬರಿಸಿಕೊಂಡೆ ಅಂತ ಹೇಳುವುದಕ್ಕಿಂತಲೂ ದೇವೇಂದ್ರ ಬರಿಸಿಕೊಂಡ ಅಂತ ಹೇಳಿದ್ರೆ ಹೆಚ್ಚು ಯುಕ್ತವಾದೀತು.
0: ಸರಿ,
1: ಅಷ್ಟು ಮಾತಾಡಿದಾಗ ನನ್ನ ಮುಂದೆ, ಈಗ ನಾನು ಮಾತನಾಡುವಾಗ ಬೆನ್ನ ಹಿಂದೆ ನಿಂತು ಗಡಗಡನೆ ನಡುಗುತ್ತಾ ಇದ್ದಾನೆ. ಏನ್ ಅರ್ಥ ಅದರದ್ದು?
0: ಒಂದು ಪುಣ್ಯ, ಅವ ಹಿಂದಿನಿಂದ ಮಾತಾಡ್ಲಿಲ್ಲ, ಮುಂದಿನಿಂದಲೇ ಮಾತಾಡಿದಲ್ಲ.
1: ಅದು ನಿನ್ನ ಮುಂದಿನಿಂದ ಮಾತ್ರವಲ್ಲ, ನನ್ನ ಮುಂದಿನಿಂದಲೂ ಮಾತನಾಡಿದ. ಆದ್ರೆ ನೀನು ನೋಡಬೇಕಾದ್ದೇನು?
0: ಏನು?
1: ಯಾವುದೇ ಒಂದು ಪ್ರದೇಶ ಇರಲಿ, ಒಂದು ಮನೆ, ಒಂದು ಗ್ರಾಮ, ಒಂದು ರಾಜ್ಯ, ಒಂದು ದೇಶ, ಅಲ್ಲಿಗೊಬ್ಬ ನಾಯಕ ಅಂತ ಇರ್ತಾನೆ.
0: ನಿಜ.
1: ಒಂದು ಮನೆಗಾದ್ರೂ ಆ ಮನೆಯ ಒಡೆಯ ಅಥವಾ ಮನೆಯ ಒಡತಿ ಅಂತ ಒಬ್ಬಳಿರ್ತಾಳೆ.
0: ನಿಜ.
1: ಆ ಮನೆಯ ಒಳಗೆ ಪ್ರವೇಶ ಮಾಡಬೇಕು, ಆ ಮನೆಗೆ ಸಂಬಂಧಪಟ್ಟ ವ್ಯಾಪ್ತಿಯಲ್ಲಿ ಏನನ್ನಾದ್ರೂ ಮಾಡಬೇಕು ಅಂತಾದ್ರೆ ಮನೆಯ ಒಡೆಯನಲ್ಲಿ, ಮನೆಯ ಒಡೆಯ ಇಲ್ಲದಿದ್ರೆ ಮನೆಯ ಒಡತಿಯಲ್ಲಿ ಕೇಳಬೇಕಾದೊಂದು ಶಿಷ್ಟಾಚಾರ,
0: ವ್ಯವಸ್ಥೆಯ ಕ್ರಮ,
1: ವ್ಯವಸ್ಥೆಯ ಕ್ರಮ. ಆ ನೆಲೆಯಿಂದಲೇ ಇಲ್ಲಿಗೆ ಅಕ್ರಮವಾಗಿ ಪ್ರವೇಶಿಸಿದಂತಹ ದೇವೇಂದ್ರನಿಗೆ ನಾನು ಶಿಕ್ಷಿಸಿದ್ದು. ಶಿಕ್ಷೆಯೇ ಅದು.
0: ಓಹೋ,
1: ಭೃಗು ಮಹರ್ಷಿಗಳು ಬರುವಲ್ಲಿವರೆಗೆ ಕಾದು ನಿಲ್ಲು, ಆಮೇಲೆ ಅವರೇ ಯುಕ್ತವಾದಂತಹ ನಿರ್ಣಯವನ್ನು ಕೈಗೊಳ್ಳುತ್ತಾರೆ ಅಂತ ನಾನು ಆಡಿದ್ರು. ಅದನ್ನು ಅತಿಕ್ರಮಿಸಿ ವಜ್ರಾಯುಧವನ್ನು ಹಿಡಿದು ಒಳಗೆ ಪ್ರವೇಶ ಮಾಡಿದಾಗ ಶಾಪ ಕೊಟ್ಟೆ ಅವನಿಗೆ.
0: ಸರಿ,
1: ನೀನು ಲೋಕನಾಯಕ, ನೀನು ಅಘಟಿತ ಘಟನಾಪಟು, ಅದನ್ನು ತಿಳಿಯದವಳಲ್ಲ ನಾನು.
0: ಸರಿ,
1: ನೀನು ಏನನ್ನು ಬೇಕಾದ್ರೂ ಮಾಡಬಲ್ಲೆ. ಸೃಷ್ಟಿ ಸ್ಥಿತಿ ಲಯವಲ್ಲದೆ ತಿರೋಧಾನ ಮತ್ತು ಅನುಗ್ರಹ ಅನ್ನುವ ವಿಶಿಷ್ಟವಾದ ಎರಡು ಶಕ್ತಿಗಳು ತ್ರಿಮೂರ್ತಿಗಳಿಗುಂಟು ಅನ್ನುವುದನ್ನು ನಾನು ಅರಿತವಳಿದ್ದೇನೆ. ಆದ್ರೆ ಒಂದು, ಲೋಕದ ಒಳಗೆ ಹೀಗೆ ಸಾಂಗ ಸಾಯುಧ ಸಾರೂಪ್ಯದಿಂದ ಕಾಣಿಸಿಕೊಂಡು ತಾನು ಒಬ್ಬ ಚತುರ್ಭುಜಧಾರಿಯಾಗಿ ಗರುಡ ವಾಹನನಾಗಿ ದೇವೇಂದ್ರನನ್ನು ರಕ್ಷಿಸುವುದಕ್ಕೆ ಬಂದಂತಹ ವಿಷ್ಣು ಇದ್ದೇನೆ ಅಂತ ವ್ಯಕ್ತ ರೂಪದಿಂದ ತೋರಿಸುವಾಗ ಆಶ್ರಮದ ಒಳಗಿದ್ದಂತಹ ನನ್ನ ಬಳಿಗೆ ಬಂದು ದೇವೇಂದ್ರನಿಗೆ ಹೀಗೆ ಶಾಪ ಕೊಟ್ಟದ್ದು ಸರಿಯೋ ತಪ್ಪೋ, ನೀನು ಹೀಗೆ ಮಾಡಬಹುದೇ ಅಂತ ಒಂದು ಮಾತು ನನ್ನಲ್ಲಿ ಕೇಳಿ ಮತ್ತೆ ಅವನ ಸ್ತಂಭನವನ್ನು ನೀನು ಇಳಿಸ್ತಿದ್ರೆ ನಾನು ಒಪ್ಪಿಕೊಡ್ತಿದ್ದನೋ ಏನೋ. ಆದ್ರೆ ನೀನು ಮಾಡಿದ್ದೇನು? ಎಲ್ಲವೋ ಹರಿ ಅಂತ ನಾನು ತೊಡಗುವುದಕ್ಕೆ ಕಾರಣ ಅದು. ಧೂರ್ತ ಸುರಪನ ಪಕ್ಷವನ್ನ ಅಂತೂ ನನ್ನ ಶಾಪದಿಂದಲಾಗಿ ಆತ ಸ್ತಂಭಿತನಾಗಿದ್ದಾನೆ ಅಂತಾದ್ರೆ ಅವನ ನಡೆ ಸರಿ ಇಲ್ಲ ಅಂತಾಯ್ತು. ಯಾರ ನಡೆ ಸರಿ ಇಲ್ಲ, ಅವನ ಪಕ್ಷದಿಂದ ನೀನು ಬಂದ್ರೆ ನಿನ್ನಲ್ಲಿ ಒಂದು ಮಾತಾಡ್ತೇನೆ. ಒಂದು ಪಾತ್ರೆಯಲ್ಲಿ ತುಂಬಾ ಹಾಲಿದೆ, ಆ ಹಾಲಿಗೆ ಒಂದು ತೊಟ್ಟು ವಿಷವನ್ನು ಬೆರೆಸಿದ್ರು ಮತ್ತೆ ಅದನ್ನು ಹಾಲು ಅಂತ ಯಾರು ಹೇಳುದಿಲ್ಲ, ಅದನ್ನು ವಿಷ ಅಂತ ಹೇಳುದು.
0: ನಿಜ.
1: ಅವನ ಪಕ್ಷದಿಂದ ಕ್ಷೀರಸಾಗರ ಶಯನನಾದ ನೀನೇ ಬಂದ್ರು ಪಾಪಿಯ ಜೊತೆಗೆ ಧೂರ್ತನ ಜೊತೆಗೆ ಸೇರಿದ ಕಾರಣಕ್ಕಾಗಿ ನೀನು ಧೂರ್ತನಾಗುತ್ತಿ. ಅದಕ್ಕೆ ನಾನು ಆಡಿದ್ದು ಎಲ್ಲವೋ ಹರಿನಿ ಧೂರ್ತ ಸುರಪನ ಪಕ್ಷವನ್ನಂತೂ ನನ್ನ ಬಳಿಗೆ ಬಂದು ನಾನು ಕೊಟ್ಟಂತಹ ಶಾಪವನ್ನು ನಿರಸನಗೊಳಿಸುವಂತಹ ಯತ್ನವನ್ನು ಮಾಡಿದೆ ಅಂತ ಆದ್ರೆ ಬಿಡ್ಲಿಕ್ಕಿಲ್ಲ ನಾನು ಅಂತ.
0: ಅಮ್ಮ,
1: ಏನು
0: ಇನ್ನೊಬ್ಬನನ್ನು ಈ ರೀತಿ ಪ್ರಶ್ನಿಸಬೇಕು ಅಂತಿದ್ರೆ ನೈತಿಕತೆ ಬೇಕು.
1: ಬೇಕು.
0: ಧೂರ್ತ ಸುರಪನ ಪಕ್ಷ ವಹಿಸಿ ಬಂದೆ ಅಂತ ನೀ ಆಡಿದೆ. ನೀ ಆಶ್ರಯ ಕೊಟ್ಟದ್ದು ಶಿಷ್ಟರಿಗೋ ಧೂರ್ತರಿಗೋ?
1: ಶರಣಾಗತರು ಯಾರು ಅವರಿಗೆ ಕೊಟ್ಟಿದ್ದೇನೆ?
0: ಶರಣಾಗತರನ್ನು ನೀ ವಿಶ್ಲೇಷಿಸಿದೆಯೋ? ಇಲ್ಲವಲ್ಲ.
1: ಇಲ್ಲ.
0: ಸುರಪಾತ್ಯರೆಲ್ಲ ನಾವು ನಿಯೋಜಿಸಿದ ಮಹಾಶಕ್ತಿಗಳು.
1: ಸರಿ.
0: ಮಾತ್ರವಲ್ಲ, ಗುರು ಬೃಹಸ್ಪತಿಯವರು ಭೃಗುವಿಗಿಂತ ಕಡಿಮೆ ಅಲ್ಲ.
1: ಸರಿ.
0: ಜ್ಞಾನಿಗಳು. ಅವರ ನಿರೂಪದಂತೆ ದೇವೇಂದ್ರ ದೈತ್ಯ ದಮನದ ಕರ್ಮಕ್ಕೆ ತೊಡಗಿದ್ದಾನೆ. ಶಾಸ್ತ್ರ ಏನು ಹೇಳುತ್ತದೆ?
1: ಏನು ಹೇಳುತ್ತದೆ?
0: ಶತ್ರು, ಅಗ್ನಿ ಇವರನ್ನೆಲ್ಲ ಮೂಲದಲ್ಲೇ ದಮನಿಸಬೇಕು.
1: ಋಣ
0: ಅಲ್ವಾ? ಆದ್ದರಿಂದ ನೀ ಇವರನ್ನು ದಮನಿಸುವುದಕ್ಕಾಗಿ ದೇವೇಂದ್ರ ಕೈಕೊಂಡ. ಶತ್ರುವಾಗಿರತಕ್ಕಂತ ರಾಕ್ಷಸ ಪರಿವಾರವನ್ನು ದಮನಿಸುವ ಕಜ್ಜಕ್ಕಾಗಿ ಅವ ಮುಂದೆ ಬರುವ ಸಂದರ್ಭದಲ್ಲಿ ನಿಮ್ಮಲ್ಲಿಗೆ ಬಂದ.
1: ಬಂದ.
0: ನೀವು ನಿತ್ಯವೂ ದೇವತೆಗಳ ಆಗಮನವಾಗಲಿ ರಾಕ್ಷಸರ ನಿರ್ಗಮನವಾಗಲಿ ಅಂತ ಹೇಳುವವರು.
1: ಖಂಡಿತವಾಗಿ ಆಡ್ತೇವೆ, ಈಗಲೂ ಅದನ್ನೇ, ನಾಳೆಯೂ ಅದನ್ನೇ ಹೇಳುವುದು ನಾವು
0: ಅಲ್ವಾ?
1: ಹೌದು.
0: ಆದರೆ ಇವತ್ತು ನಿಮ್ಮ ಬಳಿಗೆ ದುಷ್ಟದಾನವರು ಬಂದಾಗ ಅವರಿಗೆ ಆಶ್ರಯ ಕೊಡ್ತೀರಿ ಅಂತ ಆದ್ರೆ ದೇವೇಂದ್ರನನ್ನು ದಾರಿ ತಪ್ಪಿದವ ಅಂತ ಹೇಳುವ ಹಕ್ಕು ನಿಮಗುಂಟೆ?
1: ದೇವರೇ ಒಂದು ಮಾತೆ ಕೇಳಲ.
0: ಏನು?
1: ನಿಮಗೆ ಭೂಮಿಯು ಹೆಂಡತಿ ಹೌದಾ? ಅಲ್ವ.
0: ಖಂಡಿತ.
1: ಜಗತ್ತಿನಲ್ಲಿ ಅರಸನನ್ನು ಮಾತ್ರವಲ್ಲ ಭಗವಂತನನ್ನು ಸಮದರ್ಶಿ ಅಂತ ಹೇಳ್ತೇವೋ ಇಲ್ವೋ?
0: ಖಂಡಿತ.
1: ಈಗ ಇದೇ ಹಸು ಮತ್ತೆ ಜಿಂಕೆ ಇರುವ ಭೂಮಿಯಲ್ಲಿ ಹುಲಿಸಿಂಹ ಯಾಕಿರುವುದು? ಅದನ್ನೆಲ್ಲ ಕೊಲ್ಲಬಹುದಲ್ಲ?
0: ಇಲ್ಲ, ಆಗುವುದಿಲ್ಲ.
1: ಮತ್ತೆ ರಾಕ್ಷಸರು ಬೇಡ ಅಂತ ಹೇಳುವುದು ಯಾವ ನೆಲೆಯಿಂದ?
0: ಕಾರಣ ಉಂಟು. ಆಶ್ರಮದ ಸುತ್ತಮುತ್ತ ಇರುವಂತಹ ಹುಲಿ ಆಗಲಿ ಸಿಂಹವಾಗಲಿ ಆಶ್ರಮದ ವ್ಯಾಪ್ತಿಯನ್ನು ಹೊರಗೆ ಬಂದ್ರೆ ಆಶ್ರಮದಲ್ಲಿ ಇದ್ದಂತೆ ಇರ್ತದ?
1: ಇಲ್ಲ.
0: ಇಲ್ಲವಲ್ಲ.
1: ಇಲ್ಲ.
0: ಸಿಕ್ಕ ಸಿಕ್ಕದ್ದನ್ನು ತಿನ್ನುತ್ತದೆ.
1: ಸರಿ.
0: ಸಿಕ್ಕ ಸಿಕ್ಕವರ ಮೇಲೆ ಹಾಯ್ತದೆ. ಈಗ ನಿಮ್ಮಲ್ಲಿಯೂ ಇರುವ ತಮ ಮುಖ್ಯರಾದಂತಹ ಹಿಂಸ್ರ ಪಶುಗಳು
1: ಸರಿ
0: ನಾಳೆ ಇಲ್ಲಿಂದ ಹೊರ ಹೋದವು ಅಂತಾದ್ರೆ ಲೋಕಮಾರಕ ಶಕ್ತಿಗಳಾಗುತ್ತಾರೆ. ಆದ್ದರಿಂದ ಯಾವುದು ಉಳಿಯಬೇಕಾದದ್ದು ಯಾವುದು ಅಳಿಯಬೇಕಾದದ್ದು ಎನ್ನುವ ಬದ್ಧತೆಯಿಂದಲೇ ಬಂದಿದ್ದಾನೆ ದೇವೇಂದ್ರ.
1: ಒಪ್ಪಿದೆ ಈಗ ಅವನ ದಾರಿಯೇ ಸರಿ ಅಂತ ಆದ್ರೆ ನನ್ನ ಶಾಪಕವನು ಒಳಗಾದ್ದು ಹೇಗೆ?
0: ಕಾರಣ ಉಂಟು. ಸತೀಶಕ್ತಿಯನ್ನೇ ಪ್ರಶ್ನಿಸುವುದಕ್ಕೆ ಮುಂದಾದ. ಮಾತ್ರವಲ್ಲ ಮಹಾಸತಿಯೊಬ್ಬಳು ಯಾರ ಆರ್ಜಿಸಿದ ಬಲ ಏನು? ನೀವು ಮಾಡಿದ ಕರ್ಮದ ಬಲ, ನೀವು ಮಾಡಿದ ಪತಿ ಸೇವೆಯ ಬಲ, ಅದರ ಫಲವಾಗಿ ನಿಮಗೆ ಅವನನ್ನು ಶಪಿಸುವಂತಹ ಶಕ್ತಿ ಬಂತು.
1: ಹೌದಲ್ಲ?
0: ಹಾಗಿದ್ರೆ ಅದರಿಂದ ಯಾಕೆ ಅವ ಮುಕ್ತನಾದ? ಅದು ಕ್ಷಣಿಕವಾದ ಶಿಕ್ಷೆ, ಕ್ಷಣಿಕವಾಗಿ ಹೋದಂತಹ ಒಂದು ವ್ಯವಸ್ಥೆ. ದೇವೇಂದ್ರ ಅರಿಯದೇ ಮಾಡಿದ್ದಲ್ಲ, ಅರಿತೇ ಮಾಡಿದ್ದಾನೆ. ಕೋಪದ ಉದ್ರಿಕ್ತ ಸ್ಥಿತಿಯೇ ಈ ಕೆಲಸಕ್ಕೆ ಕಾರಣವಾಗಿದೆ. ಅವ ಹಾಗೆ ಮಾಡಿದ ಎನ್ನುವುದಕ್ಕಿಂತಲೂ ಅವನ ಕೈಯಲ್ಲಿ ನೀವು ಮಾಡಿಸಿದಿರಿ ಅನ್ನುವುದೇ ಮುಖ್ಯ.
1: ನಾನು ಎಲ್ಲಿ ಮಾಡಿಸಿದೆ? ನಾನು ಅವನಿಗೆ ವಿಧ ವಿಧವಾಗಿ ಹೇಳಿದ್ದೇನೆ, ಬೇಡ ಸ್ವಲ್ಪ ತಡೆದು ನಿಲ್ಲು ಅಂತ.
0: ಸರಿ, ಆದರೆ ದಮನಿಸಬೇಕೆನ್ನುವುದು ಗುರುವಾಕ್ಯ, ದಮನಿಸುತ್ತೇವೆ ಎನ್ನುವುದು ದೇವ ಶಕ್ತಿಗಳಾದಂತಹ ಜ್ಯೋತಿ ಸ್ವರೂಪರಾದವರ ಕರ್ತವ್ಯ.
1: ದೇವೇಂದ್ರ ಇದ್ದಾನಲ್ಲ, ಅವನಿಗೆ ಲಾಭ ಇದ್ರೆ ಗುರುಗಳು ಹೇಳಿದ್ದು ಕೇಳ್ತಾನೆ, ಮತ್ತೆ ಎಲ್ಲ ಗುರು ಹೇಳಿದ್ದನ್ನು ಕೇಳ್ತಾನೆ ಅವನು.
0: ಅಲ್ಲ,
1: ಅವನಿಗೆ ಬೇಕು, ಹಾಗಾಗಿ ಗುರುಗಳು ಹೇಳಿದ್ದಾರೆ, ಹಾಗಾಗಿ ನಾನು ಮಾಡ್ತೇನೆ.
0: ನಾನು ನೀ ಕಲ್ಪಿಸಿದ ದೇವೇಂದ್ರನ ವ್ಯವಸ್ಥೆಯಲ್ಲಿಲ್ಲ, ನಾನು ನಿಯೋಜಿಸಿದ ದೇವೇಂದ್ರನ ವ್ಯವಸ್ಥೆ.
1: ನೀನು ನಿಯೋಜಿಸಿದ ದೇವೇಂದ್ರನಿಗೆ ಶಾಪ ಕೊಟ್ಟಿದ್ದೇನೆ, ಹಾಗಾಗಿ ನೀನು ಸೋತಿದ್ದಿ ಅಂತ?
0: ಖಂಡಿತ ಇಲ್ಲ.
1: ಮತ್ತೆ
0: ನಾನು ನಿಯೋಜಿಸಿದ ದೇವೇಂದ್ರನನ್ನು ಇವತ್ತು ಸಚೇತನಗೊಳಿಸಿದ್ದೇನೆ ಅನ್ನುವುದರ ಅರ್ಥ,
1: ಸರಿ,
0: ನಿನ್ನ ಶಕ್ತಿ ಸೋತಿತು ನಮ್ಮ ಶಕ್ತಿಗೆ.
1: ಅದನ್ನೇ ನಾನು ಆಡಿದ್ದು ನಿನ್ನಲ್ಲಿ. ಆಗ ಅಲೌಕಿಕವಾದ ಘಟಿತ ಘಟನಾ ಪಟುವಾದಂತಹ ನೀನು ಏನನ್ನು ಬೇಕಾದರೂ ಮಾಡಬಲ್ಲೆ ಅನ್ನುವಲ್ಲಿ ಒಂದು ಶಬ್ದ ನಾಳೆ ದಿನ ಉಳಿಯುತ್ತದೆ. ಯಾವುದು ಗೊತ್ತ?
0: ಯಾವುದು?
1: ವಶೇ ಬಲವತಾಂ ಧರ್ಮ. ಜಗತ್ತಿನಲ್ಲಿ ಯಾರು ಬಲವಂತರಿದ್ದಾರೆ ಅವರು ಮಾಡಿದ್ದು ಧರ್ಮ ಅಂತ ಆಗ್ತದೆ. ನನ್ನಲ್ಲಿ ಬಂದೊಂದು ಕೇಳುವಂತಹ ಸುಬುದ್ಧಿ ನಿನಗೆ ಬರಲಿಲ್ಲ, ಅದರ ಜೊತೆಯಾಗಿ ಬಂದು ನನ್ನ ಮುಂಭಾಗದಲ್ಲೇ ಮಾತಾಡ್ತಾ.
0: ಜಾತಿ ದೇವಿ, ನಿನ್ನ ನಿನ್ನದಾದಂತಹ ಆಶ್ರಮಕ್ಕೆ ಬಂದಿದ್ದೇನೆ.
1: ಸರಿ,
0: ನನ್ನನ್ನು ದೇವರು ಅಂತ ನೀವು ಒಪ್ಪುತ್ತೀಯಲ್ಲ?
1: ಒಪ್ಪಿದ್ದೇನೆ.
0: ದೇವರು ಬಂದಾಗ ಜೀವನಾದವನೇ ಮಣಿಯಬೇಕಾದ.
1: ಹೌದು.
0: ದೇವರ ಬಳಿ ಹೋಗಿ ಭಕ್ತನಾದವನೇ ತಾನು ಅಡ್ಡ ಬೀಳಬೇಕಾದ.
1: ಸರಿ,
0: ದೇವನಲ್ಲಿ ಭಕ್ತನೇ ಪ್ರಾರ್ಥಿಸಬೇಕಾದದ್ದು.
1: ಸರಿ,
0: ಗರ್ವೆ ಇತ್ತಿ ಎನ್ನುವುದಕ್ಕೆ ಸಾಕ್ಷಿ ಇದು.
1: ನಿನ್ನಲ್ಲಿ ಒಂದೇ ಹೇಳ, ದೇವರೇ ಭಕ್ತರ ಮುಂದೆ ಕೈ ಮುಗಿಯುವ ಹಾಗೆ ಮಾಡಬೇಕಾ? ನಾನು
0: ಸಾಧ್ಯವಾ?
1: ಮಾಡಬೇಕಾ?
0: ಹೇಗೆ ಸಾಧ್ಯ?
1: ನಾನು ಮಾತನಾಡುವಾಗ ನಗುತ್ತಾ ಇದೆಯಲ್ಲ.
2: ಇದುವರೆಗೆ ಭೃಗುಶಾಪ ಕನ್ನಡ ಯಕ್ಷಗಾನದ 5ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: തിരുവനന്തപുരം റേഡിയോ സാരംഗ് 107.8 FM ഇത്തെ തുളു പ്രസാര ഇനിത്തെ ഈ തുളു കാര്യക്രമകു നിക്കലേക്ക് മാത്രമേക്കെല്ലാം മോക്കി തിഞ്ചി സൊൽമില്ലു ഇനിത്തെ ഈ കാര്യക്രമട് ത്യാംപന്നന പച്ചീത്തി തുളു ഹാസ്യമയ നാടക നാടകന രചന മൽത്തിനാറ് സ്വാതി പ്രിയ പാൽപടേന കലാവിതർ ആനന്ദ് ബോളാർ നവിൻഡി പടീൽ ദയാനന്ദ് കുലാൽ വി ജി പാൽ ഹരീഷ് നാഗേഷ് ഇത്തെ ത്യാംപന്നന പച്ചീത്തി തുളു ഹാസ്യമയ നാടകത കടേ തെയ്യക്കെ
1: മട്ടൻ ചില്ലി എഗ് ഗുജ്ജി പച്ചില മഴ രാജന പച്ചില
2: ഈ ഗുജ്ജി ഗുജ്ജി എന്റെ ഗുജ്ജിയോ
1: എഗ് ഗുജ്ജി
2: പണ്ട ഗുജ്ജ
1: അത് എഗ് ഗുജ്ജി
2: എഗ് ഗുജ്ജി ആയിക്കോണ്ട് ഈ രീതി പണ്ടേ ഫ്രൈ ഉണ്ട് ഫ്രൈ
1: ഫ്രൈ കല്ലൊഴു കല്ലൊല്ലു ബക്ക പൂച്ചായി ബക്ക മണങ്ങ് ബക്ക ഞങ്ങ് ബക്ക ചേടെ ബക്ക ബംഗുടെ ബംഗുടെ മസാല ഉണ്ട്
2: മസാല മസാല പച്ചപ്പച്ചിമ്പിടിച്ചു ഭൂത്തായി ഫ്രൈ ഇല്ല പിച്ചക്കറി റൈസ് പോലെ
1: ഭൂത്തായി ഫ്രൈ ആട്ടെ ബക്ക പിച്ചക്കറി റൈസ്
2: പിച്ചക്കറി പണി മാറാ പണ്ണാനെ പിച്ചു പിച്ചു കടല്
1: ഞാൻ നീര് പച്ചേ
2: നീര് പോടും
3: മൊറാണി പേപ്പർഡ് കൊഞ്ച് അഡ്വർടൈസ്മെന്റ് അഡ്വർടൈസ്മെന്റ് പണ ഏർന്നഞ്ഞി 25,000 rupees സൂട്ട് കേസ് ദക്കട് പോത്തു അഞ്ച് അടിക്കള ബാങ്ക് റെക്കോർഡ് ബക്ക എൽഐസി പോളിസി ഡോക്യുമെന്റ്സ് മതി
2: അഞ്ച്
3: അക്കള് പാപ പുണ്യാ ചിക്കനാണ്ട കൊഞ്ച് പേപ്പർഡ് പാടി ചിക്കനാണ്ട സൂക്ത ബഹുമാനം കൊള്ളലാകു ജൊത്തേക്ക് 1,000 rupees ക്യാഷ് കൊള്ളലാകു ഒന്ന് അഡ്വർടൈസ്മെന്റ് പണ്ട് ഒന്നേ മേര് പേപ്പർഡ് ഓതുതു മേര് ദാര ദാര ഖർച്ച് മന്ത് ഗൊത്തുണ്ട
2: മുരണം ചൂസിയാണ്ടി മുരണം ചൂസിയാണ്ട് വേറെ കണ്ടവട്ട മണ്ട വെച്ചാണ് കണ്ടവട്ട കണ്ടിട്ട് ഒഞ്ചിത്തിന് ദുമ്മുഞ്ചിത്തിന് കേക്കുള്ള സുറുവഞ്ചി അഗ്രിമെന്റ് മൂജി കണ്ടെ ദുമ്മുടുന്ന അഞ്ചരേ മണ്ട വെച്ചാത് മുരണിന് കോപ്പടു ഏത് ദുമ്മുടുന്ന ഏത് ദുമ്മുടുന്ന ഞാൻ പറഞ്ഞ മണ്ട വെച്ചോട് സീത പോയെ ഒന്ന് ടിക് 20 കണ്ടെ പരിയല്ലേ
3: ടിക് 20 കണ്ടയാത്
2: ടിക് 20 പരിയല് പാത്ത് പോ ജത്തോണ്ട് ജത്തിന് മേരെ കട്ടി ലക്കി മേര്
3: ടിക് 20 പടം ലക്കി
2: സൈജ്
3: കാരണം
2: മണ്ട വെച്ചോ ബയ്യർ പോയർ സീത പോതു മറിയർ വറാനി കോട്ടർ കാള കൊടുത്ത് മറിയർ പാർത്തു കൊഞ്ച് അർദ്ധ ഘട്ടനാ മേരെ സുരു ജിലാബു
3: ജിലാബു
2: ജിലാബു
4: നമസ്കാരം ധാരണ നടക്കോറ്
5: ഏർ ഗോപാലേനാ
4: എന്തോ കെപ്പെ ബാത്തു അക്കമ്മിനെ ആക്കുന്ന
2: കൂലി കൂലി കൂലി ನಮ್ಮ ಪೊಲೀಸ್ ಸ್ಟೇಷನ್ ಎದುರು ಬೋರ್ಡ್ ಬಾಡಿತ್ತೀರಿ, ನಿಮಗೆ ಸಹಾಯ ಬೇಕಾದರೆ ಇಲ್ಲಿ ಬಂದು ವಿಚಾರಿಸಿ ಅಂದರ್ಥ. ನಂಗೆ ಒಂದೇ ಕನ್ನಡ ಬರ್ಬೇಡ ಓದರೆ, ಸಹಾಯ ಬೇಕಾದ್ರೆ ಬಂದು ವಿಚಾರಿಸಿ ಬಂದು ಬೋರ್ಡ್ ಉಂಟ. ಯಾಕಂದ್ರೆ ಒಂದು ಕ್ವಾರ್ಟರ್ ಪಾಡಿಯ ಕ್ವಾರ್ಟರ್ ಪಾಡ್ದು ಮುಂಜಿ ಕೈತಿನ ಕಡೆ ಯಾರು ಬಂದಿತ್ತೇನೆ ಕೈತಿನ ಮುನ್ನ ಕ್ವಾರ್ಟರ್ ಮಾತ್ರ ಮಾರ ಕಾಸು ಕೈತಿನ ಕೊರೆ ಕಾಸಿಜ್ಜಿ ಆಯ್ಬಿಟ್ಟು ಸ್ಟೇಷನ್ ಕೈತಲ್ಲಿ ಜಾಯಿನ್ ಸಪ್ಪ ಅಲ್ಪ ಪೋದು ಪೊಲೀಸ್ ಬೋರ್ಡ್ ಬರ್ದಿನತ್ತ ಪೋದು ಇನ್ಸ್ಪೆಕ್ಟರ್ ಇರ್ತೀರಿ ಸಹಾಯ ಬೇಕಾದ್ರೆ ವಿಚಾರಿಸಿ ಬಾಡ್ದಿರತ್ತ. ನಾನು ಬಂದೆ ನಾನು ಒಂದು ಕ್ವಾರ್ಟರ್ ಕುಡಿದಿದ್ದೇನೆ ಸರ್, ಈಗ ಅಲ್ಲಿ ಮೀನು ತಗೊಂಡಿದ್ದೇನೆ ಕಾಯಿಸಿದ್ದು, ಅದಕ್ಕೆ ಹಣ ಕೊಡ್ಲಿಕ್ಕೆ ಹಣ ಇಲ್ಲ ನನಗೆ, ನೀವು ಸ್ವಲ್ಪ ನನಗೆ ಸಹಾಯ ಮಾಡಬೇಕು, ನಾಳೆ ಕೊಡ್ತೇನೆ ಕೊಲ್ಲಾಡ ಪತ್ತು ಲೈ ಬಣ್ಣತ್ತೆ. ಬಾರಿ ಮಂಡಿ ಬಿಚ್ಚ ಪರ ಬಾಯಿಗೆ ದಯ ಕೋಲ್ ಬಾಡ್ರಿ ಬಾಯ ಮಾರ ಸೈಪ್ ಪುಲ್ಲಂಜಿ ಪರ ಬಿಡ ಬಂದ ಗರ್ನು
5: ಯಾಪಲ ಮಂಡಿ ಬಿಚ್ಚ ಅವ ಬಂದಿ ಹೆಮ್ಮಣ್ಣ
2: ಎಂಚಿನ
5: ಮೂರ ನೀರು ಬರ್ರೆ ಬಲಿ ಬಂದಿದ್ದಲ್ಲ ಕಟಿಪಿಟಿ ಕಟಿಪಿಟಿ ಆತ್ಲಕ ಇದು ಪಂಡರ್ತೆ ಮೂರ
2: ಕಟಿಪಿಟಿ ಆತನ ಮಾರಿ ಹೆಂಗ ಆ ಪರಬ್ಲಮ್ ಮುರುಗನ ಆ ಪುಜೆ ಗೋಪಾಲ ನಿನ್ನ ಬಂದ್ಬಿಡಿ ಎತ್ತ ಅದು ಬಂದ್ಬಿಡಿ
5: ಹೆಂಗ ಆ ಪರಬ್ಲಮ್ ಮುರುಗ ಆಪುಚ್ಚ
2: ಅಂದು ಏನ ಎನ್ನ ಬಿಡಿದ್ರೆ ಬಂತೆ ಜನಕಿಟ ನಿನ್ನ ಅಪ್ಪ ಇದೆ ಬರ್ರೆ ಬಲ್ಲಿ ತುಳು ಎನ್ನೆಲ್ಲ ಮುರುಗ ಆಲ್ ಮುರುಗ ಸಮಜ್
5: ಅಂದು
2: ಬರ್ರೆ ಬಲ್ಲಿ ಮೊನ್ನೆ ಅವತ್ತಿನ ಕಾಗಜ ಎಲ್ಲ ಮಾಡ್ದೆ
5: ಅಂದ್ರೆ ಕಾಗಜ ಬಾಡಿ ವಿಷಯ ಏನಪ್ಪ ಅಂತ ಬರ್ರೆ ಬಲ್ಲಿ ನನ ಮಿತಿ ಬರ್ರೆ ಬಲ್ಲಿ ಕಾಗಜ ಬಾಡ್ದು ಎನ್ನ ಬಂತ
2: ಕಾಗಜ ಬಾಡ್ದು ಬತ್ತಿನತ್ತ ಮಾರೆ
5: ಬೊಕ್ಕಲ ದಾನಿ ಬತ್ತಿ
2: ಅವು ಇಂಜಿನ ಗೊತ್ತುಂಡಾ ಪರಬ್ ಬನ್ಪುನಿ ಈ ಅನ್ ದಯ ಬರ್ರೆ ಬಲ್ಲಿ ಬಂದ ಕಾಗಜ ಬಾಡ್ದತ್ತ ಐಕೆ ಅನ್ ದಯ ಬರ್ರೆ ಬಲ್ಲಿ ಬನ್ಪುನ ಓಸ್ಕರ ಕೇಂದ್ರ ವೈದಿನಿಗೆ
5: ಆ
2: ಮಂಡೆ ವೆಚ್ಚ ಮಂಡ ಭಾರಿ ಮಲ್ಲ ಮಂಡೆ ಹೆಚ್ಚು ಗೊತ್ತುಂಡಿ ಈ ಪದ ಮಂಡೆ ವೆಚ್ಚ ಕಕ್ಕು ಸತ್ಯ ಪುಲ್ಲೆ ಕಾಣಿತ ನಮ್ಮ ಪೇಪರ್ ಒಂದು ಬರ್ಮೆ
5: ಪುಲ್ಲೆ
2: ಕಾಣ ಪೇಪರ್ ಓದು ನಾನು ಪೇಪರ್ ಓದು ನಂಗೆ ಪೇಪರ್ ಓದು ಸುಕೊಂಡ ಮಾರ ಇದು ಪೇಪರ್ ರೇಟ್ ಜಾಸ್ತಿ
5: ರೇಟ್
2: ಜಾಸ್ತಿ ಮಾರ
5: ಅಂದ್ರೆ
2: ಅವ್ಯ ಮಂಡೆ ವೆಚ್ಚ ಮಾರ ಈ ರೇಟ್ ಜಾಸ್ತಿ ವಿರೋಧ ಇಲ್ಲದೆ ಪೇಪರ್ ಕಣ ಅಂತ ಹೇಳ ಅವಣ
6: ಗೋಪಾಲ್ ಓ ಗೋಪಾಲ್
5: ಓ ವಾ ತೇರಾ
6: ನಾ ಉಂತಿಲ್ಲ ತಾನೆ ಬಲಿಪುಂದೇನಂತದ್ದು
5: ದಾಳಜ್ವಲ್ತಿ ಅರ್ಜೆಂಟ್ ಕೆಲಸ ಇತ್ತು ನಂಚ
6: ಒಂದ್ ವಿಷಯ ಆತಾ
5: ಎಂಚಿನ
6: ಯಾನಲ್ಪ ಬನ್ನಗ ಪಡೀಲ್ದೆ ನಮ್ಮ ಮಲ್ಲ ಕುಕ್ಕದ ಮರೆಜ್ಜ
5: ಅಂದ ಅಲ್ಪ ಬಲ ಕಟ್ಟದ ಅಲ್ಪ
6: ಅಂದು ಮಧ್ಯಾಹ್ನ ದೊಂಬುಗು ಮಠ ಮಠ ವಾ ದೊಂಬು ಆ ದೊಂಬುಗು ನಮ್ಮ ತ್ಯಾಂಪನ ಮಲ್ಲಮ್ಮಗೆ ಕುಕ್ಕುಲಕ್ಕ ಒಂದುಲ್ಲಿ ಯಾನ್ ಪಂಡೆ ಆಗಿ ದಾನೆ ಮೇ ಈ ಕುಕ್ಕುಲಕ್ಕವನು ನಿನ್ನ ಅಮ್ಮೆರಡ ಪನ್ನಡ ಅಂತ ಪಂಡೆ ಐ ಕಾಯ ಪನ್ನತ್ತ ಆದಿತ್ಯ ಬಾಯಿಗೆ ಅಮ್ಮೆರಡೆಂಚಿನ ಪಂಪಿನಿ ಅಮ್ಮೆರ್ ಮಿತ್ತಗೆಲ್ಲಿಡುಲ್ಲಿರಿಂದ ಪಡೆ
7: ಅಕ್ಕಿಲ್ಲ ಅಮ್ಮಿಲ ಮಗಳ ಒಟ್ಟಿಗೆ ಕುಕ್ಕಲ ಅಕ್ಕ ಅವನು
5: ಭಯಂಕರ ಅವಸ್ಥೆ ಮಾರ್ರೆ ಒಟ್ರಾಸಿ
1: ಗೋಪಾಲ್ ಬೊಕ್ಕುಂಜಿಸಿ ಗೊತ್ತುಂಡ ಅರ್ಣ ಮದ್ಮೆದೊಂಜಿ ಕತೆ ಅಂದ್ ದುಂಬೂ ಇತ್ತಂತ ಕಪ್ಪಾತಿರಿ ಆಂಡ
2: ಜವನಟಿಗೆಪ್ಪ
1: ಲಟ್ಟ ಜುವಾತ ಅಪ್ಪಗ ಮೇರೆ ಗೊಂಜಿ ಕಲ್ತಿನ ಪೊನ್ನನ್ ಮದ್ಮೆ ಅವಡು ಪನ್ನಂಜಿ ಮನಸ್ಸಾಂಡ್ ಮೇರ್ಲ ಕಲ್ತಿ ಜೇರತ
2: ಕಲ್ತಿನ ಪೊಣ್ಣಿತ್ತು ನೆಡ್ಡೆತ್ತು
1: ನೆಡ್ಡೆತ ಅಂಚೆ ಮೇರೆ ಕಲ್ತಿನ ಪೊನ್ನನ್ ತೂಡ್ ಬಂದ್ ಕೆಲವು ತಿಗಡ್ ಪೊನ್ನು ತೀರಿಗೆ ಅಂಚೆ ಓಲ್ಲ ಮೇರೆ ಸರಿ ಗಟ್ಟಾಯ್ಚಿ ಅಂಚೆ ಒಂಜಿ ದಿನ ಇಡೆ ಓಡೆಪ್ಪ ಇಂಕೊಂಜಿ ಪುದರ್ಲ ಬರ್ಪಿ ಸಿರುವನ ನನ್ನ ಅಂಚಿ ಗೊಂಜಿ ಪೊರ್ದು ತೀರೆ ಪೋಯಿರಿಗೆ ಅವಳು ಪೊಣ್ಣು ತೂದು ಮೇರೆಗೆ ಬಾರಿ ಖುಷಿಯಾಣ್ ಅಂಚೆ ಹಾಕಲು ಅವಳು ಕುಳ್ಳಿಯರು ಮೇಜಿದ ಮತ ಒಂದು ಸರ್ಬತ್ ತಿನ್ಪಿನ ಲಾಡು ಕೇಡು ಪುರ ಬತ್ತನ್ ಪೊಣ್ಣು ಒಂದು ಸರ್ಬತ್ ಪತ್ತೊಂಬ ಸರ್ಬತ್ ಪುರ ಪರಿಯರು ಪೊನ್ನು ತೂಯಿನ ಬಾರಿ ಲಕ್ಷದ ಪುಣ್ಯಗೆ ಅಲ್ಲ ಕಲ್ತದಲ್ಲಿಗೆ ಖುಷಿಯಾಣ್ ಮೇರೆ ಅಲ್ಟ ಕೇಂದ್ರಿಗೆ ಯಾರು ಕೆಲವು ಪ್ರಶ್ನೆ ಕೇನ್ವೆ ಐಕಿ ಉತ್ತರ ಕೊರಿಯಾಡ ಅಂಡು ಐಕಿ ನಿಕ್ ಸಂಗೀತ ಬರ್ಪುಂಡ ಬರ್ಪುಣ್ ಪಂಡಲಿಗೆ ಬ್ರೇಕ್ ಡ್ಯಾನ್ಸ್ ಬರ್ಪುಂಡ ಬರ್ಪುಣ್ ಪಂಡಲಿಗೆ ಬೊಕ್ಕ ಭರತನಾಟ್ಯ ಬರ್ಪುಂಡ ಬರ್ಪುಣ್ ಪಂಡಲಿ ಕುಚ್ಚುಪುಡಿ ಬರ್ಪುಂಡ ಬರ್ಪುಣ್ ಪಂಡಲಿ ಬೊಕ್ಕ ನಿಕ್ ಓಲ ಒಂಜಿ ವೀಜು ವೀಜು ನಪ್ಪುನ್ ಪೆರೆತೆ ಸ್ವಿಮ್ಮಿಂಗ್ ಆ ಉಪರ ಬರ್ಪುಣಂದ ಐಕಾಲ್ ಮಾತಾಡ್ಲು ಹುಷಾರಿತ್ತಿನಾಳ್ಗೆ ಅಂಚ ಲಾಸ್ಟ್ ಆಲ್ ಕೇಂಡಲಿಗೆ ಯಾನೊಂಜಿ ಪ್ರಶ್ನೆ ಕೇನ್ವೆ ಪಂದ ಆಲ್ ಕೇಂಡಲಿಗೆ ಇರೆ ಗಟ್ಟಿಲ್ ಮಲ್ಪೆರೆ ಬರ್ಪುಂಡ ಅಂದ ಆಲ್ ಕೇಂಡಲಿಗೆ ಅಂಚಾರ್ ಕಲ್ತಿನ ಪೊನ್ನು ನನ್ನ ಬೊಡ್ಚಿ ಪಣ ಸೀದ ಬತ್ತು ಜಾನ್ಕಿ ಅಕ್ಕನ್ ಮದ್ಮೆ
2: ಅಂಚಿನ ಸಂಗತಿ ಅದೇ ಅರ್ಣ ಕೆಲವು ಕೆಲವು ವಿಷಯ ಉಂಟು ಮಾರ್ರೆ ಏನಾಗ ತಿರ್ಕೆ ಬರ್ಪುಂಡ್ ಅಂಚನೆ ಮುರಡ ದಿನ ಜಾನ್ಗೆ ಕಬಡರತಿ ಪಂಪಿನ ವಿಷಯ ಕೇಂದಿನಿ ಅಕ್ಕಲು ಬಸ್ ಒಟ್ಟಿಗೆ ಪೋನಾಗ ಬಸ್ಟ್ ಪೋನಾಗ ಬಸ್ ಒಂಚಿಕಿಡು ಹೊಗೆ ಬತ್ತಿ ಸೇದ ಬಾರದು ಬೋರ್ಡ್ ಬರೀತೀನಿ
1: ಬಿಡಿ ಸೀಕ್ರೆಟ್
2: ಅಂದ್ ಮೇರೆ ಒಂದು ಬಿಡಿ ಬಾರಿ ಬರಲೇ
1: ಅಂದಪ್ಪ
2: ಮೇರೆ ಮರದೆ ಎಲ್ಲ ಕಾವಿತ್ತು ಅಂಚ ಕೈ ತಳ್ದ ಕೇಳಿಗೆ ಪೊಲಿಯ ಅಂದ್ ಬಿಡಿ ಹೋಯ್ ಪೊಲಿಯ
1: ಬಿಡಿ ಪೊಲಿಯ ಅಂತ
2: ಆಯ ಬಂಡೆಗೆ ಬಿಡಿ ಹೋಯ್ ಪೊಲಿ ಹುಗೆ ಬಿಡೆ ಬಿಡ್ರೆ ಬಲ್ಲಿ ಬಂಡೆಗೆ ಆಯ್ಕೆ ಮೇರ್ ಬಂಡಿರ್ಗೆ ಅಂಚಂಡ ಈ ಒಂಚೂರು ಕೈ ತಲ್ಕೊಲ್ಲು ಒಂದು ಆಯ್ತಾ ಹೇಗೆ ಅಂಡೆಗೆ ದಯಪಡ ಪುಗೆ ಬಿದೆ ಬಿಡ್ರೆ ಬಲ್ಲಿ ಬಂಡರತ್ತ ಇನ್ನ ಕೆಬಿಗೆ ಬಿಡಿಯರ ಬಂಡಿಗೆ
1: ಅಂಚ ಮುರಣಿ ಕತೆ ಆತಂಡ್ ಯಾನ್ ಬಣ್ಣದ ಮೇಲೆ ಜೋತ್ ತಲುಪು ತೊಂದಿರಿ ತಾನೆ ಬಾರಿ ಈತು ಮದ್ದೆನ್ ತುಂಬ ಮೂಲನ್ ತೊಂದಿಂದ ಅದ ಸಂಗತಿ ಎಂದು ಕೇಂಡೇನ್ ಐಕ್ ಬಂಡೇರು ಆಯ್ ಬಸ್ತೆ ನನ್ ಬುರ್ದು ಪೋಯೆ ಬಣ್ಣಗ ನಲ್ಪತ್ತೆರಡು ಬಸ್ ಬತ್ತನಿಗೆ ಬಣ್ಣಗ ಇಟ್ ಫುಲ್ಲು ಜನ ಆಯ್ ಪಂಡೆಗೆ ಉಂತು ಜಾಗಿಜ್ಜಿ ಜಾಗಿಜ್ಜಿ ಕುಲ್ಲೆರಿ ಜಾಗಿಜ್ಜಿ ಅಂತ ಕಂಡೇಟ್ರ ಪಂಡೆಗೆ ಐಕ್ ಮೇರ್ ಪಂಡೆರಿಗೆ ಜಾಗಿಜ್ಜಿನ ಮಲ್ಲೆತ್ಯಾನ್ ಉಂತುವೆ ಅಂದ್ ಐ ಕಂಡೇಟ್ರ ಪಂಡೆಗೆ ಇರು ಉಂತೊಂದಿ ನಲ್ಪನೇ ಉಂತುಲೇ ಪಂದಾಯ ರೈಟ್ ಕೊರಿಯಗೆ
2: ಕಾಸರಗೋಡ್ ಅಂಚಿ ನಾಯಿ ಉಂಟು ಬಾರಿ ಸುಖದ ನಾಯಿ ಕಿನ್ನಿ ಮಸ್ತ್ ರೇಡ್ ಅಂತ ನಾಯಿ ಬೋಡು ಅಂದ್ ಅಂಚೆ ಮೇರ್ ಪೋಯರ್ಗೆ ಅಡ್ರೆಸ್ ಮತ್ತೆ ಅಡ್ರೆಸ್ ನಾಡ್ದು ಅಲ್ಪ ನಾಯಿ ಒಂಜಿ ಪತ್ತೊಂದಿರ್ ಕಾಸು ಕೊಡ್ತು ನಾಯಿ ಕಿನ್ನಿ ಪತ್ತೊಂಬಂಡ ಮಾತಾ ಅಲ್ಪ ಕೇರಳ ಮಾತಾಡ ಮಲಿಯಲೇ ಬಾತಿರಂತ ಹೆಚ್ಚ ಪಾತ್ರ ಮನೆ ಕೆಲವರು ಮಾತಾ ಪಾತಿರಿ ಒಂಚೂರು ಅಲ್ಪ ಪರಿಚಯ ಹಾಕೊಂಡತ್ತ
1: ಅಣ್ಣಪ್ಪ
2: ಬಣ್ಣ ಪರಿಚಯ ಅದು ಕೆಲವು ಮೇರೆ ಉತ್ತರ ಕೊಡ್ರಿ ನಾಯಿ ಅಂಚ ಮಂಡೆ ಬೆಚ್ಚಿಡು ಮೇರೆ ಗಂಡ ಬಟ್ಟೆ ಮಾಡಿ ಮಾತೆಲ್ಲ ಮಲಿಯಲಿ ಬಾತಿರಿ ಹೆಂಚಿನ ಕರ್ಮ ಬಂದು ಅಂಚ ಅರ್ನಾದಿ ಕುಲೊಂದು ಇತ್ತಿರಿಗೆ ಕುಲೊಂದು ಕುಲೊಂದು ಬಣ್ಣಗ ಕೂಡಲಿ ಮತ್ತೆ ನಾಯ್ದ ಬರುದು ನಾಯ್ದ ಬಗ್ಗೆ ಏನಿ ಅಂಚ ನನ್ನ ಇಟ್ಟೆ ಪಾತ್ರ ಸರಿ ಆಯ್ತು ಒಂಚೂರು ಅಂದಾಜು ಮಲ್ತು ಪಾತ್ರ ಅದು ಬಾರಿ ಅಂದಾಜು ಮಲ್ತದೆ ಆಡ ಪಂಡೆರಿಗೆ ನಮ್ಮಲೇ ವೀಟಲ್ಲಿ ನಾಲ್ ನಾಯಿ ಉಂಡು ನಿಮ್ಮಲೇ ವೀಟಲ್ಲಿ ನಾಯಿಂಡೆ ಮೋನೆ ಕೆಂಡಿರಿಗೆ ಅಪ್ಪ ಚಾಟ್ಟೊಂಜಿ ಗುರಿಯರಿಗೆ ಅವೇನ್ ತಿನ್ನೊಂದ್ ಮೇಲೆ ಸೀತ ಬತ್ತಿನ
1: ಗೋಪಾಲ್ ಗೋಪಾಲ್
2: ಇನ್ನೊಂದು ಸೀತ ಬತ್ತಿನ ಸೀತೆ ಬತ್ತೂರಿಗೆ ಕೇಂದ್ರಿಗೆ ವಿಷಯ ಹೆಂಚಿನ ಅಂದ್ ಅಪ್ಪಗ ಮೇಲೆ ಗೊತ್ತಾಯ್ ವಿಷಯ
1: ಗೋಪಾಲ್ ಇಂದು ನಾಯಿಂಡೆ ಮೋನೆ ಇಂಕ್ಲ ಅರ್ಥ ಆಯ್ತ
2: ಅರ್ಥ ಆಯ್ಜಾ
1: ಇಚ್ಚಿ
2: ಸರಿ ಅರ್ಥ ಆಯ್ಜಾ
1: ಇಚ್ಚಪ್ಪ
2: ನಾಯಿಂಡೆ ಮೋನೆ
3: ಓ ನಮಸ್ಕಾರ ಅಣ್ಣರೇ ಯಾಕಂದ್ರೆ ದೂರ ಬಂದಿಲ್ಲ ರೀ
2: ಏರ್ ಈಶ್ವರಣ್ಣ
3: ಅಂದೆ ಒಂದು ಮುರಣಿ ಅವಳು ಗವರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಪ ತಿರ್ಗೊಂಡಿರ್ತಾರೆ ವಿಜಯ್ಡ್ ದೂರ ಹೋಗಿರ್ತಾರೆ ಅಕ್ಕಲ್ಲಿ ಇರಲ್ಲ ಯಾನ್ ಮುರಣಿ ನಮ್ಮ ವಿಜಯ್ಗೆ ಪದ್ಮನಮನ ಬಾಡ ಅಚ್ಚಿದಕಲ್ಲ ಇಲ್ಲಡೆ ಫೋನಾಗ ಅಕ್ಕಲ್ಲಿ ಇರ್ಲಲ್ಪ ತಿರ್ಗೊಂದಿತ್ತು ಅಂತೀಯ ದಾನೆ ಬೆಂಗಳೂರು ಬಿದ್ದಾರೆ ಇರ್ತಾರೆ
2: ಬೆಂಗಳೂರು ಅಲಜ್ಜಿ ಈಶ್ವರಣ್ಣ ಹಿಂಗುಂಚೂದಲ್ಲ ಮೇಕು ಸರಿಜ್ಜಿ ಅಂಚಾನ ಡಾಕ್ಟರ್ ನಡೆ ಟೆಸ್ಟ್ ಗಂದು ಹೋತೀನಿ
3: ಅವಳು ಅವಳು ಬಸ್ ಸ್ಟ್ಯಾಂಡ್ ಡಾಕ್ಟರ್
2: ಬಸ್ ಸ್ಟ್ಯಾಂಡ್ ಅತ್ತ ಕೆಎಂಸಿ ಗಿಂದ ಫೋನ್ ಕೆಎಂಸಿ ಇಂದ ಫೋನಾಗ ಬಸ್ ಸ್ಟ್ಯಾಂಡ್ ಅಲ್ಪ ನಟ್ನ ಎದಕ್ಕಿ ನಟ್ನ ಇವತ್ತಿ ಕಣ್ ತೋಜ್ಜಿ ಧರ್ಮವಾಡ್ಲಿ
3: ಅಂದಪ್ಪ ಬಸ್ ಸ್ಟ್ಯಾಂಡ್ ಓಲ್ ಪಂಡಲುಂಡು
2: ಯಾನ ಬಿಡದಲ್ಲಿ ಒಟ್ಟಿಗೆತ್ತಲ್ಲ ನಟ್ನ ಎದ್ದು ಧರ್ಮವಾಡ್ಲಿ ಕಣ್ ತೋಜಿ ಕಣ್ ತೋಜಿ ಹಿಂಗ ಬಕ್ಕ ಬಾರಿ ಕಣಿ ಕರ್ತೋಜಿ ನೀ ಕಣ್ ತೋಜಿ
3: ಅಂದ್ಕೊಳ್ತಾನೆ
2: ಕುರುಡಾದು ಪುಳು ಐದು ನಮ್ಮ ಸಾಯಮಲ್ ಬಿಡ ಐಕ್ ಯಾನ್ ಬಂಡ ಹಿಂಗ್ ಬುಕಲ್ ಒಂದು ಡೌಟ್ ಅಂದು ಮೇ ಕಣ್ ತೋಜಿ ಕಣ್ ತೋಜಿ ಬಂದು ಕೈ ದುಮ್ಮ ತುಂಬ ಬರೋದು ಹಿಂಗ ಪರೀಕ್ಷೆ ಮಾಡ್ಬಿಡು ಪಡದ ಅಣೇಶ್ವರಣ್ಣ ಪುಳ ವಿಷಯಕ್ಕೆ ಇಲ್ಲ ಯಾಕೆ ಅನ್ನಾಡ ಕೇಂಡೆ ಬಿಕ್ಕಿ ಬಿಕ್ಕಿದು ನಿಕ್ಕ ದಾಳ ತೋಜ್ಜ ಈ ಸತ್ಯಪುರ ನೋಡು ಈಗ ದಾಳ ತೋಜ್ಜ ಅಂದ ಕೇಂಡೆ ಇದ್ದಿಂಗ ದಾಳ ತೋಜ್ಜಿ ದಾಳ ತೋಜ್ಜಿ ಬಂದು ಸಾಕ್ಷಿ ಹೆಂಚಿನ ಬಂದದ್ದು ಅನ್ನಾಡ ಕೇಂಡೆ ಐ ಕಾಯ ಬಂಡಿ ನೀರಿನೊಟ್ಟಿಗೆ ಕೊಂಚ ಪುಂಜ ಉಂಡತ್ತಿ
5: അവിയറുന്ന പല്ലെ എന്ന് എന്റെ വണ്ടി കേണ്ടി എന്നെ പിടിച്ച് ജാനക്കി ആ ഇലകി ആറിനെ കൊടുത്തത് കുണത്തി എൻകാർ തോജുനേ ജിന്ന് പണ്ടി ഖുഷിയാത് ഉഞ്ഞിരുപ്പ കൂടെ റപ്പക്കന്ന് കുറഞ്ഞു
3: ഹൈദരാബാദ്
5: മണ്ട കൊഞ്ഞ് പെട്ടുപൂരിലെ കാണു എന്നെ പിടിച്ച് മണ്ട ആക്കിനത്ത ഇത് എന്നെ കൊടുത്തിരിക്കുന്നു ഇരുന്ന കൊടുത്തിരിക്കുന്ന കണ്ണു തോജിതത്തെ പണി
3: കണ്ണു തോജിതേ
5: എനിക്ക് ബുക്ക മണ്ടേ പൊക്കിനത്തമാരെ ഈ നട്ടിനെ കുല്ലോ നമ്മൾ മങ്ങിയ മൽക്കണം സംഗതിക്ക് ഈശ്വരൻ രാത്രി പത്തിലോ ജെത്ത ജപ്പുന തടേ പൂജി ജ്വരട്ട് സംഗതി ഞാൻ പിള്ളേക്കാണ്ട മെയിൻ ഇരുന്നപ്പോ തീറ്റത്തി അടിപ്പുണാലും ചില ആസ്പത്രി ഉണ്ട് ആൾ കങ്കനെ പാടി കങ്കനെ പാടത് എന്നെ പാടി ആൾ പഠിക്കാൻ
3: വേണ്ടി
5: നെപ്പേര്
3: ഡോക്ടർ
5: തൂണക ആളാവേ
7: ൂപത കെട്ടത് ചർച്ചിതാത്ത ജാത്രേല
3: പത്തിത്തേരുത്തേ
7: നൂല് മാത്തുന്ന കത്തലീസര അഞ്ചന കത്തലായി റിട്ടേൺ ബർ ബസ് ആയി റിട്ടേൺ ബർപ്പിന് ത്യാം പന്നല ആളുടെ റൂം അല്ല മൂജി മാലിക്കത്തെ റൂമോ ദോരക്കത്തിന സിംപര ഇഞ്ചിന ഹോട്ടലിന്റെ പുതരണ്ട് സിംപരന സംപിസന ഇഞ്ചിന പുതരണ്ടപ്പ മൂജി മാലിക്കത് ആ ഹോട്ടലോ വാരിഷോ കിത്തന റൂം അല്ല റൂം അത് മനതിന് കാണ്ടായണ്ട് കാണ്ടെ ബത്ത ബന്നക മേർദാനെ മൽത്തേരു വാച്ചില ആട്ടുവല്ല കൊടുത്തുപോയിത്തേ അന്താപ്പ ഞാൻ മിത്തടെ പിതാടൊന്നില്ലേ ഞാൻ മോനെ പൗഡർ മത്ത പാടുന്നില്ലേ പണ്ടെ കുജൽ മത്ത സരി ബർച്ചോടെ നീട്ടാ പൊട്ട ദീപത്തെ പണ്ണക ദേവരന ഭക്തി
3: അന്താപ്പ
7: പൊട്ടപുര ദീ ബന്നക മേരെ തീർത്തു ബൊബ്ബെ പാടേ നോനെയാ ഞാൻ വാച്ച് പിടിത്തുപോയിതെ ട്വൽവ് പിടിത്തുപോയിതെ തീർത്ത് പാടലാ അന്താപ്പ തീർത്തുടില്ലേ മേര് ഞാൻ പക്ക ദാദ മത്തെ വാച്ചിന് ക്യാച്ച് പത്ത് പണ്ടേരാ വാച്ചിൻ തീർത്ത് പാടിയാ മേര് ക്യാച്ചിന് പുടിനാ വാച്ച് പുടൈനത്താ ഐ പണ്ടേര് വാച്ചിനെ തീർത്ത് പാടത്ത് പുടത്താ ട്വൽവ് തരപ്പോ ഞാൻ മിത്ത് വരപ്പേ പണ്ടേര് ട്വൽവ് താനേ
3: തരീണ്ടേ
7: ഫുള്ളി എമൗണ്ട് ഞാൻ ഇതെ ഈശ്വര
3: ഡെവലപ്പ് ಆಫೀಸ್ ಮಾತ್ರ ಮಲ್ತದೆ ಇತ್ತೆ ಬಸ್ ಸ್ಟ್ಯಾಂಡ್ ಗಾರ್ಡನ್ ಅವ್ರ ಮೂಲ ತೂಪ್ನತೆ ಅಂಚ ಅವ್ನ ಆಫೀಸ್
1: ರನ್ನಿಂಗ್ ಮಾತಿರ್ಲಿಕ್ಕೆ ವಾಕಿಂಗ್ ಲಕ್ಸ್ ಪೂಪಿನ ಒಂದ್ ಸೈಕಲ್ ದಿತ್ತರಡು ಅಂಚ ಎಟ್ ಲಕ್ಸ್ ಒಂದ್ ಸೈಕಲ್ ದಿತ್ತರ ಹೆಲ್ಮೆಟ್ ಬೋರ್ಡಿಂಗ್ ಸೇಪು ಗಿತ್ತೆ ಅಲ್ಪ ಅಲ್ಪ ಗಲಟೆ ಹಾಕೊಂಡತ್ತಾ ಐಕಿ ಗಲಟೆ ಅನ್ನೋ ಟೈಮ್ ಕೊಂಚ ಹೆಲ್ಮೆಟ್
5: ಲೇಪಣ್ಣ
1: ಮಂಡೆ ಗುಂಜಿ ಪೆಟ್ಟು ಬುರ್ರೆ ಬಲ್ಲಿ ಮಗ ಅವ್ ಜೀವದ ಗಂಟತ್ತಾ ಅತ್ ಗೋಪಾಲ್
3: ಮಂಡೆ ಬುಟ್ಟದ ಮಂಡೆ ಐಸರದ ಮಂಡೆ ಸದಾ ನಿಜ್ಜಿ
1: ಕೊಟ್ಟು ಮಾತಿರಿ ಕಣ್ಣುಂಡು ಎನ್ನ ಮಿತ್ತು ಅಶೋಕದ ಮಂಡೆ
5: ಹೆಲ್ಮೆಟ್ ಅಗತ್ಯತೆ ಉಡಿಯಾರ ಕಲ್ದ ಕೇಳ ನಂಜಿಡು
3: ವಿರೋಧ ಪಕ್ಷದ ಹಾಕಲು
1: ಬಂದಪ್ಪ
5: ಅದೇ ತ್ಯಾಂಪಣ್ಣ ದಿಕ್ಕಿ ಜರಿ
1: ತ್ಯಾಂಪಣ್ಣ ಮುರನ್ ತಿಕ್ಕಿದ್ದೀರಿ
5: ಗೊತ್ತಾನೆ ಕಾರಣ ಹೋಗ್ತಾರೆ ಹೇಳಿಕನು
1: ಹೌದಾನೆ ದೇವರ ಭಕ್ತಿ ಎಂಕು ಓಡಿಯಲ್ಲ ಐಕ್ದ ಈ ತಿಳಿಪುಂದಾಯೆ
5: ಕಾರಣ ಹೋಗ್ತಾರೆ ಅನ್ವೇಷಣೆ
1: ಈ ಬಾರಿ ಮಸ್ಕಿರಿ ಮಲ್ತಿಲಕ್ಕೆ ಏನು ಹೌದೇ ಫೈರ್ಬಲ್ ಎಂಕುಲ
5: ತೀಚ್ವೆ
3: ಗೋಮಟೇಶ್ವರ ಒಟ್ಟು ಕಾರಣ ಹೋಗ್ತೀನಿ
1: ಅಂಚೆತ್ತಪ್ಪ ಉತ್ಸಾಹ ಹೋಗಿನಾರೆ ನೆಂಚಿನ ಪರಕೀರ್ತನ್ಗೆ ಏನಕ್ಕೆ ಫೋನ್ ಮಲ್ತೀರ್ ನೊನೆಯ ರಪ್ಪ ಬಲ ಕಾಡೆ ಕಾರ್ಲ ಪೋಯಿನ್ ಫೋನ್ ಮಲ್ತಿರ್ ಪಂಡೆ ಅನ್ ಬೂತ್ ಕಾತುಂತದೆ ಫೋನ್ ಬರ್ಪುಣ
3: ಟೈಮ್
1: ಕೊಡ್ತೀರಿ ಫೋನ್ ಮಾಡ್ಪೆಂದ್ರೆ ಯಾನು ಅವಳೇ ಕಾತ್ಕೋತೀನಿ ಆಯ್ ನೆರಿಯ ಫೋನ್ ಅದು ಸಾವಿರ ಮೂಲೆ ಹೊಂತಿದ್ದೀನಿ
5: ಜಾಂಗಕ್ಕೆ ಬರೋಣ ಮಂಡೆ ಚಾಲ್ದ ವಿಷಯ ಗೊತ್ತಿದೆ
1: ಎಂಚಿನ
5: ಕಂಡಾಟ ಮಾಡಿ ಇಡೀ ಊರು ಸುದ್ದಿ ಐತಿ ಅಲ್ಪ
1: ಎಂಚಿನಪ್ಪ
5: ಅಪ್ಪ ನೀರು ಇವ್ರಿಗೆ ಮಾತಾಡಲ್ಲ ಅಂದ್ರೆ ಸೀತಾಕಲ ಮಾಡ್ಬಿಡ ಕಮಲ ಕಲ ಮಾಡ್ಬಿಡಿ
1: ಎಂಚಿನ ವಿಷಯ
5: ಅಕಲ ಮಹಿಳಾ ಮಂಡಲ ಮೀಟಿಂಗ್ ಇದ್ರತೆ ಮುರಣಿ
1: ಪೊನ್ನುಲೆನ ಮಂಡಲ
5: ಅಂದ್ ಮಹಿಳಾ ಮಂಡಲ ಇರ್ಬೋದು ಜರಂಚಿ
1: ಯಾನ್ ಪೂತಿಜಿ ದಯಪನಿಗೆ ಇಂಕಲ್ಪ ಬಾರಿ ನಾಚಿಗೆ ಅಪ್ಪ
5: ಪ್ರಜಾಪ್ರಭುತ್ವದ ಫಂಕ್ಷನ್ ಇತ್ತು ಆ ಫಂಕ್ಷನ್ ಡಿಸೈಡ್ ಮಾಡ್ತೀರಿ ಡಿಸೈಡ್ ಮಾಡಿ ಆ ಕಾರ್ಯಕ್ರಮದಲ್ಲಿ ಮಾತೇರ್ಲ ಅಕ್ಕನ ಕಲರ್ ಕಂಡನೆ ತರಿಟ್ಟು ಕುಜಲ್ ಆ ಕಲರ್ ತಪ್ಪಂಡ ಆ ಕಲರ್ ಸೀರೆ ಸುತ್ತ ಮರಡು ಮಾತೇರ್ಲ ನಿಗಂಟೆ ಮಾಡ್ತೀರಿ
1: ಕುಜಲ್ ಕಲರ್ ಸೀರೆ
5: ಕಪ್ಪುಂಡ ಅದು ಕಪ್ಪು ಸೀರೆ ನೇರ್ನ ಕಂಡನೆ ಕುಜಲ್ ಬುಲ್ದುಂಡ ಅದು ಬುಲ್ದು ಸೀರೆ ಕೆಲವರು ಮದ್ರಿಗೆ ಬಾರ ಕೆಂಪು ಆಗ್ಬಿಡ ಅಂಚೆ ಸಾಧಾರಣ ಮದ್ರಿಗಿನ ಕಲರ್
1: ಅರ್ಧ ಬಲ್ದು ಅರ್ಧ ಕಪ್ಪು ಅಂದಪ್ಪ
5: ಅಂಚೆ ಮಾತ ಮಾತ ನಿಗಂಟ ಮಲ್ದಾನಾಗ ಮಾತ ನಿಗಂಟ ಮಲ್ತದ ಆಲೋಚನೆ ಮೇಲ್ ಜಾಂಗಕ್ಕರ ಮಾತ್ರ ಮಂಡೆ ಬೇಕಿಡಿ ಕುಲೋ ನಿತ್ತಿರಿಗೆ ಕುಲೊಂದು ಪುನಃ ಮಾತೆಲ್ಲ ಬಂದು ಕುಟ್ಟುನಿಗೆ ಜಾಂಗಕ್ಕೆ ಜಾಂಗಕ್ಕ ಈರ್ದಾನೆ ಮನ್ ಪಂದೆ ಕೂತೀನಿ ಈರ್ದಾನೆ ಮನ್ ಪಂದೆ ಕೂತೀನಿ ಅದಕ್ಕೆ ಲಾಸ್ಟ್ ಮಂಡರಿಗೆ ನಿಕುಲು ನಿಕಲ್ ನಿಕಲ ಕಂಡರೆ ಎಲ್ಲ ತರ ತಕ್ಕಲ್ಲ ಕುಜಲ್ ಸೀರೆ ತುಂಬ ಬರುವಾಗ ಯಾನು ಆ ಕಲರ್ ಸೀರೆ ತುತ್ತುನಿ ಪಂಡ ಪಂಡ ಮೇಲೆ ನಮ್ಮ ತ್ಯಾಪಣ್ಣ ಮಂಡೆ ಕುಜಲ್ ಉಂಡೆ
3: ನಮ್ಮ ಜಾನಕಕ್ಕ ಮಹಿಳಾ ಸಂಘ ಸೇರಿ ಇರುತ್ತೆ
5: ಮೆಂಬರ್ ಇದೀನಲ್ಲ
3: ತ್ಯಾಂಪಣ್ಣ ಒಂದು ಗರ್ವ ಬರ್ತೀನಿ ಯಾರು ಒಂದು ಸಂಘ ಸೇರೋಡು ಒಂದು ಸಾರ್ವಜನಿಕ ಸೇವೆ
5: ಮಾಡ್ಬಿಡು
3: ಊರು ಯುವಕ ಮಂಡಲ ಸ್ಪೋರ್ಟ್ಸ್ ಕ್ಲಬ್ ಫ್ರೆಂಡ್ಸ್ ಕ್ಲಬ್ ಮತ್ತೊಂಡತಿ ವೀಕ್ ಸೇರಣಪ್ಪ ಇಂಚ ಆಲೋಚನೆ ಮಾಡ್ತಿದ್ರು ಆಲೋಚನೆ ಮಾಡ್ತಿದ್ದು ಬೊಪೋರ್ಸ್ ಸಂಘ ಒಂದು ನಿಂಡು
1: ಬೊಪೋರ್ಸ್ ಸಂಘ ಮಂಡ ಬೇಡಿತಾನೆ
5: ಬೇಡಿತ
3: ಚಟುವಟಿಕೆ ಮಾತಾಡಿ ಒಂದಿನ ಮಹಾಸಭೆ ಮಹಾಸಭೆ ಇಟ್ಟು ಸಂಘದ ಅಧ್ಯಕ್ಷರಿಗೆ ಇಡೀ ನಮ್ಮ ಈತ ಮೆಂಬರ್ ನಕಲ ಇಟ್ಟು ಸಂಘದ ಬೊಡೆದಿಗೆ ಪೋಡಿ ನಕಲ್ ಏರಿ ಮಣ್ಣ ಬೊಡೆದಿಗೆ ಪೋಡಿ ನಕಲಿನ ಸಂಘ ಅಧ್ಯಕ್ಷರ ಒಂದು ಡೌಟ್ ಇತ್ತು ಬೊಡೆದಿಗೆ ಪೋಡಿ ನಕಲ್ ಅವ್ಲಿಲ್ಲ ಅಂತ ಬೊಡೆದಿಗೆ ಪೋಡಿ ನಕಲ್ ಏರಿ ಒಂದು ಮಹಾಸಭೆ ಇಟ್ಟು
1: ಕೇಳಿ
3: ಮಾತೆಲ್ಲ ಕೈದಿರ್ತೀರಿ ಸದಸ್ಯರು ಸದಸ್ಯರ ಕೈದು ಪುನಃ ನಮ್ಮ ತ್ಯಾಂಪಣ್ಣ ಕೈದಿರು ಪುನಃ ತುಜ್ಜಿ
1: ಹೌದಾನೆ
5: ಆರು ಸುರು ತಿರ್ಪಡೀನಿ
3: ಆರು ಸುರು ತಿರ್ಪಡೀನಿ ಅಧ್ಯಕ್ಷರಿಗೆ ಡೌಟ್ ಅಣ್ಣ ಅಧ್ಯಕ್ಷರ ಜೊತೆನಾಗ ತ್ಯಾಂಪಣ್ಣೆ ತರತಿ ಆಡಿಕೆ ಮಾಡಿ ಕುಲು ಹೊಂದಿರು ಅಧ್ಯಕ್ಷರಿಗೆ ತ್ಯಾಂಪಣ್ಣ ಇತ್ತೆ ಅರ್ಥ ಆದಿರ ಅರ್ಥ ಅಂಡ್ ಬಡದಿಗೆ ಬಡನಕ್ಕಲು ಏರಂದು ಕೈದಿರ್ಪಣ್ಣ ಜರ್ಜಾರು ತ್ಯಾಂಪಣ್ಣ ಕೈ ಅಂಚರು ಅಂಚೆ ತ್ಯಾಂಪಣ್ಣ ಉಂಟು ಅದಕ್ಕೆ ತ್ಯಾಂಪಣ್ಣೆ ಪಣ್ಣಿಂದ ಗೊತ್ತಿದೆ ಕೋಡೆ ರಾತ್ರಿ ಎನ್ನ ಬುಡದಿ ಕೈಕ್ ಕೊರ್ತಿನ ಇಟ್ಟು ಎನ್ನ ರಡ್ಡು ಕೈಲ ಲಕ್ಕುಜಿ ಅಂಚೆ ಅದ ಕೈ ದೇರ್ಪ ರಾಜಿ
5: ಅಂಚಿನ ಮತ ವಿಷಯ ಮಕ್ಕಳು ಗಲಾಟೆ ವಿಷಯ ಗೊತ್ತಿಲ್ಲ
1: ಗೋಪಾಲ್ ಎಂಚಿನ
5: ಅವು ತ್ಯಾಂಪಣ್ಣಗಳ ತ್ಯಾಂಪಣ್ಣ ಬಿಟ್ಟು ಜನ ಕೇಕಲ್ಲ ಈ ವಿಷಯ ಅಂದ್ರೆ ಸಂಘದ ವಿಷಯ ಅಣ್ಣತ್ತೆ ಸಂಘದ ವಿಷಯ ಗಲಾಟೆ ಆದ್ರೆ ಮೇರೆ ಸೇರೋಚಿ ಸೇರೋಚಿ ಬಣ್ಣ ಮೇರೆ ಬೋದು ಸೇರಿದ್ರೆ ಸೇರ್ದು ಮೇರೆ ಕೈ ಪೋಲ್ತು ಬಾರ್ದು ಕೈ ದೇರ್ಪ ಅವ್ನಕ್ಕೆ ಮಲ್ತದೆ ಎಂಚೆಲ್ಲ ಅವಾಂಡ ಆ ವಿಷಯ ಕೋಪವಂತ ಸಮಯ ಇತ್ತು ಅಂದ್ರೆ ಮೇಲೆ ಮೇರೆ ಪಾತ್ರೆ ಪಾತ್ರ ಪಾತ್ರೆ ಪಾತ್ರ ನಿಕ್ಕ ಮೂರು ದಾಲ ಅಧಿಕಾರಿ ಉಂಡು ತಿಂದು ಮನ್ ಬಂದಿ ಪಡ್ದು ದಾಲ ಪಾತ್ರೆ ದಾಲ ಅಜ್ಜಿಂದು ಆತೆ ಬಂದು ಆಡದ ಅಣ್ಣ ಮೇರೆ ಬಗ್ಗೆ ಎರಡು ಮೂರು ದಿನಗಳ ಕೋಪಕ್ಕೊಂಡು ಅಂಚೆನ ಒಂದು ದಿನ ಮೇರೆ ಪಿದೆ ಪೇಂಟೆ ಪೋದು ಬಂದಾಗ ಪೇರ ಇಲ್ಲದ ನಟ್ಟು ನಾಯಕ ಇದೆ ಬರೋದಲ್ಲಿ ಮೇರೆ ಡೌಟ್ ಆಣ ಬೆಟ್ಟೆ ಮೇರೆ ಬಂದಾಗ ಬರ್ತೀನಿ ಈಗ ಹೋಗ್ತು ಅಲ್ಪಿನಿ ಇಲ್ಲಾರ್ದು ದಾಲ ಬಂಡಿರ ಅವಳು ದಾಲ ಕೊರಿಯರ ದಾಲ ಕೊಡ್ತೀವಿ ದಾಲ ಅಜ್ಜಿ ಬಂಡಿರು ಪೋ ಬಂಡಿರು
1: గోపాల్
5: మొక్కున్న
1: జోకులు పాత్ర
5: ఇంగ్లీష్ పాటోడు ಕೆಲವು ಶಬ್ದ ಮಾತು ಕೊರಿಯರು ಅಂತ ಶಬ್ದ ಒಂದು ಶಬ್ದ ಮೈ ಹೆಡ್ ಪಂಡ ಎನ್ನ ತರ ಏರ್ ಮಾಸ್ಟ್ ಪಂಡಿನಿ ಮೈ ಹೆಡ್ ಪಂಡ ಎನ್ನ ತರ ಮಾತನಾಗ ಶಾಲದ ಬೆಲ್ಲಾಂಡ್ ಮಾತಿನ ಪುಳೆಲ್ಲ ಬಂದ ಬಾಯ್ಬಟ್ ಮಗ ಬರೋಡು ಒಂದು ಅಂಜಮ್ಮ ಇಲ್ಲಡ ಪೋಯ್ ಇಲ್ಲಡ ಪೋದು ಬತ್ತಿ ಇಲ್ಲಡ ಪೋನ ಆಲೋಚನೆ ಮತ್ತೆ ಪೋಯ್ ನಾನು ಎಲ್ಲ ಮಾಸ್ಟ್ ನಿರ್ಪಿ ಭಾರಿ ಜೋರ್ದ ಮಾಸ್ಟ್ ಇಂಗ್ಲೀಷ್ ಅಂದ್ ಅಂಜ ಪೋದು ಇಲ್ಲಡ ಕುಲೊಂದು ಮೈ ಹೆಡ್ ಪಂಡ ಮಾಸ್ಟ್ ನ ತರ ಮೈ ಹೆಡ್ ಪಂಡ ಮಾಸ್ಟ್ ನ ತರ మై హెడ్ పండ మాస్ట్ తరేత్తు మై హెడ్ పండ ఎన్న తరే వండిరిగే మేం తరచ మల్తిగే అలచ మల్తు మేర అంచ పండు పోయిరు పండు పోయి పోక మై హెడ్ పండ అమ్మేర తరే మై హెడ్ పండ అమ్మేర తరే అది మల్తి ఇల్లడ అమ్మ జానికి కొనస ఇల్లితిరు వనస మత మల్తి మన శాలే పోయి శాలే పోనగ శాలేడ పండిరిగే మాస్ట్ కేండిరు మై హెడ్ పండ ఏంటిన అని కేలిగే మే లక్క యోస పండిగే మై హెడ్ బతల శాలేడ పండ శాలేడ మాస్ట్ కేండిడ మాస్ట్ తరే ఇల్లడ పోండ అమ్మేర తరే రెడ్ కోపత్తు కోపత్తు రెడ్ నేర్త పండిగే ఎన్న తర ఎన్న తర అని మనీ పదవులు ఇన్స్పెక్టర్

ಇದ್ನೇಟ ತ್ಯಾಂಪನ್ನನ ಪಚ್ಚೀತಿ ತುಳು ಹಾಸ್ಯಮಯ ನಾಟಕದ ಕಡೆತೆ ಯಜ್ಞ ಕೇಂದರು. ನಾಟಕ ರಚನೆ ಸ್ವಾತಿಪ್ರಿಯ. ಪಾಲ್ಪಡಿನ ಕಲಾವಿದರು ಆನಂದ್ ಬೋಳಾರ್, ನವಿಂಡಿ ಪಡೀಲ್, ದಯಾನಂದ್ ಕುಲಾಲ್, ವಿಜಿ ಪಾಲ್, ಹರೀಶ್, ನಾಗೇಶ್. ಇಡಗು ಈ ಕಾರ್ಯಕ್ರಮ ಮುಗಿಂಡ. ಮಾತೆರೆಗ್ಲ ಸೊಲ್ಮಿಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈ ವಾರದ ಬಯಲ ಪ್ರಸಾರಕ್ಕೆ ತಮಗೆಲ್ಲರಿಗೂ ಸ್ವಾಗತ.

0: रेडियो सारा 107.8 FM।
1: ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನು ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
2: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
1: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: तो कदेव बोरिंग करो।
1: आप सुन रहे हो रेडियो सारंग 107.8 FM।

आप सुन रहे हो रेडियो सारंग 107.8 FM।

0: आप सुन रहे हो रेडियो सारंग 107.8 FM।
1: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
2: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು. ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮ.

0: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.
1: ಗಂಡು ಹೆಣ್ಣು ಜೋಡಿ

0: ಜೋಡಿ ಹುಡುಕಿದ ಬ್ರೋಕರ್ಗಾದ್ರು ಕಮಿಷನ್ ಕೇಳೋದು, ಮದುವೆ ಛತ್ರದ ಓನರ್ಗಾದ್ರು ಬಾಡಿಗೆ ಬಾಕಿದು, ಮಂತ್ರ ಹೇಳೋ ಶಾಸ್ತ್ರಿಗಾದ್ರು ದಕ್ಷಿಣ ಕಾಸಿಂದು, ಅಲ್ಲಿ ಸಿಕ್ಕಿದು ಬಕ್ಕಿದ ಗಂಟು ಕಟ್ಟಿ ಕಂಬಿ ಕೀಳೋದು,
1: ಕಂದ್ ಕಟ್ಟೋ ಮುಂಡೇದೇ
0: ಗಂಡು ಹೆಣ್ಣು ಜೋಡಿ.

0: ಮದುವೆಗೆ ಬಂದ ನೆಂಟ್ರು ಕತ್ತೆ ಇನ್ನೂ ಮಜಬೂತು
1: ಇನ್ನೂ ಮಜಬೂತು.
0: ಮಗಳು ಮಗನಿಗೆ ಜೋಡಿ ಹುಡುಕೋ ವೇಳೆ ಆವತ್ತು
1: ವೇಳೆ ಆವತ್ತು.
2: ಏನಪ್ಪ ನನ್ನ ಮಗಳಿಗೆ ನಿಮ್ಮ ಮನೆಗೆ ಯಾವ್ದಾದ್ರು ಒಳ್ಳೆ ಗಂಡ ಆಯ್ತಾ?

0: ಅಲ್ಲೇ ಡವ್ ಹೊಡೆದು ಒಬ್ರಿಗೊಬ್ರು ಅಲ್ಲೇ ಸೆಟ್ಟಪ್ಪ.
1: ಹೋಗ್ರಿ
0: ಗಂಡು ಹೆಣ್ಣು ಜೋಡಿಯಾಗೋ ಮದುವೆ ಕಂಡ್ರಪ್ಪ, ನೆಂಟ್ರು ಇಷ್ಟ್ರಿಗೆಲ್ಲ ಒಳ್ಳೆ ಚಾನ್ಸ್ ಕಂಡ್ರಪ್ಪ.

ಸಣ್ಣಾಗಿರ್ಲಿಲ್ಲ ಅಂತ ಅರ್ಥಗಳು. ಇದು ನಮ್ಮದು ಬೇ ಯಾಕೆ ಬೇಕು.

0: ಚಂದವನಂತೆ, ತೆಳಗೆ ಬೆಳಗ್ಗೆ ಇದ್ದಾನಂತೆ. ಹೂ ಚಂದ ಗೌಗೆ ಆಸ್ತಿ ಪಾಸ್ತಿ ಮಸ್ತ್ ಐತಂತೆ, ಸುತ್ತಲು ಊರ್ಗೆ ಸಾವುಕಾರಂತೆ.
1: ಇಷ್ಟೈತೆ
0: ನಿಂಗೆ ಒಳ್ಳೆ ಜೋಡಿಯಂತೆ, ಆದ್ರೆ ಒಂದು ಐಬಂತೆ.
2: ಏನೋದು ಐಬು
0: ಗಂಡ್ಗೆ ಎಡಗೈ ಇಲ್ವಂತೆ, ಆದ್ರೆ ಕೆಲ್ಸ ನಿಂತಂತೆ.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
2: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

0: ಮತ್ತೆಲ್ಲ ಇಲ್ಲಿ ಮುತ್ತು.
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

Radio Sarang 107.8 FM.

Radio Sarang 107.8 FM.